ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್, ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಆಶ್ವಯುಜ ಮಾಸದ 9ನೇ ದಿನ, ಅಂದರೆ 2026ನೇ ಇಸ್ವಿ ಅಕ್ಟೋಬರ್ ತಿಂಗಳ 1ನೇ ತಾರೀಖು ಗುರುವಾರ. ಈಗ ಸಮಯ 5:58:52 ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ಮಧುಶ್ರೀ ಅಶೋಕ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಬೆಂಗಳೂರು. ಈ ದಿನ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಮುನ್ನೋಟ. ಇಂದು ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳು, 6:30 ಚಿಂತನ ಬಿಂಡಿಗನವಿಲೆ ಭಗವಾನ್ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆಗಳನ್ನು ಕೇಳಬಹುದು. 7:15 ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆ. ಈ ಕಾರ್ಯಕ್ರಮದ ವಿಷಯ ಅಕ್ಟೋಬರ್ 2-8 ವನ್ಯಜೀವಿ ಸಪ್ತಾಹ. ಭಾಗವಹಿಸುತ್ತಾರೆ ಸೂರ್ಯಸೇನ್ IFS ಅವರು, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಕಾರ್ಯನಿರ್ವಹಣಾಧಿಕಾರಿ. 7:45 ಮತ್ತು 8:30 ಚಿತ್ರಗೀತೆಗಳನ್ನು ಕೇಳುವಿರಿ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿ ಅವರು 25 ಸಾರ್ವಜನಿಕ ಸೇವೆ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು. 9:45 ಗಾನಗಂಗೆ, 10:30 ಸುನ್ಹೇರೆಪಲ್, 11:00 ಸವಿನೆನಪು. ಮಧ್ಯಾಹ್ನ 12:05 ವನಿತಾ ವಿಹಾರ. ವಿಜಯಪುರದ ಬಹುಮುಖ ಪ್ರತಿಭೆ ಹಾಗೂ ಶಿಕ್ಷಕಿ ಶ್ರೀಮತಿ ಅನಿತಾ ದೇಸಾಯಿ ಅವರೊಂದಿಗೆ ಸಂದರ್ಶನವನ್ನು ಆಲಿಸುವಿರಿ. ಸಂದರ್ಶಿಸುತ್ತಾರೆ ಕಿರಣ್ ಕುಮಾರ್ ಶೇಖದಾರ್. ಇದು ವಿಜಯಪುರ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಕುಷ್ಠರೋಗ ಸಾಮಾಜಿಕ ಕಳಂಕ ನಿರ್ಮೂಲನೆ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಡಾಕ್ಟರ್ ರವಿಕಾಂತಿ ಎಸ್ ಕ್ಯಾತನಾಳ, ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿ, ಹಾಗೂ ಕಾಶಿನಾಥ ಯಲಗೊಂಡೆ, ಜಿಲ್ಲಾ ಸಂಯೋಜಕರು, ಜಿಲ್ಲಾ ಕುಷ್ಠರೋಗ ಕಾರ್ಯಾಲಯ ಮತ್ತು ಹಣಮಂತರಾಯ ಗಟ್ಬ್ಯಾಳಿ ತಾಲೂಕು ಸಂಯೋಜಕರು ಇವರನ್ನು ಸಂದರ್ಶಿಸುತ್ತಾರೆ ಸಂಗಮೇಶ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಅಟಲ್ ಭೂಜಲ್ ಯೋಜನೆ ಕುರಿತು ಮಾಹಿತಿಯನ್ನು ಕೇಳುವಿರಿ. ಇದು ಕಲಬುರಗಿ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:40 ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನ ಸರಣಿ ಕಾರ್ಯಕ್ರಮ. ವಿಷಯ ಬಾಹ್ಯಾಕಾಶದಲ್ಲಿ ಖಾಸಗಿ ವಲಯವನ್ನು ಸಕ್ರಿಯಗೊಳಿಸುವುದು. ಇದು ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಕೊಡುಗೆ. 2:40 ಉರ್ದು ಕಾರ್ಯಕ್ರಮ ಸ್ನೇಹ ಭಾರತಿ. ಇನ್ನು ಸಂಜೆ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರದ ಮರುಪ್ರಸಾರ, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಕೃಷಿ ಇಲಾಖೆ, ಭಾರತ ಸರ್ಕಾರ. ಅಂಗಾಂಶ ಕೃಷಿಯಲ್ಲಿ ಪ್ಲಾಂಟ್ ಟಿಶ್ಯೂ ಕಲ್ಚರ್ ಕುರಿತು ಕೃಷಿ ತಜ್ಞ ಮಹಾಬಲೇಶ್ವರ ಶಾಸ್ತ್ರಿ ಅವರೊಡನೆ ಸಂದರ್ಶನವನ್ನು ಆಲಿಸುವಿರಿ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ತುರ್ವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಕುಮಾರಯ್ಯ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳುವಿರಿ. 7:45 ಸಿರಿಗಂಧ, 9:15 ಅನುಪಮ ಎಂಎ ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗುವುದು. 9:30 ಕನ್ನಡ ಭಾರತಿ ಲೇಖಕಿ ಕವಿಯತ್ರಿ ಡಾಕ್ಟರ್ ಹಸೀನಾ ಹೆಚ್ಕೆ ಅವರೊಡನೆ ಒಂದು ಆತ್ಮೀಯವಾದಂಥ ಸಂವಾದವನ್ನು ಆಲಿಸುವಿರಿ. ಪ್ರಸ್ತುತಿ ವಿದ್ಯಾಕಾರಂತ, ಸಮಗ್ರ ನಿರ್ವಹಣೆ ನಂದನ್ ಕುಮಾರ್ ಯಲ್ವು. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 10:00 ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು. ನಂತರ ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ನಮ್ಮ ಪ್ರಸಾರ ಕಾರ್ಯದಲ್ಲಿ. ಆಕಾಶವಾಣಿ ಸಮಯ 6:05 ಆಗಲಿದೆ. ಇದೀಗ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದಿಂದ.

ಇದೀಗ ಅಲ್ಲಮ್ಮ ಪ್ರಭುಗಳ ವಚನ. ತೊಟ್ಟಿಲೊಳಗೆ ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ.

ಇದುವರೆಗೂ ಶ್ರೀಲಕ್ಷ್ಮೀ ಬಿಸ್ನಳ್ಳಿ ಅವರ ಕಂಠಸಿರಿಯಲ್ಲಿ ವಚನಗಳನ್ನು ಆಲಿಸಿದಿರಿ. ಇದೀಗ ಕೇಳಿ ಜಗನ್ನಾಥದಾಸರು ರಚಿಸಿರುವ ಬಾರೋ ರಾಘವೇಂದ್ರ ಬಾರೋ, ಹಾಡಿದ್ದಾರೆ ನಾಗನಂದಿನಿ ವಿಶ್ವನಾಥ್ ಮತ್ತು ಮಂಗಳಾ ಪಿಎ.

0: ಈ ಗೀತೆಯೊಂದಿಗೆ ಶುಭೋದಯ ಕರ್ನಾಟಕ ಭಕ್ತಿ ಗೀತೆಗಳು ಸಂಪನ್ನವಾದವು. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಚಿಂತನ ಬಿಂಡಿಗನವಿಲೆ ಭಗವಾನ್ ಅವರಿಂದ.
1: ಬೆಟ್ಟವನ್ನು ಏರುವ ಮೊದಲು ಅದರ ತುದಿಯನ್ನು ನೋಡಬೇಡ, ಮೊದಲ ಮೆಟ್ಟಿಲನ್ನು ನೋಡು ಎನ್ನುವ ಮಾತಿದೆ. ನಮ್ಮ ಪ್ರಾಚೀನರು ಬುದ್ಧಿಪೂರ್ವಕವಾಗಿ ಆಲೋಚಿಸಿದ್ದರಿಂದಲೇ ಇಂದು ನಮಗೆ ಏನೆಲ್ಲ ಆವಿಷ್ಕಾರಗಳು, ಶೋಧಗಳು ಹಾಗೂ ಚಿಂತನಾ ಕ್ರಮಗಳು ಲಭಿಸಿವೆ. ದೇಶ ಕಾಲ ಮೀರಿ ಚಿಂತನೆಗಳು ನಮ್ಮನ್ನು ಸರ್ವದಾ ಉತ್ಸಾಹ ಹುರುಪನ್ನು ಜಾಗೃತಗೊಳಿಸುತ್ತಾ ಪ್ರೇರೇಪಿಸುತ್ತಿವೆ. ಟೇಲ್ಸ್ ಆಫ್ ಮಿಲೆಟಸ್ ಕ್ರಿಸ್ತಪೂರ್ವ 7ನೇ ಶತಮಾನದಲ್ಲಿದ್ದ ಗ್ರೀಕ್ ದಾರ್ಶನಿಕ. ಆ ದಿನಮಾನಗಳಲ್ಲಿ

0: ಪ್ರಕೃತಿ ವಿಜ್ಞಾನವು ತತ್ವಜ್ಞಾನದ ಪ್ರಮುಖ ಅರಿವಾಗಿತ್ತು. ವಿಶ್ವ ಅಥವಾ ಬ್ರಹ್ಮಾಂಡದ ರಚನೆ ಹೇಗಾಯಿತು ಎಂದು ಮಿಲೆಟಸ್ ಅಂದೇ ಆಲೋಚನೆಗಿಳಿದ. ಆತ ಏಕತಾವಾದಿಯಾಗಿದ್ದ. ವಿಶ್ವ ಎಂಬ ಮಹಾನಿರ್ಮಿತಿಯಾದುದು ಒಂದೇ ಧಾತುವಿನಿಂದ ಎಂದು ಮಿಲೆಟಸ್ ವಾದಿಸಿದ. ಪ್ರಕೃತಿಯೇ ನಮ್ಮ ರೂವಾರಿ, ಯಾವುದೇ ಅಮೂರ್ತ ಸಂಗತಿಗಳನ್ನು ಓಲೈಸುವ ಅಗತ್ಯವಿಲ್ಲ, ಎಲ್ಲವೂ ಕಾರ್ಯಕಾರಣಕ್ಕೆ ಸಲ್ಲುತ್ತವೆ ಎಂದು ಆತ ಹೇಳಿದ. ಮಿಲೆಟಸ್ನ ಈ ಆದಿ ವಿಚಾರವಾದ ಆತನನ್ನು ಜಗತ್ತಿನ ಒಬ್ಬ ಶ್ರೇಷ್ಠ ಧೀಮಂತನನ್ನಾಗಿಸಿತು. ಅವನು ಮಲೇಷಿಯನ್ಸ್ ಶಾಲೆ ಎಂಬ ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿದ. ಮುಂದೆ ಪೈಥಾಗರಸ್ನಂತಹ ಗ್ರೀಕ್ ದಾರ್ಶನಿಕರು ಇದೇ ಶಾಲೆಯಲ್ಲಿ ಶಿಕ್ಷಣ ಪಡೆದು ವಿಖ್ಯಾತರಾದರು. ಮಿಲೆಟಸ್ ಬದುಕಿನಲ್ಲಿ ಅತ್ಯಂತ ಕಷ್ಟವಾಗಿರುವುದೆಂದರೆ ನಮ್ಮನ್ನು ನಾವು ಅರ್ಥೈಸಿಕೊಳ್ಳುವುದು ಎಂದ. ನಮ್ಮ ಜ್ಞಾನದ ಮಿತಿಯನ್ನು ತಿಳಿದು ಅದನ್ನು ಅಮಿತವಾಗಿಸುವ ಗುರಿ ಹೊಂದಿರಬೇಕು. ಎಲ್ಲವೂ ತಿಳಿದಿದೆ ಎಂದುಕೊಂಡರೆ ನಾವು ಅಜ್ಞಾನಿಗಳಾಗುತ್ತೇವೆ. ಮಿಲೆಟಸ್ ಇಂದು ನಮಗೆ ಹೆಚ್ಚಿನಂತೆ ಪ್ರಸ್ತುತನಾಗಿದ್ದಾನೆ. ಗಳಿಸಿದ ಚಾತುರ್ಯವು ಆಧ್ಯಾತ್ಮಿಕ ಮತ್ತು ಬೌದ್ಧಿಕ ಮನೋಭಾವದತ್ತ ನಮ್ಮನ್ನು ಒಯ್ಯಬೇಕು. ಕೇವಲ ಸಂಪತ್ತು ವಸ್ತು ಸಂಗ್ರಹಣೆಯಿಂದ ನಿಜ ನೆಮ್ಮದಿ ಸಾಧ್ಯ. ಕಾಲ ಎಲ್ಲಕ್ಕಿಂತ ಬುದ್ಧಿಶಾಲಿ, ಏಕೆಂದರೆ ಅದು ಎಲ್ಲವನ್ನೂ ಬೆಳಕಿಗೆ ತರುತ್ತದೆ. ಎಲ್ಲರಲ್ಲೂ ದೈವವಿದೆ ಎಂದ ತೇಲ್ಸ್, ಗುಣಮಟ್ಟದ ಬಾಳೆಂದರೆ ನಾವು ಇನ್ನೊಬ್ಬರಲ್ಲಿ ಏನೇನನ್ನು ಆರೋಪಿಸಿ ಪ್ರತ್ಯಾರೋಪ ಮಾಡುತ್ತೇವೆಯೋ ಅದರ ಹೊರತಾಗಿ ಬಾಳುವುದು ಎಂದ. ಮಕ್ಕಳು ಒಂದು ಹಂತಕ್ಕೆ ಬೆಳೆದ ನಂತರ ತಮ್ಮ ತಂದೆ ತಾಯಿ ಅಜ್ಜ ಅಜ್ಜಿಯನ್ನು ಮರೆಯುವ ನಿದರ್ಶನಗಳು ದಿನೇ ದಿನೇ ಹೆಚ್ಚುತ್ತಿವೆ. ಟೇಲ್ಸ್ ಆಫ್ ಮಿಲೆಟಸ್ಗಿದ್ದ ದೂರದೃಷ್ಟಿ ಅಸಾಮಾನ್ಯ. 2600 ವರ್ಷಗಳಿಗೂ ಹಿಂದೆಯೇ ಆತ ಸಾರಿದ್ದೇನು ಗೊತ್ತೇ? ನೀವು ನಿಮ್ಮ ಪೋಷಕರಿಗೆ ನೀಡಿದ ಸಹಾಯ ಸಹಕಾರಗಳು ಅಷ್ಟನ್ನು ಮಾತ್ರ ನೀವು ನಿಮ್ಮ ಮಕ್ಕಳಿಂದ ನೀವು ನಿರೀಕ್ಷಿಸಬಹುದಾದ ಹಕ್ಕು. ಟೇಲ್ಸ್ಗೆ ಸಂಯಮದ, ಪ್ರಶ್ನಿಸದೇ ಯಾವುದನ್ನೂ ಒಪ್ಪದ ಮೊಟ್ಟ ಮೊದಲ ಪಾಶ್ಚಿಮಾತ್ಯ ತತ್ವಜ್ಞಾನಿ ಎಂಬ ಹಿರಿಮೆ ಇದೆ. ಸಂದೇಹವಾದ ಎನ್ನುವುದಿದೆ. ಸಂದೇಹವಾದ ಎಂದರೆ ಎಲ್ಲವನ್ನೂ ಸಂಶಯದಿಂದ ನೋಡುವುದಲ್ಲ, ಅದೊಂದು ಮಾನಸಿಕ ಪ್ರತಿರಕ್ಷಣಾ ವ್ಯವಸ್ಥೆ, ಮೆಂಟಲ್ ಇಮ್ಯೂನ್ ಸಿಸ್ಟಮ್. ಪ್ರಶ್ನಿಸುವುದರಿಂದ ಅಜ್ಞಾನ ಕುರುಳು ನಂಬಿಕೆಗೆ ಕಡಿವಾಣವಾಗುತ್ತದೆ. ಅರ್ಧ ಕಲಿತವನ ಅಬ್ಬರ ಹೆಚ್ಚು ಎನ್ನುವ ಗಾದೆ ಇದೆ. ಟೇಲ್ಸ್ನ ದೆಸೆಯಿಂದ ಪ್ರಾಚೀನ ಗ್ರೀಕ್ ತತ್ವಜ್ಞಾನ ಪಾಶ್ಚಿಮಾತ್ಯ ಬೌದ್ಧಿಕ ಪರಂಪರೆಗೆ ಬೇರುಗಳನ್ನು ಒದಗಿಸಿತು. ಟೇಲ್ಸ್ ತೆರೆದ ಶಾಲೆಯಲ್ಲಿ ಆರಂಭಿಕ ವಿಜ್ಞಾನ ರೂಪುಗೊಂಡಿತು. ಅಲ್ಲಿನ ಶಿಕ್ಷಣಾರ್ಥಿಗಳು ಅಂದರೆ ಮಲೇಷಿಯನ್ನರು ತರಗತಿ ಮೀರಿ ನದಿ, ಬಯಲು, ಸಾಗರ, ಬೆಟ್ಟ, ಗುಡ್ಡಗಳನ್ನೇ ಬಯಸಿದರು. ಜ್ಞಾನವು ಕಥೆಗಳು, ಹಾಡುಗಳು, ಅನುಭವಗಳ ಮೂಲಕ ವಿನಿಮಯವಾದವು. ಗಣಿತ ವಿಜ್ಞಾನದಲ್ಲೂ ಟೇಲ್ಸ್ ಪಾಂಡಿತ್ಯ ಹೊಂದಿದ್ದ. ಈಜಿಪ್ಟಿನ ಪಿರಮಿಡ್ಡುಗಳ ಎತ್ತರವನ್ನು ನಿರ್ಧರಿಸಲು ಆತ ಜ್ಯಾಮಿತೀಯ ನಿಯಮಗಳನ್ನು ಬಳಸಿದ. ಸಾಗರದಲ್ಲಿ ಹಡಗುಗಳ ದೂರವನ್ನು ಟೇಲ್ಸ್ ಲೆಕ್ಕ ಹಾಕಿದ. ಹಾಗಾಗಿ ಅವನು ಆಧುನಿಕ ಜ್ಯಾಮಿತಿಗೂ ಅಡಿಪಾಯ ಹಾಕಿದ ಕೀರ್ತಿವಂತ. ಮಾತ್ರವಲ್ಲ, ಖಗೋಳ ವಿಜ್ಞಾನದಲ್ಲೂ ಆಸಕ್ತನಾಗಿದ್ದ. ಆತ ಒಂದು ಸೂರ್ಯಗ್ರಹಣವನ್ನು ನಿಖರವಾಗಿ ಮುನ್ಸೂಚಿಸಿದ್ದ. ಧೀಮಂತರು ಜಗತ್ತಿನಲ್ಲಿ ಎಲ್ಲೇ ಯಾವ ಕಾಲದಲ್ಲೇ ಇರಲಿ ಒಂದೇ ತೆರನಾಗಿ ಚಿಂತಿಸುತ್ತಾರೆ ಎನ್ನಲು ಟೇಲ್ಸ್ ಆಫ್ ಮಿಲೆಟಸ್ ಇಂದು ನಮಗೆ ಉದಾಹರಣೆಯಾಗುತ್ತಾನೆ.
1: ಇದುವರೆಗೂ ಬಿಂಡಿಗನವಿಲೆ ಭಗವಾನ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
2: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಪಾಂಡಿತ್ಯ ತವನಿಧಿ ಎಂದು ಕರೆಸಿಕೊಂಡವರು, ಪರಂಪರೆಯ ಪ್ರತಿನಿಧಿ ಅಂತ ನಾವು ಅವರನ್ನ ಕರೀತೇವೆ, ಕನ್ನಡದ ಮಹಾನ್ ವಿದ್ವಾಂಸರು ಸೇಡಿಯಾಪು ಕೃಷ್ಣ ಭಟ್ಟರು. ತಥ್ಯದರ್ಶನ, ಕನ್ನಡ ವರ್ಣಗಳು ಕೃತಿಗಳು ಮೇರು ಸದೃಶ, ಕನ್ನಡ ವ್ಯಾಕರಣ ಛಂದಸ್ಸು ಭಾಷಾ ಮೀಮಾಂಸೆಗೆ ಅವರ ಕೊಡುಗೆ ಅಪಾರ. ಅವರ ನೆರಳಿನಲ್ಲಿ ಅರಳಿದವರು ಅನೇಕರು. ಅವರ ದೇಶ ನಾಮಗಳು, ವಿಚಾರ ಪ್ರಪಂಚ, ಛಂದೋಗತಿ ಇವೆಲ್ಲ ನಮಗೆ ಆಕರ ಗ್ರಂಥಗಳು.

0: ಸಂದರ್ಶನ ನಡೆದಾಗ ಸೇಡಿಯಾಪು ಕೃಷ್ಣ ಭಟ್ಟರಿಗೆ 89 ವರ್ಷ. ಅವರು ಹುಟ್ಟಿದ್ದು June 8, 1902. ಅವರು ಅಗಲಿದ್ದು ಕೂಡ June 8, 1996. ಅವರ ಸಾಹಿತ್ಯ ಲೋಕದ ಆರಂಭದ ದಿನಗಳ ಮೆಲುಕು.
1: ನನ್ನ ತಂದೆಯವರು ಕವಿಗಳಾಗಿದ್ದರು. ನನ್ನ ಅಣ್ಣ ಕವಿತೆ ಮಾಡ್ತಾ ಇದ್ದ. ಅವರಿಗೆ ಹಾಗೆ ನಾನು ಸಹ ಶುರು ಮಾಡಿದೆ. ನನ್ನ ತಂದೆಯವರು ಮಾಡಿದ ಒಂದು ಪದ್ಯ ಒಂದು ತುಂಡನ್ನು ಹೇಳ್ತಾರೆ. ಸ್ವಾಮಿ ಸರ್ವೇಶ್ವರ ಸದಾನಂದ ನಿರ್ಮಲ ಮಹಾಮಹಿಮ ರೂಪ ಸಕಲಾಧಾರ ಸರ್ವಜ್ಞ ಪ್ರೇಮಾಮೃತಾಬ್ಧಿ ಶರಣಾಗತ ಜನೋದ್ಧರಣ ಮರೆಹೊಕ್ಕೆ ನಿನ್ನ ಪದವ. ಮತ್ತು ನಮ್ಮ ತಾಯಿ ಸಹ ಹಾಡ್ತಾ ಇದ್ದರು. ನನಗಿಂತ ನನ್ನ ಅಣ್ಣ 3 ವರ್ಷಕ್ಕೆ ಹಿರಿಯ. ಅವರಿಗೆ 12 ವರ್ಷ ಆಗುವಾಗ ಕವಿತೆ ಮಾಡಲಿಕ್ಕೆ ಶುರು ಮಾಡಿದ ನನ್ನ ಅಣ್ಣ. ನಾನು 9-10 ವರ್ಷದಲ್ಲಿ ಶುರು ಮಾಡಿದೆ. ಈಗ ನೋಡಿ, ಆ ಸಮಯದಲ್ಲಿ ಈ ಯಕ್ಷಗಾನದ ಪದಗಳನ್ನೆಲ್ಲ ಪದ್ಯಗಳನ್ನೆಲ್ಲ ಕೇಳ್ತಾ ಇದ್ದೆ, ಓದ್ತಾ ಇದ್ದೆ. ಶುರು ಮಾಡಿದ್ದಂಥದ್ರಲ್ಲಿ ಹಾಡುಗಳನ್ನು ತಾಯೇ ನಂಬಿದೆ ತವ ಪಾದವ ಅಂತ ಒಂದು ಹಿಂಗೆ ಬದ್ದು ಬರೆದೆ. ಆಮೇಲೆ ಪೂಜಿಪೆನು ಹೂಗಳಿಂದ ಮೂಜಗದೊಡೆಯಳೇ, ಹೀಗೆ ಇನ್ನೊಂದು ಪದ್ಯ ಬರೆದೆ. ಇದು ಹೀಗೆ ಬರಿತಾ ಬರಿತಾ ಹೋದೆ. ಜನರಿಗೆಲ್ಲ ಗೊತ್ತಾದದ್ದು ನಾನು ಶಾಲೆಯಲ್ಲಿ ವಿದ್ಯಾರ್ಥಿ ಆಗಿದ್ದಾಗ ಕೆಲವರೆಲ್ಲ ಇದು ನೀನು ಬರೆದದ್ದಲ್ಲ, ಯಾರೋ ಬರೆದು ಕೊಟ್ಟದ್ದು ಅಂತ ಹೇಳಿದರು. ನಂಬಿಕೆ ಬರಲಿಲ್ಲ ಅವರಿಗೆ. ಆದರೆ ಮತ್ತೊಂದು ದಿವಸ ಕ್ಲಾಸ್ನಲ್ಲಿ ಕೂತ್ಕೊಂಡು ಒಬ್ಬರು ಉಪಾಧ್ಯಾಯರು ನಿವೃತ್ತರಾದರು. ಅವ್ರು ಇವತ್ತು ನಿವೃತ್ತರಾಗ್ತಾರೆ, ನೀನು ಅವನೇನಾದ್ರಲ್ಲಿ ಭಾಷಣ ಮಾಡಬೇಕು, ಅದು ಇದೆ, ನಾನು ಪದ್ಯದವೇ ಬರೆದು ಓದ್ತೇನೆ ಅಂತ ಹೇಳಿದೆ. ಅಲ್ಲಿ ಅವರ ಸಮ್ಮುಖದಲ್ಲಿ ಕ್ಲಾಸ್ನಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಪದ್ಯ ಬರೆದು ಓದಿದೆ. ಆಗ ನಾನೇ ಬರೆದದ್ದು ಹೌದು ಅಂತ ಎಲ್ಲರಿಗೆ ಖಚಿತ ಆಯಿತು. ಅಡ್ಡವರೆಗೆ ನಂಬಲಿಲ್ಲ. ಜಯ ಕರ್ನಾಟಕ ಪತ್ರಿಕೆ ಬರ್ತಾ ಇತ್ತು ಅಲ್ಲಿ ನಮ್ಮ ಮನೆ ಹತ್ರ. ಒಬ್ಬರಿಗೆ ನಾನು ಅದನ್ನೆಲ್ಲ ಓದ್ತಾ ಇದ್ದೆ, ನೋಡು ನಾನು ಒಂದು ಲೇಖನ ಬರೆದು ಕಳಿಸ್ತೇನೆ ಅಂತ ಬರೆದು ಕಳಿಸಿದೆ. 22ನೇ ಇಸ್ವಿಯಲ್ಲಿ ಬರೆದದ್ದು. 22ನೇ ನಾನು ಕಳಿಸಿ, ಬಹುಶಃ 23ರಲ್ಲಿ ಮುದ್ರಿತಾ ಇದೆ.
2: ಅದರ
1: ಕರ್ನಾಟಕ ಕವಿತಾ ಪ್ರಪಂಚ ಅಂತ ಆ ಲೇಖನಕ್ಕೆ ಹೆಸರು. ಅದಕ್ಕಿಂತ ಮೊದಲೇ ನಾನು ಕವಿ ಚರಿತ್ರೆ ಮೊದಲದ್ದನ್ನೆಲ್ಲ ತುಂಬ ಓದಿದ್ದೆ. ಆದ್ದರಿಂದ ನನಗೆ ಸಾಧಾರಣ ಇಡೀ ಕನ್ನಡ ಸಾಹಿತ್ಯದ ಆಮೂಲಾಗ್ರ ಪರಿಚಯ ಸಾಮಾನ್ಯವಾಗಿ ಇತ್ತು. ಅದೇ ವಿಷಯದಲ್ಲಿ ಈ ಕನ್ನಡ ಸಾಹಿತ್ಯ ಆಲೂರು ವೆಂಕಟರಾಯರು ಸಂಪಾದಕರಾಗಿದ್ದಿರಲ್ಲ, ಅವರದನ್ನು ಮುದ್ರಣ ಮಾಡಿಸಿದರು. ಆಗ 23ನೇ 24ನೇ ಇಸ್ವಿಯಲ್ಲಿಯೇನೋ ಈ ಕಾರ್ಕಳದಲ್ಲಿ ಕರ್ನಾಟಕ ಈ ಅಸಹಕಾರ ಚಳವಳಿಯ ಸಮಯ ನೋಡಿ, ಅಲ್ಲಿ ಒಂದು ಪರಿಷತ್ ಆಯಿತು, ಸಮ್ಮೇಳನ ಆಯಿತು. ಆ ಸಮ್ಮೇಳನಕ್ಕೆ ನಾನು ಹೋಗಿದ್ದೆ. ನಾನು ಸ್ವಲ್ಪ ಈ ಗಾಂಧಿಯವರ ಅನುಯಾಯಿ ಅಂತ ಮಾಡಿಕೊಂಡು ಖಾದಿ ಹೊತ್ತುಕೊಂಡು ಮಾರಾಟ ಮಾಡಿಕೊಂಡು ಹೀಗೆಲ್ಲ ಮಾಡಿಕೊಂಡಿದ್ದೆ. ಆ ಸಮಯದಲ್ಲಿ ನಾನು ಕ್ಲಾಸ್ ಶಾಲೆಲ್ಲ ಬಿಟ್ಟು ಕೆಲವು ವರ್ಷ ಆಗಿತ್ತು. ಅಸಹಕಾರ ಚಳವಳಿ ಸಮಯದಲ್ಲಿ ಬಿಟ್ಟುಬಿಟ್ಟದ್ದು ನಾನು. ಅಲ್ಲಿಗೆ ನಾನು ಹೋಗಿದ್ದೆ. ಧುರೀಣರು ಓದ್ಕೊಂಡು ಮಾತಾಡ್ತಾ ಇದ್ರು. ಈಗ ನೋಡಿದೆ ನಾನು, ಈಗ ನೋಡುವಾಗ ಈ ಆಲೂರು ವೆಂಕಟರಾಯರು ಅವರವರ ಲೇಖನಗಳನ್ನೆಲ್ಲ ನೋಡಿ ಯಾವ ಥರದ ಮನುಷ್ಯ ಅಂತ ನನ್ನ ಮನಸ್ಸಿನಲ್ಲಿ ಕಲ್ಪನೆ ಇತ್ತು. ಬಹುಶಃ ಇವರೇ ಆಲೂರು ವೆಂಕಟರಾಯರು ಆಗಿರಬಹುದು ಅಂತ ನಾನು ಆಲೋಚನೆ ಸುಮ್ಮನೆ ನನ್ನ ಮನಸ್ಸಿಗೆ ಬಂತ. ಹಾಗೆ ಅವರು ಸ್ವಲ್ಪ ಹೊತ್ತಿನಲ್ಲಿ ಅವರು ಹೊರಗೆ ಬಂದರು. ಅಲ್ಲಿಂದ ನಾನು ಸುಮ್ಮನೆ ಹೊರಗೆ ಅಂಗಳದಲ್ಲಿ ನಿಂತಿದ್ದೆ. ಹೀಗೆ ನಾನು ಅವರು ನೋಡಿ ಏನೋ ಯಾರೋ ದೊಡ್ಡ ಮನುಷ್ಯರು ಅಂತ ಈಗ ಹಂಗೆ ಹಲ್ಲು ಕಿಡಿದು ಅನ್ನಕ್ಕೆ. ಆಗ ಅವರೇ ಹೇಳಿದರು, ನಾನು ಆಲೂರು ವೆಂಕಟರಾವ್, ನಾನು ಸೇಡಿಯಾಪ್ ಕೃಷ್ಣ ಭಟ್ಟ ಅಂತ ಹೇಳಿದೆ. ಅಷ್ಟು ಹೇಳಿದ ಕೂಡಲೇ ನನ್ನ ಹಿಡಿದು ಅಪ್ಪಿಕೊಂಡ್ರು. ನೀವು ಇಷ್ಟು ಚಿಕ್ಕವರು ಅಂತ ನನಗೆ ಗೊತ್ತಿರಲಿಲ್ಲ, ಅಭಿಮಾನ ಉಕ್ಕಿ ಹೋಯಿತು ಅಂತ ಹೇಳಿದರು ಅಪ್ಪಿಕೊಂಡ್ರು.
0: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ವಿದ್ವಾಂಸರಾದ ಸೇಡಿಯಾಪು ಕೃಷ್ಣ ಭಟ್ಟ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
3: ಆಕಾಶವಾಣಿ ಬೆಂಗಳೂರು, ಇದೀಗ ದೇಶಭಕ್ತಿ ಗೀತೆಗಳು. ಮೊದಲಿಗೆ ಕೇಳಿ ಡಾಕ್ಟರ್ ಕೆವಿ ಶ್ರೀನಿವಾಸ ಮೂರ್ತಿ ಅವರು ರಚಿಸಿರುವ ಬನ್ನಿ ಕನ್ನಡ ನಾಡಿಗೆ ಚೆಲುವು ಹರಡಿದ ಬೀಡಿಗೆ.

0: ಆಕಾಶವಾಣಿ ಬೆಂಗಳೂರು ಇದೀಗ ರೈತರಿಗೆ ಸಲಹೆ.
1: ವಾಣಿಜ್ಯ ಹೂ ಬೆಳೆಗಳಲ್ಲಿ ಮಲ್ಲಿಗೆ ಪ್ರಮುಖವಾದದ್ದು. ಮಲ್ಲಿಗೆಯನ್ನ ಮುಡಿಯಲು ಪೂಜೆಗೆ, ಅತಿಥಿ ಸತ್ಕಾರಕ್ಕೆ, ಸಭಾಂಗಣದ ಅಲಂಕಾರಕ್ಕೆ ಉಪಯೋಗಿಸಲಾಗುತ್ತಿದೆ. ಮಲ್ಲಿಗೆ ಹೂಗಳನ್ನು ಬಟ್ಟಿ ಇಳಿಸಿ ಸುಗಂಧ ತಯಾರಿಸಲು ಸಹ ಉಪಯೋಗಿಸಲಾಗುತ್ತೆ. ಸಾಮಾನ್ಯವಾಗಿ ಮಲ್ಲಿಗೆ ಬೇಸಾಯಕ್ಕೆ ನೀರು ಬಸಿದು ಹೋಗುವ ಮರಳು ಮಿಶ್ರಿತ ಗೋಡು ಮಣ್ಣಿನ ಭೂಮಿ ಇದಕ್ಕೆ ತುಂಬ ಸೂಕ್ತವಾಗಿದೆ. ಮಣ್ಣಿನ ರಸಸಾರ 5.5-6.5 ಇದ್ದರೆ ಉತ್ತಮ. ಮಲ್ಲಿಗೆ ಬೇಸಾಯಕ್ಕೆ ಶುಷ್ಕ ಆರ್ದ್ರತೆಯಿಂದ ಕೂಡಿದ ಹವೆ ಉತ್ತಮ. ಸಮುದ್ರ ಮಟ್ಟದಿಂದ 600-1200 ಮೀಟರ್ ಎತ್ತರದವರೆಗೆ ಇದನ್ನು ಚೆನ್ನಾಗಿ ಬೆಳೆಯಬಹುದಾಗಿದೆ. ಮಲ್ಲಿಗೆಯನ್ನು ನಾಟಿ ಮಾಡಲು ಮಳೆಗಾಲ ಯೋಗ್ಯವಾಗಿದೆ. ಮಲ್ಲಿಗೆಯಲ್ಲಿ ಅನೇಕ ಪ್ರಭೇದಗಳಿದ್ದು ಇವೆಲ್ಲ ಓಲಿಯಸಿ ಕುಟುಂಬದ ಜಾಸ್ಮಿನ್ ಉಪವರ್ಗಕ್ಕೆ ಸೇರಿರುತ್ತವೆ. ಬಳ್ಳಿ ಅಥವಾ ಪೊದೆ ಸಸ್ಯಗಳು ಇರುತ್ತವೆ. ಈ ಕುಟುಂಬದಲ್ಲಿ ಸುಮಾರು 200 ಪ್ರಭೇದಗಳಿವೆ. ನಮ್ಮ ದೇಶದಲ್ಲಿರುವ ಸುಮಾರು 40 ಪ್ರಭೇದಗಳಲ್ಲಿ ಕೃಷಿ ದೃಷ್ಟಿಯಿಂದ 4 ಪ್ರಭೇದಗಳು ಪ್ರಮುಖವಾಗಿವೆ. ಅವುಗಳಲ್ಲಿ ವಸಂತ ಮಲ್ಲಿಗೆ, ಜಾಸ್ಮಿನ್ ಎರಿಕ್ಯುಲೇಟಮ್. ಹೂಗಳು ಸೂಜಿ ಆಕಾರದಲ್ಲಿದ್ದು ಪೊದೆ ಸಸ್ಯ ಜಾತಿಗೆ ಸೇರಿರುತ್ತೆ. ಹೂಗಳು ಸುವಾಸನೆ ಭರಿತವಾಗಿವೆ. ಈ ಪ್ರಭೇದದಲ್ಲಿ ತಮಿಳುನಾಡು ಕೃಷಿ ವಿಶ್ವವಿದ್ಯಾಲಯ CO1 ಮುಜ್ಞೆ ಮತ್ತು CO2 ಮುಲೈ ಎಂಬ ತಳಿಗಳನ್ನು ಬಿಡುಗಡೆ ಮಾಡಿದೆ. ಇದರಲ್ಲಿ ಹಡಗಲಿ ಮಲ್ಲಿಗೆ ಎಂಬ ತಳಿಯು ಭೌಗೋಳಿಕ ಸೂಚ್ಯಂಕ ಮಾನ್ಯತೆ ಪಡೆದಿದ್ದು ಬಳ್ಳಾರಿ ಜಿಲ್ಲೆಯಲ್ಲಿ ವಾಣಿಜ್ಯ ದೃಷ್ಟಿಯಿಂದ ಇದನ್ನು ಬೆಳೆಯಲಾಗುತ್ತೆ. ದುಂಡು ಮಲ್ಲಿಗೆ, ಜಾಸ್ಮಿನ್ ಶ್ಯಾಂಬಾಕ್. ಇದನ್ನು ಗುಂಡು ಮಲ್ಲಿಗೆ ಅಥವಾ ಮೈಸೂರು ಮಲ್ಲಿಗೆ ಎಂದು ಕರೆಯಲಾಗುತ್ತೆ. ಇದರಲ್ಲಿ 1 ಅಥವಾ ಹೆಚ್ಚು ಸುತ್ತುಗಳು ಇರುತ್ತವೆ. ಉಡುಪಿ ಮಲ್ಲಿಗೆ, ಈ ತಳಿಯನ್ನು ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ಬೆಳೀತಾರೆ. ಹೂಗಳು ಸುವಾಸನೆ ಭರಿತವಾಗಿದ್ದು ಮೊಗ್ಗುಗಳು ದೊಡ್ಡ ಗಾತ್ರ ಹೊಂದಿ ಉದ್ದವಾಗಿರುತ್ತವೆ. ಇದು ಬೇಸಿಗೆ ಮತ್ತು ಮಳೆಗಾಲದಲ್ಲಿಯೂ ಹೂವನ್ನು ಬಿಡುತ್ತೆ. ಅರ್ಕ ಆರಾಧನ, ಈ ತಳಿಯು ದುಂಡು ಮಲ್ಲಿಗೆಯಿಂದ ಆಯ್ಕೆ ಮಾಡಲಾಗಿದೆ. ಹೂಗಳು 2 ಸುತ್ತು ದಳದಿಂದ ಕೂಡಿದ್ದು ಹೂವಿನ ಇಳುವರಿ ಪ್ರತಿ ಹೆಕ್ಟೇರ್ಗೆ 8 ಟನ್ಗಳಷ್ಟಿರುತ್ತೆ. ಸುಗಂಧ ದ್ರವ್ಯದ ಮೇಣದ ಪ್ರಮಾಣವು .188% ಪ್ರಮಾಣದಲ್ಲಿ ಇರುತ್ತೆ. ಜಾಜಿ ಮಲ್ಲಿಗೆ, ಜಾಸ್ಮಿನ್ ಗ್ಲೆಂಡಿಫ್ಲೋರಮ್. ಜಾಜಿ ಮಲ್ಲಿಗೆಯನ್ನು ಸಾಮಾನ್ಯವಾಗಿ ಫ್ರೆಂಚ್ ಜಾಸ್ಮಿನ್, ಸ್ಪ್ಯಾನಿಶ್ ಜಾಸ್ಮಿನ್ ಎಂದು ಕರೆಯಲಾಗುತ್ತಿದೆ. ಹೂಗಳು ಅತ್ಯಂತ ಸುವಾಸನೆ ಭರಿತವಾಗಿದ್ದು ಸುಗಂಧದ ಎಣ್ಣೆಯನ್ನು ತೆಗೆಯಲು ಉಪಯೋಗಿಸಲಾಗುತ್ತೆ. CO1 ಪಿಚ್ಚೈ ತಳಿಯು ಹೆಕ್ಟೇರ್ಗೆ 10 ಟನ್ ಇಳುವರಿ ಕೊಡುತ್ತೆ. .29% ಕಾಂಕ್ರೀಟ್ ಹೊಂದಿರುವ ತಳಿ. ಇದರಿಂದ 1 ಹೆಕ್ಟೇರ್ಗೆ 25 ಕಿಲೋಗ್ರಾಂ ಕಾಂಕ್ರೀಟನ್ನು ಪಡಿಬೋದಾಗಿದೆ. ಇದನ್ನು ತಮಿಳುನಾಡು ಕೃಷಿ ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿರುತ್ತೆ. ಮಲ್ಲಿಗೆ ಬೆಳೆಗೆ ಭೂಮಿ ಸಿದ್ಧ ಮಾಡಿ ನಾಟಿ ಮಾಡುವುದು ಹೇಗೆಂದರೆ, ನಾಟಿಗೆ ಮೊದಲು ಭೂಮಿಯನ್ನು 1-2 ಬಾರಿ ಆಳವಾಗಿ ಉಳುಮೆ ಮಾಡಿ ಸ್ವಚ್ಛ ಮಾಡಿಕೊಳ್ಬೇಕು. ನಂತರ 1.2 ಮೀಟರ್ನಿಂದ 1.2 ಮೀಟರ್ ಅಂತರದಲ್ಲಿ 0.5 ಮೀಟರ್ ಗಾತ್ರದ ಗುಣಿಗಳನ್ನು ತೆಗೆದು ಬಿಸಿಲಿಗೆ ಬಿಡಬೇಕು. 1-2 ವಾರಗಳ ನಂತರ ಗುಣಿಗಳಲ್ಲಿ ಸಮ ಪ್ರಮಾಣದ ಮೇಲ್ಮಣ್ಣು, ತಿಪ್ಪೆ ಗೊಬ್ಬರಗಳ ಮಿಶ್ರಣ ತುಂಬಬೇಕು. ಕೊಳೆತ ಎಲೆ ಗೊಬ್ಬರ, ಹೊಂಗೆ ಸೊಪ್ಪು ಬಳಸಬೇಕು. ಗುಣಿಗಳನ್ನು ತುಂಬಿದ ನಂತರ ತೆಳ್ಳಗೆ ನೀರನ್ನು ಕೊಟ್ಟಲ್ಲಿ ಆ ಮಿಶ್ರಣ ಚೆನ್ನಾಗಿ ಕಳೆಯುತ್ತದೆ. ಬೇವಿನ ಬೀಜದ ಪುಡಿ ಉದುರಿಸಿದರೆ ಗೆದ್ದಲು ಬಾಧೆ ಇರೋದಿಲ್ಲ. ನಾಟಿಯನ್ನು ಸಂಜೆಯ ತಂಪು ಹೊತ್ತಿನಲ್ಲಿ ಮಾಡಬೇಕು. ಜೂನ್ನಿಂದ ಆಗಸ್ಟ್ ತಿಂಗಳು ಇದರ ನಾಟಿಗೆ ಸೂಕ್ತ ಸಮಯವಾಗಿರುತ್ತೆ. ಮಲ್ಲಿಗೆಯ ಸಸಿಗಳನ್ನು ರೆಂಬೆಯ ತುಂಡು ಅಥವಾ ಬಳ್ಳಿಯನ್ನು ನೆಲದಲ್ಲಿ ಹುಗಿದು ಬೇರು ಬಿಡಿಸಿ ಪಡಿಬೇಕು. ಬೇರು ಬಿಟ್ಟ ರೆಂಬೆಯ ತುಂಡು ಅಥವಾ ಬಳ್ಳಿಯ ನಾಟಿಯನ್ನು ಕಿತ್ತು ಬೇರೆ ಜಾಗದಲ್ಲಿ ನೆಡುವುದು ಸಾಮಾನ್ಯ ವಿಧಾನವಾಗಿದೆ. ಬಲಿತ ರೆಂಬೆಯ ತುಂಡುಗಳು 4000 PPM ಹಾಗೂ ತುದಿ ರೆಂಬೆಗಳಿಗೆ 1000 PPM ಇಂಡೋಬ್ಯೂಟರಿಕ್ ಆಮ್ಲದಲ್ಲಿ 30 ಸೆಕೆಂಡ್ಗಳ ಕಾಲ ಅದ್ದಿ ತೆಗೆದು ನಾಟಿ ಮಾಡಿದಲ್ಲಿ ಹೆಚ್ಚು ಬೇರು ಪಡೆಯಲು ಸಾಧ್ಯ. ಇದಲ್ಲದೆ ಕೆಲವು ತಳಿಗಳಲ್ಲಿ ಸಸ್ಯದ ಮಗ್ಗಲು ಬರುವ ಕಂದುಗಳನ್ನು ನಾಟಿಗೆ ಉಪಯೋಗಿಸಬಹುದಾಗಿದೆ.
0: ಇದುವರೆಗೂ ತಿಮ್ಮಪ್ಪ ಹೆಚ್ ಗೌಡ ಅವರಿಂದ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಸಮಯ 6:55 ವಾಗಲಿದೆ. ಇದೀಗ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
2: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕ ರಿಚಾ ಝಾ. अथ वार्ताः. प्रधानमन्त्री नरेन्द्र मोदी अद्य नवदिल्ल्यां भारत मण्डपम् इत्यत्र संघलोक सेवायोगस्य शताब्दी समारोहे सहभागं करिष्यति. सः अस्मिन् अवसरे आयोजितं कार्यक्रममपि सम्बोधयिष्यति. अयं कार्यक्रमः विगतवर्षस्य अक्टूबर मासस्य प्रथमदिनांकात् प्रारब्धानां आवर्षं यावत् प्रवर्तमानानां समारोहाणां समापन सूचकः भविष्यति. षड्विंशत्यधिक नवदश शततमे वर्षे संघलोक सेवायोगस्य स्थापनायाः शतवर्षपूर्त्यवसरे एतस्य समारोहस्य आयोजनं भवति. श्रीमोदी संघलोक सेवायोगस्य शताब्दी स्मारक नाणकम् अथ स्मारक प्रैष्य चटिकाञ्च प्रख्यापयिष्यति, तथा 100 लैंडमार्क जजमेंट्स शेपिंग द पॉलिसीज ऑफ यूपीएससी एंड पब्लिक सर्विस कमीशन्स इन इंडिया इति नामना एकस्य पुस्तकस्य विमोचनमपि करिष्यति.

0: ನಾನು. ನಿಸರ್ಗ ಪ್ರೀತಿ ವಾಸ್ತವವಾಗಿ ಜೀವನ ಪ್ರೀತಿಯ ಒಂದು ವಿಸ್ತರಣೆ. ನಿಸರ್ಗದ ಭವ್ಯಾದ್ಭುತ ಅಭಿವ್ಯಕ್ತಿಗಳ ಎದುರು ನಾವೆಷ್ಟು ಸಣ್ಣವರು ಎಂಬ ಅರಿವು ಮನುಷ್ಯನಿಗೆ ಅಗತ್ಯವಾದುದು.
1: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
2: ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಒಂದು ಸಂತಸದ ಸುದ್ದಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯ ವಿವಿಧ ಯೋಜನೆಗಳು ಮತ್ತು ಕಾರ್ಯಚಟುವಟಿಕೆಗಳು ಕುರಿತ ರೇಷ್ಮೆ ಸಿರಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ. ಕೇಳಿ, ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರೇಷ್ಮೆ ಸಿರಿ.

0: ಅಮ್ಮ ಅಮ್ಮ,
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
0: ಏನಮ್ಮ ಹಾಗ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ಮ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟ್ ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
2: ನಿಮ್ಮೊಡನಿರು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ರಾಜ್ಯದ ನೂತನ ಜವಳಿ ಮತ್ತು ಉಡುಪು ನೀತಿ 4.0ಗೆ ಅಧಿಕೃತ ಅಧಿಸೂಚನೆ, 5 ಲಕ್ಷ ಹೊಸ ಉದ್ಯೋಗಾವಕಾಶ ಸೃಷ್ಟಿಸುವ ಗುರಿ. ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಯಡಿ ಆಧಾರ್ ಕಾರ್ಡ್ ಬಳಕೆ ಬದಲು ಸ್ಮಾರ್ಟ್ ಕಾರ್ಡ್ ನೀಡುವ ಕುರಿತು ಸರ್ಕಾರದ ಚಿಂತನೆ. ಭದ್ರಾ ಮೇಲ್ದಂಡೆ ಯೋಜನೆ ಕೇಂದ್ರದ ಅನುದಾನ ತರಲು ಎಲ್ಲ ಜನಪ್ರತಿನಿಧಿಗಳು ಶ್ರಮಿಸಬೇಕು, ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರ ಮನವಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ವಿಫಲ, ಸರ್ಕಾರದ ನಿರ್ಲಕ್ಷ್ಯ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಆರೋಪ. ಈಗ ವಾರ್ತೆಗಳ ವಿವರ. ರಾಜ್ಯದ ನೂತನ ಜವಳಿ ಮತ್ತು ಉಡುಪು ನೀತಿ 4.0ಗೆ ರಾಜ್ಯ ಸರ್ಕಾರ ಅಧಿಕೃತ ಅಧಿಸೂಚನೆ ಹೊರಡಿಸಿದೆ. ನೀತಿಯ ಅನುಷ್ಠಾನಕ್ಕಾಗಿ 4,000 ಕೋಟಿ ಮೊತ್ತದ ಹಣಕಾಸು ಬೆಂಬಲಕ್ಕೆ ಅನುಮೋದನೆ ನೀಡಲಾಗಿದ್ದು, ಮುಂದಿನ 5 ವರ್ಷಗಳಲ್ಲಿ 20,000 ಕೋಟಿ ಹೂಡಿಕೆ ಆಕರ್ಷಿಸುವುದು ಹಾಗೂ 5 ಲಕ್ಷ ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಗುರಿ ಹೊಂದಲಾಗಿದೆ. ಹೊಸ ನೀತಿಯಡಿ ಬೆಂಗಳೂರಿನಾಚೆಗೂ ಜವಳಿ ಮತ್ತು ಉಡುಪು ಕೈಗಾರಿಕೆಗಳನ್ನು

0: ವಿಸ್ತರಿಸಿ ಪ್ರಾದೇಶಿಕ ಸಮತೋಲನದೊಂದಿಗೆ ಕೈಗಾರಿಕಾ ಬೆಳವಣಿಗೆ ಸಾಧಿಸಲು ರಾಜ್ಯದ 34 ತಾಲೂಕುಗಳನ್ನು ವಿಶೇಷ ಆದ್ಯತೆಯ ತಾಲೂಕುಗಳಾಗಿ ಗುರುತಿಸಲಾಗಿದೆ. ಈ ತಾಲೂಕುಗಳಲ್ಲಿ ಸ್ಥಾಪನೆಯಾಗುವ ಅರ್ಹ ಹೊಸ ಜವಳಿ ಮತ್ತು ಉಡುಪು ಘಟಕಗಳಿಗೆ ಸಾಮಾನ್ಯ ಸೌಲಭ್ಯಗಳ ಜೊತೆಗೆ ಹೆಚ್ಚುವರಿ ಪ್ರೋತ್ಸಾಹಧನ ಹಾಗೂ ರಿಯಾಯಿತಿಗಳು ಲಭ್ಯವಾಗಲಿವೆ. ಇಲಾಖೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ರೇಷ್ಮೆ ನೂಲು ಉತ್ಪಾದನೆಗೆ ಸಂಬಂಧಿಸಿದ ರೇಷ್ಮೆ ರೀಲಿಂಗ್ ಮತ್ತು ಸ್ಪಿನ್ನಿಂಗ್ ಚಟುವಟಿಕೆಗಳನ್ನು ಜವಳಿ ನೀತಿಯ ವ್ಯಾಪ್ತಿಗೆ ತಂದಿರುವುದು ನೂತನ ನೀತಿಯ ಪ್ರಮುಖ ವಿಶೇಷತೆ. ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಯಡಿ ಉಚಿತ ಬಸ್ ಪ್ರಯಾಣ ಸೌಲಭ್ಯ ಪಡೆಯುತ್ತಿರುವ ಮಹಿಳೆಯರು ಹಾಗೂ ತೃತೀಯ ಲಿಂಗಿಗಳಿಗೆ ಇನ್ನು ಮುಂದೆ ಆಧಾರ್ ಕಾರ್ಡ್ ಬಳಕೆ ಬದಲು ಸ್ಮಾರ್ಟ್ ಕಾರ್ಡ್ ನೀಡುವ ಕುರಿತು ಸರ್ಕಾರ ಚಿಂತನೆ ನಡೆಸಿದೆ. ಯೋಜನೆಯ ದುರ್ಬಳಕೆ ತಡೆಯುವ ಉದ್ದೇಶದಿಂದ ಸುಮಾರು 1 ಕೋಟಿ ಫಲಾನುಭವಿಗಳಿಗೆ ಸ್ಮಾರ್ಟ್ ಕಾರ್ಡ್ ವಿತರಿಸಲು ಟೆಂಡರ್ ಪ್ರಕ್ರಿಯೆ ಆರಂಭಿಸಲಾಗಿದೆ. ಸ್ಮಾರ್ಟ್ ಕಾರ್ಡ್ ವಿತರಣೆಗೆ ಸುಮಾರು 250 ಕೋಟಿ ವೆಚ್ಚದಲ್ಲಿ ಟೆಂಡರ್ ಕರೆಯಲಾಗಿದೆ. ಸ್ಮಾರ್ಟ್ ಕಾರ್ಡ್ ಪಡೆಯಲು ವೋಟರ್ ಐಡಿ ಹಾಗೂ ಆಧಾರ್ ಕಾರ್ಡ್ ಸೇರಿದಂತೆ ಅಗತ್ಯ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಮೊದಲ ಹಂತದಲ್ಲಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಪ್ರಯಾಣಿಕರಿಗೆ ಕಾರ್ಡ್ ವಿತರಿಸಿ ಬಳಿಕ ರಾಜ್ಯದ ಇತರ ಭಾಗಗಳ ಫಲಾನುಭವಿಗಳಿಗೂ ವಿಸ್ತರಿಸುವ ಯೋಜನೆಯಿದೆ ಎಂದು ಸಾರಿಗೆ ಇಲಾಖೆ ಮೂಲಗಳು ತಿಳಿಸಿವೆ. ಭದ್ರಾ ಮೇಲ್ದಂಡೆ ಯೋಜನೆ ಶೀಘ್ರ ಪೂರ್ಣಗೊಳಿಸಲು ಹಾಗೂ ಕೇಂದ್ರದಿಂದ ಬರಬೇಕಾದ ಅನುದಾನ ತರಲು ಎಲ್ಲ ಜನಪ್ರತಿನಿಧಿಗಳು ಶ್ರಮಿಸಬೇಕು ಎಂದು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ಮನವಿ ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 2023-24 ಕೇಂದ್ರ ಬಜೆಟ್ನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರೂಪಾಯಿ ನೀಡುವುದಾಗಿ ಘೋಷಿಸಲಾಗಿದ್ದರೂ ಈವರೆಗೂ ಯಾವುದೇ ಅನುದಾನ ಬಿಡುಗಡೆಯಾಗಿಲ್ಲ. ಜಿಲ್ಲೆಯ ಸಂಸದರು ಹಾಗೂ ಮುಖಂಡರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಈ ಅನುದಾನ ತರಲು ಶ್ರಮಿಸಬೇಕು ಎಂದರು. ಈ ಯೋಜನೆಯಿಂದ ಒಟ್ಟು 29.9 ಟಿಎಂಸಿ ನೀರಿನಲ್ಲಿ ಚಿತ್ರದುರ್ಗ ಜಿಲ್ಲೆಗೆ ನೇರವಾಗಿ 18.62 ಟಿಎಂಸಿ ಹಾಗೂ ವಾಣಿ ವಿಲಾಸ ಸಾಗರಕ್ಕೆ 2 ಟಿಎಂಸಿ ಸೇರಿದಂತೆ ಒಟ್ಟು 20.62 ಟಿಎಂಸಿ ನೀರು ದೊರೆಯಲಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ವಿಫಲಗೊಂಡಿದ್ದು ಜನರ ಸಂಕಷ್ಟಗಳಿಗೆ ಸರ್ಕಾರ ಸ್ಪಂದಿಸದೆ ನಿರ್ಲಕ್ಷ್ಯ ವಹಿಸಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಆರೋಪಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಮಾದಿಗ ಜಿಲ್ಲಾ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಒಳ ಮೀಸಲಾತಿ ಜಾರಿ ವಿಷಯಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ಸರಿಯಾದ ವಾದ ಮಂಡಿಸದೆ ಸರ್ಕಾರ ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ನಡೆದುಕೊಳ್ಳುತ್ತಿದೆ ಎಂದರು. ಬಡವರ ಮತ್ತು ರೈತರ ಮಕ್ಕಳ ಶಿಕ್ಷಣಕ್ಕಾಗಿ ಜಾರಿಗೊಳಿಸಿದ್ದ ರೈತ ವಿದ್ಯಾನಿಧಿ ಯೋಜನೆ ಮೊಟಕುಗೊಳಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ಸೂಕ್ತ ಬಸ್ ವ್ಯವಸ್ಥೆ ಇಲ್ಲ. ಗ್ಯಾರಂಟಿ ನೆಪದಲ್ಲಿ ಬಡವರ ಮನೆ, ಗಂಗಾ ಕಲ್ಯಾಣ, ವೃದ್ಧಾಪ್ಯ ವೇತನ ಹಾಗೂ ವಿಶೇಷಚೇತನರ ಪಿಂಚಣಿ ಸರಿಯಾಗಿ ತಲುಪಿಸಲು ಸರ್ಕಾರ ವಿಫಲವಾಗಿದೆ ಎಂದು ವಿಜಯೇಂದ್ರ ಟೀಕಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸ್ವಚ್ಛ ಭಾರತ ಅಭಿಯಾನ ಕುರಿತ ಒಂದು ನೋಟ ಇಲ್ಲಿದೆ. 2014 ಪ್ರಾರಂಭವಾದ ಸ್ವಚ್ಛ ಭಾರತ ಅಭಿಯಾನದಡಿ ಸ್ವಚ್ಛತೆಯ ಪರಿಕಲ್ಪನೆ ನಿರ್ಲಕ್ಷ್ಯಕ್ಕೊಳಗಾದ ಸಾರ್ವಜನಿಕ ಆರೋಗ್ಯ ಸಮಸ್ಯೆಯನ್ನು ದೇಶಾದ್ಯಂತ ಜನಾಂದೋಲನವಾಗಿ ಪರಿವರ್ತಿಸಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ವಚ್ಛತೆ, ಘನತೆ ಮತ್ತು ನಡವಳಿಕೆಯಲ್ಲಿನ ಬದಲಾವಣೆಯನ್ನು ಈ ಮಿಷನ್ನ ಕೇಂದ್ರ ಬಿಂದುವನ್ನಾಗಿ ಪರಿಗಣಿಸಿದರು. ದೇಶಾದ್ಯಂತ 12 ಕೋಟಿಗೂ ಹೆಚ್ಚು ಮನೆ ಶೌಚಾಲಯಗಳ ನಿರ್ಮಾಣಕ್ಕೆ ಚಾಲನೆ ನೀಡಿದ ಅವರು, 2019 ವೇಳೆಗೆ ಭಾರತೀಯ ಹಳ್ಳಿಗಳನ್ನು ಬಯಲು ಮಲವಿಸರ್ಜನೆ ಮುಕ್ತ ಎಂದು ಘೋಷಿಸಲು ಅನುವು ಮಾಡಿಕೊಟ್ಟರು. 2024 ನಡೆದ ಅಧ್ಯಯನವೊಂದರ ಪ್ರಕಾರ ಸ್ವಚ್ಛ ಭಾರತ ಮಿಷನ್ ಯೋಜನೆಯಡಿ ಹೆಚ್ಚಿನ ಶೌಚಾಲಯ ವ್ಯಾಪ್ತಿ ಹೊಂದಿರುವ ಜಿಲ್ಲೆಗಳು ಶಿಶು ಮತ್ತು 5 ವರ್ಷದೊಳಗಿನವರ ಮರಣ ಪ್ರಮಾಣವನ್ನು ಗಮನಾರ್ಹವಾಗಿ ಕಡಿಮೆ ಮಾಡಿವೆ ಮತ್ತು ಎಸ್ಬಿಎಂ ಅಡಿ ಕೈಗೊಂಡ ನೈರ್ಮಲ್ಯ ಸುಧಾರಣೆಗಳು ಪ್ರತಿ ವರ್ಷ ಸುಮಾರು 70,000 ಶಿಶು ಸಾವುಗಳನ್ನು ತಪ್ಪಿಸಲು ಸಹಾಯ ಮಾಡಿದೆ ಎನ್ನುವ ಅಂಶಗಳನ್ನು ವಿಶದೀಕರಿಸಿದೆ. ಸ್ವಚ್ಛತಾ ಸರ್ವೇಕ್ಷಣ್ ಈ ಮಿಷನ್ಗೆ ಪ್ರಬಲ ಸ್ಪರ್ಧಾತ್ಮಕ ಆಯಾಮ ಸೇರ್ಪಡಿಸಿದ ಕಾರಣಕ್ಕಾಗಿ ಭಾರತದಾದ್ಯಂತ ನಗರಗಳು ಮತ್ತು ಪಟ್ಟಣಗಳು ಹೆಚ್ಚು ಸ್ಪರ್ಧಾತ್ಮಕವಾಗಿ ಮತ್ತು ಪರಿಣಾಮಕಾರಿಯಾಗಿ ತಮ್ಮನ್ನು ತೊಡಗಿಸಿಕೊಳ್ಳುವ ಮೂಲಕ ಸ್ವಚ್ಛತೆ, ತ್ಯಾಜ್ಯ ನಿರ್ವಹಣೆ ಮತ್ತು ನಾಗರಿಕ ಭಾಗವಹಿಸುವಿಕೆಯಲ್ಲಿ ಗಣನೀಯವಾಗಿ ಗುರುತಿಸಲ್ಪಟ್ಟವು. ಪ್ರಧಾನಿ ಮೋದಿ ಅವರು ಅಭಿಯಾನದ ಮುಂಚೂಣಿಯಲ್ಲಿ ನಿಂತು ಸರ್ಕಾರಿ ಕಾರ್ಯಕ್ರಮವಾದ ಸ್ವಚ್ಛ ಭಾರತ ಅಭಿಯಾನವನ್ನು ಜನಾಂದೋಲನವನ್ನಾಗಿ ಪರಿವರ್ತಿಸಲು ಕಾರಣೀಕರ್ತರಾದರು. ಈ ಉಪಕ್ರಮವು ಸ್ವಚ್ಛತೆಯನ್ನು ಮೂಲಭೂತ ಅವಶ್ಯಕತೆಯನ್ನಾಗಿ ಮಾಡಿತು. ಶೌಚಾಲಯಗಳನ್ನು ಆರೋಗ್ಯ, ಘನತೆ ಮತ್ತು ಮಾನವ ಅಭಿವೃದ್ಧಿಯ ಸಾಧನಗಳಾಗಿ ಪರಿವರ್ತಿಸಿತು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ಅಂತಾರಾಷ್ಟೀಯ ಕಾಫಿ ದಿನ. October 1 ಪ್ರತಿ ವರ್ಷ ಅಂತಾರಾಷ್ಟೀಯ ಕಾಫಿ ದಿನವನ್ನಾಗಿ ಆಚರಿಸಲಾಗುತ್ತದೆ. ದೇಶದಲ್ಲಿ ಮೊದಲ ಬಾರಿಗೆ ಕಾಫಿ ಬೆಳೆ ಆರಂಭವಾದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರಸ್ತುತ ಸುಮಾರು 85,000 ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ 1.2 ಲಕ್ಷ ಟನ್ ಕಾಫಿ ಉತ್ಪಾದನೆ ಮಾಡಲಾಗುತ್ತಿದೆ. ಇದರೊಂದಿಗೆ ದೇಶದಲ್ಲಿ ಅತಿ ಹೆಚ್ಚು ಅರೇಬಿಕ್ ಕಾಫಿ ಬೆಳೆಯುವಲ್ಲಿ ಚಿಕ್ಕಮಗಳೂರು ಪ್ರಥಮ ಸ್ಥಾನದಲ್ಲಿದೆ. ಜಿಲ್ಲೆಯ ಹಲವೆಡೆ ಸಾವಯವ ಕೃಷಿ ಮೂಲಕ ಗುಣಮಟ್ಟದ ಕಾಫಿ ಬೆಳೆಯಲಾಗುತ್ತಿದ್ದು, ಸಾವಯವ ಕಾಫಿ ಉತ್ಪಾದನೆ ಕುರಿತು ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಜಿಲ್ಲೆಯ ಮುಕ್ತಿಹಳ್ಳಿ ಗ್ರಾಮದ ಸಾವಯವ ಕೃಷಿಕ ಚಂದ್ರಶೇಖರ್ ನಾರಾಯಣಪುರ್ ಅವರು.
4: ಸಾವಯವ ಕೃಷಿನಲ್ಲಿ ಅಥವಾ ನೈಸರ್ಗಿಕ ಕೃಷಿನಲ್ಲಿ ಯಾಕೆ ಕಾಫಿ ಬೆಳಿಬಾರದು ಅಂತೇಳಿ ಯೋಚನೆ ಮಾಡಿ ಈಗ ಕಳೆದ ಒಂದು 8-9 ವರ್ಷದಿಂದ ಸಹಜ ಕೃಷಿನಲ್ಲಿ ಕಾಫಿ ಬೆಳೀತಾ ಇದ್ದೀನಿ. ಅಂದ್ರೆ ನಿಸರ್ಗಕ್ಕೆ ಎಲ್ಲದನ್ನು ಬಿಡ್ತಾ ಭೂಮಿಗೆ ಏನು ಜೀವಾಣುಗಳನ್ನ ರೀಫಿಲ್ ಮಾಡ್ತಾ ಜೀವಾಮೃತ ಮೂಲಕವಾಗಿ ಅಲ್ಲಿ ಕಳೆ ಬೆಳೆಸ್ತಾ ಡೈವರ್ಸಿಟಿ ಕ್ರಿಯೇಟ್ ಮಾಡ್ತಾ ಅಲ್ಲೊಂದು ನ್ಯಾಚುರಲ್ ಕ್ಲೈಮೇಟ್ ಕ್ರಿಯೇಟ್ ಮಾಡಿ ಕಾಫಿನ ಉತ್ಪಾದನೆ ಮಾಡ್ತಾ ಇದೀವಿ. ನಾವು ಹೆಚ್ಚು ಕಡಿಮೆ ಒಂದು 7-8,000 ರೂಪಾಯಿ ಖರ್ಚು ಮಾಡಿ 5-40 ಚೀಲ ಕೆಲವು ವರ್ಷ 45-46 ಚೀಲ ಸರಾಸರಿ 30 ಚೀಲ ಕಾಫಿನ ನಾವು ಕೊಯ್ಯಬಹುದು. ರಾಸಾಯನಿಕ ಮುಕ್ತವಾಗಿ ನೈಸರ್ಗಿಕವಾಗಿ ಕಾಫಿ ಬೆಳೆದಿದ್ದೆ ಆದ್ರೆ ಈ ಪ್ರಕೃತಿಗೆ ಒಂದು ಕೊಡುಗೆ ಕೊಡ್ತೀವಿ, ಜೊತೆನಲ್ಲಿ ಉತ್ಕೃಷ್ಟವಾದಂತಹ ಕಾಫಿಯ ಗುಣಮಟ್ಟನ ನಾವು ಕೊಡ್ತೀವಿ.
0: ಸರ್ಕಾರಿ ನೌಕರರ ದೈನಂದಿನ ಕರ್ತವ್ಯಗಳಲ್ಲಿ ಭ್ರಷ್ಟಾಚಾರ, ಕರ್ತವ್ಯ ಲೋಪ, ಅನಗತ್ಯ ವಿಳಂಬ ಕಂಡುಬಂದಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಉಪಲೋಕಾಯುಕ್ತ KN ಫಣೀಂದ್ರ ಎಚ್ಚರಿಕೆ ನೀಡಿದ್ದಾರೆ. ಕಾರವಾರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಅಧಿಕಾರಿಗಳ, ದೂರುದಾರರ ಹಾಗೂ ಎದುರುದಾರರ ಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, ಮನೆ ಬಾಗಿಲಿಗೆ ನ್ಯಾಯ ಪರಿಕಲ್ಪನೆ ಈ ಸಭೆಯ ಉದ್ದೇಶ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ನೂತನ ಜವಳಿ ಮತ್ತು ಉಡುಪು ನೀತಿ 4.0ಗೆ ಅಧಿಕೃತ ಅಧಿಸೂಚನೆ. 5 ಲಕ್ಷ ಹೊಸ ಉದ್ಯೋಗಾವಕಾಶ ಸೃಷ್ಟಿಸುವ ಗುರಿ. ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಯಡಿ ಆಧಾರ್ ಕಾರ್ಡ್ ಬಳಕೆ ಬದಲು ಸ್ಮಾರ್ಟ್ ಕಾರ್ಡ್ ನೀಡುವ ಕುರಿತು ಸರ್ಕಾರದ ಚಿಂತನೆ. ಭದ್ರಾ ಮೇಲ್ದಂಡೆ ಯೋಜನೆ ಕೇಂದ್ರದ ಅನುದಾನ ತರಲು ಎಲ್ಲ ಜನಪ್ರತಿನಿಧಿಗಳು ಶ್ರಮಿಸಬೇಕು, ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರ ಮನವಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ವಿಫಲ, ಸರ್ಕಾರದ ನಿರ್ಲಕ್ಷ್ಯ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ವನಸ್ಪಂದನ ವನಸ್ಪಂದನ ಪರಿಸರಕ್ಕೆ ವನಸ್ಪಂದನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಸೂರ್ಯಸೇನ್ ಐಎಫ್ಎಸ್ ಅವರು. ಕೇಳಿ ಕಾರ್ಯಕ್ರಮ ವನಸ್ಪಂದನ.
2: ನಮಸ್ಕಾರ, ಇಂದಿನ ವನಸ್ಪಂದನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಪ್ರಕೃತಿ ಮತ್ತು ಮಾನವನ ಬದುಕು ಒಂದಕ್ಕೊಂದು ಬೆಸೆದುಕೊಂಡಿದೆ. ಮನುಷ್ಯನಿಗೆ ಉಸಿರಾಡಲಿ

0: ಜೀವಕ್ಕೆ ಗಾಳಿ ಎಷ್ಟು ಮುಖ್ಯನೋ ಹಾಗೇನೆ ಪರಿಸರ ಅಂದ ಮೇಲೆ ಕಾಡುಗಳು, ವನ್ಯಜೀವಿಗಳು, ನದಿಗಳು, ಜೌಗು ಪ್ರದೇಶಗಳು ಮತ್ತು ಜೀವ ವೈವಿಧ್ಯಗಳು ಕೂಡ ಅತ್ಯಗತ್ಯ. ವನ್ಯಜೀವಿಗಳ ಮಹತ್ವ, ಅವುಗಳು ಎದುರಿಸುತ್ತಿರುವ ಸವಾಲುಗಳು ಮತ್ತು ಅವುಗಳ ಸಂರಕ್ಷಣೆಯಲ್ಲಿ ಸಾರ್ವಜನಿಕರ ಪಾತ್ರದ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಅಕ್ಟೋಬರ್ 2-8 ದೇಶದಾದ್ಯಂತ ವನ್ಯಜೀವಿ ಸಪ್ತಾಹವನ್ನ ಆಚರಿಸಲಾಗುತ್ತೆ. ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ಲಿಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಸೂರ್ಯ ಸೇನ್. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್.
1: ಧನ್ಯವಾದಗಳು.
0: ವನ್ಯಜೀವಿ ಸಪ್ತಾಹ ಅಂದ್ರೆ ಏನು, ಅದನ್ನ ಪರ್ಟಿಕ್ಯುಲರ್ ಆಗಿ ಅಕ್ಟೋಬರ್ 2-8 ಯಾಕೆ ನಡೆಸಲಾಗುತ್ತೆ?
1: ಈ ಪ್ರಾಣಿಗಳೇನಿದೆ, ಈ ಅರಣ್ಯ ಏನಿದೆ, ನಮ್ಮ ಪರಿಸರ ಏನಿದೆ, ಅದನ್ನ ನಾವು ಕಾಪಾಡಿಸಬೇಕು ಅಂತ ಹೇಳಿ ನಮಗೊಂದು ಫಂಡಮೆಂಟಲ್ ಡ್ಯೂಟಿನೂ ಇದೆ, ಒಂದು ರೆಸ್ಪಾನ್ಸಿಬಿಲಿಟಿ ಸರ್ಕಾರಗಳಿಗೂ ಇದೆ. ಇದನ್ನ ನಾವು ಮನಸ್ಸಿಲಿಟ್ಕೊಂಡು ನಾವು ಅಕ್ಟೋಬರ್ 2 ಇಂದ ಅಕ್ಟೋಬರ್ 8 ವನ್ಯಜೀವಿ ಸಪ್ತಾಹ ಅಂತ ನಾವು ಆಚರಣೆ ಮಾಡಕ್ಕೆ ಶುರು ಮಾಡಿದ್ವಿ. ನಾವು ಗಾಂಧೀಜಿ ಅವರದ ಅಹಿಂಸದ ಒಂದು ಪಾತ್ರ ಏನಿದೆ ಅದನ್ನ ನಾವು ನೆನಪಿಟ್ಕೊಂಡು ಈ ಒಂದು ಸಪ್ತಾಹನ ನಾವು ಮಾಡ್ತಾ ಇದ್ವಿ.
0: ಪ್ರತಿ ವರ್ಷವನ್ನು ಮಾಡಬೇಕಾದ್ರೆ ಅದು ಉದ್ದೇಶ ಇರುತ್ತೆ. ಸೊ ಇದ್ರ ಉದ್ದೇಶ ಏನು, ನೀವು ಅಂದ್ಕೊಂಡಂತ ಉದ್ದೇಶವನ್ನ ನೀವು ರೀಚ್ ಆಗಿದ್ದೀರಾ?
1: ಎಲ್ಲರಿಗೂ ಕೂಡ ನಾವು ಈ ಒಂದು ಅವೇರ್ನೆಸ್ ಅನ್ನ, ಈ ಒಂದು ಮಾಹಿತಿಯನ್ನ, ತಿಳುವಳಿಕೆಯನ್ನು ನಾವು ಕೊಡಬೇಕಾಗಿರೋ ಜವಾಬ್ದಾರಿ ನಮಗಿದೆ. ವನ್ಯಜೀವಿ ಸಪ್ತಾಹ ಅಂತ ಹೇಳಿದ ಮೇಲೆ ನಾವು ಸುಮಾರಷ್ಟು ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಮೃಗಾಲಯಗಳಲ್ಲಿ ಸುಮಾರಷ್ಟು ಕಾರ್ಯಕ್ರಮಗಳು ನಡೆಸ್ತೀವಿ, ಅಥವಾ ಅಲ್ಲಲ್ಲಿರುವ ತಾಲೂಕು ಮಟ್ಟದಲ್ಲಿ ಅಥವಾ ನಮ್ಮ ರೇಂಜ್ ಫಾರೆಸ್ಟ್ ಆಫೀಸ್ಗಳಲ್ಲಿ, ಸ್ಕೂಲ್ಗಳಲ್ಲಿ ನಾವು ನಮ್ಮ ಕಾರ್ಯಕ್ರಮಗಳನ್ನ ನಡೆಸ್ತೀವಿ. ದೊಡ್ಡ ವಿಶ್ವವಿದ್ಯಾಲಯಗಳಲ್ಲಿ ವರ್ಕ್ಶಾಪ್ಸ್ ನಡೆಸ್ತೀವಿ, ರಿಸರ್ಚ್ ಪ್ರಾಜೆಕ್ಟ್ಸ್ ಅನ್ನು ನಾವು ಪ್ರೆಸೆಂಟ್ ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ. ವನ್ಯಜೀವಿಗಳ ಬಗ್ಗೆ ಅವರು ಏನು ಆ ವರ್ಷದಲ್ಲಿ ಮಾಡಿದ್ದಾರೆ ಅದೆಲ್ಲ ಕೂಡ ಅವರು ಪ್ರೆಸೆಂಟ್ ಮಾಡ್ತಾರೆ. ಇಂಟರ್ನ್ಯಾಷನಲಿನೂ ಕೂಡ ಸುಮಾರಷ್ಟು ನಾವು ಸೆಮಿನಾರ್ಸ್ ಅನ್ನು ನಡೆಸುವ ಅವಕಾಶವೂ ನಮಗಿದೆ.
0: ವನ್ಯಜೀವಿ ಸಪ್ತಾಹ ಆಚರಣೆಯ ಮುಖ್ಯ ಉದ್ದೇಶ ಏನು?
1: ಮಾನವ ಪ್ರಾಣಿ ಒಂದು ಇಂಟರಾಕ್ಷನ್ಸ್ ಏನಿದೆ ಅದನ್ನು ಪಾಸಿಟಿವ್ ಆಗಿ ಹೆಂಗೆ ತಗೊಂಡು ಹೋಗ್ಬೇಕು, ವೈಲ್ಡ್ ಲೈಫ್ ಅನ್ನ ನಾವು ಭಯದಿಂದ ನೋಡದೆ ಜೊತೆ ಜೊತೆಯಲ್ಲಿ ಬದುಕೋದು ಹೆಂಗೆ ಅಂತ ಹೇಳಿ ನಾವು ಜನರಿಗೆ ಹೇಳಿಕೊಡಬೇಕಾಗುತ್ತೆ. ಕಾಡು ಉಳಿಸಿ ನಾಡು ಬೆಳೆಸಿ ಅಂತ ಹೇಳ್ತೀವಿ. ಈಗ ನೀರಿಗಾಗಿ ಅರಣ್ಯ ಅಂತ ಹೇಳಿ ನಾವು ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಅರಣ್ಯ ಇಲ್ಲದೆ ನೀರು ಬರಲ್ಲ, ಯಾಕಂದ್ರೆ ನಾವು ನಮ್ಮ ಏನು ವೆಸ್ಟರ್ನ್ ಘಾಟ್ಸ್ ಇದೆ, ವೆಸ್ಟರ್ನ್ ಘಾಟ್ಸ್ ಅನ್ನ ನಾವು ಉಳಿಸಬೇಕು ಅಂತ ಹೇಳಿ ಅದಕ್ಕೆ ನಾವು ಹೋರಾಡ್ತಾ ಇದ್ದೀವಿ. ಸೊ ಈ ತರ ಸುಮಾರಷ್ಟು ಟ್ಯಾಗ್ ಲೈನ್ಸ್ ಇಟ್ಕೊಂಡು ನಾವು ನಮ್ಮ ಕ್ಯಾಂಪೇನ್ಸ್ ಅನ್ನು ನಡೆಸ್ತೀವಿ. ಈಗಾಗಲೇ ಯುನೈಟೆಡ್ ನೇಷನ್ಸ್ ಅಲ್ಲಿ ನಾವು ಸುಮಾರಷ್ಟು ಕನ್ವೆನ್ಷನ್ಸ್ ಅಲ್ಲೂ ಕೂಡ ನಾವು ಭಾಗವಹಿಸ್ತಾ ಇದ್ದೀವಿ. ಸಸ್ಟೈನಬಿಲಿಟಿ ಡೆವಲಪ್ಮೆಂಟ್ ಗೋಲ್ಸ್ ಅಲ್ಲಿ ಸುಮಾರು 18 ಗೋಲ್ಸ್ ಇದೆ. ಅದರಲ್ಲಿ ಹೆಂಗೆ ನಾವು ಕಡಿಮೆ ಒಂದು ಲೈವ್ಲಿಹುಡ್ ಅಲ್ಲಿ ಹೆಂಗೆ ನಾವು ಬದುಕಬಹುದು, ಗ್ರೀನ್ ಬಿಲ್ಡಿಂಗ್ಸ್ ಆಗಲಿ ಅಥವಾ ವಾಟರ್ ಕನ್ಸರ್ವೇಷನ್, ಸಾಯಿಲ್ ಕನ್ಸರ್ವೇಷನ್ ಆಗಲಿ ಅಥವಾ ಬೇರೆ ಬೇರೆ ವಿಷಯಗಳ ಬಗ್ಗೆ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಲ್ಲಿ ಮಾತಾಡ್ತೀವಿ. ಅದರಲ್ಲಿ ಮೇಜರ್ ಒಂದು ಥೀಮ್ ಏನು ಅಂದ್ರೆ, ನಾವು ಹುಟ್ಟಿದ ಮೇಲೆ ಮುಂದೆ ಬರುವ ಪೀಳಿಗೆಗೆ ನಾವು ನಮ್ಮ ಭೂಮಿಯನ್ನು ನಾವು ಹೆಂಗೆ ಇರ್ತದೋ ಹಂಗೆ ಬಿಟ್ಟು ಹೋಗ್ಬೇಕು ಅಂತ ಹೇಳಿ ನಾವು ಗೊತ್ತು ಗುರಿನ ಇಟ್ಕೊಂಡು ಕೆಲಸ ಮಾಡಬೇಕಾಗುತ್ತೆ, ಜೀವನ ಮಾಡಬೇಕಾಗುತ್ತೆ. ಇಟ್ ಇಸ್ ಅ ವೆರಿ ಚಾಲೆಂಜಿಂಗ್ ಟಾಸ್ಕ್, ಬಟ್ ನಾವು ಅದನ್ನ ಇಟ್ಕೊಂಡೇ ನಾವು ಈಗ ಸುಮಾರಷ್ಟು ಕ್ಯಾಂಪೇನ್ಸ್ ಅನ್ನ, ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದೀವಿ. ನಮ್ದು ರಿಸರ್ಚು ಕೂಡ ಅದನ್ನ ಬೇಸ್ ಮಾಡಿನೇ ಸುಮಾರಷ್ಟು ಮಾಡ್ತಾ ಇದೀವಿ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಬೇಟೆ ಆಡೋದು ಏನಿದೆ ಅದನ್ನ ನಾವು ಆಲ್ರೆಡಿ ಬಂದ್ ಮಾಡಿದೀವಿ. ಸೊ ಆ ತರ ಸುಮಾರಷ್ಟು ಕಾನೂನುಗಳನ್ನು ಕೂಡ ನಾವು ಹೊಸದಾಗಿ ತರಲಿಕ್ಕೆ ನಾವು ಕೆಲವೊಂದು ಇಂಟರ್ನ್ಯಾಷನಲ್ ಫೋರಂ ಅಲ್ಲಿ ಸಿಗ್ನೇಟರಿ ಆಗಿದ ಮೇಲೆ ನಾವು ಹೊಸ ಕಾನೂನುಗಳನ್ನೆಲ್ಲ ಅದು ಮುಖಾಂತರ ತರ್ತೀವಿ.
0: ಈಗಲೇ ನೀವು ಹೇಳಿದ್ರೆ ಶಾಲಾ ಮಕ್ಕಳು ಮತ್ತೆ ಅರ್ಬನ್ ಏರಿಯಾದಲ್ಲಿ ಅಂತ ಹೇಳಿದ್ರೆ ಆ ಒಂದು ಪ್ರೊಸೆಸಿಂಗ್ ಹೆಂಗಿರುತ್ತೆ?
1: ಈಗ ಜನರಲಿ ತಾವು ನೋಡಿದ್ರೆ ನಮ್ಮ ಏನು ಶಾಲೆಗಳಿದೆ, ಕಾಲೇಜುಗಳೇನಿದೆ, ವಿಶ್ವವಿದ್ಯಾಲಯಗಳೇನಿದೆ, ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ ಏನಿದೆ, ಇದೆಲ್ಲದರಲ್ಲೂ ಕೂಡ ನಾವು ನಮ್ಮ ಕಾರ್ಯಕ್ರಮಗಳನ್ನ ಆಚರಣೆ ಮಾಡ್ತೀವಿ. ವರ್ಕ್ಶಾಪ್ಸ್ ಆಗಲಿ, ಪೇಂಟಿಂಗ್ ಕಾಂಪಿಟೇಷನ್ಸ್ ಆಗಲಿ, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳ ತನಕ, ರಿಸರ್ಚ್ ಸ್ಕಾಲರ್ಸ್ ತನಕ ನಾವು ಈ ಒಂದು ಪ್ರೋಗ್ರಾಮ್ ಅನ್ನ ನಾವು ಕಂಪಾರ್ಟ್ಮೆಂಟಲೈಸ್ ಮಾಡಿ ಮಾಡ್ತೀವಿ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ನಮ್ದು ಏನು ಒಂದು ಈ ವರ್ಷದ ಥೀಮ್ ಏನಿದೆ ಆ ಥೀಮ್ ತಲುಪಬೇಕು ಅಂತ ಹೇಳಿ ನಾವು ಹೊರಡಿ ಅದನ್ನ ನಾವು ಪ್ಲಾನ್ ಮಾಡಿ ಮಾಡ್ತೀವಿ. ಈ ವರ್ಷ ಈಗ ಥೀಮ್ ನೋಡಿದರೆ ನೀವು ಎಕ್ಸಿಸ್ಟಿಂಗ್ ಇಂಪಾರ್ಟೆಂಟ್ ಎಂಡೆಮಿಕ್ ಸ್ಪೀಸೀಸ್ನ ನಾವು ಸೇವ್ ಮಾಡಬೇಕು ಅಂತ ಒಂದು ಥೀಮ್ ಇದೆ. ಅರಣ್ಯ ಭೂಮಿನೇ ಇದೆ, ಅದರಲ್ಲಿ ಸುಮಾರಷ್ಟು ವನ್ಯಜೀವಿಗಳು ನಮ್ಮ ಹತ್ರ ಇದೆ. ಸೊ ಆ ವನ್ಯಜೀವಿಗಳ ಬಗ್ಗೆ ನಾವು ಜನರ ಹತ್ರ ಮಾತಾಡಬೇಕು ಅಂದ್ರೆ ಸುಮಾರಷ್ಟು ವಿಷಯಗಳಿದೆ ಮಾತಾಡಕ್ಕೆ.
0: ಈಗ ವನ್ಯಜೀವಿ ಸಂರಕ್ಷಣೆ ಅಂತ ಹೇಳಿದ್ರಿ ನೀವು ಸರ್, ವನ್ಯಜೀವಿ ಸಂರಕ್ಷಣೆ ಅಂತ ಹೇಳಿದ್ರೆ ಬರೀ ಕಾಡು ಪ್ರಾಣಿಗಳನ್ನ ಮಾತ್ರ ನಾವು ಸಂರಕ್ಷಿಸೋದ ಅಥವಾ ಪರಿಸರವನ್ನ ಕೂಡ ಸಂರಕ್ಷಿಸೋದಾಗಿರತ್ತ?
1: ಸೊ ಅದರಲ್ಲಿ ಬರೀ ಪ್ರಾಣಿಗಳು ಮಾತ್ರ ಬರಲ್ಲ, ಅದರಲ್ಲಿ ಮರಗಳು ಬರುತ್ತೆ, ಗಿಡಮೂಲಿಕೆಗಳು ಬರುತ್ತೆ, ಅದರಲ್ಲಿ ಸಣ್ಣ ಪುಟ್ಟ ಕಪ್ಪೆಯಿಂದ ಹಿಡಿದು ಚಿಟ್ಟೆಯಿಂದ ಹಿಡಿದು ಜೇನುನೊಣದಿಂದ ಹಿಡಿದು ಎಲ್ಲಾ ಪ್ರಾಣಿಗಳು, ಪಕ್ಷಿಗಳು ಮತ್ತು ಬೊಟಾನಿಕಲ್ಸ್ ಏನಿದೆ ಎಲ್ಲಾನೂ ಬರುತ್ತೆ. ಅದರಲ್ಲಿ ಫಂಗೈ ಬರುತ್ತೆ, ಆಲ್ಗೆ ಬರುತ್ತೆ, ಸುಮಾರಷ್ಟು ಸಾಯಿಲ್ ಮೈಕ್ರೋ ಆರ್ಗಾನಿಸಮ್ಸ್ ಬರುತ್ತೆ. ಅದ್ರ ಬಗ್ಗೆ ಎಲ್ಲ ಯಾರು ಜಾಸ್ತಿ ಮಾತಾಡಲ್ಲ, ಸೊ ಅದ್ರ ಬಗ್ಗೆ ಯಾರು ಒತ್ತು ಕೊಡಲ್ಲ. ಸೊ ಅದಕ್ಕೆ ನಾವು ಏನ್ ಮಾಡ್ತೀವಿ, ಈ ತರ ಥೀಮ್ಸ್ ಎಂದು ಮಾತಾಡ್ತೀವಿ. ಸೊ ಈಗ ಒಂದು ಟೈಗರ್ ಅಂತ ನಾವು ತಗೊಂಡಕ್ಷಣ ಜನರಿಗೆ ಹುಲಿ ಅಂದ್ರೆ ತುಂಬಾ ಪ್ರೀತಿ ಇದೆ, ಇಷ್ಟ ಇದೆ. ಅದು ಹುಲಿಯನ್ನ ನಾವು ಕನ್ಸರ್ವ್ ಮಾಡಬೇಕು, ರಕ್ಷಣೆ ಮಾಡಬೇಕು ಅಂತ ಹೇಳಿ ನಾವು ಹೊರಟುವಾಗ ಆ ಹುಲಿ ಜೊತೆಗೆ ಆ ಹುಲಿ ಏನು ಒಂದು ವಾಳ್ತಾ ಇರುವ ಒಂದು ಪ್ರದೇಶ ಏನಿದೆ

0: ಅದೆಲ್ಲನೂ ಕೂಡ ನಾವು ರಕ್ಷಣೆ ಮಾಡ್ತೀವಿ. ಅದೇ ಅದರಲ್ಲಿ ಎಲ್ಲ ಉಳಿದ ಸಣ್ಣ ಪುಟ್ಟ ಪ್ರಾಣಿಗಳೆಲ್ಲ ಬಂದ್ಬಿಡ್ತಾವೆ. ಸೊ ದ್ಯಾಟ್ ಈಸ್ ದ ಐಡಿಯಾ. ಈಗ ಒಂದು ಕೀಸ್ಟೋನ್ ಸ್ಪೀಸೀಸ್, ಅದು ಒಂದು ಫ್ಲಾಗ್ಶಿಪ್ ಸ್ಪೀಸೀಸ್ ಅಂತ ನಾವು ತಗೊಳ್ತೀವಿ. ಆನೆಗಳು, ಹುಲಿಗಳು, ಚಿರತೆಗಳು. ಈಗ ಬ್ಲ್ಯಾಕ್ ಪ್ಯಾಂಥರ್ ಅಂತ ಹೇಳಿದ ತಕ್ಷಣ ಜನರಿಗೂ ಒಂದು ಪ್ರೀತಿ ಇರ್ತದೆ, ಯಾಕಂದ್ರೆ ಅದು ಒಂದು ರೇರ್ ಸ್ಪೀಸೀಸ್ ಆಗಿ ಕಾಣಕ್ಕೆ ಸಿಗುತ್ತೆ. ಸೊ ಅದನ್ನು ನಾವು ರಕ್ಷಣೆ ಮಾಡಬೇಕು ಅಂತ ಹೇಳಿದ ತಕ್ಷಣ ಇಡೀ ನಾಗರಹೊಳೆ ಏನು ಉದ್ಯಾನವನ ಇದೆ ಅದನ್ನೇ ರಕ್ಷಣೆ ಮಾಡುವ ಒಂದು ಕಾರ್ಯಕ್ರಮ ಒಳಗಡೆ ನಾವು ಹೋಗ್ತೀವಿ. ಸೊ ಹಾಗಾಗಿ ಒಂದು ಇಡೀ ಲ್ಯಾಂಡ್ಸ್ಕೇಪ್ ನಾವು ರಕ್ಷಣೆ ಮಾಡಕ್ಕೆ ನಮ್ಗೆ ಅವಕಾಶ ಸಿಗುತ್ತೆ.
1: ಜೀವ ವೈವಿಧ್ಯ ಅಂತ ಹೇಳಿದ್ರೆ, ಜೀವ ವೈವಿಧ್ಯ ಅನ್ನುವಂಥ ಪದವನ್ನು ನಾವು ಆಗಾಗ ಕೇಳ್ತಾನೆ ಇರ್ತೀವಿ. ಈ ಜೀವ ವೈವಿಧ್ಯ ಅಂದ್ರೆ ಏನು ಸರ್?
0: ವೆರೈಟಿ ಅಂಡ್ ವೇರಿಯಬಿಲಿಟಿ ಅಮಾಂಗ್ ಸ್ಪೀಸೀಸ್ ಅಂತ ನಾವು ಹೇಳ್ತೀವಿ ಬಯೋಡೈವರ್ಸಿಟಿಗೆ. ಸೊ ಒಂದೊಂದು ಸ್ಪೀಸೀಸು ಕೂಡ ನಮಗೆ ನಮ್ಮ ಒಂದು ಏನು ಇಕೋಸಿಸ್ಟಮ್ ಇದೆ ಇದರಲ್ಲಿ ನಾವು ಚೆನ್ನಾಗಿ ಲೈವ್ಲಿಹುಡ್ ನಡೆಸಬೇಕು ಅಂದರೆ ಎಲ್ಲರೂ ಬದುಕಬೇಕು ಅಂತ ಹೇಳಿ ಒಂದು ಇಕೋಸಿಸ್ಟಮ್ ಇದೆ, ಒಂದು ಫುಡ್ ಚೈನ್ ಇದೆ. ಸೊ ಹಾಗಾಗಿ ಒಬ್ಬೊಬ್ಬರಿಗೂ ಒಂದೊಂದು ಕೆಲಸ ಇದೆ ಒಂದು ಈ ಒಂದು ಇಕೋಸಿಸ್ಟಮಲ್ಲಿ. ಆ ಕೆಲಸಗಳನ್ನ ಅವರವರು ಮಾಡುತ್ತಾರೆ. ನಾವು ಆಸ್ ಅ ಹ್ಯೂಮನ್ ಬೀಯಿಂಗ್ಸ್ ಉಳಿದವರನ್ನ ನಾವು ಡಿಸ್ಟರ್ಬ್ ಮಾಡದೆ ನಾವು ನಮ್ಮ ಒಂದು ಲೈವ್ಲಿಹುಡ್ ಅನ್ನು ನಡೆಸಬೇಕಾಗಿರೋ ಒಂದು ಜವಾಬ್ದಾರಿ ನಮಗಿದೆ. ಅದನ್ನೇ ನಾವು ಮಾಡಬೇಕು ಅಂತ ಕೂಡ ನಾವು ಪ್ರಯತ್ನ ಪಡ್ತಾ ಇದ್ವಿ. ಬಟ್ ಏನಾಗ್ತಾ ಇದೆ, ನಮ್ಮ ಒಂದು ಬೆಳವಣಿಗೆ ಏನಿದೆ, ಒಂದು ಮಾನವ ಬೆಳವಣಿಗೆ, ಅದು ಎಲ್ಲರನ್ನು ಕೂಡ ಎಫೆಕ್ಟ್ ಮಾಡ್ತಾ ಇದೆ.
1: ಕಾಡು ಪ್ರಾಣಿಗಳು ನಾಡಿಗೆ ಬರ್ತಾ ಇವೆ ಅಂತ ತುಂಬಾ ಮಾತುಗಳನ್ನ ನಾವು ಕೇಳ್ತಾ ಇದ್ದೇವೆ. ಓಕೆ, ಅಲ್ಲಿ ಬೇಸಿಕ್ ನೀಡ್ಸ್ ಇಲ್ಲ ಅನ್ಸುತ್ತೆ, ಕುಡಿಲಿಕ್ಕೆ ನೀರು ಆಹಾರ ಸಿಗದೆ ನಗರದತ್ತ ಬರ್ತಾ ಇದೆ ಅಂತ ಹೇಳಿ, ಇದು ನಿಜಕ್ಕೂ ನಿಜಾನ?
0: ಇದು 100% ನಿಜ ಅಂತ ನಾವು ಹೇಳಕ್ಕಾಗಲ್ಲ. ಯಾಕಂದ್ರೆ ಕಾಡು ಏನಿದೆ, ಇಟ್ ಇಸ್ ಅ ವೆರಿ ಕಾಂಪ್ಲೆಕ್ಸ್ ಇಕೋಸಿಸ್ಟಮ್. ಕಾಡು ಮಾತ್ರ ಅಲ್ಲ, ಇಡೀ ಪ್ರಪಂಚನೇ ಒಂದು ಕಾಂಪ್ಲೆಕ್ಸ್ ಇಕೋಸಿಸ್ಟಮ್ ಇದೆ. ಸೊ ಕಾಡು ಆಲ್ಸೋ ಇಸ್ ಅ ಡೆಫಿನೆಟ್ ಪ್ಲೇಸ್. ಸೊ ಕಾಡಲ್ಲಿ ನೀರಿದೆ, ಕಾಡಲ್ಲಿ ಆಹಾರ ಇದೆ, ಆಯಿತು. ಬಟ್ ಅದರಲ್ಲೂ ಕಾಡಲ್ಲೂ ಕೂಡ ಸುಮಾರಷ್ಟು ಪ್ರೆಷರ್ಸ್ ಈಗ ಜಾಸ್ತಿ ಬಿಲ್ಡ್ ಆಗ್ತಾ ಇದೆ. ಅದರಲ್ಲಿ ಒಂದು ಏನು ಅಂದರೆ, ಈಗ ಕಾಡೊಳಗೆ ಹೋಗ್ತಾ ಇರುವ ಜನರಾಗಲಿ ಅಥವಾ ಅಲ್ಲಿ ಹೋಗ್ತಾ ಇರುವ ದನಗಳಾಗಲಿ, ಮೇಯಿಸುವ ಕುರಿಗಳಾಗಲಿ, ಮೇಕೆಯಾಗಲಿ, ಅದು ಒಂದು ಎಕ್ಸ್ಟ್ರಾ ಪ್ರೆಷರ್ ಕೊಡ್ತದೆ. ಅದಲ್ಲದೆ ನಾವು ಫೈರ್ವುಡ್ ಕಲೆಕ್ಟ್ ಮಾಡೋಕ್ಕೆ, ಸೌದೆ ಕಲೆಕ್ಟ್ ಮಾಡೋಕ್ಕೆ ಒಳಗೆ ಹೋಗ್ತೀವಿ, ಅದರಲ್ಲೂ ಸುಮಾರಷ್ಟು ಮರಗಳನ್ನ ನಾವು ಕಡಿತೀವಿ. ಸೊ ಇದೆಲ್ಲ ಕೂಡ ಹವಾಮಾನ ಬದಲಾವಣೆಯಿಂದ ಕೂಡ ನಮಗೆ ಎಫೆಕ್ಟ್ ಆಗ್ತಾ ಇದೆ. ಯಾಕಂದ್ರೆ ಹವಾಮಾನ ಬದಲಾವಣೆ ಬರೀ ಕರ್ನಾಟಕನೋ ಇಂಡಿಯಾಗೋ ಸೀಮಿತವಾಗಿ ಇರಲ್ಲ, ಇಡೀ ಪ್ರಪಂಚಕ್ಕೆ ಸೀಮಿತವಾಗಿರುವ ಒಂದು ಸಮಸ್ಯೆ ಎಲ್ಲ ದೇಶಗಳು ನಾವು ಈಗ ನೋಡ್ತಾ ಇದೀವಿ. ಸೊ ಅದನ್ನು ನಾವು ಸರಿ ಮಾಡಬೇಕು ಅಥವಾ ಅದ್ರ ಬಗ್ಗೆ ನಾವು ಕೆಲವೊಂದು ಕೆಲಸಗಳನ್ನ ಕೈಗೊಳ್ಳಬೇಕು ಅಂದ್ರೆ ಅದಕ್ಕೆ ಬೇಕಾಗಿರುವ ರಿಸೋರ್ಸಸ್ ಇಸ್ ಟ್ರೆಮೆಂಡಸ್. ಯಾಕಂದ್ರೆ ಇವತ್ತು ಕೂಡ ಕರ್ನಾಟಕದಲ್ಲಿ ನಮ್ಮ ಹತ್ರ 20% ಏನಿದೆ, ನಮ್ಮ ಹತ್ರ ಫಾರೆಸ್ಟ್ ಲ್ಯಾಂಡ್ ಇದೆ. ನಾವು ಅಲೋಕೇಟ್ ಮಾಡ್ತಾ ಇರೋ ಬಜೆಟ್ ಏನಿದೆ, ಇಟ್ ಇಸ್ 0.66%. 1% ಕೂಡ ನಾವು ಬಜೆಟ್ ಅಲೋಕೇಟ್ ಮಾಡಲ್ಲ. ಆ ಥರ ಒಂದು ದೊಡ್ಡ ಒಂದು ವಿಸ್ತೀರ್ಣವನ್ನು ನಾವು ನಿರ್ವಹಣೆ ಮಾಡಬೇಕು ವಿತ್ 100% ಎಫಿಷಿಯನ್ಸಿ, ಈ ಥರ ಒಳ್ಳೆ ಒಂದು ಅರಣ್ಯವನ್ನು ನಾವು ಕಟ್ಟಬೇಕು ಅಂದ್ರೆ ಅದರಲ್ಲಿ ನಾವು ಮಾಡೋಕ್ಕಾಗಲ್ಲ. ಸೊ ದಟ್ ಈಸ್ ದ ಫ್ಯಾಕ್ಟ್.
1: ಇನ್ನು ಟ್ರೆಕ್ಕಿಂಗ್ ಅದು ಇದು ಅಂತ ಹೇಳಿ ಮನುಷ್ಯರು ಕಾಡಿಗೆ ಹೋಗ್ತಾ ಇದ್ದಾರೆ, ಇದರಿಂದ ಏನಾದರೂ ತುಂಬಾನೇ ಎಫೆಕ್ಟ್ ಆಗ್ತಿದ್ಯಾ ಪರಿಸರಕ್ಕೆ?
0: ಟ್ರೆಕ್ಕಿಂಗ್ ಜನರಲಿ ಯಾಕೆ ನಾವು ಮಾಡಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ ಫಸ್ಟ್, ಯಾಕಂದ್ರೆ ಅರಣ್ಯ ಇಲಾಖೆ ಯಾಕೆ ಟ್ರೆಕ್ಕಿಂಗ್ ನಡೆಸಬೇಕು ಅಂತ. ಬಟ್ ಯಾಕೆ ಅಂದ್ರೆ ಒಂದು ಆ ವಾತಾವರಣವನ್ನು ಜನರಿಗೆ ತೋರಿಸ್ಬೇಕು. ಅರಣ್ಯ ಅಂದ್ರೆ ಏನು, ಪರಿಸರ ಅಂದ್ರೆ ಏನು, ಒಳ್ಳೆ ಗಾಳಿ ಅಂದ್ರೆ ಏನು, ಶುದ್ಧ ಕುಡಿಯುವ ನೀರು ಅಂದ್ರೆ ಏನು ಅಂತ ಜನ ನೋಡ್ತಾರೆ ಫಸ್ಟ್ ಹ್ಯಾಂಡ್ ಆಗಿ. ಸೊ ಅವಾಗ ಏನಾಗುತ್ತೆ, ಅವರಿಗೆ ಒಂದು ಪ್ರೀತಿ ಬರುತ್ತೆ ಅರಣ್ಯದ ಮೇಲೆ ಆಗಲಿ ಅಥವಾ ಪರಿಸರದ ಮೇಲೆ ಆಗಲಿ. ಸೊ ಅದು ಒಂದು ಇಂಪಾರ್ಟೆಂಟ್ ಇಂಟರಾಕ್ಷನ್ ಸ್ಪೇಸ್ ನಮಗೆ ಒಂದು ಜನರ ಜೊತೆಗೆ. ಸೊ ನಾವು ಏನು ಬೇಡಿಕೆ ಇಡ್ತೀವಿ ಅಂದರೆ ಟ್ರೆಕ್ಕಿಂಗ್ ಹೋಗಿ, ಬಟ್ ಆದರೆ ರೆಸ್ಪಾನ್ಸಿಬಲ್ ಆಗಿರಬೇಕು, ರೆಸ್ಪಾನ್ಸಿಬಿಲಿಟಿ ಜೊತೆಗೆ ಹೋಗಬೇಕು, ಬರಬೇಕು ಅಂತ ಹೇಳಿ ನಾವು ಬೇಡಿಕೆಯನ್ನು ಮಾಡ್ತೀವಿ.
1: ಕಾಡನ್ನು ಉಳಿಸಿ ನಾಡನ್ನು ಬೆಳೆಸಿ ಅಂತ ಹೇಳಿ ಈ ಒಂದು ಘೋಷವಾಕ್ಯದ ಹಿಂದಿರುವ ನಿಜವಾದ ಸಂದೇಶ ಏನು ಸರ್? ಇವಾಗ ಏನಾಗ್ತಾ ಇದೆ ಅಂತ ಹೇಳಿದರೆ ನಾಡನ್ನು ಮಾತ್ರ ಬೆಳೆಸಿ ಅನ್ನೋ ಥರ ಹೋಗ್ತಾ ಇದೆ, ಕಾಡನ್ನೆಲ್ಲ ಅಳಿಸಿ ಹಾಕ್ತಾ ಇದ್ದಾರೆ. ಸೊ
0: ನಾಡು ಅಂದ್ರೆ ನಾಡಲ್ಲಿ ಕಾಡು ಕೂಡ ಇದೆ, ಅದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿನೇ ನಾವು ನಮ್ಮ ಪರ್ಸ್ಪೆಕ್ಟಿವ್ ಅನ್ನ ನಾವು ಜನರ ಮುಂದೆ ಇಡ್ತಾ ಇದೀವಿ. ಒಂದೊಂದು ಸತಿನು ನಮಗೆ ಡಿಸ್ಕಷನ್ಸ್ ಬಂದಾಗ ಏನಾಗುತ್ತೆ, ಕೆಲವೊಮ್ಮೆ ಏ ನಿಮ್ ಪ್ರಾಣಿಗಳು ಬಂದು ನಮ್ಮನ್ನ ಅಟ್ಯಾಕ್ ಮಾಡಿದೆ, ನಿಮ್ಮ ಆನೆ ಬಂದು ನಮ್ಮ ಜನರನ್ನ ಕೊಂದಿದೆ, ಅದೊಂದು ನೆರೆಟಿವ್ ಏನಿದೆ, ನೆರೆಟಿವ್ ಅಲ್ಲಿ ಅರಣ್ಯ ಇಲಾಖೆಯದ ಕಾಡು ಬೇರೆ, ಜನರು ಬೇರೆ ಅಂತ ಹೇಳಿ ಒಂದು ಬೌಂಡ್ರಿಯನ್ನು ಡಿಫೈನ್ ಮಾಡ್ತಾ ಇದ್ದಾರೆ. ಅದು ತಪ್ಪು ಆ್ಯಕ್ಚುಲಿ. ಯಾಕಂದ್ರೆ ನಾಡಲ್ಲಿ ಕಾಡುಗಳು ಬಂದ ಮೇಲೆ ಕಾಡುಗಳು ನಿಮ್ದೇ, ಜನರದೇ ಕಾಡು, ಜನರದೇ ಪ್ರಾಣಿಗಳು ಜನರದೇ ಅಂತ ಹೇಳಿ ಒಂದು ಪರ್ಸ್ಪೆಕ್ಟಿವ್ ಬರಬೇಕು.
1: ಇದರಿಂದ ಜನರ ಸಪೋರ್ಟಿವ್ ಹೆಂಗಿದೆ, ಜನರನ್ನ ಹೇಗೆ ನೀವು ರೀಚ್ ಮಾಡ್ತಿದ್ದೀರಾ?
0: ಈಗಾಗಲೇ ಜನರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಅರಣ್ಯ ಇಲಾಖೆ ಒಂದು ಸಕ್ಸಸ್ ಅನ್ನ ಆಲ್ರೆಡಿ ತಗೊಂಡಿದೆ. ಯಾಕಂದ್ರೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳ ತನಕ, ಜನರ ತನಕ ಎಲ್ಲರಿಗೂ ಕೂಡ ಅರಣ್ಯದ ಮಹತ್ವ ಏನಿದೆ, ಪರಿಸರವನ್ನು ಯಾಕೆ ಉಳಿಸಬೇಕು, ನಿಜವಾಗಿ ನಮಗೆ ಒಳ್ಳೆ ಗಾಳಿ ಒಳ್ಳೆ ನೀರು ಬೇಕು ಅಂದ್ರೆ ಅರಣ್ಯ ಇರಬೇಕು ಅಂತ ಹೇಳಿ ಎಲ್ಲರಿಗೂ ಈಗಾಗಲೇ ಗೊತ್ತಾಗಿದೆ. ಬಟ್ ಆದ್ರೆ ಒಬ್ಬ ಪ್ರಜೆಯಾಗಿ ಅವನು ಏನ್ ಮಾಡಬೇಕು ಅಂತ ಹೇಳಿ ನಾವು ಹೇಳ್ಕೊಡ್ತಾ ಇದೀವಿ ಇವಾಗ. ಸೊ ಅದರಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಕಮ್ಮಿ ಮಾಡೋದಾಗಲಿ ಅಥವಾ ಅವರದ್ದು ಲೈವ್ಲಿಹುಡ್ಸ್ ಅನ್ನೇ ಮಿನಿಮಮ್ ಲೈವ್ಲಿಹುಡ್ಸ್ ಆಗಿ ತಗೊಂಡೋಗೋದಾಗಲಿ, ಕ್ಲೈಮೇಟ್ ಫ್ರೆಂಡ್ಲಿ ಆಗಿ ಸಸ್ಟೈನಬಲ್ ಆಗಿ ಹೆಂಗೆ ಒಂದು ಜೀವನವನ್ನು ನಡೆಸಬೇಕು,

0: ಅಂತ ಹೇಳಿ ಸುಮಾರಷ್ಟು ಜನ ಈಗ ಪ್ರಾಕ್ಟಿಕಲ್ ಆಗಿ ಜೀವನ ಮಾಡಿ ಸುಮಾರಷ್ಟು ಜನರಿಗೆ ತೋರಿಸ್ತಾ ಇದ್ದಾರೆ. ಸೊ ಈ ತರ ಒಂದು ಬೆಳವಣಿಗೆಗಳು ಆಲ್ರೆಡಿ ಆಗ್ತಾ ಬರ್ತಾ ಇದೆ.
1: ವನ್ಯಜೀವಿ ಸಪ್ತಾಹ ಹಾಗೂ ಜಾಗೃತಿ ಕಾರ್ಯಕ್ರಮಗಳಿಂದ ಕ್ಷೇತ್ರ ಮಟ್ಟದಲ್ಲಿ ಕಂಡು ಬಂದಿರುವಂತಹ ಧನಾತ್ಮಕ ಬದಲಾವಣೆಗಳೇನು ಸರ್?
0: ಈಗಾಗಲೇ ಏನು ಮಾಡ್ತಾ ಇದ್ವಿ, ಇಷ್ಟು ವರ್ಷಗಳು ಮಾಡ್ಕೊಂಬಂದಿದ್ವಿ, 1957 ಈ ಒಂದು ಸಪ್ತಾಹ ನಡೀತಾ ಇದೆ. ಜನರಿಗೆ ಈಗಾಗಲೇ ಅವೇರ್ನೆಸ್ ಅಂತ ಆಲ್ರೆಡಿ ಬಂದಿದೆ, ವನ್ಯಜೀವಿ ಬಗ್ಗೆ ಆಗಲಿ ಅರಣ್ಯ ಬಗ್ಗೆ ಆಗಲಿ. ಆ ಅವೇರ್ನೆಸ್ ಜೊತೆಗೆ ಅವರು ಇನ್ನೂ ಹೆಂಗೆ ಚೆನ್ನಾಗಿ ನಮ್ಮ ಇಲಾಖೆ ಜೊತೆಗೆ ಕೈ ಜೋಡಿಸ್ಬೋದು, ಹೆಂಗೆ ನಮಗೆ ಸಹಾಯ ಮಾಡ್ಬೋದು, ಸೊ ಅದರಲ್ಲಿ ಅವರು ನಮ್ಮ ಜೊತೆಗೆ ಹೆಂಗೆ ಬಂದು ಕೊಲಾಬರೇಟ್ ಮಾಡಬೇಕು ಅಂತ ಹೇಳಿ ಇವಾಗ ನಾವು ಕೊಲಾಬರೇಷನ್ಸ್ ಮೇಲೆ ಜಾಸ್ತಿ ಒತ್ತು ಕೊಡ್ತಾ ಇದ್ವಿ. ಸೊ ಇದೆಲ್ಲ ಕೂಡ ಒಂದು ಇಂಪಾರ್ಟೆಂಟ್ ವಿಷಯಗಳು ನಾವು ತಗೊಂಡು ಹೋಗ್ಬೇಕಾಗ್ತದೆ.
1: ಜನಸಾಮಾನ್ಯರು ಅರಣ್ಯ ಇಲಾಖೆಯವರೊಂದಿಗೆ ಹೇಗೆ ಕೈ ಜೋಡಿಸಬಹುದು ಸರ್?
0: ಪ್ಲಾಸ್ಟಿಕ್ ತೆಗೆಯುವ ಕಾರ್ಯಕ್ರಮದಿಂದ ಹಿಡಿದು ದೊಡ್ಡದಾಗಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತನಕ ಅವರು ನಮ್ಮ ಜೊತೆಗೆ ಕೈ ಜೋಡಿಸ್ಬೋದು. ಅದಲ್ಲದೆ ನಮ್ಮ ಅರಣ್ಯ ಇಲಾಖೆ ನಡೆಸ್ತಾ ಇರುವ ಸುಮಾರಷ್ಟು ಕಾರ್ಯಕ್ರಮಗಳಲ್ಲಿ ಶಾಲಾ ಮಕ್ಕಳಾಗಲಿ, ಬೇರೆ ಬೇರೆ ಸ್ಥಳೀಯ ಜನರಾಗಲಿ, ಅವ್ರದ್ದು ಒಂದು ಗುಂಪಾಗಲಿ, ಒಕ್ಕಟ್ಟಾಗಿ ಬಂದು ಅವರು ಭಾಗವಹಿಸೋಕ್ಕೆ ಅವಕಾಶ ಇದೆ. ದೊಡ್ಡ ದೊಡ್ಡ ಕಾರ್ಪೊರೇಟ್ಸ್ ಏನಿದ್ದಾರೆ ಅವರಿಗೂ ಕೂಡ ಅವಕಾಶ ಇದೆ ಅರಣ್ಯ ಇಲಾಖೆ ಜೊತೆ ಕೆಲಸ ಮಾಡೋಕ್ಕೆ. ಅದಲ್ಲದೆ ಸುಮಾರಷ್ಟು ನಾವು ವಾಲಂಟಿಯರ್ ಪ್ರೋಗ್ರಾಮ್ಸನ್ನು ಮಾಡ್ತೀವಿ. ಬಂದಿಪುರಲ್ಲಿ ಅರಣ್ಯ ಮಿತ್ರ ಅಂತ ಒಂದು ಕಾರ್ಯಕ್ರಮ ಇದೆ, ನಮ್ಮ ಬಣ್ಣರಘಟ್ಟ ಮೃಗಾಲಯ ಆಗಲಿ ಅಥವಾ ಮೈಸೂರು ಮೃಗಾಲಯ ಆಗಲಿ, ಸುಮಾರಷ್ಟು ಮೃಗಾಲಯ ನಮ್ಮ ಕರ್ನಾಟಕದಲ್ಲಿದೆ. ನಾವು ಝೂ ಕ್ಲಬ್ಸ್ನ ನಡೆಸ್ತೀವಿ, ವಾಲಂಟಿಯರ್ ಪ್ರೋಗ್ರಾಮ್ಸ್ನ ನಡೆಸ್ತೀವಿ, ಅದರಲ್ಲಿ ಸಣ್ಣ ಮಕ್ಕಳಿಂದ ದೊಡ್ಡವರ ತನಕ ಕೈ ಜೋಡಿಸ್ಬೋದು.
1: ವನ್ಯಜೀವಿ ಸಪ್ತಾಹದ ಸಂದರ್ಭದಲ್ಲಿ ನಡೆಸುವ ಜಂಟಿ ಗಸ್ತುಗಳಲ್ಲಿ ಕಾಡಿನ ಗಡಿಭಾಗಗಳಲ್ಲಿ ನೂರಾರು ಉರುಳುಗಳನ್ನು ಪತ್ತೆ ಹಚ್ಚಿ ತೆರವುಗೊಳಿಸಲಾಗುತ್ತೆ. ಇಂತಹ ಕಾರ್ಯಾಚರಣೆಗಳ ಮಹತ್ವ ಏನು?
0: ಈಗ ಉರುಳುಗಳು ಅಂತ ಹೇಳಿದ ತಕ್ಷಣ ನಿಮಗೆ ಏನು ಗೊತ್ತಾಗುತ್ತೆ ಅಂದರೆ, ಈ ಉರುಳುಗಳು ಹಾಕೋದು ಬರೀ ಸಣ್ಣ ಪುಟ್ಟ ಪ್ರಾಣಿಗಳನ್ನ ಹಿಡಿಯೋಕ್ಕೆ, ಕೋಳಿ ಆಗಲಿ ಅಥವಾ ಮ್ಯಾಕ್ಸಿಮಮ್ ಏನು ಬೀಳ್ತದೆ ಅವರಿಗೆ ಕಾಡಂದಿ ಬೀಳ್ತದೆ. ಸೊ ಈ ಥರ ಸಣ್ಣ ಪುಟ್ಟ ಪ್ರಾಣಿಗಳನ್ನ ಹಿಡಿದ್ರೆ ಏನಾಗುತ್ತೆ, ಈ ದೊಡ್ಡ ಪ್ರಾಣಿಗಳಿಗೆ ಊಟ ಆಹಾರ ಸಿಗಲ್ಲ. ಸೊ ಅದು ಒಂದು ಫುಡ್ ವೆಬ್ಬನ್ನು ಕಟ್ ಮಾಡೋ ಥರ ಆಗುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಪ್ರಾಣಿಯನ್ನು ಕಾಡೊಳಗೆ ಹಿಡಿಯೋದೆ ಇಟ್ ಈಸ್ ಬ್ಯಾಂಡ್ ಆಸ್ ಪರ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್. ಸೊ ಇದನ್ನು ನಾವು ಸುಮಾರಷ್ಟು ಕಾರ್ಯಕ್ರಮದ ಮುಖಾಂತರ ನಾವು ತಡೆ ಹಿಡಿತೀವಿ. ಒಂದು ಬೇಸಿಕ್ಕಾಗಿ ಅವರು ಹಳ್ಳಿ ಹಳ್ಳಿಗೆ ಹೋಗ್ಬಿಟ್ಟು ಹೇಳೋದು, ಬೇಸಿಕ್ಲಿ ಮಾಡಬೇಡಿ ದಯವಿಟ್ಟು, ಸಣ್ಣ ಪುಟ್ಟ ಪ್ರಾಣಿಗಳೆಲ್ಲ ಸತ್ತೋದ್ರೆ ದೊಡ್ಡ ಪ್ರಾಣಿಗಳು ನಿಮ್ಮ ಏನು ಕುರಿ ಏನಿದೆ, ನಿಮ್ಮ ಸಾಕು ನಾಯಿಗಳೇನಿದೆ ಅದನ್ನು ತಿನ್ನಕ್ಕೆ ಕಾಡಿಂದ ಹೊರಗಡೆ ಬರ್ತಾವೆ ಅಂತ ಹೇಳ್ತೀವಿ.
1: ವನ್ಯಜೀವಿ ಸಪ್ತಾಹ ಒಂದು ವಾರಕ್ಕೆ ಮಾತ್ರ ಸೀಮಿತವಾಗದೆ ನಮ್ಮ ಜೀವನದ ಭಾಗವಾಗಬೇಕು ಅಂದರೆ ಪ್ರತಿಯೊಬ್ಬರು ನಾಗರಿಕರು ನೆನಪಿನಲ್ಲಿ ಇಟ್ಕೊಳ್ಬೇಕಾದಂಥ ಒಂದು ಸಂದೇಶ ಏನು ಸರ್?
0: ಸೊ ಕಾಡು ನಾಡು ಏನಿದೆ ಎರಡೂ ಕೂಡ ಒಂದೇ. ಸೊ ಕಾಡಲ್ಲೂ ನಾಡು ಇದೆ, ನಾಡಲ್ಲೂ ಕಾಡು ಇದೆ. ಸೊ ಅದನ್ನು ಎಲ್ಲರೂ ಕೂಡ ಫಸ್ಟ್ ಅರ್ಥ ಮಾಡ್ಕೋಬೇಕು. ಕಾಡಲ್ಲದೆ ನಾಡು ಇರೋಕ್ಕಾಗಲ್ಲ, ನಾಡಿಲ್ಲದೆ ಕಾಡು ಇರೋಕ್ಕಾಗಲ್ಲ. ಯಾಕಂದರೆ ನಮಗೆ ಇಷ್ಟು ವರ್ಷ ಕಾಡು ಹೆಂಗೆ ಬದುಕಿದೆ ಅಂದರೆ ಜನರಿಂದ ಬದುಕಿರೋದು, ಅದನ್ನು ಕೂಡ ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಸೊ ಅದನ್ನು ನೀವು ನೆನಪಲ್ಲಿಟ್ಕೊಂಡು ನೀವು ನಮ್ಮ ಜೊತೆಗೆ ಕೈ ಜೋಡಿಸ್ಬೇಕಾಗುತ್ತೆ, ಇರುವ ಅರಣ್ಯನ ಉಳಿಸ್ಬೇಕಾಗುತ್ತೆ, ಇರುವ ವನ್ಯಜೀವಿ ಜೊತೆಗೆ ನಾವು ಸಹಬಾಳುವೆಯಿಂದ ನಾವು ಜೀವನ ಮಾಡಬೇಕು.
1: ಇಂದು ನಾವು ಮಾನವ ವನ್ಯಜೀವಿ ಸಂಘರ್ಷದ ಸಮಸ್ಯೆಯ ಬಗ್ಗೆ ಮಾತ್ರ ಮಾತಾಡಿಲ್ಲ, ಮನುಷ್ಯ ಮತ್ತು ವನ್ಯಜೀವಿಗಳು ಒಟ್ಟಿಗೆ ಬದುಕಲು ಸಾಧ್ಯವಾಗುವಂತಹ ದಾರಿಗಳ ಬಗ್ಗೆಯೂ ಸಾಕಷ್ಟು ತಿಳಿದುಕೊಂಡ್ವಿ. ತುಂಬಾ ಧನ್ಯವಾದಗಳು ಸರ್.
2: ವನಸ್ಪಂದನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಸೂರ್ಯಸೇನ್ ಐಎಫ್ಎಸ್ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 7:30:30. ಇದೀಗ ಕೆಲವು ಪ್ರಕಟಣೆಗಳು.
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.

0: ಕೇಳುಗರೆ, ನಾವು ನಮ್ಮ ಸಂಪಾದನೆ, ವೃತ್ತಿ, ಕೀರ್ತಿ, ಸ್ನೇಹಿತರು ಇಂಥವುಗಳಿಗೆಲ್ಲ ಕೊಟ್ಟಷ್ಟು ಮಹತ್ವವನ್ನ, ಸಮಯವನ್ನ ನಮ್ಮ ಕುಟುಂಬಕ್ಕೆ ನಾವು ಕೊಡ್ತಾ ಇದ್ದೀವಾ? ಒಂದು ಕ್ಷಣ ಯೋಚನೆ ಮಾಡಿ.
1: ನನ್ನ

0: ಬಿಎಂ ಶ್ರೀಕಂಠಯ್ಯ ಅವರು ಹೀಗೆಂದಿದ್ದಾರೆ, ಕನ್ನಡಿಗರ ದೃಷ್ಟಿ ವಿಶಾಲವಾಗಬೇಕು. ಬೆಳಕು ಗಾಳಿ ಎಲ್ಲೆಲ್ಲಿಂದ ಬರುವುದೋ ಅಲ್ಲಿಂದೆಲ್ಲ ಅದನ್ನು ನಮ್ರತೆಯಿಂದ ಭಕ್ತಿಯಿಂದ ಸ್ವಾಗತಿಸಿ ನಮ್ಮ ಸಂಸ್ಕೃತಿಯನ್ನು ತೇಜಸ್ಸನ್ನು ಬೆಳೆಸಿಕೊಳ್ಳಬೇಕು. ಒಡಕು ಹುಟ್ಟಿಸುವ ಮೋಟು ಗೋಡೆಗಳನ್ನು ಒಡೆದು ಮುಚ್ಚಿದ ಕಿಟಕಿಗಳನ್ನು ತೆರೆದು ಎಲ್ಲ ದಿಕ್ಕುಗಳಿಂದಲೂ ಆಳವನ್ನು ಅಂದವನ್ನು ತುಂಬಿಕೊಂಡು ಕನ್ನಡದ ಮಹಾಕಾವೇರಿಯಾಗಿ ಹರಿಯಬೇಕು, ಕನ್ನಡಿಗರ ಭಾಗ್ಯ ದೇವತೆಯಾಗಿ ಬೆಳಗಬೇಕು. ಮುಖ್ಯವಾಗಿ ನಮ್ಮ ಹೆಣ್ಣು ಮಕ್ಕಳು ಕನ್ನಡಕ್ಕಾಗಿ ಕೊಂಚ ಕರುಳನ್ನು ಮರುಗಿಸಿಕೊಂಡು ಕನ್ನಡ ತಾಯಿಯ ಸೇವೆಗಾಗಿ ಮನಸ್ಸು ಮಾಡಿದರೆ ಕನ್ನಡ ನಾಡಿನ ಮತ್ತು ನುಡಿಯ ಭವಿಷ್ಯಕ್ಕೆ ಯಾವ ಭಯವೂ ಇಲ್ಲ.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ ಆಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ.
4: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
5: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
6: ಕೇಳಿ, ನಿಮಗೊಂದು ಸಂತಸದ ಸುದ್ದಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯ ವಿವಿಧ ಯೋಜನೆಗಳು ಮತ್ತು ಕಾರ್ಯಚಟುವಟಿಕೆಗಳು ಕುರಿತ ರೇಷ್ಮೆ ಸಿರಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ 7:15 ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ. ಕೇಳಿ ಪ್ರತಿ ಶುಕ್ರವಾರ 7:15 ರೇಷ್ಮೆ ಸಿರಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ದೇಶಾದ್ಯಂತ ರೈತರ ಆದಾಯ ವೃದ್ಧಿಗೆ ಶ್ರಮಿಸುವ ಜೊತೆಗೆ ಅವರ ಹಿತಾಸಕ್ತಿ ರಕ್ಷಿಸಲು ಸರ್ಕಾರದಿಂದ ಎಲ್ಲ ಪ್ರಯತ್ನ, ಪ್ರಧಾನಿ ನರೇಂದ್ರ ಮೋದಿ. ರಾಷ್ಟ್ರೀಯ ಕರಾವಳಿ ಅಭಿಯಾನ 2.0 ಅನುಷ್ಠಾನಕ್ಕಾಗಿ ಮಾರ್ಗಸೂಚಿ ಬಿಡುಗಡೆ ಮಾಡಿದ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್. ಕೇಂದ್ರ ಲೋಕಸೇವಾ ಆಯೋಗದ ಶತಮಾನೋತ್ಸವ ಸಮಾರಂಭದಲ್ಲಿಂದು ಪ್ರಧಾನಿ ಭಾಗಿ. ದೆಹಲಿಯಲ್ಲಿಂದು ವಸ್ತ್ರೋದ್ಯಮ ಸಮಾವೇಶ, ವಲಯದ ಉದಯೋನ್ಮುಖ ತಂತ್ರಜ್ಞಾನಗಳ ಕುರಿತು ಚರ್ಚೆ. ಏಷ್ಯನ್ ಕ್ರೀಡಾಕೂಟ, ಪದಕ ಪಟ್ಟಿಯಲ್ಲಿ 8ನೇ ಸ್ಥಾನಕ್ಕೇರಿದ ಭಾರತ, ಇಂದು ಪುರುಷರ ಹಾಕಿ ವಿಭಾಗದಲ್ಲಿ ಪಾಕಿಸ್ತಾನದೆದುರು ಸೆಣಸು. ವಾರ್ತೆಗಳ ವಿವರ: ದೇಶಾದ್ಯಂತ ರೈತರ ಆದಾಯ ವೃದ್ಧಿಸುವ ನಿಟ್ಟಿನಲ್ಲಿ ಶ್ರಮಿಸುವ ಜತೆ ಜತೆಗೆ ಅವರ ಹಿತಾಸಕ್ತಿಗಳನ್ನು ರಕ್ಷಿಸಲು ಸರ್ಕಾರವು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಅವರು ತಮ್ಮ ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ 2027-28 ಮಾರುಕಟ್ಟೆ ಅವಧಿಗೆ ಹಿಂಗಾರು ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಸರ್ಕಾರ ಅನುಮೋದನೆ ನೀಡಿದೆ. ಈ ನಿರ್ಧಾರವು ದೇಶಾದ್ಯಂತ ಲಕ್ಷಾಂತರ ರೈತರಿಗೆ ತಮ್ಮ ಕೃಷಿ ಉತ್ಪನ್ನಗಳಿಗೆ ಉತ್ತಮ ಹಾಗೂ ಲಾಭದಾಯಕ ಬೆಲೆಯನ್ನು ಖಾತರಿಪಡಿಸುತ್ತದೆ ಎಂದು ಹೇಳಿದರು. ಹಸಿರು ಇಂಧನ ಕಾರಿಡಾರ್ ಹಂತ 3 ಕುರಿತಾದ ಕೇಂದ್ರ ಸಚಿವ ಸಂಪುಟದ ನಿರ್ಧಾರವು 135 GW ನವೀಕರಿಸಬಹುದಾದ ಇಂಧನದ ಪ್ರಸರಣಕ್ಕೆ ಅನುವು ಮಾಡಿಕೊಡುತ್ತದೆ. 50 GW ವಿದ್ಯುತ್ ಬ್ಯಾಟರಿ ಸಂಗ್ರಹಣಾ ಸಾಮರ್ಥ್ಯಕ್ಕೆ ಬೆಂಬಲ ನೀಡುತ್ತದೆ ಮತ್ತು ವಿವಿಧ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿದ್ಯುತ್ ಜಾಲಗಳನ್ನು ಬಲಪಡಿಸುತ್ತದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ವೈಪರೀತ್ಯ ಸಚಿವ ಭೂಪೇಂದ್ರ ಯಾದವ್ ನವದೆಹಲಿಯಲ್ಲಿ ನಿನ್ನೆ ರಾಷ್ಟ್ರೀಯ ಕರಾವಳಿ ಅಭಿಯಾನ 2.0 ಅನುಷ್ಠಾನಕ್ಕಾಗಿ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದರು. ಕೇಂದ್ರ ಸರ್ಕಾರದ 767 ಕೋಟಿ ರೂಪಾಯಿಗಳ ವೆಚ್ಚದ ಈ ಯೋಜನೆಯನ್ನು ದೇಶದ 9 ಕರಾವಳಿ ರಾಜ್ಯಗಳು ಮತ್ತು 4 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 2030-31 ಅನುಷ್ಠಾನಗೊಳಿಸಲಾಗುವುದು. ಭಾರತದ ಕರಾವಳಿ ಪ್ರದೇಶಗಳ ಸ್ಥಿತಿಸ್ಥಾಪಕತ್ವ ಮತ್ತು ಸುಸ್ಥಿರತೆ ಬಲಪಡಿಸುವುದು ಹಾಗೂ ನೀಲಿ ಆರ್ಥಿಕತೆಯ ಸಾಮರ್ಥ್ಯ ಬಳಸಿಕೊಳ್ಳುವುದು ಈ ಯೋಜನೆಯ ಗುರಿಯಾಗಿದೆ ಎಂದು ಪರಿಸರ ಅರಣ್ಯ ಸಚಿವಾಲಯ ತಿಳಿಸಿದೆ. ಮಾರ್ಗಸೂಚಿ ಬಿಡುಗಡೆ ಮಾಡಿ ಮಾತನಾಡಿದ ಸಚಿವ ಭೂಪೇಂದ್ರ ಯಾದವ್, ದೌರ್ಬಲ್ಯಗಳ ಮೌಲ್ಯಮಾಪನ, ಪರಿಸರ ವ್ಯವಸ್ಥೆಯ ಪುನಃಸ್ಥಾಪನೆ, ಮಾಲಿನ್ಯ ನಿರ್ವಹಣೆ, ಜೀವವೈವಿಧ್ಯ ಸಂರಕ್ಷಣೆ, ಸುಸ್ಥಿರ ಪ್ರವಾಸೋದ್ಯಮ, ಪ್ರಾದೇಶಿಕ ಯೋಜನೆ, ಸಂಶೋಧನೆ ಮತ್ತು ಸಾಮರ್ಥ್ಯ ವರ್ಧನೆಯ ಮೂಲಕ ಈ ಅಭಿಯಾನವು ಕರಾವಳಿ ಪ್ರದೇಶಗಳ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸಲಿದೆ ಎಂದು ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದು ನವದೆಹಲಿಯ ಭಾರತ್ ಮಂಟಪದಲ್ಲಿ ನಡೆಯಲಿರುವ ಕೇಂದ್ರ ಲೋಕಸೇವಾ ಆಯೋಗ ಯುಪಿಎಸ್ಸಿ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. 1926 ಯುಪಿಎಸ್ಸಿ ಸ್ಥಾಪನೆಯಾಗಿದ್ದು ಅಕ್ಟೋಬರ್ 1 100 ವರ್ಷ ಪೂರೈಸಲಿರುವ ಅಂಗವಾಗಿ ಕಳೆದ ವರ್ಷವಿಡೀ ನಡೆದ ಅದ್ದೂರಿ ಆಚರಣೆಗಳ ಸಮಾರೋಪದ ಭಾಗವಾಗಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇದೇ ವೇಳೆ ಶತಮಾನೋತ್ಸವ ಸ್ಮರಣಾರ್ಥ ನಾಣ್ಯ ಮತ್ತು ಅಂಚೆ ಚೀಟಿ ಮತ್ತು ಭಾರತದಲ್ಲಿ ಯುಪಿಎಸ್ಸಿ ಮತ್ತು ಲೋಕಸೇವಾ ಆಯೋಗಗಳ ನೀತಿಗಳನ್ನು ರೂಪಿಸಿರುವ 100 ಹೆಗ್ಗುರುತು ತೀರ್ಪುಗಳು ಎಂಬ ಕೃತಿಯನ್ನು ಪ್ರಧಾನಿ ಬಿಡುಗಡೆ ಮಾಡಲಿದ್ದಾರೆ. ರಾಜ್ಯಗಳ ಲೋಕಸೇವಾ ಆಯೋಗಗಳ ಅಧ್ಯಕ್ಷರು ಮತ್ತು ಸದಸ್ಯರು, ಭಾರತ ಸರ್ಕಾರದ ಹಿರಿಯ ಅಧಿಕಾರಿಗಳು, ಶಿಕ್ಷಣ ತಜ್ಞರು, ಯುಪಿಎಸ್ಸಿ ಅಧಿಕಾರಿಗಳು ಮತ್ತು ಇತರರು ಸೇರಿದಂತೆ ದೇಶಾದ್ಯಂತದ ಹಲವು ಪಾಲುದಾರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. 2 ದಿನಗಳ ಈ ಕಾರ್ಯಕ್ರಮ ಕುರಿತು ಹೆಚ್ಚಿನ ಮಾಹಿತಿ ಇದೀಗ.
1: कार्यक्रम उन साल भर चलने वाले समारोहों का समापन होगा जो पिछले साल 1 अक्टूबर से आरंभ हुए थे और 1926 में संघ लोक सेवा आयोग यूपीएससी की स्थापना के 100 साल पूरे होने के उपलक्ष्य में आयोजित किए जा रहे हैं। इस अवसर पर प्रधानमंत्री नरेंद्र मोदी संघ लोक सेवा आयोग शताब्दी स्मारक सिक्का, एक स्मारक डाक टिकट और भारत में संघ लोक सेवा आयोग और लोक सेवा आयोगों की नीतियों को आकार देने वाले 100 ऐतिहासिक निर्णय नामक ಪುಸ್ತಕ ವಿಮೋಚನ ಕರೆಂಗೆ. ಅನುಪಮ್ ಮಿಶ್, ಆಕಾಶವಾಣಿ ಸಮಾಚಾರ, ದಿಲ್ಲಿ.
0: ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ನವದೆಹಲಿಯಲ್ಲಿಂದು ನಡೆಯಲಿರುವ ರಕ್ಷಣಾ ಲೆಕ್ಕಪತ್ರ ಇಲಾಖೆಯ 279 ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ಈ ವೇಳೆ ಅವರು ಇಲಾಖೆಯ ವಿವಿಧ ಮಾಹಿತಿ ತಂತ್ರಜ್ಞಾನ ಉಪಕ್ರಮಗಳಿಗೆ ಚಾಲನೆ ನೀಡಲಿದ್ದಾರೆ. ಅವುಗಳಲ್ಲಿ ಭಾರತೀಯ ಸೇನೆಯ ಹಣಕಾಸು ಮಾಹಿತಿ ವ್ಯವಸ್ಥೆಯನ್ನು ಇಲಾಖೆಯ ಸಾಕ್ಷಮ್ ವೇದಿಕೆಯೊಂದಿಗೆ ಸಂಯೋಜಿಸುವುದು, ರಕ್ಷಣಾ ಸಚಿವಾಲಯಕ್ಕಾಗಿ ಪರಿಷ್ಕೃತ ರಾಷ್ಟ್ರೀಯ ಸಂಕಲನ ವ್ಯವಸ್ಥೆ ಹಾಗೂ ರಕ್ಷಣಾ ಸಚಿವಾಲಯದಲ್ಲಿ ಖಜಾನೆ ಏಕಖಾತೆ ಪಾವತಿ ವ್ಯವಸ್ಥೆಯನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಪಾವತಿ ಮಾರ್ಗ ನಿರ್ದೇಶನ ಮತ್ತು ಸಮಗ್ರ ವ್ಯವಸ್ಥೆ ನಿರ್ವಹಣಾ ವೇದಿಕೆ ಅನಾವರಣವು ಸೇರಿವೆ. ಜೊತೆಗೆ ರಕ್ಷಣಾ ವೆಚ್ಚ 2026 ಕುರಿತ ಸಮಗ್ರ ಅಂಕಿಅಂಶಗಳ ಕೈಪಿಡಿ ಸೇರಿದಂತೆ ಹಲವು ಪ್ರಕಟಣೆಗಳನ್ನು ಅವರು ಬಿಡುಗಡೆ ಮಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಸ್ತ್ರೋದ್ಯಮ ಕ್ಷೇತ್ರದಲ್ಲಿನ ಉದಯೋನ್ಮುಖ ತಂತ್ರಜ್ಞಾನಗಳ ಕುರಿತು ಚರ್ಚಿಸಲು ನವದೆಹಲಿಯಲ್ಲಿಂದು ವಸ್ತ್ರೋದ್ಯಮ ಸಮಾವೇಶ ನಡೆಯಲಿದೆ. ಪತ್ರಿಕಾಗೋಷ್ಠಿಯಲ್ಲಿ ವಿವರ ನೀಡಿದ ಲಘು ಉದ್ಯೋಗ ಭಾರತೀಯ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಓಂ ಪ್ರಕಾಶ್ ಗುಪ್ತಾ, ಈ ಸಮಾವೇಶವು ದೇಶಾದ್ಯಂತದ ವಸ್ತ್ರೋದ್ಯಮಕ್ಕೆ ಸಂಬಂಧಿಸಿದ 400 ಅತಿ ಸಣ್ಣ ಮತ್ತು ಸಣ್ಣ ಕೈಗಾರಿಕೆಗಳನ್ನು ಒಂದೆಡೆ ಸೇರಿಸಲಿದೆ. ಕೇಂದ್ರ ವಸ್ತ್ರೋದ್ಯಮ ಸಚಿವ ಗಿರಿರಾಜ್ ಸಿಂಗ್

ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ವೋಕಲ್ ಫಾರ್ ಲೋಕಲ್ ಅಂದರೆ ಸ್ಥಳೀಯ ಉತ್ಪನ್ನಗಳಿಗೆ ಧ್ವನಿಗೂಡಿಸಿ ಎಂಬುದರ ಕುರಿತ ಒಂದು ವರದಿ ಇಲ್ಲಿದೆ. ದೇಶದಲ್ಲಿ ಗ್ರಾಹಕರ ಆಯ್ಕೆಗಳು ಬದಲಾಗುತ್ತಿದೆ. ಮೊದಲು ಆಮದು ಮಾಡಿಕೊಂಡ ಮತ್ತು ಬಹುದೊಡ್ಡ ಬ್ರ್ಯಾಂಡ್ಗಳ ವಸ್ತುಗಳನ್ನು ಬಯಸುತ್ತಿದ್ದ ಜನರು ಇದೀಗ ದೇಶೀಯ ಉತ್ಪನ್ನಗಳತ್ತ ಒಲವು ತೋರುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ದೇಶೀಯ ಉತ್ಪನ್ನಗಳಿಗೆ ಮಾರುಕಟ್ಟೆ ಬೇಡಿಕೆ ಹೆಚ್ಚಾಗಿದ್ದರಿಂದ ನಮ್ಮ ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಹಾಗೂ ಕರಕುಶಲ ಕರ್ಮಿಗಳಿಗೆ ಹೆಚ್ಚಿನ ಕೆಲಸ ದೊರಕುತ್ತಿದೆ. ಸ್ಥಳೀಯ ಉತ್ಪನ್ನಗಳಿಗೆ ಬೆಂಬಲ ನೀಡಬೇಕೆಂಬ ಪ್ರಧಾನಿ ನರೇಂದ್ರ ಮೋದಿಯವರ ಕರೆಯ ಮೇರೆಗೆ ದೇಶದ ಬಹುಪಾಲು ಜನರು ವಿದೇಶಿ ವಸ್ತುಗಳಿಗಿಂತ ಹೆಚ್ಚಾಗಿ ದೇಶೀಯ ಉತ್ಪನ್ನಗಳ ಖರೀದಿ ಹಾಗೂ ಬಳಕೆಗೆ ಮುಂದಾಗಿದ್ದಾರೆ. ಹಾಗಾಗಿ ದೇಶೀಯ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಾಗಿ ವ್ಯಾಪಾರ ವಹಿವಾಟು ವೃದ್ಧಿಯಾಗಿರುವುದಲ್ಲದೆ ಸ್ಥಳೀಯ ಕುಶಲಕರ್ಮಿಗಳಿಗೂ ಉತ್ತಮ ಆದಾಯ ದೊರಕುತ್ತಿದ್ದು ಅವರ ಜೀವನ ಸುಧಾರಿಸುತ್ತಿದೆ. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತ ನಿನ್ನೆ 4 ಚಿನ್ನದ ಪದಕಗಳ ಮೂಲಕ ಶ್ರೇಷ್ಠ ಸಾಧನೆ ಮಾಡಿದೆ. ಇದರಿಂದಾಗಿ ಭಾರತ ಒಟ್ಟು 10 ಚಿನ್ನ, 21 ಬೆಳ್ಳಿ ಹಾಗೂ 29 ಕಂಚಿನ ಪದಕ ಸೇರಿ 60 ಪದಕಗಳನ್ನು ತನ್ನದಾಗಿಸಿಕೊಂಡಿದ್ದು ಪದಕ ಪಟ್ಟಿಯಲ್ಲಿ 10ನೇ ಸ್ಥಾನದಿಂದ 8ನೇ ಸ್ಥಾನಕ್ಕೆ ಜಿಗಿದಿದೆ. ಭಾರತ ಇಂದು ಹಲವು ಪ್ರಮುಖ ಸ್ಪರ್ಧೆಗಳಲ್ಲಿ ಮತ್ತಷ್ಟು ಪದಕಗಳನ್ನು ತನ್ನದಾಗಿಸಿಕೊಳ್ಳುವ ಭರವಸೆ ಇದೆ. ಪುರುಷರ ಹಾಕಿ ವಿಭಾಗದ ಸೆಮಿಫೈನಲ್ನಲ್ಲಿ ಭಾರತ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದೆ. ಅಥ್ಲೆಟಿಕ್ಸ್, ಶೂಟಿಂಗ್, ಜೋಡೋ, ವಾಲಿಬಾಲ್ ಸೇರಿದಂತೆ ಹಲವು ಸ್ಪರ್ಧೆಗಳಲ್ಲಿ ಭಾರತೀಯ ಪಟುಗಳು ಸೆಣಸಲಿದ್ದಾರೆ. ನಿನ್ನೆ ರಾತ್ರಿ ಗೌಹಾಟಿಯ ಬರ್ಸಪಾರ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ಪುರುಷರ 3 ಪಂದ್ಯಗಳ ಸರಣಿಯ 2ನೇ ಏಕದಿನ ಪಂದ್ಯದಲ್ಲಿ ಭಾರತವು ವೆಸ್ಟ್ ಇಂಡೀಸ್ ವಿರುದ್ದ 8 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ಈ ಮೂಲಕ ಸರಣಿಯಲ್ಲಿ 2-0 ಅಂತರದ ಅಜೇಯ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ವೆಸ್ಟ್ ಇಂಡೀಸ್ ತಂಡವು ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 405 ರನ್ಗಳ ಗುರಿಯೊಡ್ಡಿತು. ನಂತರ ಭಾರತ 43.3 ಓವರ್ಗಳಲ್ಲಿ ಕೇವಲ 2 ವಿಕೆಟ್ ಕಳೆದುಕೊಂಡು ಗೆಲುವು ಸಾಧಿಸಿತು. ನಾಯಕ ಶುಭ್ಮನ್ ಗಿಲ್ 133 ಎಸೆತಗಳಲ್ಲಿ ಅಜೇಯ 223 ರನ್ ಸಿಡಿಸಿದರು. ರೋಹಿತ್ ಶರ್ಮಾ 75 ಎಸೆತಗಳಲ್ಲಿ 101 ರನ್ ಗಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ರೈತರ ಆದಾಯ ವೃದ್ಧಿಗೆ ಶ್ರಮಿಸುವ ಜೊತೆಗೆ ಅವರ ಹಿತಾಸಕ್ತಿ ರಕ್ಷಿಸಲು ಸರ್ಕಾರದಿಂದ ಎಲ್ಲ ಪ್ರಯತ್ನ, ಪ್ರಧಾನಿ ನರೇಂದ್ರ ಮೋದಿ. ರಾಷ್ಟ್ರೀಯ ಕರಾವಳಿ ಅಭಿಯಾನ 2.0 ಅನುಷ್ಠಾನಕ್ಕಾಗಿ ಮಾರ್ಗಸೂಚಿ ಬಿಡುಗಡೆ ಮಾಡಿದ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್. ಕೇಂದ್ರ ಲೋಕಸೇವಾ ಆಯೋಗದ ಶತಮಾನೋತ್ಸವ ಸಮಾರಂಭದಲ್ಲಿಂದು ಪ್ರಧಾನಿ ಭಾಗಿ. ದೆಹಲಿಯಲ್ಲಿಂದು ವಸ್ತ್ರೋದ್ಯಮ ಸಮಾವೇಶ, ವಲಯದ ಉದಯೋನ್ಮುಖ ತಂತ್ರಜ್ಞಾನಗಳ ಕುರಿತು ಚರ್ಚೆ. ಏಷ್ಯನ್ ಕ್ರೀಡಾಕೂಟ, ಪದಕ ಪಟ್ಟಿಯಲ್ಲಿ 8ನೇ ಸ್ಥಾನಕ್ಕೇರಿದ ಭಾರತ ಇಂದು ಪುರುಷರ ಹಾಕಿ ವಿಭಾಗದಲ್ಲಿ ಪಾಕಿಸ್ತಾನದ ಎದುರು ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 7:45:20. ಇದೀಗ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಪ್ರೀತಿಸಲೇಬೇಕು ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಹಾಗೂ ಅರ್ಚನಾ ಉಡುಪ ಅವರು ಹಾಡಿರುವ ಗೀತೆ. ಪಲ್ಲವಿ ಪ್ರಕಾಶ್ ಅವರ ಗೀತ ರಚನೆಗೆ ಚೈತನ್ಯ ಅವರ ಸಂಗೀತ ನಿರ್ದೇಶನ.

0: ಎಲ್ಐಸಿ ಪರಿಚಯಿಸುತ್ತಿದೆ ಮೈ ಎಲ್ಐಸಿ, ಎಲ್ಐಸಿಯ ನ್ಯೂ ಕಸ್ಟಮರ್ ಆಪ್.
1: ನಿಮ್ಮ ಪಾಲಿಸೀಸ್, ಪೇಮೆಂಟ್ಸ್ ಹಾಗೂ ಕಂಪ್ಲೀಟ್ ಪೀಸ್ ಆಫ್ ಮೈಂಡ್ ಗೆ ಸಿಂಗಲ್ ಪ್ಲಾಟ್ಫಾರ್ಮ್.
0: ಪಾಲಿಸಿ ಅಪ್ಡೇಟ್ಸ್, ರಿವೈವಲ್ ಹಾಗೂ ಪೇಪರ್ಲೆಸ್ ಇ ಕೆವೈಸಿ
1: ಈಗ ಲಭ್ಯವಿದೆ ನಿಮ್ಮ ಸ್ಮಾರ್ಟ್ಫೋನ್ ನಲ್ಲಿ. ಹಿಂದೆ ಡೌನ್ಲೋಡ್ ಮಾಡಿ ಮೈ ಎಲ್ಐಸಿ. ಎಲ್ಐಸಿ, ಪ್ರತಿ ಕ್ಷಣವು ನಿಮ್ಮೊಂದಿಗೆ.
2: ಅನುರಾಧ ಪೌಡ್ವಾಲ್ ಹಾಗೂ ಗುರುಕಿರಣ್ ಅವರ ಕಂಠದಲ್ಲಿ ಕೇಳಿ ಕರಿಯ ಚಿತ್ರದ ಗೀತೆ. ಗೀತ ರಚನೆ ಗುರುಕಿರಣ್ ಹಾಗೂ ಸಂಗೀತ ಅವರದ್ದೇ ಆಗಿದೆ.

ಹೇಮಂತ್, ಮಂಜುಳಾ ಗುರುರಾಜ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೇಳಿ ಲಂಕೇಶ್ ಪತ್ರಿಕೆ ಚಿತ್ರದ ಗೀತೆ. ಗೀತರಚನೆ ಕೆ ಕಲ್ಯಾಣ್, ಬಾಬ್ಜಿ ಸಂದೀಪ್ ಅವರ ಸಂಗೀತ ನಿರ್ದೇಶನ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್, ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ದೀರಾ. ಇದೀಗ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಚಿತ್ರ ಅವರ ಕಂಠದಲ್ಲಿ ನನ್ನೆದೆಯ ಹಾಡು ಚಿತ್ರದ ಗೀತೆ, ಶ್ರೀಧರ್ ಕೋಟೇಶ್ವರ್ ಅವರ ಗೀತರಚನೆ, ಎ ಟಿ ರವೀಶ್ ಅವರ ಸಂಗೀತ ನಿರ್ದೇಶನ.

ಚಿತ್ರ ಅವರ ಕಂಠದಲ್ಲಿ ಕೇಳಿ ನಿನಗಾಗಿ ಕಾದಿರುವೆ ಚಿತ್ರದ ಗೀತೆ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ರಾಬಿನ್ ಗುರುಂಗ್ ಅವರ ಸಂಗೀತ ನಿರ್ದೇಶನ

ಪ್ರೇಮ್ ಅವರು ಗೀತೆಯನ್ನು ಬರೆದು ವಿ ಹರಿಕೃಷ್ಣ ಅವರು ಸಂಗೀತ ನೀಡಿರುವಂತಹ ರಾಜ್ ಚಿತ್ರದ ಗೀತೆ, ಶ್ರೇಯಾ ಘೋಷಾಲ್ ಹಾಗೂ ಕೃಷ್ಣ ಬರ್ವಾ ಅವರ ಕಂಠಸಿರಿಯಲ್ಲಿ.

0: ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದ್ರಿ. ಸಮಯ 8:50:10 ಇನ್ನು ಮುಂದೆ ಕೇಳಿ ಕಗ್ಗದ ಸಿರಿ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಓ ಬ್ರಹ್ಮನಟ ರಾಜನದು ಜಗವೆಲ್ಲ ಪ್ರತ್ಯೇಕ ಜೀವದಶ ಯವನಂಗ ಭಂಗಿ. ನೃತ್ಯವೋ ಬ್ರಹ್ಮನಟ ರಾಜನದು ಜಗವೆಲ್ಲ ಪ್ರತ್ಯೇಕ ಜೀವದಶ ಯವನಂಗ ಭಂಗಿ. ಸತ್ಯ ಸತ್ವಜ್ವಾಲೆ ವಿಶ್ವಮಾಯಾಲೀಲೆ ಪ್ರತ್ಯಗಾತ್ಮನು ನೀನು ಮಂಕುತಿಮ್ಮ. ಸತ್ಯ ಸತ್ವಜ್ವಾಲೆ ವಿಶ್ವಮಾಯಾಲೀಲೆ ಪ್ರತ್ಯಗಾತ್ಮನು ನೀನು ಮಂಕುತಿಮ್ಮ.

ಮತ್ತೆ ಪರಬ್ರಹ್ಮನನ್ನ ಕುರಿತಾದ ಮತ್ತೊಂದು ಪದ್ಯ ಹೀಗಿದೆ. ನೃತ್ಯವೋ ಬ್ರಹ್ಮ ನಟರಾಜನದು ಜಗವೆಲ್ಲ. ಈ ಜಗತ್ತೆಲ್ಲವೂ ಬ್ರಹ್ಮನ ಅಂದರೆ ನಟರಾಜನ ಅವತಾರದ ನೃತ್ಯ. ದೇಹದ ಅವನ ದೇಹದ ವಿವಿಧ ಅಂಗಗಳ ಹಾವಭಾವಗಳು, ಅಂಗಭಂಗಿ ಇವೆಲ್ಲ ಪ್ರತ್ಯೇಕವಾದ ಜೀವದ ದೇಶಗಳನ್ನು

ಸ್ಥಿತಿಗಳನ್ನ ಸೂಚಿಸ್ತಾ ಹೋಗುತ್ತೆ. ನಟರಾಜನ ಸತ್ಯ ಮತ್ತು ಸತ್ವದ ಜಾಲ ಇದೆಯಲ್ಲ, ವಿಶ್ವದಲ್ಲಿ ಮಾಯೆ ನಡೆಸ್ತಾ ಇರತಕ್ಕಂತಹ ವಿರೋಧದ ಆಟವನ್ನ ಸಂಕೇತ ಮಾಡುತ್ತೆ. ಈ ನಟರಾಜನ ಒಳಗಿರುವ ಚೈತನ್ಯವೇ ನೀನು ಅಂತ ನಮಗೆ ಎಚ್ಚರ ಮಾಡಿದ್ದಾರೆ. ಇದನ್ನ ಇನ್ನೊಂದು ಕಡೆ ಗುಂಡಪ್ಪನವರು ಹೇಳ್ತಾರೆ, ಗಗನ ತಲೆ ನವಿರಾಗೆ ಪೆರೆತಾರೆ ಹೂವಾಗೆ ಜಗವೆಲ್ಲ ಒಪ್ಪುವಾಗೆ ಮಾಯೆ ಸತಿಯಾಗೆ ನಗು ನಗುವ ಬೊಬ್ಬಿಡುವ ಜೀವ ತಾಂಡವ ರಸಿಕ ಭಗವಂತ ಶಿವರುದ್ರ ಮಂಕುತಿಮ್ಮ. ಜಗತ್ತಿನಲ್ಲಿ ಬ್ರಹ್ಮ ಮತ್ತು ಮಾಯೆಯ ಪಾತ್ರವನ್ನು ತಿಳಿಸುವ ಮತ್ತೊಂದು ಪದ್ಯ ಇದು. ಬೇರೆ ಚಿತ್ರದ ಮೂಲಕ ತಿಳಿಸಿದ್ದಾರೆ, ಬ್ರಹ್ಮ ರಹಸ್ಯವನ್ನು ತಿಳಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಡಿ ವಿ ಜಿ. ಬ್ರಹ್ಮನೇ ನಟರಾಜ, ಅವನ ನೃತ್ಯವೇ ಜಗತ್ತಿನ ಆಗುಹೋಗುಗಳು, ಜಡ ಚೈತನ್ಯದ ವಿವಿಧ ಸ್ಥಿತಿಗತಿಗಳು. ನಟರಾಜನ ಅಂಗಭಂಗಿಗಳಿದೆಯಲ್ಲ, ಬೇರೆ ಬೇರೆ ರೀತಿಯ ಓಡಾಟ ಇತ್ಯಾದಿಗಳು, ತಡಕಾಟಗಳು, ಅದೆಲ್ಲ ಮಾಯೆಯ ಅವತಾರಗಳು. ಜ್ವಾಲೆಯ ರೂಪದಲ್ಲಿ ಪರಸತ್ವವೇ ವಿಶ್ವದಲ್ಲಿಯೇ, ಅದೇ ಮಾಯೆ. ನಟರಾಜನಲ್ಲಿರ್ತಕ್ಕಂತಹ ವಿಶ್ವದಲ್ಲಿರುವ ಚೈತನ್ಯವೇ ನೀನು. ಇದನ್ನೇ ಸ್ವಾಮಿ ಶಂಕರಾಚಾರ್ಯರು ಹೇಳ್ತಾರೆ, ಅಹಂ ಬ್ರಹ್ಮಾಸ್ಮಿ ಅನ್ನೋ ಮಾತನ್ನ. ಅಲ್ಲಿಗೆ ನಮ್ಮನ್ನ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋದನ್ನ ವಿಚಾರ ಮಾಡಬಹುದು.

ಚಿತ್ ಸತ್ವ ಮೂರ್ತಿಯ ನೃತ್ಯ, ಕಣ್ಮುಚ್ಚಿ ನೋಡು ನಿಶ್ಚಲ ಶುದ್ಧ ಸತ್ವ. ಕಣ್ತೆರೆದು ನೋಡು ಚಿತ್ ಸತ್ವ ಮೂರ್ತಿಯ ನೃತ್ಯ, ಕಣ್ಮುಚ್ಚಿ ನೋಡು ನಿಶ್ಚಲ ಶುದ್ಧ ಸತ್ವ. ಉನ್ಮುಖನು ನೀನೆರಡು ಜಗಕ ಮಿರುತಿರಲಾಗ ಹೃನ್ಮಧ್ಯದಲ್ಲಿ ಶಾಂತಿ ಮಂಕುತಿಮ್ಮ. ಉನ್ಮುಖನು ನೀನೆರಡು ಜಗಕ ಮಿರುತಿರಲಾಗ ಹೃನ್ಮಧ್ಯದಲ್ಲಿ ಶಾಂತಿ ಮಂಕುತಿಮ್ಮ.

ಅದೇ ಬ್ರಹ್ಮತತ್ವವನ್ನ ವಿವರಿಸುವ ಮತ್ತೊಂದು ಚಿತ್ರವನ್ನು ಕೊಟ್ಟಿದ್ದಾರೆ ಡಿ ವಿ ಜಿ ಅವರು 851ನೇ ಪದ್ಯದಲ್ಲಿ. ಕಂಡೆರೆದು ನೋಡು ಚಿತ್ಸತ್ವ ಮೂರ್ತಿಯ ನೃತ್ಯ, ನಟರಾಜ ಹೇಳಿದ ಜ್ಞಾಪಕ ಇದೆಯಲ್ಲ ಅಲ್ಲೇ, ಮತ್ತೆ ಚಿತ್ಸತ್ವ ಮೂರ್ತಿ ಅಂದ್ರೆ ನಟರಾಜ, ಅವನ ನೃತ್ಯವನ್ನು ನೋಡು ಅಂತ ಹೇಳಿದ್ದಾರೆ. ಹೇಗೆ ನೋಡಬೇಕು? ಕಣ್ಮುಚ್ಚಿ ನೋಡು, ಕಣ್ ತೆರೆದು ನೋಡು. ಕಣ್ಣನ್ನು ತೆರೆದು ಹೊರಗೆ ನೋಡಿದರೆ ಜ್ಞಾನಸತ್ವಗಳ ಮೂರ್ತಿಯಾದ ನಟರಾಜನ ತಾಂಡವ ನೃತ್ಯ ಕಾಣುತ್ತೆ. ಭೂಮಿಯಲ್ಲಿ, ಸೌರವ್ಯೂಹದಲ್ಲಿ, ಅದರ ಆಚೆಯಲ್ಲಿ, ಪ್ರಕೃತಿಯ ಮತ್ತು ಮನುಷ್ಯನ ವಿಚಿತ್ರ ರಚನೆಗಳಲ್ಲಿ, ಪರಸ್ಪರ ಸಂಬಂಧಗಳಲ್ಲಿ ಉತ್ಸಾಹ, ಆತುರತೆ, ಕಾತರತೆ ಇವೆಲ್ಲ ಅವನ ನೃತ್ಯದ ಭಂಗಿಗಳು. ಹೊರ ಕಣ್ಣನ್ನು ಮುಚ್ಚಿ ಒಳಕಣ್ಣು ತೆರೆದರೆ ನಿಶ್ಚಲವಾದ ಶುದ್ಧವಾದ ಪರಸತ್ವದ ದರ್ಶನ ಆಗತ್ತೆ. ಹೊರಗಿನ ಮತ್ತು ಒಳಗಿನ ಎರಡೂ ಜಗತ್ತುಗಳಲ್ಲಿರ್ತಕ್ಕಂತಹ ನೀನು ಸಿದ್ಧನಾಗಿದ್ರೆ ಹೃದಯ ಮಧ್ಯದಲ್ಲಿ ಶಾಂತಿ ನೆಲೆಸುತ್ತೆ. ಇದನ್ನೇ ಶ್ರೀ ಶಂಕರಾಚಾರ್ಯರ ನಿರ್ವಾಣ ಷಟ್ಕ ಅಂದರೆ 6 ಶ್ಲೋಕಗಳಲ್ಲಿ ಈ ಮುಕ್ತಕದ ಪೂರ್ಣ ವಿವರಣೆ ಇದೆ. ಶ್ರೋತೃಗಳು ಅದನ್ನು ಅಭ್ಯಾಸ ಮಾಡಬಹುದು. ಮನೋಬುದ್ಧಿಹಂಕಾರ ಚಿತ್ತಾನಿನಾಹಂ ನಚ ಶ್ರೋತ್ರೇ ನ ಜಿಹ್ವೇ ನ ಚ ಘ್ರಾಣ ನೇತ್ರೇ ನ ಚ ವ್ಯೋಮ ಭೂಮಿನ್ ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಹಾಗೆ ಹೇಳ್ತಾರೆ, ನ ಮೃತ್ಯುರ್ನ ಶಂಕ ನ ಮೇ ಜಾತಿ ಭೇದ ಇತ್ಯಾದಿ. ಪರಸತ್ವ ನಟರಾಜ ನೃತ್ಯ ಹೊರಗಡೆ, ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳ ಮೂಲಕ ವಿಶೇಷವೇನೆಂದರೆ ಮನುಷ್ಯನಿಗೆ ಈ ಎರಡೂ ಜಗತ್ತಿನ ಒಳ ಹೊರಗೆ ಮುಖ ಮಾಡಿದ್ದಾನೆ. ಆದ್ದರಿಂದ ಹೃದಯ ಮಧ್ಯದಲ್ಲಿ ಆತ್ಮದ ಸ್ಥಿತಿಯಲ್ಲಿ ಶಾಂತಿಯನ್ನು ಹೊಂತಾನೆ. ಅಲ್ಲೆರಡು ನೋಡೋ ಜೊತೆಗೆ ಅಂತರೀಕ್ಷಣೆ ಮಾಡ್ತಾ ಅದನ್ನು ಅರ್ಥ ಮಾಡ್ಕೋಬೇಕು. ಹೇಳ್ತಾರೆ, ವಸ್ತು ಸಾಕ್ಷಾತ್ಕಾರ

0: ಅಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕೋತಿಮ್ಮ. ಇಂಟ್ರೋಸ್ಪೆಕ್ಷನ್ ಮುಖ್ಯವಾಗಿರ್ತಕ್ಕಂತಹದ್ದು, ಅದೆರಡಲ್ಲೂ ಕೂಡಿರ್ತಕ್ಕಂಥ ಹುನುನ್ ಮಧ್ಯದಲ್ಲಿ ಶಾಂತಿ ನಮಗೆ ದೊರೆಯುತ್ತೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಆರ್ ಶ್ರೀದೇವಿ, ವ್ಯಾಖ್ಯಾನ ಎಚ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳ್ಗೆ.

ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್, ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ

0: ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.
1: ತನ್ನೆದೆ ಹಾಲ ಹನಿ ಹನಿ ಗುಣಿಸಿ ಜೀವ ಕೊಟ್ಟ ತಾಯಿ.
2: ನಾನು ನಿಮ್ಮ ಆಕಾಶವಾಣಿ
3: ಸಂಗೀತವೇ ನನ್ನ ದೇವರು, ಚಪ್ಪಾಳೆ ನನ್ನ ಉಸಿರು.
2: ನಂಗೀಗ 90ರ ಸಂಭ್ರಮ.
3: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು.
2: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು

0: ಹೊರಬಿದ್ದದ್ದು.
1: ಹೊರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
0: ಗಾಂಧಿ, ಸುಭಾಷರು, ನೆಹರು, ಅಂಬೇಡ್ಕರರು, ಕುವೆಂಪು, ಟ್ಯಾಗೂರರು, ಬೇಂದ್ರೆ, ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು.
2: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು. ನನಗೆ ನಾನು ದೇವರು ಕಂಡಿದ್ದೀನಿ, ನೀವೆಲ್ಲ ಒಪ್ಪುಗೊತ್ತೀರ ಅಂತ ಹೇಳಿ ಅವರುಗಳಿಗೆಲ್ಲ ಆಶ್ಚರ್ಯ, ಹೇಳಕ್ಕಾಗಲ್ಲ, ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ. ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ ನನ್ನ ದೇವರುಗಳೆಲ್ಲ.
0: ಸಂಗೀತಕ್ಕೆ ತವರಂತೆ ನಾನು, ಮನೆ ಮನೆಯ ಗಡಿಯಾರ ನಾನು, ಮಕ್ಕಳಿಗೆ ಮಾಹಿತಿ, ಹಿರಿಯರಿಗೆ ಸಾರಥಿ, ರೈತರಿಗೆ ಮಿತ್ರ, ಸೈನಿಕರಿಗಂತೂ ಆಪ್ತ ಮಿತ್ರ, ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ. ನಿಮ್ಮ ಸಂಗಾತಿ ಈಗ 90 ಕಿಶೋರನು, ನಿಮ್ಮ ಆಕಾಶವಾಣಿ ನಾನು.

0: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
1: ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್, ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ದೀರಾ. ಈಗ ಗೀತಪಲ್ಲವ. ಗೀತಪಲ್ಲವದಲ್ಲಿ ಕೇಳಿ ರಾಮ್ ಚಿತ್ರಕ್ಕಾಗಿ ಕಾರ್ತಿಕ್ ಹಾಗೂ ನಂದಿತಾ ಅವರು ಹಾಡಿರುವ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತರಚನೆ, ವಿ ಹರಿಕೃಷ್ಣ ಅವರ ಸಂಗೀತ.

ಇದುವರೆಗೂ ಚಿತ್ರಗೀತೆಯೊಂದನ್ನ ಆಲಿಸಿದ್ರಿ. ಸಮಯ 9:10 ಇದೀಗ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿ ಅವರು 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮವನ್ನು ಆಲಿಸುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಗಾನಗಂಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಂದಿನಂತೆ ಮಾತು ಮಾಹಿತಿ ದಿನ ವಿಶೇಷ ಹಾಗೂ ಸುಮಧುರ ಗೀತೆಗಳೊಂದಿಗೆ ನಾವು ನಿಮ್ಮ ಜೊತೆ ಆಗ್ತೀವಿ ಗಾನಗಂಗೆ ಕಾರ್ಯಕ್ರಮದಲ್ಲಿ.

ಸ್ನೇಹಿತರೆ, ಜೀವನ ಎಷ್ಟು ಅಮೂಲ್ಯವಾದ ಪದ ಅಲ್ವಾ? ಹೇಳೋದಕ್ಕೆ ಕೇವಲ 3 ಅಕ್ಷರಗಳೇ ಆಗಿದ್ರೂ ಒಬ್ಬ ಮನುಷ್ಯನ ಉಸಿರು ನಿಂತು ಹೋಗುವ ಕ್ಷಣಕ್ಕೂ ಆ ಉಸಿರನ್ನ ಉಳಿಸುವ ಒಂದು ಸಣ್ಣ ಅವಕಾಶಕ್ಕೂ ನಡುವೆ ಕೆಲವೊಮ್ಮೆ ಒಂದು ಹನಿ ರಕ್ತದ ಅಂತರವಿರಬಹುದು. ಮಳೆ ಹನಿಯೊಂದು ಭೂಮಿಯನ್ನು ತಂಪಾಗಿಸುತ್ತೆ, ಕಣ್ಣೀರಿನ ಹನಿ ಭಾವನೆಯ ಕಥೆಯನ್ನ ಹೇಳುತ್ತೆ, ಹಾಗೆ ಒಂದು ಹನಿ ರಕ್ತವು ಕೆಲವೊಮ್ಮೆ ಒಂದು ಜೀವದ ರಕ್ಷಣೆಯ ಭರವಸೆಯಾಗುತ್ತೆ. ಹೌದು ಕೇಳುಗರೆ, ನಮ್ಮ ದೇಹದೊಳಗೆ ನಿರಂತರವಾಗಿ ಹರಿಯುವ ಕೆಂಪು ಜೀವಧಾರೆ ರಕ್ತ. ನಮಗೆ ಅದರ ಬೆಲೆ ಅರ್ಥವಾಗೋದು ಯಾರಿಗಾದರೂ ತುರ್ತು ಪರಿಸ್ಥಿತಿಯಲ್ಲಿ ರಕ್ತದ ಅವಶ್ಯಕತೆ ಇದ್ದಾಗ ಮಾತ್ರ. ನಮ್ಮ ದೇಹದಿಂದ ಹೊರಬರುವ ರಕ್ತದ ಒಂದು ಭಾಗ ಮತ್ತೊಬ್ಬರ ಬದುಕಿನಲ್ಲಿ ಭರವಸೆಯ ಬೆಳಕಾಗಬಹುದು. ಅದಕ್ಕಾಗಿಯೇ ರಕ್ತದಾನ ಕೇವಲ ದಾನವಲ್ಲ, ಅದು ಮಾನವೀಯತೆಯ

ಸಂಕೇತ. ಹಾಗಾದರೆ ನಮ್ಮ ದೇಹದಲ್ಲಿರುವ ರಕ್ತ ಮತ್ತೊಬ್ಬರ ಬದುಕಿನಲ್ಲಿ ಹೊಸ ಬೆಳಕಾಗಬಹುದೇ? ಖಂಡಿತವಾಗಲೂ ಹೌದು. ಅಂತಹ ಮಾನವೀಯತೆಯ ಮಹತ್ವವನ್ನು ನೆನಪಿಸುವ ದಿನವೇ ಇಂದು ಅಕ್ಟೋಬರ್ 1, ರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನ.

0: ಭದ್ರಿ ಪ್ರಸಾದ್ ಅವರ ಕಂಠದಲ್ಲಿ ರಾವಣ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಜಯಂತ್ ಕಾಯ್ಕಿಣಿಯವರ ಗೀತ ರಚನೆಗೆ ಅಭಿಮಾನ್ ರಾಯ್ ಜಿ ಅವರ ಸಂಗೀತ ನಿರ್ದೇಶನವಿತ್ತು.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
2: ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ ಸಿಕ್ಬಿದ್ರು.
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
6: ಕೇಳಿ, ನಿಮಗೊಂದು ಸಂತಸದ ಸುದ್ದಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯ ವಿವಿಧ ಯೋಜನೆಗಳು ಮತ್ತು ಕಾರ್ಯಚಟುವಟಿಕೆಗಳು ಕುರಿತ ರೇಷ್ಮೆ ಸಿರಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ. ಕೇಳಿ, ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರೇಷ್ಮೆ ಸಿರಿ.

ಕೇಳುಗರೆ, ಮನುಷ್ಯನನ್ನು ಮನುಷ್ಯನನ್ನಾಗಿಸುವುದು ಏನು? ಅವನ ಜ್ಞಾನವ, ಅವನ ಸಂಪತ್ತ, ಅಥವಾ ಅವನ ಸಾಧನೆಗಳ ಅಂತ ಕೇಳಿದ್ರೆ ಬಹುಶಃ ಇವೆಲ್ಲಕ್ಕಿಂತ ಮಿಗಿಲಾಗಿ ಇನ್ನೊಬ್ಬರ ನೋವಿಗೆ ಸ್ಪಂದಿಸುವ ಹೃದಯ ಅಂತಾನೆ ಹೇಳ್ಬೋದಲ್ವಾ? ಯಾರೋ ಪರಿಚಯನೇ ಇಲ್ಲದ ವ್ಯಕ್ತಿಯ ಬದುಕಿಗಾಗಿ ಯಾವುದೇ ಪ್ರತಿಫಲದ ನಿರೀಕ್ಷೆ ಇಲ್ಲದೆ ರಕ್ತವನ್ನು ನೀಡಿದಾಗ ನಿಜವಾದ ಮಾನವೀಯತೆ ಕಾಣಸಿಗುತ್ತೆ. ಆದ್ದರಿಂದಲೇ ಭಾರತದಲ್ಲಿ ಪ್ರತಿ ವರ್ಷ ಅಕ್ಟೋಬರ್ 1ರಂದು ರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನವನ್ನಾಗಿ ಆಚರಿಸಲಾಗುತ್ತೆ. ಇನ್ನು ರಕ್ತದಾನ ಏಕೆ ಮುಖ್ಯ ಅಂತ ನೋಡೋದಾದರೆ, ರಕ್ತವನ್ನ ಕೃತಕವಾಗಿ ತಯಾರಿಸಲು ಸಾಧ್ಯವಿಲ್ಲ. ಆದ್ದರಿಂದ ಅಗತ್ಯವಿರುವಂತಹ ಸಂದರ್ಭದಲ್ಲಿ ರಕ್ತ ಬೇಕು ಅಂದಾಗ ದಾನಿಗಳೇ ಪ್ರಮುಖ ಆಧಾರವಾಗ್ತಾರೆ. ಭಾರತದ ಆರೋಗ್ಯ ಸಚಿವಾಲಯದ ಪ್ರಕಾರ ದೇಶದಲ್ಲಿ ವರ್ಷಕ್ಕೆ ಸುಮಾರು 14.6 ಮಿಲಿಯನ್ ಯೂನಿಟ್ಗಳಷ್ಟು ರಕ್ತದ ಅಗತ್ಯವಿದೆಯಂತೆ. ಅಷ್ಟೇ ಅಲ್ಲದೆ ನಾವು ದಾನ ಮಾಡಿದ ರಕ್ತವನ್ನು ಕೆಂಪು ರಕ್ತ ಕಣಗಳು, ಪ್ಲಾಸ್ಮಾ, ಪ್ಲೇಟ್ಲೆಟ್ಗಳು ಹೀಗೆ ಮುಂತಾದ ಘಟಕಗಳಾಗಿ ವಿಂಗಡಿಸಿ ಒಂದಕ್ಕಿಂತ ಹೆಚ್ಚು ರೋಗಿಗಳಿಗೆ ಸಹಾಯವಾಗುತ್ತಂತೆ. ಭಾರತದಲ್ಲಿ ಸುರಕ್ಷಿತ ಮತ್ತು ಸಮರ್ಪಕ ರಕ್ತ ಪೂರೈಕೆಗಾಗಿ ನ್ಯಾಷನಲ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೌನ್ಸಿಲ್ NBTC ಮತ್ತು ರಾಜ್ಯ ಮಟ್ಟದ ರಕ್ತ ವರ್ಗಾವಣೆ ಮಂಡಳಿಗಳು ಕಾರ್ಯನಿರ್ವಹಿಸ್ತಾ ಇವೆ. ಅಷ್ಟೇ ಅಲ್ಲದೆ ರಕ್ತದ ಸುರಕ್ಷತೆಯನ್ನು ಖಚಿತಪಡಿಸಲು ದಾನ ಮಾಡಿದಂತಹ ರಕ್ತವನ್ನು HIV, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ, ಮಲೇರಿಯಾ ಸೇರಿದಂತೆ ಪ್ರಮುಖ ಸೋಂಕುಗಳನ್ನು ಪರೀಕ್ಷಿಸಲಾಗುತ್ತಂತೆ.

0: ಕುನಾಲ್ ಗಾಂಜಾವಾಲ ಅವರ ಕಂಠಸಿರಿಯಲ್ಲಿ ಸೀನಾ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಜಯಂತ್ ಕಾಯ್ಕಿಣಿಯವರ ಗೀತ ರಚನೆಗೆ ಎಟಿ ರವೀಶ್ ಅವರ ಸಂಗೀತ ನಿರ್ದೇಶನವಿತ್ತು. ಸಮಯ ಆಗಿದೆ 10:03:15. ನೀವು ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಇದೀಗ ಒಂದು ಪ್ರಕಟಣೆ ಕೇಳುಗರೆ ಗಮನಿಸಿ. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ MBA ಮಾರ್ಕೆಟಿಂಗ್ ಅಥವಾ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ನಲ್ಲಿ PG ಡಿಪ್ಲೊಮಾ ಮುಗಿಸಿ ಮೀಡಿಯಾ ಸೇಲ್ಸ್ನಲ್ಲಿ 1 ವರ್ಷದ ಅನುಭವವನ್ನು ಹೊಂದಿರುವ 35 ವರ್ಷದ ಒಳಗಿನ ಅಭ್ಯರ್ಥಿಗಳಿಗೆ ಪ್ರಸಾರ ಭಾರತಿಯು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿ ಆಹ್ವಾನಿಸಿದೆ. ಹುದ್ದೆಗಳ ವಿವರ: ಸೇಲ್ಸ್ ಡಿವಿಷನ್ ಬೆಂಗಳೂರು 2 ಹುದ್ದೆಗಳು, ದೂರದರ್ಶನ ಬೆಂಗಳೂರು 1 ಹುದ್ದೆ. ಈ ನೇಮಕಾತಿಯು ಶಾರ್ಟ್ ಟರ್ಮ್ ಅಲ್ಪಾವಧಿ ಒಪ್ಪಂದದ ಆಧಾರದಲ್ಲಿ ನಡೆಯಲಿದ್ದು, ಇದು ಸಂಪೂರ್ಣವಾಗಿ ಗುತ್ತಿಗೆ ಆಧಾರದಲ್ಲಿರುತ್ತದೆ. ಸೇಲ್ಸ್ನಲ್ಲಿ ಅನುಭವ ಹಾಗೂ ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ಪ್ರಸಾರ ಭಾರತಿಯ ಅಧಿಕೃತ ಜಾಲತಾಣ https://avedan.prasarbharati.org ನಲ್ಲಿ ಆನ್ಲೈನ್ ಮೂಲಕ October 5 ಒಳಗೆ ಅರ್ಜಿ ಸಲ್ಲಿಸಬಹುದು. ಪ್ರಕಟಣೆ ಕೇಳಿದಿರಿ.
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. October 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
0: ಸಮಯ ಆಗಿದೆ 10:05:10. ಮತ್ತೊಮ್ಮೆ ಪ್ರೀತಿಯ ಕೇಳುಗರಿಗೆಲ್ಲ ಗಾನಗಂಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇಂದು ನಾವು ರಕ್ತದಾನದ ಬಗ್ಗೆ ಮಾತಾಡ್ತಿದ್ವಿ. ಇನ್ನು ಯಾರೆಲ್ಲ ರಕ್ತದಾನವನ್ನ ಮಾಡಬಹುದು ಅಂದ್ರೆ, ಸಾಮಾನ್ಯವಾಗಿ 18 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ವಯಸ್ಸಿನ ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನವನ್ನು ಮಾಡಬಹುದು. ಈ ದಿನದ ಆಚರಣೆಯ ಮುಖ್ಯ ಉದ್ದೇಶ ರಕ್ತದಾನದ ಮಹತ್ವದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸೋದು, ಸ್ವಯಂ ಪ್ರೇರಿತ ರಕ್ತದಾನವನ್ನು ಉತ್ತೇಜಿಸೋದು, ಅಗತ್ಯವಿರುವಾಗ ರಕ್ತದ ಕೊರತೆ ಉಂಟಾಗದಂತೆ ಸಹಾಯ ಮಾಡೋದು, ನಿಯಮಿತ ರಕ್ತದಾನಿಗಳ ಸೇವೆಯನ್ನು ಗೌರವಿಸೋದು, ರಕ್ತದಾನಕ್ಕೆ ಸಂಬಂಧಿಸಿದ ತಪ್ಪು ಕಲ್ಪನೆಗಳನ್ನು ದೂರ ಮಾಡೋದು ಹಾಗೂ ಸುರಕ್ಷಿತ ಮತ್ತು ಸಮರ್ಪಕ ರಕ್ತ ಪೂರೈಕೆಯ ಮಹತ್ವವನ್ನು ತಿಳಿಸುವ ದಿನವೇ ಇಂದು. ನಾವು ಯಾರಿಗಾದರೂ ಹಣವನ್ನು ಕೊಟ್ಟರೆ ಸಂಪತ್ತು ಕಡಿಮೆಯಾಗಬಹುದು, ಆದರೆ ರಕ್ತ ಹಾಗಲ್ಲ. ನೀವು ಕೊಟ್ಟಷ್ಟು ಬದುಕು ಹೆಚ್ಚಾಗುತ್ತೆ. ರಕ್ತಕ್ಕೆ ಯಾವುದೇ ರೀತಿಯ ಜಾತಿ, ಧರ್ಮ, ಭಾಷೆಯ ಭೇದವಿಲ್ಲ. ರಕ್ತದ ಬಣ್ಣ ಒಂದೇ, ಅದು ಕೆಂಪು. ಅದೇ ರೀತಿ ಮಾನವೀಯತೆಗೂ ಯಾವುದೇ ಗಡಿಯಿಲ್ಲ. ನನ್ನಿಂದ ಮತ್ತೊಬ್ಬರ ಬದುಕು ಉಳಿಯಲಿ ಎಂಬ ಸಣ್ಣ ಸಂಕಲ್ಪವೇ ದೊಡ್ಡ ಮಾನವೀಯ ಕಾರ್ಯಕ್ಕೆ ನಾಂದಿಯಾಗುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ಎಲ್ಲರೂ ರಕ್ತದಾನ ಮಾಡಿ ಮಾನವೀಯತೆಯ ಜೀವಧಾರೆಯನ್ನ ನಿರಂತರವಾಗಿ ಹರಿಸೋಣ. ಏನಂತೀರಾ?

ವೀರ ಸಮರ್ಥ ಅವರ ಕಂಠಸಿರಿಯಲ್ಲಿ ಶಿವಮಣಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಅಂಬಿಗರ ಚೌಡಯ್ಯ ಅವರ ಗೀತ ರಚನೆ, ಅಂಬಯ್ಯ ನುಲಿ ಅವರ ಸಂಗೀತ.

ಕೇಳುಗರೇ ಗಮನಿಸಿ, ಇಂದು ಬೆಳಿಗ್ಗೆ 11:10 ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿ ಅವರು ನವದೆಹಲಿಯ ಭಾರತ್ ಮಂಟಪದಲ್ಲಿ ನಡೆಯಲಿರುವ ಕೇಂದ್ರ ಲೋಕಸೇವಾ ಆಯೋಗದ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ ಮೂಡಿಬರುವುದು. ಗಮನಿಸಿ, ಸಮಯ ಇಂದು ಬೆಳಿಗ್ಗೆ 11:10.

ಸಮಯ ಆಗಿದೆ 10:21:35. ಕೇಳುಗರೆ, ನಾವು ಜೊತೆಯಾಗಿದ್ವಿ ಗಾನಗಂಗೆ ಕಾರ್ಯಕ್ರಮದಲ್ಲಿ. ದಿನವಿಶೇಷಗಳ ಬಗ್ಗೆ ಮಾತಾಡ್ತಿದ್ವಿ. ಇಂದು 1 ಅಕ್ಟೋಬರ್ ಅಂತಾರಾಷ್ಟ್ರೀಯ ಕಾಫಿ ದಿನ. ಪ್ರತಿ ವರ್ಷ 1 ಅಕ್ಟೋಬರ್ ಅಂತಾರಾಷ್ಟ್ರೀಯ ಕಾಫಿ ದಿನವನ್ನಾಗಿ ಆಚರಿಸಲಾಗುತ್ತೆ. ಕಾಫಿ ಬೆಳೆಯುವ ರೈತರು, ಕಾರ್ಮಿಕರು, ಕಾಫಿ ಉದ್ಯಮ ಹಾಗೂ ಕಾಫಿಯೊಂದಿಗೆ ಬದುಕು ಕಟ್ಟಿಕೊಂಡಿರುವಂತಹ ಜನರ ಕೊಡುಗೆಯನ್ನು ಗುರುತಿಸುವುದು ಈ ದಿನದ ಪ್ರಮುಖ ಉದ್ದೇಶವಾಗಿದೆ. ಇಂಟರ್ನ್ಯಾಷನಲ್ ಕಾಫಿ ಆರ್ಗನೈಸೇಷನ್ ICO ಈ ದಿನವನ್ನು ಜಾಗತಿಕವಾಗಿ ಆಚರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಮೊದಲ ಅಧಿಕೃತ ಇಂಟರ್ನ್ಯಾಷನಲ್ ಕಾಫಿ ಡೇ ಅನ್ನು 2015 ಅಕ್ಟೋಬರ್ 1 ಆಚರಿಸಲಾಯಿತು. ಹಾಗಾದರೆ ಈ ಕಾಫಿಯ ವಿಶೇಷತೆ ಏನು? ಕಾಫಿ ಕೇವಲ ಒಂದು ಪಾನೀಯವಲ್ಲ, ಅದರ ಹಿಂದೆ ಒಂದು ಪುಟ್ಟ ಬೀಜ, ಸಸಿ, ಹೂವಾಗಿ, ಕಾಫಿ ಹಣ್ಣಾಗಿ ಅದನ್ನು ಕೊಯ್ಲು ಮಾಡಿ ಸಂಸ್ಕರಣೆ ಮಾಡಿ ಹುರಿಯುವುದರಿಂದ ಹಿಡಿದು ಪುಡಿ ಮಾಡಿ ಕಪ್ನಲ್ಲಿರುವಂತಹ ಕಾಫಿ ಎಂಬ ದೀರ್ಘ ಪಯಣವಿದೆ. ಈ ಒಂದು ಕಪ್ ಕಾಫಿಯ ಹಿಂದೆ ಕಾಫಿ ಬೆಳೆಗಾರರ ಶ್ರಮ, ಪ್ರಕೃತಿಯ ಕೊಡುಗೆ ಮತ್ತು ಅನೇಕ ಕಾರ್ಮಿಕರ ಪರಿಶ್ರಮವೇ ಅಡಗಿದೆ. ಭಾರತದಲ್ಲಿ ಕಾಫಿ ಬೆಳೆಯುವ ಪ್ರಮುಖ ಪ್ರದೇಶಗಳಲ್ಲಿ ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ಪ್ರಮುಖವಾಗಿವೆ. ಅದರಲ್ಲೂ ಕರ್ನಾಟಕವು ಭಾರತದ ಪ್ರಮುಖ ಕಾಫಿ ಉತ್ಪಾದಕ ರಾಜ್ಯವಾಗಿದೆ.

ಕೇಳುಗರೇ ಗಮನಿಸಿ, ಇಂದು ಬೆಳಿಗ್ಗೆ 11:10 ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿ ಅವರು ನವದೆಹಲಿಯ ಭಾರತ್ ಮಂಟಪದಲ್ಲಿ ನಡೆಯಲಿರುವ ಕೇಂದ್ರ ಲೋಕಸೇವಾ ಆಯೋಗದ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ ಮೂಡಿಬರುವುದು. ಗಮನಿಸಿ, ಸಮಯ ಇಂದು ಬೆಳಿಗ್ಗೆ 11:10.

ಮೊದಲಿಗೆ ಕೇಳಿ ಮೊಹಮ್ಮದ್ ರಫಿ ಅವರ ಕಂಠಸಿರಿಯಲ್ಲಿ ಕನ್ಯಾದಾನ್ ಚಿತ್ರದ ಗೀತೆ, ನೀರಜ್ ಅವರ ಗೀತರಚನೆ, ಶಂಕರ್ ಜೈಕಿಶನ್ ಅವರ ಸಂಗೀತ ನಿರ್ದೇಶನ.

ಹಸೀನಾ ಮಾಂಜಾಯಿಗೆ ಚಿತ್ರದ ಗೀತೆ ಮೊಹಮ್ಮದ್ ರಫಿ, ಲತಾ ಮಂಗೇಶ್ಕರ್ ಅವರು ಹಾಡಿದ್ದಾರೆ. ಅಖ್ತರ್ ರೊಮಾನಿ ಅವರ ಗೀತರಚನೆ, ಕಲ್ಯಾಣ್ ಜಿ ಆನಂದ್ ಜಿ ಅವರ ಸಂಗೀತ ನಿರ್ದೇಶನ.

ಲತಾ ಮಂಗೇಶ್ಕರ್ ಮತ್ತು ಮುಖೇಶ್ ಅವರ ಕಂಠದಲ್ಲಿ ಕೇಳಿ ಸರಸ್ವತಿ ಚಂದ್ರ ಚಿತ್ರದ ಗೀತೆ. ಇಂದೀವರ್ ಅವರ ಸಾಹಿತ್ಯ, ಕಲ್ಯಾಣ್ ಜಿ ಆನಂದ್ ಜಿ ಅವರ ಸಂಗೀತ.

ಸಮಯ ಆಗಿದೆ 10:45. ನೀವು ಕೇಳ್ತಾ ಇದ್ದೀರಾ ಸುನ್ಹೇರೆ ಪಲ್ನಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು. ಶ್ರೋತೃಗಳೇ ಗಮನಿಸಿ, ಇಂದು ಬೆಳಿಗ್ಗೆ 11:10 ನವದೆಹಲಿಯ ಭಾರತ ಮಂಟಪದಲ್ಲಿ ಯುಪಿಎಸ್ಸಿಯ ಶತಮಾನೋತ್ಸವ ಸಂಭ್ರಮದ ಆಚರಣೆ ನಡೆಯಲಿದ್ದು, ಇದರಲ್ಲಿ ಭಾರತದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿಯವರು ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ ಮೂಡಿಬರುವುದು.

ಆಶಾ ಭೋಸ್ಲೆ ಮತ್ತು ಕಿಶೋರ್ ಕುಮಾರ್ ಅವರ ಕಂಠದಲ್ಲಿ ಕೇಳಿ ದುನಿಯಾ ಚಿತ್ರದ ಗೀತೆ, ಹಜರತ್ ಜೈಪುರಿ ಅವರ ಗೀತರಚನೆ, ಶಂಕರ್ ಜೈಕಿಶನ್ ಅವರ ಸಂಗೀತ.

ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸುನ್ಹೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 11:00.

ಇದುವರೆಗೂ ಸವಿನೆನಪು ಪ್ರಸಾರವಾಯಿತು. ಸಮಯ 11:10 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿ ಅವರು ನವದೆಹಲಿಯ ಭಾರತ್ ಮಂಟಪದಲ್ಲಿ ನಡೆಯಲಿರುವ ಕೇಂದ್ರ ಲೋಕಸೇವಾ ಆಯೋಗದ ಶತಮಾನೋತ್ಸವ ಸಮಾರಂಭದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ ಇದೀಗ ಮೂಡಿಬರುವುದು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಆಲಮಟ್ಟಿ ಜಲಾಶಯದ ನೀರಿನ ಮಟ್ಟವನ್ನು 519.60 ಮೀಟರ್ನಿಂದ 524.256 ಮೀಟರ್ಗೆ ಹೆಚ್ಚಿಸುವ ಹಿನ್ನೆಲೆಯಲ್ಲಿ ವಿಜಯಪುರ ಬಾಗಲಕೋಟೆ ಜಿಲ್ಲೆಗಳ 184 ಗ್ರಾಮಗಳ 75,563 ಎಕರೆ ಭೂಮಿ ಮುಳುಗಡೆಯಾಗಲಿದೆ. ಈ ಹಿನ್ನೆಲೆಯಲ್ಲಿ ಭೂಸ್ವಾಧೀನ ಹಾಗೂ ಪರಿಹಾರ ಪ್ರಕ್ರಿಯೆಗಳನ್ನು ತ್ವರಿತಗೊಳಿಸುವುದು ಅಗತ್ಯ. ಈ ನಿಟ್ಟನಲ್ಲಿ ಜಲಸಂಪನ್ಮೂಲ ಖಾತೆ ಸಚಿವ ಚಲುವರಾಯಸ್ವಾಮಿ ಅವರಿಗೆ ಪತ್ರ ಬರೆದು ಮುಳುಗಡೆಗೆ ಒಳಗಾಗುವ ರೈತರಿಗೆ ಶೀಘವಾಗಿ ಪರಿಹಾರ ಬಿಡುಗಡೆ ಮಾಡುವಂತೆ ಮನವಿ ಮಾಡಲಾಗಿದೆ ಎಂದು ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಪ್ರಸ್ತಾವಿತ 3,000 ಕೋಟಿ ಪರಿಹಾರ ಪಾವತಿ ಸಂದರ್ಭದಲ್ಲಿ ಬಬಲೇಶ್ವರ ತಾಲೂಕಿನ ಕನಿಷ್ಠ 1,000 ಎಕರೆಗೆ ಸರಾಸರಿ 500 ಕೋಟಿ ರೂಪಾಯಿ ಪರಿಹಾರ ಕಾಯ್ದಿರಿಸಬೇಕು. ಶಿರೂರು, ಕಣಬೂರು, ಚಿಕ್ಕಗಲಗಲಿ ಮತ್ತು ಹೊಸೂರು ಗ್ರಾಮಗಳಿಗೆ 2026-27 ಆರ್ಥಿಕ ವರ್ಷದಲ್ಲೇ ಪರಿಹಾರ ಒದಗಿಸಲು ಹಾಗೂ ಬಾಕಿ ಉಳಿದ 10 ಗ್ರಾಮಗಳಿಗೂ ತುರ್ತು ಕ್ರಮ ಕೈಗೊಳ್ಳಲು ಕೋರಲಾಗಿದೆ ಎಂದು ತಿಳಿಸಿದ್ದಾರೆ. ವಿಶ್ವ ಹಿರಿಯ ನಾಗರಿಕರ ದಿನದ ಅಂಗವಾಗಿ ಇಂದು ರಾಜ್ಯಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಇಂದು ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಜಿಲ್ಲಾ ವಿಶೇಷಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಹಿರಿಯ ನಾಗರಿಕರಿಗೆ ಆಯೋಜಿಸಲಾಗಿದ್ದ ಕ್ರೀಡೆ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಸನ್ಮಾನಿಸಲಾಗುವುದು. ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದ ಖಾಸಗಿ ಹೋಟೆಲ್ನ ಸಭಾಂಗಣದಲ್ಲಿ ಇಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಪೂರ್ವಭಾವಿಯಾಗಿ ನಡೆದ ಕ್ರೀಡಾಕೂಟ ಮತ್ತು ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಸನ್ಮಾನಿಸಲಾಗುವುದು ಎಂದು ವಿಶೇಷ ಚೇತನ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ಅಧಿಕಾರಿ ಅನುಪಮ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ಈಗಾಗಲೇ ಕ್ರೀಡೆಗಳನ್ನು ಆಯೋಜನೆ ಮಾಡಲಾಗಿದ್ದು ಅವರಿಗೆ ಆರೋಗ್ಯ ತಪಾಸಣೆಯನ್ನು ಸಹ ಮಾಡಲಾಗಿದೆ. ಹಿರಿಯ ನಾಗರಿಕರಿಗೆ ಪ್ರಶಸ್ತಿ ಪ್ರದಾನವನ್ನ ಮಾಡ್ತಾ ಇದ್ದೀವಿ. ಮುಖ್ಯವಾದ ಉದ್ದೇಶ ಏನು ಅಂತಂದ್ರೆ, ಹಿರಿಯ ನಾಗರಿಕರನ್ನು ರಾಷ್ಟ್ರದ ಅಮೂಲ್ಯ ಸಂಪತ್ತು ಎಂದು ಗುರುತಿಸುವುದು, ಅವರ ಆರೋಗ್ಯ, ಆರ್ಥಿಕ ಭದ್ರತೆ, ಚಿಂತನೆ, ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವುದು. ಜಿಲ್ಲೆಯಲ್ಲಿ ಹೊಸದಾಗಿ ಏಪ್ರಿಲ್ ತಿಂಗಳಿಂದ ನಾವು ಹಿರಿಯರಿಗೆ ಸಹಾಯವಾಣಿಯನ್ನ ಪ್ರಾರಂಭ ಮಾಡಲಾಗಿದೆ. ಇಲ್ಲಿ ಸಹ ಅವರು ಏನಾದರೂ ಅವರಲ್ಲಿ ಮನೆ ಸಮಸ್ಯೆಗಳಿರಬಹುದು ಅಂತವರಿಗೆ ನಾವು ಈ ಒಂದು ಸಹಾಯವಾಣಿ ಮೂಲಕ ಬಗೆಹರಿಸುವಂತ ಕಾರ್ಯಕ್ರಮಗಳು ಕೂಡ ಆಗ್ತಾ ಇದೆ. ಈ ಎಲ್ಲಾ ಸೌಲಭ್ಯಗಳನ್ನು ಪಡೆದು ಆರೋಗ್ಯಕರ ಜೀವನ ನಡೆಸಬೇಕು ಅಂತೇಳಿ ನಾನು ಕೇಳ್ಕೊಂತಾ ಇದ್ದೀನಿ.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳು ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. 2014ರಲ್ಲಿ ಪ್ರಾರಂಭವಾದ ಸ್ವಚ್ಛ ಭಾರತ್ ಅಭಿಯಾನದಡಿ ಸ್ವಚ್ಛತೆಯ ಪರಿಕಲ್ಪನೆ, ನಿರ್ಲಕ್ಷ್ಯಕ್ಕೊಳಗಾದ ಸಾರ್ವಜನಿಕ ಆರೋಗ್ಯ ಸಮಸ್ಯೆಯನ್ನು ದೇಶಾದ್ಯಂತ ಜನ ಆಂದೋಲನವಾಗಿ ಪರಿವರ್ತಿಸಿತು. ಜನಾಂದೋಲನವಾಗಿ ಪರಿವರ್ತನೆಗೊಂಡ ಸ್ವಚ್ಛ ಭಾರತ ಅಭಿಯಾನವು ಸ್ವಚ್ಛತೆಯನ್ನು ಮೂಲಭೂತ ಅವಶ್ಯಕತೆಯನ್ನಾಗಿ ಮಾಡಿತು. ಶೌಚಾಲಯಗಳನ್ನು ಆರೋಗ್ಯ ಮತ್ತು ಮಾನವ ಅಭಿವೃದ್ಧಿಯ ಸಾಧನಗಳಾಗಿ ಪರಿವರ್ತಿಸಿತು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಿಂದ ಬೃಹತ್ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ನಾಳೆ ಅಕ್ಟೋಬರ್ 2ರಂದು ತೋಳನಕೆರೆಯಲ್ಲಿ ಬೆಳಗ್ಗೆ 7 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ತಿಳಿಸಿದ್ದಾರೆ.
2: ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಎಲ್ಲಾ ಸಾರ್ವಜನಿಕರಿಗೆ ಒಂದು ವಿಶೇಷ ಸೂಚನೆ. ಇದೇ ಅಕ್ಟೋಬರ್ 2ರಂದು ಸ್ವಚ್ಛತಾ ಹಿ ಸೇವಾ ಈ ಕಾರ್ಯಕ್ರಮದ ಅಡಿಯಲ್ಲಿ ತೋಳನಕೆರೆಯಲ್ಲಿ ನಾವು ಒಂದು ಪ್ಲಾಗಿಂಗ್ ಆಕ್ಟಿವಿಟಿ ಹಾಗೂ ಸ್ವಚ್ಛತಾ ಕಾರ್ಯಕ್ರಮವನ್ನ ಆಯೋಜಿಸಿದ್ದೇವೆ. HDMC ವತಿಯಿಂದ ಆಯೋಜಿಸ್ತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ನಾನು ಹಾಗೂ ಜಿಲ್ಲಾಡಳಿತದ ಎಲ್ಲಾ ಅಧಿಕಾರಿಗಳು, HDMC ಯ ಎಲ್ಲಾ ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ. ನಾವೆಲ್ಲರೂ ಸೇರಿಕೊಂಡು ನಮ್ಮ ಊರನ್ನ ಸ್ವಚ್ಛ ಇಡೋದಕ್ಕೆ ಕೈ ಜೋಡಿಸೋಣ.
0: ವಿಜಯಪುರ ಮತ್ತು ತಿರುಪತಿ ನಡುವೆ ಹೊಸ ರೈಲು ಸೇವೆ ಆರಂಭಿಸುವ ಕುರಿತು ತಾವು ಸಲ್ಲಿಸಿದ್ದ ಮನವಿಗೆ ದಕ್ಷಿಣ ಕರಾವಳಿ ರೈಲ್ವೆ ವಿಭಾಗದಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ದೊರೆತಿದೆ. ತಮ್ಮ ಮನವಿಯನ್ನು ಪರಿಗಣಿಸಿರುವ ದಕ್ಷಿಣ ಕರಾವಳಿ ರೈಲ್ವೆ ವಿಜಯಪುರ ತಿರುಪತಿ ನಡುವೆ ಹೊಸ ರೈಲು ಸೇವೆ ಪರಿಚಯಿಸುವ ಪ್ರಸ್ತಾವವನ್ನು ರೈಲ್ವೆಯ ಕಾರ್ಯಾಚರಣೆಯ ದೃಷ್ಟಿಯಿಂದ ಸಾಧ್ಯವಿದೆ ಎಂದು ಅಧಿಕೃತವಾಗಿ ತಿಳಿಸಿದೆ ಎಂದು ರಾಜ್ಯಸಭಾ ಸದಸ್ಯ ನಾರಾಯಣ ಸಾ ಕೆ ಭಾಂಡ್ಗೆ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ವಿಜಯಪುರ ಸೇರಿದಂತೆ ಉತ್ತರ ಕರ್ನಾಟಕದ ಪ್ರಯಾಣಿಕರಿಗೆ ತಿರುಪತಿ ಕ್ಷೇತ್ರಕ್ಕೆ ಸುಗಮ ಹಾಗೂ ಅನುಕೂಲಕರ ರೈಲು ಸಂಪರ್ಕ ಕಲ್ಪಿಸುವ ನಿಟ್ಟನಲ್ಲಿ ಇದು ಮಹತ್ವದ ಮುನ್ನಡೆಯಾಗಿದೆ ಎಂದಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
3: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.

ಹಿಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿಜಯಪುರದ ಬಹುಮುಖ ಪ್ರತಿಭೆ ಹಾಗೂ ಶಿಕ್ಷಕಿ ಶ್ರೀಮತಿ ಅನಿತಾ ದೇಸಾಯಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖ್ದಾರ್.

0: ವನಿತಾ ವಿಹಾರ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲ ಕೇಳುಗರಿಗೆ ನಮಸ್ಕಾರಗಳು. ಇಂದು ಆಕಾಶವಾಣಿ ವಿಜಯಪುರ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಅನಿತಾ ದೇಸಂತ. ಇವರು BA/BEd ಪದವಿಯನ್ನ ಮುಗಿಸಿಕೊಂಡು ವಿಜಯಪುರದ ಖಾಸಗಿ ಸಂಸ್ಥೆಯಲ್ಲಿ ಕನ್ನಡ ಶಿಕ್ಷಕಿಯರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವರು ಬಹುಮುಖ ಪ್ರತಿಭೆ ಅಂತಂದರೆ ತಪ್ಪಾಗುವುದಿಲ್ಲ. ಯಾಕಪ್ಪ ಅಂತಂದರೆ ಇವರದು ಸಂಗೀತದಲ್ಲಿನೂ ಕೂಡ BA ಪದವಿಯನ್ನು ಪಡೆದುಕೊಂಡಂಥವರು, ಅದರ ಜೊತೆಗೆ ಆರಿ ವರ್ಕ್ ಕೂಡ ಕರಗತವನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಇವರನ್ನು ಇನ್ನೂ ಇವರ ಬಹುಮುಖ ಪ್ರತಿಭೆಗಳು ಏನೇನು ಇದ್ದಾವೆ ಅಂತ ನಾವು ಅವರಿಂದಲೇ ಕೇಳಿ ತಿಳಿದುಕೊಂಡು ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಅದಕ್ಕೆ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಶ್ರೀಮತಿ ಅನಿತಾ ದೇಸಾಯಿ ಅವರಿಗೆ ಸ್ವಾಗತ ಮತ್ತು ನಮಸ್ಕಾರ ಮೇಡಮ್.
1: ನಮಸ್ತೆ ಸರ್.
0: ತಾವು ಆಗಲೇ ನನಗೆ ಮಾಹಿತಿ ಕೊಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರಿ, ತಾವು BA ಪದವಿಯನ್ನ ಪಡೆದುಕೊಂಡು ಈಗ ಶಿಕ್ಷಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು ಕೂಡ PUC ಇಂದನೇ ಡಿಗ್ರಿವರೆಗೆ ಓದುವಂತ ಸಂದರ್ಭದಲ್ಲಿ ನಾನು ಸಂಗೀತವನ್ನು ಕೂಡ ಕಲಿತೆ ಅಂತ ಹೇಳ್ತಾ ಇದ್ರಿ. ಏನು ತಮ್ಮದು ಹೇಗೆ ಇದು ಸಂಗೀತವನ್ನು ಕಲಿಬೇಕನ್ನುವಂತ ಒಂದು ಇಷ್ಟ ಇತ್ತು, ಅಥವಾ ಇದು ಏನಾದರೂ ಅನುವಶಿಕವಾಗಿ ಬಂದದ್ದು, ಸ್ವಲ್ಪ ವಿವರವಾದ ಮಾಹಿತಿಯನ್ನು ಮಾಡಿಕೊಡ್ಬೇಕು ಮೇಡಮ್.
1: ಹೌದು ಸರ್, ಇದು ನನಗೆ ಅನುವಂಶಿಕವಾಗಿ ಬಂದಂತದ್ದು. ನಮ್ಮ ತಂದೆ ಸಹ ದಾಸಮರಣದವರು, ಅವರು ಭಜನೆ ಅಂತ ಮಾಡ್ತಾ ಇದ್ರು, ಅವರೊಂದಿಗೆ ನಾವು ಹಾಡ ಆಡ್ತಿದ್ವಿ. ಸಣ್ಣ ವಯಸ್ಸಿನಿಂದನೇ ನಾನು 6ನೇ ತರಗತಿಯಿಂದನೇ ನಾನು ಹಾಡನ್ನ ಶುರು ಮಾಡಿದ್ದು. ಮುಂದೆ ಹಾಗೆ ಅದು ಅದರಲ್ಲಿ ಆಸಕ್ತಿ ಹೊಂದಿ BA PUC ಒಂದು ವಿಷಯವಾಗಿ ತಗೊಂಡು ಅದರಲ್ಲಿ ನಾನು ಪಾರಂಗತನಾದೆ. ಮುಂದೆ ಅದನ್ನೇ ಈಗ ಒಂದು ಹವ್ಯಾಸ ಅಂತ ಮಾಡ್ಕೊತಾ ಇದ್ದೀನಿ. ಇದು ಈ ಒಂದು ವಿಷಯದ ಮೇಲೆ ನನಗೆ ಗೌರ್ಮೆಂಟ್ ಜಾಬ್ ಕೂಡ ಬರ್ಬೋದಿತ್ತು, ಬಟ್ ಅದು ವಿದ್ವತ್ ಆಗಿರ್ಲಿಲ್ಲ, ಅದು BA ತನಕ ಮಾತ್ರ ಆಗಿತ್ತು. ಅದರ ನಂತರ ನಾನು BEd ಜಾಯ್ನ್ ಆದೆ. ಸೊ ಹೀಗಾಗಿ ನನಗೆ ಸಂಗೀತ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುವ ಒಂದು ಭಾಗ್ಯ ಆಗ್ಲಿಲ್ಲ.
0: ಒಂದ್ ವೇಳೆ ಏನಾದ್ರೂ ತಮ್ದು ವಿದ್ವತ್ವವನ್ನು ಪಡೆದುಕೊಂಡಿದ್ರೆ ತಾವು ಇವತ್ತು ಸಂಗೀತ ಶಿಕ್ಷಕರಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ರಿ. ಇರ್ಲಿ, ಈಗ ಪದವಿಯನ್ನ ಪಡ್ಕೊಂಡಿಲ್ಲ, ಅದು ಕೂಡ ಏನು ತಪ್ಪಾಗೋದಿಲ್ಲ. ಅದು ಲೈಫ್ ಅಲ್ಲಿ ನನಗೆ ತಿಳಿದ ಮಟ್ಟಿಗೆ ಅನಿತಾ ದೇಸಾಯಿ ಅವರೇ, ಯಾವುದೇ ವಿಷಯವನ್ನ ತಾವು ಕಲಿತರೂ ಕೂಡ ಲೈಫ್ ಅಲ್ಲಿ ಒಂದಿಲ್ಲ ಒಂದು ಸಂದರ್ಭದಲ್ಲಿ ಅದು ಬಳಕೆ ಆಗತ್ತೆ, ಉಪಯೋಗ ಬರುತ್ತೆ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಈಗ ನಾವು ಅದೇ ತಮ್ಮ ಒಂದು ತಾವು ಕೊಟ್ಟ ಮಾಹಿತಿ ಪ್ರಕಾರ ಅಂತಂದ್ರೆ ತಾವು ಈಗ BA ಪದನ್ನ ಮುಗಿಸಿಕೊಂಡು ತಾವು ಸಂಗೀತವನ್ನ ಅಲ್ಲಿಗೆ ನಿಲ್ಲಿಸುವಂತ ಸಂದರ್ಭ ಬಂತು ಅಂತಂದ್ರೆ, ಈಗ ತಾವು BEd ಅನ್ನ ಮುಗಿಸಿಕೊಂಡು ಶಿಕ್ಷಕರಾಗಿನೂ ಕೂಡ ಕಾರ್ಯವನ್ನ ನಿರ್ವಹಿಸಿದ್ರಿ. ಆಗ್ಲೇ ತಾವು ಹೇಳ್ತಾ ಇದ್ರಿ ನಾನು ಆರಿ ವರ್ಕ್ ಕೂಡ ಕರಗತವನ್ನ ಮಾಡಿಕೊಂಡಿದ್ದೇನೆ ಅಂತ. ಈ ಆರಿ ವರ್ಕ್ ಅಂದ್ರೆ ಏನು, ಇದು ತಾವು ಯಾವಾಗ ಕಲ್ತ್ರಿ, ಮತ್ತೆ ಎಷ್ಟು ವರ್ಷದಿಂದ ಅದನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನೀಗ ಕೆಲಸವನ್ನು ಮಾಡ್ತಾ ಇದ್ದೀರಿ?
1: ಇದು ಆರಿ ವರ್ಕ್ ಅಂದ್ರೆ ಬ್ಲೌಸ್ ಮೇಲೆ ಹಾಕುವಂತ ಕರಕುಶಲ ಒಂದು ಕಲೆ. ಈ ನಡುವೆ ಲಾಕ್ಡೌನ್ ಬಂತಲ್ಲ ಸರ್, ಆವಾಗ ಮನೆಯಲ್ಲಿ ಕೂತು ಶಿಕ್ಷಕದ ವೃತ್ತಿಯಿಂದನೂ 2 ವರ್ಷ ನಾನು ಮನೆಯಲ್ಲೇ ಕೂತಿದ್ದೆ, ಬಿಟ್ಟಿದ್ದೆ. ಆ ಸಮಯದಲ್ಲಿ ನಮ್ಮ ಮನೆಯ ಪಕ್ಕದವರಿಂದನೇ ಈ ಒಂದು ಕರಕುಶಲ ಕಲೆಯನ್ನ ಕಲಿತೆ. ಇದು ಬಹಳ ಕಾಸ್ಟ್ಲಿ ಆದಂತ ಕಲೆ. ಒಂದೊಂದು ಬ್ಲೌಸ್ಗೆ ನಾವು ಏನಿಲ್ಲ ಅಂದ್ರು 10,000, 15,000 ಇಷ್ಟು ಕಾಸ್ಟ್ ಮಾಡುವಂತ ಕಲೆ ಇದು. ಈಗ ನಾನು ಪ್ರೆಸೆಂಟ್ ಹಾಕಿರುವಂತ ಬ್ಲೌಸು ಸಹ ಆರಿ ವರ್ಕದ್ದೆ. ಈ ಒಂದು ಕಲೆಯನ್ನ ಕಲಿತು ಈಗ ನಾನು ಹಾಕೋತೀನಿ, ಬೇರೆಯವ್ರದನ್ನು ಹಾಕೊಡ್ತೀನಿ, ಮನೆಯವ್ರದನ್ನು ನಾವು ಹಾಕೋಬಹುದು. ಇಷ್ಟನೇ ನಾವು ಹೆಣ್ಮಕ್ಳು ಉಳಿತಾಯ ಮಾಡ್ಕೊಂಡ್ವಿ ಅಂತಂದ್ರೆ ಅದೇ ಒಂದು ಎಷ್ಟೋ ದೊಡ್ಡ ಸಹಾಯ ಸಂಸಾರಕ್ಕೆ ಆಗ್ಬಹುದು ಅಂತ ನನ್ನ ಅನಿಸಿಕೆ.
0: ಅಂದ್ರೆ ತಾವು ಹೇಳುವ ಪ್ರಕಾರ ಒಂದು ಫ್ಯಾಮಿಲಿ ರನ್ ಆಗ್ಬೇಕು ಅಂತಂದ್ರೆ ಒನ್ ಮೋರ್ ಏರಿಯಾ ಆಫ್ ಇನ್ಕಮ್ ಅಂತಾರಲ್ಲ, ಅದು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಮತ್ತೆ ತಾವು ಈ ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ತಾನು ಕೂಡ BEd ಅನ್ನು ಮುಗಿಸಿ ಯಾವಾಗ ತಮ್ಮ ಶಿಕ್ಷಕ ವೃತ್ತಿಯನ್ನ ಪ್ರಾರಂಭಿಸಿದ್ರಿ?
1: ನಾನು BEd ಮುಗಿಸಿದ್ದು 21ನೇ ವಯಸ್ಸಿಗೆ, ಇನ್ನು ನಂದು ರಿಸಲ್ಟ್ ಬಂದಿದ್ದಿಲ್ಲ. ಅವಾಗ ಮದ್ವೆ ಆಯ್ತು, ಮದ್ವೆ ಆಗಿ ನಾನು ವಿಜಾಪುರ್ಗೆ ಬಂದಿದ್ದು. ಇಲ್ಲಿ ನಾನು ಬಂದ ಒಂದು ಮೊದಲನೇ ವರ್ಷದಿಂದನೇ ನಾನು ಶಿಕ್ಷಕಿ ವೃತ್ತಿಯನ್ನೇ ಆವರಿಸಿದೆ. ಮುಂದೆ ಈಗ ನಾನು 20 ವರ್ಷ ಆಗಿರ್ಬೋದು ನಾನೀಗ ಶಿಕ್ಷಕ ವೃತ್ತಿಯಲ್ಲಿ ಕೆಲಸ ಮಾಡ್ಲಿಕ್ಕತ್ತು. BEd ಮುಗಿದ ತಕ್ಷಣನೇ ನಾನು ಶಿಕ್ಷಕಿಯಾಗಿನೇ ಜಾಯ್ನ್ ಆಗಿದ್ದು.
0: ಅಂದ್ರೆ ತಾವು ಹೇಳೋ ಪ್ರಕಾರ ಸುಮಾರು 20 ವರ್ಷಗಳಿಂದ
1: ಶಿಕ್ಷಕಿಯಾಗಿ
0: ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮತ್ತೆ ತಾವು ಆಗ್ಲೇ ನನಗೆ ಮಾಹಿತಿ ಕೊಡುವಂತ ಒಂದು ಸಂದರ್ಭದಲ್ಲಿ ಡ್ರಾಯಿಂಗು ಪೇಂಟಿಂಗು ಅದನ್ನು ಕೂಡ ನಾನು ಮಾಡಿನಿ, ಮತ್ತೆ ಅದು ಕೂಡ ನಾನು ಹಾಬಿಯಾಗಿ ಅದನ್ನ ನನ್ನ ಜೀವನದಲ್ಲಿ ನಾನು ತೆಗೆದುಕೊಂಡಿದ್ದೀನಿ ಅಂತ ಹೇಳಿದ್ರಿ. ಡ್ರಾಯಿಂಗ್ ಮತ್ತೆ ಪೇಂಟಿಂಗ್ ಅಂತ ಮಾಡ್ತಿರಲ್ಲ, ಇದು ಯಾವಾಗ ಮಾಡ್ತೀರಿ? ಮತ್ತೆ ಇದರಲ್ಲಿ ಟೈಪ್ ಆಫ್ ಡ್ರಾಯಿಂಗ್ ಪೇಂಟಿಂಗ್ ಇದಾವೆ, ಯಾವುದನ್ನ ಮಾಡ್ತೀರಿ?
1: ನಾನು ಇದು ಸಹ ನಮ್ಮ ತಂದೆಯಿಂದ ಬಂದಂತದ್ದೇ. ನಮ್ಮ ತಂದೆ ಅವರು ಬಹುಮುಖ ಪ್ರತಿಭೆನೆ, ಪ್ರತಿಯೊಂದರಲ್ಲೂ ಅವರು ಆಕ್ಟಿವಿಟೀಸ್ ಬಹಳ ಆಕ್ಟಿವ್ ಇರ್ತಾರೆ. ಒಂದು ಡ್ರಾಯಿಂಗ್ ಆಗಲಿ, ಸಂಗೀತ ಆಗಲಿ, ಆಮೇಲೆ ಹಿಂದೆ ಸ್ಟ್ಯಾಂಪ್ಸ್ನ ಕಲೆಕ್ಷನ್ ಮಾಡ್ತಾ ಇದ್ರು ಅವರು. ಈಗ ನಾವು ನೋಡ್ತಾ ಇದ್ರೆ ಹಳೇ 1947 ಹಿಂದಿಂದನೂ ಸಹ ಅವ್ರ ಹತ್ರ ಸ್ಟ್ಯಾಂಪ್ಸ್ ಕಲೆಕ್ಷನ್ ಇದೆ. ಆ ರೀತಿ ನನಗೂ ಅದೇ ಕಲೆ ಅನುವಂಶಿಕವಾಗಿನೇ ಬಂದಿದ್ದು. ಅದರಲ್ಲೂ ನನಗೆ ಇಂಟ್ರೆಸ್ಟ್ ಇತ್ತು ಡ್ರಾಯಿಂಗಲ್ಲಿ. ಪಿ ಯು ಸಿಲಿ ನಾನು ಕನ್ನಡ ಚಿತ್ರಕಲೆ ಹಾಗೂ ಸಂಗೀತ ಕಾಂಬಿನೇಷನ್ ತಗೊಂಡು ಅದರಲ್ಲಿ ನಾನು ಪದವಿನ ಪಡೆದೆ. ಈ ಬಿ ಎನಲ್ಲಿ ನಾನು ಇದೇ ಒಂದು ಸಬ್ಜೆಕ್ಟ್ನಲ್ಲಿ ಗುಲ್ಬರ್ಗಾ ಯೂನಿವರ್ಸಿಟಿಗೆ 6ನೇ ರ್ಯಾಂಕನ್ನು ಬಂದೆ. ನಂತರ ನಾನು ಬಿ ಎಡ್ ಅನ್ನು ಮಾಡಿದೆ. ಈ ಒಂದು ಕಲೆಯಲ್ಲಿ ಇಂಟ್ರೆಸ್ಟ್ ತೋರಿಸಿ ನಾನು ಅದರಲ್ಲಿ ಪದವಿಯನ್ನು ಪಡೆದಿದ್ದೆ.
0: ಈಗ ಪೇಂಟಿಂಗು ಮತ್ತು ಡ್ರಾಯಿಂಗು ಇಷ್ಟೆಲ್ಲ ಮಾಡ್ತೀರಿ, ಈಗ ಎಲ್ಲಾದರೂ ಈ ವಿಜಯಪುರ ನಗರದಲ್ಲಿ ಪ್ರದರ್ಶನ ಅಂತ ಇಟ್ಟಿರ್ತಾರೆ, ಅಲ್ಲಿ ಏನಾದರೂ ತಾವು ಪ್ರದರ್ಶನಕ್ಕೆ ಹೋಗ್ತೀರಾ? ಅಥವಾ ಪ್ರದರ್ಶನ ಇಟ್ಟು ಅಥವಾ ನನಗೇನಾದರೂ ಈ ಒಂದು ಡ್ರಾಯಿಂಗ್ ಬೇಕು ಅಂತಂದರೆ ಅದಕ್ಕೆ ತಾವು ಏನಾದರೂ ಡ್ರಾಯಿಂಗ್ ಮಾಡಿ ಅದಕ್ಕೆ ತಮ್ಮದೇ ಆದಂಥ ಒಂದು ಏನಾದರೂ ಚಾರ್ಜ್ ಮಾಡಿ ಕೊಡ್ತೀರಾ ಹೇಗೆ?
1: ಅದು ಡ್ರಾಯಿಂಗಿಗೆ ಇನ್ನೂ ಏನು ನಾನು ಮಾಡಿಲ್ಲ ಅವರ, ಬಟ್ ಅದೇ ನಮ್ಮ ಸ್ಕೂಲಲ್ಲೇ ಎಕ್ಸಿಬಿಷನ್ ಅದು ಇಟ್ಟಾಗ ನನ್ನ ಚಿತ್ರಕಲೆಗಳು ಹಾಗೂ ನನ್ನ ಟ್ಯಾಲೆಂಟನ್ನು ನಾನು ಪ್ರದರ್ಶನ ಮಾಡ್ಕೊಂಡಿದ್ದೀನಿ. ಹಲವಾರು ಕಾರ್ಯಕ್ರಮಗಳಲ್ಲಿ ಸಂಗೀತ ಕೂಡ ಹಾಡಿದ್ದೀನಿ. ಈ ನಂತರ ಈ ಒಂದು ಡ್ರಾಯಿಂಗ್ ಅನ್ನೋದು ನನ್ನ ಇಂಟ್ರೆಸ್ಟಿಗೆ ನಾನು ಮನೆಯಲ್ಲೇ ಮಾಡ್ತೀನಿ, ಬೇರೆ ನಾನು ಹಂಗೆ ಪ್ರದರ್ಶನಕ್ಕೆ ಅಂತ ನಾನು ಹೋಗಿಲ್ಲ ಇನ್ನು.
0: ಕೇವಲ ಹಾಬಿಗೆ ಮಾತ್ರ ಅದನ್ನು ಸೀಮಿತ ಮಾಡ್ಕೊಂಡಿದ್ದಾರೆ. ಈಗ ಇನ್ನೊಂದು ಆಗಲೇ ತಾವು ಮಾಹಿತಿಯನ್ನು ಕೊಡ್ತಾ ಇದ್ರಿ, ಈಗ ಸಾರಿ ಬರುತ್ತಲ್ಲ, ಆ ಸಾರಿಗೂ ಕೂಡ ತಾವು ಕೂಚು ವರ್ಕ್ ಮಾಡ್ತೀನಿ ಅಂತ ಇದ್ರಿ.
1: ಹೌದು.
0: ಈ ಕೂಚು ವರ್ಕ್ ಅಂದ್ರೆ ಏನು, ಮತ್ತೆ ಇದು ಹೇಗೆ ಮಾಡ್ತಾರೆ, ಮತ್ತೆ ಎಂತ ಸಾರಿಗೆ ಮಾಡ್ತಾರೆ, ಮತ್ತೆ ಅದಕ್ಕೆ ಏನಾದರೂ ನೀವು ಎಷ್ಟು ಚಾರ್ಜ್ ಮಾಡ್ತೀರಿ, ಅದ್ರ ಕೂಡ ಒಂದಿಷ್ಟು ಮಾಹಿತಿ ಕೊಡ್ಬೋದಲ್ಲ?
1: ಇದು ಸಾರಿ ಕುಚ್ಚು ಡಿಸೈನು ಅಂತಂದ್ರೆ ಸೀರೆಗೆ ಬಾರ್ಡರ್ ಹಾಕುವಂತ ಕುಚ್ಚು. ಹಿಂದೆನೂ ಅದನ್ನ ಹಾಕ್ತಾ ಇದ್ರು. ಅದೇ ರೀತಿ ಸುಮ್ಮನೆ ಒಂದು ಹೊಲಿಗೆ ಹಾಕೋ ಬದಲು ಅದಕ್ಕೊಂದು ಅಲಂಕಾರ ಅಂತ. ಅದರಲ್ಲೂ ಸಾಕಷ್ಟು ಕ್ರೋಷಡಿನ್ ಅಂತ ಬರುತ್ತೆ, ಸಾದಾ ಕುಚ್ಚು ಅಂತ ಬರುತ್ತೆ. ಇವೆಲ್ಲವೂ ನಾವು ಒಂದೊಂದು ಸೀರೆಗಳಿಗೆ ಆಯಾ ಡಿಸೈನ್ ಮೇಲೆ ದುಡ್ಡು ಡಿಪೆಂಡ್ ಇರುತ್ತೆ. ಮದುವೆ ಸೀರೆ ಆದರೆ ಗ್ರ್ಯಾಂಡ್ ಸೀರೆ ಇದ್ರೆ, ರೇಷ್ಮೆ ಸೀರೆ ಇದ್ರೆ ಅಥವಾ ಗ್ರ್ಯಾಂಡ್ ಡಿಸೈನ್ಸ್ ಇದ್ರೆ ಅಂಥವಕ್ಕೆಲ್ಲ ನಾವು ಜಾಸ್ತಿ ಚಾರ್ಜನ್ನು ಮಾಡ್ತೀವಿ. ಸಿಂಪಲ್ ಇದ್ರೆ 500-600 ಈ ರೀತಿ ಚಾರ್ಜ್ ಸಹ ಮಾಡ್ಬೋದು.
0: ಮತ್ತೆ ಇದನ್ನ ಏನಾದರೂ ತಾವು ತರಬೇತಿಯನ್ನ ತಗೊಂಡ್ರ?
1: ಇಲ್ಲ ಸರ್, ಇದೆಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲೇ ನೋಡಿ ನೋಡಿನೇ ಕಲ್ತಿದ್ದು. ಈ ಸಾಕಷ್ಟು ಹೆಣ್ಮಕ್ಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಂದು ಟ್ಯಾಲೆಂಟ್ ಅನ್ನ ಕಲಿಯೋ ಒಂದು ಸೌಭಾಗ್ಯ ದೊರೀತಾ ಇದೆ. ಅದನ್ನ ನಾವು ಯೂಸ್ ಮಾಡ್ಕೋಬೇಕು ಅಷ್ಟೇ. ಅದರಿಂದ ನಾವು ಕಲಿತ್ರೆ ಆ ಒಂದು ವೇದಿಕೆಯಲ್ಲೂ ನಾವು ಮುಂದೆ ಬರ್ಬೋದು.
0: ಈಗ ತಾವು ಹೇಳಿದ್ರೆ ನನ್ನಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತೆ ಮೇಡಮ್. ಏನಪ್ಪಾ ಅಂದ್ರೆ, ಈಗ ಸಮಯ ಇರೋದು ಎಲ್ಲರಿಗೂ ಕೇವಲ 24 ತಾಸು ಮಾತ್ರ ಒಂದು ದಿನಕ್ಕೆ. ಈ 24 ತಾಸುಗಳಲ್ಲಿ ತಾವು ಶಿಕ್ಷಕ ವೃತ್ತಿಯನ್ನು ಕೂಡ ಮಾಡ್ರಿ, ಮತ್ತೆ ಆರಿ ವರ್ಕ್ ಅನ್ನು ಮಾಡ್ತೀರಿ, ಅದರ ಜೊತೆಗೆ ಪೇಂಟಿಂಗ್ ಅನ್ನ ಮಾಡ್ತೀರಿ, ಮತ್ತೆ ಡ್ರಾಯಿಂಗು, ಅದರ ಜೊತೆಗೆ ನೀವು ಈ ಕೂಚು ವರ್ಕ್, ಇವನ್ನೆಲ್ಲ ಸಮಯವನ್ನ ಹೇಗೆ ತಾವು ನಿಭಾಯಿಸ್ತೀರಿ?
1: ಸರ್, ಮನುಷ್ಯನಿಗೆ ಆಸಕ್ತಿ ಅನ್ನೋದಿದ್ರೆ ಸಮಯ ತಾನಾಗೆ ಕೂಡಿ ಬರುತ್ತೆ. ಈಗ ಮನೆಯಲ್ಲಿ ಕೆಲಸ ಮಾಡ್ತಾ ಇದು ಬೇಡಪ್ಪ ಅಂತ ಅನ್ಕೊಂಡು ಕೂವಿ ಅಂತಂದ್ರೆ ಯಾವುದು ಸಾಧಿಸೋದಕ್ಕಾಗಲ್ಲ.
0: ಹೌದು.
1: ನಾನು ಮನೆಯಲ್ಲಿ ಬೇಗ ಕೆಲಸ ಮುಗಿಸ್ಕೊಂಡು ಸ್ಕೂಲಿಗೆ ಹೋಗಿ ಬರ್ತೀನಿ. ಮನೆಗೆ ಬಂದ ತಕ್ಷಣನೇ ಸ್ವಲ್ಪ ಅಷ್ಟು ತಗೊಂಡು ಈ ಎಲ್ಲ ಕೆಲಸಗಳನ್ನ ಮಾಡ್ಕೊತೀನಿ. ಇದರಲ್ಲಿ ನಾವು ಮಾಡಬೇಕು ಅನ್ನೋ ಧೈರ್ಯ ಬೇಕು, ನಮಗೊಂದು ಆತ್ಮವಿಶ್ವಾಸ ಬೇಕು, ಇದು ನಾನು ಮಾಡ್ತೀನಪ್ಪ ಅನ್ನೋದು, ನಾವು ಮಾಡ್ತೀವಿ ಅನ್ನೋದು ನಮ್ಮ ಧೈರ್ಯ ಇತ್ತು ಅಂದ್ರೆ ನಾವು ಸರಾಗವಾಗಿ ಯಾವುದೇ ಕೆಲಸವನ್ನು ನಾವು ಮಾಡಬಹುದು.
0: ಅದೇ ತಾವು ಈಗೆಲ್ಲ ಹೇಳುವ ಒಂದು ನೋಡಿದ್ರೆ ತಮ್ಮಲ್ಲಿರುವಂತ ಒಂದು ಆತ್ಮವಿಶ್ವಾಸ ಗೊತ್ತಾಗುತ್ತೆ ನಮಗೆ. ಆದರೆ ಇದು ಇವತ್ತಿನ ಕಾಲದಲ್ಲಿ ಎಲ್ಲರಲ್ಲಿನೂ ಇಷ್ಟೊಂದು ತಮ್ಮಲ್ಲಿರುವಂತ ಒಂದು ಆತ್ಮವಿಶ್ವಾಸ ಇರೋದು ಕಡಿಮೆ ನನಗನ್ಸುತ್ತೆ. ಮತ್ತೆ ಅದರ ಜೊತೆಗೆ ನಮ್ಮ ಗುರುಗಳು ಒಂದು ಹೇಳಿದಂತ ಮಾತು ನೆನಪಾಗುತ್ತೆ ಮೇಡಮ್ ಇಲ್ಲಿ, ಏನಪ್ಪ ಅಂತಂದ್ರೆ ವಾಟ್ ಈಸ್ ಮೈ ಇಂಟ್ರೆಸ್ಟ್ ಮತ್ತು ವಾಟ್ ಈಸ್ ಮೈ ಟ್ಯಾಲೆಂಟ್ ಅಂತ. ಇದನ್ನ ತಾವು ಹೇಗೆ ತಮ್ಮನ್ನ ತಾವು ಗುರುತಿಸಿಕೊಂಡ್ರಿ ಇದನ್ನ, ಅಥವಾ ಯಾರಾದ್ರೂ ಇದಕ್ಕೆ ಪ್ರೇರಣೆನಾ ಅಂತ ಹೇಳ್ಬೋದಲ್ಲ?
1: ಇದು ಗುರುತಿಸಿದ್ದು ನಮ್ಮ ತಂದೆ ತಾಯಿನೇ. ಯಾಕೆಂದ್ರೆ ಮುಂಚಿಂದನೂ ಅವ್ರ ಜೊತೆಲಿ ನಾನು ಹಾಡ ಹಾಡಿ ಬರ್ತಾ ಇರೋದು, ಚಿತ್ರಕಲೆಯಲ್ಲಿ ನಾನು ಮಾಡ್ತಾ ಬರ್ತಿರೋದು, ಅದು ಗುರುತಿಸಿದ್ದು ಅವರೇ. ಆದರೆ ಮುಂದೆ ಬರ್ತಾ ಬರ್ತಾ ಮದುವೆ ಆದಮೇಲೆ ಇದು ಪ್ರೋತ್ಸಾಹ ಕೊಟ್ಟಿದ್ದು ನಮ್ಮ ಯಜಮಾನರು. ನೀನು ಯಾವುದೇ ಕಲೆ ಕಲಿತರೂ ಸಹ ನೀನು ಮುಂದೆ ಬಾ ಅನ್ನೋ ಒಂದು ಧೈರ್ಯದ ಮಾತು ಅವ್ರದ್ದಿತ್ತು. ಸೊ ಅವರಿಂದ ನಾನು ಈ ಸಂಗೀತ ಕಲಿಯೋದ್ರಲ್ಲಿ ಇಲ್ಲಿ ಬಂದು ಮದುವೆ ಆಗಿ ಬಂದಮೇಲೂ ನಾನು ಸಂಗೀತ ಕಲ್ತಿದ್ದೀನಿ ಸರ್. ಈ ಬಿಜಾಪುರದಲ್ಲಿನೂ ನಾನು ಸಂಗೀತ ಕಲಿತು ಕೆಲವೊಂದು ವರ್ಷ ಸಂಗೀತ ಶಿಕ್ಷಕಿಯಾಗಿನೂ ಕೆಲಸ ಮಾಡಿದ್ದೀನಿ ಖಾಸಗಿ ಸಂಸ್ಥೆಯಲ್ಲೇನೆ. ಚಿತ್ರಕಲೆ ಶಿಕ್ಷಕಿಯಾಗಿನೂ ಮಾಡಿದ್ದೀನಿ. ಈಗ ಪ್ರೆಸೆಂಟ್ ನಾನು ಕನ್ನಡ ಶಿಕ್ಷಕಿಯಾಗಿ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ನಾವು ಸಮಯ ತಕ್ಕೊಂಡು ಇದನ್ನು ನಾವು ಟ್ಯಾಲೆಂಟ್ ಆಗಿ ಹೊರತರಬಹುದು.
0: ಈಗ ಇನ್ನೊಂದು ಇಲ್ಲಿ ಪ್ರಶ್ನೆ ಏನಪ್ಪ ಅಂತಂದ್ರೆ, ಕಾರ್ಯಕ್ರಮದ ಹೆಸರೇ ಸೂಚಿಸುವಂತೆ ವನಿತಾ ವಿಹಾರ ಅಂತೇಳಿ, ಅಂದ್ರೆ ಮಹಿಳೆಯರ ಕುರಿತ ಕಾರ್ಯಕ್ರಮ ಇದು. ತಮ್ಮ ಸಂದರ್ಶನವನ್ನ ಲಕ್ಷಾಂತರ ಜನ ಕೇಳೋದ್ರಲ್ಲಿ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಇರ್ತಾರೆ ಅಂದ್ರೆ ತಪ್ಪಾಗುದಿಲ್ಲ ಮೇಡಮ್. ಈಗ ತಾವಾಗ್ಲೇ ಒಂದು ಮಾತನ್ನ ಹೇಳಿದ್ರಿ, ಏನಪ್ಪ ಅಂತಂದ್ರೆ ನಾವು ಧೈರ್ಯಗೆಡಬಾರ್ದು, ಕೆಲಸವನ್ನ ಮಾಡ್ಬೇಕಾದ್ರೆ ಹೆಜ್ಜೆಯನ್ನ ಮುಂದಿಡ್ಬೇಕು, ಇದು ಎಲ್ಲರೂ ಹೇಳುವಂತ ಮಾತು. ಆದ್ರೆ ಒಂದು ವೇಳೆ ಒಂದು ಯಾವುದೇ ಹೊಸದಾಗಿ ನಾವೊಂದು ಜೀವನ ಉಪಾಯಕ್ಕಾಗಿ ಒಂದು ಏನಾದರೂ ಕಲೆಯನ್ನ ಉಪಯೋಗ ಮಾಡ್ಕೊಳ್ಳೋ, ನಾವು ಎಲ್ಲರ ಹಾಗೆ ಮುಂದೆ ಬರೋಣ ಅನ್ನುವಂತ ವಿಚಾರ ಇಟ್ಕೊಂಡಂತ ಮಹಿಳೆಯರು ಅವರೆಲ್ಲೊಂದು ಪ್ರಶ್ನೆ ಕಾಡ್ತಾ ಇರಬಹುದು ಅಂತ ಅನ್ಸುತ್ತೆ. ಏನಪ್ಪ ಅಂತಂದ್ರೆ ಇಂಥ ಕೆಲಸವನ್ನು ಮಾಡುವಂತ ಒಂದು ಸಂದರ್ಭದಲ್ಲಿ ಬಿಸ್ನೆಸ್ಸು ಮತ್ತೆ ವ್ಯಾಪಾರ ಆಗ್ಲಿ ಅಥವಾ ಒಂದು ಹೆಜ್ಜೆಯನ್ನ ಮುಂದಿಟ್ಟವರೇ ಎಡುತ್ತಾರೆ. ಆಮೇಲೆ ಒಂದು ವೇಳೆ ಎಡವಿದಂತ ಮಹಿಳೆಯರು ಏನ್ ಮಾಡ್ತಾರೆ, ಯಾಕೆ ಇರೋದು ಬಿಡುಪ್ಪ, ಇದು ಬೇಡ ನಾವು, ಯಾಕಂದ್ರೆ ಇದರಲ್ಲಿ ಲಾಭ ಇಲ್ಲ ಅನ್ನುವಂತ ಒಂದು ಇದಕ್ಕೆ ಹೆಜ್ಜೆಯನ್ನ ಮುಂದೆ ಇಡ್ಲಿಕ್ಕೆ ಹೆದರ್ತಾರೆ ಅಂತ ನನಗನ್ಸುತ್ತೆ. ಅಂತ ಮಹಿಳೆಯರಿಗೆ ತಾವು ಏನಂತ ಹೇಳ್ತೀರಿ?
1: ಸರ್, ಜೀವನ ಅಂದ್ಮೇಲೆ ಸೋಲು ಗೆಲುವು ಎರಡೂ ಇರುವುದೇ. ನಾವು ಸೋತ್ರೆ ಮುಂದೆ ಹೆಜ್ಜೆ ಇಡೋದಕ್ಕಾಗಂಗಿಲ್ಲ. ಅದು ಈ ಒಂದು ಯಾವ ಕಲೆ ನಾವು ಹೊರತರಬೇಕಾದ್ರೆ ಮನೆ ಸಪೋರ್ಟ್ನು ಬೇಕು, ಮನೆಯಲ್ಲಿರುವಂತಹ ಎಲ್ಲರ ಒಂದು ಕೈ ಅವ್ರು ಜೋಡಿಸ್ಬೇಕು. ಯಾವುದೇ ಇರಲಿ, ಒಂದು ಕೈಯಿಂದ ಚಪ್ಪಾಳೆ ಆಗೋದಿಲ್ಲ, ಎರಡೂ ಕೈ ಬೇಕು. ಮನೆ ಪರಿವಾರದವ್ರಾಗ್ಲಿ ಅಥವಾ ಹೊರಗಡೆ ಫ್ರೆಂಡ್ಸ್ ಆಗ್ಲಿ ಯಾರಾದ್ರೂ ನಮಗೆ ಸಹಾಯ ಮಾಡೋರು ಸಿಕ್ಕೇ ಸಿಗ್ತಾರೆ. ಬಟ್ ಆದ್ರೆ ನಾವು ಅದನ್ನ ಹುಡುಕೋಬೇಕು. ಈಗ ನನ್ನ ಪ್ರತಿಭೆನ ಗುರುತಿಸಿ ನೀವು ಆಕಾಶವಾಣಿಯಲ್ಲಿ ಕರೆದಿದ್ದೀರಿ, ಈಗ ಪ್ರತಿಭೆ ನಾವು ತೋರಿಸ್ತಾ ಇದ್ದೀವಲ್ಲ, ಅದೇ ರೀತಿ ನಾವು ನಮ್ಮನ್ನ ನಾವು ತೋರ್ಕೊಳ್ತಾ ಹೋದ್ರೆ ನಮ್ಮ ಕಲೆಯನ್ನ ನಾವು ಎಲ್ಲೇ ಇರಲಿ, ಫಂಕ್ಷನ್ಗಳಲ್ಲಾಗ್ಲಿ ಬೇರೆ ಯಾವುದೋ ಒಂದು ಕಾರ್ಯಕ್ರಮಗಳಲ್ಲಿ ನಾವು ತೋರಿಸ್ಕೊಂಡ್ವಿ ಅಂತಂದ್ರೆ ಒಂದ್ ಮನುಷ್ಯನಿಂದ ಇನ್ನೊಂದು ಮನುಷ್ಯನಿಗೆ ಅದು ಹಾಗೆ ಹರಡ್ತಾ ಹೋಗುತ್ತೆ. ಆವಾಗ ನಮಗೆ ಅಲ್ಲಿ ಒಂದಲ್ಲ ಒಂದ್ ಕಡೆ ನಮಗೆ ಸಪೋರ್ಟ್ ಸಿಗತ್ತೆ. ಸೊ ಹೀಗಾಗಿ ಅಂತಹ ಮಹಿಳೆಯರು ನಮಗೆ ಬರಲ್ಲಪ್ಪ ಅಂತ ಮನೇಲಿ ಕೂಡಬಾರ್ದು. ಇವತ್ತು ನಾವು ಸೋತಿದೀವಿ ಅಂದ್ರೆ ಒಂದಲ್ಲ ಒಂದ್ ದಿವಸ ನಾವು ಗೆಲ್ತೀವಿ ಅನ್ನೋ ಭರವಸೆ ನಮ್ಮ ಹತ್ರ ಇರ್ಲೇಬೇಕು. ನಮ್ಮ ಹತ್ರ ಕಲೆ ಇದೆ ಅಂದ್ಮೇಲೆ ಅದಕ್ಕೆ ಜಯ ಖಂಡಿತಲೂ ಇರುತ್ತೆ. ಒಂದ್ ದಿವಸ ನಾವು ಎಡಬಹುದು, ಎರಡು ದಿವಸ ಎಡಬಹುದು. ಆದ್ರೆ ನಾವು ಒಂದು ಉದಾಹರಣೆ ಹೇಳ್ಬೋದು. ಒಂದ್ ಕಲ್ಲು ಮೂರ್ತಿ ಆಗ್ಬೇಕು ಅಂತಂದ್ರೆ ಅದಕ್ಕೆ 100 ಪೆಟ್ಟನ್ನ ಹಾಕಿದಾಗ ಅದು ಮೂರ್ತಿ ಆಗುತ್ತೆ. ಅದು ಮೂರ್ತಿಗೆ ಪೆಟ್ಟಾಗುತ್ತಪ್ಪ, ಬೇಡ ಬೇಡ ಹೊಡಿಬಾರ್ದು ಅಂದ್ರೆ ಕಲ್ಲಾಗೇ ಉಳಿತೆ. ಅದೇ ರೀತಿ ನಮ್ಮ ಕಲೆಯನ್ನ ನಾವು ಹೊರತರಬೇಕು ಅಂದ್ರೆ ಎಷ್ಟು ಸರ್ದಿ ಸೋತ್ರು ಚಿಂತಿಲ್ಲ, ಅದು ನಮಗೆ ಪೆಟ್ಟು ಅಂತ ತಿಳ್ಕೊಂಡು ಅದನ್ನ ನಾವು ಮೂರ್ತಿಯಾಗಿ ಹೊರತಂದಾಗ ಮಾತ್ರ ನಾವು ಆ ಕಲೆಯನ್ನ ಬೇರೆಯವರಿಗೆ ತೋರಿಸ್ಕೋಬಹುದು.
0: ತಾವು ಹೇಳೋದು 100ಕ್ಕೆ 100ರಷ್ಟು ಸತ್ಯ ಇದೆ. ಇದನ್ನ ಎಲ್ಲ ಮಹಿಳೆಯರು ಕೂಡ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಎಲ್ಲರೂ ಮುಂದೆ ಬರಲಿಕ್ಕೆ ಸಾಧ್ಯತೆ ಇದೆ ಅಂತ ತಿಳಿಸ್ತಾ, ಆಗ್ಲೇ ತಾವು ನಮಗೆ ಮಾಹಿತಿ ಕೊಡುವ ಪ್ರಕಾರ ಏನಪ್ಪ ಅಂತಂದ್ರೆ ತಾವು ಸಂಗೀತವನ್ನ ಕಲ್ತೀನಿ ಅಂತ ಹೇಳಿದ್ರಲ್ಲ, ಒಂದು ನುಡಿಯನ್ನ ಒಂದು ಯಾವ್ದಾದ್ರು ಭಕ್ತಿಯನ್ನ ಇಲ್ಲಿ ಹಾಡಿ ತೋರಿಸಬಹುದಲ್ಲ ಮೇಡಮ್?
1: ಖಂಡಿತವಾಗ್ಲಿ ಸರ್.

0: ಕೇಂದ್ರ.
1: ತುಂಬ ಸುಶ್ರಾವ್ಯವಾಗಿ ಗೀತೆಯನ್ನು ಹಾಡಿ ತೋರಿಸಿದರೆ ಎಲ್ಲ ಕೇಳುಗರಿಗೆ. ಕೊನೆಯದಾಗಿ ತಮ್ಮ ಕುಟುಂಬದ ಒಂದು ಪರಿಚಯವನ್ನು ಮಾಡಿಕೊಡ್ಬೋದಲ್ಲ ಮೇಡಮ್?
0: ನಮ್ಮ ಕುಟುಂಬದಲ್ಲಿ ಅಂತಂದ್ರೆ ಮುಂಚೆ ತಂದೆ ತಾಯಿ ಇಬ್ರು ಅಣ್ಣಂದ್ರು, ಒಬ್ಬಕ್ಕೆ ಅಕ್ಕ, ನಾನೊಬ್ಳು, ದೊಡ್ಡ ಕುಟುಂಬ. ನನ್ನ ಕುಟುಂಬ ಅಂತಂದ್ರೆ ನಾನು, ನಮ್ಮ ಯಜಮಾನ್ರು, ನನಗೆ ಎರಡು ಮಗಳು ಶ್ರೀರಕ್ಷಾ, ಮಗ ಶ್ರೀಹರಿ, ಅವನು ಬೆಂಗಳೂರಲ್ಲಿ ಇವಾಗ ಇಂಜಿನಿಯರಿಂಗ್ ಕಲಿತಾನೆ. ಮಗಳು ಇಂಜಿನಿಯರಿಂಗ್ ಮುಗಿಸಿ ಈಗ ಜರ್ಮನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಅವಳು ಮದುವೆ ಆಗಿ 4 ವರ್ಷ ಆಯ್ತು. ಗಂಡ ಹೆಂಡತಿ ಇಬ್ರು ಅಲ್ಲೇ ಜರ್ಮನಿ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬಳು ಮೊಮ್ಮಗಳು ತತ್ಸವಿ ಅಂತ, ಅವಳು ಈಗ 1 ವರ್ಷದವಳು. ನಮ್ದು ಒಂದು ಪುಟ್ಟ ಕುಟುಂಬ.
1: ಶ್ರೀಮತಿ ಅನಿತಾ ದೇಸಾಯಿ ಅವರೇ, ಇಲ್ಲಿಯವರೆಗೆ ವಿಜಯಪುರ ಆಕಾಶವಾಣಿಗೆ ಬಂದು, ನಮ್ಮ ಒಂದು ಕರೆಗೆ ಹೋಗೊಟ್ಟು ಆಕಾಶವಾಣಿಗೆ ಬಂದು ಒಂದು ವಿವರವಾದ ಮಾಹಿತಿಯನ್ನ ಕೊಡುವುದರ ಜೊತೆಗೆ ತಮ್ಮ ಸಂದರ್ಶನವನ್ನ ಕೇಳ್ತಾ ಇರುವಂತ ಎಲ್ಲ ಮಹಿಳೆಯರಿಗೂ ಕೂಡ ತಮ್ಮ ಮಾತುಗಳು, ತಮ್ಮ ಸಂದರ್ಶನ ಸ್ಫೂರ್ತಿಯಾಗ್ಲಿ. ದೇವರು ನಿಮಗೆ ಒಂದಿಷ್ಟು ಉತ್ತರೋತ್ತರ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಆ ಒಂದು ಸಂದರ್ಶನವನ್ನು ಆಕಾಶವಾಣಿ ವಿಜಯಪುರ ಕೇಂದ್ರಕ್ಕೆ ಬಂದು ಕೊಟ್ಟಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ ಸರ್. ನೀವು ಸಹ ಈ ಒಂದು ಆಕಾಶವಾಣಿಗೆ ನನ್ನನ್ನು ಕರೆಸಿ ಇಲ್ಲಿ ನನ್ನ ಪ್ರತಿಭೆಯನ್ನು ಹಲವಾರು ಜನರಿಗೆ ತೋರಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ.
2: ಇದುವರೆಗೆ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿಜಯಪುರದ ಬಹುಮುಖ ಪ್ರತಿಭೆ ಹಾಗೂ ಶಿಕ್ಷಕಿ ಶ್ರೀಮತಿ ಅನಿತಾ ದೇಸಾಯಿ ಅವರೊಂದಿಗೆ ಸಂದರ್ಶನವನ್ನ ಕೇಳಿ. ಇವರನ್ನು ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖ್ದಾರ್.

0: ಕೇಳಿ ನಿಮಗೊಂದು ಸಂತಸದ ಸುದ್ದಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯ ವಿವಿಧ ಯೋಜನೆಗಳು ಮತ್ತು ಕಾರ್ಯಚಟುವಟಿಕೆಗಳು ಕುರಿತ ರೇಷ್ಮೆ ಸಿರಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ. ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರೇಷ್ಮೆ ಸಿರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಮೂಡಿಬಂತು.

0: ಸಮಯ 12:30. ಇದು ಆಕಾಶವಾಣಿ ಬೆಂಗಳೂರು. ಮೀಟರ್ಗಳು ಅಂದರೆ 612 kHz ಮತ್ತು ಡಿಆರ್ಎಂ ತರಂಗಾಂತರ 603 kHz ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ನೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು,
2: ಬಳಸಿದ ನೀರು ಮರುಬಳಕೆಯಾಗಬೇಕು.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಹೋಲಾಗದಂತೆ ಗಮನಿಸಿ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ ಹೀರೋಸ್ ಆಫ್ ದ

0: ಮನ ಮನೆ ಕೆಡಿಸುತ್ತೆ ಮದ್ಯಪಾನ.
1: ಮದ್ಯಮದಗಳಿಂದ ಚಿಂತೆ ಬೆಳೆಯುವುದಂತೆ
2: ದೇಹ ಹಾಳು ಮಾಡುತ್ತೆ ಧೂಮಪಾನ.
0: ಒಳಿತುಗಳನ್ನು ಕಟ್ಟಿಕೊಳ್ಳೋಣ.
3: ದೋಷವು ಎಂದು ಶಾಂತಿಯನ್ನು ನೀಡುವುದಿಲ್ಲ, ದ್ವೇಷವು ಎಂದು ಸುಖವನ್ನು ಕೊಡುವುದಿಲ್ಲ.
2: ಕೆಡುಕುಗಳನ್ನು ಬಿಟ್ಟು ಬಿಡೋಣ.
3: ವಿಷವು ಸುಳ್ಳಲ್ಲ.
0: ಆರೋಗ್ಯದಿಂದ ಆನಂದ,
2: ಆನಂದದಿಂದ ಅಭಿವೃದ್ಧಿ.

0: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
1: ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಚಂಚಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸ್ಕೊಳ್ಳಿ. ಸದಾ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಕುಷ್ಠರೋಗ ಸಾಮಾಜಿಕ ಕಳಂಕ ನಿರ್ಮೂಲನೆ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಡಾಕ್ಟರ್ ರವಿಕಾಂತಿ ಎಸ್ ಕ್ಯಾತ್ನಾಳ್, ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿ ಹಾಗೂ ಕಾಶಿನಾಥ್ ಯಲ್ಗೊಂಡೆ, ಜಿಲ್ಲಾ ಸಂಯೋಜಕರು ಜಿಲ್ಲಾ ಕುಷ್ಠರೋಗ ಕಾರ್ಯಾಲಯ ಮತ್ತು ಹನುಮಂತರಾಯ್ ಗಟ್ಟಬ್ಯಾಳಿ ತಾಲೂಕು ಸಂಯೋಜಕರು, ಸಂದರ್ಶಿಸುವರು ಸಂಗಮೇಶ್.
2: ಆತ್ಮೀಯ ಕೇಳುವರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕುಷ್ಠರೋಗ ಅಂದ್ರೆ ಲೆಪ್ರಸಿ, ಈ ರೋಗದ ಕುರಿತಾಗಿ ಸಮಗ್ರವಾದ ಮಾಹಿತಿಯನ್ನು ಮಾಡ್ಕೊಳ್ಳೋಣ. ಯಾವ ರೀತಿ ಈ ರೋಗ ಹರಡುತ್ತೆ, ಏನ್ ಲಕ್ಷಣಗಳಿರುತ್ತೆ, ನಿರ್ಮೂಲನೆಯನ್ನು ಯಾವ ರೀತಿ ಮಾಡಬೇಕು ಮತ್ತು ಈ ರೋಗಕ್ಕೆ ಸಂಬಂಧಿಸಿದ ಹಾಗೆ ಸಮಾಜದಲ್ಲಿ ಇರುವಂತಹ ತಪ್ಪು ನಂಬಿಕೆಗಳೇನೇನು, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ ಕಲಬುರಗಿ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿಗಳಾದಂತಹ ರವಿಕಾಂತಿ ಎಸ್ ಕ್ಯಾತನಾಳ್ ಅವರು. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
3: ಧನ್ಯವಾದಗಳು ಸರ್.
2: ಹಾಗೆ ಜಿಲ್ಲಾ ಕುಷ್ಠರೋಗ ಕಾರ್ಯಾಲಯದ ಜಿಲ್ಲಾ ಸಂಯೋಜಕರಾದಂತಹ ಕಾಶಿನಾಥ್ ಯಲಗೊಂಡೆ ಅವರಿದ್ದಾರೆ ಸರ್, ನಿಮಗೂ ಸ್ವಾಗತ. ಇನ್ನೋರು ಅತಿಥಿಗಳು ತಾಲೂಕು ಸಂಯೋಜಕರಾದಂತಹ ಹನುಮಂತರಾಯ್ ಗಟ್ಟಿಬ್ಯಾಳಿ ಅವರು ಕೂಡ ಇದ್ದಾರೆ ಸರ್, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಆರಂಭದಲ್ಲಿ ತಿಳಿಸಿ, ಕುಷ್ಠರೋಗ ಅಂದ್ರೆ ಈ ರೋಗದ ಹೆಸರು ಕೇಳಿದ್ರೇನೆ ಜನರಲ್ಲಿ ಭಯ ಉಂಟಾಗುತ್ತೆ, ಈ ರೋಗ ಯಾವ ಕಾರಣಕ್ಕೆ ಹರಡುತ್ತೆ, ಹರಡುವಂತ ಜೀವಿ ಯಾವುದು?
3: ಸರ್, ಇದೊಂದು ಸಾಂಕ್ರಾಮಿಕ ರೋಗ, ಕಾಂಟಾಜಿಯಸ್ ಡಿಸೀಸ್ ಅಂತ ಹೇಳ್ತೀವಿ. ಆಮೇಲೆ ಈ ಲೆಪ್ರಸಿ ಕುಷ್ಠರೋಗ ಬರುವುದು ಮೈಕೋಬ್ಯಾಕ್ಟೀರಿಯಲ್ ಲೆಪ್ರೆ ಅನ್ನೋ ಒಂದು ಬ್ಯಾಕ್ಟೀರಿಯಾದಿಂದ ಬರ್ತದೆ. ಸೊ ಈ ಬ್ಯಾಕ್ಟೀರಿಯಿಂದ ಬಂದವರಿಗೆ ಇದು ಒಂಥರ, ಮುಂಚೆ ಎಲ್ಲ ಒಂಥರ ಸ್ಟಿಗ್ಮಾ ಇತ್ತು, ತುಂಬಾ ಕಳಂಕ ಇತ್ತು, ಲೆಪ್ರಸಿ ಇದ್ರೆ ಬಂದ್ರೆ ಬೇರೆಯವ್ರಿಗೆಲ್ಲ ಹರಡ್ತದೆ, ಊರಿಗೆಲ್ಲ ಹರಡ್ತದೆ ಅಂತ. ಆತರದ್ದೇನು ಇಲ್ಲ ಅಂತ ಒಂದು ಅವೇರ್ನೆಸ್, ಐಸಿ ಆಕ್ಟಿವಿಟಿ ತರ, ಮತ್ತೆ ನಿರ್ಮೂಲನೆ ಹೆಂಗ್ ಮಾಡಬೇಕು, ಅದ್ರ ಸರ್ವೆಲೆನ್ಸ್ ಆಕ್ಟಿವಿಟಿ, ಕಂಟ್ರೋಲ್ ಮೆಜರ್ಸ್, ಟ್ರೀಟ್ಮೆಂಟ್ ಮೆಜರ್ಸ್, ಇದನ್ನ ಎಲ್ಲರಿಗೂ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡಬೇಕು ಅಂತ ನಿಮ್ಮಲ್ಲಿ ಬಂದಿದ್ದೀವಿ ಸರ್.
2: ಮೇಡಮ್, ಈಗಾಗಲೇ ಹೇಳಿದ್ರಿ ಬ್ಯಾಕ್ಟೀರಿಯಾದಿಂದ ಈ ರೋಗ ಹರಡುತ್ತೆ ಅಂತ, ದೇಹದ ಯಾವ ಭಾಗದ ಮೇಲೆ ಇದು ಪರಿಣಾಮ ಆಗುತ್ತೆ ಮೇಡಮ್?
3: ಸರ್, ಇದು ದೇಹದಲ್ಲಿ ಆಕ್ಚುಲಿ ಫಸ್ಟ್ ಅಟ್ಯಾಕ್ ಮಾಡೋದು ಸ್ಕಿನ್, ನರ್ವ್ಸ್ ಅಂತ ಹೇಳ್ತೀವಿ, ಕಣ್ಣು ಮತ್ತೆ ಎಲುಬುಗಳು, ಆಮೇಲೆ ಮಜಲ್ಸ್, ಸ್ನಾಯುಗಳು ಅಂತ ಹೇಳ್ತೀವಿ, ಅಥವಾ ದೇಹದಲ್ಲಿರುವ ಅಂಗಗಳನ್ನ ಇದು ಅಟ್ಯಾಕ್ ಮಾಡ್ತದೆ, ಬೋನ್ಸ್ ಎಲುಬುಗಳನ್ನು ಅಟ್ಯಾಕ್ ಮಾಡ್ತದೆ.
2: ರೋಗ ಲಕ್ಷಣಗಳ ಬಗ್ಗೆ ತಿಳಿಸ್ಕೊಡ್ತಾರೆ ಮೇಡಮ್?
3: ಸರ್, ರೋಗ ಲಕ್ಷಣಗಳು ಆಕ್ಚುಲಿ ಅರ್ಲಿಯಾಗಿ ನಾವು ಐಡೆಂಟಿಫೈ ಮಾಡಬೇಕು, ಗುರುತಿಸಬೇಕು. ಆ ಗುರುತಿಸುವಲ್ಲಿ ಲಕ್ಷಣಗಳಂತಂದ್ರೆ, ಒಂದು ಮಚ್ಚೆ ಬರ್ತದೆ, ತಾಮ್ರ ಬಣ್ಣದ ಮಚ್ಚೆ ಬರ್ತದೆ, ಸ್ಪರ್ಶವಿಲ್ಲದ ಮಚ್ಚೆಗಳು, ಜೊತೆಗೆ ತುರಿಕೆ ಇರಬಾರ್ದು. ಸೊ ಇದು ಕೈ ಮೇಲೆ ಬರ್ಬೋದು, ಬೆನ್ನಿನ ಮೇಲೆ, ಮುಖದ ಮೇಲೆ ಬರ್ಬೋದು, ಅಥವಾ ಕಾಲ್ ತೊಡೆ ಸಂಧಿಯಲ್ಲಿ ಬರ್ಬೋದು. ಈ ತರದ ಲಕ್ಷಣಗಳು ನಾವು ನೋಡಬೇಕು. ಅದ್ರ ಜೊತೆಗೆ ನರ್ವ್ ಇನ್ವಾಲ್ವ್ಮೆಂಟ್ ಇರ್ತದೆ, ನರ್ವ್ಗಳು ಥಿಕ್ ಆಗ್ತವೆ, ಗಟ್ಟಿಯಾಗಿ ಥಿಕ್ ಆಗ್ತವೆ. ಸೊ ಅವಾಗ ಬಂದಾಗ ನಾವು ಚೆಕ್ ಮಾಡಿಕೊಂಡು ಇದು ಮಾಡ್ಬೇಕು ಸರ್.
2: ಇದು ಒಬ್ಬರಿಂದ ಒಬ್ಬರಿಗೆ ಯಾವ ರೀತಿ ಹರಡುತ್ತೆ ಮೇಡಮ್?
3: ಸರ್, ಇದು ಒಬ್ಬರಿಂದ ಒಬ್ಬರಿಗೆ ನೇಸಲ್ ಸೆಕ್ರೀಷನ್ಸ್ ಆಗಿರ್ಬೋದು, ಅಥವಾ ಚರ್ಮದಿಂದ ಕಾಂಟ್ಯಾಕ್ಟ್ ಆಗಿರೋದ್ರಿಂದ ಇರ್ಬೋದು. ಅಲ್ಲಿರೋ ಬ್ಯಾಕ್ಟೀರಿಯಲ್ ಡ್ರಾಪ್ಲೆಟ್ ಅಂತ ಹೇಳ್ತೀವಿ, ಅವು ಸೂಕ್ಷ್ಮಾಣುಜೀವಿಗಳು ಅದರಲ್ಲಿ ಬಂದು ಅದರಿಂದ ಏರಲ್ಲಿ ಹರಡ್ಕೊಂಡು ಹೋಗ್ಬೋದು. ಹೆಂಗ್ ಹರಡ್ತದೆ ಅಂತಂದ್ರೆ, ಒಂದು ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೀವಿ. ಈಗ 5 ವರ್ಷ ಕಮ್ಮಿಯಲ್ಲಿರೋರು, 60 ವರ್ಷ ಮೇಲ್ಪಟ್ಟವರು, ಆಮೇಲೆ ಡಯಾಬಿಟಿಕ್ ಇದ್ದವರು, ಆಮೇಲೆ ಗರ್ಭಿಣಿ ಸ್ತ್ರೀಯರಲ್ಲಿ ರೋಗ ನಿರೋಧಕ ಶಕ್ತಿ ತುಂಬಾ ಕಮ್ಮಿ ಇರ್ತದೆ. ಅಂತವರು ಈ ಲೆಪ್ರಸಿ ಪೇಷಂಟ್ ಹತ್ರ ಬಂದಾಗ, ಕುಷ್ಠರೋಗಿ ಹತ್ರ ಬಂದಾಗ, ಅವರಲ್ಲಿ ಏನಾದ್ರು ಬ್ಯಾಕ್ಟೀರಿಯಲ್ ಲೋಡ್ ಜಾಸ್ತಿ ಇದ್ದಾಗ, ಅವರು ಮೂಗಿನ ಸೆಕ್ರೀಷನ್ಸ್ಗಳು ಕೆಮ್ಮದಾಗ ಆದ ಸೀನ್ದಾಗೆಲ್ಲ ಲೋಡ್ ಜಾಸ್ತಿ ಇದ್ದಾಗ ಅವುಗಳು ಇಂದ ಇವರು ಯಾವಾಗ ಬೇಕಾದ್ರೂ ಇನ್ಫೆಕ್ಷನ್ ತಗೋಬಹುದು.
2: ಹಾಗಾದ್ರೆ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಈ ರೋಗದಿಂದ ಬಳಲ್ತಾ ಇದ್ರೆ ಅವ್ರನ್ನ ಸಪರೇಟ್ ಆಗಿ ಇಡೋದು ಉತ್ತಮ ಅಂತೀರಾ?
3: ಸರ್, ಸಪರೇಟ್ ಇಡಬೇಕು ಅಂತ ಇಲ್ಲ, ಪ್ರಿಕಾಷನ್ಸ್ ತಗೋಬೇಕಾಗ್ತದೆ. ಈಗ ನಾವು ಅದನ್ನ ಹೇಳ್ತಾ ಇದೀವಿ, ಈಗ ಲೆಪ್ರಸಿ ಪೇಷಂಟ್ ನ ಕುಷ್ಠರೋಗಿನ ನಾವು ಸಪರೇಟ್ ಇಡೋದಲ್ಲ, ಅವ್ರ ಜೊತೆಗೆ ಜೀವನ ಮಾಡಬೇಕು. ಬಟ್ ಎಲ್ಲಿ ಪ್ರಿಕಾಷನ್ಸ್ ತಗೋಬೇಕು, ಆ ಪ್ರಿಕಾಷನ್ ತಗೊಂಡ್ರೆ ಇನ್ನೇ ಒಬ್ಬರಿಂದ ಒಬ್ಬರಿಗೆ ಇದು ಹರಡ್ತದೆ ಅಂತ ಹೇಳಕ್ಕಾಗಲ್ಲ. ಇದು ಡಿಪೆಂಡ್ಸ್ ಆನ್ ದ ಬ್ಯಾಕ್ಟೀರಿಯಲ್ ಲೋಡ್. ಈಗ ಬ್ಯಾಕ್ಟೀರಿಯಲ್ ಲೋಡ್ 3+ 4+ ಅಂತ ಜಾಸ್ತಿ ಇದ್ದಾಗ ಅವಾಗ ಹರಡೋ ಚಾನ್ಸ್ ಇರ್ತದೆ, ಎಲ್ಲರಿಂದ ಹರಡೋದು ಇರೋದಿಲ್ಲ. ಈಗ ನಾವು PB ಅಂತ ಹೇಳ್ತೀವಿ, MB ಅಂತ ಹೇಳ್ತೀವಿ. PB ಅಲ್ಲಿ ಬ್ಯಾಕ್ಟೀರಿಯಲ್ ಲೋಡ್ ಕಮ್ಮಿ ಇರ್ತದೆ, ಪಾಸಿ ಬೆಸ್ಲರಿ, ಮಲ್ಟಿ ಬೆಸ್ಲರಿ ಬ್ಯಾಕ್ಟೀರಿಯಲ್ ಲೋಡ್ ಜಾಸ್ತಿ ಇರ್ತದೆ. ಸೊ ಅವರಿಂದ ಹರಡೋ ಚಾನ್ಸ್ ಇರ್ತದೆ, ಬಟ್ ಪ್ರಿಕಾಷನ್ಸ್ಗಳು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಟ್ರೀಟ್ಮೆಂಟ್ ಕೊಡೋದ್ರಿಂದ ಆಲ್ಮೋಸ್ಟ್ 100% ಅವ್ರನ್ನ ಕ್ಯೂರ್ ಮಾಡಬಹುದು.
2: ಮೇಡಮ್, ಈ ಕಾಯಿಲೆ ಏನಾದರೂ ವಂಶ ಪಾರಂಪರ್ಯವಾಗಿ ಬರುತ್ತಾ?
3: ಇಲ್ಲ ಸರ್,
2: ಆಗಿದ್ರೆ ಮಕ್ಕಳಿಗೆ ಬರುವಂತಹ?
3: ಇಲ್ಲ ಇಲ್ಲ ಸರ್, ಆತರ ವಂಶ ಪರಂಪರೆ ಇಲ್ಲೇ ಇಲ್ಲ. ಇದು ಬರೋದು ಒಂದು ಬ್ಯಾಕ್ಟೀರಿಯಾದಿಂದ ಬರೋ ರೋಗ, ವಂಶ ಪರಂಪರೆಯಿಂದ ಬರೋದಲ್ಲ. ಇದು ಜನರು ತಮ್ಮ ತಲೆಯಿಂದ ತೆಗೆದಾಕ್ಬೇಕು.
2: ನೀವು ಆಗ್ಲೇ ಲಕ್ಷಣಗಳ ಬಗ್ಗೆ ತಿಳಿಸಿದ್ರಿ, ಈ ಲಕ್ಷಣಗಳು ಕಂಡು ಬಂದಾಗ ರೋಗಿಗಳು ಏನ್ ಮಾಡಬೇಕು ಇಮಿಡಿಯೇಟ್ ಆಗಿ?
3: ಸರ್, ಅವ್ರ ಮೇಲ್ಮೇಲೆ ಮಚ್ಚೆ ಬಂದಾಗ ಅದು ಸ್ಪರ್ಶವಿಲ್ಲದ್ದು, ಜೊತೆಗೆ ತಾಮ್ರ ಬಣ್ಣದಾಗಿರ್ಬೋದು ಅಥವಾ ಅವ್ರಿಗೆ ಒಂದು ಕೈ ಮುಟ್ಟದಾಗ ನಾವು ಅಲ್ನಾರ್ ನೋವು ಮೆಡಿಯಲ್ ನರು ಅಂತ ಹೇಳ್ತೀವಿ, ಕಿರಿಬೆರಳ್ ಹತ್ರ ಹೆಬ್ಬೆರಳ್ ಹತ್ರ ಒಂದು ಮುಟ್ಟದಾಗ ಒಂದು ದಪ್ಪ ದಪ್ಪ ಕಾಣಿಸ್ತದೆ, ಅಥವಾ ಅವ್ರಿಗೆ ನೋಡಲ್ಸ್ ಆಗ್ಬೋದು. ಅದೇ ತರ ಬಿಟ್ಟದೆ ಟ್ರೀಟ್ಮೆಂಟ್ ಕೊಡದೆ ಇದ್ದಾಗ ನಾಡಲ್ಸ್ ಬರ್ತವೆ. ಆ ನಾಡಲ್ಸ್ಗೆಲ್ಲ ಕಂಡಾಗ ಇದು ಕುಷ್ಠರೋಗ ಇರ್ಬೋದಾ ಅಂತ ಒಂದು ಸಂದೇಹ ಬರ್ಬೇಕು ಅವ್ರಿಗೆ. ಹತ್ರದಲ್ಲಿರುವ ನಮ್ಮ ಉಪಕೇಂದ್ರ ಆಗಿರ್ಬೋದು, ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿರುವ ನಮ್ಮ ಎಲ್ಲ ಸೂಪರ್ವೈಸರ್ಸ್ ವರ್ಕರ್ಸ್ ಇರ್ತಾರೆ ಆರೋಗ್ಯ ಇಲಾಖೆ ಕಾರ್ಯಕರ್ತರು, ಅವ್ರ ಹತ್ರ ಹೋಗಿ ಪರೀಕ್ಷಿಸಿಕೊಂಡು ಎಷ್ಟು ಜಲ್ದಿ ಆಗ್ತದೆ ಅಷ್ಟು ಟ್ರೀಟ್ಮೆಂಟ್ ತಗೋಬೇಕು. ಈ ಟ್ರೀಟ್ಮೆಂಟ್ ಎಲ್ಲಾ ಕಡೆ ನಾವು ಕೊಟ್ಟಿದ್ದೀವಿ, ಉಪಕೇಂದ್ರ ಹಂತದಲ್ಲೂ ನಮ್ಮ ಮಾತ್ರೆಗಳಿದಾವೆ, ಅಲ್ಲಿರೋ ಆಶಾ ಕಾರ್ಯಕರ್ತರು ಸಹ ತಗೊಳ್ತಾರೆ, ಅವ್ರ ಮನೆಗೆ ಹೋಗಿ ಕೊಡ್ತಾರೆ.
2: ಮೇಡಮ್, ಟ್ರೀಟ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ ಇದು ಸಂಪೂರ್ಣವಾಗಿ ಗುಣಮುಖ ಆಗುತ್ತಾ, ಮೊದಲನೇ ಹಾಗೆ ನಾರ್ಮಲ್ ಆಗ್ಬೋದು?
3: 100% ಸಂಪೂರ್ಣವಾಗಿ ಗುಣ ಹೊಂದುತ್ತಾರೆ.
2: ಅಂದ್ರೆ ದೀರ್ಘಾವಧಿ ಕಾಲದ ಔಷಧಿಗಳು ತಗೋಬೇಕಾ?
3: ಹೌದು ಸರ್, ಅದಕ್ಕೆ ನಾವು MDDT ಅಂತ ಹೇಳ್ತೀವಿ, ಮಲ್ಟಿಪಲ್ ಡ್ರಗ್ ಥೆರಪಿ ಅಂತ. ಇದರಲ್ಲಿ 3-4 ಮಾತ್ರೆಗಳಿರೋದ್ರಿಂದ ಮಲ್ಟಿಪಲ್ ಡ್ರಗ್ ಥೆರಪಿ ಅಂತ ಹೇಳ್ತೀವಿ. ಇದರಲ್ಲಿ ನಾವು ಸೂಪರ್ವೈಸ್ ಡ್ರಗ್ಸ್ ಕೊಡ್ತೀವಿ, ರಿಫಾಮ್ಸಿನ್ ಕ್ಲೋಬಸಿನ್ ಅಂತ ಬರ್ತದೆ, ಅದು ಅವ್ರನ್ನ ಎದುರುಗಡೆ ನುಂಗಿಸ್ಬಿಡ್ತೀವಿ. ಉಳಿದಿದ್ದು ಕ್ಲೋಪೋಸಿನ್ ಡಾಪ್ಸಿನ್ ಅಂತ ಇರ್ತದೆ, ಅದು ಡೈಲಿ ಮಾತ್ರೆಗಳು ಕೊಡ್ತೀವಿ. ಅದನ್ನ ಆಶಾ ಕಾರ್ಯಕರ್ತರು ಆ ರೋಗಿಯನ್ನ ಗುರುತಿಸಿ ಅವ್ರ ಮನೆಯಲ್ಲಿದೆ ಅಂತ ನೋಡಿ ಅವ್ರು ಅದು ಕೊಡೋ ವ್ಯವಸ್ಥೆ ಮಾಡ್ತಾರೆ. ಇದು ಆಶಾದವರಿಗೆ ಪ್ರೋತ್ಸಾಹ ಧನ ಸಹ ಇರ್ತದೆ ಸರ್. ಅವ್ರು ಐಡೆಂಟಿಫೈ ಮಾಡಿದ್ರೆ ಒಂದು ದುಡ್ಡು, ಮತ್ತೆ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡಿದ್ರೆ ಅವ್ರಿಗೆ ಒಂದು ದುಡ್ಡು ಇದೆ ಸರ್, 600 ಅಂತ ಇದೆ. ಐಡೆಂಟಿಫೈ ಮಾಡಿದ್ರೆ 250, ಸೊ ಅವ್ರಿಗೆ 850 ಪ್ರೋತ್ಸಾಹ ಧನ ಸರ್ಕಾರದಿಂದ ಕೊಡಲಾಗ್ತದೆ ಸರ್.
2: ಈ ರೋಗಿ ಔಷಧಿಗಳನ್ನ ಸ್ವೀಕಾರ ಮಾಡುವಂತ ಸಂದರ್ಭದಲ್ಲಿ ಏನಾದರೂ ಪಥ್ಯ ಮಾಡಬೇಕಾ
3: ಸರ್? ಪಥ್ಯ ಏನು ಮಾಡೋದು ಬೇಕಾಗಿಲ್ಲ, ಆದಷ್ಟು ಪಥ್ಯ ಮಾಡದೆ ಅವರು ಒಳ್ಳೆ ಪೌಷ್ಟಿಕಾಂಶ ಆಹಾರ, ಪ್ರೋಟೀನ್ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ ಆಗಿರ್ಬೋದು, ಮಿನರಲ್ಸ್ ಇರೋದು, ಒಳ್ಳೆ ಹಸಿರು ತರಕಾರಿಗಳಾಗಿರ್ಬೋದು, ಹಾಲು, ಹಾಲಿನ ಉತ್ಪನ್ನಗಳನ್ನ ಸರಿಯಾಗಿ ತಗೋದ್ರಿಂದ ಅವರು ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಅದು ಜಾಸ್ತಿ ಆಗೋದ್ರಿಂದ ಅದು ಇನ್ಫೆಕ್ಷನ್ ಕಮ್ಮಿ ಮಾಡಕ್ಕೆ ಅನುಕೂಲ ಆಗ್ತದೆ ಸರ್. ಪಥ್ಯೇನು ಮಾಡೋದು ಬೇಡ.
2: ಸಾಮಾನ್ಯವಾಗಿ ಕುಷ್ಠರೋಗದ ಬಗ್ಗೆ ಸಾಮಾಜಿಕವಾಗಿ ತುಂಬಾ ಅಪನಂಬಿಕೆಗಳಿದೆ. ಈಗ ಜಿಲ್ಲಾ ಸಂಯೋಜಕರಾದಂತಹ ಕಾಶಿನಾಥ್ ಎಲ್ಗೊಂಡೆ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸರ್, ನೀವು ತುಂಬಾ ಓಡಾಡಿರ್ತೀರ ಜಿಲ್ಲೆಯಲ್ಲಿ, ರೋಗಿಗಳನ್ನ ಯಾವ ರೀತಿ ಅವರ ಕುಟುಂಬದ ಸದಸ್ಯರಾಗಿರ್ಬಹುದು, ಊರಿನ ಜನರಾಗಿರ್ಬಹುದು, ಅವರನ್ನ ಟ್ರೀಟ್ ಮಾಡೋದನ್ನ ನೋಡಿದ್ದೀರಾ, ಅವುಗಳನ್ನ ಸ್ವಲ್ಪ ನಿಮ್ಮ ಅನುಭವವನ್ನು ಹಂಚಿಕೊಳ್ಳ್ರಿ ಸರ್.
4: ಏನಾಗಿದೆ ಸರ್, ಜನರಲ್ಲಿ ಎಂಥ ಭಾವನೆ ಬಂದಿದೆ ಅಂದರೆ, ನಾವು ಕುಷ್ಠರೋಗಿ ಅಂದ ಕೂಡಲೇ ಎಂಥ ಒಂದು ದೊಡ್ಡ ರೋಗ ಇದೆ, ಮಹಾಪಾಪ ಮಾಡಿದಾರೇನೋ, ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿದಾರೇನೋ, ಆ ಥರ ಒಂದು ನಂಬಿಕೆ ಜನರಲ್ಲಿದೆ. ಅವನಿಂದ ನನಗೆ ಬರ್ತದೆ, ನನ್ನಿಂದ ಮತ್ತೊಬ್ಬರಿಗೆ ಬರ್ತದೆ ಅನ್ನೋ ಒಂದು ಮನೋಭಾವ ಮನೆಯವರಲ್ಲಿ ಕೂಡ ಇದೆ, ಜನರಲ್ಲಿ ಕೂಡ ಇದೆ. ಆ ಥರ ಏನೂ ಇಲ್ಲ. ಇರು ಮೇಡಮ್ ಅವರು ಈಗಾಗಲೇ ಹೇಳಿದರು, ಎಲ್ಲರಿಗೂ ಬರತಕ್ಕಂಥ ರೋಗ ಅಲ್ಲ ಇದು. ಜನರು ಏನು ತಿಳ್ಕೊಬೇಕಂದ್ರೆ, ನಾವು ಸಾಮಾನ್ಯವಾಗಿ TB ಪೇಷಂಟ್ ಮನೆಗೆ ಇಟ್ಕೋತೀವಿ, ಬೇರೆ ಬೇರೆ ಪೇಷಂಟ್ ಎಲ್ಲ ಮನೆಗೆ ಇಟ್ಕೋತೀವಿ, ಆದರೂ ಕೂಡ ನಾವು ಲೆಪ್ರಸಿ ಪೇಷಂಟ್ಗೆ ಹೊರಗೆ ಹಾಕೋಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಪೇಷಂಟ್ಗೆ ಹೊರಗೆ ಹಾಕಲಾರ್ದಂಗೆ ಬೇರೆ ಯಾವ ರೋಗ ಇದೆ ಆ ರೋಗಿ ಥರನೇ ಇದು ಒಂದು ರೋಗ. ಈ ರೋಗ ಯಾರಿಗಾದರೂ ಬರ್ಬೋದು. ದಯಮಾಡಿ ಜನರ ಒಂದು ಅರ್ಥ ಮಾಡ್ಕೋಬೇಕು, ಎಲ್ಲ ರೋಗ ಥರನೇ ಇದು ಒಂದು ಕೂಡ ರೋಗ. ಈ ರೋಗಕ್ಕೆ ಚಿಕಿತ್ಸೆ ಇದೆ. ದಯಮಾಡಿ ಎಲ್ಲರೂ ಪ್ರಾಥಮಿಕ ಹಂತದಲ್ಲಿ ಬಂದು ಚಿಕಿತ್ಸೆ ತಗೊಂಡಾಗ 100% ಇದು ಗುಣವಾಗತಕ್ಕಂಥ ರೋಗ ಇದೆ. ಯಾರೂ ಅಂಜದೇನೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಅಥವಾ ಉಪಕೇಂದ್ರಕ್ಕೆ ಬಂದು ಚಿಕಿತ್ಸೆ ತಗೋಬೇಕಂತೇಳಿ ತಮ್ಮ ಮೂಲಕ ಜನರಲ್ಲಿ ಕಳಕಳಿ ಮನವಿ ಮಾಡ್ಕೋತೀನಿ ಸರ್.
2: ಇನ್ನೋರು ಅತಿಥಿಗಳು ಹನುಮಂತ್ ಗಟ್ಟಿಬೇಳಿ ಅವರು ಇದ್ದಾರೆ, ತಾಲೂಕು ಸಂಯೋಜಕರಾಗಿದ್ದಾರೆ ಇವರು. ಸರ್, ಈಗ ನಾವು ಎಷ್ಟೇ ಮಾತಾಡಿದ್ರು ಕೂಡ ಜನರ ಮನವೊಲಿಸೋದನ್ನೋದು ತುಂಬಾ ಸವಾಲಿನ ಕೆಲಸ, ಅಷ್ಟು ಬೇಗ ಅವ್ರು ಒಪ್ಕೊಳ್ಳಲ್ಲ. ಈ ಸಾಮಾಜಿಕ ಕಳಂಕಗಳನ್ನ ನಿವಾರಣೆ ಮಾಡೋದು ತುಂಬಾ ಸವಾಲಿನ ಕೆಲಸ. ಇದನ್ನ ನೀವು ಗ್ರೌಂಡ್ ಲೆವೆಲ್ ಅಲ್ಲಿ ಯಾವ ರೀತಿ ಮಾಡ್ತಾ ಇದ್ದೀರಾ, ಎಷ್ಟು ಯಶಸ್ಸನ್ನು ಕಂಡಿದ್ದೀರಾ?
5: ಇದು ನಾವೀವಾಗ ಆಯುಷಿ ಅಂತಕ್ಕಂಥ ಒಂದು ನಮಗೆ ಏನಪ್ಪ ಜನರಲ್ಲಿ ಈ ಮೂಢನಂಬಿಕೆ ಮೇನ್ ಹೋಗಬೇಕಾಗಿದೆ ಸರ್. ಅದಕ್ಕಾಗಿ ನಾವು ವಿವಿಧ ಹಂತಗಳಲ್ಲಿ ಅಂದರೆ ತಾಯಂದಿರ ಸಭೆ ಅಂತ ಇರುತ್ತೆ ಸರ್, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ, ಪ್ರೌಢಶಾಲೆ ಮತ್ತು ಕಾಲೇಜುಗಳ ಹಂತದಲ್ಲಿ ನಾವು ನಿರಂತರವಾಗಿ ಕುಷ್ಠರೋಗದ ಬಗ್ಗೆ ಆರೋಗ್ಯ ಶಿಕ್ಷಣವನ್ನು ಕೊಡೋದ್ರ ಮೂಲಕ ಅವ್ರಲ್ಲಿಂದ ಮೂಢನಂಬಿಕೆ ತೆಗೆದುಹಾಕಬೇಕಾದ್ರೆ ಅವ್ರ ಪಾತ್ರ ಕೂಡ ಅವರಿಗೆ ಮನವರಿಕೆ ಮಾಡಿಕೊಡ್ತೀವಿ ಸರ್. ಇನ್ನೊಂದು, ಈ ರೋಗದ ಸಮೀಕ್ಷೆ ನಿರಂತರವಾಗಿ ನಡೀತಾ ಇದೆ ಸರ್. ಯಾವ ರೀತಿ ಅಂದರೆ ಆಶಾ ಮೂಲಕ, ಈಗಾಗಲೇ ಅಧಿಕಾರಿಗಳು ಹೇಳಿದ ಹಾಗೆ ಆಶಾ ಮನೆ ಮನೆ ಹೋಗಿ ಈ ಕುಷ್ಠರೋಗದ ಬಗ್ಗೆ ಸಮೀಕ್ಷೆ ಮತ್ತು ಪರೀಕ್ಷೆ ಮಾಡ್ತಾರೆ ಸರ್. ಅವ್ರು ಮಾಡಿ ಪತ್ತೆ ಆದಾಗ ಪ್ರಾಥಮಿಕ ಹಂತದಲ್ಲಿ ನಮ್ಮ ಉದ್ದೇಶ ಈ ವರ್ಷದ ಏನಂದ್ರೆ ಸೋಂಕಿನ ಚೈನ್ ಕಟ್ ಆಗ್ಬೇಕು ಸರ್. ಸೋಂಕಿನ ಚೈನ್ ಕಟ್ ಆಗ್ಬೇಕಂದ್ರೆ ಸೋಂಕಿನ ಹಂತಕ್ಕೆ ಹೋಗೋಕಿನ ಮುಂಚೆನೆ ಪತ್ತೆಯಾಗಿ ಚಿಕಿತ್ಸೆ ಒಳಪಟ್ಟಾಗ ಈ ಸೋಂಕಿನ ಚೈನ್ ಕಟ್ ಆಗೋದ್ರ ಮೂಲಕ ಜನರಲ್ಲಿ ಮುಂದೆ ಈ ರೋಗ ಇನ್ನೂ ಮುಂದುವರಿಯೋದನ್ನ ನಾವು ಈ ರೀತಿಯಲ್ಲಿ ಕ್ಷೇತ್ರ ಮಟ್ಟದಲ್ಲಿ ಪ್ರಯತ್ನವನ್ನು ನಡೆಸ್ತಾ ಇದೀವಿ ಸರ್. ಅದಕ್ಕೆ ಹೆಚ್ಚು ಜನರಲ್ಲಿ ಏನಿದೆ ಅಂದ್ರೆ ಸರ್, ಈಗಾಗಲೇ ನಮ್ಮ ಜಿಲ್ಲಾ ಸಂಯೋಜಕರು ಹೇಳದಂಗೆ ಪೂರ್ವಜನದ ಕರ್ಮ ಅದು ಅನ್ಕೊಂಡು ದೇವ್ರ ಹತ್ರ ಹೋಗೋದು, ದೇವ್ರ ಮೊರೆ ಹೋಗೋದು ವಿವಿಧ ರೀತಿಯಲ್ಲಿ ಮಾಡ್ತಿರ್ತಾರೆ. ಅದು ತುಂಬಾ ಪ್ರಯತ್ನ ಮಾಡಿ ಮಾಡಿ ಬಹಳಷ್ಟು ಈಗ ಬದಲಾವಣೆ ಬರ್ತಾ ಇದೆ ಸರ್. ಇನ್ನೂ ಇದು ಜೀವಂತ ಉಳಿದಿದೆ ಮೂಢನಂಬಿಕೆ. ಅದಕ್ಕಾಗಿ ತಮ್ಮ ಮೂಲಕನೂ ನಮ್ಮ ಅಧಿಕಾರಿಗಳು ಜನರಿಗೆ ಒಂದು ಪ್ರಚಾರ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಮಾಡಿದ್ದಾರೆ. ಅದರಲ್ಲಿ ತಾವು ಕೂಡ ಮೂಢನಂಬಿಕೆ ಹೋಗಲಾಡಕ್ಕೆ

0: ಹೇಳಿದ್ದಾರೆ. ಅದಕ್ಕೆ ಆ ರೀತಿ ಸಂದರ್ಭ ಬಂದಾಗ ಅವರನ್ನು ಕೂಡ ನಾವು ಭೇಟಿಯಾಗಿ ಅವರಿಗೆ ಇದರ ಸಮಗ್ರ ಮಾಹಿತಿಯನ್ನು ನೀಡ್ತೀವಿ ಸರ್.
1: ಮೇಡಮ್, ಈಗ ರೋಗದ ಬಗ್ಗೆ, ರೋಗ ಲಕ್ಷಣಗಳ ಕುರಿತಾಗಿ ನೀವು ಸಮಗ್ರವಾಗಿ ಮಾಹಿತಿ ನೀಡಿದ್ರಿ. ಈಗ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಡಿಲೇ ಆಯ್ತು. ಈಗ ನಾರ್ಮಲಿ ಕುಷ್ಠರೋಗ ಬಂದಿದೆ ಅಂದ್ರೆ ಆಸ್ಪತ್ರೆಗೆ ಹೋದ್ರೆ ಅಥವಾ ಆಶಾ ಕಾರ್ಯಕರ್ತರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಏನ್ ಅನ್ಕೊಂತಾರೆ, ಜನರು ನನ್ನ ಬಗ್ಗೆ ಏನ್ ಅನ್ಕೋತಾರೆ, ಅಕ್ಕಪಕ್ಕದವ್ರು ಏನ್ ಅನ್ಕೊಂತಾರೆ ಅಂತ ತಲೆಯಲ್ಲಿ ಇದ್ದೇ ಇರುತ್ತೆ ಆಲೋಚನೆ. ಅವರಿಗೆ ಈ ಡಿಲೇ ಮಾಡೋದ್ರಿಂದ ರೋಗ ಲಕ್ಷಣಗಳು ಎಷ್ಟು ಸಿವಿಯರ್ ಆಗ್ಬಹುದು
2: ಸರ್? ಅವರು ತುಂಬಾನೇ ಲೇಟ್ ಅಥವಾ ಡಿಲೇ ಅಂತ ಹೇಳಿದ್ರಲ್ಲ, ಆ ತರ ಡಿಲೇ ಮಾಡಿದ್ರೆ ಅದು ರೋಗ ಉಲ್ಬಣ ಆಗ್ತದೆ ಸರ್. ಉಲ್ಬಣ ಆಗಿ ಏನಾಗ್ತದೆ, ನರ್ವ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗ್ತದೆ, ಆಮೇಲೆ ಸ್ನಾಯುಗಳ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗ್ತದೆ, ಆ ಸ್ನಾಯುಗಳಿಗೆ ಹೋಗಿ ಅಟ್ಯಾಕ್ ಮಾಡ್ತದೆ. ತಿನ್ನೋ ತರ ಅಬ್ಸರ್ವ್ ಅಂತಂದ್ರೆ ಆ ಮಸಲ್ಸ್ ಗಳನ್ನ ತಿಂತದೆ, ಕಣ್ಣ ರೆಪ್ಪೆಗಳನ್ನ ತಿಂತದೆ, ಕಣ್ಣುಗಳಲ್ಲಿರುವ ರೆಪ್ಪೆಗಳು ತೆಗೆಯಕ್ ಬರಲ್ಲ, ಯಾವಾಗಲೂ ಓಪನ್ ಇರ್ತದೆ. ಅದರಿಂದ ಕೆರಟಟೈಸ್ ಆಗ್ಬೋದು, ಅದು ಕಣ್ಣಿನ ವಿಷನ್ಗಳು ಹೋಗ್ಬೋದು. ಆ ನರ್ವ್ ಇನ್ವಾಲ್ವ್ಮೆಂಟ್, ಆರ್ಗನ್ಸ್ ಇನ್ವಾಲ್ವ್ಮೆಂಟ್ ಎಲ್ಲ ಆಗ್ತದೆ, ಎಲ್ಬುಗಳೆಲ್ಲ ಸೇರ್ಬಿಟ್ಟು ಅಲ್ಲೂ ಅಟ್ಯಾಕ್ ಮಾಡ್ತದೆ ನಮ್ಮ ಬ್ಯಾಕ್ಟೀರಿಯಾ. ಅಟ್ಯಾಕ್ ಮಾಡಿ ಡಿಫಾರ್ಮೆಟಿಸ್ ಅಂತ ಹೇಳ್ತೀವಿ, ಅಟೋ ಆಂಪ್ಯುಟೇಷನ್, ಆ ಬೆರಳುಗಳ ತನ್ನಷ್ಟಾನೆ ಉಚ್ಚಿ ಕೆಳಗಡೆ ಬೀಳೋತರ ಆಗ್ತದೆ. ಸೊ ಇದು ಬ್ಯಾಕ್ಟೀರಿಯಲ್ ಲೋಡ್ ದೇಹದಲ್ಲಿ ಉಲ್ಬಣಗೊಂಡು ಈ ತರದೆಲ್ಲ ಕಾಂಪ್ಲಿಕೇಶನ್ ಆಗ್ತದೆ. ಸೊ ನಾವೀಗ ನಾವೇನ್ ಮಾಡಿದೀವಿ ಸರ್, ಟ್ರೈನಿಂಗ್ ತರಬೇತಿ ಕೊಟ್ಟಿದೀವಿ, ಇದು ಕುಷ್ಠರೋಗ ಅಂದ್ರೆ ಹೇಗಿರ್ತದೆ, ಇದನ್ನ ಹೆಂಗ್ ಕಂಡುಹಿಡಿಬೇಕು, ಮುಂಚೆ ಹಂತದಲ್ಲಿ ಹೆಂಗಿರ್ತದೆ. ಸೊ ಎಲ್ಲ ನಮ್ಮ ಕಾರ್ಯಕರ್ತರನ್ನು ಅವರು ಒಂದು ಇದು ಮಾಡ್ತಾರೆ ಸರ್, ಸರ್ವೆಲೆನ್ಸ್ ಆಕ್ಟಿವಿಟಿ ಅಂತ ಹೇಳ್ತೀವಿ, ಮನೆ ಮನೆಗೆ ಹೋಗಿ ಮಾಡುವ ಆಕ್ಟಿವಿಟಿ ಅಂತ ಹೇಳ್ತೀವಿ. ಆ ಆಕ್ಟಿವಿಟಿ ಆಕ್ಚುಲಿ ಲೆಪ್ರಸಿದ್ದು ನಾವು ಮಾಡಿದೀವಿ. ಆಶಾದವ್ರು ಮಾಡಿದಾಗ, ಮನೆ ಭೇಟಿ ಕೊಟ್ಟಾಗ ಅವ್ರು ಯಾವುದೇ ಈ ತರ ಲಕ್ಷಣಗಳು ಕಂಡು ಬಂದಲ್ಲಿ ಅವ್ರು ಇದು ಮಾಡ್ತಾರೆ. ಒಬ್ಬರು ಆಶಾ 1,000 ಪಾಪ್ಯುಲೇಷನ್ ಕವರ್ ಮಾಡ್ತಾರೆ ಸರ್. ಅವರು ಪ್ರತಿ ತಿಂಗಳು ಆಶಾ ಅಬ್ಸುಲೆನ್ಸ್ ಅಂತ ಹೇಳ್ತೀವಿ, ಅದಂದ್ರೆ ಆಶಾ ಬೇಸ್ಡ್ ಸರ್ವೆಲೆನ್ಸ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ಸೊ ಆ ಆಕ್ಟಿವಿಟಿ ಮಾಡಿದಾಗ ಅಲ್ಲಿ ಬರೋ ರೋಗಿಗಳನ್ನ ಕಂಡು ಹಿಡಿದು ಬೇಗನೆ ಟ್ರೀಟ್ಮೆಂಟ್ ಕೊಡ್ತಾರೆ. ಈಗ ಡಿಲೇ ಅಂತ ಪ್ರಶ್ನೆ ಬರೋದಿಲ್ಲ ಈಗ ಇರೋ ಪರಿಸ್ಥಿತಿಯಲ್ಲಿ. ಆಮೇಲೆ ಈಗ ನಾವು, ನೀವು ಹೇಳಿದ್ರಲ್ಲ, ಒಂದು ಪಾಸಿಟಿವ್ ಕೇಸ್ ಬಂತಂದ್ರೆ ನಾವು ಅದಕ್ಕೂ ಫೋಕಲ್ ಕಾಂಟ್ಯಾಕ್ಟ್ ಲೆಪ್ರಸಿ ಸರ್ವೆ ಅಂತ ಮಾಡ್ತೀವಿ. ಆ ಏರಿಯಾದಲ್ಲಿರುವ ಮನೆಗಳು ಅದನ್ನೆಲ್ಲ ನೋಡಿಕೊಂಡು ಅವ್ರು ಮನೆ ಮನೆ ಭೇಟಿ ಮಾಡಿ ಮತ್ತೆ ಯಾರಿಗಾದ್ರೂ ಇನ್ಫೆಕ್ಷನ್ ಆಗಿದೆಯಾ ಅಥವಾ ಬೇರೆ ಕೇಸ್ಗಳಿದಾವ ಆ ತರದೆಲ್ಲ ನೋಡಿ ನಾವು ಆ ರಿಪೋರ್ಟ್ನ ತಗೊಂಡು ಕಂಡು ಬಂದ್ರೆ ಅವ್ರಿಗೂ ಟ್ರೀಟ್ಮೆಂಟ್ ಕೊಡೋ ತರ ಮಾಡ್ತೀವಿ ಸರ್.
1: ಈಗ ಕುಟುಂಬದಲ್ಲಿ ಈ ರೋಗದಿಂದ ಬಳಲ್ತಿರೋ ಜೊತೆಗೆ ಒಬ್ರು ಇರಬೇಕಾಗತ್ತಲ್ಲ, ಅವ್ರು ಕೇರ್ ಟೇಕರ್ ಅಂತ ಇರಬೇಕಾಗತ್ತೆ. ಅವರಿಗೊಂದು ಭಯ ಇದ್ದೇ ಇರುತ್ತೆ, ನಾವು ಅವ್ರ ನಿಕಟವಾಗಿ ಅವ್ರ ಸಂಪರ್ಕದಲ್ಲಿದ್ದೀನಿ, ನನಗೂ ಏನಾದರೂ ಈ ರೋಗ ಬರಬಹುದು ಅಂತ ಅಂಜಿಕೆ ಇದ್ದೇ ಇರುತ್ತೆ. ಅವ್ರಿಗೆ ಏನ್ ಹೇಳ್ತೀರಾ ಮೇಡಮ್?
2: ಸರ್, ಇದು ಆಕ್ಚುಲಿ ಜೊತೆಗೆ ಇರೋರಿಗೆ ಬರ್ತದೆ ಅಂತ ಹೇಳಕ್ಕಾಗಲ್ಲ. ಬಿಕಾಸ್ ಟ್ರೀಟ್ಮೆಂಟ್ ಸ್ಟಾರ್ಟಿಂಗ್ ಅಲ್ಲಿ ಸೂಪರ್ವೈಸ್ ಟ್ರೀಟ್ಮೆಂಟ್ ಆಗಿರ್ಬೋದು, ರಿಫಾಮ್ಸಿನ್ ಮತ್ತೆ ಕ್ಲೋಪೋಸಿನ್ ಕೊಟ್ರೆ ಅದು 100% ಬ್ಯಾಕ್ಟ್ರಿಸೈಡಲ್, ಅದು ಬ್ಯಾಕ್ಟ್ರಿನ ಕೊಲ್ತದೆ ಸರ್. ಅದನ್ನ ಹಂಗಾಗಿ ಬ್ಯಾಕ್ಟೀರಿಯಾಗಳು ಕೊಲ್ಲೋದ್ರಿಂದ ಇನ್ಫೆಕ್ಷನ್ ಪ್ರಮಾಣ ಕಮ್ಮಿ ಆಗ್ತದೆ. ಸೊ ಜೊತೆ ಇರೋರಿಗೆ ತೊಂದರೆ ಆಗೋದಿಲ್ಲ. ಬಟ್ ಇವರು ಅಷ್ಟೇ ಕೆಮ್ಮ ಬೇಕಾದ್ರೆ, ಸೀನ್ ಬೇಕಾದ್ರೆ ಸ್ವಲ್ಪ ಮುಂಜಾಗ್ರತೆಯಾಗಿ ಮಾಸ್ಕ್ ಅನ್ನು ಹಾಕೊಂಡ್ರೆ ಅವ್ರಿಗೇನು ತೊಂದರೆ ಆಗೋದಿಲ್ಲ ಸರ್.
1: ಕಾಶಿನಾಥ್ ಅವರೇ, ಈಗ ಸೊಳ್ಳೆ, ನೊಣ ಮತ್ತು ಇತರ ಕೀಟಗಳ ಮೂಲಕ ಈ ರೋಗ ಹರಡುತ್ತದೆ ಅಂತ ನಂಬಿಕೆ ಇದೆ, ಈ ಅದರ ಬಗ್ಗೆ ಏನು ಹೇಳ್ತೀರಾ?
3: ಇಲ್ಲ ಸರ್, ಅದರ ಬಗ್ಗೆ ತಪ್ಪು ಕಲ್ಪನೆ ಇದೆ. ಇದು ಬರ್ತಕ್ಕಂಥ, ಈಗಾಗಲೇ ಮೇಡಮ್ ಹೇಳಿದ್ರು, ಭಾರಿ ಸೂಕ್ಷ್ಮ ಜೀವಿ ಇದು, ಮೈಕೋಬ್ಯಾಕ್ಟ್ರಿಯಂ ಲೆಪ್ರಿ ಇರ್ತಕ್ಕಂಥ ಒಂದು ಸೂಕ್ಷ್ಮ ಜೀವಿಯಿಂದ ಬರ್ತಕ್ಕಂಥದ್ದು. ಇದು ಸಾಂಕ್ರಾಮಿಕ ರೋಗ ಹೌದು, ಆದ್ರೆ ಎಲ್ಲರಿಗೆ ಬರ್ತಕ್ಕಂಥದ್ದು ಅಲ್ಲ. ಇದು ಯಾರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಅಂಥವ್ರಿಗೆ ಮಾತ್ರ ಈ ರೋಗವನ್ನ ಬರ್ತದೆ. ಯಾವುದೇ ಒಂದು ಸೊಳ್ಳೆ ಆಗಲಿ ಅಥವಾ ನೊಣಗಳಿಂದ ಇದು ಹರಡ್ತಕ್ಕಂಥದ್ದು ಅಲ್ಲ. ಅದಕ್ಕೆ ಇದರದೇ ಆದಂಥದ್ದು ಒಂದು ಚಿಕಿತ್ಸೆ ಇದೆ. ಈ ಚಿಕಿತ್ಸೆ ತಗೊಂಡಾಗ ಮಾತ್ರ ಸಂಪೂರ್ಣವಾಗಿ ಗುಣಮುಖ ಆಗ್ತದೆ. ಇದರಲ್ಲಿ ಎರಡು ವಿಧ ಇದೆ, ಒಂದು ಪ್ಯಾಸಿ ಬೆಸಿಲರಿ, ಇದು ಇನ್ನೊಂದು ಮಲ್ಟಿ ಬೆಸಿಲರಿ ಅಂತ. ಪ್ಯಾಸಿ ಬೆಸಿಲರಿಯಲ್ಲಿ ಮೈಕ್ರೋಬ್ಯಾಕ್ಟೀರಿಯಂ ಲೋಡ್ ಕಡಿಮೆ ಇರ್ತದೆ ಸರ್, ಮಲ್ಟಿ ಬೆಸಿಲರಿಯಲ್ಲಿ ಮೈಕ್ರೋಬ್ಯಾಕ್ಟೀರಿಯಂ ಲೋಡ್ ಹೆಚ್ಚಿಗಿರ್ತದೆ. ಪ್ಯಾಸಿ ಬೆಸಿಲರಿಯಿಂದ ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ ಸರ್, ಮಲ್ಟಿ ಬೆಸಿಲರಿ ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ. ಅದಕ್ಕೆ ಪ್ಯಾಸಿ ಬೆಸಿಲರಿ ಇದ್ದಾಗ ಮಾತ್ರ ನಮ್ಮ ಹತ್ರ ಬಂದ ಚಿಕಿತ್ಸೆ ತಗೊಂಡ್ರೆ 6 ತಿಂಗಳ ಚಿಕಿತ್ಸೆ ಕೊಡ್ತೀವಿ. ಮಲ್ಟಿ ಬೆಸಿಲರಿ ಆಯಿತು ಅಂದರೆ ಅದಕ್ಕೆ 1 ವರ್ಷ ಚಿಕಿತ್ಸೆ ಕೊಡ್ತೀವಿ ಸರ್. ಅದು ಫ್ರೀ ಆಫ್ ಕಾಸ್ಟ್, ಎಲ್ಲ ಆಸ್ಪತ್ರೆಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ದೊರೆತಿದೆ. ಅದಕ್ಕೆ ದಯಮಾಡಿ ನಮ್ಮ ಆಶಾ ಕಾರ್ಯಕರ್ತರ ಹತ್ರ ಆಗಲಿ ಅಥವಾ ನಮ್ಮ ಕ್ಷೇತ್ರ ಸಿಬ್ಬಂದಿಗಳಿದ್ದಾರೆ, PSEO, HIOs ಉಪಕೇಂದ್ರ ಮಟ್ಟದಲ್ಲಿದ್ದಾರೆ, ಅವರಿಗೆ ಭೇಟಿಯಾಗಿ ಅವರಿಗೆ ತೋರಿಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿ ಗಮನಕ್ಕೆ ತಂದು ಚಿಕಿತ್ಸೆಯನ್ನು ಪ್ರಾರಂಭ ಮಾಡಿದರೆ ಸಂಪೂರ್ಣವಾಗಿ ಗುಣಮುಖ.
1: ಮೇಡಮ್, ಈಗ ಈ ರೋಗ ಪತ್ತೆ ಆದಮೇಲೆ ರೋಗಿ ಚಿಕಿತ್ಸೆ ತಗೊಂಡ ನಂತರ, ಸಂಪೂರ್ಣ ಗುಣಮುಖವಾದ ನಂತರ ಮತ್ತೆ ಆ ರೋಗ ಅವನಿಗೆ ಅಟ್ಯಾಕ್ ಮಾಡೋ ಸಾಧ್ಯತೆ ಇದೆಯಾ?
2: ಸರ್, ಅಟ್ಯಾಕ್ ಹೆಂಗ್ ಮಾಡಬಹುದು ಅಂತಂದ್ರೆ, ಅದು ನಾವು ರಿಲ್ಯಾಪ್ಸ್ ಅಂತ ಹೇಳ್ತೀವಿ ಸರ್. ಅದು ರಿಲ್ಯಾಪ್ಸ್ ಹೆಂಗ್ ಅಂತಂದ್ರೆ, ಅವ್ರು ಗುಣಮುಖ ಆಗಿದ್ದಾರೆ, ಟ್ರೀಟ್ಮೆಂಟ್ ತಗೊಂಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ರಿಲ್ಯಾಪ್ಸ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಇದೆ. ಈಗಿರೋ MDT ಟ್ರೀಟ್ಮೆಂಟ್ ನಾವು ಮಲ್ಟಿ ಡ್ರಗ್ ಥೆರಪಿ ಕೊಡೋದ್ರಿಂದ ಪರ್ಸೆಂಟೇಜ್ ಇಸ್ ವೆರಿ ಲೆಸ್ ಸರ್.
1: ಓಕೆ ಓಕೆ. ಈ ರೋಗದಿಂದ ಅಂಗವೈಕಲ್ಯ ಉಂಟಾಗುತ್ತೆ ಅಂತಾನು ಕೇಳಿದೀವಿ.
2: ಹೌದು ಸರ್.
1: ಅದು ಎಷ್ಟು ಸತ್ಯ ಮೇಡಮ್?
2: ಸರ್, ಅಂಗವೈಕಲ್ಯತೆ ಆಗ್ತಾ ಇತ್ತು ಮುಂಚೆಯಿಂದ, ಬಟ್ ಈಗ ಅದ್ರ ಪ್ರಮಾಣನು ಕಮ್ಮಿ ಆಗಿದೆ. ಅದನ್ನ ಡಿಫಾರ್ಮಿಟಿ ಡಿಸಬಿಲಿಟೀಸ್ ಅಂತ ಹೇಳ್ತೀವಿ.
1: ಯಾವ ರೀತಿ ಅಂಗವೈಕಲ್ಯ ಉಂಟಾಗ್ತಿತ್ತು
2: ಸರ್? ಅಂಗವೈಕಲ್ಯ ಅಂತ ಅಂದ್ರೆ ನಮ್ಮ ಬೋನ್ಸ್ ಗಳಾಗಿರ್ಬೋದು, ಅದಕ್ಕೆ ನರ್ವ್ ಇನ್ವಾಲ್ವ್ಮೆಂಟ್ ಆಗ್ತದೆ, ಅದ ಸೆನ್ಸರಿ ಲಾಸ್ ಆಗ್ತದೆ ಅಂತ ಹೇಳಿದೆ ನಿಮ್ಗೆ. ಸ್ಪರ್ಶ ಜ್ಞಾನ ಇರೋದಿಲ್ಲ, ಅವು ಎಲ್ಬುಗಳು ಏನಾಗ್ತದೆ ಕ್ಲಾ ಹ್ಯಾಂಡ್ಸ್ ಅಂತ ಹೇಳ್ತೀವಿ, ಅಥವಾ ಟೋಸ್ಗಳು

0: ಆಗಿರ್ಬೋದು, ಫಿಂಗರ್ಸ್ ಗಳಾಗಿರ್ಬೋದು ಅಬ್ಸಾರ್ ಆಗ್ಬಿಡ್ತವೆ, ಆಟೋ ಆಂಪ್ಯುಟೇಷನ್ ತಮ್ಮಷ್ಟಾವೇ ಉದುರು ಬೀಳ್ತವೆ. ಆ ತರದೆಲ್ಲ ಡಿಫಾರ್ಮಿಟಿ, ಡಿಸಬಿಲಿಟಿಗಳು, ನಡೆ ಕಷ್ಟ ಆಗದೆ ಇರ್ಬೋದು, ಸ್ಟಿಫ್ನೆಸ್ ಆಗ್ತದೆ, ಕಾಂಟ್ರಾಕ್ಚರ್ಸ್ ಬರ್ತವೆ, ಇವೆಲ್ಲ ಡಿಫಾರ್ಮಿಟಿ ಅವ್ರು ಬರ್ತದೆ ಸರ್.
1: ಈಗ ಜಾಗೃತಿ ಕಾರ್ಯಕ್ರಮದ ಬಗ್ಗೆ ಮಾತಾಡೋದಾದ್ರೆ ಏನೆಲ್ಲ ವಿಶೇಷವಾದ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದಾರೆ ಮೇಡಮ್?
0: ಸರ್, ಗಾಂಧಿ ಜಯಂತಿ ದಿವಸ ಲಪ್ರಸಿ ಕಾಲೋನಿ ಅಂತ ಇದೆ, ಸರ್ಕಾರದಿಂದ ಗುರುತಿಸಿರುವ ಲಪ್ರಸಿ ಕಾಲೋನಿ. ಅದು ಲಪ್ರಸಿ ಕಾಲೋನಿ ಯಾಕಂತಂದ್ರೆ ಸರ್, ಅದ್ರ ಬಗ್ಗೆ ಹೇಳ್ತೀನಿ. ಇದು ಲಪ್ರಸಿ ಒಂದು ಕುಷ್ಠರೋಗ, ಒಂದು ಕಳಂಕಿತ ಒಂದು ಸ್ಟಿಗ್ಮಾ ಇದೆ ಸರ್, ಜನರಲ್ಲಿ ತುಂಬಾ ದೊಡ್ಡ ಸ್ಟಿಗ್ಮಾ ಇದೆ. ಆ ಸ್ಟಿಗ್ಮಾ ಹೋಗೋಸ್ಕರ ಏನ್ ಮಾಡಿದೆ ಸರ್ಕಾರ, ನಾವ್ ಹೇಳ್ದಂಗೆ ಇದು ಪಾಪಕರ್ಮದ್ದಲ್ಲ, ಸೊ ಯಾವುದೇ ದೇವರಿಂದ ಬಂದಿರೋ ರೋಗ ಅಲ್ಲ, ಇದು ಬ್ಯಾಕ್ಟೀರಿಯಾದಿಂದ ಬಂದಿರೋ ರೋಗ ಆಗಿರೋದು. ಈ ಕಳಂಕ ಎಲ್ಲರೂ ತಲೆಯಲ್ಲಿ ಇದೆ. ಸೊ ಹಂಗಾಗಿ ಏನ್ ಮಾಡಿದಾರೆ, ಕುಟುಂಬದಲ್ಲಿ ಈ ತರ ರೋಗಿ ಇದ್ದಾಗ ಅವ್ರ ಮನೆಯಿಂದ ಹೊರಹಾಕಿದ್ದಾರೆ. ಆ ತರ ಹೊರಹಾಕಪಟ್ಟ ಜನರು ಅವ್ರನ್ನ ಸರ್ಕಾರ ಒಂದು ಗುರುತಿಸಿ ಲಪ್ರಸಿ ಕಾಲೋನಿ ಅಂತ ಮಾಡಿದೆ. ಅಲ್ಲಿ ಜನ ಇದ್ದಾರೆ. ಸೊ ಜನರ ಹತ್ರ ಹೋಗಿ ನಾವು ಅದ್ರ ಬಗ್ಗೆ ಅರಿವು ಮೂಡಿಸ್ತಾ ಇದೀವಿ. ಪ್ರತಿಯೊಬ್ಬರಿಗೂ ಅವ್ರು ಆಲ್ರೆಡಿ ಕ್ಯೂರ್ಡ್, ಆ ರೋಗದಿಂದ ಮುಕ್ತ ಆಗಿದ್ದಾರೆ. ಸೊ ಅವ್ರ ಜೊತೆಗೆ ನಾವು ಹೋಗ್ಬಿಟ್ಟು ಅವ್ರಿಗೆ ಒಂದು ಕಣ್ಣಿನ ತಪಾಸಣೆ ಆಗಿರ್ಬೋದು, ಅವ್ರಿಗೆ ಕರ್ನಾಟಕ ವಿತರಣೆ ಆಗಿರ್ಬೋದು, ಅಥವಾ ಅಸಾಕಮಿಕ ರೋಗಗಳ ಪತ್ತೆ ಮಾಡ್ತಾ ಇದೀವಿ ಸರ್. ಶುಗರ್, ಬಿ ಪಿ ಚೆಕ್ ಮಾಡೋದಾಗ್ಲಿ, ಇ ಸಿ ಜಿ ಅವುಗಳೆಲ್ಲ ಮಾಡೋದು, ಅವ್ರಿಗೆ ಒಂದೇನಾರು ಹಣ್ಣು ಹಂಪಲ್ಲ ಅದರ ಊಟ ಅವ್ರಿಗೆ ಕೊಡೋ ವ್ಯವಸ್ಥೆ ಮಾಡಿ ನಾವು ಆ ದಿನದಂದು ಕಾಲೋನಿಯಲ್ಲಿ ಹೋಗಿ ಅದು ಅರಿವು ಕಾರ್ಯಕ್ರಮ ನಾವು ಮುಡಿಸ್ತಾ ಇದೀವಿ ಸರ್.
1: ತುಂಬಾ ಅತ್ಯುತ್ತಮವಾದ ಕಾರ್ಯಕ್ರಮ ಮೇಡಮ್. ಈಗ ಮೇಡಮ್, ಆರಂಭದಲ್ಲಿ ವೈದ್ಯರನ್ನ ಸಂಪರ್ಕ ಮಾಡಿದಾಗ, ಆರಂಭ ಲಕ್ಷಣಗಳಿದ್ದಾಗ, ಈ ಚಿಕಿತ್ಸಾ ಅವಧಿ ಎಷ್ಟು ಇರುತ್ತೆ ಮೇಡಮ್? ಇದು
0: ಸರ್ ಚಿಕಿತ್ಸಾ ಅವಧಿ ನಾವು ಹೇಳಿದ್ವಿ ಪಾಸಿ ಬೆಸ್ಲರಿ ಅಂತ. ಪಾಸಿ ಬೆಸ್ಲರಿ ಹೆಂಗಂದ್ರೆ ಸರ್, ಒಂದರಿಂದ ಐದು ಮಚ್ಚೆಗಳು, ತಾಮ್ರ ಬಣ್ಣದ ಮಚ್ಚೆಗಳು. ಮಲ್ಟಿ ಬೆಸ್ಲೇರಿ ಅಂದ್ರೆ ಐದರಿಂದ ಜಾಸ್ತಿ ಇರೋದು. ಪಾಸಿ ಬೆಸ್ಲರಿ ಒಂದ್ ನರ್ವ್ ಇನ್ವಾಲ್ವ್ ಮೀಟರ್ ಇರ್ತದೆ ಅಥವಾ ಇಲ್ಲದೆ ಇರಬಹುದು. ಮಲ್ಟಿ ಬೆಸ್ಲರಿ ಒಂದರಿಂದ ಜಾಸ್ತಿ ನರ್ವ್ಸ್. ಈಗ ನಮ್ಗೆ ರೇಡಿಯಲ್ ನರ್ವ್ ಹೇಳಿದೆ, ಅಲ್ನಾರ್ ನರ್ವ್ ಹೇಳಿದೆ, ಆ ನರ್ವ್ಗಳೆಲ್ಲ ಅಥವಾ ಫೇಷಿಯಲ್ ನರ್ವ್ ಇರ್ಬೋದು, ಪೋಸ್ಟ್ ಆರಿಕ್ಯುಲರ್ ನರ್ವ್ಸ್, ಈ ದೇಹದಲ್ಲಿರೋ ನರ್ವ್ಗಳು ಒಂದರಿಂದ ಜಾಸ್ತಿ ಇರೋದು ಮಲ್ಟಿ ಬೆಸ್ಲರಲ್ಲಿ. ಸೊ ಈ ತರ ಇದ್ದಾಗ ಪಾಸಿ ಬೆಸ್ಲರ್ಗೆ 6 ಮಂತ್ಸ್ ಟ್ರೀಟ್ಮೆಂಟ್ ಸರ್. ಅದು 6 ತಿಂಗಳ ಟ್ರೀಟ್ಮೆಂಟ್, 6 ತಿಂಗಳಲ್ಲೇ ಮುಗಿಸ್ಬೇಕು, ಇಲ್ಲಾಂದ್ರೆ 9 ತಿಂಗಳಲ್ಲಿ ಮುಗಿಸ್ಬೇಕು ಸರ್. ಅದೇ ತರ ಮಲ್ಟಿ ಬೆಸ್ಲರ್ ಏನಿದೆ, 100 ತಿಂಗಳಲ್ಲಿ ಆ ಟ್ರೀಟ್ಮೆಂಟ್ ಮುಗಿಸ್ಬೇಕು, ಮುಗಿಸಿದ 100% ಕ್ಯೂರ್ ಇದೆ, ಇಲ್ಲಾಂದ್ರೆ ಎಕ್ಸ್ಟೆನ್ಷನ್ ಬಂದ್ಬಿಟ್ಟು 18 ತಿಂಗಳ ತನಕ ಕೊಟ್ಟಿದೀವಿ ಸರ್. ಅಲ್ಲಿವರೆಗೂ ಅವರು ಆ ಟ್ರೀಟ್ಮೆಂಟ್ ಮುಗಿಸ್ಬೇಕು.
1: ಕೆಲವೊಬ್ಬರು ನಿಯಮಿತವಾಗಿ ಔಷಧಿ ಸೇವನೆ ಮಾಡಲ್ಲ, ಸ್ವಲ್ಪ ಲಕ್ಷಣಗಳು ಕಮ್ಮಿ ಅಂತ ಅನಿಸ್ತಾರೆ, ಆಯ್ತಪ್ಪ ಆರಾಮ ಆಗ್ತಿದೆ ನನಗೆ ಅಂತ ಬಿಡ್ತಾರೆ, ಅಂತವ್ರಿಗೆ ಏನ್ ಹೇಳ್ತಾರೆ ಮೇಡಮ್?
0: ಸರ್ ಆಕ್ಚುಲಿ ಡೆಫಿನೆಟ್ಲಿ ಲಕ್ಷಣಗಳು ಒಂದ್ 2-3 ತಿಂಗಳಲ್ಲಿ ಹೋಗ್ತವೆ, ಬಿಕಾಸ್ ಆಫ್ ಮಲ್ಟಿಪಲ್ ಡ್ರಗ್ ಥೆರಪಿ ಇರೋದ್ರಿಂದ ಸರ್. ಬಟ್ ಅದನ್ನ ಬಿಡಬಾರ್ದು ಸರ್, ಅವ್ರು ಕಂಟಿನ್ಯೂ ಮಾಡಲೇಬೇಕು. ಆ ಮಾಡೋದ್ರಿಂದ ಅವರು ರೋಗ ಮುಕ್ತ ಆಗ್ತಾರೆ. ಅದಕ್ಕೆ ಆಶಾದವರು, ನಮ್ಮ ಕಾರ್ಯಕರ್ತರು ಸೂಪರ್ವೈಸ್ ಮಾಡ್ತಾರೆ ಸರ್. ಸೂಪರ್ವೈಸ್ ಮಾಡಿ ತಗೊಂತ ಇದಾರಲ್ಲ ಅಂತ ಚೆಕ್ ಮಾಡ್ತಾರೆ. ಈ ಪ್ರತಿಯೊಂದು ರೋಗಿಗಳನ್ನ ಡೀಟೇಲ್ಸ್ ನಾವು, ನಿಕುಷ್ಟ ಅಂತ ಒಂದು ಆಪ್ ಇದೆ, ಅವ್ರದ ಡೀಟೇಲ್ಸ್, ಮುಂಚೆ ಅವ್ರಿಗಿತ್ತ, ಮುಂಚೆ ಟ್ರೀಟ್ಮೆಂಟ್ ತಗೊಂಡಿದ್ರ, ಅಥವಾ ಎಷ್ಟು ದಿವಸ ತಗೊಂಡಿದ್ರು, ಅಥವಾ ಈಗ ಹೊಸ ಪೇಷಂಟ್ ಇವರು, ಹಳೆ ಪೇಷಂಟ್, ಡಿಫಾರ್ಮಿಟಿಗಳಿದಾವ, ಇದು ಪ್ರತಿಯೊಂದು ಆನ್ಲೈನ್ ಆಪ್ ಅಲ್ಲಿ ಇದೆ ಸರ್. ಆನ್ಲೈನ್ ಆಪ್ ಅಲ್ಲಿ ಇವ್ರಗಳ ಡೀಟೇಲ್ಸ್ ಹಾಕ್ತಿವಿ, ಮತ್ತೊಂದು ಲೆಪ್ರಸಿ ಟ್ರೀಟ್ಮೆಂಟ್ ಕಾರ್ಡ್ ಇವ್ರ ಹೆಸರಲ್ಲಿ ಮಾಡ್ತೀವಿ, ತಗೊಂತ ಇದಾರಲ್ಲ ಅಂತ ಟಿಕ್ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಆರೋಗ್ಯ ಕಾರ್ಯಕರ್ತರು. ಸೊ ತಗೊಂಡಾಗ ಸೂಪರ್ವೈಸ್, ಮಂತ್ಲಿ ಒಂದು ಸೂಪರ್ವೈಸ್ ಇರ್ತದೆ, ಆ ಸೂಪರ್ವೈಸ್ ತಗೊಂಡ ಮೇಲೆ ಉಳಿದಿದ್ದೆಲ್ಲ ತಗೊಂತಾರಲ್ಲ ಟಿಕ್ ಮಾಡ್ಕೊಂಡು ನಮ್ಗೆ ಲೆಕ್ಕಪತ್ರ ಸಿಗ್ತದೆ.
1: ಮೇಡಮ್, ಈಗ ಎಲ್ಲಾ ಮಚ್ಚೆಗಳು ಕುಷ್ಠರೋಗದ ಮಚ್ಚೆಗಳೇ ಅಲ್ಲ, ಹೌದಲ್ವಾ?
0: ಹೌದು.
1: ಅದನ್ನ ಡಿಫ್ರೆನ್ಶಿಯೇಟ್ ಮಾಡೋದು ಹೇಗೆ?
0: ಇಲ್ಲಿ ಕುಷ್ಠರೋಗದಲ್ಲಿ ಏನಾಗ್ತದೆ, ತಾಮ್ರ ಬಣ್ಣದ್ದು, ಸ್ಪರ್ಶ ಇಲ್ಲದ ಜ್ಞಾನ, ತುರಿಕೆ ಇಲ್ಲದ ಅಂತ ಹೇಳಿದ್ವಿ. ಬಟ್ ಕೆಲವು ಬೇರೆ ಅಲರ್ಜಿಕ್ ಇರ್ತವೆ, ಅಥವಾ ಬೇರೆ ವೈರಲ್ ಇನ್ಫೆಕ್ಷನ್ಸ್ ಗಳಿರ್ತವೆ. ಅಲ್ಲಿ ಚಿಕನ್ ಪಾಕ್ಸ್, ಮೀಸಸ್ ಎಲ್ಲ ರಾಶಸ್ ಬರ್ತದೆ, ಇಲ್ಲಿ ಒಂದು ರಾಶಸ್ ಬರ್ತದೆ, ಬಟ್ ಇದರಲ್ಲಿ ಸ್ಪರ್ಶ ಇರಲ್ಲ ಸರ್, ತಾಮ್ರ ಬಣ್ಣದ ಇರ್ತದೆ. ಮತ್ತೆ ಇಚ್ಚಿಂಗ್ ಅಂತ ಹೇಳ್ತೀವಿ, ತುರಿಕೆ ಇರೋದಿಲ್ಲ ಸರ್. ಆಮೇಲೆ ಆ ಜಾಗದಲ್ಲಿ ಸ್ವೆಟ್ಟಿಂಗ್ ಆಗೋದಿಲ್ಲ, ಬೆವರೋದಿಲ್ಲ, ಆಮೇಲೆ ಒಂಥರ ಶೈನಿಂಗ್ ತರ ಇರ್ತದೆ, ಹೊಳಿತಾ ಇರ್ತದೆ, ಅದು ಬೇರೆದ್ರಲ್ಲಿ ಇರೋದಿಲ್ಲ. ಆಮೇಲೆ ಕೂದಲು ಬೆಳವಣಿಗೆನೂ ಆಗೋದಿಲ್ಲ ಸರ್ ಆ ಮಚ್ಚೆ ಇದ್ದಲ್ಲಿ.
1: ಈಗ ಕಶಿನಾಥ್ ಅವರೇ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ಇದೀವಿ. ಈಗ ಪ್ರಿವೆನ್ಷನ್ ತುಂಬಾ ಮುಖ್ಯ ಆಗುತ್ತೆ ಈ ತರ ರೋಗಗಳಲ್ಲಿ. ಈಗ ಈ ಕುಷ್ಠ ರೋಗಿಗಳಿಗೆ ಸಭೆಯ ಸಮಾರಂಭಗಳಲ್ಲೂ ಒಂದು ಲಿಮಿಟೆಡ್ ಆಕ್ಸೆಸ್ ಅಂತ ಹೇಳ್ಬೋದು, ನಾವು ಎಷ್ಟೇ ಇನ್ನೂ ಸಮಾಜ ಮುಂದುವರೆದಿದೆ ಅನ್ಕೊಂಡ್ರು ಅವರಿಗೆ ಮುಕ್ತವಾದ ಪ್ರವೇಶ ಇರಲ್ಲ. ಆ ನಿಟ್ಟಿನಲ್ಲಿ ಕೊನೆಯದಾಗಿ ಏನ್ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್?
2: ಸರ್, ಸಾರ್ವಜನಿಕರಲ್ಲಿ ಒಂದು ಮನವಿ ಏನಂದ್ರೆ, ನಮ್ಮ ಆಶಾ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ಮಾಡಿದಾಗ 3 ತಿಂಗಳಿಗೆ ಒಂದ್ಸಲ ಇಡೀ ಅವರು 1,000 ಜನಸಂಖ್ಯೆನ ಕವರ್ ಮಾಡ್ತಾರೆ ಸರ್. ಅವರು 1,000 ಜನಸಂಖ್ಯೆ ಕವರ್ ಮಾಡೋತ್ತಿಗೆ ಪ್ರತಿಯೊಂದು ಮನೆಗೆ ಭೇಟಿ ಕೊಡ್ತಾರೆ ಅವರು. ನಮ್ಮ ಆಶಾ ಕಾರ್ಯಕರ್ತರಲ್ಲಿ, ನಮ್ಮ ಆರೋಗ್ಯ ಕಾರ್ಯಕರ್ತರು ಎಲ್ಲರೂ ಭೇಟಿ ಕೊಟ್ಟಾಗ ಅವರಿಗೆ ಸಹಕರಿಸಿ ಎಲ್ಲ ಸಂಪೂರ್ಣವಾಗಿ ಪರೀಕ್ಷೆ ಮಾಡಿಕೊಂಡು ತಮ್ಮಲ್ಲಿರ್ತಕ್ಕಂತ ಏನೇ ಒಂದು ಮೂಢನಂಬಿಕೆಗಳಾಗಲಿ ಅಥವಾ ಅಪನಂಬಿಕೆಗಳಾಗಲಿ ಇದ್ರೆ ಅದನ್ನು ಹೋಗಲಾಡಿಸ್ಕೋಬೇಕು. ಪ್ರತಿಯೊಬ್ಬರನ್ನು ಯಾರಿಗೆ ಒಂದು ಸಂಶಯ ಬಂದಾಗ ತಕ್ಷಣವಾಗಿ ಪರೀಕ್ಷೆ ಮಾಡಿಕೊಂಡು ಅದಕ್ಕೆ ಚಿಕಿತ್ಸೆ ಪಡಿಬೇಕಂತ ಹೇಳಿ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೋತಿದ್ದೀನಿ ಸರ್.
1: ಹನುಮಂತ ರಾಯ್ ಅವರೇ, ಕೊನೆಯದಾಗಿ ತಾವು ಏನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸಾರ್ವಜನಿಕರಿಗೆ? ಕರ್ನಾಟಕವನ್ನು ಕುಷ್ಠರೋಗ ಮುಕ್ತ ಮಾಡಬೇಕು ಅನ್ನೋ ಗುರಿ ಸಾಧಿಸೋದಾದ್ರೆ ಹೇಗೆ?
3: ಸಾರ್ವಜನಿಕರಲ್ಲಿ ನಮ್ಮ ಕಳಕಳಿಯ ವಿನಂತಿ ಏನಂದ್ರೆ, ಈ ರೋಗದ ಬಗ್ಗೆ ಭಯ ಪಡಬೇಕಾಗಿಲ್ಲ. ಪ್ರಾಥಮಿಕ ಹಂತದಲ್ಲಿನೆ ಈಗಾಗಲೇ ಏನು ಪ್ರಾಥಮಿಕ ಲಕ್ಷಣಗಳು ಇರ್ತಾವ ಅವನ್ನ ಬೇಗ ತೋರಿಸ್ಕೊಂಡು ಬೇಗ ಚಿಕಿತ್ಸೆ ಪಡಿಬೇಕು. ಜೊತೆ ಜೊತೆಯಲ್ಲಿ ಸೋಂಕಿಂದು ಒಂದು ಏನಪ್ಪಾ ಅಂದ್ರೆ ಆ ರೋಗಿಯ ಸರೌಂಡಿಂಗ್ ದಲ್ಲಿ ನಾವು ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫೈಲಾಕ್ಸಿಸ್ ಅಂತ ಕೊಡ್ತಿದೀವಿ. ರೋಗಿ ಬಿಟ್ಟು ಉಳಿದವರಿಗೆ ಕೊಡುವ ಮೂಲಕ ಅವರ ಸೋಂಕನ್ನು ನಿವಾರಣೆ ಮಾಡತಕ್ಕಂತ ಒಂದು ವ್ಯವಸ್ಥೆ ಇದೆ. ಟೋಟಲಿ ಒಂದು ಮೂಢನಂಬಿಕೆ ತೆಗೆದು ಎಲ್ಲರೂ ಆರೋಗ್ಯ ಇಲಾಖೆ ಜೊತೆಯಲ್ಲಿ ಸಹಕಾರ ಮಾಡಿ ಮುಚ್ಚುಮರೆಯದೆ ಇಲ್ಲದೆ ಮುಂದೆ ಬಂದು ಈ ರೋಗದ ಬಗ್ಗೆ ಖಾತ್ರಿ ಪಡಿಸಿಕೊಳ್ಳಬೇಕು, ಅದನ್ನ ಕೈ ಜೋಡಿಸುವ ಮೂಲಕ ಇದು ಸಂಪೂರ್ಣ ನಿರ್ಮೂಲನೆ ಮಾಡಕ್ ಸಾಧ್ಯ ಅಂತ ಹೇಳ್ತೀನಿ.
1: ಮೇಡಮ್, ಕೊನೆಯದಾಗಿ ತಾವು ಕುಷ್ಠರೋಗಕ್ಕೆ ಏನಾದರೂ ಟಾಸ್ಕ್ ಫೋರ್ಸ್ ಅಂತ ಏನಾದರೂ ಮಾಡ್ಕೊಂಡಿದ್ರೆ?
0: ಹೌದು ಸರ್, ಅದು ಕರ್ನಾಟಕ ಸರ್ಕಾರದಿಂದ ನಮಗೆ ಗೌರ್ಮೆಂಟ್ ಹೇಳಿರೋ ಪ್ರಕಾರ ಲೆಪ್ರಸಿ ಟಾಸ್ಕ್ ಫೋರ್ಸ್ ಅಂತ. ಸೊ ಅದು ನಾವು ಜಿಲ್ಲಾಸ್ಪತ್ರೆ, ಅದು ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಜಿಲ್ಲೆಯಲ್ಲಿ ಲಭ್ಯ ಇರುವ ಸರ್ಕಾರಿ ಇದರಲ್ಲಿ, ಅದರಲ್ಲಿ ಮೈಕ್ರೋಬಯಾಲಜಿ ಎಚ್ ಓಡಿಗಳು. ಯಾಕಂದ್ರೆ ಒಂದು ಸ್ಲಿಟ್ ಸ್ಕಿನ್ ಸ್ಮಿಯರ್ ಅಂತ ಮಾಡ್ತೀವಿ ಲೆಪ್ರಸಿ ಡಿಟೆಕ್ಟ್ ಮಾಡಕ್ಕೆ. ಆ ಸ್ಮಿಯರ್ ನ ಇಯರ್ ಲೋಬ್ ಇಂದ ಮತ್ತೆ ಮೂಗಿನಲ್ಲಿ ಬರುವ ಸೆಕ್ರೆಷನ್ ಇಂದ ಮಾಡ್ತೀವಿ. ಸೊ ಅದನ್ನ ತಗೊಂಡ್ಬಿಟ್ಟು ಅವ್ರು ಡಿಟೆಕ್ಟ್ ಮಾಡಿ ನಮಗೆ ರಿಪೋರ್ಟ್ ಕೊಡ್ತಾರೆ. ಅದ್ರ ಜೊತೆಗೆ ಸರ್ಜರಿ ಡಾಕ್ಟರ್ಸ್ಗಳು ಬೇಕು, ಅದ್ರ ಜೊತೆಗೆ ಆರ್ಥೋಪೆಡಿಕ್, ಇಂಕಂದ್ರೆ ಡಿಫಾರ್ಮಿಟಿಗಳು, ಡಿಸಬಿಲಿಟಿಗಳನ್ನೆಲ್ಲ ನೋಡಕ್ಕೆ, ಮತ್ತೆ ಒಂದು ಸ್ಕಿನ್ ಡರ್ಮಟ್ ಎಚ್ ಓಡಿಗಳು ನಮ್ಮ ಜೊತೆಗೆ ಇದರಲ್ಲಿದ್ದಾರೆ. ಅದ್ರ ಜೊತೆ ನ್ಯೂರೋಲಜಿ ಡಾಕ್ಟರ್ಗಳು, ನರ್ವ್ ಇನ್ವಾಲ್ವ್ಮೆಂಟ್ ಆದಾಗ, ಮತ್ತೆ ಫಿಜಿಯೋಥೆರಪಿಸ್ಟು ಈ ಟಾಸ್ಕ್ ಫೋರ್ಸ್ ಅಲ್ಲಿದ್ದಾರೆ. ಸೊ ನಾವು ತಿಂಗಳ ನಾವು ಒಂದು ಮೀಟಿಂಗ್ ಮಾಡ್ತೀವಿ ಸರ್, ಲೆಪ್ರಸಿ ಟಾಸ್ಕ್ ಫೋರ್ಸ್ ಅಂತ. ನಮ್ಮ ಹತ್ರಲ್ಲಿ ಎಷ್ಟು ಡಿಟೆಕ್ಟ್ ಆಗಿದ್ದಾರೆ, ಎಷ್ಟು ಡಿಸಬಿಲಿಟಿ ಇದಾರೆ, ಡಿಫಾರ್ಮಿಟಿ ಇದಾರೆ, ನರ್ವ್ ಇನ್ವಾಲ್ವ್ಮೆಂಟು, ಮೈಕ್ರೋಬಯಾಲಜಿಗೆ ಎಷ್ಟು ಪಾಸಿಟಿವ್ ಕೇಸ್ ಬಂದಿದ್ದಾವೆ ಅಂತ ಒಂದು ಮಾಸಿಕ ಸಭೆಗಳನ್ನು ಮಾಡಿ ಎಲ್ಲ ವೈದ್ಯರು ಸೇರ್ಕೊಂಡ್ಬಿಟ್ಟು ಏನ್ ಮಾಡಬೇಕು ಏನಿಲ್ಲ ಆತರದೆಲ್ಲ ನಾವು ಟಾಸ್ಕ್ ಫೋರ್ಸ್ ಅಲ್ಲಿ ಡಿಸಿಷನ್ ತಗೋತೀವಿ ಸರ್.
1: ಕೊನೆಯದಾಗಿ ಏನ್ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತಾರೆ ಮೇಡಮ್ ಸಾರ್ವಜನಿಕರಿಗೆ?
0: ಸರ್, ಸಾರ್ವಜನಿಕ ನಿಮ್ಮ ಮುಖಾಂತರ ಹೇಳ್ಪಡೋದಂದ್ರೆ ಇದು ಒಂದು ಸ್ಟಿಗ್ಮಾ ಅಲ್ಲ, ಕಳಂಕಿತ ರೋಗ ಅಲ್ಲ. ಸೊ ಇದಕ್ಕೆ ಒಂದು ಪರಿಹಾರ ಇದೆ, ಟ್ರೀಟ್ಮೆಂಟ್ ಇದೆ, ಗುಣಮುಖವಾಗ್ತಾರೆ. ಅದು ನಮ್ಮ ಸರ್ಕಾರ ಮಟ್ಟದಲ್ಲೇ ಈ ಮಾತ್ರೆಗಳು ಸಿಗ್ತವೆ. ತುಂಬಾ ಕಾಸ್ಟ್ಲಿ ಡ್ರಗ್ಸ್ ಸರ್, ಸರ್ಕಾರ ಇದು ಉಚಿತವಾಗಿ ಕೊಡ್ತಾ ಇರೋದ್ರಿಂದ ಪ್ರತಿಯೊಬ್ಬರು ಈ ಮಾತ್ರೆಗಳನ್ನು ಸಮಯಕ್ಕೆ ಸರಿಯಾಗಿ ತಗೋಬೇಕು. ಇದರ ಕೆಲವು ಸಣ್ಣ ಪುಟ್ಟ ಸೈಡ್ ಎಫೆಕ್ಟ್ ಆಗ್ತವೆ, ವಾಂತಿ ಆಗಿರ್ಬೋದು, ಡಯರಿ ಆಗಿರ್ಬೋದು, ಹೊಟ್ಟೆ ಬ್ಯಾನಿ ಆಗಿರ್ಬೋದು, ಅಥವಾ ರೆಡ್ನೆಸ್ ಎಲ್ಲ ಆಗ್ತದೆ. ಬಟ್ ಅದು ರಿಯಾಕ್ಷನ್ ಆಗುವುದು ಯಾಕಂತಂದ್ರೆ ಅದು ಬ್ಯಾಕ್ಟೀರಿಯಾ ಕೊಲ್ಲಲ್ಪಡ್ತದೆ ಮಾತ್ರೆಯಿಂದ. ಅವಾಗ ಅದು ಸಣ್ಣ ಪುಟ್ಟ ರಿಯಾಕ್ಷನ್ ಬರ್ತವೆ. ಆ ಸಣ್ಣ ಪುಟ್ಟ ರಿಯಾಕ್ಷನ್ ಆಯಿತು ಅಂತ ಬಿಡೋದ್ ಬೇಡ. ಅವ್ರು ಸರಿಯಾಗಿ 6 ತಿಂಗಳು ಪಾಸಿ ಬೇಸಿಲರ್ ಅಲ್ಲಿ, 1 ವರ್ಷ ಮಲ್ಟಿ ಬೇಸಿಲರ್ ಸರಿಯಾಗಿ ತಗೋದ್ರಿಂದ 100% ಗುಣಮುಖ ಆಗ್ತಾರೆ. ಸೊ ಇದು ಪ್ರತಿಯೊಬ್ಬರು ಇದ್ರ ಬಗ್ಗೆ ಅರಿವು ಮೂಡಿಸಬೇಕು. ಮೊದಲ ಹಂತದಲ್ಲಿ ಯಾವಾಗ ಲಕ್ಷಣಗಳು ಕಂಡು ಬರ್ತಾವೋ ಅವಾಗೇ ಇದನ್ನ ನಾವು ಎಲ್ಲ ಲಕ್ಷಣಗಳು ಗುರುತಿಸಿಕೊಂಡು ಮಾತ್ರೆಗಳನ್ನು ನೀಡುವುದರಲ್ಲಿ ಇದನ್ನ ನಾವು ನಿರ್ಮೂಲನೆ ಮಾಡಬಹುದು. WHO ಅವರು ಒಂದು ಘೋಷವಾಕ್ಯ ಮಾಡಿದ್ದಾರೆ, ಚೈನ್ನ ಕಟ್ ಮಾಡಬೇಕು ಅಂತ ಒಂದು. ಆಮೇಲೆ 2027 ಜೀರೋ ಪ್ರಿವೆನ್ಸ್, ಜೀರೋ ಇನ್ಸಿಡೆಂಟ್ಸ್, ಜೀರೋ ಡಿಫಾರ್ಮಿಟಿ ಡಿಸಬಿಲಿಟಿ ಕೇಸ್ಗಳು, ಮತ್ತೆ ಜೀರೋ ಇನ್ಫೆಕ್ಷನ್, ಜೀರೋ ಟ್ರಾನ್ಸ್ಮಿಷನ್, ಮತ್ತೆ ಇನ್ನೊಂದು ಸರ್ ಡಿಸಬಿಲಿಟಿ ಅಂತ ಹೇಳಿದೆ. ಈಗ ಲೆಪ್ರಸಿ ಅವ್ರಿಗೆ ಡಿಸಬಿಲಿಟಿನ UDIDಯಲ್ಲಿ ನಾವು ಅವ್ರಿಗೆ ಒಂದು ಪ್ರಮಾಣ ಪತ್ರ ಕೊಡಲು ಅನುಕೂಲ ಮಾಡಿಕೊಟ್ಟಿದೀವಿ. ಸರ್ಕಾರ ಮುಂಚೆ ತುಂಬಾ ಅನುಕೂಲ ಮಾಡಿದೆ. ಲೆಪ್ರಸಿ ಆದವ್ರಿಗೆ ಅವ್ರು ಯಾವ ಓದಿದ್ದಾರೆ ಡಿಗ್ರಿಗಳು, ಅದ್ರ ಪ್ರಕಾರ ಒಂದು ಸರ್ಕಾರಿ ಸೇವೆ ಅಥವಾ ಒಂದು ಜಾಬ್ ಕೊಡೋದನ್ನು ಮಾಡಿದೆ ಸರ್. ಆ ತರನೂ ಸರ್ಕಾರದಿಂದ ವ್ಯವಸ್ಥೆ ಆಗಿದೆ ಸರ್.
1: ಇಂದಿನ ಈ ಮಾತುಕತೆಯಿಂದ ಒಂದು ಮಾತಂತೂ ಸ್ಪಷ್ಟ ಆಗಿದೆ, ಕುಷ್ಠರೋಗ ಅಂತ ಭಯಪಡ ಅಗತ್ಯ ಇಲ್ವೇ ಇಲ್ಲ. ಆದರೆ ಇದರ ಆರಂಭಿಕ ಲಕ್ಷಣಗಳು ಕಂಡು ಬಂದರೆ ನಿರ್ಲಕ್ಷ್ಯ ಮಾಡದಂತೆ ಸಮೀಪದ ಆರೋಗ್ಯ ಕೇಂದ್ರಕ್ಕೆ ಸಂಪರ್ಕ ಮಾಡಿ ಸರಿಯಾದ ಚಿಕಿತ್ಸೆ ಸರಿಯಾದ ಅವಧಿಗೆ ತೆಗೆದುಕೊಂಡ್ರೆ ರೋಗದಿಂದ ಸಂಪೂರ್ಣವಾಗಿ ಗುಣಮುಖ ಆಗಬಹುದು ಅಂತ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿಗಳು ತಮ್ಮ ತಂಡದೊಂದಿಗೆ ಬಂದು ಸ್ಪಷ್ಟವಾಗಿ ಮಾಹಿತಿ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೊಂದಿಗೆ ಮಾಹಿತಿ ಹಂಚಿಕೊಂಡಂತಹ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಧನ್ಯವಾದಗಳು ಮೇಡಮ್.
0: ಧನ್ಯವಾದಗಳು ಸರ್.
4: ಇದುವರೆಗೂ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಕುಷ್ಠರೋಗ ಸಾಮಾಜಿಕ ಕಳಂಕ ನಿರ್ಮೂಲನೆ ಜಾಗೃತಿ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಡಾಕ್ಟರ್ ರವಿಕಾಂತಿ ಎಸ್ ಕ್ಯಾತ್ನಾಳ್, ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿ, ಹಾಗೂ ಕಾಶಿನಾಥ್ ಎಲ್ಗೊಂಡೆ, ಜಿಲ್ಲಾ ಸಂಯೋಜಕರು, ಜಿಲ್ಲಾ ಕುಷ್ಠರೋಗ ಕಾರ್ಯಾಲಯ ಮತ್ತು ಹನುಮಂತರಾಯ್ ಗಟ್ಬ್ಯಾಳಿ ತಾಲೂಕು ಸಂಯೋಜಕರು. ಸಂದರ್ಶಿಸಿದವರು ಸಂಗಮೇಶ್.

0: ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ.

0: ಕಾರ್ಯಕ್ರಮದಲ್ಲಿ ಅಟಲ್ ಭೂಜಲ್ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ಪತ್ರಕರ್ತೆಯಾದ ಸರೋಜನಿ ಯಮಕನಮರಡಿ.
1: ನೀರು ಮನುಷ್ಯನ ಬದುಕಿನ ಮೂಲ ಆಧಾರ, ಜೀವ ಜಲ ಕೂಡ. ಕೃಷಿ ಕೈಗಾರಿಕೆಗೆ ನಿತ್ಯ ದೈನಂದಿನ ನಮ್ಮ ಎಲ್ಲ ಅಗತ್ಯಕ್ಕೂ ನೀರು ಬೇಕೇ ಬೇಕು. ಆದರೆ ಮಳೆಯ ಪ್ರಮಾಣದಲ್ಲಿ ಕುಸಿತ, ಹೆಚ್ಚುತ್ತಿರುವ ನೀರಿನ ಬೇಡಿಕೆ ಮತ್ತು ಭೂಗರ್ಭ ಜಲದ ಅತಿಯಾದ ಬಳಕೆಯಿಂದ ಇಂದು ಅಂತರ್ಜಲ ಮಟ್ಟ ಕುಸಿಯುತ್ತಿದೆ. ಇದಕ್ಕೆ ಪೂರಕವಾಗಿ ಭೂಮಿಯೊಳಗಿಂದ ಪಡೆದ ನೀರಿನ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಭೂಮಿಗೆ ಮರುಪೂರಣ ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರವು ಅಟಲ್ ಭೂಜಲ್ ಯೋಜನೆ ರೂಪಿಸಿದೆ. ಈ ಯೋಜನೆಯನ್ನು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ನಿಮಿತ್ತ 2019 ಡಿಸೆಂಬರ್ 25ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆರಂಭಿಸಿದರು. ಯೋಜನೆಯು ಏಪ್ರಿಲ್ 2020ರಲ್ಲಿ ಅನುಷ್ಠಾನಗೊಂಡಿತು. ಇದು ಕೇಂದ್ರ ವಲಯದ ಮತ್ತು ವಿಶ್ವ ಬ್ಯಾಂಕ್ ನೆರವಿನ ಯೋಜನೆಯಾಗಿದೆ. ನೀರಿನ ಕೊರತೆ ಮತ್ತು ಅಂತರ್ಜಲದ ಮಟ್ಟ ವೇಗವಾಗಿ ಕುಸಿಯುತ್ತಿರುವ ಕಾರಣ ಅಂಥ ಪ್ರದೇಶಗಳಲ್ಲಿ ಆ ಊರಿನ ಸಮುದಾಯ ಸಹಭಾಗಿತ್ವದ ಮೂಲಕ ಸುಸ್ಥಿರ ಅಂತರ್ಜಲ ನಿರ್ವಹಣೆ ಮಾಡುವುದೇ ಈ ಯೋಜನೆಯ ಪ್ರಮುಖ ಗುರಿಯಾಗಿದೆ. ಕೇಂದ್ರ ಸರ್ಕಾರವು ಮೊದಲು ಅಂತರ್ಜಲ ಹೆಚ್ಚು ಬಳಕೆಯಾದಂತಹ ದೇಶದ 7 ರಾಜ್ಯಗಳನ್ನು ಗುರುತಿಸಿ ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್, ಹರಿಯಾಣ, ರಾಜಸ್ಥಾನ್, ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶಗಳಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಿತ್ತು. ಇದಕ್ಕಾಗಿ 2020ರಿಂದ 2025ರವರೆಗೆ 5 ವರ್ಷಗಳ ಅವಧಿಗೆ ಸರ್ಕಾರವು ಒಟ್ಟು 6,000 ಕೋಟಿ ರೂಪಾಯಿಗಳ ಅನುದಾನ ನೀಡಿತ್ತು. 7 ರಾಜ್ಯಗಳ 80 ಜಿಲ್ಲೆಗಳ ಅಂತರ್ಜಲ ಕಡಿಮೆ ಇರುವ 8,203 ಗ್ರಾಮ ಪಂಚಾಯತಿಗಳಲ್ಲಿ ಈ ಯೋಜನೆಯಡಿ ಸಾವಿರಾರು ನೀರು ಸಂರಕ್ಷಣೆ ಮತ್ತು ನೀರು ಮರುಪೂರಣ ಕಾಮಗಾರಿಗಳು ಕೂಡ ನಡೆದಿವೆ. ನಂತರ ಯೋಜನೆಯ ನ್ಯಾಷನಲ್ ಲೆವೆಲ್ ಸ್ಟಿರಿಂಗ್ ಕಮಿಟಿಯು 2025ರಲ್ಲಿ ನಡೆಸಿದ ಸಭೆಯಲ್ಲಿ ಮತ್ತೆ 2 ವರ್ಷದ ಅವಧಿ ವಿಸ್ತರಣೆಗೆ ನಿರ್ಧರಿಸಿತು. ಭೌಗೋಳಿಕವಾಗಿ ನೀರಿನ ಮಟ್ಟ ಕಡಿಮೆ ಇರುವ ಹೆಚ್ಚಿನ 5 ರಾಜ್ಯಗಳನ್ನು ಗುರುತಿಸಿತು. 2025ರಿಂದ 2027ರ ಈ 2 ವರ್ಷಗಳ ಹೆಚ್ಚಿನ ಅವಧಿಗೆ ಹೊಸದಾಗಿ ಆಂಧ್ರಪ್ರದೇಶ, ಬಿಹಾರ್, ಪಂಜಾಬ್, ತಮಿಳುನಾಡು, ತೆಲಂಗಾಣ ಈ 5 ರಾಜ್ಯಗಳಿಗೆ ವಿಸ್ತರಿಸುವ ಪ್ರಸ್ತಾವನೆ ಕೂಡ ಮಾಡಲಾಗಿತ್ತು. ಅಂದರೆ ಒಟ್ಟು 12 ರಾಜ್ಯಗಳಿಗೆ ಅಟಲ್ ಭೂಜಲ್ ಯೋಜನೆ ವಿಸ್ತರಿಸುವ ಉದ್ದೇಶದಿಂದ 5 ರಾಜ್ಯಗಳು ಸೇರಿ 8,200 ಕೋಟಿ ಬಜೆಟ್ ನಿಗದಿಗೊಳಿಸಲಾಗಿತ್ತು. ಆದರೆ ಕೇಂದ್ರ ಸಚಿವ ಸಂಪುಟದ ಅಂತಿಮ ಅನುಮೋದನೆ ಸಿಗುವುದು ಬಾಕಿ ಇದೆ. ಪಂಜಾಬ್ ಮಾತ್ರ ಈ ಯೋಜನೆಗೆ ಹಸಿರು ನಿಶಾನೆ ತೋರಿಸಿದ್ದು, ಇನ್ನು 4 ರಾಜ್ಯಗಳು ಒಪ್ಪಿಗೆ ಸೂಚಿಸಿದ ನಂತರ ಎರಡನೇ ಹಂತದ ಅಟಲ್ ಭೂಜಲ್ ಯೋಜನೆಯು 2.0 ಅಧಿಕೃತವಾಗಿ ಶುರುವಾಗಲಿದೆ. ಇನ್ನು ಈ ಯೋಜನೆಯ ಮುಖ್ಯ ಉದ್ದೇಶ ವಿಶೇಷತೆ ಏನೆಂದರೆ, ಇದು ಕೇವಲ ಸರ್ಕಾರದಿಂದ ಹಣ ಅಥವಾ ನೀರು ಒದಗಿಸುವ ಯೋಜನೆಯಲ್ಲ. ಜನರಲ್ಲಿ ಜಾಗೃತಿ ಮೂಡಿಸಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಿಕೊಳ್ಳಲು ಸಮುದಾಯವೇ ಮುಂದಾಗಬೇಕಾಗಿರುವ ಹೊಣೆಗಾರಿಕೆಯನ್ನು ತಿಳಿಸುವ ಮಹತ್ವದ ಯೋಜನೆಯಾಗಿದೆ. ಭೂಗರ್ಭ ಜಲದ ಕುಸಿತವನ್ನು ತಡೆಯುವುದು, ಮಳೆ ನೀರನ್ನು ಸಂಗ್ರಹಿಸಿ ಅಂತರ್ಜಲ ಮರುಪೂರಣ ಹೆಚ್ಚಿಸುವುದು, ರೈತರು ಅಗತ್ಯಕ್ಕಿಂತ ಹೆಚ್ಚು ನೀರನ್ನು ಬಳಸುವುದನ್ನು ಕಡಿಮೆ ಮಾಡುವುದು, ನೀರಿನ ಮಿತವ್ಯಯ ಬಳಕೆಗೆ ಉತ್ತೇಜಿಸುವುದು, ಜಲಭದ್ರತಾ ಯೋಜನೆ ರೂಪಿಸುವುದು, ನೀರಿನ ಲಭ್ಯತೆಗೆ ಅನುಗುಣವಾಗಿ ಬೆಳೆ ಪದ್ಧತಿಯಲ್ಲಿ ಬದಲಾವಣೆ ತರಲು ಪ್ರೇರಣೆ ನೀಡುವುದು ಈ ಯೋಜನೆಯ ಮುಖ್ಯ ಧ್ಯೇಯವಾಗಿದೆ. ನೀರಿನ ಕೊರತೆಯಾದ ತಕ್ಷಣ ಕೇವಲ ಹೆಚ್ಚು ಹೆಚ್ಚು ಬೋರ್ವೆಲ್ ಕೊರೆದು ನೀರು ಹುಡುಕುವುದು ಪರ್ಯಾಯವಲ್ಲ. ಇರುವ ನೀರನ್ನು ಹೇಗೆ ಸಂರಕ್ಷಿಸುವುದು ಮತ್ತು ನೀರಿನ ಬಳಕೆಯನ್ನು ನಿಯಂತ್ರಿಸುವುದು ಅಟಲ್ ಭೂಜಲ್ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಇನ್ನು ಈ ಯೋಜನೆ ಹೇಗೆ ಕೆಲಸ ಮಾಡುತ್ತದೆ ಎಂದರೆ, ಮೊದಲನೆಯದಾಗಿ ಗ್ರಾಮದ ನೀರಿನ ಸ್ಥಿತಿಯನ್ನು ತಿಳಿದುಕೊಳ್ಳಲು ನೀರಿನ ಬಜೆಟ್ ರೂಪಿಸಲಾಗುತ್ತದೆ. ಭೂಮಿಯಲ್ಲಿ ಎಷ್ಟು ನೀರಿದೆ, ಹಾಗೆ ಎಷ್ಟು ನೀರು ಬಳಸುತ್ತಿದ್ದೇವೆ, ಬಳಸಿದ ಮೇಲೆ ಎಷ್ಟು ನೀರು ಮತ್ತೆ ಭೂಮಿಗೆ ಸೇರಿಸಬಹುದು ಎಂಬುದನ್ನು ಲೆಕ್ಕ ಹಾಕಿ ನೀರನ್ನು ಸಮರ್ಪಕವಾಗಿ ನಿರ್ವಹಿಸುವುದನ್ನು ಈ ಯೋಜನೆಯು ತಿಳಿಸುತ್ತದೆ. ನಾವು ಮನೆಯ ಆದಾಯ ಖರ್ಚಿನ ಲೆಕ್ಕ ಇಡುವಂತೆ ಗ್ರಾಮವು ಕೂಡ ತನ್ನ ನೀರಿನ ಲೆಕ್ಕ ಇಡಲೇಬೇಕು. ಒಂದು ವರ್ಷದಲ್ಲಿ ಗ್ರಾಮಕ್ಕೆ ಎಷ್ಟು ಮಳೆ ನೀರು ಲಭ್ಯವಾಗುತ್ತದೆ, ಕೃಷಿಗೆ ಎಷ್ಟು, ಕುಡಿಯಲು, ಗೃಹ ಬಳಕೆ ಮತ್ತು ಇತರ ಬಳಕೆಗೆ ಎಷ್ಟು ನೀರು ಬೇಕು, ಈ ಎಲ್ಲ ಲೆಕ್ಕಾಚಾರದ ಆಧಾರದ ಮೇಲೆ ನೀರನ್ನು ಹೇಗೆ ಬಳಸಬೇಕು ಎಂಬುದನ್ನು ಗ್ರಾಮಸ್ಥರು ಚರ್ಚಿಸಿ ಯೋಜನೆ ರೂಪಿಸುವುದೇ ನೀರಿನ ಬಜೆಟ್ ಎನ್ನುತ್ತಾರೆ. ಬೋರ್ವೆಲ್ಗಳಿಂದ ಎಷ್ಟು ನೀರು ತೆಗೆಯಲಾಗುತ್ತಿದೆ, ನೀರಿನ ಮಟ್ಟ ವರ್ಷದಿಂದ ವರ್ಷಕ್ಕೆ ಏರುತ್ತಿದೆಯೇ ಅಥವಾ ಕುಸಿಯುತ್ತಿದೆಯೋ, ಈ ಎಲ್ಲ ಮಾಹಿತಿಯನ್ನು ವೈಜ್ಞಾನಿಕವಾಗಿ ಸಂಗ್ರಹಿಸಲಾಗುತ್ತದೆ. ಇದಕ್ಕಾಗಿ ಮಳೆ ಮಾಪಕಗಳು, ನೀರಿನ ಮಟ್ಟ ಅಳೆಯುವ ಸಾಧನಗಳು, ನೀರಿನ ಹರಿವು ಅಳೆಯುವ ಮೀಟರ್ಗಳು ಸೇರಿದಂತೆ ವಿವಿಧ ವ್ಯವಸ್ಥೆಗಳನ್ನು ಬಳಸಲಾಗುತ್ತದೆ. ಹೀಗೆ ನೀರಿನ ಬಜೆಟ್ ಆಧರಿಸಿ ಗ್ರಾಮಕ್ಕೆ ಅಂದರೆ ಸಮುದಾಯದ ಸಹಭಾಗಿತ್ವದ ಜಲಭದ್ರತಾ ಯೋಜನೆ ರೂಪಿಸಲಾಗುತ್ತದೆ. ಮಾಡಲಾಗುತ್ತದೆ. ಇಲ್ಲಿ ಯಾವ ಕೆರೆಯನ್ನು ಪುನರುಜ್ಜೀವನಗೊಳಿಸಬೇಕು, ಎಲ್ಲಿ ಮಳೆ ನೀರು ಸಂಗ್ರಹಿಸಬೇಕು, ಎಲ್ಲಿ ನೀರು ಭೂಮಿಗೆ ಇಂಗುವಂತೆ ಮಾಡಬೇಕು, ಕೃಷಿಯಲ್ಲಿ ನೀರಿನ ಬಳಕೆಯನ್ನು ಹೇಗೆ ಕಡಿಮೆ ಮಾಡಬೇಕು, ಯಾವ ಬೆಳೆಗಳಿಗೆ ಆದ್ಯತೆ ನೀಡಬೇಕು, ಇಂತಹ

0: ಪ್ರಶ್ನೆಗಳಿಗೆ ಸ್ಥಳೀಯ ಪರಿಸ್ಥಿತಿಗೆ ಅನುಗುಣವಾಗಿ ಪರಿಹಾರ ಕಂಡುಕೊಳ್ಳಲಾಗುತ್ತದೆ. ಈ ಅಟಲ್ ಭೂಜಲ್ ಯೋಜನೆಯು ಇಲ್ಲಿ ಹೇಗೆ ಕಾರ್ಯರೂಪುಗೊಳ್ಳುವುದು ಎಂದರೆ, ಮಳೆ ನೀರನ್ನು ಭೂಮಿಗೆ ಮರಳಿ ಸೇರಿಸುವುದು, ಆ ನೀರು ವೇಗವಾಗಿ ಹರಿದು ಹೋಗದೆ ಭೂಮಿಯಲ್ಲಿ ಇಂಗುವಂತೆ ಮಾಡುವುದು, ಇದಕ್ಕಾಗಿ ಕೆರೆಕಟ್ಟೆ ಸುಧಾರಣೆ, ಚೆಕ್ ಡ್ಯಾಂ, ಮಳೆ ನೀರು ಸಂಗ್ರಹಣೆ ಮತ್ತು ಕೃತಕ ಭೂಗರ್ಭ ಜಲ ಮರುಪೂರಣದಂತಹ ವಿವಿಧ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತದೆ. ಈಗಾಗಲೇ ಈ ಯೋಜನೆಯಡಿ ಸುಮಾರು 81,000 ನೀರು ಸಂರಕ್ಷಣೆ ಮತ್ತು ಭೂಗರ್ಭ ಜಲ ಮರುಪೂರಣ ಕಾಮಗಾರಿ ನಡೆದಿರುವ ಬಗ್ಗೆ ಕೇಂದ್ರ ಸರ್ಕಾರವು ವರದಿ ಮಾಡಿದೆ. ಈ ಯೋಜನೆಯಲ್ಲಿ ರೈತರ ಪಾತ್ರ ಬಹಳ ಪ್ರಮುಖವಾಗಿದೆ. ಕೃಷಿಯಲ್ಲಿಯೇ ಅಂತರ್ಜಲದ ದೊಡ್ಡ ಪ್ರಮಾಣದ ಬಳಕೆಯಾಗುವುದರಿಂದ ಬೆಳೆ ಪದ್ಧತಿ ಬದಲಾವಣೆ, ನೀರಿನ ಸಂರಕ್ಷಣೆ ಮತ್ತು ಸಮರ್ಥ ಬಳಕೆಗೆ ರೈತರ ಸಹಕಾರ ಅತ್ಯಗತ್ಯವಾಗಿದೆ. ಹನಿ ನೀರಾವರಿ, ತುಂತುರು ನೀರಾವರಿ, ನೀರು ಉಳಿಸುವ ಕೃಷಿ ಪದ್ಧತಿಗಳು, ಸೂಕ್ಷ್ಮ ಬೆಳೆ ಆಯ್ಕೆ ಮತ್ತು ಅಗತ್ಯವಿರುವಷ್ಟು ಮಾತ್ರ ನೀರಾವರಿ ಮಾಡುವಂತಹ ಕ್ರಮಗಳಿಗೆ ಮುಂದಾಗಲೇಬೇಕಿದೆ. ಮಳೆ ನೀರು ಮರುಪೂರಣದಲ್ಲಿ ರೈತರು ನೇರವಾಗಿ ಭಾಗವಹಿಸುತ್ತಾರೆ. ಕಡಿಮೆ ನೀರಿನ ಉತ್ತಮ ಬೆಳೆ ಎಂಬ ದಿಕ್ಕಿಗೆ ಸಾಗುವುದು ಯೋಜನೆಯ ಪ್ರಮುಖ ಉದ್ದೇಶಗಳಲ್ಲಿ ಒಂದು. ಹೀಗಾಗಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ನೀರಿನ ಬಜೆಟ್ ಕಡ್ಡಾಯಗೊಳಿಸಲಾಗಿದೆ. ಇನ್ನು ಕಾರ್ಯಕ್ಷಮತೆ ಆಧಾರಿತ ಧನ ಸಹಾಯ ಎಂದರೆ, ಚೆನ್ನಾಗಿ ಕೆಲಸ ಮಾಡಿದ ರಾಜ್ಯಗಳಿಗೆ ಹೆಚ್ಚು ಹಣ ನೀಡುವ ಯೋಜನೆ ಕೂಡ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ. ಯಾರೆಲ್ಲ ಕೆಲಸ ಮಾಡುತ್ತಾರೆ ಎಂದರೆ, ಈ ಯೋಜನೆ ಸರ್ಕಾರದ ಒಂದು ಇಲಾಖೆಯ ಕೆಲಸ ಮಾತ್ರವಲ್ಲ. ಭಾರತ ಸರ್ಕಾರ, ಜಲಶಕ್ತಿ ಸಚಿವಾಲಯ, ಜಲಸಂಪನ್ಮೂಲ, ನದಿ ವಿಕಾಸ ಮತ್ತು ಗಂಗಾ ಸಂರಕ್ಷಣೆ ಇಲಾಖೆಯು ಜಾರಿಗೊಳಿಸಿದ್ದು, ಸಮುದಾಯದ ಸಹಭಾಗಿತ್ವವನ್ನು ಉತ್ತೇಜಿಸಲು ಗ್ರಾಮ ಪಂಚಾಯಿತಿ ಮತ್ತು ರಾಜ್ಯ ಸರ್ಕಾರಗಳಿಗೆ ನೆರವಾಗಿದೆ. ಸಮುದಾಯ ಸಹಭಾಗಿತ್ವ ಅಂತರ್ಜಲ ನಿರ್ವಹಣಾ ಸಮಿತಿಯು ಜನರ ಸಹಭಾಗಿತ್ವ ಹೆಚ್ಚಿಸುವ ಹೊಣೆಗಾರಿಕೆ ನಿಭಾಯಿಸುತ್ತದೆ. ಜಿಲ್ಲಾ ಮಟ್ಟದ ಸಂಬಂಧಪಟ್ಟ ಇಲಾಖೆಗಳು ಗ್ರಾಮ ಪಂಚಾಯಿತಿಗಳಿಗೆ ತಾಂತ್ರಿಕ ಹಾಗೂ ಆಡಳಿತಾತ್ಮಕ ನೆರವು ನೀಡಿ ಯೋಜನೆ ಅನುಷ್ಠಾನಕ್ಕೆ ಸಹಕರಿಸುತ್ತವೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪಂಚಾಯಿತಿ ಮತ್ತು ಗ್ರಾಮಸ್ಥರು ಸೇರಿ ನೀರಿನ ಬಜೆಟ್ ಮತ್ತು ಜಲಭದ್ರತಾ ಯೋಜನೆ ರೂಪಿಸಿ ಅನುಷ್ಠಾನಕ್ಕೆ ಸಹಕರಿಸುತ್ತಾರೆ. ಇದರ ಜೊತೆಗೆ ವಿವಿಧ ಇಲಾಖೆಗಳು, ರೈತರು, ರೈತ ಮಹಿಳೆಯರು, ಗ್ರಾಮಸ್ಥರು, ಸ್ಥಳೀಯ ಸಂಘಟನೆಗಳು, ಸಂಘ ಸಂಸ್ಥೆಗಳು, ಯುವ ಜನತೆ ಭಾಗವಹಿಸಿ ಒಟ್ಟಾಗಿ ಕೆಲಸ ಮಾಡುವುದು ಅಟಲ್ ಭೂಜಲ್ ಯೋಜನೆಯ ಮುಖ್ಯ ಆಶಯವಾಗಿದೆ. ಇನ್ನು 2026 ಜನವರಿಯಲ್ಲಿ ಕೇಂದ್ರ ಸರ್ಕಾರ ಪ್ರಕಟಿಸಿದ ಮಾಹಿತಿಯ ಪ್ರಕಾರ 7 ರಾಜ್ಯಗಳಲ್ಲಿ ಭೂಗರ್ಭ ಜಲ ಕುಸಿತದ ದರದಲ್ಲಿ ಸುಧಾರಣೆ ಕಂಡುಬಂದಿದೆ. ಕರ್ನಾಟಕದಲ್ಲಿ 14 ಜಿಲ್ಲೆಗಳ ಮತ್ತು 1,199 ಗ್ರಾಮ ಪಂಚಾಯಿತಿಗಳು ಯೋಜನೆಯ ವ್ಯಾಪ್ತಿಗೊಳಪಟ್ಟಿದ್ದು, ಇಲ್ಲಿಯೂ ಗಮನಾರ್ಹ ಪ್ರಗತಿ ದಾಖಲಾಗಿದೆ. ನೀರು ಪ್ರಕೃತಿಯ ಕೊಡುಗೆ, ಆದರೆ ಅದರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಮಳೆ ಕಡಿಮೆಯಾದಾಗ ಮಾತ್ರ ನೀರಿನ ಮಹತ್ವ ನೆನಪಾಗಬಾರದು. ಮಳೆ ಬಂದಾಗಲೇ ನೀರನ್ನು ಹಿಡಿದು ಉಳಿಸಿ ಭೂಮಿಗೆ ಇಂಗಿಸಿ ಅಗತ್ಯಕ್ಕೆ ತಕ್ಕಂತೆ ಬಳಸುವ ಹೊಣೆ ನಮ್ಮೆಲ್ಲರ ಮೇಲಿದೆ. ನಮ್ಮ ಗ್ರಾಮದ ನೀರನ್ನು ಉಳಿಸುವ ಕೆಲಸ ನಮ್ಮದು, ಸರ್ಕಾರದ ಕೆಲಸ ಮಾತ್ರವಲ್ಲ. ರೈತರು, ಮಹಿಳೆಯರು, ಯುವಕರು, ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳು, ಪ್ರತಿಯೊಬ್ಬರೂ ಇದರಲ್ಲಿ ಪಾಲುದಾರರು ಆಗಲೇಬೇಕು. ಭೂಮಿಯೊಳಗಿನ ನೀರನ್ನು ಕೇವಲ ತೆಗೆದುಕೊಳ್ಳುವುದು ನಮ್ಮ ಹಕ್ಕಲ್ಲ. ಅದನ್ನು ಮತ್ತೆ ಭೂಮಿಗೆ ಸೇರಿಸಿ ನೀರನ್ನು ಬಳಸುವ ಮೊದಲು ಅದರ ಲೆಕ್ಕ ತಿಳಿಯುವುದು ನಮ್ಮೆಲ್ಲರ ಕರ್ತವ್ಯ ಕೂಡ. ಇಂದು ಉಳಿಸಿದ ಒಂದು ಹನಿ ನೀರು ನಾಳೆ ಒಂದು ಬದುಕನ್ನು ಉಳಿಸಬಹುದು. ಇದೇ ಅಟಲ್ ಭೂಜಲ ಯೋಜನೆಯ ಆಶಯವಾಗಿದೆ.
1: ಇದುವರೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಅಟಲ್ ಭೂಜಲ್ ಯೋಜನೆ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆಯಾದ ಸರೋಜನಿ ಯಮಕನಮರಡಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

ನಿಮಗೊಂದು ಸಂತಸದ ಸುದ್ದಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯ ವಿವಿಧ ಯೋಜನೆಗಳು ಮತ್ತು ಕಾರ್ಯಚಟುವಟಿಕೆಗಳು ಕುರಿತ ರೇಷ್ಮೆ ಸಿರಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ. ಕೇಳಿ, ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರೇಷ್ಮೆ ಸಿರಿ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಹಲವು ಪೀಳಿಗೆ ಸರ್ಕಾರ ತಂತ್ರಜ್ಞಾನ ಮತ್ತು ಪಠ್ಯಕ್ರಮ ಬದಲಾದರೂ

0: ಕೇಂದ್ರ ಲೋಕಸೇವಾ ಆಯೋಗದ ಮೇಲಿನ ವಿಶ್ವಾಸ ಅಚಲ, ಪ್ರಧಾನಿ ನರೇಂದ್ರ ಮೋದಿ. ಸ್ವಚ್ಛತೆ ಒಂದು ದಿನದ ಅಭಿಯಾನವಾಗಬಾರದು, ಪ್ರತಿದಿನದ ಕರ್ತವ್ಯವಾಗಬೇಕು, ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್. ಇಂದು ರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನ, ಸಕಾಲದಲ್ಲಿ ರಕ್ತ ಪೂರೈಕೆ ಖಾತ್ರಿಗೆ ಬದ್ಧತೆ ಪುನರುಚ್ಚರಿಸಲು ಸಚಿವ ಜೆಪಿ ನಡ್ಡಾ ಕರೆ. ವಿಮಾನ ಪತನವಾಗುವುದನ್ನು ತಡೆದು ನೂರಾರು ಜನರ ಪ್ರಾಣ ಉಳಿಸಿದ ಭಾರತದ ಪೈಲಟ್ ಸ್ಮಿತ್ ಮಚ್ಚರ್ ಕಾರ್ಯಕ್ಕೆ ಗಣ್ಯರ ಶ್ಲಾಘನೆ. ಏಷ್ಯನ್ ಕ್ರೀಡಾಕೂಟ ಇಂದು ಬೆಳಗ್ಗೆ ಒಂದು ಬೆಳ್ಳಿ ಎರಡು ಕಂಚಿನೊಂದಿಗೆ ಪದಕ ಭೇಟಿ ಮುಂದುವರೆಸಿದ ಭಾರತೀಯ ಆಟಗಾರರು. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ದೆಹಲಿಯ ಭಾರತ್ ಮಂಟಪ್ನಲ್ಲಿ ನಡೆದಂತಹ ಕೇಂದ್ರ ಲೋಕಸೇವಾ ಆಯೋಗ ಯುಪಿಎಸ್ಸಿ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗಿಯಾಗಿ ಮಾತನಾಡಿದರು. ಯುಪಿಎಸ್ಸಿ 100 ವರ್ಷಗಳನ್ನು ಪೂರೈಸಿರುವುದು ಒಂದು ವೈಭವವಷ್ಟೇ ಅಲ್ಲ, ಇದು ಪ್ರತಿ ವರ್ಷ ಲಕ್ಷಾಂತರ ಯುವಕರ ಆಶೋತ್ತರಗಳ ಸಂಭ್ರಮವೂ ಆಗಿದೆ. ಜೊತೆಗೆ ಪ್ರತಿಯೊಬ್ಬ ಭಾರತೀಯರು ಈ ಸಂಸ್ಥೆಯ ಮೇಲಿಟ್ಟಿರುವಂತಹ ವಿಶ್ವಾಸದ ಆಚರಣೆಯೂ ಕೂಡ ಆಗಿದೆ. ನೂರಾರು ವರ್ಷಗಳಲ್ಲಿ ಪೀಳಿಗೆಗಳು ಬದಲಾಗಿವೆ, ಸರ್ಕಾರಗಳು ಬದಲಾಗಿವೆ, ತಂತ್ರಜ್ಞಾನ ಬೆಳವಣಿಗೆಯಾಗಿವೆ, ಪಠ್ಯಕ್ರಮಗಳು ಪರಿಷ್ಕರಣೆಯಾಗಿವೆ, ಆದರೆ ಯುಪಿಎಸ್ಸಿ ಮೇಲಿನ ನಂಬಿಕೆ ಮಾತ್ರ ಅಚಲವಾಗಿದೆ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ.
1: ಹಮಾರಿ ಸಿವಿಲ್ ಸರ್ವಿಸಸ್ ಸೇ ಭೀ ನಯೆ ಬದಲಾವ್ ಕಿ ಮಾಂಗ್ ಕರ್ತಿ ಹೈ, ಇಸ್ಲಿಯೇ ಹಮೇ ಅಪ್ನೆ ಸಿಲೆಕ್ಷನ್ ಪ್ಯಾರಾಮೀಟರ್ಸ್ ಔರ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಕೋ ಭೀ ಭವಿಷ್ಯ ಕಿ ಜರೂರತೋಂ ಕೆ ಅನುರೂಪ ಬನಾನಾ ಹೋಗಾ. ಹಮೇ ಐಸೆ ಯುವಾಓಂ ಕೋ ಪಬ್ಲಿಕ್ ಸರ್ವಿಸ್ ಮೇ ಲಾನಾ ಹೋಗಾ ಜೋ ಪಬ್ಲಿಕ್ ಆಫೀಸ್ ಸೇ ನಹೀ ಪಬ್ಲಿಕ್ ಸರ್ವಿಸ್ ಸೇ ಆಕರ್ಷಿತ ಹೋ. ಇಸ್ಲಿ ಜರೂರಿ ಹೈ ಕಿ ರಿಕ್ರೂಟ್ಮೆಂಟ್ ಕಿ ಪರೀಕ್ಷಾ ಸಿರ್ಫ್ ಯಹ ನ ಪರಖೆ ಕ್ಯಾಂಡಿಡೇಟ್ ಕಿತನಾ ಜಾನ್ತಾ ಹೈ ಬಲ್ಕಿ ವೋ ಯಹ ಭೀ ದೇಖೆ ಕಿ ವಹ ಯುವಾ ಸಿವಿಲ್ ಸರ್ವಿಸಸ್ ಮೇ ಆನಾ ಕ್ಯೋಂ ಚಾಹತಾ ಹೈ.
0: ಸಾರ್ವಜನಿಕ ಸೇವೆಗೆ ಮತ್ತಷ್ಟು ಯುವ ಜನರನ್ನು ತರುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ ಪ್ರಧಾನಿ, 21ನೇ ಶತಮಾನದಲ್ಲಿ ಭಾರತ ಹೊಸ ದುಡಿಯುವ ಸಂಸ್ಕೃತಿಯತ್ತ ಸಾಗುತ್ತಿದ್ದು ಅದರಲ್ಲಿ ಜನಸ್ನೇಹಿ, ಸಕ್ರಿಯ ಮತ್ತು ಉತ್ತಮ ಆಡಳಿತ ಮೂಲತತ್ವಗಳಾಗಿವೆ ಎಂದು ಹೇಳಿದ್ದಾರೆ. ಸಂಸ್ಥೆಯ ಈ 100 ವರ್ಷಗಳ ಪಯಣದಲ್ಲಿ ಶ್ರಮಿಸಿದ ಎಲ್ಲರಿಗೂ ಗೌರವ ಸಲ್ಲಿಸುವುದಾಗಿ ತಿಳಿಸಿದ ಪ್ರಧಾನಿ ನರೇಂದ್ರ ಮೋದಿಯವರು ಇದೇ ವೇಳೆ ಶತಮಾನೋತ್ಸವದ ಸ್ಮರಣಾರ್ಥ ಅಂಚೆ ಚೀಟಿ ಮತ್ತು ನಾಣ್ಯವನ್ನು ಬಿಡುಗಡೆ ಮಾಡಿದರು ಮತ್ತು ಯುಪಿಎಸ್ಸಿಗೆ ಸಂಬಂಧಿಸಿದ 100 ಕಾನೂನು ಬದಲಾವಣೆಗಳ ಕೈಪಿಡಿಯನ್ನೂ ಕೂಡ ಅವರು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದರು. ಶತಮಾನೋತ್ಸವ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಸೇವೆ ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್, ಯುಪಿಎಸ್ಸಿ ಹಲವು ಮಹತ್ವದ ಮೈಲಿಗಲ್ಲುಗಳನ್ನು ದಾಟಿದೆ ಮತ್ತು ಕಳೆದ 12 ವರ್ಷಗಳಲ್ಲಿ ನೇಮಕಾತಿಯಲ್ಲಿ ನೂತನ ಆಯಾಮಗಳನ್ನು ಸೇರ್ಪಡೆ ಮಾಡಿದೆ. ನೇಮಕಾತಿ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತಂದಿರುವುದರಿಂದ ಸಾರ್ವಜನಿಕ ವಿಶ್ವಾಸ ವೃದ್ಧಿಸಿದೆ. ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 65,000 ನೇಮಕಾತಿಗಳನ್ನು ಯುಪಿಎಸ್ಸಿ ಮೂಲಕ ನಡೆಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಸ್ವಚ್ಛತಾ ಹಿ ಸೇವಾ ಅಭಿಯಾನದ ಭಾಗವಾಗಿ ದೆಹಲಿಯ ಸಫ್ತಾರ್ ಜಂಗ್ ಗೋಪುರದ ಬಳಿ ಇಂದು ಬೆಳಗ್ಗೆ ನಡೆದ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಭಾಗಿಯಾಗಿದ್ದರು. ಇದೇ ವೇಳೆ ಅವರು ಸ್ವಚ್ಛತೆ ಕೇವಲ ಒಂದು ದಿನದ ಅಭಿಯಾನವಾಗಬಾರದು, ಅದು ಪ್ರತಿದಿನದ ಕರ್ತವ್ಯವಾಗಬೇಕು, ಸ್ವಚ್ಛತೆ ಪ್ರತಿಯೊಬ್ಬರ ಮನೆಯಿಂದ ಆರಂಭವಾಗಬೇಕು, ನೆರೆಹೊರೆ ಮತ್ತು ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ಮೂಲಕ ಇಡೀ ರಾಷ್ಟ್ರದಲ್ಲಿ ಸ್ವಚ್ಛತೆ ಕಾಯ್ದುಕೊಳ್ಳಬೇಕು ಎಂದು ಹೇಳಿದರು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಸ್ವಚ್ಛತೆಗೆ ಆದ್ಯತೆ ನೀಡಿದ್ದರು. ಅದರಂತೆ ದೇಶದಾದ್ಯಂತ ಸ್ವಚ್ಛತೆಗಾಗಿ ವಿಶೇಷ ಅಭಿಯಾನಗಳನ್ನು ಕೈಗೊಳ್ಳಲಾಗುತ್ತಿದೆ. ಸಾರ್ವಜನಿಕರು ಸ್ವತಃ ತಾವೇ ಎಲ್ಲೆಡೆ ಸ್ವಚ್ಛತೆ ಕಾಯ್ದುಕೊಳ್ಳುವ ಸಂಕಲ್ಪವನ್ನು ಮಾಡಬೇಕಿದೆ ಎಂದು ಅವರು ಕರೆ ನೀಡಿದರು. ಇಂದು ರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನ. ಈ ಸಂದರ್ಭದಲ್ಲಿ ಎಲ್ಲಾ ಸ್ವಯಂ ಪ್ರೇರಿತ ರಕ್ತದಾನಿಗಳ ಅಮೂಲ್ಯ ಕೊಡುಗೆಯನ್ನು ಸ್ಮರಿಸಿರುವ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಸಕಾಲದಲ್ಲಿ ಸುರಕ್ಷಿತ ರಕ್ತ ಪೂರೈಕೆಯನ್ನು ಖಾತರಿಪಡಿಸಿಕೊಳ್ಳಲು ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸೋಣ ಎಂದು ಕರೆ ನೀಡಿದ್ದಾರೆ. ಅವರು ತಮ್ಮ ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ಈ ವರ್ಷದ ಘೋಷವಾಕ್ಯ ಮಾನವೀಯತೆಯ ಒಂದು ಹನಿ, ರಕ್ತದಾನ ಮಾಡಿ ಜೀವ ಉಳಿಸಿ ಎಂಬುದಾಗಿದ್ದು ಅದರಂತೆ ಯುವ ಜನತೆ ಸೇರಿದಂತೆ ಎಲ್ಲ ಅರ್ಹ ನಾಗರಿಕರು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಲು ಮುಂದಾಗಬೇಕು ಎಂದು ಹೇಳಿದ್ದಾರೆ. ಸಾಕಷ್ಟು ಮತ್ತು ಸುರಕ್ಷಿತ ರಕ್ತದ ಲಭ್ಯತೆಯನ್ನು ಕಾಯ್ದುಕೊಳ್ಳಲು ಸ್ವಯಂ ಪ್ರೇರಿತ ರಕ್ತದಾನವನ್ನು ಪ್ರೋತ್ಸಾಹಿಸೋಣ ಮತ್ತು ನಮ್ಮ ಸಮುದಾಯಿಕ ಪ್ರಯತ್ನಗಳನ್ನು ಮತ್ತಷ್ಟು ಬಲಪಡಿಸೋಣ ಎಂದು ಅವರು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದುಬೈನಿಂದ ಇಸ್ರೇಲ್ಗೆ ಹೊರಟಿದಂತಹ ಫ್ಲೈ ದುಬೈ ವಿಮಾನದ ಪತನವನ್ನು ತಡೆದು ನೂರಾರು ಮಂದಿಯ ಪ್ರಾಣ ಉಳಿಸಿದ ಭಾರತೀಯನೋರ್ವ ಪೈಲಟ್ ಸ್ಮಿತ್ ಮಚ್ಚರ್ ಅವರ ಕಾರ್ಯವನ್ನು ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಹಲವು ಗಣ್ಯರು ಶ್ಲಾಘಿಸಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ತಮ್ಮ ಸಂದೇಶದಲ್ಲಿ ಸ್ಮಿತ್ ಅವರ ಬಗ್ಗೆ ರಾಷ್ಟ್ರ ಹೆಮ್ಮೆ ಪಡುತ್ತದೆ, ಅವರ ಶೌರ್ಯ ಮತ್ತು ಅಪ್ರತಿಮ ಧೈರ್ಯಕ್ಕೆ ಎಲ್ಲರೂ ತಲೆಬಾಗಲೇಬೇಕು, ತಾವು ಗಾಯಗೊಂಡಿದ್ದರೂ ಸಹ ಇತರರ ಅಮೂಲ್ಯ ಜೀವವನ್ನು ಉಳಿಸುವ ಮೂಲಕ ಸ್ಮಿತ್ ಕಾರ್ಯವನ್ನು ನಿರ್ವಹಿಸಿದ್ದಾರೆ, ಅವರು ಶೀಘ್ರ ಗುಣಮುಖರಾಗಲಿ ಎಂದು ಆಶಿಸಿದ್ದಾರೆ. ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಒಬ್ಬ ಸಾಹಸಿ, ಅತ್ಯಂತ ಗಂಭೀರ ಅಪಾಯದ ನಡುವೆಯೂ ಮತ್ತು ತೀವ್ರವಾಗಿ ಗಾಯಗೊಂಡಿದ್ದರೂ ಸಹ ಅವರು ಇತರರ ಪ್ರಾಣ ಉಳಿಸಲು ಅಪಾರ ಧೈರ್ಯ ಮತ್ತು ದೃಢ ಸಂಕಲ್ಪ ಪ್ರದರ್ಶಿಸಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ಭಾರತಕ್ಕೆ ಕ್ಯಾಪ್ಟನ್ ಮಚ್ಚರ್ ಅವರ ಬಗ್ಗೆ ಹೆಮ್ಮೆ ಇದೆ, ಅವರು ಶೀಘ್ರ ಚೇತರಿಸಿಕೊಳ್ಳಲಿ ಮತ್ತು ಉತ್ತಮ ಆರೋಗ್ಯ ಹೊಂದಲಿ ಎಂದು ಪ್ರಾರ್ಥನೆ ಮಾಡುವುದಾಗಿ ಪ್ರಧಾನಿ ತಮ್ಮ ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ತಿಳಿಸಿದ್ದಾರೆ. ಈ ಮಧ್ಯೆ ಪ್ರಧಾನಿಯವರು ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಅವರ ಪೋಷಕರು ಹಾಗೂ ಪತ್ನಿಯೊಂದಿಗೆ ದೂರವಾಣಿ ಮೂಲಕ ಸಮಾಲೋಚನೆಯನ್ನು ನಡೆಸಿ ನೂರಾರು ಮಂದಿಯ ಪ್ರಾಣ ಉಳಿಸಿದ ಸ್ಮಿತ್ ಕಾರ್ಯವನ್ನು ಶ್ಲಾಘಿಸಿದ್ದಾರೆ. ಅಲ್ಲದೆ ಸ್ಮಿತ್ ಕುಟುಂಬಕ್ಕೆ ಸಾಧ್ಯವಿರುವಂತಹ ಎಲ್ಲಾ ನೆರವನ್ನು ನೀಡುವುದಾಗಿ ಭರವಸೆ ನೀಡಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಸಹ ಸ್ಮಿತ್ ಮಚ್ಚರ್ ಅವರ ಧೈರ್ಯವನ್ನು ಶ್ಲಾಘಿಸಿ ಅವರಿಂದಾಗಿ ಫ್ಲೈ ದುಬೈ ವಿಮಾನ ಪತನ ತಪ್ಪಿದೆ, ಅಪಾಯದಲ್ಲಿದ್ದಂತಹ ನೂರಾರು ಮಂದಿಯ ಜೀವ ಉಳಿಸಿದ್ದಾರೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಜರುಗುತ್ತಿದೆ. ಜನ ಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ವೋಕಲ್ ಫಾರ್ ಲೋಕಲ್ ಅಂದರೆ ಸ್ಥಳೀಯ ಉತ್ಪನ್ನಗಳಿಗೆ ಧ್ವನಿಗೂಡಿಸಿ ಎಂಬುದರ ಕುರಿತಾದಂತಹ ವರದಿ ಮೂಡಿಬರಲಿದೆ. ದೇಶದಲ್ಲಿ ಗ್ರಾಹಕರ ಆಯ್ಕೆಗಳು ಬದಲಾಗುತ್ತಿದೆ. ಮೊದಲು ಆಮದು ಮಾಡಿಕೊಂಡ ಮತ್ತು ಬಹುದೊಡ್ಡ ಬ್ರ್ಯಾಂಡ್ಗಳ ವಸ್ತುಗಳನ್ನು ಬಯಸುತ್ತಿದ್ದಂತಹ ಜನರು ಇದೀಗ ದೇಶೀಯ ಉತ್ಪನ್ನಗಳತ್ತ ಒಲವು ತೋರುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ದೇಶೀಯ ಉತ್ಪನ್ನಗಳಿಗೆ ಮಾರುಕಟ್ಟೆ ಬೇಡಿಕೆ ಹೆಚ್ಚಾಗಿದ್ದರಿಂದ ನಮ್ಮ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಹಾಗೂ ಕರಕುಶಲ ಕರ್ಮಿಗಳಿಗೆ ಹೆಚ್ಚಿನ ಕೆಲಸ ದೊರಕುತ್ತಿದೆ. ಸ್ಥಳೀಯ ಉತ್ಪನ್ನಗಳಿಗೆ ಬೆಂಬಲ ನೀಡಬೇಕೆಂಬ ಪ್ರಧಾನಿ ನರೇಂದ್ರ ಮೋದಿಯವರ ಕರೆಯ ಮೇರೆಗೆ ದೇಶದ ಬಹುಪಾಲು ಜನರು ವಿದೇಶಿ ವಸ್ತುಗಳಿಗಿಂತ ಹೆಚ್ಚಾಗಿ ದೇಶೀಯ ಉತ್ಪನ್ನಗಳ ಖರೀದಿ ಮತ್ತು ಬಳಕೆಗೆ ಮುಂದಾಗಿದ್ದಾರೆ. ಹಾಗಾಗಿ ದೇಶೀಯ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಾಗಿ ವ್ಯಾಪಾರ ವಹಿವಾಟು ವೃದ್ಧಿಯಾಗಿರುವುದಲ್ಲದೆ ಸ್ಥಳೀಯ ಕುಶಲ ಕರ್ಮಿಗಳಿಗೂ ಉತ್ತಮ ಆದಾಯ ದೊರಕುತ್ತಿದ್ದು ಅವರ ಜೀವನದ ಮಟ್ಟ ಸುಧಾರಣೆಯಾಗುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಕರೆಯಿಂದಾಗಿ ಸಾಕಷ್ಟು ಬದಲಾವಣೆಗಳು ಆಗುತ್ತಿದ್ದು ಸ್ಥಳೀಯ ಉತ್ಪನ್ನಗಳಿಗೆ ಹಾಗೂ ಕರಕುಶಲ ಕರ್ಮಿಗಳಿಗೆ ಒತ್ತು ನೀಡಲು ವಿಶ್ವಕರ್ಮ ಯೋಜನೆಯನ್ನು ಆರಂಭ ಮಾಡಲಾಗಿದ್ದು ಅದರ ಅಡಿ 19 ಬಗೆಯ ಕಸುಬುಗಳಿಗೆ ಆರ್ಥಿಕ ನೆರವು ನೀಡುತ್ತಿರುವುದರಿಂದ ಸಾಕಷ್ಟು ಉದ್ಯೋಗಗಳು ಸೃಷ್ಟಿಯಾಗುತ್ತಿವೆ. ಜನರು ದಿನಬಳಕೆಗೆ ಹೆಚ್ಚಾಗಿ ದೇಶೀಯ ವಸ್ತುಗಳನ್ನು ಬಳಕೆ ಮಾಡುತ್ತಿರುವುದು ಗಮನಾರ್ಹ ಬೆಳವಣಿಗೆಯಾಗಿದೆ. ಜಪಾನ್ನಲ್ಲಿ ನಡೆಯುತ್ತಿರುವಂತಹ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತೀಯ ಕ್ರೀಡಾಪಟುಗಳು ಇಂದು ಸಹ ತಮ್ಮ ಪದಕದ ಭೇಟಿಯನ್ನು ಭರ್ಜರಿಯಾಗಿ ಮುಂದುವರೆಸಿದ್ದಾರೆ. ಭಾರತದ ಮನು ಫ್ರಾನ್ಸಿಸ್ ಮತ್ತು ಪ್ರಿನ್ಸ್ ಕುರಿಸಿಂತಲ್ ಜೋಡಿ ದೋಣಿ ಸ್ಪರ್ಧೆಯಲ್ಲಿ ಆಕರ್ಷಕ ಬೆಳ್ಳಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಅಲ್ಲದೆ ಸ್ಕ್ವಾಶ್ನಲ್ಲಿ ಮಹಿಳೆಯರ ತಂಡ ಸೆಮಿಫೈನಲ್ನಲ್ಲಿ ಹಾಂಕಾಂಗ್ ಎದುರು 1-2 ಪರಾಭವಗೊಂಡು ಕಂಚಿನ ಪದಕಕ್ಕೆ ತೃಪ್ತಿಪಟ್ಟುಕೊಂಡಿದೆ. ಪುರುಷರ ವೈಯಕ್ತಿಕ ಕಾಂಪೌಂಡ್ ಬೀಲುಗಾರಿಕೆಯಲ್ಲಿ ಗಣೇಶ್ ಮಣಿರತ್ನಂ ಕಂಚಿನ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಇದೇ ವೇಳೆ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ಭಾರತದ ಪುರುಷರ ತಂಡ ಶ್ರೀಲಂಕಾ ವಿರುದ್ಧ 124 ರನ್ಗಳಿಂದ ಗೆಲುವು ಸಾಧಿಸುವ ಮೂಲಕ ಫೈನಲ್ ಪ್ರವೇಶಿಸಿ ಪದಕ ಖಚಿತಪಡಿಸಿಕೊಂಡಿದ್ದಾರೆ. ಪುರುಷರ ಹಾಕಿ ವಿಭಾಗದ ಸೆಮಿಫೈನಲ್ನಲ್ಲಿ ಭಾರತ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದೆ. ಉಳಿದಂತೆ ಅಥ್ಲೆಟಿಕ್ಸ್, ಶೂಟಿಂಗ್, ಜೋಡೋ, ವಾಲಿಬಾಲ್ ಸೇರಿದಂತೆ ಹಲವು ಸ್ಪರ್ಧೆಗಳಲ್ಲಿ ಭಾರತೀಯ ಪಟುಗಳು ಸೆಣಸಾಟ ನಡೆಸಲಿದ್ದಾರೆ. ಈವರೆಗೆ ಭಾರತ ಒಟ್ಟು 10 ಚಿನ್ನ, 22 ಬೆಳ್ಳಿ ಮತ್ತು 31 ಕಂಚಿನ ಪದಕ ಸೇರಿ 63 ಪದಕಗಳೊಂದಿಗೆ 8ನೆಯ ಸ್ಥಾನದಲ್ಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಲವು ಪೀಳಿಗೆ ಸರ್ಕಾರ, ತಂತ್ರಜ್ಞಾನ ಮತ್ತು ಪಠ್ಯಕ್ರಮ ಬದಲಾದರೂ ಕೇಂದ್ರ ಲೋಕಸೇವಾ ಆಯೋಗದ ಮೇಲಿನ ವಿಶ್ವಾಸ ಅಚಲ, ಪ್ರಧಾನಿ ನರೇಂದ್ರ ಮೋದಿ. ಸ್ವಚ್ಛತೆ ಒಂದು ದಿನದ ಅಭಿಯಾನವಾಗಬಾರದು, ಪ್ರತಿದಿನದ ಕರ್ತವ್ಯವಾಗಬೇಕು, ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್. ಇಂದು ರಾಷ್ಟೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನ, ಸಕಾಲದಲ್ಲಿ ರಕ್ತ ಪೂರೈಕೆ ಖಾತ್ರಿಗೆ ಬದ್ಧತೆ ಪುನರುಚ್ಚರಿಸಲು ಸಚಿವ ಜೆಪಿ ನಡ್ಡಾ ಕರೆ. ವಿಮಾನ ಪತನವಾಗುವುದನ್ನು ತಡೆದು ನೂರಾರು ಜನರ ಪ್ರಾಣ ಉಳಿಸಿದ ಭಾರತದ ಪೈಲಟ್ ಸ್ಮಿತ್ ಮಚ್ಚರ್ ಕಾರ್ಯಕ್ಕೆ ಗಣ್ಯರ ಶ್ಲಾಘನೆ. ಏಷ್ಯನ್ ಕ್ರೀಡಾಕೂಟ ಇಂದು ಬೆಳಗ್ಗೆ 1:00 ಕಂಚಿನೊಂದಿಗೆ ಪದಕ ಭೇಟಿ ಮುಂದುವರೆಸಿದ ಭಾರತೀಯ ಆಟಗಾರರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
4: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಚೇತನ್ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಅದ್ಧೂರಿ ಚಿತ್ರದ ಹಾಡು. ಎ ಪಿ ಅರ್ಜುನ್ ಅವರ ಸಾಹಿತ್ಯವಿದು, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದೆ.

ಅಭಿಮಾನ್ ರಾಯ್ ಜಿ ಅವರು ಗೀತೆಯನ್ನು ಬರೆದು ಸಂಗೀತ ಸಂಯೋಜಿಸಿ ರಾಜೇಶ್, ಶ್ರೇಯಾ ಘೋಷಾಲ್, ಸೋನು ನಿಗಮ್ ಹಾಗೂ ರೀಟಾ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ AK-56 ಚಿತ್ರದ ಈ ಹಾಡು.

0: ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ ಅಂದು ಇಂದು ಎಂದೆಂದು.
1: ಶ್ರೇಯಾ ಘೋಷಾಲ್ ಹಾಗೂ ಜಾವೇದ್ ಅಲಿ ಹಾಡಿರುವ ಅಲೆಮಾರಿ ಚಿತ್ರದ ಹಾಡು.

ಅಲೆಮಾರಿ ಚಿತ್ರದ ಈ ಗೀತೆಗೆ ಧ್ವನಿಯಾಗಿದ್ದವರು ಶ್ರೇಯಾ ಘೋಷಾಲ್ ಮತ್ತು ಜಾವೇದ್ ಅಲಿ. ಸಂತು ಅವರ ಗೀತ ರಚನೆ ಇದು, ಅರ್ಜುನ್ ಜನ್ಯ ಅವರ ಸಂಗೀತ. ಚಿತ್ರಗೀತೆಗಳನ್ನ ಇದುವರೆಗೂ ಕೇಳಿದ್ರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನ ಹಿನ್ನೆಲೆಯಲ್ಲಿ ವಿಶೇಷ ಸಂದರ್ಶನ ಮೂಡಿಬರಲಿದೆ. ಇಂದಿನ ವಿಷಯ ಬಾಹ್ಯಾಕಾಶ ವಲಯದಲ್ಲಿ ಇನ್ಸ್ಪೇಸ್ ಪಾತ್ರ. ಭಾಗವಹಿಸಲಿದ್ದಾರೆ ಗಿರೀಶ್ ಲಿಂಗಣ್ಣ, ರಕ್ಷಣಾ ಮತ್ತು ಬಾಹ್ಯಾಕಾಶ ವಲಯದ ವಿಶ್ಲೇಷಕರು. ಸಂದರ್ಶಕರು ನಂಜುಂಡಪ್ಪ ಬಿ, ಹಿರಿಯ ಪತ್ರಕರ್ತರು.
2: ನಮಸ್ಕಾರ ಶ್ರೋತೃಗಳೇ, ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮಗಳ ಸರಣಿ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಪೂರ್ವಕ ಸ್ವಾಗತ. ನಾವಿವತ್ತು ವಿಶೇಷವಾಗಿ ಇನ್ಸ್ಪೇಸ್ ಅಂದರೆ ಬಾಹ್ಯಾಕಾಶ ವಲಯದಲ್ಲಿ ಇನ್ಸ್ಪೇಸ್ನ ಒಂದು ಪಾತ್ರ ಏನು, ಇದು ಹೇಗೆ ಇಸ್ರೋ ಮತ್ತು ಖಾಸಗಿ ವಲಯದ ನಡುವೆ ಇದು ಹೇಗೆ ಒಂದು ಕಾರ್ಯನಿರ್ವಹಣೆ ಮಾಡ್ತಾ ಇದೆ, ಇದರ ವೈಶಿಷ್ಟ್ಯಗಳೇನು, ಇದರಿಂದ ಆಗ್ತಾ ಇರುವಂಥ ಅನುಕೂಲಗಳೇನು, ಹೀಗೆ ಹಲವು ಆಯಾಮಗಳ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ರಕ್ಷಣಾ ಮತ್ತು ಬಾಹ್ಯಾಕಾಶ ವಲಯದ ತಜ್ಞರು ಮತ್ತು ಅಂಕಣಕಾರರು, ಹಲವಾರು ಕನ್ನಡ ಮತ್ತು ಇಂಗ್ಲಿಷ್ ಪತ್ರಿಕೆಗಳಿಗೆ ನಿರಂತರವಾಗಿ ಅಂಕಣ ಬರೀತಾ ಇರುವಂಥ ಗಿರೀಶ್ ಲಿಂಗಣ್ಣ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ.
3: ನಮಸ್ಕಾರ ಸರ್.
2: ಈಗ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಇನ್ಸ್ಪೇಸ್ ಅದು ಒಂದು ಬಹಳ ಒಂದು ಮಹತ್ವದ ಒಂದು ಪಾತ್ರ ನಿರ್ವಹಿಸ್ತಾ ಇದೆ ಅಂತ, ಏನ್ ಸರ್ ಅದರ ಒಂದು ವೈಶಿಷ್ಟ್ಯತೆ ಏನು, ಅದರ ಪಾತ್ರ ಏನು, ಹೇಗೆ ಅದರ ಕಾರ್ಯನಿರ್ವಹಿಸ್ತಾ ಇದೆ ಅಂತ?
3: ನೋಡಿ, ಬಾಹ್ಯಾಕಾಶ ವಲಯದಲ್ಲಿ ಇನ್ಸ್ಪೇಸ್ ಅಂತ ಒಂದು ಆರ್ಗನೈಸೇಷನ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅದು ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಕೆಳಗೆ ವರ್ಕ್ ಆಗುತ್ತೆ. ನೆಕ್ಸ್ಟ್ NSIL ಅಂತ ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಅದು ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಕೆಳಗೆ ವರ್ಕ್ ಆಗುತ್ತೆ. ಈ NSIL ಬಂದು ಏನಪ್ಪ ಅಂದರೆ, ಇಟ್ ಈಸ್ ಒಂದು ಮಾರ್ಕೆಟಿಂಗ್ ಆರ್ಮ್ ಅಂತ ಹೇಳ್ಬೋದು. ಅಂದರೆ ಮಾರ್ಕೆಟಿಂಗ್ ಆರ್ಮ್ ಅಂದರೆ, ಈಗ ನೀವು ಒಂದು ಏನಂತ ಹೇಳ್ತೀರಾ ಅಂದರೆ, ಒಂದು ಸ್ವೀಟ್ ಮಾರ್ತೀರ. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಆ ಸ್ವೀಟ್ ಇಷ್ಟು ಚೆನ್ನಾಗಿದೆ ಸ್ವೀಟು, ಇದನ್ನು ತಗೊಳ್ಳಿ ಅಂತ ಹೇಳಕ್ಕೆ ಯಾರು? ಸೊ ಯು ನೀಡ್ ಆನ್ ಏಜೆನ್ಸಿ, ಮಾರ್ಕೆಟಿಂಗ್ ಏಜೆನ್ಸಿ. ಇದನ್ನು ನೀವು ಜಸ್ಟ್ ಲೈಕ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಥರ ಅಡ್ವರ್ಟೈಸ್ ಮಾಡೋಕ್ಕಾಗಲ್ಲ. ಯು ನೀಡ್ ಎ ಡಿಫ್ರೆಂಟ್ ಟೈಪ್ ಆಫ್ ಅಡ್ವರ್ಟೈಸಿಂಗ್ ಏಜೆನ್ಸಿ. ದಟ್ ಈಸ್ ವೇರ್ ದಿ NSIL ಪ್ಲೇಸ್ ಬಿಗ್ ರೋಲ್. ಇಟ್ ಈಸ್ ಒಂದು ಮಾರ್ಕೆಟಿಂಗ್ ಅಂದರೆ NSIL ಅಂದರೆ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅಂತ ಕರೀತಾರೆ. ಸೊ ಇಟ್ಸ್ ಎ ಮಾರ್ಕೆಟಿಂಗ್ ಜಾಬ್. ಇದ್ರ ಜಾಬೇ ಮಾರ್ಕೆಟ್ ಮಾಡೋವಂಥದ್ದು. ಮುಂಚೆ ಏನಾಗ್ತಿತ್ತು ಅಂದರೆ, ಇರೋದವರು ಒಂದು ಸ್ಯಾಟಿಲೈಟ್ ಲಾಂಚ್ ಮಾಡಿಬಿಡೋರು. ಸ್ಯಾಟಿಲೈಟ್ ಲಾಂಚ್ ಮಾಡಿ, ನೋಡಿ ನಮ್ಮಲ್ಲಿ ಇಷ್ಟು ಬ್ಯಾಂಡ್ಸ್ ಇದೆ, ಇಷ್ಟು ಬ್ಯಾಂಡ್ಸ್ನ ಯೂಸ್ ಮಾಡ್ಕೊಳ್ಳಿ ಅಂತ ಅವಾಗ ಮಾರ್ಕೆಟ್ ಮಾಡ್ಕೊಳ್ಳೋರು. ಅವಾಗ ಅಟೆರಿಕ್ಸ್ ಅಂತ ಅವ್ನು ಮಾಡ್ಕೊಂಡಿದ್ರು 2006 ಬಟ್ ಅದು ಅದ್ರ ಕೆಲಸ ಮಾಡ್ತಿತ್ತು. ಬಟ್ ಅದನ್ನು ಮುಂದುವರೆದ ಭಾಗವಾಗಿ ಈ ಒಂದು ಡೆವಲಪ್ಮೆಂಟ್ ಒಂದು PSU ಸ್ಟೇಟಸ್ ಕೊಟ್ಬಿಟ್ಟು ಈ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ NSIL ಅಂತ ಸ್ಥಾಪನೆ ಮಾಡಿದ್ರು. ಈ NSIL ಸ್ಥಾಪನೆ ಮಾಡೋದ್ರಿಂದ ಏನಾಗ್ತಿದೆ ಅಂದರೆ, ವಿ ಆರ್ ಮಾರ್ಕೆಟಿಂಗ್ ವೆರಿ ಫಾಸ್ಟ್. ಅಂದರೆ ಈಗ ಒಂದು ರಾಕೆಟ್ ಲಾಂಚ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ, PSLV ಒಂದು ರೆಡಿ ಆಗಿದೆ ನಮ್ಮ ಹತ್ರ. ಈ ರಾಕೆಟ್ ಲಾಂಚ್ ಮಾಡ್ಬೇಕಾದ್ರೆ ಈ ಒಂದು ಲೋ ಅರ್ಥ ಆರ್ಬಿಟ್ಗೆ ಇಷ್ಟು ಟನ್ ನಾವು ಸ್ಯಾಟಿಲೈಟ್ಗಳನ್ನ ಎತ್ಕೊಂಡು ಹೋಗ್ಬೋದು. ಇಷ್ಟು ಟನ್ ಸ್ಯಾಟಿಲೈಟ್ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಅಷ್ಟು ಟನ್ ಸ್ಯಾಟಿಲೈಟ್ ಅಂದರೆ ಆ ಸ್ಯಾಟಿಲೈಟಲ್ಲಿ ಕೆಲವು ಪೇಲೋಡ್ಸ್ ಅಂತ ಬರುತ್ತೆ. ಪೇಲೋಡ್ ಅಂದರೆ ಆ ಒಂದು ಕೆಲಸ ಮಾಡೋಕ್ಕೆ ಆ ಒಂದು ಪೇಲೋಡ್ ಕೊಡ್ತಾರೆ. ನಾನೊಂದು ಪೇಲೋಡ್ ಹಾಕಿ ಆ ಒಂದು ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಐ ವಿಲ್ ಬಿ ಯೂಸಿಂಗ್ ಇಟ್ ಆ ಲೋ ಅರ್ಥ ಆರ್ಬಿಟ್ಗೆ ಹೋಗಿ ಅದರಿಂದ ಏನೇನು ಮಾಹಿತಿ ಬೇಕು ನಾನು ಕಮ್ಯಾಂಡಿಂಗ್ ರಿಸೀವಿಂಗ್ ಸ್ಟೇಷನಲ್ಲಿ ತೊಗೊಂಡು ಅನಲೈಸ್ ಮಾಡ್ತಾ ಇರ್ತೀನಿ. ಇಲ್ಲ ಕೆಲವು ಸ್ಕೂಲ್ ಸ್ಟೂಡೆಂಟ್ಸು, ಕಾಲೇಜ್ ಸ್ಟೂಡೆಂಟ್ಸು ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಆ ಪೇಲೋಡ್ನ ಆ ಸ್ಯಾಟಿಲೈಟಲ್ಲಿ ಹಾಕ್ತಾರೆ. ಸೊ ಆ ಒಂದೊಂದು ಗ್ರಾಮ್ಗೋ ಒಂದು KGಗೋ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ. ಸೊ ಈ ಥರ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಯಾರಾದರೂ ಬಂದು ಇದನ್ನು ಕೊಡಿ ಅಂತ ಮಾರ್ಕೆಟ್ ಮಾಡಿ ಜನಕ್ಕೆ ತಲುಪಿಸಿ ಆ ಒಂದು ಬಿಸ್ನೆಸ್ ಮಾಡೋ ಒಂದು ಆರ್ಗನೈಸೇಷನ್ ಯು ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅಂತ. ಸೊ ದಿಸ್ ಈಸ್ ದಿ ಜಾಬ್ NSIL. ನೆಕ್ಸ್ಟ್ ಬಂದು ಇನ್ಸ್ಪೇಸ್ ಅಂತ ಮಾಡಿದ್ರು, ಅದು 2022 ಸೆಟಪ್ ಮಾಡಿದ್ರು. ಇನ್ಸ್ಪೇಸ್ ಏನಪ್ಪ ಅಂದರೆ, ಇವಾಗ ನೀವು ಇಸ್ರೋದವ್ರು ಸ್ಯಾಟಿಲೈಟ್ ಮಾಡ್ತಾರೆ, ರಾಕೆಟ್ ಮಾಡ್ತಾರೆ, ಸ್ಯಾಟಿಲೈಟ್ ಮಾಡ್ತಾನೆ ಇದ್ದಾರೆ, ರಾಕೆಟ್ ಮಾಡ್ತಾನೆ ಇದ್ದಾರೆ, 62 ಅದನ್ನು ಮಾಡ್ತಾನೆ ಇದ್ದಾರೆ. ದೇ ಹ್ಯಾವ್ ಆಲ್ಮೋಸ್ಟ್ ಮಾಸ್ಟರ್ಡ್ ದ ಟೆಕ್ನಾಲಜಿ. ಸೊ ಇಸ್ರೋದು ಬರೀ ಸ್ಯಾಟಿಲೈಟು ಈ ರಾಕೆಟ್ ಮಾಡೋದ್ರಿಂದ ಏನಾಗ್ತಾ ಇದೆ ಅಂದರೆ, ದೇ ಹ್ಯಾವ್ ಬಿಕಮ್ ಎ ಪ್ರೊಡಕ್ಷನ್ ಸೆಂಟರ್ ಥರ ಆಗ್ತಾ ಇದೆ. ದೇ ಆರ್ ಮೋರ್ ಫೋಕಸ್ಡ್ ಆನ್ ಪ್ರೊಡಕ್ಷನ್ ರಾದರ್ ರಿಸರ್ಚ್. ಸೊ ಅವ್ರ ಜಾಬ್ ಇರೋದು ರಿಸರ್ಚ್. ದೇ ಆರ್ ಸೈಂಟಿಸ್ಟ್, ದೇ ಶುಡ್ ಕೀಪ್ ಆನ್ ರಿಸರ್ಚಿಂಗ್ ದಿ ಇದು ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ವೀನಸ್ಗೆ ಹೆಂಗೆ ಹೋಗ್ಬೇಕು, ನೆಕ್ಸ್ಟ್ ಮಾರ್ಸ್ ಎನ್ವಿರಾನ್ಮೆಂಟ್ ಹೆಂಗಿದೆ, ಆ ಮಾರ್ಸ್ ಎನ್ವಿರಾನ್ಮೆಂಟಲ್ಲಿ ಏನು ತಗೋಬೋದು, ನಮ್ಮ ಭಾರತಕ್ಕೆ ಏನು ಹೆಲ್ಪ್ ಆಗುತ್ತೆ, ಚಂದ್ರಯಾನ 4 ಅಲ್ಲಿಂದ ಏನು ತಗೊಂಬಂದ್ರೆ ಏನು ಸಂಪತ್ತು ಅಲ್ಲಿ ಸಿಗುತ್ತೆ, ನಾವು ಹೋಗಿ ಹೆಂಗೆ ಅಪ್ಲೈ ಮಾಡ್ಕೋಬೇಕು, ಇಂಥ ಕಡೆ ದೇ ಹ್ಯಾವ್ ಟು ಥಿಂಕ್ ಅಬೌಟ್ ದ ರಿಸರ್ಚಸ್. ಸೈಂಟಿಸ್ಟ್ ಆರ್ ಮೆಂಟ್ ಫಾರ್ ರಿಸರ್ಚಸ್. ಸೊ ಈ ಒಂದು ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಟೆಕ್ನಾಲಜಿ, ರಾಕೆಟ್ ಮಾಡೋದು ಇಲ್ಲ ಸ್ಯಾಟಿಲೈಟ್ ಮಾಡೋದು, ಇದನ್ನು ಪ್ರೈವೇಟ್ ಪ್ಲೇಯರ್ಸಿಗೆ ಕೊಡಬೇಕು. ಸೊ ಪ್ರೈವೇಟ್ ಪ್ಲೇಯರ್ಸ್ಗೆ ಈ ಟೆಕ್ನಾಲಜಿನ ಮಾರಾಟ ಮಾಡ್ತಾರೆ. ಸೊ ಇನ್ಸ್ಪೇಸ್ ಏನು ಕೆಲಸ ಅಂದರೆ ಅವ್ರದ್ದು ಗುರುತಿಸೋದು. ಈಗ ನಾನು ಹೋಗ್ಬಿಟ್ಟು ರಾಕೆಟ್ ಮಾಡ್ತೀನಿ ಅಂದರೆ ಆಮ್ ಐ ಕೇಪಬಲ್ ಟು ಡೂ ದ ರಾಕೆಟ್, ನನ್ನ ಹತ್ರ ಆ ಒಂದು ಲೇಬರ್ ಫೋರ್ಸ್ ಇದೆಯಾ, ನನ್ನ ಹತ್ರ ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ಇದೆಯಾ, ಆ ಇನ್ಫ್ರಾಸ್ಟ್ರಕ್ಚರ್

ಸರಿ, ಇದೆ ಅಂದರೆ ನನಗೆ ಬೇಕಾಗಿರೋವಂಥ ಒಂದು ಹಣ ಹಂಚ್ಕೊಡೋದು, ಮತ್ತು ನನಗೆ ಬೇಕಾಗಿರೋ ಕೆಲವು ಲ್ಯಾಬ್ಸ್ಗಳು ಬೇಕಾಗುತ್ತೆ, ಟೆಸ್ಟಿಂಗ್ ಲ್ಯಾಬ್ಸು, ಅವೆಲ್ಲ ಇಸ್ರೋ ನಿಮ್ಗೊಂದು ಜಾಗ ಕೊಡುತ್ತೆ. ನೆಕ್ಸ್ಟು ಲಾಂಚ್ ಮಾಡಬೇಕಾದ್ರೆ ನನ್ನ ರಾಕೆಟು ಆ ಲಾಂಚ್ ಪ್ಯಾಡು ನನಗೆ ಅರೇಂಜ್ ಮಾಡಿಕೊಡುತ್ತೆ, ಮತ್ತು ಅಲ್ಲಿಂದ ತಗೋಬೇಕಾಗಿರೋ ಡೇಟಾ ಕಮ್ಯುನಿಕೇಷನ್ನು ಇಂಥವಕ್ಕೆಲ್ಲ ದೇ ವಿಲ್ ಸಪೋರ್ಟ್ ಯು ಟು ಡೂ ದಿಸ್. ಸೊ ಇದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸ್ಪೇಸ್ ವಿಲ್ ನಾಟ್ ಬಿ ಕನ್ಫೈನ್ಡ್ ಟು ಒನ್ ಇಸ್ರೋ, ಇಟ್ ಈಸ್ ಗೆಟಿಂಗ್ ಒಂಥರ ಎಕ್ಸ್ಪ್ಯಾಂಡ್ ಟು ಆಲ್ ದಿ ಪೀಪಲ್.

0: ಸ್ಟಾರ್ಟ್ ಆಗಿದೆ. ಸೊ ಅದರಲ್ಲಿ ಈಗ ಸ್ಕೈ ರೂಟ್ ಎಲ್ಲ ಯುನಿಕಾರ್ನ್ ಸ್ಟೇಟಸ್ ತಗೊಂಡ್ಬಿಟ್ಟಿದ್ದಾರೆ. ಯುನಿಕಾರ್ನ್ ಸ್ಟೇಟಸ್ ಅಂದ್ರೆ ದೇ ಆರ್ ಮೋರ್ ದನ್ ಡಾಲರ್ $1 billion ಕಂಪ್ನಿಗಳು. ಈಗ ಸ್ಪೇಸ್ ಎಕ್ಸ್ ನೋಡಿ, ದೇ ವಿಲ್ ಡೂ ದ ಲಾಂಚಿಂಗ್, ನಾಸಾ ದೇ ವಿಲ್ ಡೂ ರಿಸರ್ಚಸ್ ಅಂಡ್ ಗಿವ್ ಇಟ್ ಟು ಸ್ಪೇಸ್ ಎಕ್ಸ್. ಸ್ಪೇಸ್ ಎಕ್ಸ್ ಕೆಲಸ ಏನು ಅಂದ್ರೆ ಅಲ್ಲಿ ತಗೊಂಡೋಗಿ ಲಾಂಚ್ ಮಾಡ್ತದೆ. ದೇ ಆರ್ ಡೂಯಿಂಗ್ ಲೈಕ್ ಟ್ಯಾಕ್ಸಿ ಸರ್ವಿಸ್, ರಾಕೆಟ್ ನ ತಗೊಂಡೋಗಿ ರಾಕೆಟ್ ಸ್ಪೇಸ್ ಕ್ರಾಫ್ಟ್ ನ ತಗೊಂಡೋಗಿ ISS ಗೆ ನಿಲ್ಸೋದು. ಮತ್ತೆ ಸ್ಪೇಸ್ ಕ್ರಾಫ್ಟ್ ಈಗ ಸುನಿತಾ ವಿಲಿಯಮ್ಸ್ ಸಿಕ್ಕಾಕೊಂಡಾಗ, ನಾಸಾ ಬೋಯಿಂಗ್ ಅವ್ರದ್ದು ವರ್ಕ್ ಆಗದಿದ್ದಾಗ ಇವ್ರದ್ದು ಸ್ಪೇಸ್ ಕ್ರಾಫ್ಟ್ ಹೋಗಿ ಸುನಿತಾ ವಿಲಿಯಮ್ಸ್ ನ ಕರ್ಕೊಂಡ್ಬಂದ್ರು. ಸೊ ದಟ್ ಟೆಕ್ನಾಲಜಿ ಆಲ್ರೆಡಿ ಬೀನ್ ಡನ್ ಬೈ ಸ್ಪೇಸ್ ಎಕ್ಸ್. ಅಲ್ಲಿ ಏನ್ ರಿಸರ್ಚ್ ಮಾಡಬೇಕು, ಅಲ್ಲಿ ಏನು ತಗೋಬೇಕು, ಅಲ್ಲಿ ಏನೇನು ಮಾಡಬೇಕು ಅನ್ನೋದು ನಾಸಾ ರೂಲ್ಸ್ ಪ್ರಕಾರ ಸುನಿತಾ ವಿಲಿಯಮ್ಸ್ ಮಾಡ್ತಾ ಇರ್ತ ಆ ರಿಸರ್ಚಸ್ ಎಲ್ಲ. ಬಟ್ ಈ ರಾಕೆಟ್ ಸ್ಪೇಸ್ ಕ್ರಾಫ್ಟ್ ಅಲ್ಲಿ ಹೋಗೋದು ಬರೋದು ಎಲ್ಲ ಇಟ್ ಈಸ್ ದಿ ವರ್ಕ್ ಆಫ್ ದಿ ಸ್ಪೇಸ್ ಎಕ್ಸ್. ಸೊ ದೇ ಹ್ಯಾವ್ ಆಫ್ಲೋಡೆಡ್ ದಟ್ ವರ್ಕ್. ಅದ್ ಯಾರಿಗೆ ಆಫ್ಲೋಡ್ ಮಾಡಬೇಕು, ಈ ತರ ವರ್ಕ್ ನಾವು ಆ ತರ ಆಫ್ಲೋಡ್ ಮಾಡಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಸ್ಟಾರ್ಟ್ಅಪ್ಸ್ ಕ್ಯಾನ್ ಥಿಂಕ್ ಇನ್ ಅ ಬೆಟರ್ ವೇ. ಅಂದ್ರೆ ಸ್ಯಾಟಿಲೈಟ್ ಮೂರ್ ಪೋರ್ಷನ್ ಇದೆ ಅಂದ್ರೆ ಮೊದಲನೇ ಭಾಗ ವಾಪಸ್ ತಗೊಂಡ್ಬರ್ಬೇಕು, ರೀಯೂಸಬಲ್ ಮಾಡ್ಕೋಬೇಕು. ಅದರಿಂದ ಏನಾಗುತ್ತೆ, ರಾಕೆಟ್ ಕಾಸ್ಟ್ ಕಮ್ಮಿ ಆಗುತ್ತೆ. 25-30% ಒಂದೇ ಸಲ ರಾಕೆಟ್ ಕಾಸ್ಟ್ ಬೀಳುತ್ತೆ. ಅವಾಗ ನೀವು ಹಾಕೋ ಒಂದು ಪೇಲೋಡ್ ಕಾಸ್ಟ್ ಕಮ್ಮಿ ಆಗುತ್ತೆ. ಸೊ ಈ ತರ ಕಾಂಪಿಟೇಷನ್ ಬಿಡೋದು, ಅಂದ್ರೆ ಲೈಕ್ ಟ್ಯಾಕ್ಸಿ ಕಾಂಪಿಟೇಷನ್ ಗಳಿದ್ದಂಗೆ ಲಾಂಚಸ್ ಕಾಂಪಿಟೇಷನ್ಗೂ ಅನೇಕ ಪ್ಲೇಯರ್ಸ್ ಬರ್ತಾ ಇದಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಈ ಲಾಂಚಿಂಗ್ ಸರ್ವಿಸ್ ಯಾವಾಗ ಪ್ರೈವೇಟೈಸೇಷನ್ ಆಗ್ತಾ ಶುರುವಾಗುತ್ತೋ, ದೆನ್ ಯುವರ್ ಲಾಟ್ ಆಫ್ ಸ್ಯಾಟಿಲೈಟ್ಸ್ ಡೂ ಕೀಪ್ ಕಮಿಂಗ್. ಇವಾಗ ನಮ್ಮ ಪ್ರಧಾನಮಂತ್ರಿ ಕನಸು ಏನಪ್ಪಾ ಅಂದ್ರೆ 50 satellites ಪರ್ ಲಾಂಚ್ ಆಗುತ್ತೆ. ಅಂದ್ರೆ 56 ಬಾರ ಇರ್ತದೆ ನಿಮ್ಗೆ ಒಂದು ವರ್ಷದಲ್ಲಿ. 50 satellites ಅಂದ್ರೆ ವೀಕ್ಲಿ ಆಲ್ಮೋಸ್ಟ್ ಒಂದ್
1: ಸ್ಯಾಟಿಲೈಟ್.
0: ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಹತ್ರ ಇರೋದು ಸದ್ಯ 56 satellites ಅಷ್ಟು ಇದೆ ನಮ್ದು ಇಂಡಿಯಾ. ಬಟ್ ಈಗ ನಮ್ದು ಇದಿರೋದೇನಪ್ಪ ಅಂದ್ರೆ 50 satellites ಲಾಂಚ್
1: ಸಾಮರ್ಥ್ಯ ಬಿಲ್ಡ್ ಆಗ್ಬೇಕು,
0: ಬಿಲ್ಡ್ ಆಗ್ಬೇಕು, ಲಾಂಚಿಂಗ್ ಸಾಮರ್ಥ್ಯ ಬಿಲ್ಡ್ ಆಗ್ಬೇಕು. ಅಫ್ಕೋರ್ಸ್ ನಾವ್ ಇದುವರೆಗೂ 100 satellites ಮಾಡಿದೀವಿ ನಾವೇ ಇಂಡಿಯಾದಲ್ಲಿ. ಪ್ರಾಬಬ್ಲಿ ಇನ್ನೂ ಜಾಸ್ತಿ ಸ್ಯಾಟಿಲೈಟ್ ಮಾಡಬೇಕು. ಹತ್ತತ್ರ 37 ದೇಶಕ್ಕೆ ನಾವು ಹತ್ತತ್ರ 480 satellites ನಾವು ಲಾಂಚ್ ಮಾಡಿದೀವಿ. ಸೊ ಇದು ಇನ್ನೂ ಹೆಚ್ಚಿಗೆ ಆಗ್ಬೇಕು. ಈಗ $8 billion ಅಂದ್ರೆ 2% ಆಫ್ $550-600 billion ಇಲ್ಲ ನಾವು. ಸೊ ಅಷ್ಟೇ ನಮ್ಮ ಮಾರ್ಕೆಟ್ ಇರೋದು. 2% 10% ತಗೊಂಡೋಗ್ಬೇಕು ನಾವು. ಅಟ್ಲೀಸ್ಟ್ $40 billion ತಗೊಂಡೋಗ್ಬೇಕು, ಇಲ್ಲ $50 billion ತಗೊಂಡೋಗ್ಬೇಕು. ಹೆಂಗಾಗುತ್ತೆ ಒಂದು ಇಸ್ರೋ ಇಟ್ಕೊಂಡು ನೀವು? ಯು ನೀಡ್ ಲಾಟ್ ಆಫ್ ಪ್ರೈವೇಟ್ ಪ್ಲೇಯರ್ಸ್, ಸ್ಟಾರ್ಟ್ ಅಪ್ಸ್ ಹೂ ಕ್ಯಾನ್ ಲಾಂಚ್. ಈಗ ಕೈರೂಟ್ ಒಂದು ವಿಕ್ರಮ್ ಎಸ್ ಅಂತ ಒಂದು ಲಾಂಚ್ ಮಾಡಿದ್ರು. ಈಗ ದಟ್ ಒಂದು 500 kg ಸ್ಯಾಟಿಲೈಟ್ ಈ ಲಾಂಚ್ ಅಪ್ ಟು 500 kilometers ಲೋ ಅರ್ತ್ ಆರ್ಕ್ ಅಲ್ಲಿ. ಈ ತರ ಇಟ್ ಹಸ್ ಸ್ಟಾರ್ಟೆಡ್ ಆಲ್ರೆಡಿ, ದ ಆಕ್ಟಿವಿಟೀಸ್ ಹಸ್ ಸ್ಟಾರ್ಟೆಡ್. ಅಗ್ನಿಕುಲ್ ಅವರು ಲಾಂಚ್ ಮಾಡ್ತಾರೆ. ಈ ತರ ಅನೇಕ ಕಂಪನೀಸ್ ಗಳು ಮುಂದೆ ಬಂದಿದ್ದಾರೆ ಲಾಂಚ್ ಮಾಡಕ್ಕೆ. ಸೊ ಆ ತರ ಅನೇಕ ಸ್ಯಾಟಿಲೈಟ್ಸ್, ಆಮೇಲೆ ಸರ್ವಿಸಸ್ ಫಾರ್ ದಿ ಅದರ್ ಕಂಟ್ರೀಸ್. ಯಾರ್ಯಾರು ಒಂದು ಸ್ಯಾಟಿಲೈಟ್ ಕಳಿಸ್ಬೇಕು ಅಂತ ಹೇಳ್ತಾರೆ, ಇನ್ನೊಂದು ದೇಶ ಅವರು ಇನ್ನೊಂದೆರಡು ಸ್ಯಾಟಿಲೈಟ್ ಕಳಿಸ್ಬೇಕು ಅಂತಾರೆ. ಅಫ್ಕೋರ್ಸ್ 104 satellites ಸ್ಪೇಸ್ ಎಕ್ಸ್ ಕಳಿಸಿ ವಿ ಡಿಡ್ ವರ್ಲ್ಡ್ ರೆಕಾರ್ಡ್ ಆಗ್ಲೇ. ಸೊ ಈ ತರ ಅನೇಕ ದೇಶಗಳು ನಮ್ಮ ಜೊತೆ ದೇ ಕಮ್ ಫಾರ್ ಆಸ್ಕಿಂಗ್ ಫಾರ್ ದಿ ಲಾಂಚ್ ಸರ್ವಿಸಸ್. ಅಲ್ಲಿಂದ ಜನರೇಟ್ ಆಗೋ ರೆವಿನ್ಯೂ, ಅಲ್ಲಿಂದ ಬರುವಂತ ಫಾರಿನ್ ಎಕ್ಸ್ಚೇಂಜ್. ಸೊ ಈಗ ಸ್ಪೇಸ್ ಸೆಕ್ಟರ್ ಅಲ್ಲಿ FDI ಜಾಸ್ತಿ ಇದು ಮಾಡಿದ್ದಾರೆ. ಈಗ ಸ್ಪೇಸ್ ಕಾಂಪೊನೆಂಟ್ಸ್ ಮಾಡಕ್ಕೆ 100% FDI ಕೊಟ್ಟಿದ್ದಾರೆ. ಸ್ಯಾಟಿಲೈಟ್ ಮಾಡಕ್ಕೆ ಹತ್ತತ್ರ 74% ಅಷ್ಟು ಎಲ್ಲ ಇದು ಮಾಡಿದ್ದಾರೆ. ಲಾಂಚ್ ಸರ್ವಿಸಸ್ ಅಲ್ಲಿ ಹತ್ತತ್ರ 49% ಅಂತ ಡೈರೆಕ್ಟ್ ಫಾರಿನ್ ಇನ್ವೆಸ್ಟ್ಮೆಂಟ್ ಆಟೋಮೆಟಿಕ್ ರೂಟ್ ಅಲ್ಲಿ ಮಾಡಿದ್ದಾರೆ. ಸೊ ಸರ್ಕಾರನು ಫಾರಿನ್ ಇನ್ವೆಸ್ಟ್ಮೆಂಟ್ ಗೆ ಬಹಳ ಎನ್ಕರೇಜ್ ಮಾಡ್ತಿದೆ. ಆಲ್ ದಿಸ್ ಇಸ್ ಕೋಆರ್ಡಿನೇಟೆಡ್ ಬೈ ಇನ್ ಸ್ಪೇಸ್ ಏಜೆನ್ಸೀಸ್. ನಿಮ್ಗೆ ಈ ಒಂದು ಕಂಪನಿ ಸ್ಟಾರ್ಟ್ಅಪ್ ಮಾಡಕ್ಕೆ ನಿಮ್ಗೆ ಬೇಕಾಗಿರೋಂಥ ಫಂಡ್ಸ್ ಬರಕ್ಕೆ ಒಂದು ಸಿಂಗಲ್ ವಿಂಡೋ ಏಜೆನ್ಸಿ ಅಂತ ಸ್ಟಾರ್ಟ್ ಮಾಡಿ. ಯು ನೀಡ್ ನಾಟ್ ಹ್ಯಾವ್ ಟು ಗೋ ಟು ವೇರಿಯಸ್ ಏಜೆನ್ಸೀಸ್ ಟು ಟೇಕ್ ದಿ ಅಪ್ರೂವಲ್. ಇದು ಇನ್ ಸ್ಪೇಸ್ ಏಜೆನ್ಸಿ ಕೆಲಸ. ಇದು ಸಿಂಗಲ್ ವಿಂಡೋ ಏಜೆನ್ಸಿ ಮಾಡಿ ಇಟ್ ವಿಲ್ ಹೆಲ್ಪ್ ಯು ಟು ಬಿಲ್ಡ್ ಯುವರ್ ಆರ್ಗನೈಸೇಷನ್ ಟು ದ ಲೆವೆಲ್ ವೇರ್ ಯು ಕ್ಯಾನ್ ಡೂ ದಿ ಸರ್ವಿಸಸ್ ಅಂಡ್ ಅರ್ನ್ ದ ಮನಿ. ಆ ಹ್ಯಾಂಡ್ ಹೋಲ್ಡಿಂಗ್ ಕೆಲಸನ ಇನ್ಸ್ಪೇಸ್ ಮಾಡುತ್ತೆ. ಮಾರ್ಕೆಟಿಂಗ್ ಕೆಲಸನ
1: NSIL. ಸರಿ, ಈಗ ಈ ಇನ್ಸ್ಪೇಸ್ ಒಂದು ಇದರಿಂದ ಇಸ್ರೋದೇನೋ ಮಹತ್ವ ಕಡಿಮೆ ಆಗ್ಬಿಟ್ಟಿದೆ ಆಗತ್ತೆ ಅನ್ನೋಂತ ಒಂದು ಕಳವಳ ಜನಸಾಮಾನ್ಯರಲ್ಲಿದೆ. ಅದರಲ್ಲಿ ಅಲ್ಲಿರುವಂತ ಪ್ರತಿಭೆಗಳ ಒಂದು ಬೇರೆ ಬೇರೆ ಕಡೆ ಹೋಗುವಂತ ಒಂದು
0: ಪ್ರತಿಭೆಗಳು, ಅಫ್ಕೋರ್ಸ್ ದೇ ಆರ್ ಗೋಯಿಂಗ್ ಫಾರ್ ದಿ ಬೆಟರ್ ಸ್ಯಾಲ್ರೀಸ್ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಇದರಿಂದ ಜೀವಿಗಳು ಹೋಗೋದೆ ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ರಿಯಲ್ ರಿಸರ್ಚ್, ರಿಯಲ್ ಥಿಂಕಿಂಗ್ ಇರೋರು, ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ಇರೋರು, ಬೇಕಾಗಿರೋಂಥವ್ರು ಯಾರು ಬಿಟ್ಟೋಗಿ, ಇಫ್ ದೇ ಆರ್ ಆನ್ ದಿ ಟೆಕ್ನಾಲಜಿ ಓರಿಯೆಂಟೆಡ್. ಈಗ ಈ ಬಿಲ್ಡಿಂಗ್ ಆಫ್ ದಿ ರಾಕೆಟ್ಸ್, ಬಿಲ್ಡಿಂಗ್ ಆಫ್ ದ ಸ್ಪೇಸ್ ಕ್ರಾಫ್ಟ್ಸ್, ಯಾರು ರೊಟೀನ್ ವರ್ಕ್ ಅಲ್ಲಿ ತೊಡಗಿದ್ರು, ದೋಸ್ ಪೀಪಲ್ ಹ್ಯಾವ್ ದ ಚಾನ್ಸಸ್ ಆಫ್ ಗೆಟಿಂಗ್ ಬೆಟರ್ ಸ್ಯಾಲರಿ ಅಂಡ್ ಜಾಯ್ನಿಂಗ್ ದಿ ಸ್ಟಾರ್ಟ್ಅಪ್ಸ್. ಸೊ ಅಂತ

0: ಜನಗಳು ಬಿಟ್ಟು ಹೋಗ್ತಾ ಇರ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹೂ ಇಸ್ ಡೂಯಿಂಗ್ ದ ರೊಟೀನ್ ವರ್ಕ್ ಅಲ್ಲಿ ಯಾರು ತೊಡಗಿಸ್ಕೊಂಡ್ರೋ ಅಂತವ್ರಿಗೆ ಬೆಟರ್ ಆಪರ್ಚುನಿಟಿ ಸಿಗ್ತಾ ಇದೆ, ಬಿಕಾಸ್ ಲಾಟ್ ಆಫ್ ಸ್ಟಾರ್ಟ್ಅಪ್ಸ್ ಆರ್ ಕಮಿಂಗ್. ಬಟ್ ಯಾರು ತರೋ ರಿಸರ್ಚ್, ಡೀಪ್ ಸ್ಪೇಸ್ ರಿಸರ್ಚ್, ವೀನಸ್ ರಿಸರ್ಚ್, ಮಾರ್ಸ್ ರಿಸರ್ಚ್ ಅಂತವೆಲ್ಲ ಸ್ಟಾರ್ಟ್ಅಪ್ಸ್ ಹತ್ರ ಇದೆ ಅಂತ ನಾನಂತೂ ನಂಬಲ್ಲ. ಸೋ ದೀಸ್ ಪೀಪಲ್ ವಿಲ್ ನಾಟ್ ಲಿವ್ ಇಸ್ರೋ, ಬಿಕಾಸ್ ದಟ್ ಈಸ್ ದೇರ್ ಫ್ಯೂಚರ್ ಅಂಡ್ ದಟ್ ಈಸ್ ದೇರ್ ಲೈಫ್, ಅದರಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಅಫ್ಕೋರ್ಸ್ ಇದು ಆಗ್ತಾ ಇದೆ, ಬಟ್ ದಿಸ್ ಇಸ್ ಅನ್ ಆನ್ ಗೋಯಿಂಗ್ ಪ್ರೋಸೆಸ್.
1: ಓಕೆ, ಒಂದು ನಿರಂತರ ಪ್ರಕ್ರಿಯೆ ಇದು ಅಂತ. ಸರ್, ಈಗ ಈ ಖಾಸಗಿ ಕ್ಷೇತ್ರದಲ್ಲಿ, ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೂಡಿಕೆ ಮಾಡುವಂತ ನಿಟ್ಟಲ್ಲಿ ಇನ್ಸ್ಪೇಸ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಹೇಗೆ ಅಂತ ಹೂಡಿಕೆ ನಿಚ್ಚನ್ FDI ಎಲ್ಲ ನೀವು ವಿದೇಶಿ ಹೂಡಿಕೆಗೆ ಹೆಚ್ಚು ಅವಕಾಶ ಕೊಟ್ಟಿದೆ, 100% ಇದಾಗಿದೆ, ಈ ತರದೆಲ್ಲ
0: ಕೆಲಸನೇ ವಿದೇಶ ಹೂಡಿಕೆಗೆ ಹೆಲ್ಪ್ ಮಾಡೋದು.
1: ಓಕೆ,
0: ಆಮೇಲೆ ವಿದೇಶ ಹೂಡಿಕೆ
1: ಯಾವ ವಿಧಾನದಲ್ಲಿ
0: ತರಕ್ಕೆ ಅದಕ್ಕೆ ಬೇಕಾಗಿರುವಂತ ಪ್ರೊಸೀಜರ್ಸ್ ಗಳನ್ನ ಹೆಲ್ಪ್ ಮಾಡೋದು,
1: ರೈಟ್,
0: ಫ್ಯಾಕ್ಟರಿಗಳು ಸೆಟಪ್ ಮಾಡೋದು, ಅದಕ್ಕೆ ಬೇಕಾಗಿರುವಂತ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗಿರುವಂತ ಒಂದು ಫೈನಾನ್ಸ್ ಆಗ್ಲಿ, ಅದಕ್ಕೆ ಬೇಕಾಗಿರುವಂತ ಸಪೋರ್ಟ್ ಆಗ್ಲಿ, ಬೇಕಾಗಿರುವಂತ ಲೈಸೆನ್ಸಸ್ ಗಳಾಗ್ಲಿ, ಅದನ್ನೆಲ್ಲ ಸಿಂಗಲ್ ವಿಂಡೋ ಏಜೆನ್ಸಿ ತರ they act and they hand hold you to start up this setup. And they will see that what is your end goal. ನನ್ನ ಎಂಡ್ ಗೋಲ್ ರಾಕೆಟ್ ಮಾಡೋದು, ನನ್ನ ಎಂಡ್ ಗೋಲ್ ಸ್ಯಾಟಿಲೈಟ್ ಮಾಡೋದು, ನನ್ನ ಎಂಡ್ ಗೋಲ್ ಈ ತರ ಮಾಡಿ ಇಸ್ರೋ ಕೊಡ್ತೀನಿ. ಆ ಒಂದು ಇದನ್ನ ನೀವು ಸಕ್ಸಸ್ ಮಾಡ್ಕೊಳಕ್ಕೆ ದೇ ವಿಲ್ ಹ್ಯಾಂಡಲ್ಡ್ ಯು ಅಂಡ್ ದೇ ಬ್ರಿಂಗ್ ಯು ಟು ದಟ್ ಸ್ಟೇಜ್. ಅಫ್ಕೋರ್ಸ್ ಎಲ್ಲಾರ್ಗು ಅಲ್ಲ, ದೇ ಸಿ ದಿ ನಿಮ್ಮ ಒಂದು ಪೊಟೆನ್ಶಿಯಲ್. ಯಾರೋ ಹೋಗ್ಬಿಟ್ಟು ನಾನು ಯಾವ್ದೋ ಒಂದು ಸೈಡ್ ಬಿಸ್ನೆಸ್ ಮಾಡ್ತಿದ್ದೆ, ಇವತ್ತು ಬೆಳಿಗ್ಗೆ ಹೋಗಿ ಸೈಡ್ ಬಿಸ್ನೆಸ್ ಮಾಡ್ತೀನಿ ಅಂತ ಅನ್ಕೊಂಡು ಇನ್ಸ್ಪೇಸ್ ಮಾಡ್ತೀನಿ ಅಂದ್ರೆ ನೀವು ಬರಲ್ಲ. ನಿಮ್ಗೆ ಎಷ್ಟು ಅದ್ರ ಬಗ್ಗೆ ನಾಲೆಜ್ ಇದೆ, ನೀವು ಎಷ್ಟು ನಿಮ್ಮ ಒಂದು ನಾಲೆಜ್ ಹೆಲ್ಪ್ ಆಗುತ್ತೆ ಇದನ್ನ ಬಿಲ್ಡಪ್ ಮಾಡಕ್ಕೆ. ನೀವು ಈ ಬಿಲ್ಡಪ್ ಮಾಡಿದ್ಮೇಲೆ ಅದನ್ನ ಹೇಗ ನೀವು ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡ್ತೀರಾ, ಇಸ್ರೋಗಿಂತ ಡಿಫ್ರೆಂಟ್ ಆಗಿ ನೀವೇನು, ನಾನು ಹೇಳದ್ನಲ್ಲ ಈಗ ರೀಯೂಸಬಲ್ ಲಾಂಚ್ ರಾಕೆಟ್ಸ್ ಇನ್ನು ನಾವು ಇನ್ನು ಮಾಡಿ ಆ ರೀಯೂಸಬಲ್ ತರೋ ಅಂತ ಕೇಪಬಿಲಿಟಿ ನನಗಿದೆ, ಈ ತರ ನನ್ನ ಹತ್ರ ಐ ಹ್ಯಾವ್ ಗಾಟ್ ದ ಟೆಕ್ನಾಲಜಿ, ಇಲ್ಲ ನಾನು ಒಂದು ಟೈಅಪ್ ಆಗಿದ್ದೀನಿ, ಇದು ಆಗಿದ್ದೀನಿ, ಈ ತರ ಎಲ್ಲ ಯಾರಿಗ ಕಾಂಪಿಟೆನ್ಸಿ ಇದೆಯೋ ಅಂತವ್ರನ್ನ ಮೇಲೆತ್ತುವಂತ ಒಂದು ಜವಾಬ್ದಾರಿ
1: ವಿಶ್ಲೇಷಣೆ ಮಾಡಿ
0: ಮೇಲೆತ್ತುವಂತ ಅವಕಾಶ ಸಿಕ್ಕಿದ್ರೆ ಇನ್ಸ್ಪೇಸ್ ಅವರು ಟೆಫ್ಟ್ ಆಗಿ ಹೆಲ್ಪ್ ಮಾಡ್ತಾರೆ. ಇದರಿಂದ ಏನಾಗತ್ತಪ್ಪ ಅಂದ್ರೆ ಯಾವಾಗ ಸ್ಟಾರ್ಟ್ಅಪ್ಸ್ ಜಾಸ್ತಿ ಆಗುತ್ತೋ ಕೆಲ್ಸಗಾರರುಗಳು, ನಿಮ್ಗೆ ಇವತ್ತು ಇಂಜಿನಿಯರ್ಸ್ ಗಳು ಆಚೆ ಬರ್ತಾ ಇದಾರೆ, ಕೆಲಸ ಇಲ್ಲ, ಸೊ ಯಾರು ಈ ಸ್ಪೇಸ್ ಟೆಕ್ನಾಲಜಿಗಳಲ್ಲಿ ಇರ್ತಾರೋ ಅಂತವ್ರಿಗೆಲ್ಲ ಬಹಳ ಬೇಗ ಒಳ್ಳೆ ಸಂಬಳ ಇಮಿಡಿಯೇಟ್ ಆಗಿ ಸಿಕ್ಕಿ ಈ ಸ್ಟಾರ್ಟ್ಅಪ್ಸ್ ಗಳಲ್ಲಿ ಯು ಗೆಟ್ ದಿ ಜಾಬ್ ಆಪರ್ಚುನಿಟೀಸ್ ಇಸ್ ಇನ್ಕ್ರೀಸಿಂಗ್, ಸೊ ಮಾರ್ಕೆಟ್ ಇಸ್ ಆಲ್ಸೋ ಗ್ರೋಯಿಂಗ್. ಸೊ ದಿಸ್ ಹ್ಯಾಸ್ ಬಿಕಮ್ ಎ ಡಿಫ್ರೆಂಟ್ ವರ್ಟಿಕಲ್, ಒಂದ್ ವರ್ಟಿಕಲ್ ಆಡ್ ಆಗಿದೆ ಈ ಭಾರತದ ಎಕನಾಮಿಗೆ ಅಂತ ಹೇಳಿ.
1: ಈಗ ನಾವು ಜಾಗತಿಕ ಬಾಹ್ಯಾಕಾಶ ವಲಯದಲ್ಲಿ ಈ ತರದ್ದು ಒಂದು ಅಂದ್ರೆ ನಮ್ಮ ಭಾರತದ ಪಾತ್ರವನ್ನು ಇನ್ನಷ್ಟು ಹೆಚ್ಚು ಉಜ್ವಲಗೊಳಿಸೋದಕ್ಕೆ ಈ ಇನ್ಸ್ಪೇಸ್ ಯಾವ ರೀತಿ,
0: ಈಗಾಗಲೇ ನಾನು ಹೇಳ್ದಂಗೆ 400 ಸ್ಟಾರ್ಟ್ಅಪ್ಸ್ ಇತ್ತು ಮೊದಲು, ಒಂದೋ ಎರಡೋ ಇತ್ತು 2014 ಮುಂಚೆ ತಗೊಂಡ್ರೆ, ಇವತ್ತಿನ ಸ್ಟಾರ್ಟ್ಅಪ್ಸ್ ತಗೊಂಡ್ರೆ 400 ಆಗಿದೆ. ಸೊ 400 ಸ್ಟಾರ್ಟ್ಅಪ್ ಸ್ಟಾರ್ಟ್ ಆಗಿದೆ ಅಂದ್ರೆ ಎವ್ರಿಬಡಿ ಮೇ ನಾಟ್ ಬಿ ಸಕ್ಸಸ್ಫುಲ್, ಮೇ ಬಿ 30-40% ಸಕ್ಸಸ್ ಸಿಕ್ಕಿದ್ರು ನಮ್ಗೆ. ಅದು ನಾನು ಹೇಳೋದಲ್ಲ ಸ್ಕೈ ರೂಟ್ ಹ್ಯಾಸ್ ಬಿಕಮ್ ಯೂನಿಕಾರ್ನ್, ಆ ತರ ಒಂದು 20-30 ಯೂನಿಕಾರ್ನ್ ಆದ್ರೆ 3,000 ಜನ ಕೆಲಸ ಸಿಗುತ್ತೆ, ಕೆಲಸ ಸಿಗಕ್ಕೆ ಶುರುವಾಗುತ್ತೆ. ಸೊ ಆ ತರ ಕೆಲಸ ಸಿಗಕ್ಕೆ ಶುರುವಾಗಿ ಆ ತರ ಎಕನಾಮಿ ರೆವಿನ್ಯೂ ಜನರೇಷನ್ ಆದರೆ ಯು ವಿಲ್ ಗೆಟ್ ಲಾಟ್ ಆಫ್ ಫಾರಿನ್ ಫಂಡ್ಸ್ ಆಲ್ಸೋ, ಇನ್ವೆಸ್ಟ್ಮೆಂಟ್ಸು, ಮತ್ತು ನೀವು ಸರ್ವಿಸಸ್ ಕೊಡೋದು ಫಾರಿನ್ ಕಂಪ್ನೀಸ್ಗಳಿಗೆ. ಅಫ್ಕೋರ್ಸ್ ಫಾರಿನ್ ಕಂಪ್ನೀಸ್ಗಳು ಡೇಟಾಸ್ ಬೇಕಾಗುತ್ತೆ, ಕೆಲವು ಇದು ಬೇಕಾಗುತ್ತೆ, ಯು ಕ್ಯಾನ್ ಸೆಲ್ ದೋಸ್ ಡೇಟಾಸ್ ವಿಚ್ ಈಸ್ ಇನ್ ದಿ ಪರ್ವ್ಯೂ ಆಫ್ ದಿ ಗೌರ್ಮೆಂಟ್, ಸಚ್ ಡೇಟಾಸ್ ಯು ಕ್ಯಾನ್ ಸೆಲ್ ಇಟ್ ಟು ದೆಮ್ ಆಲ್ಸೋ, ಯು ಕ್ಯಾನ್ ಅವರ್ ರೆವಿನ್ಯೂ ಜನರೇಷನ್ ಮಾಡ್ಕೋತಿರಲ್ಲ, ಫಾರಿನ್ ರೆವಿನ್ಯೂ ಜನರೇಷನ್ ಮಾಡ್ಕೋತೀರ. ಈ ತರ ಎಕನಾಮಿ ಬಿಲ್ಡಪ್ ಆಗ್ತಾ ಹೋಗುತ್ತೆ.
1: ಬಾಹ್ಯಾಕಾಶ ಕ್ಷೇತ್ರ, ಜಾಗತಿಕ ಬಾಹ್ಯಾಕಾಶ ಕ್ಷೇತ್ರದಲ್ಲೂ ಕೂಡ ಭಾರತ ಇಸ್ರೋ ಅನ್ನದೇ ಆದಂತ ಒಂದು ಗುರುತುಗಳನ್ನು ಮೂಡಿಸಕ್ಕೆ. ಅಂದ್ರೆ ಈಗ ಇನ್ಸ್ಪೇಸ್ ಫುಟ್ ಪ್ರಿಂಟ್ಸ್ ಅನ್ನು ನೀವು ಹೆಂಗೆ ಈ ತರ ಅನಲೈಸ್ ಮಾಡ್ತೀರಾ? ಆ ಸ್ಟಾರ್ಟ್ ಆಗಿದೆ, ಅದು ಸ್ಟಾರ್ಟ್ ಆದ ನಂತರ ಯಾವ ರೀತಿ ಡೆವಲಪ್ ಆಗಿದೆ ಅಂತ ನೀವು ಕಂಡ ಹಾಗೆ ಭೌತಿಕವಾಗಿ?
0: ಇನ್ಸ್ಪೇಸ್ ಅನ್ನೋದು ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಅಂಡ್ ಅಥೋರೈಸೇಷನ್ ಸೆಂಟರ್ ಅಂತ, ಇದೊಂದು ಅಫಿಷಿಯಲ್ ಸಿಂಗಲ್ ವಿಂಡೋ ಆಫೀಸ್ ಒಂದು ಸ್ಪೇಸ್ ವರ್ಕ್ಗೆ. ಇದು ಹೆಂಗಪ್ಪ ಅಂದ್ರೆ ಇದೊಂದು ನಿಮ್ಗೆ RTO ಕೆಲಸ ಮಾಡುತ್ತೆ, ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟಂಗೆ, ರಾಕೆಟ್ ಮತ್ತೆ ಸ್ಯಾಟಿಲೈಟ್ ಮ್ಯಾನುಫ್ಯಾಕ್ಚರ್ ಮಾಡಂಗೆ. ಈಗ RTO ನೀವು ವೆಹಿಕಲ್ ತಗೊಂಡ್ಬಿಡ್ತೀರ, ಬಟ್ ನೀವು ಅದನ್ನ ರೋಡಿಗೆ ತರಬೇಕು, ರೋಡಿಗೆ ಓಡಿಸ್ಬೇಕು, ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಇಲ್ಲ ಆ ವೆಹಿಕಲ್ ನ ನಾವು ಲಾಂಚ್ ಮಾಡಬೇಕು ಅಂದ್ರೆ ಯು ನೀಡ್ ದಿ ಪರ್ಮಿಷನ್ ಆಫ್ ದಿ RTO. ಸೊ ಅದೇ ತರ ಇನ್ಸ್ಪೇಸ್ ಕೆಲಸ, ಇಟ್ ಹೆಲ್ಪ್ಸ್ ಯು ಟು ಗೆಟ್ ದಿ ಪರ್ಮಿಷನ್, ಇಟ್ ಹೆಲ್ಪ್ಸ್ ಯು ಟು ಗೆಟ್ ದ ಲೈಸೆನ್ಸ್ ಟು ಡು ಈ ಒಂದು ಆಕ್ಟಿವಿಟೀಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು 2020 ಇದನ್ನ ಲಾಂಚ್ ಮಾಡಿದ್ರು. ಬಟ್ ಇದು ಇಟ್ ಇಸ್ ಎ ಸೆಂಟರ್, ಇಟ್ಸ್ ಎ

0: own profit center and it will be monitored thoroughly by Department of Space. So ISRO ಒಂದು ವಿಂಗ್ ಆದರೆ ಇನ್ಸ್ಪೇಸ್ ಒಂದು ವಿಂಗ್ ಆಗುತ್ತೆ, ಮತ್ತೆ NSIL ಒಂದು ವಿಂಗ್ ಆಗುತ್ತೆ. NSIL ಒಂದು PSU ಸ್ಟೇಟಸ್ ಕೊಟ್ಟಿದ್ದಾರೆ, ಇನ್ಸ್ಪೇಸ್ ಒಂದು ಮಿನಿರತ್ನ ಅಂತ ಸ್ಟೇಟಸ್ ಕೊಟ್ಟಿದ್ದಾರೆ. ಸೊ ಇಟ್ ಹ್ಯಾಸ್ ಟು ಪರ್ಫಾರ್ಮ್ ಆನ್ ಇಟ್ಸ್ ಓನ್. ಸೊ ಅವರ ಸಂಬಳ, ಅವರ ಸೆಂಟರ್ದು, ಅವ್ರ ರನ್ನಿಂಗ್ ಸೆಂಟರ್ದು ಏನಿದು, ಆಲ್ ಥಿಂಗ್ಸ್ ವಿಲ್ ಬಿ ಮಾನಿಟರ್ಡ್ ಬೈ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್. ಸೊ ಇವೆಲ್ಲ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಗಳಿಗೆ ಕೆಲಸ ಮಾಡುತ್ತೆ. ಸೊ ಅವ್ರಿಗೂ ಒಂದು ಕೆಲವು ಟಾರ್ಗೆಟ್ಸ್ ಇರುತ್ತೆ, ಎಷ್ಟು ಸ್ಪೇಸ್ ಸ್ಟಾರ್ಟ್ಅಪ್ ಸ್ಟಾರ್ಟ್ ಮಾಡಿದ್ದೀವಿ, ಎಷ್ಟು ಸರ್ವಿಸಸ್ ನಾವು ಕೊಟ್ಟಿವಿ ಈ ಒಂದು ಸ್ಪೇಸ್ ರಿಸರ್ಚಸ್ ಅಲ್ಲಿ. ದೇ ಆರ್ ಮಾನಿಟರ್ಡ್ ಕಂಟಿನ್ಯೂಸ್ಲಿ. ಈ ಪವನ್ ಗೋಯಂಕ ಅಂತ ಚೇರ್ಮನ್ ಇದ್ದಾರೆ. ಸೊ ದೇ ಆರ್ ಮಾನಿಟರ್ಡ್ ಕಂಟಿನ್ಯೂಸ್ಲಿ ಫಾರ್ ದೇರ್ ಕಾಂಟ್ರಿಬ್ಯೂಷನ್ ದಿ ಸ್ಪೇಸ್ ಎಕನಾಮಿ. ಸೊ ದಿಸ್ ಇಸ್ ವೇರ್ ದ ಇನ್ ಸ್ಪೇಸ್ ಇಸ್ ಪ್ರೋಗ್ರೆಸ್.
1: ಓಕೆ ಸರ್, ಈಗ ಈ ಹೊಸ ಸ್ಟಾರ್ಟ್ಅಪ್ಗಳಿಗೆ, ನವೋದ್ಯಮಗಳಿಗೆ, ಹೊಸದಾಗಿ ಈ ಕ್ಷೇತ್ರಕ್ಕೆ ಬರಬೇಕು ಅನ್ನೋಂಥವ್ರಿಗೆ ಏನು ಕೊನೆಯದಾಗಿ ನೀವು ಕಿವಿ ಮಾತು ಹೇಳ್ತೀರಾ ಅಂತ?
0: ಸಿ, ಇದ್ರ ಬಗ್ಗೆ ಬರಬೇಕು ಅನ್ನೋರಿಗೆ ದೇ ಹ್ಯಾವ್ ಟು ಡೂ ಲಾಟ್ ಆಫ್ ಏನಂತ ಹೇಳ್ತಾರೆ, ಒಂದು ಪ್ಯಾಷನ್ ಇರಬೇಕು ಈ ಒಂದು ಸಬ್ಜೆಕ್ಟ್ ಮೇಲೆ. ಒಂದ್ಸಲ ಈ ಸಬ್ಜೆಕ್ಟ್ ಮೇಲೆ ಪ್ಯಾಷನ್ ಇದ್ದಾಗ ಏನ್ ಮಾಡ್ತಾರೆ, ಇಂಜಿನಿಯರಿಂಗ್ ತಗೋತಾರೆ. ದೇ ಡೂ ಲಾಟ್ ಆಫ್ ಮೆಕ್ಯಾನಿಕಲ್ ಅಕಸ್ಮಾತ್ ತಗೊಂಡು ದೇ ಡೂ ದೇರ್ ಪೋಸ್ಟ್ ಗ್ರಾಜ್ಯುಯೇಷನ್ ಇನ್ ಸ್ಪೇಸ್ ಪ್ರೊಫೆಷನ್, ಸ್ಪೇಸ್ ಟೆಕ್ನಾಲಜಿನ. ಇಫ್ ಕೋರ್ಸ್ ದೇರ್ ಇಸ್ ಮೆನಿ ಸಬ್ಜೆಕ್ಟ್ಸ್ ಅಬೌಟ್ ಸ್ಪೇಸ್, ಈಗ ಜಾಸ್ತಿ ಸಬ್ಜೆಕ್ಟ್ ಸ್ಟಾರ್ಟ್ ಆಗಿದೆ. ಆಫ್ ಕೋರ್ಸ್ ಇಸ್ರೋ ಕಂಡಕ್ಟ್ಸ್ ಲಾಟ್ ಆಫ್ ಪ್ರೋಗ್ರಾಮ್ಸ್ ಆನ್ ಸ್ಪೇಸ್ ಫಾರ್ ಸ್ಟೂಡೆಂಟ್ಸ್. ಆಮೇಲೆ ಈ ಆಸ್ಟ್ರೋಫಿಸಿಕ್ಸ್ ಅವರು ತುಂಬಾನೇ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ತಾರೆ. ಈ ತರ ಅನೇಕ ಪ್ರೋಗ್ರಾಮ್ಸ್ಗಳು ಮಾಡ್ತಾನೆ ಇದ್ದಾರೆ ಅಬೌಟ್ ದಿ ಸ್ಪೇಸ್ ಅಂಡ್ ಸ್ಯಾಟಿಲೈಟ್ಸ್, ರಾಕೆಟ್ಸ್ ಬಗ್ಗೆ ಆಗಲಿ. ದೇರ್ ಈಸ್ ಲಾಟ್ ಆಫ್ ಎಜುಕೇಷನ್, ಹೈಯರ್ ಎಜುಕೇಷನ್ಸ್. ಈ ತರ ಅಮೆರಿಕಾಗೆ ಹೋಗೋದವರು, ಜರ್ಮನ್ಗೆ ಹೋಗೋದವರು, ಈವನ್ ಇಸ್ರೋ ಆಲ್ಸೋ ಈಸ್ ಹೆಲ್ಪಿಂಗ್ ಹ್ಯಾಂಡ್ ಹೋಲ್ಡಿಂಗ್ ಮೆನಿ ಯೂನಿವರ್ಸಿಟೀಸ್. ಸೊ ಈ ತರ ಪ್ಯಾಷನ್ ಅಂತ ಅಂದವರಿಗೆ ಬಹಳ ಅವಿನ್ಯೂಸ್ ಇದೆ. ಈಗ ಮೊದ್ಲಾದ್ರೆ ಅವಿನ್ಯೂಸ್ ಇರಲಿಲ್ಲ ಈ ಸ್ಪೇಸ್ ಬಗ್ಗೆ ಏನು ಅಂತ. ಹೋಗೋಗೆ ಜನ ಎಷ್ಟೋ ಜನ ಟ್ರೈನ್ ಆದವರು ಇದ್ದಾರೆ, ಬಟ್ ಈಗ ಆ ಕಂಡೀಷನ್ ಅಲ್ಲಿ ಇಲ್ಲ. ದೇ ಆರ್ ಮೇಕಿಂಗ್ ದೆಮ್ ಒಂಥರ ಫ್ಯಾಕ್ಟ್ರಿ ಫಿಟ್ ಪೀಪಲ್ ತರ ಆಗಿ ಇಸ್ರೋ ಜಾಯ್ನ್ ಆಗೋದು, ಇಲ್ಲ ಅವರೇ ಸ್ಟಾರ್ಟ್ಅಪ್ ಮಾಡ್ಕೊಳ್ಳೋದು, ಇಲ್ಲ ಯಾವುದೋ ಸ್ಟಾರ್ಟ್ಅಪ್ ಅಲ್ಲಿ ಕೆಲಸ ಮಾಡಿ ಕೆಲವು ಎಕ್ಸ್ಪೀರಿಯನ್ಸ್ ತಗೊಂಡು ಅವರೇ ಒಂದು ರಾಕೆಟ್ ಲಾಂಚ್ ಮಾಡೋದು, ಒಂದು ಸ್ಯಾಟಿಲೈಟ್ ಮಾಡೋದು, ಒಂದು ಪೇಲೋಡ್ ಮಾಡೋದು, ಎಷ್ಟೊಂದು ಸ್ಟಾರ್ಟ್ ಇದೆ. ಇವಾಗ ಹೆಂಗೆ ಕಾಲೇಜಸ್ಗಳಲ್ಲೇ ಈಗ ದೇ ಆರ್ ಡೂಯಿಂಗ್ ದ ಪೇಲೋಡ್ಸ್, ಅವ್ರಗಳೇ ಪೇಲೋಡ್ಗಳು ಮಾಡಿ ಆಗ್ಲೇ ಸ್ಯಾಟಿಲೈಟ್ ಮೂಲಕ ಕಳ್ಸಕ್ಕೆ ಎಲ್ಲಾ ತರನು ಕೆಲ್ಸಗಳು ನಡೀತಾ ಇದೆ. ಆ ಒಂದು ಇಂಟ್ರೆಸ್ಟ್ ನ ಕಾಲೇಜ್ ಲೆವೆಲ್, ಈವನ್ ಸ್ಕೂಲ್ಸ್ಗೆ, ತಮಿಳ್ನಾಡಲ್ಲಿ ಕೆಲವು ಸ್ಕೂಲ್ ಮಕ್ಕಳು, ಗೌರ್ಮೆಂಟ್ ಸ್ಕೂಲ್ ಮಕ್ಕಳ ಕೈಲಿ ಪೇಲೋಡ್ಸ್ ಮಾಡಿ ಕಳಿಸಿದ್ದಾರೆ. ಸೊ ಈ ತರ ದ ವರ್ಲ್ಡ್ ಇಸ್ ಚೇಂಜಿಂಗ್. ಸೊ ಯಾರು ಇದ್ರ ಬಗ್ಗೆ ಬಹಳ ಇಂಟ್ರೆಸ್ಟ್ ಕೊಟ್ಟು ರಿಸರ್ಚ್ ಮಾಡ್ತಾರೋ ಅನೇಕ ದಾರಿಗಳು ಅದೇ ಓಪನ್ ಆಗ್ತಾ ಇದೆ ಫಾರ್ ದೆಮ್ ಟು ಡೂ ಮೋರ್ ರಿಸರ್ಚ್ ಅಂಡ್ ಗೆಟ್ ಇನ್ ಟು ದಿಸ್ ಫೀಲ್ಡ್.
1: ಗಿರೀಶ್ ಲಿಂಗ್ ಅವರೇ, ಬಹಳಷ್ಟು ವಿಷಯಗಳನ್ನ ಹಂಚಿಕೊಂಡ್ರಿ ನಮ್ಮ ಶ್ರೋತೃಗಳ ಪರವಾಗಿ, ಆಕಾಶವಾಣಿ ಸುದ್ದಿ ವಿಭಾಗದ ಪರವಾಗಿ ನಿಮ್ಗೆ ಅನಂತ ಅನಂತ
0: ಧನ್ಯವಾದಗಳು.
1: ನಮಸ್ಕಾರ.
2: ಇದುವರೆಗೂ ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನ ಹಿನ್ನೆಲೆಯಲ್ಲಿ ಬಾಹ್ಯಾಕಾಶ ವಲಯದಲ್ಲಿ ಇನ್ಸ್ಪೇಸ್ ಪಾತ್ರ ಕುರಿತಂತೆ ವಿಶೇಷ ಸಂದರ್ಶನ ಕೇಳಿದಿರಿ. ಭಾಗವಹಿಸಿದ್ದವರು ಗಿರೀಶ್ ಲಿಂಗಣ್ಣ, ರಕ್ಷಣಾ ಮತ್ತು ಬಾಹ್ಯಾಕಾಶ ವಲಯದ ವಿಶ್ಲೇಷಕರು. ಸಂದರ್ಶಕರು ನಂಜುಂಡಪ್ಪ ವಿ, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ರಾಜ್ಯದ ಸಾರಿಗೆ ನಿಗಮಗಳ ಬಸ್ ದರ ಹೆಚ್ಚಳ ಸಾಧ್ಯತೆ, ಸಾರಿಗೆ ಸಚಿವ ಭೈರತಿ ಸುರೇಶ್ ಸುಳಿವು. ಮಳೆ ಕೊರತೆ ಹಿನ್ನೆಲೆ ಗ್ರಾಮೀಣ ಅಂತರ್ಜಲ ಮಟ್ಟದ ವಿವರ ಸಂಗ್ರಹಕ್ಕೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಮುಂದುವರೆದ ಗೊಂದಲ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಸಮಾಧಾನ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ನಾಡಹಬ್ಬ ದಸರಾ ಮಹೋತ್ಸವದ ಆಹ್ವಾನ ನೀಡಿದ ಮೈಸೂರು ಜಿಲ್ಲಾಡಳಿತ. ಧರ್ಮಸ್ಥಳ ಸೌಜನ್ಯ ಹತ್ಯೆ ಪ್ರಕರಣ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ತನಿಖೆ ಆರಂಭಿಸಿದ ಎಸ್ಐಟಿ. ವಾರ್ತೆಗಳ ವಿವರ. ರಾಜ್ಯದ ಸಾರಿಗೆ ನಿಗಮಗಳ ಬಸ್ ದರ ಹೆಚ್ಚಳವಾಗುವ ಸಾಧ್ಯತೆ ಇದೆ ಎಂದು ಸಾರಿಗೆ ಸಚಿವ ಭೈರತಿ ಸುರೇಶ್ ಸುಳಿವು ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು,

0: ಡೀಸೆಲ್ ಬೆಲೆ ಏರಿಕೆಯ ಆಧಾರದ ಮೇಲೆ ಪ್ರಸ್ತಾವಿತ ದರ ಹೆಚ್ಚಳದ ಪ್ರಮಾಣವನ್ನು ಸರ್ಕಾರ ಪರಿಶೀಲಿಸಲಿದೆ ಎಂದು ಹೇಳಿದ್ದಾರೆ. ಸಂಪುಟ ಸಭೆಯ ಅನುಮೋದನೆ ಬಳಿಕ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು. ಪ್ರಸ್ತಾವಿತ ದರ ಪರಿಷ್ಕರಣೆಯ ಕುರಿತು ವರದಿ ಸಲ್ಲಿಸುವಂತೆ ಸರ್ಕಾರ ಈಗಾಗಲೇ 4 ಸಾರಿಗೆ ನಿಗಮಗಳಿಗೆ ಸೂಚಿಸಿದ್ದು, ಈ ವರದಿಗಳು ಇಂದು ಇಲ್ಲವೇ ನಾಳೆ ಸಲ್ಲಿಕೆಯಾಗುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಇಂಧನ ಬೆಲೆಗಳು ಪದೇ ಪದೇ ಏರಿಕೆಯಾಗುತ್ತಿರುವಾಗ ದರಗಳನ್ನು ಹೆಚ್ಚಿಸದೆ ಸಾರಿಗೆ ನಿಗಮಗಳನ್ನು ಹೇಗೆ ನಿರ್ವಹಿಸಲು ಸಾಧ್ಯ ಎಂದು ಅವರು ಪ್ರಶ್ನಿಸಿದ್ದಾರೆ. ಮಳೆಯ ಕೊರತೆಯಿಂದ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಿಸುತ್ತಿರುವ ಹಿನ್ನೆಲೆಯಲ್ಲಿ 5927 ಪಂಚಾಯತ್ಗಳ ವ್ಯಾಪ್ತಿಯಲ್ಲಿ ಅಂತರ್ಜಲ ಮಟ್ಟದ ವಿವರವನ್ನು ಸಂಗ್ರಹಿಸುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಬೇಸಿಗೆಯಲ್ಲಿ ಪರಿಸ್ಥಿತಿ ಇನ್ನೂ ಬಿಗಡಾಯಿಸುವ ಹಿನ್ನೆಲೆಯಲ್ಲಿ ಸಮರ್ಪಕ ಯೋಜನೆ ರೂಪಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯದ ಬಹುತೇಕ ಕಡೆ ಮಳೆಯ ಕೊರತೆಯಿಂದ ಕುಡಿಯುವ ನೀರಿನ ಸಮಸ್ಯೆ ಇದ್ದು, ಗ್ರಾಮೀಣ ಜನರಿಗೆ ಕೈಗಾರಿಕೆ, ಶಾಲೆ, ಕಾಲೇಜು ಹಾಗೂ ವಿವಿಧ ಸಂಸ್ಥೆಗಳಿಗೆ ಹೇತಮೇತವಾಗಿ ನೀರು ಬಳಸುವಂತೆ ಜಾಗೃತಿ ಮೂಡಿಸಲು ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ವಿಶೇಷ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಹಲವು ಗೊಂದಲಗಳು ಸೃಷ್ಟಿಯಾಗುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರಿಗೆ ನೀಡಲಾಗುವ ನೋಟಿಸ್ಗಳಿಗೆ ಸಂಬಂಧಪಟ್ಟಂತೆ ಹಲವಾರು ಲೋಪದೋಷಗಳು ಕಂಡುಬಂದಿದ್ದು, ಈ ಕುರಿತಂತೆ ಕಾಂಗ್ರೆಸ್ ಈಗಾಗಲೇ ಆಕ್ಷೇಪಣೆಗಳನ್ನು ದಾಖಲಿಸಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ರಾಜ್ಯದಲ್ಲಿನ ಬರ ಪರಿಸ್ಥಿತಿಯ ಬಗ್ಗೆ ಮನವರಿಕೆ ಮಾಡಿಕೊಡಲು ದಿನಾಂಕ ನಿಗದಿಯಾದ ಕೂಡಲೇ ಸರ್ವಪಕ್ಷ ನಿಯೋಗ ಕೊಂಡೊಯ್ದು ರಾಜ್ಯದ ಸ್ಥಿತಿಗತಿಯನ್ನು ಪ್ರಧಾನಿ ಅವರಿಗೆ ಮನವರಿಕೆ ಮಾಡಿಕೊಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ನಾಡಹಬ್ಬ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಆಗಮಿಸುವಂತೆ ಕೋರಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಆಮಂತ್ರಣ ನೀಡಿದ್ದಾರೆ. ಬಳಿಕ ಅವರು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರನ್ನು ಭೇಟಿ ಮಾಡಿ ಆಮಂತ್ರಣ ಪತ್ರಿಕೆ ನೀಡಿ ಆಹ್ವಾನಿಸಿದರು. ಈ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ, ಮೈಸೂರು ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್, ಅಪರ ಜಿಲ್ಲಾಧಿಕಾರಿ ಐಶ್ವರ್ಯ ಆರ್, ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ರೂಪಾ ಮತ್ತಿತರರು ಉಪಸ್ಥಿತರಿದ್ದರು. ಪ್ರಧಾನಿ ನರೇಂದ್ರ ಮೋದಿಯವರ 25 ವರ್ಷಗಳ ನಿರಂತರ ಜನಸೇವೆಯನ್ನು ಸ್ಮರಿಸುತ್ತಾ ಹಮ್ಮಿಕೊಳ್ಳಲಾಗಿರುವ ಸೇವಾ ಸಂಕಲ್ಪ ಅಭಿಯಾನ ಹಾಗೂ ಪಕ್ಷದ ಸಂಘಟನೆಯನ್ನು ತಳಮಟ್ಟದಿಂದ ಬಲಪಡಿಸುವ ಉದ್ದೇಶದಿಂದ ಹಮ್ಮಿಕೊಂಡಿರುವಂತಹ ಬೂತ್ ವಿಜಯ ಸಂಕಲ್ಪ ಯಾತ್ರೆಗೆ ಕೋಲಾರ ಜಿಲ್ಲೆಯ ಕುರುಡುಮಲೆಯಲ್ಲಿ ಇಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಚಾಲನೆ ನೀಡಿದರು. ಈ ಯಾತ್ರೆಯು ಕೋಲಾರ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಸಂಚಾರ ಮಾಡಲಿದ್ದು, ಬಂಗಾರಪೇಟೆ ಮತ್ತು ಬೇತಮಂಗಲ ಸೇರಿದಂತೆ ಪ್ರಮುಖ ಸ್ಥಳಗಳಲ್ಲಿ ಕಾರ್ಯಕ್ರಮಗಳು ಜರುಗಲಿವೆ. ಈ ನಡುವೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿವೈ ವಿಜಯೇಂದ್ರ, ರಾಜ್ಯ ಸರ್ಕಾರ ಬರಗಾಲವನ್ನು ಸರಿಯಾಗಿ ನಿರ್ವಹಿಸುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುಂಬರುವ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳಿಗೆ ಪಕ್ಷದ ಕಾರ್ಯಕರ್ತರನ್ನು ಹುರಿದುಂಬಿಸುವ ಕೆಲಸವೂ ಯಾತ್ರೆ ವೇಳೆ ನಡೆಯಲಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಧರ್ಮಸ್ಥಳದ ಸೌಜನ್ಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಇಂದಿನಿಂದ ತನಿಖೆ ಆರಂಭಿಸಿದೆ. ಬೆಂಗಳೂರಿನ ಗುಪ್ತಚರ ವಿಭಾಗದ ಎಸ್ಪಿ ನಿಶಾ ಜೇಮ್ಸ್, ಸಿಐಡಿ ಎಸ್ಪಿ ಲೋಕೇಶ್ ಜಗಲಾಸರ್ ಮಂಗಳೂರಿಗೆ ಆಗಮಿಸಿದ್ದು, ಮುಂದಿನ ಕಾರ್ಯ ಯೋಜನೆಯ ಕುರಿತು ಚರ್ಚಿಸಲು ಪೊಲೀಸ್ ಆಯುಕ್ತ ಸಿಎಚ್ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನು ಭೇಟಿಯಾಗಿದ್ದಾರೆ. ಮಂಗಳೂರಿನ ಹಳೆ ಜಿಲ್ಲಾಧಿಕಾರಿ ಕಚೇರಿಯ ಕಟ್ಟಡದಲ್ಲಿ ನೂತನ ಎಸ್ಐಟಿ ಕಚೇರಿ ತೆರೆಯಲಾಗಿದ್ದು, ಪ್ರಕರಣದ ತನಿಖೆಗೆ ಸಿದ್ದತೆ ಆರಂಭಿಸಿದ್ದಾರೆ. ಎಸ್ಐಟಿ ಪ್ರಕರಣದ ಮರು ತನಿಖೆ ನಡೆಸುವಂತೆ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ನೀಡಿದ ನಿರ್ದೇಶನದ ಮೇರೆಗೆ ಹೊಸದಾಗಿ ತನಿಖೆ ನಡೆಯುತ್ತಿದೆ. ತನಿಖೆ ಪೂರ್ಣಗೊಳಿಸಿ ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಲು 3 ತಿಂಗಳ ಕಾಲಾವಕಾಶವನ್ನು ನೀಡಲಾಗಿದೆ. ತುಳು ಭಾಷೆ ಮತ್ತು ಅದರ ಸಾಂಸ್ಕೃತಿಕ ಪರಂಪರೆಗೆ ಸಾಂವಿಧಾನಿಕ ಮಾನ್ಯತೆ, ಸಂರಕ್ಷಣೆ, ಡಿಜಿಟಲೀಕರಣ ಕುರಿತಂತೆ ತುಳು ಭಾಷಾ ರಾಷ್ಟೀಯ ಮಾನ್ಯತೆ ಮತ್ತು ಅಭಿವೃದ್ಧಿ ಮಿಷನ್ 2026-35 ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಸದಸ್ಯ ಎಸ್ ಮೋಹನ್ ದಾಸ್ ಹೆಗ್ಡೆ ಸಲ್ಲಿಸಿರುವ ಈ ಪ್ರಸ್ತಾವನೆಯು ತುಳು ಭಾಷೆಯನ್ನು

0: ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರ್ಪಡೆಗೊಳಿಸುವ ಕುರಿತು ಮತ್ತು ಅದರ ಸಾಹಿತ್ಯಿಕ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸಂಶೋಧನೆ ಮತ್ತು ಸಂರಕ್ಷಣೆಗಾಗಿ ರಾಷ್ಟ್ರೀಯ ಚೌಕಟ್ಟನ್ನು ರೂಪಿಸುವ ಕುರಿತು ಪರಿಗಣನೆಗೆ ಕೋರಿದೆ. ಪ್ರಸ್ತಾವನೆಯಲ್ಲಿ 2011 ಜನಗಣತಿಯ ಅಂಕಿ ಅಂಶಗಳ ಪ್ರಕಾರ 18,46,849 ಮಂದಿ ತುಳು ಭಾಷೆಯನ್ನು ಮಾತೃಭಾಷೆಯನ್ನಾಗಿ ಹೊಂದಿದ್ದಾರೆ ಎಂದು ಉಲ್ಲೇಖಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಜರುಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ವೋಕಲ್ ಫಾರ್ ಲೋಕಲ್, ಅಂದರೆ ಸ್ಥಳೀಯ ಉತ್ಪನ್ನಗಳಿಗೆ ಧ್ವನಿಗೂಡಿಸಿ ಎಂಬುದರ ಕುರಿತಾದಂತಹ ವರದಿ ಮೂಡಿಬರಲಿದೆ. ಇತ್ತೀಚಿನ ದಿನಗಳಲ್ಲಿ ದೇಶದಲ್ಲಿ ಗ್ರಾಹಕರ ಆಯ್ಕೆಗಳು ಬದಲಾಗುತ್ತಿದೆ. ಮೊದಲು ಆಮದು ಮಾಡಿಕೊಂಡ ಮತ್ತು ಬಹುದೊಡ್ಡ ಬ್ರ್ಯಾಂಡ್ಗಳ ವಸ್ತುಗಳನ್ನು ಬಯಸುತ್ತಿದ್ದ ಜನರು ಇದೀಗ ದೇಶೀಯ ಉತ್ಪನ್ನಗಳತ್ತ ಒಲವು ತೋರಿಸುತ್ತಿದ್ದಾರೆ. ಸ್ಥಳೀಯ ಉತ್ಪನ್ನಗಳಿಗೆ ಬೆಂಬಲ ನೀಡಬೇಕೆಂಬ ಪ್ರಧಾನಿ ನರೇಂದ್ರ ಮೋದಿಯವರ ಕರೆಯ ಮೇರೆಗೆ ದೇಶದ ಬಹುಪಾಲು ಜನರು ವಿದೇಶಿ ವಸ್ತುಗಳಿಗಿಂತ ಹೆಚ್ಚಾಗಿ ದೇಶೀಯ ಉತ್ಪನ್ನಗಳ ಖರೀದಿ ಮತ್ತು ಬಳಕೆಗೆ ಮುಂದಾಗಿದ್ದಾರೆ. ಈ ಕುರಿತಂತೆ ಹಿರಿಯ ಪತ್ರಕರ್ತೆ ಆಶಾ ಕೃಷ್ಣಸ್ವಾಮಿ ಆಕಾಶವಾಣಿಯೊಂದಿಗೆ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ.
1: ಈ ಮೇಕ್ ಇನ್ ಇಂಡಿಯಾ ಅಂಡ್ ವೋಕಲ್ ಫಾರ್ ಲೋಕಲ್ ಅದು ಇಂಟಿಗ್ರೇಟೆಡ್ ಈ ಕಾನ್ಸೆಪ್ಟ್ ನ ತುಂಬಾ ಚೆನ್ನಾಗಿ ಪ್ರೈಮ್ ಮಿನಿಸ್ಟರ್ ಪ್ರಮೋಟ್ ಮಾಡಿದ ನಂತರ ಏನಾಗಿದೆ ಅಂದ್ರೆ ಯಂಗರ್ ಜನರೇಷನ್ ಈಗ ಏ ಇದು ನಮ್ಮ ಪ್ರಾಡಕ್ಟ್ ಇದು ನಮ್ಮಲ್ಲಾಗಿರೋದ ಅಂತ ಹೇಳಿ ಪಿಕ್ ಮಾಡ್ತಾರೆ. ಒಂದು ಇಂಪಾರ್ಟೆಂಟ್ ಅಂದ್ರೆ ಖಾದಿ ಮೂವ್ಮೆಂಟ್ ಆಯ್ತು ಅವಾಗ, ಖಾದಿದು ಟಾರ್ಗೆಟ್ ಕೊಟ್ಟು ಎಲ್ಲರೂ ಬೈ ಮಾಡಿ ಅಂತ ಹೇಳಿ, ಇಟ್ ವಾಸ್ ಸಚ್ ಎ ಬಿಗ್ ಸಕ್ಸಸ್. ಖಾದಿಗೆ ಹೋದ್ರು ಜನ ಅಂದ್ರೆ ಆ ಮೋಟಿವೇಶನಲ್ ಒಂದು ಫ್ಯಾಕ್ಟರ್ ಇರಬೇಕು. ಅದು ಮಾಡಿದಾಗ ಯಾಕೆ ಮಾಡಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಸರ್ಕಾರ ಎಕ್ಸ್ಪ್ಲೇನ್ ಮಾಡಿದೆ. ಇವಾಗ
0: ಮಂಗಳೂರಿನ ಎಂಆರ್ಪಿಎಲ್ ತೈಲ ಸ್ಥಾವರ ಘಟಕದಲ್ಲಿ ಸಂಭವಿಸಿದ ಸ್ಫೋಟದಲ್ಲಿ ಸಾವನ್ನಪ್ಪಿದ ಹಳೆಯಂಗಡಿ ನಿವಾಸಿ ಮನೀಶ್ ಕರ್ಕಡ ಕುಟುಂಬಕ್ಕೆ ಸೂಕ್ತ ಪರಿಹಾರ ಒದಗಿಸಬೇಕು ಎಂದು ಆಗ್ರಹಿಸಿ ಇಂದು ಕಾರ್ಮಿಕರು ಮತ್ತು ಸ್ಥಳೀಯರು ಪ್ರತಿಭಟನೆ ನಡೆಸಿದರು. ಆರಂಭದಲ್ಲಿ ಮೃತ ಮನೀಶ್ಗೆ ಶ್ರದ್ದಾಂಜಲಿ ಸಲ್ಲಿಸಿ ಬಳಿಕ ಪ್ರತಿಭಟನೆ ನಡೆಸಿದ ಕಾರ್ಮಿಕರು ಎಂಆರ್ಪಿಎಲ್ನಲ್ಲಿ ದುಡಿಯುತ್ತಿರುವಂತಹ ಎಲ್ಲ ಕಾರ್ಮಿಕರಿಗೆ ಆರೋಗ್ಯ ವಿಮೆ ಜಾರಿಗೊಳಿಸಬೇಕು ಮತ್ತು ಮನೀಶ್ ಕುಟುಂಬದ ಒಬ್ಬರಿಗೆ ಉದ್ಯೋಗ ಒದಗಿಸಬೇಕು ಎಂದು ಆಗ್ರಹಿಸಿದರು. ಎಂಆರ್ಪಿಎಲ್ ಸಂಸ್ಥೆಯ ನಿರ್ಲಕ್ಷ್ಯದಿಂದ ಕೋಕರ್ ಹೈಡ್ರೋ ಟ್ರೀಟರ್ ಘಟಕದಲ್ಲಿ ದುರ್ಘಟನೆ ಸಂಭವಿಸಿದೆ ಎಂದು ರವಿ ಪೂಜಾರಿ ಎಂಬುವರು ಈಗಾಗಲೇ ಸೂರತ್ಕರ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಚಾಲಕನ ನಿಯಂತ್ರಣ ತಪ್ಪಿ ಚಲಿಸುತ್ತಿದ್ದ ಲಾರಿಗೆ ರಾಜಹಂಸ ಬಸ್ ಹಿಂಬದಿಯಿಂದ ಡಿಕ್ಕಿ ಹೊಡೆದ ಪರಿಣಾಮ ಬಸ್ ಚಾಲಕ ಸ್ಥಳದಲ್ಲಿ ಮೃತಪಟ್ಟು 15ಕ್ಕೂ ಹೆಚ್ಚು ಪ್ರಯಾಣಿಕರು ಗಾಯಗೊಂಡಿರುವ ಘಟನೆ ಚಿತ್ರದುರ್ಗ ಹೊರವಲಯದ ನಾಮಕಲ್ ಗ್ಯಾರೇಜ್ ಬಳಿ ಸಂಭವಿಸಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ರಸ್ತೆ ಅಪಘಾತಗಳನ್ನು ತಡೆಯುವ ಮತ್ತು ಸುಗಮ ವಾಹನ ಸಂಚಾರಕ್ಕೆ ಸೂಕ್ತ ವಾತಾವರಣ ನಿರ್ಮಿಸುವ ನಿಟ್ಟಿನಲ್ಲಿ ಲೋಕೋಪಯೋಗಿ ಇಲಾಖೆ ಮತ್ತು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಅಗತ್ಯ ಕ್ರಮ ವಹಿಸುವಂತೆ ಜಿಲ್ಲಾಧಿಕಾರಿ ಸೂಚನೆ ನೀಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಯಾವುದೇ ಭಾಗದಲ್ಲೂ ಕುಡಿಯುವ ನೀರಿನ ಅಭಾವ ಉಂಟಾಗದಂತೆ ತಹಸೀಲ್ದಾರರು, ತಾಲೂಕು ಪಂಚಾಯಿತಿ ಮತ್ತು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ಇಂಜಿನಿಯರ್ಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಎಸ್ ರಮ್ಯಾ ಸೂಚನೆ ನೀಡಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಾಳೆ ನಡೆಯಲಿರುವ ಕಂದಾಯ ಇಲಾಖೆಯ ಭೂಮಾಪಕರ ಹುದ್ದೆಗಳ ನೇರ ನೇಮಕಾತಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಪಾರದರ್ಶಕವಾಗಿ ನಡೆಸಲು ಮಂಡ್ಯ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸುವಂತೆ ಜಿಲ್ಲಾಧಿಕಾರಿ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಸಾರಿಗೆ ನಿಗಮಗಳ ಬಸ್ ದರ ಹೆಚ್ಚಳ ಸಾಧ್ಯತೆ, ಸಾರಿಗೆ ಸಚಿವ ಭೈರತಿ ಸುರೇಶ್ ಸುಳಿವು. ಮಳೆ ಕೊರತೆ ಹಿನ್ನೆಲೆ ಗ್ರಾಮೀಣ ಅಂತರ್ಜಲ ಮಟ್ಟದ ವಿವರ ಸಂಗ್ರಹಕ್ಕೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಮುಂದುವರೆದ ಗೊಂದಲ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಸಮಾಧಾನ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ನಾಡಹಬ್ಬ ದಸರಾ ಮಹೋತ್ಸವದ ಆಹ್ವಾನ ನೀಡಿದ ಮೈಸೂರು ಜಿಲ್ಲಾಡಳಿತ. ಧರ್ಮಸ್ಥಳ ಸೌಜನ್ಯ ಹತ್ಯೆ ಪ್ರಕರಣ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶದಂತೆ ತನಿಖೆ ಆರಂಭಿಸಿದ ಎಸ್ಐಟಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
2: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಸ್ನೇಹ ಭಾರತಿ.
3: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
4: ಆಕಾಶವಾಣಿ ಬೆಂಗಳೂರು. ಉರ್ದು ಪ್ರೋಗ್ರಾಂ ಕಹಕಶಾ.
5: ಕಹಕಶಾ ಪ್ರೋಗ್ರಾಮ್ ಸುನ್ನೆ ವಾಲೆ ಸಭಿ ಸಾಮೀನ್ ಕೋ ಹಮಾರಾ ಖಲೂಸ್ ಭರಾ ಅದಾಬ್.
6: ಅಸ್ಸಲಾಮ್ ವಲೇಕುಮ್ ದೋಸ್ತೋ, ಮೈ ಆಪ್ಕಿ ಹೋಸ್ಟ್ ಜೀನತುನ್ನಿಸಾ ಹೂಂ. ಆಜ್ ಕಾ ಹಮಾರಾ ಮೌಜೂ ಹೈ ಮಾಜೂರಿ ಸೇ ಆಗೆ ಮುಖ್ತಲಿಫ್ ಸಲಾಹಿಯತೋ ಯಾನಿ ಡಿಸ್ಎಬಿಲಿಟಿ ಸೇ ಆಗೆ ಅಲಗ್ ಅಲಗ್ ಕಾಬಿಲಿಯತೋ ಕೋ ಢೂಂಡ್ನಾ. ಅಂಗ್ರೇಜಿ ಮೇ ಬಿಯಾಂಡ್ ಡಿಸೆಬಿಲಿಟಿ ಡಿಸ್ಕವರಿಂಗ್ ಡೈವರ್ಸ್ ಎಬಿಲಿಟೀಸ್. ಆಜ್ ಹಮ್ ಬಾತ್ ಕರೆಂಗೇ ನ್ಯೂರೋ ಡೈವರ್ಸಿಟಿ ಕೇ ಬಾರೆ ಮೇ. ಯೇ ಸಮಝೇಂಗೇ ಕೇ ಜೋ ಬಚ್ಚೆ ಯಾ ಬಡೆ ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ ಡಿಸೆಬಿಲಿಟೀಸ್ ಕೇ ಸಾಥ್ ಹೈ ಉನ್ಕೆ ಅಂದರ್ ಕ್ಯಾ ಶಾನದಾರ್ ಕಾಬಿಲಿಯತೆ ಛಿಪೆ ಹೋತೆ ಹೈ. ಆಟಿಸಮ್, ಇಂಟೆಲೆಕ್ಚುಯಲ್ ಡಿಸೆಬಿಲಿಟಿ ಔರ್ ಸ್ಪೆಸಿಫಿಕ್ ಲರ್ನಿಂಗ್ ಡಿಸೆಬಿಲಿಟಿ ಯೇ ಸಿರ್ಫ್ ನಿಶಾನಿಯಾ ನಹಿ ಹೈ ಬಲ್ಕಿ ಸೋಚನೆ ಔರ್ ದುನಿಯಾ ಕೋ ದೇಖನೆ ಕೆ ಅಲಗ್ ತರೀಕೆ ಹೈ. ಮೇರೆ ಸಾಥ್ ಹೈ ನಿಖತ್ ನಾಜನೀನ್ ಜೋ 12 ಸಾಲ ಸೇ ಸ್ಪೆಷಲ್ ನೀಡ್ಸ್ ಬಚ್ಚೋ ಕೆ ಸಾಥ್ ಜುಡಿ ಹೈ ಜೋ ಕೆ ಸ್ಪೆಷಲ್ ಎಡ್ಯುಕೇಟರ್ ಕೆ ತೌರ್ ಪರ್ ಕಾಮ ಕರ್ ರಹಿ ಹೈ. ಆಪ್ನೆ ಇನ್ ನ್ಯೂರೋ ಡೈವರ್ಸ್ ಅಫರಾದ್ ಮೇ ಕೈಸೆ ಖಾಸ್ ಕಾಬಿಲಿಯತೆ ದೇಖಿ ಹೈ.
7: ವಾಲೇಕುಮ್ ಅಸ್ಸಲಾಮ್, ಆಪ್ಕಾ ಶುಕ್ರಿಯಾ. ಮೈ ಏಕ್ RCI ಸರ್ಟಿಫೈಡ್ ಸ್ಪೆಷಲ್ ಎಜುಕೇಟರ್ ಹೂಂ. RCI ಮತಲಬ್ ರಿಹಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಸೇ ಸರ್ಟಿಫಿಕೇಶನ್ ಹಾಸಿಲ್ ಕರ್ನಾ. ಸೊ ಇಸ್ಕೆ ಅಲಾವಾ ಮೇನೆ ಅಪ್ಲೈಡ್ ಬಿಹೇವಿಯರಲ್ ಅನಾಲಿಸಿಸ್ ಯಾನಿ ABA ಕಾ ಕೋರ್ಸ್ ಭಿ ಕಿಯಾ ಹೈ, ಸರ್ಟಿಫಿಕೇಶನ್ ಕೋರ್ಸ್ ಜೊ ಇಂಟರ್ನ್ಯಾಷನಲ್ ಕೋರ್ಸ್ ಹೈ. ಔರ್ ಪಿಛ್ಲೆ 12 ಸಾಲೋ ಸೇ ಮೈ ಯೇ ಥೆರಪಿ ಕರ್ತಿ ಆಯಿ ಹುಯಿ ಹೂಂ. ಔರ್ ಉಸ್ಕೆ ಅಲಾವಾ ಮೇನೆ ಸ್ಪೆಷಲ್ ಎಜುಕೇಶನ್ ಕಾ ಕೋರ್ಸ್ ಇಸ್ಲಿಯೇ ಕಿಯಾ ಕ್ಯೂಂಕಿ ಮುಝೆ ಔರ್ ಡೈವರ್ಸ್ ಲರ್ನಿಂಗ್ ಅಪ್ರೋಚ್ ಹಾಸಿಲ್ ಕರ್ನಿ ಥಿ. ಮೈ ಹಮೇಶಾ ಕಹತಿ ಹೂಂ ಕಿ ನ್ಯೂರೋ ಡೈವರ್ಸಿಟಿ ಕಾ ಮತಲಬ್ ಅಲಗ್ ಹೈ, ಕಮಿ ನಹಿ. ಹರ್ ನ್ಯೂರೋ ಡೈವರ್ಸ್ ಫರ್ದ್ ಕೆ ಪಾಸ್ ಕೋಯಿ ನಾ ಕೋಯಿ ಖಾಸ್ ಹುನರ್ ಹೋತಾ ಹೈ ಜೊ ಆಮ್ ತೌರ್ ಪರ್ ನಜರ್ ನಹಿ ಆತಾ, ಬಸ್ ಜರೂರತ್ ಹೈ ಉಸೆ ಪಹಚಾನ್ನೆ ಮೇ ಔರ್ ಉಭಾರ್ನೆ ಕಿ.
6: ಯೇ ಸೂಪರ್ ಪವರ್ಸ್ ಯಾ ಶಾನದಾರ್ ಕುವತೋ ಕಾ ತಸವ್ವುರ್ ದಿಲ್ಚಸ್ಪ್ ಹೈ. ಹಕೀಕಿ ಮಿಸಾಲೆ ಶೇರ್ ಕೀಜಿಯೆ, ಕ್ಯಾ ಖಾಸ್ ಕಾಬಿಲಿಯತೆ ಆಪ್ನೆ ದೇಖಿ ಹೈ?
7: ಮೈ ಆಪ್ಕೋ ಸಚ್ಚಿ ಮಿಸಾಲೆ ದೇತಿ ಹೂಂ ಜೊ ಮೈ ರೋಜ್ ದೇಖ್ತಿ ಹೂಂ. ಪಹಲಿ ಹೈ ನಜರ್ ಔರ್ ಜಗೆ ಕಿ ಸಲಾಹಿಯತ್. ಏಕ್ ಸ್ಟೂಡೆಂಟ್ ಪ್ಯಾಟರ್ನ್ಸ್ ಕೆ ಯಾ ನಕ್ಷೋ ಮೇ ಬಹುತ್ ಮಾಹಿರ್ ಹೋತಾ ಹೈ. ವೋ ಮುಶ್ಕಿಲ್ ಪಜಲ್ಸ್ ಮಿನಟೋ ಮೇ ಹಲ್ ಕರ್ ದೇತಾ ಹೈ ಜೋ ಏಕ್ ನಾರ್ಮಲ್ ಬಚ್ಚಾ ಬಹುತ್ ಟೈಮ್ ಲೇತಾ ಹೈ. ಏಕ್ ಔರ್ ಮಿಸಾಲ್ ಹೈ ದೂಸರಾ ಬಚ್ಚಾ ಜೋ ನಕ್ಷೆ ಔರ್ ರಾಸ್ತೆ ಯಾದ್ ರಖನೆ ಮೇ ಬಹುತ್ ಕಮಾಲ್ ಹೈ, GPS ಕಿ ಜರೂರತ್ ನಹಿ ಪಡ್ತಿ ಉಸ್ಕೋ. ಔರ್ ಕೈ ಬಚ್ಚೆ ಐಸೆ ಹೋತೆ ಹೈ ಜೋ ಇಮಾರತಿ ಡ್ರಾಯಿಂಗ್ಸ್ ದೇಖ್ ಕರ್ 3D ಚೀಜೆ ಸೋಚನೆ ಮೇ ಮಹಾರತ್ ಹಾಸಿಲ್ ಕರ್ತೆ ಹೈ. ತೋ ಯೇ ಸಬ್ ಬಹುತ್ ಮುಖ್ತಲಿಫ್ ಉನ್ಕೆ ಇಂಪಾರ್ಟೆನ್ಸ್ ಯಾ ಉನ್ಕೆ ಐಡೆಂಟಿಫಿಕೇಶನ್ಸ್ ಹೈ ಜಿಸ್ಮೇ ವೋ ಬಹುತ್ ಮಾಹಿರ್ ಹೈ. ಹಮ್ ಲೋಗ್ ಅಗರ್ ತವಜ್ಜೋ ದೇಂಗೆ ನಾ ಇನ್ ಪೇ ಉನ್ಕೋ ಬಹುತ್ ಕಾಬಿಲ್ ಬನಾ ಸಕ್ತೆ ಹೈ.
6: ಇನ್ ಕಾಬಿಲಿಯತೋ ಕೋ ಕಾಮ್ ಕಿ ದುನಿಯಾ ಕ್ಯಾ ಹಕೀಕಿ ದುನಿಯಾ ಮೇ ಕೈಸೆ ಲಾಯಾ ಜಾಯೆ?
7: ಹಾ ಬಿಲ್ಕುಲ್. ಎಕ್ಸಾಂಪಲ್ಸ್ ಜೆಸೆ ಡೇಟಾ ಎಂಟ್ರಿ ಮೇ, ಕ್ವಾಲಿಟಿ ಕಂಟ್ರೋಲ್ ಮೇ, ಇನ್ವೆಂಟ್ರಿ ಕಾ ಹಿಸಾಬ್ ಕಿತಾಬ್ ರಖನೆ ಮೇ, ಆರ್ಟ್ ಡಿಸೈನ್ ದಸ್ತಕಾರಿ ಜಿಸ್ಮೇ ರಿಪಿಟೇಟಿವ್ ಕಾಮ್ ಮಹಾರತ್ ಕರ್ನೆ ಮೇ ಯೇ ಲೋಗ್ ಬಹುತ್ ಹುಷಿಯಾರ್ ಹೈ ಔರ್ ಪ್ರಾಕ್ಟಿಕಲ್ ಹೈ. ತೋ ಇನ್ ಜೆಸೆ ಬಚ್ಚೋ ಕೋ ಯಾ ಇನ್ ಜೆಸೆ ಅಡಲ್ಟ್ಸ್ ಕೋ ಹಮ್ ಲೋಗ್ ಇನ್ ಸಬ್ ಕಾಮೋ ಮೇ ಹಮ್ ಲೋಗ್ ಎಂಪ್ಲಾಯಬಿಲಿಟಿ ಪ್ರೊವೈಡ್ ಕರ್ ಸಕ್ತೆ ಹೈ. ಅಗರ್ ಹಮ್ ಇನ್ಕೋ ಟೆಕ್ನಿಕಲ್ ಸಪೋರ್ಟ್ ಪ್ರೊವೈಡ್ ಕರ್ತೆ ಹೈ ಪ್ಯಾಟರ್ನ್ ಬೇಸ್ಡ್, ಜೊ ಮುಶ್ಕಿಲ್ ಹಲ್ ಕರ್ನಾ ಹೈ ವೋ ಭಿ ಆಸಾನಿ ಸೇ ಕರ್ ಲೇತೆ ಹೈ. ಯೇ ಕೋಡಿಂಗ್ ಮೇ ಭಿ ಬಹುತ್ ಮಾಹಿರ್ ಹೋತೆ ಹೈ ಕ್ಯೂಂಕಿ ನಂಬರ್ಸ್ ಮೇ ಬಡೆ ಅಚ್ಛೆ ಹೋತೆ ಹೈ, ಇನ್ಕಿ ಸಮಜ್ ಬಡಿ ಅಚ್ಛಿ ಹೋತಿ ಹೈ. ಯೇ ಲೋಗ್ ಕೋಡಿಂಗ್ ಭಿ ಜಲ್ದಿ ಸೀಖ್ ಲೇತೆ ಹೈ. ಔರ್ ಏಕ್ ಹಿ ಚೀಜ್ ಕಿ ಕಮಿ ಹೈ ಕಿ ಬಸ್ ಮುಆಶ್ರೆ ಕಿ ನಾಲೆಜ್ ಹೋನಿ ಚಾಹಿಯೇ ಕಿ ಉನ್ಕಿ ಕಾಬಿಲಿಯತೋ ಕೋ ಪಹಚಾನ್ನಾ ಔರ್ ಉನ್ಕೋ ಕೈಸೆ ಇಸ್ತೇಮಾಲ್ ಕರ್ನಾ.
6: ಇನ್ ಕಾಬಿಲಿಯತೋ ಕೋ ಉಭಾರ್ನೆ ಕೆ ಲಿಯೆ ಕೌನ್ ಸೇ ಮಾಹಿರ್ ಲೋಗ್ ಮಿಲ್ಕರ್ ಕಾಮ್ ಕರ್ತೆ ಹೈ? ಟೀಮ್ ಕಾ ಅಪ್ರೋಚ್ ಕೈಸಾ ಕಾಮ್ ಕರ್ತಾ ಹೈ?
7: ಯೇ ಬಿಲ್ಕುಲ್ ಜಮಾತ್ ಕಾ ಖೇಲ್ ಹೈ. ಸಬ್ ಅಪ್ನಾ ಅಪ್ನಾ ಹಿಸ್ಸಾ ದೇತೆ ಹೈ. ಪಹಲಾ ಹಿಸ್ಸಾ ಹೈ ಸ್ಪೆಷಲ್ ಎಜುಕೇಟರ್ ಜೋ ಸ್ಕೂಲಿಂಗ್ ಮೇ ಕಾಮ್ ಆತಾ ಹೈ, ಜೋ ಸ್ಕೂಲಿಂಗ್ ಮೇ ಬಹುತ್ ಉನ್ಕಾ ಅಹಮ್ ರೋಲ್ ಹೋತಾ ಹೈ, ಯಾನಿ ಸೀಖನೆ ಕೆ ತರೀಕೆ ಪಹಚಾನ್ನಾ. VAKT ಏಕ್ ಟೆಕ್ನಿಕಲ್ ಟರ್ಮ್ ಹೈ ಜೋ ವಿಜುವಲ್, ಆಡಿಟರಿ, ಕೆನೆಸ್ಥೆಟಿಕ್ ಔರ್ ಟ್ಯಾಕ್ಟೈಲ್ ಅಪ್ರೋಚ್ ರಖತೆ ಹೈ. ಯಾನಿ ಲರ್ನರ್ಸ್ ಜೋ ಭಿ ಹೈ ಯೇ ಸ್ಪೆಷಲ್ ನೀಡ್ಸ್ ಕೆ ಡೈವರ್ಸ್ ಹೈ, ಯಾನಿ ಮುಖ್ತಲಿಫ್ ಲರ್ನಿಂಗ್ ಎಬಿಲಿಟೀಸ್ ಹೋತಿ ಹೈ ಇನ್ಮೇ. ಜೆಸೆ ವಿಜುವಲ್ ಯಾನಿ ತಸ್ವೀರೇ ದೇಖ್ ಕರ್ ಸೀಖನಾ ಯಾ ಜೋ ವಿಡಿಯೋಸ್ ದೇಖ್ ಕೆ ಸೀಖನಾ, ಆಡಿಟರಿ ಯಾನಿ ಸುನ್ನೆ ಕಿ ಸಲಾಹಿಯತ್ ಮೇ ಬಹುತ್ ಮಾಹಿರ್ ಹೋನಾ ಔರ್ ಸುನ್ ಕೆ ಸೀಖನಾ, ಔರ್ ಕೆನೆಸ್ಥೆಟಿಕ್ ಮಾನೆ ಛೂ ಕೆ ಚೀಜ್ ಛೂ ಕೆ ಸೀಖನಾ ಯಾ ಮೆಹಸೂಸ್ ಕರ್ಕೆ ಸೀಖನಾ, ಔರ್ ಟ್ಯಾಕ್ಟೈಲ್ ಮಾನೆ ಜಾಕೆ ಉಸ್ ಜಗೆ ಪೇ ಅಪ್ನಾ ಎಕ್ಸ್ಪೋಜರ್ ದಿಖಾ ಕೆ ಯಾ ಹರ್ ಜಗ ಜಾನ್ ಕೆ ಪರ್ಟಿಕ್ಯುಲರ್ಲಿ ವೋ ತರೀಕೆ ಸೇ ಸೀಖನಾ, ಇಸೆ ಟ್ಯಾಕ್ಟೈಲ್ ಅಪ್ರೋಚ್ ಕಹತೆ ಹೈ. ತೋ ಇನ್ ಸಬ್ ಟೆಕ್ನಿಕಲ್ ಟರ್ಮ್ಸ್ ಜೋ ಮೇನೆ ಅಭಿ ಮೆನ್ಷನ್ ಕಿಯೆ ಹೈ, ಇನ್ ಸಬ್ ತರೀಕೋ ಸೇ ಅಗರ್ ಬಚ್ಚಾ ಸೀಖೇಗಾ ತೋ ಡೆಫಿನೆಟ್ಲಿ ಪ್ರೋಗ್ರೆಸ್ ದಿಖಾಯೇಗಾ. ಔರ್ ಹರ್ ಬಚ್ಚೋ ಕೆ ಲಿಯೇ ಖಾಸ್ ಮನ್ಸೂಬಾ ಬನಾನಾ ಯಾನಿ ಇಂಡಿವಿಜುವಲೈಸ್ಡ್ ಎಜುಕೇಶನಲ್ ಪ್ಲಾನ್ ಜೋ ಹೋತಾ ಹೈ ಹರ್ ಬಚ್ಚೋ ಕಾ ಬನ್ತಾ ಹೈ ಇಸ್ಕೆ ಬಾದ್. ಔರ್ ಕ್ಯೂಂಕಿ ಫಸ್ಟ್ ಹಮ್ ಲೋಗ್ ಕ್ಯಾ ಕರ್ತೆ ಹೈ ಬಚ್ಚೆ ಕಾ ಟೀಚಿಂಗ್

ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ಇನ್ನು ಜಿಲ್ಲಾ ವಾರ್ತಾಪತ್ರ ಸಂಜೆ 6:30. ಶ್ರೋತೃಗಳೇ ಗಮನಿಸಿ, ಇಂದು ಸಂಜೆ 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಅಂಗಾಂಶ ಕೃಷಿಯಲ್ಲಿ ಪ್ಲಾಂಟ್ ಟಿಶ್ಯೂ ಕಲ್ಚರ್, ಈ ಕುರಿತಾಗಿ ಕೃಷಿ ತಜ್ಞರಾದ ಮಹಾಬಲೇಶ್ವರ ಶಾಸ್ತ್ರಿ ಅವರೊಂದಿಗೆ ಸಂದರ್ಶನವಿದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ 7:20 ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಕುಮಾರಯ್ಯ ಹಾಗಸಂಗಡಿಗರಿಂದ ಭಜನೆ ಪದಗಳನ್ನು ಆಲಿಸಬಹುದು. ಇನ್ನು ಸಿರಿಗಂಧ 7:45, 9:15 ಅನುಪಮಾ ಎಂಎ ಹಾಡಿರುವ ಭಾವಗೀತೆಗಳು. ಕನ್ನಡ ಭಾರತಿ ಇಂದು ರಾತ್ರಿ 9:30 ಲೇಖಕಿ ಕವಯಿತ್ರಿ ಡಾಕ್ಟರ್ ಹಸೀನಾ ಹೆಚ್ಕೆ ಅವರೊಡನೆ ಒಂದು ಆತ್ಮೀಯ ಸಂವಾದ. ಕಾರ್ಯಕ್ರಮ ಪ್ರಸ್ತುತಿ ವಿದ್ಯಾ ಕಾರಂತ್, ಸಮಗ್ರ ನಿರ್ವಹಣೆ ನಂದನ್ ಕುಮಾರ್ ಎಲ್ವೋ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ರಾತ್ರಿ 10:00 ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇದಾದ ಬಳಿಕ ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲಾ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:01 ಸಂಜೆಯ ಪ್ರಸಾರ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಎಲ್ಐಸಿ ರವರ ಬಿಮಾ ಕವಚ್ ನಿಮ್ಮ ಬೆಳೆಯುವ ಜೀವನಕ್ಕೆ ಸೂಕ್ತ ರಕ್ಷಣಾ ಯೋಜನೆ. ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಆಪ್ಷನ್ಸ್ ಆಯ್ಕೆ ಮಾಡಿ ಮತ್ತು 100 ವರ್ಷಗಳವರೆಗಿನ ಲೈಫ್ ಟೈಮ್ ರಿಸ್ಕ್ ಕವರ್ ಆನಂದಿಸಿ. ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಆತ್ಮೀಯರಿ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ಸ್ಟುಡಿಯೋ ಸಮಯ ಆಗಿದೆ 3:36. ಇದು ಗುರುವಾರದ ಗುಡ್ ಟೈಮ್, ಮಧ್ಯಾಹ್ನದ ಹೊತ್ತು. ಎಲ್ಲ ಊಟ ಮುಗಿಸಿ ಕೆಲ್ಸಕ್ಕೆ ಮತ್ತೆ ಬ್ಯುಸಿ ಆಗುವಂಥ ಹೊತ್ತು, ಅಥವಾ ಕೆಲವರು ಊಟ ಆದಮೇಲೆ ಸ್ವಲ್ಪ ನಿದ್ದೆ ಮಾಡೋಣ ಅಂತ ಹೇಳಿ ಹಂಗೆ ಕೂತಲ ತುಗಿಸ್ತಾ ಇರ್ಬೋದು, ಹಾಸ್ಕೆ ಮೇಲೆ ಆಲೆ ಮಲ್ಕೊಂಬಿಟ್ಟಿರ್ಬೋದು. ಹಾಗೆ ರೇಡಿಯೋ ಕೇಳ್ತಾ ಇದ್ರೆ ನಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕಾಗತ್ತೆ, ಯಾಕಂದ್ರೆ ಇದು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಹೊಂಬಿಸಿಲು. ಪ್ರಶ್ನೆ ಕೇಳ್ತೀವಿ, ಉತ್ತರವನ್ನು ನೀವು 9408090910013 ನಿಮ್ಮ ಮುದ್ದಾದ ಹೆಸರು, ಊರಿನ ಹೆಸರನ್ನು ಟೈಪ್ ಮಾಡಿ ಕಳಿಸ್ಕೊಡ್ಬೇಕು. ಪ್ರಶ್ನೆ ರೆಡಿಯಾಗಿದೆ. ಹಾಂ ಹಾಂ, ಕೆಲಸ ಮಾಡ್ತಾ ಇದ್ದಾರೆ ಆ್ಯಂಡ್ ರೇಡಿಯೋ ಕೇಳ್ತಾ ಇದ್ದಾರೆ, ನಮಗೂ ಕೂಡ ಅದೇ ಖುಷಿ. ನಾವು ಕೂಡ ರೇಡಿಯೋದಲ್ಲಿ ಮಾತಾಡ್ತಾ ಇದ್ದೀವಿ, ಇದೇ ನಮ್ಮ ಕೆಲಸ ಆಗಿದೆ. ಹೀಗೆ ಅಲ್ವಾ ನೋಡಿ, ಮಾತಾಡೋದೇ ಕೆಲಸ ನಮಗೆ. ಪ್ರಶ್ನೆ ಈ ರೀತಿಯಾಗಿದೆ, ಹೆಣ್ಣು ಪಂಜರ ಜೀವಿ, ಗಂಡು ಅಂಬರ ಜೀವಿ, ಇದು ಯಾರ ನುಡಿ? ಹೆಣ್ಣು ಪಂಜರ ಜೀವಿ, ಗಂಡು ಅಂಬರ ಜೀವಿ, ಇದು ಯಾರ ನುಡಿ? ಕೆಲವೊಮ್ಮೆ ನಾವು ಈ ಹಿತ ನುಡಿಗಳನ್ನ ಹೇಳುವಾಗ ಒಂದಷ್ಟು ಸಾಲುಗಳು ಹೇಳಿ ಇವರು ಹೇಳಿದಂತೆ ಇವರ ನುಡಿ ಅಂತೀವಲ್ಲ, ಅದೇ ಥರ ಇದು ಒಬ್ಬರ ಹೆಸರಿನಲ್ಲಿರ್ತಕ್ಕಂತಹ ಮಾತು. ಯಾರು ಹೇಳಿದೀಗೆ ಹೆಸರು ಗೊತ್ತಿದ್ರೆ ನೀವ್ಯಾರು ಅಂತ ಹೆಸರು ಟೈಪ್ ಮಾಡಿಬಿಟ್ಟು 9408090910013 ಕಳಿಸ್ಕೊಡಿ. ಹೇಳ್ತಾ ಇರಿ, ಇದು ನೀ ಮನೆ ಚಿನ ಚುಮೆ ಚಿನ ಹೊಂಬಿಸಿಲು. ಅಯ್ಯೋ ಶಿವನೇ, ಇದೆಂಥ ಪ್ರಶ್ನೆ ಅಂತ ಕೆಲವರು ಯೋಚನೆ ಮಾಡ್ತಾ ಇದ್ದಾರೇನು. ಅವ್ರಿಗೋಸ್ಕರ ಈ ಹಾಡು.

0: ಮಳೆ ಆಗ್ತಿದ್ಯಾ ನಿಮ್ಮ ಕಡೆ ಅಂತ ನಾವು ಕೇಳ್ತಾ ಇದ್ದೀವಿ. ಈ ಕಡೆ ಏನಿಲ್ಲ ಸದ್ಯಕ್ಕೆ ಬೆಂಗಳೂರಲ್ಲಿ. ಮಳೆ ಹೆಂಗಿದೆ ನಿಮ್ಮ ಕಡೆ? ಒಂಚೂರು ಆಚೆ ಹೋಗಿ ನೋಡ್ಕೊಂಬರ್ತೀರಾ? ಹೇ ಹೋಗ್ಬಿಡಿ, ನೀರಿ ಒಂದು ನಿಮಿಷ ಉತ್ತರ ಹೇಳ್ತೀನಿ ಆಮೇಲೆ ಹೋಗಿರಂತೆ. ಪ್ರಶ್ನೆ ಕೇಳಿದ್ವಿ, ಹೆಣ್ಣು ಪಂಜರ ಜೀವಿ ಗಂಡು ಅಂಬರ ಜೀವಿ ಇದು ಯಾರ ನುಡಿ ಅಂತ ಕೇಳಿದ್ವಿ. ಸಾಕಷ್ಟು ಜನ ಸರಿಯಾದ ಉತ್ತರ ಕಳಿಸಿದ್ದಾರೆ. ಕೆಲವರು ಅಯ್ಯೋ ನಿಮ್ಮ ಪ್ರಶ್ನೆ ತುಂಬ ಕಷ್ಟ ಆಯಿತು, ಟ್ರಿಕಿ ಇದೆ ಅಂತಿದ್ದಾರೆ. ತುಂಬ ಸರಳವಾಗಿದೆ ಅನಿಸುತ್ತೆ. ಕೆಲವರೆಲ್ಲ ಎಷ್ಟು ಬೇಗ ಬೇಗ ಉತ್ತರ ಕಳಿಸಿಕೊಟ್ಟಿದ್ದಾರೆ. ಬಿಂದು ಪ್ರಕಾಶ್, ರಾಧಾಕೃಷ್ಣ ಚಲ್ಲಹಳ್ಳಿ, ಹ್ಯಾಬಿಲ್ ರಾಘವೇಂದ್ರ, ಲಕ್ಷ್ಮೀ ಗುರುರಾಜ್, ಶ್ರೀಲಕ್ಷ್ಮೀ ಗುರುರಾಜ್ ಅವರು ಟೆಲಿಕಾಂ ಲೇಔಟಿಂದ, ಜಗದಾಂಬಿಕಾ ಹಂಸವೇಣಿ, ಪದ್ಮಶ್ರೀ, ಎಸ್ ಕುಟುಂಬ, ರಾಮಚಂದ್ರಪುರ, ಹುಲ್ಗುಪ್ಪ, ಕಡ್ಡಿರಾಂಪುರ, ಮಂಡಿಕಲ್ ಕೃಪಾ, ಉಮೇಶ್, ಹೊನ್ನೂರುಹಲ್ಲಿ ಹನುಮನ್ಪುರ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆ, ಭೈರತಿ ಅವರು ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಎಸ್ ಎಂ ಶೋಭಾ ಹಾಸನದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ರೆ, ಹೆಚ್ ಆರ್ ರುದ್ರಸ್ವಾಮಿ ಚಿಕ್ಕಮಗಳೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಮತ್ತು ಇನ್ನು ಕೆಲವರು ಎಂಥದ್ದು ಜನಪದ ನುಡಿ ಅಂತಿದ್ದಾರೆ. ಕೆಲವರು ರವೀಂದ್ರನಾಥ್ ಟ್ಯಾಗೂರ್ ಅಂತ ತುಂಬ ಜನ ಕಳಿಸಿದ್ದೀರಾ. ಇದು ಜನಪದ ನುಡಿಯಲ್ಲ, ರವೀಂದ್ರನಾಥ್ ಟ್ಯಾಗೂರ್ ಅವರ ನುಡಿಯಲ್ಲ, ಇದು ನಾ ಕಸ್ತೂರಿ ಅವರ ನುಡಿ. ನಾ ಕಸ್ತೂರಿ ಅಂತ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದೀರಾ, ನಾರಾಯಣ ಕಸ್ತೂರಿ, ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ನಿಮ್ಮ ಉತ್ತರ ಸರಿಯಾಗಿದೆ. ಒಂದ್ಸಲ ಹಾಗೆ ಜೋರಾಗಿ ನಿಮಗೆ ನೀವೇ ಚಪ್ಪಾಳೆ ತಟ್ಕೊಂಬಿಡಿ. ಸುಮಿತ್ರಾ ಸಂಡೂರು ಮೇಡಮ್, ಇವಾಗ ಕಳಿಸಿದ್ರಿಯಲ್ಲ ನೀವು, ಏನು ಮಾಡೋದು ಇವಾಗ, ಹೇಳ್ಬಿಟ್ವಿ ಆಲೇ, ಟೈಮ್ ಆಗೋಯ್ತು. ಕೆಲವರು ಹೆಂಗಿದ್ದೀರಾ ಮೇಡಮ್, ಅಪರೂಪ ಆಗಿಬಿಟ್ಟಿದ್ದೀರಾ ಅಂತ ಯಾರೋ ಒಬ್ಬರು ಇಲ್ಲಿ ಸಂದೇಶಕ್ಕೆ ಅಳಿಸಿದ್ರಪ್ಪ. ಅಪರೂಪ ಆದರೂ ಕೂಡ ಆರಾಮಾಗಿದ್ದೀನಿ. ಆರಾಮ ಅಂತ ಕೇಳ್ತಿದ್ರು ಅದಕ್ಕೆ ಸುಧಾ ಬೂದಿಹಾಳವ್ರೆ. ಥ್ಯಾಂಕ್ ಯು ಸೋ ಮಚ್. ನೀವು ಆರಾಮ, ಹೆಂಗಿದ್ದೀರಾ ಅಂತ ನಾವು ಕೇಳ್ತಾ ಇದ್ದೀವಿ. ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
0: ಈಗ ಮತ್ತೊಂದು ಪ್ರಶ್ನೆನ ಕೇಳ್ತೀವಿ, ಅದು ಮ್ಯೂಸಿಕ್ ಸಂಬಂಧಿಸಿದ್ದು. ಮ್ಯೂಸಿಕ್ ಕೇಳಿಸ್ಕೊಳ್ಳಿ, ಆಮೇಲೆ ಪ್ರಶ್ನೆ ಏನು ಅಂತ ನಾವು ಹೇಳ್ತೀವಿ.

ಕೇಳಿಸ್ತಲ್ಲ. ಪ್ರಶ್ನೆ ಏನು ಅಂದರೆ, ಇದು ಯಾವ ಚಿತ್ರದ ಗೀತೆ? ಇದು ಯಾವ ಚಿತ್ರದ ಗೀತೆ ನಮ್ಮ ಪ್ರಶ್ನೆ. ನಿಮ್ಮ ಉತ್ತರ ಏನು ಬೇಗ ಬೇಗ ವಾಟ್ಸಪ್ ಮಾಡಿ 9489001013 ಕರೆ ಮಾಡಿ ಹೇಳ್ಬೋದು. 0800222206 ನಾವು ಕೇಳಿಸಿದಂಥ ಹಾಡು ಯಾವ ಸಿನಿಮಾದ ಗೀತೆ? ಬೇಗ ಬೇಗ ಉತ್ತರವನ್ನು ಕಳಿಸ್ಕೊಡಿ. ಕೇಳ್ತಾರೀ ಇದು ನಿಮ್ಮನೆ ಚಿನ್ನ ಅಚ್ಚುಮೆಚ್ಚಿನ ಹೊಂಬಿಸಿಲು ಕನ್ನಡ ಕಾಮನಬಿಲ್ಲು.

ಮದ್ದುಗುಮ್ಮ ಸಿದ್ದ ಶ್ರೀರಾಮ್ ಅವರ ದನಿಯಲ್ಲಿ ಕರಾವಳಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಸಚಿನ್ ಬಸ್ರೂರು ಅವರ ಸಂಗೀತ ಸಂಯೋಜನೆ, ಪ್ರಮೋದ್ ಮರವಂತೆ ಅವರ ಸಾಹಿತ್ಯ ರಚನೆ. ಇದಕ್ಕೆ ಮುಂಚೆ ಅಯ್ಯೋ ಶಿವನೇ ಜಸ್ಕರಣ್ ಸಿಂಗ್ ಅವರ ದನಿಯಲ್ಲಿ ಕಲ್ಟ್ ಚಿತ್ರದ ಗೀತೆ, ಅಜುಂಜನಿ ಅವರ ಸಂಗೀತ ಸಂಯೋಜನೆ, ಅನಿಲ್ ಕುಮಾರ್ ಅವರ ಸಾಹಿತ್ಯ ರಚನೆ. ನಾವು ಕೇಳಿಸಿದ್ವಿ ಒಂದು ಹಾಡು,

ಜಯ ಪುಟ್ಟಸ್ವಾಮಿ ಮೇಡಮ್, ಇದಕ್ಕೆಲ್ಲ ಹಿಂಗೆ ಹೇಳ್ಬಿಟ್ರೆ ಹೆಂಗೆ? ಬೆಳಗ್ಗೆನೆ ನೀವು ಆರಾಮಿದ್ದೀರಾ ಅಂತ ಕೇಳಿದ್ರಿ, ಬಂದಿಲ್ಲ ಯಾಕೆ ಅಂತ ಕೇಳಿದ್ರಿ, ನಂಗೆ ಮಾತ್ರ ರೆಸ್ಪಾನ್ಸ್ ಮಾಡಲಿಲ್ಲ ಅಂತ ಹೇಳ್ತಿದ್ದೀರಾ. ನಿಮ್ಮೆಲ್ಲರ ಸಂದೇಶಗಳನ್ನು ನಾನು ಓದ್ದೆ, ನಿಮ್ಮ ಕಾಳಜಿನ ತಿಳ್ಕೊಂಡೆ, ನಾನು ಆರಾಮಾಗಿದ್ದೀನಿ, ಅಪರೂಪಕ್ಕೆ ಬಂದಿದ್ದೀನಿ. ನಿಮ್ಮ ಹೆಸರುಗಳನ್ನು ಓದ್ತಾ ಇದ್ರೆ ನಂಗೆ ಖುಷಿ ಆಗ್ತಾ ಇದೆ, ಇಷ್ಟು ದಿನಗಳ ನಂತರ ಓದ್ತಾ ಇದ್ದೀನಿ ಅಲ್ವಾ ಅಂತ ಹೇಳಿ, ನಿಮಗೂ ಅಷ್ಟೇ ಖುಷಿ ಆಗಿದೆ ಅಂತ ನಾನು ಅಂದ್ಕೊತೀನಿ. ನಿಮ್ಮೆಲ್ಲರ ಮೆಸೇಜ್ ನಾನು ಓದಿ ಗಮನಿಸಿ ಅರ್ಥ ಮಾಡ್ಕೊಂಡಿದ್ದೀನಿ. ಈಗ ಹಾಡು ಕೇಳಿಸಿದ್ವಿ, ಇದು ಯಾವ ಚಿತ್ರದ ಗೀತೆ ಅಂತ ಕೇಳಿದ್ವಿ, ಸಾಕಷ್ಟು ಜನ ಸರಿ ಉತ್ತರಗಳನ್ನು ಕಳಿಸಿ ಕೊಟ್ಟಿದ್ದಾರೆ, ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡಿದ್ರಿ. ನಮ್ಮ ಪಟ್ಟಿ ಪ್ರಕಾರ ಎನ್ ಆರ್ ಪ್ರಸಾದ್, ರಾಜಾಜಿನಗರ್, ಬಿಂದು ಪ್ರಕಾಶ್, ಕಲೇಶ್ವರ್ ಕುಮಾರ್, ಶ್ರೀನಗರ್ ತುಮಕೂರು, ದಿಲೀಪ್ ಕಲ್ಯಾಣ್ಕ ವಿಜಯನಗರ್, ಹರೀಶ್ ಮಲ್ಲೇಶ್ವರ, ಬಾಬಾ ಕಲ್ಯಾಣ್ ಬೆಂಗಳೂರು, ನೇತ್ರಾ ಕೆಂಗೇರಿ, ರಘುನಾರಾಯಣ್ ಬೆಂಗಳೂರು, ವಾಸಿಂ ಅಲಿ ಜಗಳೂರು, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆ,

ಎಸ್ಎಂ ಶೋಭಾ ಹಾಸನ, ನಾಗರಾಜ್ ರೆಡ್ಡಿ ರಾಮತೀರ್ಥ, ಬಿಳೆಬಾವಿಯಿಂದ ಮಂಜುನಾಥ್ ಇಂದರಂಗಿ, ಎನ್ಜಿ ಬಸವರಾಜು ಚಿತ್ರದುರ್ಗದಿಂದ ಸೇರಿದಂತೆ ಅನೇಕರು ಸರಿ ಉತ್ತರಗಳನ್ನು ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ಮತ್ತು ಉತ್ತರ ಕೊಡೋ ಪ್ರಯತ್ನ ಮಾಡಿದವರಿಗೂ ಕೂಡ ಧನ್ಯವಾದಗಳು. ಇದು ನಮ್ಮ ಕನ್ನಡದ ಕಲರ್ಸ್ ಚಿತ್ರದ ಗೀತೆ. ಕುಮಾರಸನ್ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ಅವ್ರ ವಾಯ್ಸ್ ಕೇಳಿಸಿದ ತಕ್ಷಣ ಎಷ್ಟೋ ಜನಕ್ಕೆ ಅವರ ಧ್ವನಿಯನ್ನು ಇಷ್ಟಪಡೋರಿಗೆ ಹಾಡು ಯಾವ ಚಿತ್ರದ ಅಂತ ಗೊತ್ತಾಗ್ಬಿಡುತ್ತೆ, ಅವ್ರು ಯಾವೆಲ್ಲ ಚಿತ್ರದಲ್ಲಿ ಹಾಡಿದ್ದಾರೆ ಅಂತ ಕಂಡ್ಕೊಂಡ್ಬಿಟ್ರೆ. ಮಹೇಶ್ ಅವರ ಸಂಗೀತ ಸಂಯೋಜನೆ, ಮಳವಳ್ಳಿ ಶ್ರೀಕೃಷ್ಣ ಅವರ ಸಾಹಿತ್ಯ ರಚನೆ, ಕುಮಾರಸನ್ ಅವರ ಧ್ವನಿಯಲ್ಲಿ ಕಲರ್ಸ್ ಚಿತ್ರದ ದಾಸನಾದೇ ಈ ಗೀತೆ ಇದೀಗ ಪೂರ್ತಿಯಾಗಿ ನಾವು ಕೇಳಿದ ಪ್ರಶ್ನೆಯ ಗೀತೆ ಮೂಡಿ ಬರಲಿದೆ. ಈಗ ಮತ್ತೊಂದು ಪ್ರಶ್ನೆ ಕೇಳ್ತೀವಿ, ಹಾಗೇನೆ ನೀವು ಬೇಗ ಬೇಗ ಉತ್ತರ ಕೊಟ್ಬಿಡಿ. ಏಷ್ಯನ್ ಗೇಮ್ಸ್ 2026 ಭಾರತಕ್ಕೆ ಯಾವ ಕ್ರೀಡೆಯಲ್ಲಿ ಮೊದಲ ಚಿನ್ನದ ಪದಕ ಬಂತು? ಮೊದಲ ಚಿನ್ನದ ಪದಕ ಏಷ್ಯನ್ ಗೇಮ್ಸ್ 2020 ಭಾರತ ಪಡೆದಿದ್ದು ಯಾವ ಗೇಮ್, ಯಾವ ಕ್ರೀಡೆಯಲ್ಲಿ ಅನ್ನೋದು ನಮ್ಮ ಪ್ರಶ್ನೆ. ಸರಿಯಾದ ಉತ್ತರವನ್ನು ವಾಟ್ಸಪ್ ಮಾಡಿ 9489901013 ಅಥವಾ ಕರೆ ಮಾಡಿ 0800-222-8126. ನಮ್ಮ ಉತ್ತರ ತಪ್ಪಾ, ನಮ್ಮ ಉತ್ತರ ಸರಿನಾ ಅಂತ ಕೇಳ್ತಾ ಇದ್ದೀರಾ? ಯಾರು ಕಲರ್ಸ್ ಅನ್ನೋ ಉತ್ತರ ಕೊಟ್ಟಿದ್ದೀರಾ, ನಿಮ್ಮ ಉತ್ತರ ಸರಿಯಾಗಿರುತ್ತೆ. ಕಲರ್ಸ್ ಅನ್ನೋ ಉತ್ತರ ಕೊಟ್ಟಿದ್ರೆ ಅದು ಸರಿಯಾಗಿರುತ್ತೆ. ಖುಷಿ ಪಡಿ, ಕೇಳ್ತಾ ಇರಿ, ಇದು ಹೊಂಬಿಸಿಲೋ.

ಲಾ ಲ ಅಂತ ನಾವು ಈಗ ಉತ್ತರ ಯಾರು ಕಳಿಸಿದ್ರೆ ಅಂತ ನೋಡ್ತಾ ಇದ್ರೆ, ಏಷ್ಯನ್ ಗೇಮ್ಸ್ 2026 ಭಾರತಕ್ಕೆ ಯಾವ ಕ್ರೀಡೆಯಲ್ಲಿ ಮೊದಲ ಚಿನ್ನದ ಪದಕ ಸಿಕ್ಕಿತು ಅಂತ. ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸು, ಕೆಲವರೆಲ್ಲ ಶೂಟಿಂಗ್ ಹೋಗ್ಬಿಟ್ಟವ್ರೆ, ಕೆಲವರೆಲ್ಲ ಸ್ವಿಮ್ಮಿಂಗ್ ಹೋಗ್ಬಿಟ್ಟವ್ರೆ, ಅದೇನೋ ಜಾವಳಿನ ಎಸೆತ ಅಂತೆ. ಇಷ್ಟೊಂದಲ್ಲಿ ಮೊದಲದ್ದು ಹೆಂಗೆ ಸಿಗತ್ತೆ ಅಂತ ನನಗೆ ಕನ್ಫ್ಯೂಸ್ ಆಗಿದೆ. ಮೊನ್ನೆ ನಮ್ಮ 4x400 meter ಅಲ್ಲಿ ನಮ್ಮ 4 ಹೆಣ್ಮಕ್ಳು ಚಿನ್ನದ ಪದಕ ಗೆದ್ದಲ್ಲ. ಕೆಲವರು ಮೊನ್ನೆ ಇದು ಗೇಮ್ ಅಂದ್ಕೊಂಬಿಟ್ಟವ್ರೆ. ಆದರೂ ಕೂಡ ಯೋಚನೆ ಮಾಡಿ ಅಳೆದು ತೂಗಿ ಸರಿಯಾದ ಉತ್ತರವನ್ನು ಅನೇಕರು ಕಳಿಸಿದ್ದಾರೆ. ಸುಧಾಮೂರ್ತಿ ಕೆಹಳ್ಳಿ, ಜಯಶ್ರೀ ಸುನಿಲ್ ರಾಜಾಜಿನಗರ, ಸುಮಿತ್ರಾ ಸಂಡೂರು, ಚಂದ್ರಶೇಖರ್ ಬಾಪೂಜಿನಗರ, ಗೀತಾ ಜೋಶಿ ಅಹಮದಾಬಾದ್, ಹ್ಯಾಬೆಲ್ ರಾಘವೇಂದ್ರ, ಶ್ವೇತಾ ಭಾಗಮಂಡಲ, ಚಂದ್ರಕಾಂತ್ ಹವಾಲ್ದಾರ್, ಸತೀಶ್ ಗೌಡ್ರು ಸಣ್ಣಕ್ಕಿಗೌಡನ ಕೊಪ್ಪಲು ಅರಕಲ್ಗೂಡು ತಾಲೂಕಿನಿಂದ ಸೇರಿದಂತೆ ಅನೇಕರು ಸರಿ ಉತ್ತರವನ್ನು ಕಳಿಸಿದ್ದೀರಾ. ಕೆಲವರು ತರಹೇವಾರಿ ತರಕಾರಿ ಥರ ತರಹೇವಾರಿ ಕಳಿಸ್ಬಿಟ್ಟಿದ್ದೀರಾ, ಪರವಾಗಿಲ್ಲ. ಸರಿಯಾದ ಉತ್ತರ ಮಹಿಳಾ ಕ್ರಿಕೆಟ್. ಇದರಲ್ಲಿ ನಮಗೆ ಫಸ್ಟ್ ಗೋಲ್ಡ್ ಮೆಡಲ್ ಸಿಕ್ಕಿದ್ದು ಮಹಿಳಾ ಕ್ರಿಕೆಟ್ನಲ್ಲಿ. ಯಾರು ಮಹಿಳಾ ಕ್ರಿಕೆಟ್ ಅಂತ ಕಳಿಸಿದ್ರು, ನಿಮ್ಮ ಉತ್ತರ ಸರಿಯಾಗಿದೆ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಸಮಯ ಆಗ್ತಿದೆ 4 ಗಂಟೆ. ಇಷ್ಟು ಹೊತ್ತು ನಿಮ್ಮ ನೆಚ್ಚಿನ ಹೊಂಬಿಸಲು ಕಾರ್ಯಕ್ರಮದಲ್ಲಿ ಇದ್ದದ್ದು ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ ಕೇಳ್ತಾ ಇರೋದು ಆಕಾಶವಾಣಿ ಫೆಮ್ ರೇನ್ಬೋ ಕನ್ನಡ ಕಾಮನಬಿಲ್ಲು. ಇದು ತುಂಬಾ ಕಲರ್ಫುಲ್ಲು. ನಿಮ್ಮೆಲ್ಲರ ಪ್ರೀತಿ ಫಲಿಸಲಿ, ಸ್ನೇಹ ಸಮೃದ್ಧಿಯಾಗಿರಲಿ, ಬಾಂಧವ್ಯ ಬೆಸೆಯಲಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: 15 ಗಂಟೆಗೆ ಕೇಳಿ
1: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM 101.3 MHz ಮ್ಯೂಸಿಕ್ ಯೋರ್ಸ್.
3: ನಮಸ್ಕಾರ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು FM ರೈನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್. ಗುರುವಾರ ಸಂಜೆ ಸಮಯ ಆಗಿದೆ 5:03. ನಿಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾರ್ಯಕ್ರಮ ನಾನ್ ಸ್ಟಾಪ್ ಸಂಜೆ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಈ ಹೊತ್ತು ನಿಮ್ಮ ಜೊತೆ ಆಗ್ತಿರೋದು ಆರ್ಜೆ ಪ್ರವೀಣ್ ಜೋಯಸ್. ಮಾತುಕತೆ, ಹಾಡುಗಳು, ಹರಟೆ ಎಲ್ಲವೂ ಈ ಹೊತ್ತು ನಿಮ್ಮ ಜೊತೆಯಾಗಿರುತ್ತೆ. ಈ ಹೊತ್ತಿನ ಕಾರ್ಯಕ್ರಮ ಇದೀಗ ಶುರು ಮಾಡೋಣ. ಮುಡಿ ಬರ್ತಾ ಇದೆ ಅನಿರುದ್ಧ್ ಅವರ ಧ್ವನಿಯಲ್ಲಿ. ಓ ಕ್ಷಣ ಕ್ಷಣ, ಅದ್ಭುತವಾದ ಈ ಹಾಡಿಗೆ ವಿ ನಾಗೇಂದ್ರ ಪ್ರಸಾದ್ರವರ ಸಾಹಿತ್ಯ, ಅರ್ಜುನ್ ಜನ್ಯರವರ ಸಂಗೀತ ಸಂಯೋಜನೆಯ ಅಂಬಿ ನಿಂಗ್ ವಯಸ್ಸಾಯ್ತು ಚಿತ್ರದ ಈ ಗೀತೆಯೊಂದಿಗೆ ಶುರುವಾಗ್ತದೆ ಈ ಹೊತ್ತಿನ ಇವತ್ತಿನ ನಮ್ಮ ನಾನ್ ಸ್ಟಾಪ್ ಸಂಜೆಯಲ್ಲಿ. ಹೋಗ್ಬೇಡಿ, ಕೇಳ್ತಾನೆ ಇರಿ, ಚ್ಯೂನ್ ಮಾಡ್ರಿ. ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯರ್ಸ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ. ಓ ಕ್ಷಣಾಕ್ಷಣ ಹಾಡು ನಿಮ್ಮೆಲ್ಲರಿಗಾಗಿ ಮುಡಿಬಂತು. ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಬೆಳಕಿನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎಂಥ ಬೆಳಕು? ಮಿಂಚಿನ ಬೆಳಕಿರಬಹುದಾ, ಇಲ್ಲ ವಿದ್ಯುತ್ ಬೆಳಕಿರಬಹುದಾ, ಸೌದೆಯಲ್ಲಿ ಬರುವಂತಹ ಬೆಳಕಿರಬಹುದಾ, ಇಲ್ಲ ಇಂಧನದಿಂದ ಬರುವಂತಹ ಬೆಳಕಿರಬಹುದಾ, ಯಾವುದೂ ಅಲ್ಲದೆ ನಮ್ಮ ಮನೆಯಲ್ಲಿ ಬರುವಂತಹ ದೀಪದ ಬೆಳಕಿರಬಹುದಾ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಇದು ಯಾವುದೂ ಅಲ್ಲ. ನಾವಿವತ್ತು ಮಾತಾಡ್ತಾ ಇರೋದು ಚಲಿಸುವಂತಹ ಶೀತಲ ಬೆಳಕು. ಅಂದರೆ ಆ ಬೆಳಕನ್ನು ಮುಟ್ಟಿದ್ರೆ ಬಿಸಿ ಕೂಡ ಆಗೋದಿಲ್ಲ, ಬೆಂಕಿ ಕೂಡ ಇರೋದಿಲ್ಲ. ಕಗ್ಗತ್ತಲಲ್ಲಿ ಬೆಳಗುವಂತಹ ಪುಟ್ಟ ದೀಪಗಳಿವು, ಕಾಣುವಂತಹ ಮಿಣುಕು ಹುಳುಗಳಿವು. ಬಹುಶಃ ನಿಮ್ಮೆಲ್ಲರಿಗೂ ಮಿಣುಕು ಹುಳುಗಳನ್ನು ನೋಡಿರುವಂತಹ ಅನುಭವ ಇದೆ ಅಂತ ಭಾವಿಸ್ತೀನಿ. ಇದ್ದರೆ ಆ ವಿಸ್ಮಯಕಾರಿ ಲೋಕ ಇದೆಯಲ್ಲ, ಕತ್ತಲಲ್ಲಿ ಕಾಡಿನಲ್ಲಿ ಮಿಣುಕು ಹುಳುಗಳನ್ನು ನೋಡೋದು ಅದೊಂದು ವಿಸ್ಮಯನೇ ಸರಿ. ಆ ವಿಸ್ಮಯದ ಅನುಭವ ನಿಮಗಿದ್ರೆ ನಿಮ್ಮ ಸಂದೇಶಗಳನ್ನು ಕಳಿಸ್ಕೊಡಿ. ವಾಟ್ಸ್ಆಪ್ ಸಂಖ್ಯೆ 9489901013 9408090103 1881-2025 ಭಾರತದಲ್ಲಿ ಹಲವಾರು ಅಧ್ಯಯನಗಳು ನಡೆದಿದೆ. ಅದು ಈ ಪುಟ್ಟ ವಿಶೇಷವಾದಂತಹ ಬೆಳಕಿನ ಮಿಣುಕು ಹುಳುವಿನ ಬಗ್ಗೆ, ಫೈರ್ ಫ್ಲೈ ಅಂತ ಇದನ್ನು ನಾವು ಕರಿತೀವಿ, ಈ ಒಂದು ಹುಳುವಿನ ಬಗ್ಗೆ ಅತ್ಯಂತ ಹೆಚ್ಚಿನ ಸಂಶೋಧನೆಗಳಾಗದೇ ಇದ್ದರೂ ಅಲ್ಲೊಂದು ಇಲ್ಲೊಂದು ಸಂಶೋಧನೆಗಳಾಗಿದೆ. ಇತ್ತೀಚೆಗೆ ಈ ಎಲ್ಲ ಸಂಶೋಧನೆಗಳನ್ನು ಒಟ್ಟಿಗೆ ಸೇರಿಸಿ ಒಂದು ಪತ್ರವನ್ನು ಬಿಡುಗಡೆ ಮಾಡಲಾಗಿದೆ. ನಮ್ಮ ಭಾರತದಲ್ಲಿ ಯಾವೆಲ್ಲ ರೀತಿಯ ಮೆಣುಕು ಹುಳುಗಳಿದೆ, ಏನೇನೆಲ್ಲ ಇದೆ, ಈ ವಿಸ್ಮಯ ಜಗತ್ತೇನು, ಅದು ಈ ಮೆಣುಕು ಹುಳುಗಳ ಜಗತ್ತೇನು, ಅದನ್ನು ತಿಳಿಸ್ಕೊಡ್ತೀನಿ. ಕೇಳ್ತಾನೆ ನೀ ಚ್ಯೂನ್ ಮಾಡಿರಿ. ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್. ಎಲ್ಲೂ ಹೋಗಬೇಡಿ, ಇದು ನಿಮ್ಮೆಲ್ಲರ ನಾನ್ ಸ್ಟಾಪ್ ಸಂಜೆ.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಶುಭ ಸಂಜೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಮಂಜುನಾಥ್ ಅವರು. ಹಾಗೆ ಸಂದೇಶದ ಜೊತೆಗೆ ಹೇಳ್ತಾ ಇದ್ದಾರೆ, ಹಿಂದೆಲ್ಲ ಅತ್ಯಂತ ಹೆಚ್ಚಿನ ಮಂಜುಗಳು ಕಾಣ್ತಾ ಇದ್ವು, ಆದರೆ ಈಗಂತೂ ಸಿಕ್ಕಾಪಟ್ಟೆ ಕಡಿಮೆ ಆಗೋಗಿದೆ ಅಂತ ಹೇಳ್ತಾ ಇದ್ದಾರೆ. ಅದೇನು ನಿಜ, ಕೇವಲ ಮಿಣುಕು ಹುಳ ಅಲ್ಲ, ಎಲ್ಲ ರೀತಿಯ ಎಲ್ಲ ಪ್ರಭೇದದ ಪ್ರಾಣಿ ಪಕ್ಷಿಗಳನ್ನು ನಾವು ಕಳ್ಕೊಳ್ತಾ ಇದ್ದೀವಿ ಅನ್ನೋದಂತೂ ಖಂಡಿತವಾಗ್ಲೂ ನಿಜ. ಹಿಂದೊಮ್ಮೆ ನಮ್ಮ ರಾಷ್ಟ್ರ ಪಕ್ಷಿ ಎನ್ನುವಂತಹ ರೇಸ್ನಲ್ಲಿ ಇದ್ದಂತಹ ದ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪಕ್ಷಿಯನ್ನು ನಾವೆಷ್ಟು ಕಳ್ಕೊಂಡಿದ್ದೀವಲ್ಲ, ಇಡೀ ಭಾರತದಲ್ಲಿ ಇವತ್ತು ಅದರ ಜನಸಂಖ್ಯೆ, ಅದರ ಸಂಖ್ಯೆ ಕೇವಲ 200 ಕಡಿಮೆ. ಹಿಂದೆ ಕರ್ನಾಟಕದಲ್ಲೂ ಕೂಡ ಕಂಡುಬರ್ತಿದ್ದಂತಹ ಈ ಪಕ್ಷಿ ಇವತ್ತು ಕರ್ನಾಟಕದಲ್ಲಿ ಉಳಿದಿರೋದು ಬಹುಶಃ 2-3 ಪಕ್ಷಿಗಳು ಅಂತ ಹೇಳಲಾಗುತ್ತೆ. ಹೀಗೆ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಕೂಡ ನಾವು ಕಳ್ಕೊಂಡಿದ್ದೀವಿ. ಆದರೆ 2026 ಈ ಅಧ್ಯಯನ, ನಾನು ಇದಾಗಲೇ ಹೇಳಿದೆ, 1881 2025 ನಡೆದಿರುವಂತಹ ಎಲ್ಲ ಅಧ್ಯಯನಗಳನ್ನು ಕಲೆ ಹಾಕಿ ಈ ಮಿಂಚು ಹುಳುಗಳ ಬಗ್ಗೆ ಒಂದು ವಿಶೇಷವಾದ ಟಿಪ್ಪಣಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ ಯಾವೆಲ್ಲ ರಾಜ್ಯದಲ್ಲಿ ನಾವು ಮಿಂಚು ಹುಳುಗಳನ್ನು ನೋಡಬಹುದು, ಎಷ್ಟೆಲ್ಲ ಪ್ರಭೇದದ ಮಿಂಚು ಹುಳುಗಳು ಭಾರತದಲ್ಲಿದೆ, ಹೀಗೆ ಎಲ್ಲವನ್ನು ಅತ್ಯದ್ಭುತವಾಗಿ ಪಟ್ಟಿ ಮಾಡಿದ್ದಾರೆ. ಇನ್ಫ್ಯಾಕ್ಟ್ 22 ರಾಜ್ಯಗಳಲ್ಲಿ ನಾವು ಇವತ್ತು ಭಾರತದಲ್ಲಿ ಮಿಂಚು ಹುಳುವನ್ನು ನೋಡಬಹುದಂತೆ. ಈ 22 ಒಂದು ಪ್ರದೇಶ ಇದೆ, ಈ ಪ್ರದೇಶದಲ್ಲಿ ಅತ್ಯಂತ ಹೆಚ್ಚಿನ ಮಿನು ಹುಳುಗಳನ್ನು ನೋಡಬಹುದು, ಈ ಫೈರ್ಫ್ಲೈಗಳನ್ನು ನೋಡಬಹುದು. ಯಾವ ಪ್ರದೇಶ ಇರಬಹುದು, ಭಾರತದ ಯಾವ ಪ್ರದೇಶದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮಿನು ಹುಳುಗಳನ್ನು ನಾವು ಕಾಣಬಹುದು? ಗೆಸ್ ಮಾಡಿ. ನಿಮಗೆ ಉತ್ತರ ಏನಾದರೂ ಗೊತ್ತಾದರೆ ನಿಮ್ಮ ಸಂದೇಶಗಳನ್ನ ಕಳಿಸ್ಕೊಡಿ. ವಾಟ್ಸ್ಆಪ್ ಸಂಖ್ಯೆ 9480913948010013. ಇನ್ನು ಎರಡನೇ ಭಾಗದಲ್ಲಿ, ಎರಡನೇ ಅತ್ಯಂತ ಹೆಚ್ಚು ಈ ಒಂದು ಮಿಂಚು ಹುಳುಗಳು ಕಾಣೋದು ಗಂಗಾ ನದಿಯ ಈಶಾನ್ಯ ಭಾಗದ ಬಯಲು ಪ್ರದೇಶಗಳಲ್ಲಂತೆ. ತದನಂತರ ಕರಾವಳಿಯಲ್ಲಿ ಕೂಡ, ನಮ್ಮ ಕರಾವಳಿ ಪ್ರದೇಶದಲ್ಲಿ ಕೂಡ ಸುಮಾರು 17% ಕರಾವಳಿ ಪ್ರದೇಶದಲ್ಲಿ ಕಾಣುತ್ತೆ. 22% ಅಷ್ಟು ಮಿಂಚು ಹುಳುಗಳು ಭಾರತದಲ್ಲಿ ಗಂಗಾ ನದಿಯ ತೀರದಲ್ಲಿ ಕಾಣಸಿಗುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಡೆಕ್ಕನ್ ಭೂಮಿಯಲ್ಲಿ ಕೂಡ 13% ಅಷ್ಟು ಮಿಂಚು ಹುಳುಗಳು ಕಾಣಸಿಗುತ್ತೆ. ಇವೆಲ್ಲ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಸಿಗುವಂಥದ್ದು. ಇದು ಬಿಟ್ಟರೆ ಇನ್ನು ಬಹಳಷ್ಟು ಪ್ರದೇಶಗಳಲ್ಲಿ ಈ ಹುಳುಗಳನ್ನು ನಾವು ಕಾಣಬಹುದು. ಇದರ ಸಂಖ್ಯೆ ಏನೇ ಇರಲಿ, ಪ್ರಶ್ನೆ ನಿಮ್ಮ ಮುಂದೆ ಇಟ್ಟಿದ್ದೀನಿ, ಅತ್ಯಂತ ಹೆಚ್ಚಿನ ಸಂಖ್ಯೆಯ ಮೀನು ಹುಳುಗಳು ಯಾವ ಭಾರತದ ಯಾವ ಪ್ರದೇಶದಲ್ಲಿ ಕಾಣಸಿಗುತ್ತೆ? ಉತ್ತರ ನಿಮಗೆ ಗೊತ್ತಾದರೆ ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9480913948010013. ಕೇಳ್ತಾನೆ, ರೀಚ್ ಮಾಡಿರಿ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ. 5:01 ಆಗಿದೆ, ಇನ್ನೇನು 5:30 ದೆಹಲಿ ಕೇಂದ್ರದಿಂದ ಮೂಡಿ ಬರಲಿದೆ ಏಷ್ಯನ್ ಕ್ರೀಡಾಕೂಟದ ತಾಜಾ ಅಪ್ಡೇಟ್ಸ್. ಕೇಳ್ತಾನೆ, ರೀಚ್ ಮಾಡಿರಿ. ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್, ಹಾಗೆಯೇ ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್. ಕೆಳಗರೆ ಈಗ ವೇಳೆ 5:38 ನಿಲಯದ ಸಂಜೆಯ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಪ್ರೀತಿಯ ಕೆಳಗರಿಗೆಲ್ಲ ನಿಮ್ಮ ಬಾನುಲಿ ಗೆಳೆಯ ಗಣಪತಿ ಆರ್ ಭಟ್ ಮಾಡುವ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ. ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಕೇಳಿ, ನಿಮಗೊಂದು ಸಂತಸದ ಸುದ್ದಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯ ವಿವಿಧ ಯೋಜನೆಗಳು ಮತ್ತು ಕಾರ್ಯಚಟುವಟಿಕೆಗಳು ಕುರಿತ ರೇಷ್ಮೆ ಸಿರಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ. ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರೇಷ್ಮೆ ಸಿರಿ.
2: ಆರಾಟ ಚಿತ್ರದ ಗೀತೆಯೊಂದಿಗೆ ಇವತ್ತಿನ

ಚೌಚೌ ಬಾತು ಚಿತ್ರದ ಗೀತೆಯನ್ನು ಕೇಳೋಣ. ಚೇತನ್ ನಾಯಕ ಹಾಗೂ ಅಂಜನಾ ಪದ್ಮನಾಭನ್ ಗೀತೆಗೆ ಧ್ವನಿಯಾಗಿದ್ದಾರೆ. ಪ್ರಮೋದ್ ಮರವಂತಿ ಅವರೇ ಬರೆದಿರುವಂತಹ ಗೀತೆ, ಹೇಮಂತ್ ಜೋಯ್ಸ್ ಅವರ ಸಂಗೀತ ನಿರ್ದೇಶನದಲ್ಲಿ.

0: ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು.
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
2: ಒಂದೇ ಮಾನವ ಜನ್ಮ, ಒಂದೇ ಜೀವನ ಧರ್ಮ ಎನ್ನುವ ಅರಿವಾಗಿರು.
3: ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು.

0: ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು, ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ, ಅಜ್ಜಿ, ಬಂಧು ಬಾಂಧವರು, ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದ ಆಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

0: ಪಕ್ಷಿಗಳ ರಕ್ಷಣೆ ಮನುಕುಲದ ರಕ್ಷಣೆ. ಪಕ್ಷಿಗಳು ನಮ್ಮ ಸಹಜೀವಿಗಳು ಎನ್ನುವುದನ್ನು ನಾವು ಮರೆಯದಿರೋಣ.
1: ಹಕ್ಕಿ ಪಕ್ಕಿ ರಕ್ಕೆ ಬಿಚ್ಚಿ ಹಾರಿ ಬಾಣ ಸೇರಿ ಕೂಗಿ
2: ಕಾಡುಗಳ ಬೆಳವಣಿಗೆ ಮತ್ತು ಪರಿಸರದ ಸಮತೋಲನ ಸಾಧ್ಯವಾಗಿರುವುದು ಪಕ್ಷಿ ಮತ್ತು ಇನ್ನಿತರ ಚಿಕ್ಕ ಪುಟ್ಟ ಜೀವಿಗಳಿಂದ. ಹಕ್ಕಿಗಳನ್ನು ಬೇಟೆಯಾಡದಿರಿ,

ಮನುಷ್ಯನೇ ಸೃಷ್ಟಿಸಿರುವ ಪಟಾಕಿ, ಮದ್ದುಗುಂಡುಗಳು, ವಿಷಾನಿಲ, ಕ್ರಿಮಿನಾಶಕಗಳು ಇವು ಪಕ್ಷಿ ಸಂತತಿಯ ಶತ್ರುಗಳು.

0: ಹೂ ಹಣ್ಣು ಬಿಡುವ ಮರಗಿಡಗಳು ನಮ್ಮ ಸುತ್ತಲ ಪರಿಸರದಲ್ಲಿ ಯಥೇಚ್ಛವಾಗಿರುವಂತೆ ನೋಡಿಕೊಳ್ಳಿರಿ. ಪಕ್ಷಿಗಳ ಬಗೆಗಿನ ಮೂಢನಂಬಿಕೆಗಳು ದೂರವಾಗಲಿ, ಸ್ವತಂತ್ರ ಬದುಕು ಪಕ್ಷಿಗಳದ್ದಾಗಲಿ.
1: ಪಕ್ಷಿಗಳ ಸಂರಕ್ಷಣೆ ಮನುಕುಲದ ಹೊಣೆ.

0: ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ಸಮಯ 6:05. ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಕೇಳುತ್ತೀರಿ ದೆಹಲಿ ಕೇಂದ್ರದಿಂದ.
1: This is Akashvani, the news read by Anuja Kumar. Prime Minister Narendra Modi has said the country is moving rapidly on the reform express and the institutions that conduct examinations must also work on reforms that are the need of the country. The Prime Minister was addressing the centenary celebrations of the Union Public Service Commission, UPSC, at Bharat Mandapam in New Delhi today. He said today, 21st century India is moving forward with a new work culture and its core principle is pro-people, proactive, good governance. He stressed on the need to bring young people into public services who are drawn not to public office but to public service.
2: हमें अपने सिलेक्शन पैरामीटर और रिक्रूटमेंट प्रोसेस को भविष्य की जरूरतों के अनुरूप बनाना होगा. हमें ऐसे युवाओं को पब्लिक सर्विस में लाना होगा जो पब्लिक ऑफिस से नहीं पब्लिक सर्विस से आकर्षित हो. इसलिए जरूरी है कि रिक्रूटमेंट की परीक्षा सिर्फ यह न परखे कैंडिडेट कितना जानता है बल्कि वो यह भी देखे युवा सिविल सर्विसेज में आना क्यों चाहता है.
1: Special Gram Sabhas will convene across the country tomorrow on the occasion of Gandhi Jayanti to discuss key rural governance reforms. The meetings will discuss transformative governance aimed at strengthening panchayats, improving public services and boosting the overall quality of life in rural India. Officials say these discussions will pave the way for transformative, community-led development across villages nationwide. Rural Development Ministry said these special Gram Sabhas will also mark the launch of the People's Plan Campaign 2026-27, Sabki Yojana Sabka Vikas, under which Gram Panchayats will prepare their development plans for financial year 2027-28 through participatory and evidence-based planning. The government has extended the last date for submission of applications under the National Means Cum Merit Scholarship Scheme until 31st of this month. The Ministry of Education said the extension will provide eligible students additional time to complete their applications on the National Scholarship Portal and facilitate timely verification by the concerned authorities. The Ministry informed that students who have already submitted their applications should ensure that the applications are verified by the concerned institute nodal officer L1 by November 15 and district nodal officer L2 by November 30 this year. The National Means Cum Merit Scholarship Scheme is aimed at supporting meritorious students from economically weaker sections and encouraging them to continue their education beyond Class 8 up to Class 12. The government has revised the guidelines for issuance and renewal of exempted fastags for eligible Divyangjan beneficiaries. Under the guidelines, exempted fastags for vehicles specially designed and constructed for use by persons with physical disabilities as well as vehicles registered under the ownership type Divyangjan will be issued exempted fastag. It will be based on the percentage of disability recorded in a valid disability certificate, unique disability identity card or other applicable records. The guidelines will come into effect from tomorrow. At the Asian Games 2026 in Japan, Greco-Roman wrestler Nitesh Sivaj bagged silver medal in men's 97kg category after losing to Japan's Yuri Nakazato 0-4 in the final today. Earlier this morning, Indian sailors Manu Francis and Prince Kurisinkal Noble secured first silver for the country in the men's skiff competition. They finished just behind China after 9 races. In archery, Ganesh Maniratnam Tirumuru produced a commanding performance in the compound men's individual event to win bronze. In squash, India settled for a bronze medal after losing to Hong Kong 1-2 in the women's team semi-final. In hockey, Indian men's team defeated arch-rivals Pakistan 4-3 to enter the final. Captain Harmanpreet converted 2 perfectly executed penalty corners in the 5th and 13th minutes, while Sukhjeet Singh scored a field goal in the 23rd minute. Abhishek scored the winning goal for India from a field play in the final minute of the game. India's overall tally has reached 64, including 10 gold, 23 silver and 31 bronze. And that is the end of this news bulletin.
0: ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು.
3: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೇ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
0: ಪ್ರೀತಿಯ ಕೇಳುಗರೆ, ನಿಮ್ಮ ಮೆಚ್ಚಿನ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಈ ಸಂಜೆ ಹಾಗೂ ನಾಳೆ ಯಾವೆಲ್ಲ ಪ್ರಮುಖ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಅನ್ನೋದನ್ನು ಈಗ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:15, ನಾಳೆ ಬೆಳಗ್ಗೆ 6:35 ಹಾಗೂ ನಾಳೆ ಸಾಯಂಕಾಲ ಮತ್ತೆ 6:15 ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿ ಕೆ ಸುಮತಿ. ಇನ್ನು ಮುಂದೆ 6:30 ಜಿಲ್ಲಾ ವಾರ್ತಾ ಪತ್ರ, 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ, ಅಂಗಾಂಶ ಕೃಷಿಯಲ್ಲಿ ಪ್ಲಾಂಟ್ ಟಿಶ್ಯೂ ಕಲ್ಚರ್ ಈ ಕುರಿತಂತೆ ಕೃಷಿ ತಜ್ಞ ಮಹಾಬಲೇಶ್ವರ ಶಾಸ್ತ್ರಿ ಅವರನ್ನೇ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ, ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಭಾರತ ಸರ್ಕಾರ, ನಂತರ ಜನಪದ ಸಂಗೀತ, ತುರುವೇಕೆರೆ ತಾಲೂಕು ಮಂತ್ರಿ ಕೇನಹಳ್ಳಿಯ ಕುಮಾರಯ್ಯ ಹಾಗೂ ಸಂಘಗಳಿಂದ ಭಜನೆ ಪದಗಳನ್ನು ಕೇಳುತ್ತೀರಿ. ರಾತ್ರಿ 7:45 ಕನ್ನಡ ಚಿತ್ರಗೀತೆಗಳನ್ನು ನಡೆಸಿದ ಕಾರ್ಯಕ್ರಮ ಸಿರಿಗಂಧ, 9:15 ಅನುಪಮ ಎಂಎ ಅವರು ಹಾಡಿರುವ ಭಾವಗೀತೆಗಳು, 9:30 ಕನ್ನಡ ಭಾರತಿ ಲೇಖಕಿ ಕವಯಿತ್ರಿ ಡಾಕ್ಟರ್ ಹಸೀನಾ ಎಚ್ ಕೆ ಅವರನ್ನೇ ಒಂದು ಆತ್ಮೀಯ ಸಂವಾದ, ಕಾರ್ಯಕ್ರಮದ ಪ್ರಸ್ತುತಿ ವಿದ್ಯಾಕಾರಂತ, ಸಮಗ್ರ ನಿರ್ವಹಣೆ ನಂದನಕುಮಾರಿ ಎಲ್ಬೋ. 10:00 ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯ ಅಂಶಗಳು ಕೇಳುತ್ತೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದ ನಂತರ ಗೀತಚಂದ್ರಕ್ಕೆ ಮೆಲೋಡಿ ಟೈಮ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇನ್ನು ನಾಳಿನ ಕಾರ್ಯಕ್ರಮಗಳ ಪೈಕಿ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ, ಶ್ರೇಯ ವಿ ಮೂರ್ತಿ ಹಾಗೂ ಸಂಗಡಿಗರು ಹಾಡಿರುವಂತಹ ಭಕ್ತಿ ಗೀತೆಗಳನ್ನು ಕೇಳುತ್ತೀರಿ. 6:30 ಡಾಕ್ಟರ್ ಕೆ ಆರ್ ಸಂದರೆಡ್ಡಿ ಅವರಿಂದ ಚಿಂತನ ಕೇಳುತ್ತೀರಿ. 6:40 ದೇಶಭಕ್ತಿ ಗೀತೆಗಳು, 6:50 ರೈತರಿಗೆ ಸಲಹೆಗಳು, 7:15 ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಾಯೋಜಿತ ರೇಷ್ಮೆ ಸಿರಿ ಕಾರ್ಯಕ್ರಮ, ರೇಷ್ಮೆ ಕೃಷಿ ಪ್ರಾರಂಭಿಸಲು ಭೂಮಿ ಆಯ್ಕೆ, ಮಣ್ಣು ಪರೀಕ್ಷೆ ಹಾಗೂ ಹಿಪ್ಪು ನೇರಳೆ ನಾಟಿ ಕ್ರಮ ಕುರಿತಂತೆ ಭಾಗವಹಿಸಲಿದ್ದಾರೆ ಡಾಕ್ಟರ್ ಮಂಜುನಾಥ್ ರೇಷ್ಮೆ. ಇವರು ಮೇಲ್ವಿಚಾರಣಾ ದಳ ಇಲಿಯ ರೇಷ್ಮೆ ಸಹಾಯಕ ನಿರ್ದೇಶಕರು. ಇನ್ನು ಬೆಳಗ್ಗೆ 8:50 ಕಗ್ಗದ ಸಿರಿ ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಬೆಳಗ್ಗೆ 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ, 12:35 ಆರೋಗ್ಯ ಸಂಚಿಕೆ. ಚರ್ಮ ಸಮಸ್ಯೆಗಳಲ್ಲಿ ಒಂದಾದ ಹುಳುಕಡ್ಡಿ ಹಾಗೂ ಕೂದಲು ಉದುರುವಿಕೆಗೆ ಕಾರಣಗಳು ಹಾಗೂ ಚಿಕಿತ್ಸೆ ಕುರಿತಂತೆ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ರಕ್ಷಿತ್ ಡಿ ಅವರೊಡನೆ ಸುಜಾತ ಎಫ್ ತಳವಾರ್ ಅವರು ನಡೆಸುವಂತಹ ಸಂದರ್ಶನ. 1:00 PM ಪರ್ ಡ್ರಾಪ್ ಮೋಗ್ರ ಈ ಮಾಹಿತಿ ಸಿಗಲಿದೆ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ. ನಾಳೆ ಮಧ್ಯಾಹ್ನ 2:40 ಗಾಂಧಿ ಸ್ಮೃತಿ, ಸಂಜೆ 6:30 ಅವಲೋಕನ.

ನಾಳೆ ಸಂಜೆ 6:51 ಕೃಷಿರಂಗ ಕಾರ್ಯಕ್ರಮ. ಟೊಮೆಟೋ ಬೆಳೆಯ ಸಮಗ್ರ ಬೇಸಾಯ ಕುರಿತಂತೆ ಡಾಕ್ಟರ್ ಅನಿಲ್ ಕುಮಾರಿಯನ್ನವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ, ಜನಪದ ಸಂಗೀತ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಎ ಶಿವಶಂಕರ ಶಾಸ್ತ್ರಿ ಅವರಿಂದ ಭಜನೆ ಪದಗಳನ್ನು ಕೇಳುತ್ತದೆ. ನಾಳೆ ರಾತ್ರಿ 7:45 ಚಿತ್ರಗೀತೆಯನ್ನು ನಡೆಸಿದ ಸಿರಿಗಂಧ ಕಾರ್ಯಕ್ರಮ. ಇನ್ನು 9:15 ಗಣೇಶ ದೇಸಾಯಿ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ಬಿತ್ತರಿಸುತ್ತೇವೆ. ನಾಳೆ ರಾತ್ರಿ 9:30 ಕರೆಂಟ್ ಅಫೇರ್ಸ್ ಕೇಳುತ್ತಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 10:00 ಏಷ್ಯನ್ ಗೇಮ್ಸ್ 2026 ನಾಳಿನ ದಿನದ ಆಟದ ಮುಖ್ಯಾಂಶಗಳು ಪ್ರಸಾರವಾಗಲಿವೆ ದೆಹಲಿ ಕೇಂದ್ರದಿಂದ. ನಂತರ ಎಂದಿನಂತೆ ಗೀತಚಂದ್ರಕ್ಕೆ ಮೆಲೋಡಿ ಟೈಮ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೆಳಗುರೆ, ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಯಾವೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ ಅನ್ನೋದನ್ನು ಪರಿಚಯ ಮಾಡಿಕೊಂಡಿರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಪಾಂಡಿತ್ಯ ತವನಿಧಿ ಎಂದು ಕರೆಸಿಕೊಂಡವರು, ಪರಂಪರೆಯ ಪ್ರತಿನಿಧಿ ಅಂತ ನಾವು ಅವರನ್ನ ಕರೀತೇವೆ, ಕನ್ನಡದ ಮಹಾನ್ ವಿದ್ವಾಂಸರು ಸೇಡಿಯಾಪು ಕೃಷ್ಣ ಭಟ್ಟರು. ತಥ್ಯ ದರ್ಶನ, ಕನ್ನಡ ವರ್ಣಗಳು ಕೃತಿಗಳು ಮೇರು ಸದೃಶ, ಕನ್ನಡ ವ್ಯಾಕರಣ ಛಂದಸ್ಸು ಭಾಷಾ ಮೀಮಾಂಸೆಗೆ ಅವರ ಕೊಡುಗೆ ಅಪಾರ. ಅವರ ನೆರಳಿನಲ್ಲಿ ಅರಳಿದವರು ಅನೇಕರು. ಅವರ ದೇಶ ನಾಮಗಳು, ವಿಚಾರ ಪ್ರಪಂಚ, ಛಂದೋಗತಿ ಇವೆಲ್ಲ ನಮಗೆ ಆಕರ ಗ್ರಂಥಗಳು. ಈ ಸಂದರ್ಶನ ನಡೆದಾಗ ಸೇಡಿಯಾಪು ಕೃಷ್ಣ ಭಟ್ಟರಿಗೆ 89 ವರ್ಷ. ಅವರು ಹುಟ್ಟಿದ್ದು June 8, 1902. ಅವರು ಅಗಲಿದ್ದು ಕೂಡ June 8, 1996. ಅವರ ಸಾಹಿತ್ಯ ಲೋಕದ ಆರಂಭದ ದಿನಗಳ ಮೆಲುಕು.
2: ನನ್ನ ತಂದೆಯವರು ಕವಿಗಳಾಗಿದ್ದರು. ನನ್ನ ಅಣ್ಣ ಕವಿತೆ ಮಾಡ್ತಾ ಇದ್ದ. ಅವರಿಗೆ ಹಾಗೆ ನಾನು ಸಹ ಶುರು ಮಾಡಿದೆ. ನನ್ನ ತಂದೆಯವರು ಮಾಡಿದ ಒಂದು ಪದ್ಯ, ಒಂದು ತುಂಡನ್ನು ಹೇಳ್ತಾರೆ. ಸ್ವಾಮಿ ಸರ್ವೇಶ್ವರ ಸದಾನಂದ ನಿರ್ಮಲ ಮಹಾಮಹಿಮ ರೂಪ ಸಕಲಾಧಾರ ಸರ್ವಜ್ಞ ಪ್ರೇಮಾಮೃತಾಬ್ಧಿ ಶರಣಾಗತ ಜನೋದ್ಧರಣ ಮರೆಹೊಕ್ಕೆ ನಿನ್ನ ಪದವ. ಮತ್ತು ನಮ್ಮ ತಾಯಿ ಸಹ ಹಾಡ್ತಾ ಇದ್ದರು. ನನಗಿಂತ ನನ್ನ ಅಣ್ಣ 3 ವರ್ಷಕ್ಕೆ ಹಿರಿಯ. ಅವರಿಗೆ 12 ವರ್ಷ ಆಗುವಾಗ ಕವಿತೆ ಮಾಡಲಿಕ್ಕೆ ಶುರು ಮಾಡಿದ ನನ್ನ ಅಣ್ಣ. ನಾನು 9, 10 ವರ್ಷದಲ್ಲಿ ಶುರು ಮಾಡಿದೆ. ಈಗ ನೋಡಿ, ಆ ಸಮಯದಲ್ಲಿ ಈ ಯಕ್ಷಗಾನದ ಪದಗಳನ್ನೆಲ್ಲ ಪದ್ಯಗಳನ್ನೆಲ್ಲ ಕೇಳ್ತಾ ಇದ್ದೆ, ಓದ್ತಾ ಇದ್ದೆ. ಶುರು ಮಾಡಿದ್ದಂಥದ್ರಲ್ಲಿ ಹಾಡುಗಳನ್ನು, ತಾಯೇ ನಂಬಿದೆ ತವ ಪಾದವ ಅಂತ ಒಂದು ಹಿಂಗೆ ಬದ್ದು ಬರೆದೆ. ಆಮೇಲೆ ಪೂಜಿಪೆನು ಹೂಗಳಿಂದ ಮೂಜಗದೊಡೆಯಳೇ, ಹೀಗೆ ಸುರಿ ಇನ್ನೊಂದು ಬದ್ದ ಬರೆದೆ. ಇದು ಹೀಗೆ ಹೀಗೆ ಬರಿತಾ ಬರಿತಾ ಹೋದೆ. ಜನರಿಗೆಲ್ಲ ಗೊತ್ತಾದದ್ದು ನಾನು ಶಾಲೆಯಲ್ಲಿ ವಿದ್ಯಾರ್ಥಿ ಆಗಿದ್ದಾಗ ಕೆಲವರೆಲ್ಲ ಇದು ನೀನು ಬರೆದದ್ದಲ್ಲ, ಯಾರೋ ಬರೆದು ಕೊಟ್ಟದ್ದು ಅಂತ ಹೇಳಿದರು. ನಂಬಿಕೆ ಬರಲಿಲ್ಲ ಅವರಿಗೆ. ಆದರೆ ಮತ್ತೊಂದು ದಿವಸ ಕ್ಲಾಸ್ನಲ್ಲಿ ಕೂತ್ಕೊಂಡು ಒಬ್ಬರು ಉಪಾಧ್ಯಾಯರು ನಿವೃತ್ತರಾದರು. ಅವರು ಇವತ್ತು ನಿವೃತ್ತರಾಗ್ತಾರೆ, ನೀನು ಅವನು ಏನಾದರೂ ಭಾಷಣ ಮಾಡಬೇಕು, ಅದು ಇದೆ, ನಾನು ಪದ್ಯದವೇ ಬರೆದು ಓದ್ತೇನೆ ಅಂತ ಹೇಳಿದೆ. ಅಲ್ಲಿ ಅವರ ಸಮ್ಮುಖದಲ್ಲಿ ಕ್ಲಾಸ್ನಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಪದ್ಯ ಬರೆದು ಓದಿದೆ. ಆಗ ನಾನೇ ಬರೆದದ್ದು ಹೌದು ಅಂತ ಎಲ್ಲರಿಗೆ ಖಚಿತ ಆಯಿತು. ಅಡ್ಡವರೆಗೆ ನಂಬಲಿಲ್ಲ. ಜಯ ಕರ್ನಾಟಕ ಪತ್ರಿಕೆ ಬರ್ತಾ ಇತ್ತು ಅಲ್ಲಿ ನಮ್ಮ ಮನೆ ಹತ್ರ. ಒಬ್ಬರಿಗೆ ನಾನು ಅದನ್ನೆಲ್ಲ ಓದ್ತಾ ಇದ್ದೆ, ನೋಡು ನಾನು ಒಂದು ಲೇಖನ ಬರೆದು ಕಳಿಸ್ತೇನೆ ಅಂತ ಬರೆದು ಕಳಿಸಿದೆ. 22ನೇ ಇಸ್ವಿಯಲ್ಲಿ ಬರೆದದ್ದು. 22ನೇ ನಾನು ಕಳಿಸಿ, ಬಹುಶಃ 23ರಲ್ಲಿ ಮುದ್ರಿತಾ ಇದ್ದೆ.
3: ಅದರ
2: ಕರ್ನಾಟಕ ಕವಿತಾ ಪ್ರಪಂಚ ಅಂತ ಆ ಲೇಖನಕ್ಕೆ ಹೆಸರು. ಅದಕ್ಕಿಂತ ಮೊದಲೇ ನಾನು ಕವಿ ಚರಿತ್ರೆ ಮೊದಲದ್ದನ್ನೆಲ್ಲ ತುಂಬ ಓದಿದ್ದೆ. ಆದ್ದರಿಂದ ನನಗೆ ಸಾಧಾರಣ ಇಡೀ ಕನ್ನಡ ಸಾಹಿತ್ಯದ ಆಮೂಲಾಗ್ರ ಪರಿಚಯ ಸಾಮಾನ್ಯವಾಗಿ ಇತ್ತು. ಅದೇ ವಿಷಯದಲ್ಲಿ ಈ ಕನ್ನಡ ಸಾಹಿತ್ಯ ಆಲೂರು ವೆಂಕಟರಾಯರು ಸಂಪಾದಕರಾಗಿದ್ದಿರಲ್ಲ, ಅವರದನ್ನು ಮುದ್ರಣ ಮಾಡಿಸಿದರು. ಆಗ 23ರೋ 24ನೇ ಇಸ್ವಿಯಲ್ಲಿಯೋನೋ ಈ ಕಾರ್ಕಳದಲ್ಲಿ ಕರ್ನಾಟಕ ಈ ಅಸಹಕಾರ ಚಳವಳಿಯ ಸಮಯ ನೋಡಿ, ಅಲ್ಲಿ ಒಂದು ಪರಿಷತ್ತಾಯಿತು, ಸಮ್ಮೇಳನ ಆಯಿತು. ಆ ಸಮ್ಮೇಳನ

0: ಯಾಕೆ ನಾನು ಹೋಗಿದ್ದೆ, ನಾನು ಸ್ವಲ್ಪ ಈ ಗಾಂಧಿಯವರ ಅನುಯಾಯಿ ಅಂತ ಮಾಡಿಕೊಂಡು ಖಾದಿ ಹೊತ್ತುಕೊಂಡು ಮಾರಾಟ ಮಾಡಿಕೊಂಡು ಹೀಗೆಲ್ಲ ಮಾಡಿಕೊಂಡಿದ್ದ ಸಮಯದಲ್ಲಿ ನಾನು ಕ್ಲಾಸ್ ಶಾಲೆಲ್ಲ ಬಿಟ್ಟು ಕೆಲವು ವರ್ಷ ಆಗಿತ್ತು, ಅಸಹಕಾರ ಚಳವಳಿ ಸಮಯದಲ್ಲಿ ಬಿಟ್ಟುಬಿಟ್ಟದ್ದು ನಾನು. ಅಲ್ಲಿಗೆ ನಾನು ಹೋಗಿದ್ದೆ, ಧುರೀಣರು ಕೂತ್ಕೊಂಡು ಮಾತಾಡ್ತಾ ಇದ್ರು. ಈಗ ನೋಡಿದೆ ನಾನು, ಈಗ ನೋಡುವಾಗ ಆಲೂರು ವೆಂಕಟರಾಯರು ಅವರವರ ಲೇಖನಗಳನ್ನೆಲ್ಲ ನೋಡಿ ಯಾವ ಥರದ ಮನುಷ್ಯ ಅಂತ ನನ್ನ ಮನಸ್ಸಿನಲ್ಲಿ ಕಲ್ಪನೆ ಇತ್ತು. ಬಹುಶಃ ಇವರೇ ಆಲೂರು ವೆಂಕಟರಾಯರು ಆಗಿರಬಹುದು ಅಂತ ನಾನು ಆಲೋಚನೆ ಸುಮ್ಮನೆ ನನ್ನ ಮನಸ್ಸಿಗೆ ಬಂತ ಹಾಗೆ. ಅವರು ಸ್ವಲ್ಪ ಹೊತ್ತಿನಲ್ಲಿ ಅವರು ಹೊರಗೆ ಬಂದರು. ಅಲ್ಲಿಂದ ನಾನು ಸುಮ್ಮನೆ ಹೊರಗೆ ಅಂಗಳದಲ್ಲಿ ನಿಂತಿದ್ದೆ. ಹೀಗೆ ನಾನು ಅವರು ನೋಡಿ ಏನೋ ಯಾರು ದೊಡ್ಡ ಮನುಷ್ಯರು ಅಂತ ಈಗ ಈಗ ಹಲ್ಲು ಹಲ್ಲು ಕಿಡಿದು ನಕ್ಕೆ. ಆಗ ಅವರೇ ಹೇಳಿದರು, ನಾನು ಆಲೂರು ವೆಂಕಟರಾವ್, ನಾನು ಶ್ರೀಡಾಪ್ ಕೃಷ್ಣ ಭಟ್ಟ ಅಂತ ಹೇಳಿದೆ. ಅಷ್ಟು ಹೇಳಿದ ಕೂಡಲೇ ನನ್ನ ಹಿಡಿದು ಅಪ್ಪಿಕೊಂಡ್ರು. ನೀವು ಇಷ್ಟು ಚಿಕ್ಕವರು ಅಂತ ನನಗೆ ಗೊತ್ತಿರಲಿಲ್ಲ, ಅಭಿಮಾನ ಉಕ್ಕಿ ಹೋಯಿತು ಅಂತ ಹೇಳಿದರು ಅಪ್ಪಿಕೊಂಡ್ರು.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ವಿದ್ವಾಂಸರಾದ ಸೇಣಿಯಾಪು ಕೃಷ್ಣ ಭಟ್ಟ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಆಕಾಶವಾಣಿ ಬೆಂಗಳೂರು, ಸಮಯ 6:20. ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
3: ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ, ಪ್ರವಾಚಿಕಾ ನಿಧಿಃ ಝಾಃ. ಆದೌ ಮುಖ್ಯಾಃ ವಾರ್ತಾಃ. ಪ್ರಧಾನಮಂತ್ರಿಣಾ ಮೋದಿನಾ ಪ್ರೋಕ್ತಂ ಯತ್ ಸಂಘಲೋಕ ಸೇವಾ ಆಯೋಗಸ್ಯ ಶತವಾರ್ಷಿಕಿ ಯಾತ್ರಾಯಾಂ ಜನವಿಶ್ವಾಸಃ ಅಕ್ಷುಣ್ಣಃ ಅಸ್ತಿ. ಜನಸಹಭಾಗಿತಾಯಾಃ ಸಂವರ್ಧನಾಯ ಶ್ವಃ ದೇಶವ್ಯಾಪಿ ವಿಶೇಷ ಗ್ರಾಮ ಸಭಾಃ ಸಮಾಹೂಯಂತೆ. ರಕ್ಷಾಮಂತ್ರಿಣಾ ರಾಜನಾಥಸಿಂಹೇನ ರಕ್ಷಾ ಪ್ರಬಂಧಾಯ ಏಕೀಕೃತ ವಿತ್ತೀಯ ವ್ಯವಸ್ಥಾಯಾಃ ಆವಶ್ಯಕತಾ ಪ್ರೋದೀರಿತಾ. ನಾಗರಿಕ ವಿಮಾನಯನ ಮಂತ್ರಿಣಾ ವೈಮಾನಿಕಸ್ಯ ಕ್ಯಾಪ್ಟನ್ ಸ್ಮಿತ್ ಮಚ್ಛಾರಸ್ಯ ಶೌರ್ಯಸ್ಯ ಭೂರಿಶಃ ಪ್ರಶಂಸಾ ವಿಹಿತಾ. ಅಪಿ ಚ ಕ್ರೀಡಾವಾರ್ತಾಸು ಏಷ್ಯಾಯಿ ಕ್ರೀಡಾಸು ಭಾರತ ಪುರುಷ ಹಾಕಿ ದಲೇನ ಪಾಕಿಸ್ತಾನಂ ಪರಾಭೂಯ ಅಂತಿಮ ಸ್ಪರ್ಧಾಯಾಂ ಪ್ರವೇಶಃ ಸಮಧಿಗತಃ. ಅಥ ವಾರ್ತಾಃ ವಿಶದೀಕೃತ್ಯ. ಅದ್ಯ ನವದಿಲ್ಯಾಃ ಭಾರತ ಮಂಡಪೆ ಸಂಘ ಲೋಕ ಸೇವಾ ಆಯೋಗಸ್ಯ ಶತಾಬ್ದಿ ಸಮಾರೋಹಂ ಸಂಬೋಧ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವ್ಯಜಿಜ್ಞಾಪತ್ ಯತ್ ರಾಷ್ಟ್ರಂ ಪರಿಷ್ಕಾರಾರ್ಥಂ ದ್ರುತಗತ್ಯಾ ತ್ವರಿತಂ ಅಗ್ರೆ ಸರತಿ. ಅತಃ ಪರೀಕ್ಷಾ ಸಂಚಾಲಿಕಾಃ ಸಂಸ್ಥಾಃ ಅಪಿ ರಾಷ್ಟ್ರಾನುಕೂಲ ಪರಿಷ್ಕೃತ ಕಾರ್ಯಾಣಿ ಕುರ್ಯುಃ. ಪ್ರಧಾನಮಂತ್ರಿಣಾ ಪ್ರೋಕ್ತಂ ಯತ್ ಲೋಕಸೇವಾಸು ತಾದೃಶಃ ಏವ ಯುವಾನಃ ಸಮಾಗಚ್ಛೇಯುಃ ಯೇಷಾಂ ಲಕ್ಷ್ಯಂ ನತು ಕೇವಲಂ ಪದಪ್ರಾಪ್ತಿಃ ಪ್ರತ್ಯುತ ನಿಷ್ಕಾಮ ಭಾವೇನ ಲೋಕಸೇವಾ ವರ್ತತೆ. ಅಸೌ ವ್ಯಾಹರತ್ ಯತ್ ಏಕವಿಂಶತಿ ಶತಕಸ್ಯ ಭಾರತಂ ನವೀನ ಕಾರ್ಯ ಸಂಸ್ಕೃತ್ಯಾ ಸಹ ಅಗ್ರೆ ಯಾತಿ. ಶ್ರೀಮೋದಿನಾ ಪ್ರತಿಪಾದಿತಂ ಯತ್ ಪರೀಕ್ಷಾ ನತು ಕಾಚಿತ್ ಸಾಮಾನ್ಯಂ ಅನುಷ್ಠಾನಂ ಅಪಿತು ಯೂನಾಂ ಭಾವಿ ಜೀವನ ಪ್ರವಾಹೇನ ಸಹ ಸಂಬದ್ಧ ಅಸ್ತಿ. ಪರೀಕ್ಷಾಸು ಕತಿಪಯಾನಾಂ ಮಾಸಾನಾಂ ಅಪಿ ವಿಳಂಬಃ ಯೂನಾಂ ಕೃತೆ ಅತೀವ ಕಷ್ಟಕರೋ ಭವತಿ. ಅತಃ ಪರೀಕ್ಷಾ ವ್ಯವಸ್ಥಾ ಸಮಯ ನಿಶ್ಚಯತಾ ಸಿದ್ಧಾಂತಂ ದೃಢತಯಾ ಅನುಸರೇತ್.
4: ಯೇ ಉತ್ಸವ ಉಸ್ ವಿಶ್ವಾಸ ಕಾ ಹೈ ಜೋ ಹರ್ ಭಾರತವಾಸಿ ಕಾ ಇಸ್ ಸಂಸ್ಥಾ ಪರ್ ಹೈ. 100 ವರ್ಷ ಕಿ ಇಸ್ ಯಾತ್ರಾ ಮೇ ಪೀಡಿಯಾ ಬದಲಿ ಸರ್ಕಾರೆ ಬದಲಿ ಲೇಕಿನ್ ಯುಪಿಎಸ್ಸಿ ಪರ್ ಭರೋಸಾ ಆಜ್ ಬಿ ಉತನಾ ಹಿ ಅಟೂಟ್ ಹೈ. 100 ವರ್ಷೋ ಕಿ ಇಸ್ ಯಾತ್ರಾ ಪರ್ ಸ್ಮಾರಕ ಡಾಕ್ ಟಿಕಟ್ ಔರ್ ಸಿಕ್ಕಾ ಜಾರಿ ಕಿಯಾ ಗಯಾ ಹೈ. 100 ಮಹತ್ವಪೂರ್ಣ ಕೇಸ್ ಲಾಸ್ ಕಾ ಸಂಕಲನ್ ಭಿ ಜಾರಿ ಹುವಾ ಹೈ.
3: ಶ್ರೀ ಮೋದಿನಾ ಪ್ರತಿಪಾದಿತಂ ಯತ್ ಸಂಘ ಲೋಕ ಸೇವಾ ಆಯೋಗಸ್ಯ ಶತವರ್ಷೀಯಾಯಾಂ ಯಾತ್ರಾಯಾಂ ಯುಗಾನಿ ಪ್ರಶಾಸನಾನಿ ತಂತ್ರಾಣಿ ಪಾಠ್ಯಕ್ರಮಾಃ ಚ ಪರಿವರ್ತಿತಾಃ ತಥಾಪಿ ಅಸ್ಯಾಂ ಸಂಸ್ಥಾಯಾಂ ಜನಸಾಧಾರಣಾನಾಂ ಶ್ರದ್ಧಾ ವಿಶ್ವಾಸಃ ಅದ್ಯ ಯಾವತ್ ತಥೈವ ಅವಿಚಲಃ ಅಕ್ಷುಣ್ಣಶ್ಚ ವರ್ತತೆ. ಶ್ವಃ ಗಾಂಧಿ ಜಯಂತ್ಯಾವಸರೆ ಅಶೇಷೇ ಹಿ ದೇಶೇ ವಿಶೇಷ ಗ್ರಾಮ ಸಭಾಃ ಸಮಾಹೂಯಂತೆ. पञ्चायतानां सुदृढीकरणाय सार्वजनिक सेवानां परिष्कारार्थं ग्रामीण भारते जीवनस्य गुणवत्तां परिष्कारार्थं च लक्ष्यीकृतानां परिवर्तनशील शासन परिष्काराणां तथा उपक्रमाणां विषये च ते चर्चां विधास्यन्ति। ग्रामीणाभिवृद्धि मन्त्रालयः अवोचत् यत् एताः विशेष ग्रामसभाः 26,000-27,000 पीपल्स प्लान कैंपेन पीपीसी सबकी योजना सबका विकास इत्यस्यापि आरम्भं विधास्यन्ति। अद्य नवदिल्ल्यां रक्षालेखा दिवस समारोहम् अधिकृत्य भाषमाणः रक्षामन्त्री राजनाथ सिंहः अब्रवीत् यत् तिसृषु सैन्य शाखासु या समवाय समन्वय भावना प्रवर्त्यते सा एव रक्षालेखा विभागस्य वित्तीय तन्त्रे अपि समन्वेतव्या। मन्त्री प्रवरेण प्रोक्तं यत् यदि वित्तीय प्रणाल्यः अपि एकीकृत रूपं भजेरन् तर्हि समग्रं रक्षा प्रबन्धनं सुतरां कुशलं समर्थं च सेत्स्यति। असौ राष्ट्रिय अन्ताराष्ट्रिय स्तरयोः गुणवत्तायुक्त लेखा परीक्षणस्य सर्वोत्तमाः रीतिः अङ्गीकर्तुं जगति च एधमानानां मानदण्डैः सह समन्वयं रक्षितुं रक्षालेखा विभागं सप्रश्रयम् अबोधयत्।
5: डिफेंस सेक्टर में भी हम सेल्फ रिलायंस पर विशेष बल दे रहे हैं। हम चाहते हैं कि हमारे डिफेंस इक्विपमेंट हमारे वेपन्स ये सब देश में ही और देश के लोगों के हाथों से ही बने और इस प्रोसेस में फाइनेंशियल मैनेजमेंट की भूमिका मैं मानता हूं कि बहुत ही महत्वपूर्ण है। जब हम डोमेस्टिक डिफेंस इंडस्ट्री को सपोर्ट करते हैं जब हम मेक इन इंडिया को प्रमोट करते हैं तो हमारे फाइनेंशियल सिस्टम्स को भी उसी तरह फ्लेक्सिबल और एफिशिएंट होना चाहिए, यह तभी संभव है।
3: संस्कृतवार्तायाः संस्करणमिदम् इदानीम् आकाशवाणीतः प्रसार्यते।
6: करस्पर्शेन सद्यः वार्ता प्राप्तये एक्स पटले HAIR न्यूज अलर्ट्स इत्यनुसरन्तु। आकाशवाणी समाचार इति व्हाट्सएप वाहिन्या च सह संयुज्यन्ताम्।
3: स्वच्छता ही सेवा अभियानस्यान्तर्गतम् अद्य देशव्यापी एकः दिवसः एका होरा एकीभूय इति स्वच्छता श्रमदान कार्यक्रमः सोत्साहम् आयोजितः। अस्मिन् अभियाने बहुभिः केन्द्रीय मन्त्रिभिः मुख्यमन्त्रिभिः वरिष्ठाधिकारिभिश्च भागः गृहीतः। विगतमासस्य 17 दिनाङ्कात् आरब्धम् इदम् अभियानम् आगामि अक्टूबर मासस्य 17 दिनाङ्कं यावत् प्रवर्तयिष्यते। अस्य वर्षस्य मुख्य ध्येय वाक्यं स्वच्छतायां सहभागः स्वच्छ भारतं विकसित भारतम् इत्यस्ति। नवदिल्ल्याः सफदरजंग समाधि स्थानके विधि न्याय मन्त्री अर्जुन राम मेघवालः स्वच्छता कार्ये सहभागम् अकरोत्। असौ अब्रवीत् यत् स्वच्छता न तु केवलम् एकदिवसीयम् अभियानम् प्रत्युत अस्माकं दैनन्दिनं दायित्वं भवेत्। अपरं च जलशक्ति मन्त्री CR पाटीलः अपि नवदिल्ल्याः कालिन्दी कुञ्ज घट्टे श्रमदान कार्ये सक्रियं योगदानम् अयच्छत्। अद्य नवदिल्ल्याः लेडी हार्डिंग चिकित्सा महाविद्यालये 26,000-2,000 राष्ट्रिय ऐच्छिक रक्तदान दिवसः आचरितः। अस्मिन् अवसरे नीति आयोगस्य स्वास्थ्य सदस्यः डॉ M श्रीनिवासः ऐच्छिक रक्तदान शिबिरस्य उद्घाटनम् अकरोत्। नागरिक विमानयन मन्त्री राममोहन नायडूः अब्रवीत् यत् देशः वैमानिकस्य कैप्टन स्मित मच्छारस्य असाधारण साहसेन उपस्थित बुद्ध्या च अतीव गौरवान्वितः अस्ति येन विमानस्थ सर्वेषां यात्रिणां प्राणाः सुरक्षिताः। मन्त्री प्रवरेण निगदितं यत् भारतीय वैमानिकाः स्वकीयेन कौशलेन अनुशासनेन निष्ठापूर्ण सुरक्षा प्रतिबद्धतया च जगति प्रतिष्ठां लब्धवन्तः। पाकिस्तानेन अफगानिस्तानस्य कुनार हेलमंद मण्डलयोः नागरिक गृहेषु कृत वैमानिक आक्रमणेषु स्त्री शिशून् समादाय न्यूनातिन्यूनं 10 अफगान नागरिकाः मृताः, 11 अन्ये च व्रणिताः। तालिबान प्रवक्त्रा जबीहुल्लाह मुजाहिद इत्यसौ अकथयत् यत् अस्मिन् आक्रमणे कुनार मण्डलस्य शुल्तान क्षेत्रे हेलमंद मण्डले त्रीणि भवनानि विनष्टानि। अस्य वैमानिक प्रहारस्य तीव्रं विगर्हणं कुर्वन् मुजाहिद इत्यसौ प्रत्यारोपितवान् यत् पाकिस्तान देशः स्वकीय राजनैतिक आर्थिक संकटेभ्यः जनध्यानम् अपसारयितुं अफगानिस्तान विरोधी नीतिं समाश्रयति। भारतीय नौसैन्यबलानां प्रमुखः पोतः आईएनएस तर्कशः स्वस्य यात्राक्रमे केन्या देशस्य मोम्बासा नगरस्य पोताश्रयं प्राप्नोत्। रक्षामन्त्रालयेन प्रोदीरितं यत् अयं प्रवासः ऐतिहासिक सांस्कृतिक सम्बन्धैः सम्बद्धयोः भारत केन्या समुद्र राष्ट्रयोः प्रगाढ सम्बन्धान् दृढयति। अद्य नवदिल्ल्यां राष्ट्रिय पेंशन प्रणाली दिवसस्य प्रसंगे आभासीय माध्यमेन भाषमाणः मुख्य आर्थिक उपदेष्टा वी अनंत नागेश्वरन् समावोचत् यत् कौटुम्बिक संचयानां विशालः अंशः दीर्घकालिक पेंशन योजनासु विनियोक्तुं नागरिक प्रोत्साहनं शासनस्य महती आवश्यकता वर्तते। जापानस्य काकामिगाहारा नगरे आयोजितायां एशियाई क्रीडायां भारतीय पुरुष हॉकी दलेन चिरप्रतिद्वन्द्विनं पाकिस्तान देशं 4-3 इति चक्रैः पराभूय अन्तिम स्पर्धायां प्रवेशो लब्धः। इति वार्ताः।
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
7: ಆಕಾಶವಾಣಿ ಶಿವಮೊಗ್ಗ ಜಿಲ್ಲಾ ವಾರ್ತಾಪತ್ರ, ಬರೆದವರು ವಿನಯ್ ಕುಮಾರ್ ಟಿಆರ್, ಓದುತ್ತಿರುವವರು ಚೇತನ್ ಸಿವಿ. ಕರ್ನಾಟಕ ಪಬ್ಲಿಕ್ ಶಾಲೆಗಳ ಉದ್ಘಾಟನೆ ಮತ್ತು ಜಿಲ್ಲೆಯ ವಿವಿಧ ಇಲಾಖೆಗಳ ಕೋಟ್ಯಂತರ ರೂಪಾಯಿ ವೆಚ್ಚದ ಯೋಜನೆಗಳ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಶಿವಮೊಗ್ಗ ನಗರ ಕೇಂದ್ರದಲ್ಲಿಯೇ ಆಯೋಜನೆ ಮಾಡಲು ಉದ್ದೇಶಿಸಲಾಗಿದ್ದು, ಮಾನ್ಯ ಮುಖ್ಯಮಂತ್ರಿಗಳ ದಿನಾಂಕ ನಿಗದಿಯ ನಂತರ ನಗರದ ಅಲ್ಲಮ್ಮಪ್ರಭು ಮೈದಾನದಲ್ಲಿ ಆಯೋಜನೆ ಮಾಡಲಾಗುವುದು ಎಂದು ರಾಜ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ನಗರದ ತಮ್ಮ ಆಡಳಿತ ಕಚೇರಿಯ ಸಭಾಂಗಣದಲ್ಲಿ ಮಾಹಿತಿ ನೀಡಿ ಮಾತನಾಡಿದ ಅವರು, ಕೆಪಿಸಿ ಶಾಲೆಗಳಲ್ಲಿ ಅಗತ್ಯ ವ್ಯವಸ್ಥೆಯನ್ನು ಕಲ್ಪಿಸುವ ಕಾರ್ಯ ಪ್ರಗತಿಯಲ್ಲಿದ್ದ ಅವಧಿಯಲ್ಲಿಯೂ ರಾಜ್ಯದೆಲ್ಲೆಡೆ ಕೆಪಿಸಿ ಶಾಲೆಗೆ ನಿಗದಿಪಡಿಸಿದ ಸಂಖ್ಯೆಗಿಂತ ಹೆಚ್ಚಿನ ಪ್ರಮಾಣದ ಮಕ್ಕಳ ದಾಖಲಾತಿ ಕಂಡುಬಂದಿದೆ. ಈ ಹಿಂದೆ ನಿಗದಿಪಡಿಸಿದ ಸಂಖ್ಯೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಪಿಸಿ ಶಾಲೆಗಳನ್ನು ಆರಂಭಿಸಲು ಉದ್ದೇಶಿಸಲಾಗಿದ್ದು, ಡಿಪಿಆರ್ ಪ್ರಕ್ರಿಯೆ ಚಾಲನೆಯಲ್ಲಿದೆ ಎಂದು ತಿಳಿಸಿದ್ದಾರೆ. ಜನಸಾಮಾನ್ಯರ ದಿನನಿತ್ಯದ ಸಮಸ್ಯೆ ಸವಾಲುಗಳಿಗೆ ದುಃಖ ದುಮ್ಮಾನಗಳಿಗೆ ತ್ವರಿತವಾಗಿ ಸ್ಪಂದಿಸಿ ಸರ್ಕಾರದ ಸೇವೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವ ಉದ್ದೇಶದಿಂದ ಪ್ರಜಾಸೇವೆ ಆಂದೋಲನವನ್ನು ಜಾರಿಗೆ ತರಲಾಗಿದೆ ಎಂದು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕಾನೂನಿನ ಅರಿವು ಮತ್ತು ಉಚಿತ ನ್ಯಾಯ ಒದಗಿಸುವಲ್ಲಿ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರು ಸಮಾಜ ಮತ್ತು ಕಾನೂನು ಸೇವೆಗಳ ಪ್ರಾಧಿಕಾರದ ನಡುವೆ ಸೇತುವೆಯಂತೆ ಕಾರ್ಯನಿರ್ವಹಿಸುತ್ತಾರೆ ಎಂದು ಶಿವಮೊಗ್ಗ ಜಿಲ್ಲೆಯ 1ನೇ ಹೆಚ್ಚುವರಿ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರು ಹಾಗೂ ಪ್ರಭಾರ ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರಾದಂತಹ ಅಭಯ್ ಡಿ ಚೌಗಲ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ, ಶಿವಮೊಗ್ಗ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮತ್ತು ಬೆಂಗಳೂರಿನ ಔಟ್ ಲಾರ್ಡ್ ಇಂಡಿಯಾ ಸಂಸ್ಥೆಯ ಸಹಯೋಗದಲ್ಲಿ ಸಿಮ್ಸ್ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರ 2 ದಿನಗಳ ಪುನಶ್ಚೇತನ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ನ್ಯಾಯ ನಿಮ್ಮದು, ನೆರವು ನಮ್ಮದು ಎಂಬ ಧ್ಯೇಯ ವಾಕ್ಯದಡಿ ಕಾರ್ಯನಿರ್ವಹಿಸುವ ಪ್ರಾಧಿಕಾರದ ಸೇವೆಗಳನ್ನು ಸಾರ್ವಜನಿಕರಿಗೆ ತಲುಪಿಸುವುದು ಸ್ವಯಂ ಸೇವಕರ ಮುಖ್ಯ ಕರ್ತವ್ಯವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಅರಣ್ಯ, ವನ್ಯಜೀವಿ ಮತ್ತು ನೈಸರ್ಗಿಕ ಸಂಪತ್ತನ್ನು ಸಂರಕ್ಷಿಸುವ ಸಂದರ್ಭದಲ್ಲಿ ಕರ್ತವ್ಯ ನಿರ್ವಹಿಸುತ್ತಾ ಹುತಾತ್ಮರಾದಂತಹ ಅರಣ್ಯ ಇಲಾಖೆಯ ಅಧಿಕಾರಿ ಸಿಬ್ಬಂದಿ ಹಾಗೂ ಅರಣ್ಯ ರಕ್ಷಕರ ತ್ಯಾಗವನ್ನು ಮರೆಯಲಾಗದು ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ನ್ಯಾಯಮೂರ್ತಿ ಮಂಜುನಾಥ್ ಜಿಎ ಅವರು ತಿಳಿಸಿದ್ದಾರೆ. ಅರಣ್ಯ ಇಲಾಖೆಯು ನಗರದ ಶ್ರೀಗಂಧದ ಕೋಠಿಯಲ್ಲಿರುವಂತಹ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಏರ್ಪಡಿಸಲಾಗಿದ್ದಂತಹ ರಾಷ್ಟೀಯ ಅರಣ್ಯ ಹುತಾತ್ಮರ ದಿನಾಚರಣೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಅರಣ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವುದು ಸಾಮಾನ್ಯ ವಿಷಯವಲ್ಲ ಎಂದು ಹೇಳಿದ್ದಾರೆ. ಜಿಲ್ಲೆಯಲ್ಲಿ ಅತ್ಯಲ್ಪ ಅವಧಿಯಲ್ಲಿ ರೈಲ್ವೆ ಕ್ಷೇತ್ರದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳು ಆಗಿದ್ದು ಅನೇಕ ಹೊಸ ರೈಲು ಸಂಪರ್ಕ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದ ಪಿವೈ ರಾಘವೇಂದ್ರ ತಿಳಿಸಿದ್ದಾರೆ. ಶಿವಮೊಗ್ಗ ಸಮೀಪದ ಹಾರನಹಳ್ಳಿ ಗ್ರಾಮದ ರೈಲು ನಿಲ್ದಾಣದಲ್ಲಿ ಪ್ಲಾಟ್ಫಾರ್ಮ್ ವಿಸ್ತರಣೆ ಅಭಿವೃದ್ಧಿಪಡಿಸುವ 1.88 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ಪ್ರಸ್ತುತ ಇರುವಂತಹ ಪ್ಲಾಟ್ಫಾರ್ಮ್ 250 ಮೀಟರ್ ಅಗಲವಿದ್ದು ಇದನ್ನು 1 ಮೀಟರ್ ಎತ್ತರಿಸುವ ಹಾಗೂ 1 ಮೀಟರ್ ಅಗಲ ವಿಸ್ತರಿಸಲು ಉದ್ದೇಶಿಸಲಾಗುವುದು. ಈ ಕಾಮಗಾರಿ ಪೂರ್ಣಗೊಂಡ ನಂತರ ಈ ಭಾಗದಲ್ಲಿ ಸಂಚರಿಸುವ ರೈಲುಗಳನ್ನು ನಿಲ್ಲಿಸಿ ಸಂಚರಿಸಲು ಅವಕಾಶ ದೊರೆಯಲಿದೆ ಎಂದು ತಿಳಿಸಿದ್ದಾರೆ. ಕೋಟೆ ಗಂಗೂರು ರೈಲ್ವೆ ಕೋಚಿಂಗ್ ಡಿಪೋ ಶೀಘ್ರದಲ್ಲಿ ಲೋಕಾರ್ಪಣೆಗೊಳ್ಳಲಿದೆ. ಕೋಟೆ ಗಂಗೂರು ರೈಲ್ವೆ

0: ಡಿಪೋ ಅಧಿಕೃತವಾಗಿ ಆರಂಭಗೊಂಡ ನಂತರ ದೇಶದ ಪ್ರತಿಷ್ಠಿತ ನಗರಗಳಿಗೆ ಸಂಪರ್ಕ ಕಲ್ಪಿಸುವ ಅನೇಕ ಹೊಸ ಮಾರ್ಗಗಳು ಆರಂಭಗೊಳ್ಳಲಿವೆ. ವಿಶೇಷವಾಗಿ ವಂದೇ ಭಾರತ್ ರೈಲು ಸಂಚಾರ ಆರಂಭಗೊಳ್ಳಲಿದೆ. ಇದರೊಂದಿಗೆ ತಿರುಪತಿ, ಕೇರಳದ ಎರ್ನಾಕುಲಂ, ಬಿಹಾರ, ಜಾರ್ಖಂಡ್, ಚಂಡೀಗಢ, ಗುವಾಹಟಿಗೆ ರೈಲು ಸಂಪರ್ಕ ದೊರೆತು ರೈಲ್ವೆ ಜಂಕ್ಷನ್ ಆಗಿ ಪರಿವರ್ತನೆಯಾಗಲಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಅರಣ್ಯ ಇಲಾಖೆಯವರು ರೈತರಿಗೆ ಹೊಸ ನೋಟಿಸ್ ನೀಡಬಾರದು, ಜೊತೆಗೆ ಹೊಸ ಒತ್ತುವರಿಗೆ ಅವಕಾಶ ನೀಡಬಾರದೆಂದು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಸ್ತೂರಿರಂಗನ್ ವರದಿಯಿಂದ ಮಲೆನಾಡಿನ ಭಾಗದಲ್ಲಿ ಎದುರಾಗಿರುವಂತಹ ಆತಂಕಗಳು ಮತ್ತು ಪರಿಣಾಮಗಳ ಕುರಿತು ಸ್ಥಳೀಯ ರೈತರು, ಸಾರ್ವಜನಿಕರು ಮತ್ತು ಜನಪ್ರತಿನಿಧಿಗಳ ಜೊತೆಗೆ ಅವರು ತೀರ್ಥಹಳ್ಳಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮೈದಾನದಲ್ಲಿ ಏರ್ಪಡಿಸಲಾಗಿದ್ದಂತಹ ಸಂವಾದ ಮತ್ತು ಬಹಿರಂಗ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ನಿಮ್ಮ ಮನೆ ಬಾಗಿಲಿಗೆ ಬಂದು ಚರ್ಚಿಸಿ ನಂತರ ವಿಶೇಷ ಅಧಿವೇಶನ ನಡೆಸಿ ಸ್ಥಳೀಯ ಶಾಸಕರ, ಜನಪ್ರತಿನಿಧಿಗಳ ಅಭಿಪ್ರಾಯ ಪಡೆದು ಸಮಸ್ಯೆ ಪರಿಹಾರಕ್ಕೆ ಕ್ರಮ ವಹಿಸಲಾಗುವುದು. ಅದಕ್ಕಾಗಿ ನಿಮ್ಮನ್ನು ಹುಡುಕಿಕೊಂಡು ನಾವೇ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೇವೆ. ಜನರ ಭಾವನೆಗಳ ಮೇಲೆ ಸರ್ಕಾರ ಆಡಳಿತ ಮಾಡಬೇಕು. ಇದೇ ಉದ್ದೇಶದಿಂದ ಜನರೊಂದಿಗೆ ಸಂಪರ್ಕ ಸಾಧಿಸಲು ತಿಂಗಳಿಗೆ ಎರಡು ಬಾರಿ ಉಸ್ತುವಾರಿ ಸಚಿವರು, ಅಧಿಕಾರಿಗಳು ತಾಲೂಕು, ಹೋಬಳಿ, ಪಂಚಾಯಿತಿ ಮಟ್ಟಕ್ಕೆ ಹೋಗಿ ಜನರ ಅಹವಾಲು ಸ್ವೀಕರಿಸಿ ಪರಿಹಾರ ಒದಗಿಸಲು ಪ್ರಜಾಸೇವೆ ಇಲಾಖೆಯನ್ನು ಆರಂಭಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ದುಬಾರೆ ಆನೆ ಶಿಬಿರದಲ್ಲಿ ನಡೆದಂತಹ ಆಕಸ್ಮಿಕ ದುರ್ಘಟನೆಯಲ್ಲಿ ಓರ್ವ ಮಹಿಳೆ ಮೃತಪಟ್ಟ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿರುವಂತಹ ಎಲ್ಲ ಆನೆ ಶಿಬಿರಗಳನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲು ಅರಣ್ಯ ಸಚಿವರು ಸೂಚಿಸಿದ್ದರು. ಅರಣ್ಯ ಇಲಾಖೆ ನೀಡಿರುವ ಸುರಕ್ಷತಾ ಮಾರ್ಗಸೂಚಿಗಳಂತೆ ಈಗ ಸಕ್ಕರೆಬೈಲು ಆನೆ ಬಿಡಾರದಲ್ಲಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಈ ಎಲ್ಲ ಸುರಕ್ಷತಾ ಕ್ರಮಗಳನ್ನು ಪೂರ್ಣಗೊಳಿಸಲಾಗಿದ್ದು ಸಕ್ಕರೆಬೈಲು ಆನೆ ಬಿಡಾರವನ್ನು ಸಾರ್ವಜನಿಕರ ಪ್ರವೇಶಕ್ಕಾಗಿ ಅಧಿಕೃತವಾಗಿ ಪುನರಾರಂಭಿಸಲಾಗಿದೆ. ಇದುವರೆಗೂ ಶಿವಮೊಗ್ಗ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಆಕಾಶವಾಣಿ ಬೆಂಗಳೂರು.
2: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್, ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೇ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
3: ಎಲ್ಐಸಿ ರವರ ಬಿಮಾ ಕವಚ್ ನಿಮ್ಮ ಬೆಳೆಯುವ ಜೀವನಕ್ಕೆ ಸೂಕ್ತ ರಕ್ಷಣಾ ಯೋಜನೆ. ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಆಪ್ಷನ್ಸ್ ಆಯ್ಕೆ ಮಾಡಿ ಮತ್ತು 100 ಲೈಫ್ ಟೈಮ್ ರಿಸ್ಕ್ ಕವರ್ ಆನಂದಿಸಿ. ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್.
4: ಸ್ವಚ್ಛತೆಯ ಕೊರತೆಯಿಂದಾಗಿ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಒಂದಲ್ಲ ಎರಡಲ್ಲ.
5: ಹುಳುಕಡ್ಡಿ, ಹೊಟ್ಟೆ ಹುಳು, ತುರಿಕಜ್ಜಿ, ಮೈಮೇಲಿನ ಹುಣ್ಣುಗಳು, ಅತಿಸಾರ, ರಕ್ತಭೇದಿ, ಇವು ಸ್ವಚ್ಛತೆಯ ಕೊರತೆಯಿಂದ ಉಂಟಾಗುವ ಸಮಸ್ಯೆಗಳು ಎನ್ನುತ್ತಾರೆ ವೈದ್ಯರು.
4: ಕಣ್ಣು, ಕಿವಿ, ಮೂಗಿನ ಸ್ವಚ್ಛತೆ, ತಲೆ ಹಾಗೂ ಬಾಯಿಯ ನೈರ್ಮಲ್ಯ, ಚರ್ಮದ ಆರೈಕೆ,
5: ಮಲಮೂತ್ರ ವಿಸರ್ಜನೆಯ ನಂತರದ ಸ್ವಚ್ಛತೆ,
4: ಇವುಗಳನ್ನು ಬಾಲ್ಯದಿಂದಲೇ ರೂಢಿಸಿಕೊಳ್ಳಬೇಕು.
5: ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಆರೋಗ್ಯ ಇರುತ್ತದೆ.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಕೇಳುತ್ತೀರಿ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BLR.

0: ಕೇಳಿ ನಿಮಗೊಂದು ಸಂತಸದ ಸುದ್ದಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯ ವಿವಿಧ ಯೋಜನೆಗಳು ಮತ್ತು ಕಾರ್ಯಚಟುವಟಿಕೆಗಳು ಕುರಿತ ರೇಷ್ಮೆ ಸಿರಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ. ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರೇಷ್ಮೆ ಸಿರಿ.
1: ರಸ್ತೆ ನಿಯಮಗಳನ್ನು ಪಾಲಿಸಿ ಅಪಘಾತವನ್ನು ತಪ್ಪಿಸಿ.
2: ನಿಮ್ಮೆದುರಿಗೆ ಅಪಘಾತ ಸಂಭವಿಸಿದಲ್ಲಿ ತಕ್ಷಣ ಸ್ಪಂದಿಸಿ. ಮಾನವೀಯತೆ ಮರೆಯದಿರಿ.
1: ಗಾಯಾಳುವನ್ನು ಸಮೀಪದ ಆಸ್ಪತ್ರೆಗೆ ಸೇರಿಸಿ.

0: ಆ ಜೀವಕ್ಕೆ ಮೊದಲ 10-20 ನಿಮಿಷಗಳು ಅತಿ ಅಮೂಲ್ಯ.
1: ಚಿಕಿತ್ಸೆ ಕೊಡಿಸುವುದು ಪ್ರತಿಯೊಬ್ಬನ ಕರ್ತವ್ಯ.
0: ಕೋರ್ಟ್ ಆದೇಶದಂತೆ ಆಸ್ಪತ್ರೆಯವರಾಗಲಿ ಪೊಲೀಸ್ ಇಲಾಖೆಯಾಗಲಿ ಹೆಚ್ಚಿನ ವಿವರಗಳನ್ನು ನಿಮ್ಮಿಂದ ಬಯಸುವುದಿಲ್ಲ.
1: ಕೋರ್ಟ್ ಕಚೇರಿ ಅಲೆಯಬೇಕಾದ ಯಾವ ಭಯವೂ ಇಲ್ಲ.
0: ಜೀವ ಉಳಿಸಿ, ಮಾನವೀಯತೆ ಮೆರೆಯಿರಿ.
1: ಜೀವ ಉಳಿಸಿ, ಮಾನವೀಯತೆ ಮರೆಯದಿರಿ.

0: ಎಲ್ಲೆಡೆ ನೀರಿಗೆ ಕೊರತೆ, ಜಲಮೂಲಗಳು ಬತ್ತುತ್ತಿವೆ, ಬಾವಿ ಕೊಳವೆ ಬಾವಿ ಕೆರೆಗಳು ಬರಿದಾಗುತ್ತಿವೆ.
1: ಜಲ ಜಲನೆ ಹರಿಯುವ ಜೀವ ಜಲ ನಾನು, ಹನಿ ಹನಿ ಮಳೆಯಾಗಿ ಜಗದ ಕೊಳೆ ತೊಳೆಯುವ ಜಲಗಾರ ನಾನು.
0: ನೀರನ್ನು ಮಿತವಾಗಿ ಬಳಸಿ. ಸ್ವಚ್ಛತೆಯ ಸಂದರ್ಭ ಶೌಚಾಲಯ ಬಳಕೆ, ಹೂದೋಟ ನಿರ್ವಹಣೆ ಮತ್ತು ವಾಹನ ಕ್ಲೀನಿಂಗ್ ಎಲ್ಲ ಸಂದರ್ಭಗಳಲ್ಲೂ ನೀರನ್ನು ಅಗತ್ಯ ಇರುವಷ್ಟೇ ಬಳಸಿ. ಮಿತವಾಗಿ ಬಳಸಿ, ನೀರು ಉಳಿಸಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು. ಎಸ್ಎಆರ್ ಪ್ರಕ್ರಿಯೆಯಲ್ಲಿ ಫಾರ್ಮ್ 7 ದುರ್ಬಳಕೆ ಆರೋಪ, ಸಂಪುಟ ಸಹೋದ್ಯೋಗಿಗಳೊಂದಿಗೆ ಮುಖ್ಯಮಂತ್ರಿ ಧರಣಿ. 177 ಬರಪೀಡಿತ ತಾಲೂಕುಗಳಲ್ಲಿ 46,000 ಕೋಟಿ ರೂಪಾಯಿ ಬೆಳೆ ನಷ್ಟ, ಕೇಂದ್ರ ಸಚಿವರಿಗೆ ಪ್ರತ್ಯೇಕ ಪತ್ರ ಬರೆದ ಉಪಮುಖ್ಯಮಂತ್ರಿ. ಚಿಲ್ಲರೆ ಸಕ್ಕರೆ ಬೆಲೆ ಶೇಕಡ 15% ಇಳಿಕೆ, ಅಕ್ರಮ ದಾಸ್ತಾನು ತಡೆಯಲು ಮಾನದಂಡ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ತುಮಕೂರಿನಲ್ಲಿ 5,000 ಕೋಟಿ ರೂಪಾಯಿ ಹೂಡಿಕೆಗೆ ಅಮೆರಿಕ ಮೂಲದ ಸೋಲಾರ್ ಕಂಪನಿ ಆಸಕ್ತಿ, ಸಚಿವ ಎಂಬಿ ಪಾಟೀಲ್. ಅಗ್ನಿ ಅವಘಡದಲ್ಲಿ ಮೃತಪಟ್ಟ ಮನೀಶ್ ಕರ್ಕಡ ಕುಟುಂಬಕ್ಕೆ 1,20,00,000 ರೂಪಾಯಿ ಆರ್ಥಿಕ ನೆರವು ಘೋಷಿಸಿದ ಎಂಆರ್ಪಿಎಲ್. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಗಂಭೀರ ಲೋಪಗಳಿದ್ದು ಬಿಜೆಪಿ ಸೂಚನೆಯ ಮೇರೆಗೆ ಅಲ್ಪಸಂಖ್ಯಾತರು, ಪರಿಶಿಷ್ಟರು ಹಾಗೂ ಒಬಿಸಿ ಸಮುದಾಯದವರನ್ನೇ ಗುರಿಯಾಗಿರಿಸಿಕೊಂಡು ಮತದ ಹಕ್ಕನ್ನು ಕಸಿದುಕೊಳ್ಳಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಎಸ್ಐಆರ್ ಪ್ರಕ್ರಿಯೆ ಕುರಿತ ವಿಡಿಯೋ ಬಿಡುಗಡೆ ಮಾಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 45,00,000 ಹೆಚ್ಚು ಮತದಾರರ ಹೆಸರುಗಳನ್ನು ಡಿಲೀಟ್ ಮಾಡಲು ಷಡ್ಯಂತ್ರ ನಡೆಯುತ್ತಿದೆ ಎಂದು ಆರೋಪಿಸಿದ್ದಾರೆ. ಭಾಲ್ಕಿ ಕ್ಷೇತ್ರದಲ್ಲಿ 3,000, ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಲ್ಲಿ 7,000 ಹೆಚ್ಚು ಫಾರ್ಮ್ 7 ಅರ್ಜಿಗಳು ಬಂದಿವೆ ಎಂದು ಮಾಹಿತಿ ನೀಡಿದ್ದಾರೆ. ಈ ಕೃತ್ಯದಲ್ಲಿ ಭಾಗಿಯಾದವರ ವಿರುದ್ದ ಕ್ರಮ ಕೈಗೊಳ್ಳಬೇಕು ಎಂದು ಚುನಾವಣಾ ಆಯೋಗವನ್ನು ಆಗ್ರಹಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿದ ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟ ಸಭೆಯನ್ನು ರದ್ದುಗೊಳಿಸಿ ಚುನಾವಣಾ ಆಯೋಗದ ಕಚೇರಿಗೆ ತೆರಳಿ ರಾಜ್ಯ ಚುನಾವಣಾ ಆಯುಕ್ತರಿಗೆ ದೂರು ಸಲ್ಲಿಸಿದ್ದಾರೆ. ದೂರಿನಲ್ಲಿ ಫಾರ್ಮ್ 7 ಅರ್ಜಿಗಳ ತನಿಖೆಗೆ ಒತ್ತಾಯಿಸಿದ್ದಾರೆ. ಅರ್ಹ ಮತದಾರರ ಹಕ್ಕು ರಕ್ಷಿಸಲು ಪ್ರಕರಣ ದಾಖಲಿಸುವಂತೆ ಒತ್ತಾಯಿಸಿದ್ದಾರೆ. ಬಳಿಕ ಆಯೋಗದ ಮುಂದೆಯೇ ಸಚಿವ ಸಂಪುಟದ ಸಹೋದ್ಯೋಗಿಗಳೊಂದಿಗೆ ಮುಖ್ಯಮಂತ್ರಿ ಧರಣಿ ನಡೆಸಿದರು. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತಂತೆ ಪರಿಹಾರ ಕೋರಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಕಂದಾಯ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪ್ರತ್ಯೇಕವಾಗಿ ಪತ್ರ ಬರೆದು ತುರ್ತು ನೆರವು ಒದಗಿಸುವಂತೆ ಮನವಿ ಮಾಡಿದ್ದಾರೆ. ರೈತರು ಹಾಗೂ ಗ್ರಾಮೀಣ ಜನರ ಜನೋಪಾಯದ ಮೇಲೆ ಉಂಟಾಗುತ್ತಿರುವ ಪರಿಣಾಮವನ್ನು ವಿವರಿಸಿರುವ ಅವರು, ಸಮರ್ಪಕ ಪರಿಹಾರ ಒದಗಿಸಲು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಮನ್ವಯತೆಯಿಂದ ಕಾರ್ಯನಿರ್ವಹಿಸಬೇಕಾದ ಅಗತ್ಯವನ್ನು ಪ್ರತಿಪಾದಿಸಿದ್ದಾರೆ. ರಾಜ್ಯದಲ್ಲಿ ಬರಪೀಡಿತ ತಾಲೂಕುಗಳ ಸಂಖ್ಯೆ 177ಕ್ಕೆ ಏರಿಕೆಯಾಗಿದ್ದು, ಇನ್ನು 40 ತಾಲೂಕುಗಳಲ್ಲಿ ಪರಿಶೀಲನೆ ನಡೆಯುತ್ತಿದೆ. ಬರಪೀಡಿತ ತಾಲೂಕುಗಳ ಸಂಖ್ಯೆ 220 ದಾಟುವ ಸಾಧ್ಯತೆ ಇದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. 177 ತಾಲೂಕುಗಳಲ್ಲಿ ಆರ್ಥಿಕ ನಷ್ಟ 46,324 ಕೋಟಿ ರೂಪಾಯಿ ಎಂದು ದೂರಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಬರೆದ ಪತ್ರದಲ್ಲಿ ಎಸ್ಡಿಆರ್ಎಫ್ ಮತ್ತು ಎನ್ಡಿಆರ್ಎಫ್ ಅಡಿಯಲ್ಲಿ ನೀಡಲಾಗುವ ನೆರವಿನ ಅಂಶಗಳು ಹಾಗೂ ಮಾನದಂಡವನ್ನು ಪರಿಷ್ಕರಿಸುವಂತೆ ಮನವಿ ಮಾಡಿದ್ದಾರೆ. ಕೃಷಿ ಸಚಿವರಿಗೆ ಬರೆದ ಪತ್ರದಲ್ಲಿ ರಾಜ್ಯದ ಬರ ಪರಿಸ್ಥಿತಿ ಪರಿಶೀಲಿಸಲು ಕೇಂದ್ರ ತಂಡ ಆಗಮಿಸುತ್ತಿರುವುದನ್ನು ಸ್ವಾಗತಿಸಿ, ಕೇಂದ್ರ ಸರ್ಕಾರ ಮೌಲ್ಯಮಾಪನ ಪ್ರಕ್ರಿಯೆಯನ್ನು ತ್ವರಿತಗೊಳಿಸಿ ಶೀಘ್ರವೇ ಬರ ಪರಿಹಾರ ಬಿಡುಗಡೆ ಮಾಡುವಂತೆ ಡಾ ಜಿ ಪರಮೇಶ್ವರ್ ಕೋರಿದ್ದಾರೆ. ಕೇಂದ್ರ ಸರ್ಕಾರ ಸಕ್ಕರೆ ವ್ಯಾಪಾರಿಗಳಿಗೆ ಅನ್ವಯವಾಗುವ ದಾಸ್ತಾನು ಅವಧಿಯನ್ನು 15 ದಿನಗಳಿಗೆ ಇಳಿಸಿದೆ ಹಾಗೂ ದಾಸ್ತಾನು ಮಿತಿಯನ್ನು 1,000 ಕ್ವಿಂಟಾಲ್ಗೆ ನಿಗದಿಪಡಿಸಿ ಈ ತಿಂಗಳ 15 ಜಾರಿಗೆ ಬರುವಂತೆ ಆದೇಶ ಹೊರಡಿಸಿದೆ. ಉತ್ತರ ಪ್ರದೇಶ, ಮಹಾರಾಷ್ಟ ಮತ್ತು ಕರ್ನಾಟಕದಿಂದ ಸಕ್ಕರೆ ಪಡೆದು ಕೋಲ್ಕತ್ತಾ, ಈಶಾನ್ಯ ರಾಜ್ಯಗಳಿಗೆ ಹಾಗೂ ದೇಶದ ಪೂರ್ವ ಭಾಗಕ್ಕೆ ಪೂರೈಸಲಿದೆ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಸರಾಸರಿ ಚಿಲ್ಲರೆ ಸಕ್ಕರೆ ಬೆಲೆ ಶೇಕಡ 15% ಕಡಿಮೆಯಾಗಿದ್ದು, ಸಕ್ಕರೆ ಕಾರ್ಖಾನೆಗಳ ದರದಲ್ಲಿನ ಗಣನೀಯ ಕುಸಿತದ ಲಾಭವನ್ನು ಗ್ರಾಹಕರಿಗೆ ತಕ್ಷಣವೇ ವರ್ಗಾಯಿಸಲು ಸಗಟು ವ್ಯಾಪಾರಿಗಳು ಮತ್ತು ಚಿಲ್ಲರೆ ವ್ಯಾಪಾರಿಗಳಿಗೆ ಸೂಚಿಸಿದೆ. ಕಬ್ಬಿನ ಗದ್ದೆಗಳಲ್ಲಿನ ಪರಿಸ್ಥಿತಿಗಳ ಆಧಾರದ ಮೇಲೆ ಕಬ್ಬು ಅರೆಯುವ ಕಾರ್ಯಾಚರಣೆಗಳ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ರಾಜ್ಯ ಸರ್ಕಾರಗಳಿಗೆ ಸೂಚಿಸಿದೆ. ಇದೇ ವೇಳೆ ಕಬ್ಬು ಬೆಳೆಗಾರರಿಗೆ ಲಾಭದಾಯಕ ಆದಾಯ ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಸ್ಪಷ್ಟಪಡಿಸಿದೆ. 2025 ನಡೆದಿದ್ದ ಇನ್ವೆಸ್ಟ್ ಕರ್ನಾಟಕ ಸಮಾವೇಶದಲ್ಲಿ ಘೋಷಿಸಿದಂತೆ ರಿನೈಸಾನ್ ಸೋಲಾರ್ ಅಂಡ್ ಎಲೆಕ್ಟ್ರಿಕಲ್ ಮೆಟೀರಿಯಲ್ಸ್ ಕಂಪನಿಯು ತುಮಕೂರಿನ ಚೆನ್ನೈ ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್ ಪ್ರದೇಶದಲ್ಲಿ 5,000 ಕೋಟಿ ರೂಪಾಯಿ ಬಂಡವಾಳ ಹೂಡಲು ಆಸಕ್ತಿ ತೋರಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಕಂಪನಿ ಅಧ್ಯಕ್ಷ ಡಾ ಮಿಲಿಂದ್ ಎಸ್ ಕುಲಕರ್ಣಿ ಜೊತೆ ಸುದೀರ್ಘ ಮಾತುಕತೆ ನಡೆಸಿದ ಬಳಿಕ ಮಾತನಾಡಿದ ಎಂಬಿ ಪಾಟೀಲ್, ಈ ಕಂಪನಿಯು ಸೋಲಾರ್ ಕ್ಷೇತ್ರದಲ್ಲಿ ಸಿಂಗಲ್ ಕ್ರಿಸ್ಟಲ್ ಸಿಲಿಕಾನ್ ಮತ್ತು ವೇಫರ್ ತಯಾರಿಕೆಯಲ್ಲಿ ಖ್ಯಾತಿ ಪಡೆದಿದೆ. ಕಂಪನಿಯು ಸಿಬಿಐಸಿ ಪ್ರದೇಶದಲ್ಲಿ 5 GW ಸಾಮರ್ಥ್ಯದ ಸೋಲಾರ್ ಇನ್ಗಾಟ್ ಮತ್ತು ವೇಫರ್ ತಯಾರಿಕಾ ಘಟಕ ಸ್ಥಾಪಿಸಲು 100 ಎಕರೆ ಜಾಗ ಕೇಳಿದ್ದು, ಚರ್ಚಿಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಮಂಗಳೂರಿನ ಎಂಆರ್ಪಿಎಲ್ನಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಮೃತಪಟ್ಟ ಕಾರ್ಮಿಕ ಮನೀಶ್ ಕರ್ಕಡ ಕುಟುಂಬಕ್ಕೆ 1,20,00,000 ರೂಪಾಯಿ ಮೊತ್ತದ ಆರ್ಥಿಕ ನೆರವು ಹಾಗೂ ವಿಮಾ ಸೌಲಭ್ಯ ಒದಗಿಸುವುದು ಎಂದು ಎಂಆರ್ಪಿಎಲ್ ಸಂಸ್ಥೆ ತಿಳಿಸಿದೆ. ಮನೀಶ್ ಕರ್ಕಡ ನಿಧನಕ್ಕೆ ಸಂತಾಪ ವ್ಯಕ್ತಪಡಿಸಿರುವ ಎಂಆರ್ಪಿಎಲ್ ಸಂಸ್ಥೆ ಈ ಸಂಕಷ್ಟದ ಸಂದರ್ಭದಲ್ಲಿ ಮೃತರ ಕುಟುಂಬಕ್ಕೆ ಸಾಧ್ಯವಿರುವ ಎಲ್ಲ ನೆರವು ನೀಡುವುದಾಗಿ ಘೋಷಿಸಿದೆ. ಸಂಸ್ಥೆಯು ಮೃತರ ಕುಟುಂಬಕ್ಕೆ 90 ಲಕ್ಷ ರೂಪಾಯಿ ನೇರ ಆರ್ಥಿಕ ನೆರವು ನೀಡಲಿದೆ. ಇದರೊಂದಿಗೆ ಗ್ರೂಪ್ ಟರ್ಮ್ ಲೈಫ್ ಇನ್ಶೂರೆನ್ಸ್ ಅಡಿಯಲ್ಲಿ ಸುಮಾರು 10 ಲಕ್ಷ ರೂಪಾಯಿ ಹಾಗೂ ವರ್ಕ್ಮನ್ ಕಾಂಪನ್ಸೇಷನ್ ಪಾಲಿಸಿಯಡಿಯಲ್ಲಿ 20 ಲಕ್ಷ ವಿಮಾ ಸೌಲಭ್ಯ ದೊರೆಯಲಿದೆ ಎಂದು ಎಂಆರ್ಪಿಎಲ್ ಮುಖ್ಯ ಮಹಾಪ್ರಬಂಧಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಅಧಿಕ ಬೆಲೆಯ ಔಷಧ, ಕ್ಯಾನ್ಸರ್ ಔಷಧ, ಪ್ರತಿಜೀವಕಗಳು, ವೈದ್ಯಕೀಯ ಉಪಕರಣ ಹಾಗೂ ಆಸ್ಪತ್ರೆಯ ಬಳಕೆಯ ವಸ್ತುಗಳ ಸಾಂಸ್ಥಿಕ ಖರೀದಿ ವೆಚ್ಚ ಹಾಗೂ ಗರಿಷ್ಠ ಚಿಲ್ಲರೆ ಬೆಲೆ ನಡುವಿನ ಭಾರೀ ಅಂತರವನ್ನು ರಾಜ್ಯ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ಪತ್ತೆಹಚ್ಚಿದೆ. ಇತ್ತೀಚೆಗೆ ನಡೆಸಿದ ಪರಿಶೀಲನೆ ವೇಳೆ ಕೆಲವು ಔಷಧಿಗಳು ಖರೀದಿ ವೆಚ್ಚಕ್ಕಿಂತ 50 ಪಟ್ಟು ಹೆಚ್ಚಿನ ಬೆಲೆಗೆ ಮಾರಾಟವಾಗುತ್ತಿರುವುದು ಕಂಡುಬಂದಿದೆ. ರೋಗಿಗಳಿಗೆ ವಿಪರೀತ ಮೊತ್ತದ ಶುಲ್ಕ ವಿಧಿಸುವುದನ್ನು ತಡೆಯಲು ರಾಜ್ಯ ಸರ್ಕಾರ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮಧ್ಯಪ್ರವೇಶಿಸುವಂತೆ ಕೋರಿದೆ.
4: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶ ಸೇವೆ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿ ವೋಕಲ್ ಫಾರ್ ಲೋಕಲ್, ಅಂದರೆ ಸ್ಥಳೀಯ ಉತ್ಪನ್ನಗಳಿಗೆ ಧ್ವನಿಗೂಡಿಸಿ ಎಂಬುದಾಗಿದೆ. ಇತ್ತೀಚಿನ ದಿನಗಳಲ್ಲಿ ದೇಶದಲ್ಲಿ ಗ್ರಾಹಕರ ಆಯ್ಕೆಗಳು ಬದಲಾಗುತ್ತಿವೆ. ಮೊದಲು ಆಮದು ಮಾಡಿಕೊಂಡ ಮತ್ತು ಬಹುದೊಡ್ಡ ಬ್ರ್ಯಾಂಡ್ಗಳ ವಸ್ತುಗಳನ್ನು ಬಯಸುತ್ತಿದ್ದ ಜನರು ಇದೀಗ ದೇಶೀಯ ಉತ್ಪನ್ನಗಳತ್ತ ಒಲವು ತೋರುತ್ತಿದ್ದಾರೆ. ಸ್ಥಳೀಯ ಉತ್ಪನ್ನಗಳಿಗೆ ಬೆಂಬಲ ನೀಡಬೇಕೆಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆಯ ಮೇರೆಗೆ ದೇಶದ ಬಹುಪಾಲು ಜನರು ವಿದೇಶಿ ವಸ್ತುಗಳಿಗಿಂತ ಹೆಚ್ಚಾಗಿ ದೇಶೀಯ ಉತ್ಪನ್ನಗಳ ಖರೀದಿ ಹಾಗೂ ಬಳಕೆಗೆ ಮುಂದಾಗಿದ್ದಾರೆ.
0: ಗಾಂಧಿ ಜಯಂತಿ ಹಾಗೂ ಸ್ವಚ್ಛತಾ ಹೀ ಸೇವಾ ಅಭಿಯಾನದಡಿ ಚಾಮರಾಜನಗರ ನಗರಸಭೆ ಹಾಗೂ ಎಸ್ಬಿಐ ನೌಕರರು ಇಂದು ನಗರದ ಪುಟ್ಟಮಣ್ಣಿ ಉದ್ಯಾನವನದಲ್ಲಿ ಶ್ರಮದಾನ ಮಾಡಿದರು. ನಗರಸಭೆ ಪೌರಾಯುಕ್ತ ಪರಶುರಾಮ ಚಲವಾದಿ ನೇತೃತ್ವದಲ್ಲಿ ಅಧಿಕಾರಿಗಳು, ಬ್ಯಾಂಕ್ ಸಿಬ್ಬಂದಿ, ಪೌರ ಕಾರ್ಮಿಕರ ಜೊತೆ ಉದ್ಯಾನವನ ಸ್ವಚ್ಛಗೊಳಿಸಿ ಸ್ವಚ್ಛತೆಯ ಜಾಗೃತಿ ಮೂಡಿಸಿದರು. ಶಾಶ್ವತ ಸ್ವಚ್ಛತೆ ಕಾಪಾಡಬೇಕೆಂಬ ಉದ್ದೇಶದಿಂದ ಗುಂಡ್ಲುಪೇಟೆ ಪುರಸಭೆ ವತಿಯಿಂದ ಕಸ ಹಾಕುವ ಸ್ಥಳಗಳಲ್ಲಿ ಕನ್ನಡಿಗಳನ್ನು ಅಳವಡಿಸಲಾಯಿತು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವಾರ್ಡ್ ಸಂಖ್ಯೆ 36ರಲ್ಲಿ ಹಮ್ಮಿಕೊಳ್ಳಲಾಗಿದ್ದ 7 ದಿನಗಳ ಸ್ವಚ್ಛತಾ ಸಪ್ತಾಹ ಅಭಿಯಾನವು ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಗಾಂಧಿ ಜಯಂತಿ ಪ್ರಯುಕ್ತ ನಡೆದ ಸ್ವಚ್ಛತಾ ಅಭಿಯಾನದಲ್ಲಿ 18 ಕಾಲೇಜುಗಳ ಎನ್ಎಸ್ಎಸ್ ವಿದ್ಯಾರ್ಥಿಗಳು, ಧರ್ಮಸ್ಥಳ ಮಹಿಳಾ ಸಂಘದ ಸದಸ್ಯರು, ಆರೋಗ್ಯ ಇಲಾಖೆಯ ಸಿಬ್ಬಂದಿ, ಪೌರ ಕಾರ್ಮಿಕರು ಹಾಗೂ ಸ್ಥಳೀಯ ಸಾರ್ವಜನಿಕರು ಪಾಲ್ಗೊಂಡಿದ್ದರು. ರಕ್ತಹೀನತೆಯನ್ನು ಹೋಗಲಾಡಿಸುವುದು ಸ್ಥಳೀಯವಾಗಿ ಹಾಗೂ ಕಾಲಕಾಲಕ್ಕೆ ಸಿಗುವ ಹಣ್ಣು, ತರಕಾರಿಗಳು, ಸೊಪ್ಪು ಹಾಗೂ ಧಾನ್ಯಗಳಂತಹ ಪೌಷ್ಟಿಕ ಆಹಾರ ಸೇವಿಸುವಂತೆ ಹಾಸನ ಶಾಸಕ

0: ಸಮಗ್ರ ಅರಿವು ಮೂಡಿಸಲಾಯಿತು. ರಾಜ್ಯದ ಹಲವೆಡೆ ಇಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಆಚರಿಸಲಾಯಿತು. ಬಳ್ಳಾರಿ ಜಿಲ್ಲೆಯಲ್ಲಿ ನಡೆದ ಶತಾಯುಷಿಗಳ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮಹಮ್ಮದ್ ಹ್ಯಾರಿಸ್ ಸುಮೇರ್, ಬಳ್ಳಾರಿಯಲ್ಲಿ ನಿರ್ಮಾಣವಾಗಲಿರುವ ನೂತನ ಗ್ರಂಥಾಲಯದ ನೆಲಮಹಡಿಯನ್ನು ಸಂಪೂರ್ಣವಾಗಿ ಹಿರಿಯ ನಾಗರಿಕರಿಗೆ ಮೀಸಲಿಡಲು ಜಿಲ್ಲಾಡಳಿತ ತೀರ್ಮಾನಿಸಿದೆ ಎಂದು ತಿಳಿಸಿದ್ದಾರೆ. ಹಿರಿಯ ನಾಗರಿಕರು ದೇಶದ ನಿಜವಾದ ಸಂಪತ್ತಾಗಿದ್ದು ಅವರನ್ನು ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ ಎಂದು ರಾಯಚೂರು ಸಹಾಯಕ ಆಯುಕ್ತ ಡಾ ಹಂಪಣ್ಣ ಸಜ್ಜನ್ ಅಭಿಪ್ರಾಯಪಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಸ್ಎಆರ್ ಪ್ರಕ್ರಿಯೆಯಲ್ಲಿ ಫಾರ್ಮ್ 7 ದುರ್ಬಳಕೆ ಆರೋಪ, ಸಂಪುಟ ಸಹೋದ್ಯೋಗಿಗಳೊಂದಿಗೆ ಮುಖ್ಯಮಂತ್ರಿ ಧರಣಿ. 177 ಬರಪೀಡಿತ ತಾಲೂಕುಗಳಲ್ಲಿ 46,000 ಕೋಟಿ ರೂಪಾಯಿ ಬೆಳೆ ನಷ್ಟ, ಕೇಂದ್ರ ಸಚಿವರಿಗೆ ಪ್ರತ್ಯೇಕ ಪತ್ರ ಬರೆದ ಉಪಮುಖ್ಯಮಂತ್ರಿ. ಚಿಲ್ಲರೆ ಸಕ್ಕರೆ ಬೆಲೆ 15% ಇಳಿಕೆ, ಅಕ್ರಮ ದಾಸ್ತಾನು ತಡೆಯಲು ಮಾನದಂಡ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ತುಮಕೂರಿನಲ್ಲಿ 5,000 ಕೋಟಿ ರೂಪಾಯಿ ಹೂಡಿಕೆಗೆ ಅಮೆರಿಕ ಮೂಲದ ಸೋಲಾರ್ ಕಂಪನಿ ಆಸಕ್ತಿ, ಸಚಿವ ಎಂಬಿ ಪಾಟೀಲ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं,
2: अब ओले पड़े या कीट पतंगे फसल खा जाए कोई फिक्र नहीं,
3: क्योंकि हमने लिया है प्रधानमंत्री फसल बीमा।
4: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
5: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
4: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण।
5: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
4: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಎಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ.
6: ಆತ್ಮೀಯ ಕೇಳುಗರೆ, ತಮಗೆಲ್ಲ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾವು ಇವತ್ತು ಅಂಗಾಂಶ ಕೃಷಿ ಬಗ್ಗೆ ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ಪ್ಲಾಂಟ್ ಟಿಶ್ಯೂ ಕಲ್ಚರ್, ಇತ್ತೀಚಿನ ದಿನಗಳಲ್ಲಿ ಇದು ನಮ್ಮ ರೈತ ಬಾಂಧವರಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ. ಅನೇಕ ರೀತಿಯ ಅಂಗಾಂಶ ಕೃಷಿಯನ್ನು ವಿವಿಧ ಸಸ್ಯಗಳ ಬೆಳವಣಿಗೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಬಾಳೆ ಬೆಳವಣಿಗೆಯಲ್ಲಿ ಮತ್ತೆ ಇನ್ನೂ ಅನೇಕ ರೀತಿಯ ತೋಟಗಾರಿಕಾ ಬೆಳೆಗಳಲ್ಲಿ ಇದನ್ನು ನಾವು ನೋಡ್ತಾ ಇದ್ದೇವೆ. ಅಂಗಾಂಶ ಕೃಷಿಯನ್ನು ಪ್ರಮುಖವಾಗಿ ರೋಗರಹಿತವಾದ ಒಂದು ಗಿಡಗಳನ್ನು ಸಸಿಗಳನ್ನು ಪಡ್ಕೋಬೇಕು, ಮತ್ತೆ ಹೆಚ್ಚು ಆದಾಯವನ್ನು ಪಡ್ಕೋಬೇಕು, ಮತ್ತೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಸಸ್ಯಗಳನ್ನು ನಾವು ಉತ್ಪಾದನೆ ಮಾಡಬೇಕು, ಈ ಎಲ್ಲ ಮಾಹಿತಿಯನ್ನು ಇವತ್ತು ನಾವು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಕೃಷಿ ತಜ್ಞರು, ಅನೇಕ ವರ್ಷಗಳ ಅನುಭವ ಪಡೆದುಕೊಂಡವರು ಆಗಿರುವ ಮಾಬಲೇಶ್ವರ ಶಾಸ್ತ್ರಿ ಅವರು ನಮ್ಮ ಜೊತೆಗಿದ್ದಾರೆ. ಮಾಬಲೇಶ್ವರ ಶಾಸ್ತ್ರಿ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿಗೆ ಸ್ವಾಗತ, ನಮಸ್ಕಾರ.
7: ಎಲ್ಲರಿಗೂ ನನ್ನ ನಮಸ್ಕಾರಗಳು.
6: ಇವತ್ತು ನಮ್ಮ ರೈತರಿಗೆ ಅಂಗಾಂಶ ಕೃಷಿಯ ಸಂಪೂರ್ಣ ಮಾಹಿತಿಯನ್ನ ಒಂದೊಂದಾಗಿ ತಿಳಿಸ್ಕೊಡ್ಬೇಕು ಶಾಸ್ತ್ರಿಗಳೇ.
7: ಈ ಸಸ್ಯ ಅಂಗಾಂಶ ಕೃಷಿಯು ಸಸ್ಯಶಾಸ್ತ್ರದ ಒಂದು ಭಾಗವಾಗಿದೆ. ಈ ಸಸ್ಯ ಅಂಗಾಂಶ ಕೃಷಿಯನ್ನು ಆಂಗ್ಲ ಭಾಷೆಯಲ್ಲಿ ಪ್ಲಾಂಟ್ ಟಿಶ್ಯೂ ಕಲ್ಚರ್ ಎಂದು ಕರೆಯುತ್ತಾರೆ. ಈ ವಿಧಾನದಲ್ಲಿ ಸಸ್ಯ ಕೋಶಗಳ, ಅಂಗಾಂಗಗಳ ಅಥವಾ ಅಂಗಗಳ ಮುಖಾಂತರ ಹೊಸ ಸಸ್ಯವನ್ನು ಬೆಳೆಸುವ ವಿಧಾನವಾಗಿದೆ. ಅಂದರೆ ಸಸ್ಯಗಳ ಒಂದು ಅಂಗಾಂಶಗಳನ್ನು ಬಳಸಿ ಅದೇ ಸಸ್ಯಗಳ ತದ್ರೂಪಗಳನ್ನು ಪಡೆಯುವ ವಿಧಾನವನ್ನು ಈ ಪ್ಲಾಂಟ್ ಟಿಶ್ಯೂ ಕಲ್ಚರ್ನಲ್ಲಿ ಅಳವಡಿಸಲಾಗುತ್ತದೆ. ಇದನ್ನು ನಾವು ಮೈಕ್ರೋ ಪ್ರೊಪಗೇಷನ್ ಎಂದು ಸಹ ಹೇಳಬಹುದು.
6: ಮಹಾಬಲೇಶ್ವರ ಶಾಸ್ತ್ರಿಯವರೇ, ಸಸ್ಯ ಅಂಗಾಂಶ ಕೃಷಿಯ ವಾಣಿಜ್ಯ ಹಿನ್ನೆಲೆ ಬಗ್ಗೆ ತಿಳಿಸ್ಕೊಡಿ. ಯಾಕಂದರೆ ಇದು ಇತ್ತೀಚಿನ ನಮ್ಮ ಯುವಕ ಯುವತಿಯರಲ್ಲಿ ಈ ಥರ ಒಂದು ಮಾಹಿತಿ ನೀಡೋದ್ರಿಂದ ಇನ್ನೂ ಹೆಚ್ಚು ಆಸಕ್ತಿ ಅವರಿಗೆ ಉಂಟಾಗುತ್ತೆ.
7: ಸಸ್ಯ ಅಂಗಾಂಶ ಕೃಷಿಗೆ ಭಾರತದಲ್ಲಿ ಸುಮಾರು 4 ದಶಕಗಳ ಇತಿಹಾಸವಿದೆ. 1970-ರಿಂದ 1980ರ ದಶಕದಲ್ಲಿ, ಅಂದರೆ 1970ರಲ್ಲಿ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಅಂದರೆ ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್

0: ಇನ್ಸ್ಟಿಟ್ಯೂಟ್ ನ್ಯೂ ದೆಹಲಿಯಲ್ಲಿ ಮೊತ್ತ ಮೊದಲ ಸಸ್ಯ ಅಂಗಾಂಶ ಕೃಷಿ ಪ್ರಯೋಗಾಲಯವನ್ನು ಪ್ರಾರಂಭಿಸಲಾಯಿತು. ಪ್ರಾರಂಭದಲ್ಲಿ ಅಂಗಾಂಶ ಕೃಷಿ ವಿಧಾನವನ್ನು ಅಭಿವೃದ್ಧಿಪಡಿಸುವತ್ತ ಹೆಚ್ಚಿನ ಗಮನವನ್ನು ನೀಡಲಾಯಿತು. ವಿಜ್ಞಾನಿಗಳಾದ ಡಾಕ್ಟರ್ ಎಸ್ಆರ್ ಚೌಧರಿ ಹಾಗೂ ಡಾಕ್ಟರ್ ಎಸ್ಕೆ ಸೇನ್ ಮುಂತಾದವರು ಅಂಗಾಂಶ ಕೃಷಿಯ ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು. 1980-90 ಅಂಗಾಂಶ ಕೃಷಿಯ ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ ಸಾಕಷ್ಟು ಮಹತ್ವದ ಬೆಳವಣಿಗೆಗಳಾದವು ಹಾಗೂ ಕೆಲವೊಂದು ಸಸ್ಯಗಳ ವಾಣಿಜ್ಯ ಉತ್ಪಾದನೆಗೆ ಈ ದಶಕದಲ್ಲಿ ಮುನ್ನುಡಿ ಬರೆಯಲಾಯಿತು. ಈ ಅವಧಿಯಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ವಾಣಿಜ್ಯ ಉದ್ದೇಶದಿಂದ ಬೃಹತ್ ಪ್ರಮಾಣದ ಸಸ್ಯ ಅಂಗಾಂಶ ಕೃಷಿ ಪ್ರಯೋಗಾಲಯಗಳನ್ನು ಪ್ರಾರಂಭಿಸಲಾಯಿತು. ಇವುಗಳಲ್ಲಿ ಪ್ರಮುಖವಾಗಿ ಕೇರಳದ ಎವಿ ಥಾಮ್ಸನ್ ಅಂದರೆ ಎವಿಟಿ ಅಂಗಾಂಶ ಕೃಷಿ ಪ್ರಯೋಗಾಲಯ, ನಮ್ಮ ರಾಜ್ಯದ ಬೆಂಗಳೂರಿನಲ್ಲಿರುವ ಇಂಡೋ ಅಮೆರಿಕನ್ ಹೈಬ್ರಿಡ್ ಸೀಡ್ಸ್ ಸಂಸ್ಥೆಯವರ ಸಸ್ಯ ಅಂಗಾಂಶ ಕೃಷಿ ಪ್ರಯೋಗಾಲಯಗಳು ವಾಣಿಜ್ಯ ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡವು. ಹಾಗೆಯೇ ಮಹಾರಾಷ್ಟ್ರದ ಜಲಗಾಂವ್ನಲ್ಲಿ ಜೈನ್ ಇರಿಗೇಷನ್ ಕಂಪನಿಯವರು ಬೃಹತ್ ಪ್ರಮಾಣದ ಸಸ್ಯ ಅಂಗಾಂಶ ಕೃಷಿ ಪ್ರಯೋಗಾಲಯವನ್ನು ಪ್ರಾರಂಭಿಸಿದರು. ಇನ್ನು 1990-2000 ಈ ಹಿಂದಿನ ದಶಕಗಳಲ್ಲಿ ಅಂದರೆ 1980-90 ಸ್ಥಾಪನೆಯಾದ ಅಂಗಾಂಶ ಕೃಷಿ ಪ್ರಯೋಗಾಲಯಗಳು ಪ್ರಮುಖವಾಗಿ ಅಲಂಕಾರಿಕ ಸಸ್ಯಗಳ ಉತ್ಪಾದನೆ ಹಾಗೂ ರಫ್ತಿನಲ್ಲಿ ಗಮನಹರಿಸಿದವು. ಈ ದಶಕದಲ್ಲಿ ತೋಟಗಾರಿಕಾ ವಾಣಿಜ್ಯ ಬೆಳೆಗಳಾದ ಬಾಳೆ, ದಾಳಿಂಬೆ ಮುಂತಾದವುಗಳಲ್ಲದೆ ಕಬ್ಬು, ಆಲೂಗಡ್ಡೆ, ಬಿದಿರು ಮುಂತಾದವುಗಳ ವಾಣಿಜ್ಯ ಉತ್ಪಾದನೆಯನ್ನು ಪ್ರಾರಂಭಿಸಲಾಯಿತು. ಪ್ರಮುಖವಾಗಿ ಸಸ್ಯ ಅಂಗಾಂಶ ಕೃಷಿಯಿಂದ ಉತ್ಪಾದಿಸಿದ ಬಾಳೆಗಿಡಗಳು ರೈತ ವಲಯಗಳಲ್ಲಿ ಜನಪ್ರಿಯವಾದವು. ಇನ್ನು 2000-2010 ದೇಶದಾದ್ಯಂತ ಅನೇಕ ಸಂಸ್ಥೆಗಳು ತಮ್ಮದೇ ಆದ ಸಸ್ಯ ಅಂಗಾಂಶ ಕೃಷಿ ಪ್ರಯೋಗಾಲಯಗಳನ್ನು ಸ್ಥಾಪಿಸಿ ಗಿಡಗಳ ವಾಣಿಜ್ಯ ಉತ್ಪಾದನೆಯನ್ನು ಪ್ರಾರಂಭಿಸಿದವು. ಇವುಗಳಲ್ಲಿ ಪ್ರಮುಖವಾದುದು ಎಂದರೆ ಮಹಾರಾಷ್ಟ್ರ ಹೈಬ್ರಿಡ್ ಸೀಡ್ಸ್ ಕಂಪನಿ, ರ್ಯಾಮ್ಕೋ ಬಯೋಟೆಕ್, ಗ್ರೀನ್ ಅರ್ತ್ ಬಯೋಟೆಕ್, ಲ್ಯಾಬ್ ಲ್ಯಾಂಡ್ ಬಯೋಟೆಕ್, ಎಚ್ ಯು ಗೂಗ್ಲೆ ಬಯೋಟೆಕ್, ಕೆಡಿಲ್ಲಾ ಫಾರ್ಮಾಸ್ಯುಟಿಕಲ್ಸ್ ಹಾಗೂ ಗ್ರೀನ್ ಲೀಫ್ ಪ್ಲಾಂಟ್ ಟೆಕ್ನಾಲಜೀಸ್ ಮುಂತಾದವು. 2010 ಇಲ್ಲಿಯ ತನಕ ಹೀಗೆ ಅನೇಕ ಖಾಸಗಿ ಸಂಸ್ಥೆಗಳು ತಮ್ಮದೇ ಆದ ಅಂಗಾಂಶ ಕೃಷಿ ಗಿಡಗಳನ್ನು ಉತ್ಪಾದನೆ ಮಾಡಿ ರಫ್ತು ಹಾಗೂ ದೇಶೀಯ ಮಾರುಕಟ್ಟೆ ಎರಡರಲ್ಲೂ ತಮ್ಮ ಗಿಡಗಳನ್ನು ಸರಬರಾಜು ಮಾಡುತ್ತಿದ್ದಾರೆ. ಇದು ಸಂಕ್ಷಿಪ್ತವಾಗಿ ಸಸ್ಯ ಅಂಗಾಂಶ ಕೃಷಿಯ ವಾಣಿಜ್ಯ ಹಿನ್ನೆಲೆ.
1: ಅಂದ್ರೆ ನಮ್ಮ ರೈತರಿಗೆ ಪ್ಲಾಂಟ್ ಟಿಶ್ಯೂ ಕಲ್ಚರ್ ಬಗ್ಗೆ ಈಗಾಗಲೇ ಅರಿವಿದೆ. ಇದರ ಮೂಲಕ ನಮ್ಮ ರೈತರು ಟಿಶ್ಯೂ ಕಲ್ಚರ್ ಅಳವಡಿಸುವುದರ ಮೂಲಕ ಕಡಿಮೆ ಅವಧಿಯಲ್ಲಿ ಹೆಚ್ಚು ಸಸ್ಯಗಳನ್ನು ಪಡ್ಕೊಳ್ಳೋಕೆ ಅವಕಾಶ ಇದೆ. ಹಾಗಾಗಿ ಇದರ ಬಗ್ಗೆ ಜಾಸ್ತಿ ಲಕ್ಷ ಹಾಕ್ತಾ ಇದ್ದಾರೆ. ಹಾಗಾಗಿ ಮಹಾಬಲೇಶ್ವರ ಶಾಸ್ತ್ರಿಯವರೇ, ಈ ಅಂಗಾಂಶ ಕೃಷಿ ವಿಧಾನದ ಅನುಕೂಲತೆ ಏನು, ಇದರಿಂದ ಏನು ಪ್ರಯೋಜನ ನಮ್ಮ ರೈತರಿಗೆ ತಿಳಿಸ್ಕೊಡಿ.
0: ಇದು ತುಂಬಾ ಪ್ರಮುಖವಾದಂತಹ ಪ್ರಶ್ನೆ. ಈಗ ಯಾವುದೇ ಒಂದು ವಿಧಾನಕ್ಕೆ ಅದರಲ್ಲಿ ಅನುಕೂಲಗಳು ಅಥವಾ ಈ ಅಡ್ವಾಂಟೇಜಸ್ ಇದ್ದಾಗ ರೈತರು ಹೆಚ್ಚು ಆಕರ್ಷಣೀಯವಾಗುತ್ತಾರೆ ಹಾಗೂ ಅವುಗಳು ರೈತರ ಮಟ್ಟದಲ್ಲಿ ಹೆಚ್ಚು ಜನಪ್ರಿಯವಾಗುತ್ತವೆ. ಹಾಗೆಯೇ ಈ ಸಸ್ಯ ಅಂಗಾಂಶ ಕೃಷಿ ವಿಧಾನದ ಪ್ರಮುಖ ಪ್ರಯೋಜನಗಳು ಅಥವಾ ಅಡ್ವಾಂಟೇಜ್ ಸಾಕಷ್ಟು ಇವೆ. ಇದರಲ್ಲಿ ಮೊದಲನೆಯದಾಗಿ ಅಂಗಾಂಶ ಕೃಷಿ ವಿಧಾನದಿಂದ ಅತ್ಯಂತ ಕಡಿಮೆ ಸಮಯದಲ್ಲಿ ಟ್ರೂ ಟು ಟೈಪ್ ಎಂದರೆ ತಾಯಿ ಗಿಡದ ಎಲ್ಲ ಗುಣಧರ್ಮಗಳನ್ನು ಹೊಂದಿರುವಂತಹ ತದ್ರೂಪಿ ಲಕ್ಷಾಂತರ ಗಿಡಗಳನ್ನು ಉತ್ಪಾದಿಸಲು ಸಾಧ್ಯ. ಹಾಗೆಯೇ ರೋಗರಹಿತ ಹಾಗೂ ವೇಗವಾಗಿ ಬೆಳೆಯುವ ಗಿಡಗಳನ್ನು ಅಭಿವೃದ್ಧಿಪಡಿಸಲು ಸಸ್ಯ ಅಂಗಾಂಶ ಕೃಷಿಯಿಂದ ಸಾಧ್ಯ. ಮೂರನೆಯದಾಗಿ ಹೆಚ್ಚು ಕಡಿಮೆ ಒಂದೇ ಸಮಯದಲ್ಲಿ ಕಟಾವಿಗೆ ಬರುವ ಬೆಳೆಗಳನ್ನು ಸಹ ಇದರಲ್ಲಿ ಉತ್ಪಾದಿಸಬಹುದು. ಉದಾಹರಣೆಗೆ ಬಾಳೆ ಬೆಳೆ. ಈಗ ಒಬ್ಬ ರೈತರು 1 ಎಕರೆ ಬಾಳೆ ಗಿಡವನ್ನು ತಮ್ಮ ಜಮೀನಿನಲ್ಲಿ ಬೆಳೆಸಿದರೆ ಅಂದರೆ ಅಂಗಾಂಶ ಕೃಷಿಯಿಂದ ತಯಾರಿಸಿದ ಬಾಳೆ ಗಿಡಗಳು 80-90% ಬಾಳೆ ಗಿಡಗಳು ಒಂದೇ ಸಮಯದಲ್ಲಿ ಹೂ ಬಿಟ್ಟು ಗೊನೆಗಳನ್ನು ಕೊಡುತ್ತವೆ. ಇದರಿಂದ ರೈತರಿಗೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಲೆ ಸಿಗುವ ಜೊತೆಗೆ ಚೆನ್ನಾಗಿ ಬೆಲೆ ಬರುವಂತಹ ಸಮಯದಲ್ಲಿ ಗಿಡಗಳನ್ನು ನಾಟಿ ಮಾಡಿ ರೈತರು ಸಾಕಷ್ಟು ಲಾಭವನ್ನು ಪಡೆಯಬಹುದು. ಅಂಗಾಂಶ ಕೃಷಿ ಬಾಳೆಗಿಡಗಳ ಕುರಿತು ನಾನು ಕೊನೆಯಲ್ಲಿ ಸಂಕ್ಷಿಪ್ತವಾಗಿ ಹೇಳುತ್ತೇನೆ. ಹಾಗೆಯೇ ಸಸ್ಯ ಅಂಗಾಂಶ ಕೃಷಿಯ ಗಿಡಗಳ ಲಭ್ಯತೆಯು ವರ್ಷದ ಎಲ್ಲ 12 ತಿಂಗಳುಗಳಲ್ಲೂ ಸಹ ದೊರೆಯುತ್ತದೆ. ಸುಲಭವಾಗಿ ಸಾಕಾಣಿಕೆಗೆ ಯೋಗ್ಯವಾಗಿರುತ್ತವೆ. ಅಂಗಾಂಶ ಕೃಷಿ ಗಿಡಗಳು ಚಿಕ್ಕದಾದ ಗಾತ್ರ ಹೊಂದಿರುವ ಕಾರಣ ಅವುಗಳ ಸಾಗಾಣಿಕೆ ಸುಲಭ ಹಾಗೂ ಕಡಿಮೆ ವೆಚ್ಚದ್ದಾಗಿರುತ್ತದೆ. ಇನ್ನು ಅಂಗಾಂಶ ಕೃಷಿಯ ಇನ್ನೊಂದು ಪ್ರಯೋಜನ ಅಂತಂದರೆ, ನಮಗೆ ಬೇಕಾದ ಗುಣಧರ್ಮಗಳಿರುವ ತಾಯಿ ಗಿಡದಿಂದ ಮಾಡಿದ ಅಂಗಾಂಶ ಕೃಷಿ ಗಿಡಗಳು ಅದೇ ಗುಣಧರ್ಮಗಳನ್ನು ಹೊಂದಿರುವುದರಿಂದ ನಾವು ಹಣ್ಣಿನ ಬೆಳೆಗಳಲ್ಲಿ ಹೆಚ್ಚು ಪ್ರಯೋಜನ ಪಡೆಯಬಹುದು. ಉದಾಹರಣೆ, ಒಳ್ಳೆಯ ಇಳುವರಿ ಇರುವ ಬಾಳೆಗಿಡ ಅಂದರೆ ಈ ಪಚಬಾಳೆಯಲ್ಲಿ ಒಂದು 30-35 ಕೆಜಿ ಗೊನೆ ಬರುವಂತಹ ತಾಯಿ ಸಸ್ಯದಿಂದ ಮಾಡಿದ ಅಂಗಾಂಶ ಕೃಷಿ ಬಾಳೆಗಿಡಗಳು ಸಹ 35-40 ಕೆಜಿ ಬಾಳೆಗೊನೆಗಳನ್ನು ಕೊಡುತ್ತವೆ. ಇದು ರೈತರಿಗೆ ತುಂಬಾ ಪ್ರಯೋಜನಕಾರಿ.
1: ಅಂದ್ರೆ ಅಂಗಾಂಶ ಕೃಷಿಯಿಂದ ತುಂಬಾ ಅನುಕೂಲತೆ ನಮ್ಮ ರೈತರಿಗಿದೆ ಅಂತಾಯ್ತು. ಇನ್ನೊಂದು ಮಾಬಲೇಶ್ವರ ಅವರೇ, ಈಗ ಅಂಗಾಂಶ ಕೃಷಿಯ ಅನಾನುಕೂಲತೆಗಳನ್ನು ಕೂಡ ತಿಳಿಸ್ಕೊಡಿ.
0: ಈಗ ಯಾವುದೇ ಒಂದು ಟೆಕ್ನಾಲಜಿ ಅಥವಾ ವಿಧಾನದಲ್ಲಿ ಅನುಕೂಲತೆಗಳು ಹೇಗೆ ಇರುತ್ತವೆಯೋ ಅದೇ ರೀತಿ ಅನಾನುಕೂಲತೆಗಳು ಸಹ ಇರುತ್ತವೆ. ಈ ಟಿಶ್ಯೂ ಕಲ್ಚರ್ ಅಥವಾ ಸಸ್ಯ ಅಂಗಾಂಶ ಕೃಷಿ, ಇದರ ಡಿಸ್ಅಡ್ವಾಂಟೇಜ್ ಅಥವಾ ಅನಾನುಕೂಲತೆಗಳನ್ನು ಹೇಳುವುದಾದರೆ, ಇದಕ್ಕೆ ತುಂಬ ಹೆಚ್ಚಿನ ಬಂಡವಾಳದ ಅವಶ್ಯಕತೆ ಇದೆ. ಅಂಗಾಂಶ ಕೃಷಿ ಪ್ರಯೋಗಾಲಯಗಳ ಸ್ಥಾಪನೆ ಹಾಗೂ ನಿರ್ವಹಣೆ ಎರಡೂ ವೆಚ್ಚದಾಯಕ. ಕಡಿಮೆ ಗಿಡಗಳ ಅಭಿವೃದ್ಧಿಪಡಿಸುವುದಿದ್ದಲ್ಲಿ ಈ ವಿಧಾನ ತುಂಬ ಕಷ್ಟಕರ ಹಾಗೂ ವೆಚ್ಚದಾಯಕ. ಇನ್ನು ಎರಡನೆಯ ಅನಾನುಕೂಲತೆ ಎಂದರೆ, ಅಂಗಾಂಶ ಕೃಷಿ ವಿಧಾನದಲ್ಲಿ ತಯಾರಿಸಿದ ಗಿಡಗಳಲ್ಲಿ ಕೆಲವೊಮ್ಮೆ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್ ಅಥವಾ ವೇರಿಯೇಷನ್ಸ್ ಕಂಡುಬರುತ್ತವೆ. ಪ್ರಯೋಗಾಲಯಗಳಲ್ಲಿರುವ ಮದರ್ ಕಲ್ಚರ್ ವಯಸ್ಸಾದಂತೆ ಇದು ಕಂಡುಬರುತ್ತದೆ. ಇನ್ನು ಮೂರನೆಯ ಅನಾನುಕೂಲತೆ ಎಂದರೆ, ಅಂಗಾಂಶ ಕೃಷಿಯಿಂದ ತಯಾರಿಸಿದ ಗಿಡಗಳು ಸರಿಯಾದ ಸಮಯದಲ್ಲಿ ರೈತರಿಗೆ ವಿತರಣೆ ಆಗದ ಪಕ್ಷದಲ್ಲಿ ಅವುಗಳ ಗುಣಧರ್ಮ ಹಾಗೂ ಇಳುವರಿಯಲ್ಲಿ ವ್ಯತ್ಯಾಸವಾಗಬಹುದು. ಇನ್ನು ಕೊನೆಯ ಅನಾನುಕೂಲತೆ ಎಂದರೆ ಸೋಂಕಿನ ಅಪಾಯ. ಸಣ್ಣ ಅಸಡ್ಡೆಯಿಂದಲೂ ಸಹ ಬ್ಯಾಕ್ಟೀರಿಯಾ ಅಥವಾ ಶಿಲೀಂಧ್ರಗಳ ಸೋಂಕು ಇಡೀ ಪ್ರಯೋಗಾಲಯದಲ್ಲಿ ವ್ಯಾಪಿಸಿ ಪೂರ್ತಿ ಬ್ಯಾಚ್ನಲ್ಲಿ ತಯಾರಿಸಿದ ಗಿಡಗಳು ನಾಶವಾಗಬಹುದು.
1: ಇನ್ನು ಮಹಾಬಲೇಶ್ವರ ಶಾಸ್ತ್ರಿ ಅವರೇ, ನಮ್ಮ ರೈತರಿಗೆ ಅಂಗಾಂಶ ಕೃಷಿ ವಿಧಾನ ಹೆಂಗ್ ಮಾಡೋದು ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡಿ.
0: ಒಳ್ಳೆಯದು. ಅಂಗಾಂಶ ಕೃಷಿ ವಿಧಾನದಲ್ಲಿ ಸಸ್ಯದ ಯಾವುದೇ ಒಂದು ಭಾಗದಲ್ಲಿರುವ, ಅಂದರೆ ಆ ಭಾಗದಲ್ಲಿ ಸಸ್ಯದ ಅಭಿವೃದ್ಧಿ ಹೊಂದುವ ಕೋಶಗಳು ಅಂದರೆ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಅಂತ ನಾವೇನು ಹೇಳ್ತೀವಿ ಅದು ಇರಬೇಕು. ಇದು ಸಸ್ಯದ ತುದಿಯ ಭಾಗದಲ್ಲಿರಬಹುದು, ಕಾಂಡದ ಭಾಗದಲ್ಲಿರಬಹುದು, ಮೊಗ್ಗಿನಲ್ಲಿರಬಹುದು ಅಥವಾ ಬೇರಿನಲ್ಲಿರಬಹುದು. ಇವುಗಳನ್ನು ತಾಯಿ ಸಸ್ಯದಿಂದ ಬೇರ್ಪಡಿಸಿ ತಂದು ನೀರು ಹಾಗೂ ಬೇರೆ ಬೇರೆ ರಾಸಾಯನಿಕಗಳಲ್ಲಿ ಅದ್ದಿ ತೊಳೆದು ಪ್ರಯೋಗಶಾಲೆಗೆ ತರುತ್ತಾರೆ. ಅಲ್ಲಿ ಅವುಗಳನ್ನು ಅಗಾರ್ ಮೀಡಿಯಾ ಅಂದರೆ ಕೃತಕವಾಗಿ ಅವು ಬೆಳೆಯಲು ಅನುಕೂಲವಾಗುವ ರೀತಿಯಲ್ಲಿ ಸಿದ್ಧಪಡಿಸಿದ ಸಸ್ಯದ ಭಾಗವನ್ನು ಬಾಟಲಿ ಅಥವಾ ಫ್ಲಾಸ್ಕ್ನಲ್ಲಿ ಇಡುತ್ತಾರೆ. ಇದರಲ್ಲಿ ಅಗಾರ್ ಮೀಡಿಯಂ ಇರುತ್ತದೆ. ಈ ಎಲ್ಲ ಕೆಲಸಗಳು ಸಂಪೂರ್ಣವಾಗಿ ಪ್ರಯೋಗಾಲಯದಲ್ಲಿ 100% ಉಷ್ಣತೆ, ಬೆಳಕು ಹಾಗೂ ತೇವಾಂಶ ಅಂದರೆ ಲೈಟ್ ಟೆಂಪರೇಚರ್ ಮತ್ತು ಹ್ಯುಮಿಡಿಟಿ ಇವುಗಳನ್ನು ಸಮತೋಲನಗೊಳಿಸಿದ ವಾತಾವರಣದಲ್ಲಿ ಮಾಡಲಾಗುತ್ತದೆ. ಹಾಗೆಯೇ ಈ ಅಂಗಾಂಶ ಕೃಷಿ ಪ್ರಯೋಗಾಲಯದಲ್ಲಿ ಹೊರಗಿನಿಂದ ಬರುವ ಗಾಳಿ ಹಾಗೂ ಬೆಳಕು ಇರುವುದಿಲ್ಲ, ಎಲ್ಲವನ್ನೂ ಕೃತಕವಾಗಿ ನೀಡಲಾಗುತ್ತದೆ. ಈ ಪ್ರಯೋಗಾಲಯದಲ್ಲಿ ಸಸ್ಯ ಅಥವಾ ಜೀವಕೋಶಗಳನ್ನು ಸ್ಟೆರೈಲ್ ಅಂದರೆ ಸೂಕ್ಷ್ಮಾಣುಮುಕ್ತ ವಾತಾವರಣದಲ್ಲಿ ಬೆಳೆಯಲಾಗುತ್ತದೆ. ಈ ರೀತಿ ಬೆಳೆಯುವಾಗ ಕೆಲವೊಂದು ಉಪಕರಣಗಳು ಹಾಗೂ ಸಲಕರಣೆಗಳು ಬೇಕಾಗುತ್ತವೆ.
1: ಹಾಗಾದ್ರೆ ಮಹಾಬಲೇಶ್ವರ ಶಾಸ್ತ್ರಿಯವರೇ, ಈ ಅಂಗಾಂಶ ಕೃಷಿಯಲ್ಲಿ ಪ್ರಮುಖವಾಗಿ ಯಾವ್ಯಾವ ಒಂದು ಸಲಕರಣೆಗಳು ಇರಬೇಕಾಗುತ್ತೆ?
0: ಈ ಅಂಗಾಂಶ ಕೃಷಿ ಪ್ರಯೋಗಾಲಯದಲ್ಲಿ ನಾವು ಕೆಲವೊಂದು ಉಪಕರಣಗಳು ಹಾಗೂ ಸಲಕರಣೆಗಳನ್ನು ಬಳಸಬೇಕಾಗುತ್ತದೆ. ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ಲ್ಯಾಮಿನಾರ್ ಏರ್ ಫ್ಲೋ ಚೇಂಬರ್ ಅಥವಾ ಕ್ಯಾಬಿನೆಟ್. ಇದು ಅತ್ಯಂತ ಪ್ರಮುಖವಾದ ವರ್ಕ್ ಸ್ಟೇಷನ್ ಆಗಿದೆ. ಅಂದರೆ ಇಲ್ಲಿಯೇ ಅಂಗಾಂಶ ಕೃಷಿ ಪ್ರಯೋಗಾಲಯದ ಮೊದಲ ಕೆಲಸ ನಡೆಯುವುದು. ಹೀಪಾ HEPA ಅಥವಾ ಹೈ ಎಫಿಷಿಯನ್ಸಿ ಪಾರ್ಟಿಕ್ಯುಲೇಟ್ ಏರ್ ಫ್ಲೋ ಫಿಲ್ಟರ್ಗಳ ಸಹಾಯದಿಂದ ಸಂಪೂರ್ಣವಾಗಿ ಬ್ಯಾಕ್ಟೀರಿಯಾ ಮತ್ತು ಧೂಳು ಮುಕ್ತವಾದ ಶುದ್ಧ ಗಾಳಿಯನ್ನು ಇದು ಒದಗಿಸುತ್ತದೆ. ಇಲ್ಲಿಯೇ ಸಸ್ಯಗಳ ಅಂಗಾಂಶಗಳ ಭಾಗವನ್ನು ಕತ್ತರಿಸಿ ಮೀಡಿಯಾ ಅಂದರೆ ಮಾಧ್ಯಮಕ್ಕೆ ವರ್ಗಾಯಿಸಲಾಗುತ್ತದೆ. ಎರಡನೆಯದಾಗಿ ಆಟೋಕ್ಲೇವ್. ಇದರಲ್ಲಿ ಅತಿ ಹೆಚ್ಚಿನ ಒತ್ತಡದ ಹಬೆ ಅಂದರೆ ಸ್ಟೀಮ್ ಬಳಸಿ ಪೋಷಕಾಂಶಗಳ ದ್ರಾವಣ, ಕಲ್ಚರ್ ಮೀಡಿಯಾ ಅಂತ ನಾವು ಇದನ್ನು ಕರಿತೀವಿ, ಗಾಜಿನ ಬಾಟಲಿಗಳು ಹಾಗೂ ಮತ್ತು ಉಪಕರಣಗಳನ್ನು ಸೂಕ್ಷ್ಮಾಣುಮುಕ್ತಗೊಳಿಸಲು ಅಂದರೆ ಸ್ಟೆರಿಲೈಸೇಷನ್ ಮಾಡಲು ಇದನ್ನು ಬಳಸುತ್ತಾರೆ. ಇನ್ನು ಮೂರನೆಯದಾಗಿ ಇನ್ಕ್ಯುಬೇಟರ್ ಅಥವಾ ಕಲ್ಚರ್ ರೂಮ್ ಅಥವಾ ಇದಕ್ಕೆ ಗ್ರೋತ್ ರೂಮ್ ಎಂದು ಕರೆಯುತ್ತಾರೆ. ಗಾಜಿನ ಬಾಟಲಿಗೆ ಸಸ್ಯದ ಅಂಗಾಂಗಗಳನ್ನು ಅಗಾರ್ ಮಾಧ್ಯಮದಲ್ಲಿ ವರ್ಗಾಯಿಸಿದ ನಂತರ ಈ ಕೋಣೆಯಲ್ಲಿ ಇಡುತ್ತಾರೆ. ನಿಯಂತ್ರಿತ ತಾಪಮಾನ, ಬೆಳಕು ಮತ್ತು ಆರ್ದ್ರತೆಯನ್ನು ಕಾಪಾಡಿಕೊಳ್ಳುವ ಮೂಲಕ ಸಸ್ಯದ ಅಂಗಾಂಶಗಳು ಆರೋಗ್ಯಕರವಾಗಿ ಬೆಳೆಯಲು ಸೂಕ್ತ ವಾತಾವರಣವನ್ನು ಕಲ್ಪಿಸುತ್ತದೆ. ಹಾಗೆಯೇ ಪಿಎಚ್ ಮೀಟರ್, ಕಲ್ಚರ್ ಮೀಡಿಯಾ ಅಥವಾ ಬೆಳೆಸುವ ಮಾಧ್ಯಮದ ಆಮ್ಲೀಯತೆ ಅಥವಾ ಕ್ಷಾರೀಯತೆಯನ್ನು ನಿಖರವಾಗಿ ಅಳೆಯಲು ಮತ್ತು ಹೊಂದಿಸಲು ಇದನ್ನು ಅಂಗಾಂಶ ಕೃಷಿ ಪ್ರಯೋಗಾಲಯದಲ್ಲಿ ಬಳಸುತ್ತಾರೆ. ಇನ್ನು ಡಿಜಿಟಲ್ ತೂಕದ ಯಂತ್ರ, ಇದನ್ನು ಕಲ್ಚರ್ ಮಾಧ್ಯಮವನ್ನು ತಯಾರಿಸಲು ಬೇಕಾಗುವ ರಾಸಾಯನಿಕಗಳು, ಲವಣಗಳು ಮತ್ತು ಹಾರ್ಮೋನ್ಗಳನ್ನು ಅತ್ಯಂತ ನಿಖರವಾಗಿ ತೂಗಲು ಬಳಸುತ್ತಾರೆ. ಹಾಗೆಯೇ ಹಾಟ್ ಪ್ಲೇಟ್ಸ್ ಮತ್ತು ಮ್ಯಾಗ್ನೆಟಿಕ್ ಸ್ಟಿರರ್, ಇವು ಪೋಷಕಾಂಶಗಳ ದ್ರಾವಣ ಅಥವಾ ಅಗಾರ್ ಮೀಡಿಯಾ ಮಿಶ್ರಣಗಳನ್ನು ಬಿಸಿ ಮಾಡಲು ಮತ್ತು ರಾಸಾಯನಿಕಗಳನ್ನು ಚೆನ್ನಾಗಿ ಕರಗಿಸಿ ಮಿಶ್ರಣ ಮಾಡಲು ನೆರವಾಗುತ್ತವೆ. ಹಾಗೆಯೇ ರೆಫ್ರಿಜರೇಟರ್ ಮತ್ತು ಫ್ರೀಜರ್, ವಾಟರ್ ಡಿಸ್ಟಿಲೇಷನ್ ಯೂನಿಟ್ ಅಥವಾ ಆರ್ಒ ಯೂನಿಟ್, ಮೈಕ್ರೋಸ್ಕೋಪ್ ಮುಂತಾದವುಗಳನ್ನು ಅಂಗಾಂಶ ಕೃಷಿ ಪ್ರಯೋಗಾಲಯಗಳಲ್ಲಿ ಬಳಸುತ್ತಾರೆ. ಇವುಗಳಲ್ಲದೆ ಕಲ್ಚರ್ ಇಂಪ್ಲಿಮೆಂಟ್ಸ್ ಮತ್ತು ಗಾಜಿನ ಸಾಮಗ್ರಿಗಳಾದ ಫೋರ್ಸೆಪ್ಸ್ ಮತ್ತು ಸ್ಕಾಲ್ಪೆಲ್ ಅಂದರೆ ಚಿಮಟ ಮತ್ತು ಚಾಕು, ಇವುಗಳು ಸಸ್ಯದ ಅಂಗಾಂಶಗಳನ್ನು ಸೂಕ್ಷ್ಮವಾಗಿ ಹಿಡಿಯಲು ಹಾಗೂ ಕತ್ತರಿಸಲು, ಕಲ್ಚರ್ ಬಾಟಲಿಗಳು ಮತ್ತು ಟೆಸ್ಟ್ ಟ್ಯೂಬ್ಗಳು, ಪೆಟ್ರಿ ಡಿಶ್ಗಳು, ಫ್ಲಾಸ್ಕ್ ಮತ್ತು ಬೀಕರ್ಗಳು, ಮೈಕ್ರೋಪಿಪೆಟ್ಗಳು, ಅಲ್ಕೋಹಾಲ್ ಬರ್ನರ್ ಅಥವಾ ಗ್ಲಾಸ್ ಬೀಡ್ ಸ್ಟೆರಿಲೈಸರ್ಗಳು, ಇವುಗಳನ್ನು ಸಹ ಅಂಗಾಂಶ ಕೃಷಿ ಗಿಡಗಳನ್ನು ತಯಾರಿಸಲು ಉಪಯೋಗಿಸುತ್ತಾರೆ.
1: ಈಗ ಈ ಸಸ್ಯ ಅಂಗಾಂಶ ಕೃಷಿ ಅಥವಾ ಪ್ಲಾಂಟ್ ಕಲ್ಚರ್ ಏನು ನಾವು ಅಂತೇವಲ್ಲ, ಈ ವಿಧಾನಗಳಲ್ಲಿ ಸಸ್ಯಗಳನ್ನು ಬೆಳೆಸುವ ವಿಧಾನದ ಬಗ್ಗೆ ಕೂಡ ತಿಳಿಸ್ಕೊಡಿ.
0: ಈ ಸಸ್ಯ ಅಂಗಾಂಶ ಕೃಷಿ ಪ್ರಯೋಗಾಲಯದಲ್ಲಿ ಸಸ್ಯಗಳನ್ನು ಬೆಳೆಸುವಾಗ ಪ್ರಮುಖವಾಗಿ 5 ಹಂತಗಳಿವೆ. ಈ ಹಂತಗಳು ಅಂತಾರೆ 5 ಸ್ಟೇಜ್ ಅಂತ ನಾವೇನು ಹೇಳ್ತೀವಿ. ಪ್ರಮುಖವಾಗಿ 5 ಹಂತಗಳಿದೆ. ಇದನ್ನು ವಿಜ್ಞಾನಿ ಟಿ ಮುರಾಶಿಗೆ ಅವರು ವರ್ಗೀಕರಿಸಿದ್ದಾರೆ. ಇದರಲ್ಲಿ ಮೊದಲನೆಯದಾಗಿ ಪೂರ್ವ ಸಿದ್ಧತಾ ಹಂತ ಅಂದರೆ ಪ್ರಿಪರೇಟರಿ ಸ್ಟೇಜ್. ಇದು ಅಂಗಾಂಶ ಕೃಷಿ ಆರಂಭಿಸುವ ಮುನ್ನ ತಾಯಿ ಸಸ್ಯವನ್ನು, ತಾಯಿ ಸಸ್ಯ ಅಂದರೆ ಮದರ್ ಪ್ಲಾಂಟ್, ಆಯ್ಕೆ ಮಾಡುವ ಮತ್ತು ಸಿದ್ಧಪಡಿಸುವ ಹಂತ. ಆರೋಗ್ಯಕರವಾದ ಮತ್ತು ಉತ್ತಮ ಗುಣಲಕ್ಷಣಗಳಿರುವ ತಾಯಿ ಗಿಡವನ್ನು ಆಯ್ಕೆ ಮಾಡಲಾಗುತ್ತದೆ ಹಾಗೂ ಈ ತಾಯಿ ಸಸ್ಯವನ್ನು ಕೀಟಗಳು ಮತ್ತು ರೋಗಗಳಿಂದ ಮುಕ್ತವಾಗಿಡಲು ಸೂಕ್ತ ಪರಿಸರದಲ್ಲಿ ಅಂದರೆ ಹಸಿರು ಮನೆ ಅಥವಾ ನಾವು ಗ್ರೀನ್ ಹೌಸ್ ಅಂತ ಏನು ಕರಿತೀವಿ ಇವುಗಳಲ್ಲಿ ಇರಿಸಲಾಗುತ್ತದೆ ಹಾಗೂ ಅವುಗಳನ್ನು ಕಾಳಜಿಯಿಂದ ನೋಡಿಕೊಳ್ಳಲಾಗುತ್ತದೆ. ಆರೋಗ್ಯವಂತ ಮಗುವನ್ನು ಪಡೆಯಲು ತಾಯಿಯ ಆರೈಕೆ ಹೇಗೆ ಮುಖ್ಯವೋ ಅದೇ ರೀತಿ ಉತ್ತಮ ಗುಣಮಟ್ಟದ ಅಂಗಾಂಶ ಕೃಷಿ ಗಿಡಗಳನ್ನು ಪಡೆಯಲು ತಾಯಿ ಸಸ್ಯ ಅಥವಾ ತಾಯಿ ಗಿಡದ ಉತ್ತಮ ಬೆಳವಣಿಗೆ ಬಹುಮುಖ್ಯ. ಈಗ ಎರಡನೇ ಹಂತ ಅಂದರೆ ಇನಿಷಿಯೇಷನ್ ಆಫ್ ಕಲ್ಚರ್ ಅಥವಾ ಸಸ್ಯದ ಅಂಗಾಂಶಗಳ ಸ್ಥಾಪನೆ ಹಂತ. ಈ ಹಂತದಲ್ಲಿ ಸಸ್ಯದ ಭಾಗವನ್ನು ಕೃಷಿ ಮಾಧ್ಯಮಕ್ಕೆ ಪರಿಚಯಿಸಲಾಗುತ್ತದೆ ಅಂದರೆ ಸಿದ್ಧವಾದ ಕಲ್ಚರ್ ಮೀಡಿಯಾದ ಮೇಲೆ ಇಡಲಾಗುತ್ತದೆ. ಈ ಹಂತದ ವಿವಿಧ ಚಟುವಟಿಕೆಗಳು ಎಂದರೆ ಎಕ್ಸ್ಪ್ಲಾಂಟ್ನ ಆಯ್ಕೆ ಅಂದರೆ ಸಸ್ಯದ ಎಲೆ, ಕಾಂಡ, ಮೊಗ್ಗು ಅಥವಾ ಬೇರಿನ ಭಾಗವನ್ನು ತೆಗೆದುಕೊಳ್ಳಲಾಗುತ್ತದೆ. ಈ ಭಾಗಕ್ಕೆ ಎಕ್ಸ್ಪ್ಲಾಂಟ್ ಎಂದು ನಾವು ಕರೆಯುತ್ತೇವೆ. ಹಾಗೆ ಈ ಭಾಗವನ್ನು ಮೇಲ್ಮೈ ಶುದ್ಧೀಕರಣ ಅಥವಾ ಸರ್ಫೇಸ್ ಸ್ಟೆರಿಲೈಸೇಷನ್ ಇದನ್ನು ಮಾಡಲಾಗುತ್ತದೆ. ಎಕ್ಸ್ಪ್ಲಾಂಟ್ ಮೇಲಿರುವ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳನ್ನು ನಾಶಪಡಿಸಲು ರಾಸಾಯನಿಕಗಳಿಂದ, ಉದಾಹರಣೆಗೆ ಸೋಡಿಯಂ ಹೈಪೋಕ್ಲೋರೇಟ್ ಅಂತ ಕರೆಯ ಒಂದು ರಾಸಾಯನಿಕದಿಂದ ಶುದ್ಧೀಕರಿಸಲಾಗುತ್ತದೆ. ಹಾಗೆಯೇ ಮಾಧ್ಯಮಕ್ಕೆ ಈ ಶುದ್ಧೀಕರಿಸಿದ ಸಸ್ಯದ ಭಾಗವನ್ನು ಪೋಷಕಾಂಶಗಳಿರುವ ಅಗಾರ್ ಮಾಧ್ಯಮದಲ್ಲಿ ಇಡಲಾಗುತ್ತದೆ. ಇದು ಎರಡನೆಯ ಹಂತ. ಇನ್ನು ಮೂರನೆಯ ಹಂತ ಅಂದರೆ ಗುಣಾಕಾರದ ಹಂತ ಅಥವಾ ಮಲ್ಟಿಪ್ಲಿಕೇಶನ್ ಸ್ಟೇಜ್. ಈ ಹಂತದ ಮುಖ್ಯ ಉದ್ದೇಶವೆಂದರೆ ಸಸ್ಯದ ಸಂಖ್ಯೆಯನ್ನು ವೃದ್ಧಿಗೊಳಿಸುವುದು ಅಥವಾ ಹೆಚ್ಚಿಸುವುದು. ಈ ಹಂತದಲ್ಲಿ ಕಾಂಡಗಳ ಉತ್ಪಾದನೆಯಾಗುತ್ತದೆ. ಕಲ್ಚರ್ ಮೀಡಿಯಾ ಅಥವಾ ಮಾಧ್ಯಮದಲ್ಲಿರುವ ಹಾರ್ಮೋನ್ಗಳ ಮುಖ್ಯವಾಗಿ ಸೈಟೋಕೈನಿನ್ ಹಾರ್ಮೋನ್ ಅಂತ ನಾವು ಕರಿತೀವಿ, ಅದರ ಪ್ರಭಾವದಿಂದ ಒಂದೇ ಎಕ್ಸ್ಪ್ಲಾಂಟ್ನಿಂದ ನೂರಾರು ಸಣ್ಣ ಸಣ್ಣ ಸಸ್ಯದ ಚಿಗುರುಗಳು ಅಥವಾ ಕಾಂಡಗಳು ಅಂದರೆ ಶೂಟ್ಸ್ ಉತ್ಪತ್ತಿಯಾಗುತ್ತವೆ. ಸಬ್ ಕಲ್ಚರಿಂಗ್ ಅಥವಾ ಉಪಕೃಷಿ ವಿಧಾನದಿಂದ ಈ ಬೆಳೆದ ಚಿಗುರುಗಳನ್ನು ಪ್ರತ್ಯೇಕಿಸಿ ಮತ್ತೆ ಹೊಸ ಮಾಧ್ಯಮಕ್ಕೆ ವರ್ಗಾಯಿಸುವ ಮೂಲಕ ಸಸ್ಯಗಳ ಸಂಖ್ಯೆಯನ್ನು ಗಣನೀಯವಾಗಿ ಹೆಚ್ಚಿಸಲಾಗುತ್ತದೆ. ಇದನ್ನು ಶೂಟಿಂಗ್ ಸ್ಟೇಜ್ ಎಂದು ಸಹ ಕರೆಯಬಹುದು. ಅಂದರೆ 2-4, 4-8, 8-16, 32 ಇದೇ ರೀತಿ ಸಂಖ್ಯೆಯನ್ನು ವೃದ್ಧಿಸುತ್ತಾ ಹೋಗುತ್ತಾರೆ. ಇನ್ನು ನಾಲ್ಕನೆಯ ಹಂತ ಅಂದರೆ ಬೇರು ಬಿಡುವ ಹಂತ ಅಥವಾ ರೂಟಿಂಗ್ ಸ್ಟೇಜ್. ಹಿಂದಿನ ಹಂತದಲ್ಲಿ ತಯಾರಾದ ಚಿಗುರುಗಳಿಗೆ ಬೇರುಗಳು ಮೂಡುವಂತೆ ಮಾಡುವುದು ಈ ಹಂತದಲ್ಲಿ ಪ್ರಮುಖವಾಗಿದೆ. ಬೇರಿನ ಬೆಳವಣಿಗೆ, ಚಿಗುರುಗಳನ್ನು ಬೇರು ಬಿಡಲು ಸಹಕರಿಸುವ ಹಾರ್ಮೋನ್ ಮುಖ್ಯವಾಗಿ ಆಕ್ಸಿನ್. ಇದನ್ನು ಹೊಸ ಕೃಷಿ ಮಾಧ್ಯಮಕ್ಕೆ ವರ್ಗಾಯಿಸುವ ಮೂಲಕ ಬೇರುಗಳು ಬರುವ ಹಾಗೆ ಮಾಡುತ್ತಾರೆ. ಇದರ ಪರಿಣಾಮವಾಗಿ ಪ್ರತಿಯೊಂದು ಚಿಗುರುಗೂ ಬಲವಾದ ಬೇರುಗಳು ಬಂದು ಅದು ಸಂಪೂರ್ಣ ಪುಟ್ಟ ಸಸ್ಯವಾಗಿ ಬದಲಾಗುತ್ತದೆ. ಇನ್ನು ಕೊನೆಯ ಹಂತ ಅಂದರೆ ಅಂಗಾಂಶ ಕೃಷಿ ಪ್ರಯೋಗಾಲಯದಲ್ಲಿ ತಯಾರಾದ ಸಸ್ಯಗಳನ್ನು ಗಟ್ಟಿಗೊಳಿಸುವಿಕೆ ಅಥವಾ ಅಕ್ಲಮಟೈಸೇಷನ್ ಅಥವಾ ಹಾರ್ಡನಿಂಗ್ ಸ್ಟೇಜ್ ಅಂತಲೂ ಇದನ್ನು ಕರೆಯಲಾಗುತ್ತದೆ. ಅಂಗಾಂಶ ಕೃಷಿ ಪ್ರಯೋಗಾಲಯದ ಕೃತಕ ಪರಿಸರದಲ್ಲಿ ಬೆಳೆದ ಸಸ್ಯಗಳನ್ನು ಹೊರಗಿನ ನೈಸರ್ಗಿಕ ಪರಿಸರಕ್ಕೆ ಹೊಂದಿಕೊಳ್ಳುವಂತೆ ಮಾಡುವುದು ಈ ಹಂತದಲ್ಲಿ ಪ್ರಮುಖವಾಗಿದೆ. ಈ ಹಂತದಲ್ಲಿ ಪ್ರಯೋಗಾಲಯದಿಂದ ಸಸ್ಯಗಳನ್ನು ಜಾಗರೂಕತೆಯಿಂದ ಹೊರತೆಗೆದು ಕೊಕೋಪೀಟ್ ಅಥವಾ ತೆಂಗಿನ ನಾರಿನ ಪುಡಿ ಇದು ಹಾಗೂ ಪರ್ಲೈಟ್ ಅಂತ ಇರುವ ಮಾಧ್ಯಮವನ್ನು ತುಂಬಿದ ಪ್ರೋಟ್ರೇಗಳಿಗೆ ಅಥವಾ ಚಿಕ್ಕ ಚಿಕ್ಕ ಪಾಟ್ಗಳಿಗೆ ಅಥವಾ ಚಿಕ್ಕ ಚಿಕ್ಕ ಪಾಲಿಬ್ಯಾಗ್ಗಳಿಗೆ ವರ್ಗಾಯಿಸಲಾಗುತ್ತದೆ. ಆರಂಭದಲ್ಲಿ ಹೆಚ್ಚಿನ ತೇವಾಂಶ ಮತ್ತು ಕಡಿಮೆ ಬೆಳಕಿನಲ್ಲಿಟ್ಟು ಕ್ರಮೇಣ ಹೊರಗಿನ ವಾತಾವರಣದಲ್ಲಿ ಒಡ್ಡಲಾಗುತ್ತದೆ. ಸಸ್ಯವು ಸಂಪೂರ್ಣವಾಗಿ ಹೊರಗಿನ ವಾತಾವರಣಕ್ಕೆ ಹೊಂದಿಕೊಂಡ ನಂತರ ಅದನ್ನು ನೇರವಾಗಿ ರೈತರ ಹೊಲದಲ್ಲಿ ಅಥವಾ ಮಣ್ಣಿನಲ್ಲಿ ನೆಡಲಾಗುತ್ತದೆ. ಹೀಗೆ ಅಂಗಾಂಶ ಕೃಷಿ ಪ್ರಯೋಗಾಲಯದಲ್ಲಿ ತಯಾರಿಸಿದ ಸಸಿಗಳು ವಿವಿಧ ಹಂತಗಳನ್ನು ದಾಟಿ ರೈತರಿಗೆ ಅಥವಾ ನರ್ಸರಿಯವರಿಗೆ ತಲುಪುತ್ತವೆ.
1: ಈಗ ಮಹಾಬಲೇಶ್ವರ ಅವರೇ, ಸಸ್ಯ ಅಂಗಾಂಶ ಕೃಷಿ ವಿಧಾನದಿಂದ ಇಲ್ಲಿವರೆಗೆ ಯಾವ್ಯಾವ ಜಾತಿಯ ಬೆಳೆಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ ಇದನ್ನು ತಿಳಿಸ್ಕೊಡಿ. ಯಾಕಂದರೆ ನಮ್ಮ ರೈತರಿಗೆ ಇದು ತುಂಬ ಪ್ರಮುಖವಾದ ಮಾಹಿತಿ ಆಗಿರುತ್ತೆ.
0: ಇದು ತುಂಬ ಒಳ್ಳೆಯ ಪ್ರಶ್ನೆ. ಯಾಕಂದರೆ ನಾವು ಯಾವುದೇ ಒಂದು ವಿಧಾನದ ಬಗ್ಗೆ ತಿಳಿದುಕೊಂಡ ನಂತರ ಆ ವಿಧಾನದಲ್ಲಿ ಯಾವ ಯಾವ ಬೆಳೆಗಳು ನಮಗೆ ಮಾರುಕಟ್ಟೆಯಲ್ಲಿ ಲಭ್ಯವಿವೆ ಎಂದು ರೈತರಿಗೆ ತಿಳಿದುಕೊಳ್ಳುವುದು ತುಂಬ ಪ್ರಮುಖ. ಈ ಸಸ್ಯ ಅಂಗಾಂಶ ಕೃಷಿ ವಿಧಾನದಿಂದ ಈವರೆಗೆ ಹಣ್ಣಿನ ಬೆಳೆಗಳಲ್ಲಿ ಬಾಳೆ, ದಾಳಿಂಬೆ, ಪಪ್ಪಾಯ, ಸೇಬು ಮುಂತಾದವುಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಬಾಳೆಯಲ್ಲಿ ವಿವಿಧ ತಳಿಗಳಾದ ಪಚಬಾಳೆ, ಏಲಕ್ಕಿ ಬಾಳೆ, ವಿಲಿಯಮ್ಸ್, ರೋಬಸ್ಟಾ, ಗಿಡ್ಡ ಕ್ಯಾವೆಂಡಿಶ್ ಅಂದರೆ ಡ್ವಾರ್ಕ್ ಕ್ಯಾವೆಂಡಿಶ್ ಮುಂತಾದ ತಳಿಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಹಾಗೆಯೇ ಹೂವಿನ ಬೆಳೆಗಳಲ್ಲಿ ಆರ್ಕಿಡ್ಸ್, ಎಂಥೋರಿಯಮ್ಸ್, ಕ್ಯಾಲಾಲಿಲ್ಲಿ, ಕಾರ್ನೇಷನ್, ಜರ್ಬರಾ ಮುಂತಾದವುಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಅಲಂಕಾರಿಕ ಗಿಡಗಳಲ್ಲಿ ಅಗ್ಲೋನೇಮಾ, ಡೈಫನ್ಬೀಕಿಯಾಸ್, ಸಿಂಗೋನಿಯಮ್ಸ್, ಫಿಲೋಡೆಂಡ್ರಾನ್ಸ್, ಸ್ಪ್ಯಾಥಿಫಿಲಮ್ ಮುಂತಾದವುಗಳನ್ನು, ಹಾಗೆಯೇ ಸಾಂಬಾರು ಬೆಳೆಗಳಲ್ಲಿ ಯಾಲಕ್ಕಿ ಮತ್ತು ಕಾಫಿ, ಅರಣ್ಯ ಅಥವಾ ಟಿಂಬರ್ ಮರಗಳಲ್ಲಿ ತೇಗ, ಬಿದಿರು ಮುಂತಾದವು, ಹಾಗೆಯೇ ಹೊಲದ ವಾಣಿಜ್ಯ ಬೆಳೆಗಳಾದ ಆಲೂಗಡ್ಡೆ ಮತ್ತು ಕಬ್ಬಿನಲ್ಲಿಯೂ ಸಹ ಅಂಗಾಂಶ ಕೃಷಿ ವಿಧಾನದಿಂದ ಸಾಕಷ್ಟು ತಳಿಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಇವು ಎಲ್ಲವೂ ಸಹ ವಾಣಿಜ್ಯ ಉತ್ಪಾದನೆಯಿಂದ ಸಾಕಷ್ಟು ಪ್ರಮಾಣದಲ್ಲಿ ಅಂಗಾಂಶ ಕೃಷಿಯಿಂದ ತಯಾರಾಗುವ ಗಿಡಗಳಾಗಿವೆ.
1: ಸಸ್ಯ ಅಂಗಾಂಶ ಕೃಷಿಯ ಇಂದಿನ ಸ್ಥಿತಿಗತಿ ಬಗ್ಗೆ ತಿಳಿಸ್ಕೊಡಿ ಮಹಾಬಲೇಶ್ವರ ಅವರೇ.
0: ಈ ಸಸ್ಯ ಅಂಗಾಂಶ ಕೃಷಿ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ನಮ್ಮ ದೇಶದಲ್ಲಿ ಸುಮಾರು 200 ಸಸ್ಯ ಅಂಗಾಂಶ ಕೃಷಿ ಪ್ರಯೋಗಾಲಯಗಳಿರುತ್ತವೆ. ಇವುಗಳಲ್ಲಿ ಸುಮಾರು 75-80 ಪ್ರಯೋಗಾಲಯಗಳನ್ನು NCS TCP ಅಂದರೆ ನ್ಯಾಷನಲ್ ಸರ್ಟಿಫಿಕೇಷನ್ ಸಿಸ್ಟಮ್ ಫಾರ್ ಟಿಶ್ಯೂ ಕಲ್ಚರ್ ರೇಜರ್ ಪ್ಲಾಂಟ್ಸ್ ಅಡಿಯಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿಯಿಂದ ಪ್ರಮಾಣೀಕರಿಸಲಾಗಿದೆ. ಇವುಗಳಲ್ಲಿ ಹೆಚ್ಚಿನ ಪ್ರಯೋಗಾಲಯಗಳು ಕರ್ನಾಟಕ ಹಾಗೂ ಮಹಾರಾಷ್ಟ್ರಗಳಲ್ಲಿವೆ. ಮೇಲಿನ ಎಲ್ಲ ಸಸ್ಯ ಅಂಗಾಂಶ ಪ್ರಯೋಗಾಲಯಗಳು ಪ್ರತಿ ವರ್ಷ ಸುಮಾರು 500 ಮಿಲಿಯನ್ ಗಿಡಗಳನ್ನು ಉತ್ಪಾದಿಸುತ್ತವೆ. ಇವುಗಳನ್ನು ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಸರಬರಾಜು ಮಾಡುತ್ತಾರೆ. ಅತಿ ಹೆಚ್ಚಿನ

0: ಕೆಯ ಗಿಡಗಳನ್ನು ಬಾಳೆ, ಕಬ್ಬು, ಆಲೂಗಡ್ಡೆ, ಬಿದಿರು, ಸೇಬು ಹಾಗೂ ವಿವಿಧ ಬಗೆಯ ಅಲಂಕಾರಿಕ ಹಾಗೂ ಔಷಧೀಯ ಸಸ್ಯಗಳಲ್ಲಿ ಉತ್ಪಾದಿಸುತ್ತಾರೆ.
1: ತುಂಬಾ ಸಂತೋಷ ಮಹಾಬಲೇಶ್ವರ ಅವರೇ. ಈಗ ಬಾಳೆ ಬೆಳೆಯ ಸಸ್ಯ ಅಂಗಾಂಶ ಕೃಷಿಯ ಸಂಕ್ಷಿಪ್ತ ಮಾಹಿತಿ ತಿಳಿಸ್ಕೊಡಿ.
0: ನಾನು ಈಗ ಮೊದಲೇ ಹೇಳಿದಾಗೆ ಈ ಬಾಳೆ ಬೆಳೆಯ ಅಂಗಾಂಶ ಕೃಷಿ ಕುರಿತು ಸಂಕ್ಷಿಪ್ತವಾಗಿ ಹೇಳುತ್ತೇನೆ. 1990ರ ದಶಕದಿಂದ ಬಾಳೆ ಬೆಳೆಯ ಸಸ್ಯ ಅಂಗಾಂಶ ಕೃಷಿ ಗಿಡಗಳು ರೈತರಿಗೆ ಬಹಳ ವರದಾನವಾದವು. ಅಲ್ಲಿಯವರೆಗೆ ಬಾಳೆಗಡ್ಡೆಗಳನ್ನು ಹೊಲದಲ್ಲಿ ನೆಡುತ್ತಿದ್ದ ಕೃಷಿಕರು ಅಂಗಾಂಶ ಕೃಷಿ ಬಾಳೆ ಗಿಡಗಳಿಗೆ ಹೆಚ್ಚಿನ ಆದ್ಯತೆ ಕೊಡಲು ಪ್ರಾರಂಭಿಸಿದರು. ಇದಕ್ಕೆ ಪ್ರಮುಖ ಕಾರಣವೆಂದರೆ ಅಂಗಾಂಶ ಕೃಷಿ ಬಾಳೆ ಗಿಡಗಳ ಉತ್ಕೃಷ್ಟವಾದ ಗುಣಲಕ್ಷಣಗಳು. ಇವುಗಳಲ್ಲಿ ಪ್ರಮುಖವಾಗಿ ಉತ್ತಮ ಇಳುವರಿ, ಒಂದೇ ಕಾಲಕ್ಕೆ ಕಟಾವಿಗೆ ಬರುವುದು, ರೋಗ ಮುಕ್ತವಾದ ಬಾಳೆ ಗಿಡಗಳ ಲಭ್ಯತೆ ಹಾಗೂ ವೈಜ್ಞಾನಿಕ ಬೇಸಾಯ ಕ್ರಮಗಳ ಕುರಿತು ರೈತರಲ್ಲಿ ಮೂಡಿದ ಅರಿವು. ಉದಾಹರಣೆಗೆ, ಒಬ್ಬ ರೈತನು 1 ಎಕರೆ ಬಾಳೆ ಗಿಡಗಳನ್ನು ಗಡ್ಡೆ ಉಪಯೋಗಿಸಿ ಬೆಳೆದರೆ ಅವನಿಗೆ ಎಲ್ಲಾ ಗೊನೆಗಳು ಒಂದೇ ಸಮಯದಲ್ಲಿ ಕೊಯ್ಲಿಗೆ ಬರುವುದಿಲ್ಲ, ಹಾಗೆಯೇ ಗಡ್ಡೆಯಿಂದ ಹರಡುವ ರೋಗಗಳ ಮೇಲೆ ನಿಯಂತ್ರಣ ಇರುವುದಿಲ್ಲ. ಆದರೆ ಅದೇ ರೈತನು 1,000 ಅಂಗಾಂಶ ಕೃಷಿ ಬಾಳೆ ಗಿಡಗಳನ್ನು ಹಾಕಿದರೆ ಅವನಿಗೆ ಅವು ಯಾವಾಗ ಕೊಯ್ಲಿಗೆ ಬರುತ್ತವೆ ಎಂದು ನಿಖರವಾಗಿ ಹೇಳಬಹುದು ಹಾಗೂ ಉತ್ತಮ ಇಳುವರಿ ಪಡೆಯಬಹುದು.
1: ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ಮಹಾಬಲೇಶ್ವರ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.

ರೈತ ಬಾಂಧವರ ಕೃಷಿರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತೆ. ಇನ್ನೀಗ ಜನಪದ ಸಂಗೀತ. ತುರುವೇಕೆರೆ ತಾಲೂಕು ಮಂತ್ರಿಕೇನ ಹಳ್ಳಿಯ ಕುಮಾರಯ್ಯ ಹಾಗೂ ಸಂಗ್ರಹದಿಂದ ಭಜನೆ ಪದಗಳು.

0: ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಕುಮಾರಯ್ಯ ಹಾಗೂ ಸಂಗಡಗಂಧ ಭಜನೆ ಪದಗಳನ್ನು ಕೇಳಿದರೆ. ಇನ್ನೀಗ ವಾಣಿಜ್ಯ ಪ್ರಕಟಣೆ.
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
0: ರೈತ ಬಾಂಧವರು, ಇನ್ನು ನಾಡಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಟೊಮೆಟೋ ಬೆಳೆಯ ಸಮಗ್ರ ಬೇಸಾಯ ಕುರಿತಂತೆ ಡಾಕ್ಟರ್ ಅನಿಲ್ ಕುಮಾರಿಯನ್ನವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸಿದಂತಹ ಸಂದರ್ಶನ, ನಂತರ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂ.ಇ. ಶಿವಶಂಕರ್ ಶಾಸ್ತ್ರಿ ಹಾಗೂ ಸಂಗ್ರಹದ ಭಜನೆ ಪದಗಳನ್ನು ಕೇಳುತ್ತೀರಿ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಇದುವರೆಗೆ ಪ್ರಸಾರವಾಯಿತು.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಕೇಳ್ರಪ್ಪ ಕೇಳಿ, ನಿಮಗೊಂದು ಸಂತಸದ ಸುದ್ದಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯ ವಿವಿಧ ಯೋಜನೆಗಳು ಮತ್ತು ಕಾರ್ಯಚಟುವಟಿಕೆಗಳು ಕುರಿತ ರೇಷ್ಮೆ ಸಿರಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ. ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರೇಷ್ಮೆ ಸಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು: ದೇಶದ ಜವಳಿ ರಫ್ತು ಹೆಚ್ಚಿಸಲು ಸರ್ಕಾರ ಕ್ರಮ, ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್. ಗ್ರಾಹಕರಿಗೆ ನಿರಂತರ ಸಕ್ಕರೆ ಪೂರೈಕೆ ಖಚಿತಪಡಿಸಲು ದಾಸ್ತಾನು ನಿಯಮ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ಗಾಂಧಿ ಜಯಂತಿ ಹಿನ್ನೆಲೆಯಲ್ಲಿ ನಾಳೆ ದೇಶಾದ್ಯಂತ ವಿಶೇಷ ಗ್ರಾಮ ಸಭೆಗಳ ಆಯೋಜನೆ. ಏಷ್ಯನ್ ಗೇಮ್ಸ್ ಪುರುಷರ ಹಾಕಿ ಸ್ಪರ್ಧೆಯಲ್ಲಿ ಪಾಕಿಸ್ತಾನ ತಂಡವನ್ನು ಮಣಿಸಿ ಫೈನಲ್ ಪ್ರವೇಶಿಸಿದ ಭಾರತ. ವಾರ್ತೆಗಳ ವಿವರ: ಎಂಎಸ್ಎಂಇಗಳನ್ನು ಬಲಪಡಿಸುವ, ಹಣಕಾಸು ಲಭ್ಯತೆಯನ್ನು ಸುಧಾರಿಸುವ ಮತ್ತು ಸಾಗರೋತ್ತರ ಮಾರುಕಟ್ಟೆಯಲ್ಲಿ ರಫ್ತು ಸೌಲಭ್ಯ ಕೇಂದ್ರಗಳನ್ನು ವಿಸ್ತರಿಸುವ ಮೂಲಕ ದೇಶದ ಜವಳಿ ರಫ್ತನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ ಗಮನಹರಿಸುತ್ತಿದೆ ಎಂದು ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಜವಳಿ ಸಮಾವೇಶ 2026 ಉದ್ಘಾಟಿಸಿ ಮಾತನಾಡಿದ ಸಚಿವರು, ಭಾರತೀಯ ಜವಳಿ ಉತ್ಪನ್ನಗಳನ್ನು ಹೆಚ್ಚಿನ ಅಂತಾರಾಷ್ಟೀಯ ಮಾರುಕಟ್ಟೆಗಳಿಗೆ ತಲುಪಿಸಲು ಸರ್ಕಾರ ಶ್ರಮಿಸುತ್ತಿದೆ. ಹೊಸ ರಫ್ತುದಾರರಿಗೆ ಮಾಹಿತಿ ನೀಡಲು ಮತ್ತು ಅವರನ್ನು ಪ್ರೋತ್ಸಾಹಿಸಲು ವಿವಿಧ ದೇಶಗಳ ರಫ್ತು ಸೌಲಭ್ಯ ಕೇಂದ್ರಗಳನ್ನು ಸ್ಥಾಪಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಜವಳಿ ಉದ್ಯಮಗಳು ಎದುರಿಸುತ್ತಿರುವ ಆರ್ಥಿಕ ಸಮಸ್ಯೆಗಳನ್ನು ಪರಿಹರಿಸಲು ಸರ್ಕಾರ ಕ್ರಮ ಕೈಗೊಳ್ಳುತ್ತಿದೆ. ಈ ವಲಯಕ್ಕೆ ಹೆಚ್ಚಿನ ಸಾಲದ ಹರಿವನ್ನು ಸುಗಮಗೊಳಿಸಲು ಜವಳಿ ಸಚಿವಾಲಯ ಹಣಕಾಸು ಸೇವೆಗಳ ಇಲಾಖೆ ಮತ್ತು ಬ್ಯಾಂಕರ್ಗಳೊಂದಿಗೆ ಚರ್ಚೆ ನಡೆಸಿದೆ ಎಂದು ಅವರು ತಿಳಿಸಿದರು. ದೇಶದಲ್ಲಿ ಅತಿ ಹೆಚ್ಚು ಉದ್ಯೋಗ ಸೃಷ್ಟಿಸುವ ಪ್ರಮುಖ ವಲಯಗಳಲ್ಲಿ ಜವಳಿ ವಲಯವು ಒಂದಾಗಿದೆ. ಪ್ರಸ್ತುತ ಸರ್ಕಾರದ ಅವಧಿಯಲ್ಲಿ ಈ ವಲಯದಲ್ಲಿ ಸುಮಾರು 5 ಕೋಟಿ ಜನರು ಉದ್ಯೋಗ ಪಡೆದಿದ್ದಾರೆ ಎಂದು ಸಚಿವ ಗಿರಿರಾಜ್ ಸಿಂಗ್ ಹೇಳಿದರು. ಪ್ರಕೃತಿಯ ಸಮತೋಲನ ಕಾಪಾಡಲು ಹಾಗೂ ಭವಿಷ್ಯದ ಪೀಳಿಗೆಗೆ ಅಮೂಲ್ಯ ಪರಂಪರೆಯನ್ನು ಉಳಿಸಲು ಅರಣ್ಯ ಮತ್ತು ವನ್ಯಜೀವಿಗಳನ್ನು ಸಂರಕ್ಷಿಸುವುದು ಅಗತ್ಯವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ವನ್ಯಜೀವಿ ಸಪ್ತಾಹ 2026 ಸಂದರ್ಭದಲ್ಲಿ ನೀಡಿದ ಸಂದೇಶದಲ್ಲಿ, ವನ್ಯಜೀವಿಗಳು ಮತ್ತು ಅವುಗಳ ಆವಾಸ ಸ್ಥಳಗಳ ಸಂರಕ್ಷಣೆಗೆ ಪ್ರತಿಯೊಬ್ಬ ನಾಗರಿಕರು ಕೊಡುಗೆ ನೀಡುವಂತೆ ಅವರು ಕರೆ ನೀಡಿದ್ದಾರೆ. ಕಳೆದ 1 ದಶಕದಲ್ಲಿ ವನ್ಯಜೀವಿ ಸಂರಕ್ಷಣೆಯಲ್ಲಿ ಭಾರತ ಸಾಧಿಸಿರುವ ಪ್ರಗತಿಯನ್ನು ಅವರು ಉಲ್ಲೇಖಿಸಿದೆ. ಚೀತಾ ಯೋಜನೆಯ ಯಶಸ್ಸು, ಗ್ರೇಟ್ ಇಂಡಿಯನ್ ಬಸ್ಟರ್ಡ್, ಗೆಂಡಾ ಮೃಗ, ನದಿ ಡಾಲ್ಫಿನ್ ಹಾಗೂ ಹಿಮಚಿರತೆಯಂತಹ ಪ್ರಭೇದಗಳ ಸಂರಕ್ಷಣೆ ಪ್ರಯತ್ನಗಳನ್ನು ಅವರು ಪ್ರಸ್ತಾಪಿಸಿದರು. ಅಂತಾರಾಷ್ಟೀಯ ದೊಡ್ಡ ಬೆಕ್ಕುಗಳ ಒಕ್ಕೂಟದ ಮೂಲಕ ದೊಡ್ಡ ಬೆಕ್ಕುಗಳ ಸಂರಕ್ಷಣೆಗೆ ಜಾಗತಿಕ ಸಹಕಾರ ಉತ್ತೇಜಿಸುವಲ್ಲಿ ಭಾರತ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಹಬ್ಬದ ಋತುವಿನಲ್ಲಿ ಹೆಚ್ಚುವರಿ ಸಕ್ಕರೆ ಸಂಗ್ರಹ ತಡೆಗಟ್ಟಲು ಆ ಗ್ರಾಹಕರಿಗೆ ನಿರಂತರ ಪೂರೈಕೆ ಖಚಿತಪಡಿಸಲು ಕೇಂದ್ರ ಸರ್ಕಾರ ಸಕ್ಕರೆ ದಾಸ್ತಾನು ನಿಯಮಗಳನ್ನು ಪರಿಷ್ಕರಿಸಿದೆ. ಈ ತಿಂಗಳ 15ರಿಂದ ಜಾರಿಗೆ ಬರುವಂತೆ ಸಕ್ಕರೆ ವ್ಯಾಪಾರಿಗಳ ದಾಸ್ತಾನು ಅವಧಿಯನ್ನು 15 ದಿನಗಳಿಗೆ ಸೀಮಿತಗೊಳಿಸಲಾಗಿದ್ದು, ಗರಿಷ್ಠ ದಾಸ್ತಾನು ಮಿತಿಯನ್ನು 1,000 ಕ್ವಿಂಟಲ್ಗೆ ನಿಗದಿಪಡಿಸಲಾಗಿದೆ. ಈ ನಿಯಮ ನವೆಂಬರ್ ಅಂತ್ಯದವರೆಗೆ ಜಾರಿಯಲ್ಲಿರಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪರಿಷ್ಕೃತ ನಿಯಮಗಳಡಿ ಕೋಲ್ಕತ್ತಾ ಮತ್ತು ಅದರ ವಿಸ್ತೃತ ಮಹಾನಗರ ಪ್ರದೇಶಗಳು ಹಾಗೂ ಅಸ್ಸಾಂನಲ್ಲಿ ಸಕ್ಕರೆ ದಾಸ್ತಾನು ಮಿತಿಯನ್ನು 2,000 ಕ್ವಿಂಟಲ್ಗೆ ನಿಗದಿಪಡಿಸಲಾಗಿದೆ. ಆಹಾರ ಭದ್ರತೆಯನ್ನು ಕಾಪಾಡಲು ದೇಶಗಳು ಕೈಗೊಳ್ಳುವ ನ್ಯಾಯಸಮ್ಮತ ಕ್ರಮಗಳನ್ನು ಆಹಾರದ ಶಸ್ತೀಕರಣ ಎಂದು ಪರಿಗಣಿಸಬಾರದು ಎಂದು ಭಾರತ ಎಚ್ಚರಿಸಿದೆ. ಅಮೆರಿಕದ ಮಿಲ್ವಾಕಿಯಲ್ಲಿ ನಡೆದ G20 ವಾಣಿಜ್ಯ ಸಚಿವರ ಸಭೆಯ ಅಧಿವೇಶನದಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಈ ವಿಷಯ ತಿಳಿಸಿದರು. ಆಹಾರವು ಭದ್ರತೆ, ಸ್ಥಿರತೆ ಮತ್ತು ಸಹಕಾರದ ಮೂಲವಾಗಿರುವುದನ್ನು ಖಚಿತಪಡಿಸಿಕೊಳ್ಳುವುದು ಎಲ್ಲರ ಸಾಮೂಹಿಕ ಉದ್ದೇಶವಾಗಬೇಕು ಎಂದು ಅವರು ಹೇಳಿದರು. ಭಾರತ ಮತ್ತು ಐರೋಪ್ಯ ಒಕ್ಕೂಟದ ನಡುವಿನ ಮುಕ್ತ ವ್ಯಾಪಾರಕ್ಕೆ ಒಪ್ಪಂದಕ್ಕೆ ಸಂಬಂಧಕ್ಕೆ ಸಹಿ ಹಾಕುವುದು ಹಾಗೂ ಅದನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಆಗಿರುವ ಪ್ರಗತಿಯನ್ನು ಸಚಿವರು ಪರಿಶೀಲಿಸಿದರು. ರಕ್ಷಣಾ ಪಡೆಗಳ 3 ವಿಭಾಗಗಳ ನಡುವೆ ಪ್ರಸ್ತುತ ಒತ್ತು ನೀಡಲಾಗುತ್ತಿರುವ ಸಮನ್ವಯ ಮತ್ತು ಏಕೀಕರಣದ ಮನೋಭಾವವನ್ನು

0: ರಕ್ಷಣಾ ಲೆಕ್ಕಪತ್ರ ಇಲಾಖೆಯ ಹಣಕಾಸು ವ್ಯವಸ್ಥೆಯಲ್ಲೂ ಅಳವಡಿಸಿಕೊಳ್ಳಬೇಕಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಲಹೆ ನೀಡಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ರಕ್ಷಣಾ ಲೆಕ್ಕಪತ್ರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಹಣಕಾಸು ವ್ಯವಸ್ಥೆಗಳನ್ನು ಏಕೀಕರಿಸಿದರೆ ಸಂಪೂರ್ಣ ರಕ್ಷಣಾ ನಿರ್ವಹಣೆ ಮತ್ತಷ್ಟು ಪರಿಣಾಮಕಾರಿಯಾಗಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದು ಶ್ರೀಲಂಕಾದ ಆಡಳಿತಾರೂಢ ಜನತಾ ವಿಮುಕ್ತಿ ಪೆರುಮುನದ ಪ್ರಧಾನ ಕಾರ್ಯದರ್ಶಿ ತಿಲ್ವಿನ್ ಸಿಲ್ವಾ ನೇತೃತ್ವದ ನಿಯೋಗವನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ಭೇಟಿಯ ಸಂದರ್ಭದಲ್ಲಿ ಉಭಯ ರಾಷ್ಟಗಳ ನಡುವಿನ ಗಾಢವಾದ ಸ್ನೇಹ ಸಂಬಂಧವನ್ನು ಬಲಪಡಿಸುವ ಕುರಿತು ಚರ್ಚಿಸಲಾಯಿತು. ವಿಶ್ವಾಸಾರ್ಹ ಪಾಲುದಾರನಾಗಿ ಭಾರತ ಯಾವಾಗಲೂ ಶ್ರೀಲಂಕಾದ ಪ್ರಗತಿ ಮತ್ತು ಸಮೃದ್ಧಿಯನ್ನು ಬೆಂಬಲಿಸುತ್ತಿದೆ ಎಂದು ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ದೇಶಾದ್ಯಂತ ನಾಳೆ ಗಾಂಧಿ ಜಯಂತಿ ಹಿನ್ನೆಲೆಯಲ್ಲಿ ವಿಶೇಷ ಗ್ರಾಮ ಸಭೆಗಳು ನಡೆಯಲಿವೆ. ಗ್ರಾಮೀಣ ಭಾರತದ ಜೀವನ ಗುಣಮಟ್ಟ ವೃದ್ಧಿಸಲು ಮತ್ತು ಸಾರ್ವಜನಿಕ ಸೇವೆಗಳನ್ನು ಸುಧಾರಿಸಲು ಪಂಚಾಯಿತಿಗಳನ್ನು ಬಲಪಡಿಸುವುದು ಈ ಉದ್ದೇಶವಾಗಿದೆ ಎಂದು ನಾಳಿನ ಗ್ರಾಮ ಸಭೆಗಳು ಕಾರ್ಯನಿರ್ವಹಿಸಲಿವೆ. ಜನತಾ ಯೋಜನೆ ಆಂದೋಲನ 2026-27 ನಾಳೆ ಚಾಲನೆಗೊಳ್ಳಲಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಈ ಯೋಜನೆಯಡಿ ಗ್ರಾಮ ಪಂಚಾಯಿತಿಗಳು ಆಯಾ ಗ್ರಾಮ ಪಂಚಾಯಿತಿಯ ಆಯವ್ಯಯ ಅಭಿವೃದ್ಧಿ ಯೋಜನೆ 2027-28 ತಯಾರಿಸಲಿವೆ. ಈ ಆಂದೋಲನ 2018 ನಡೆಯುತ್ತಿದ್ದು 2.5 ಲಕ್ಷಕ್ಕೂ ಅಧಿಕ ಗ್ರಾಮ ಪಂಚಾಯಿತಿಗಳು ತಮ್ಮ ತಮ್ಮ ಯೋಜನೆಗಳನ್ನು ಇ ಗ್ರಾಮ್ ಸ್ವರಾಜ್ ಪೋರ್ಟಲ್ನಲ್ಲಿ ಸಲ್ಲಿಸಲಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ವೋಕಲ್ ಫಾರ್ ಲೋಕಲ್ ಅಂದರೆ ಸ್ಥಳೀಯ ಉತ್ಪನ್ನಗಳಿಗೆ ಧ್ವನಿಗೂಡಿಸಿ ಎಂಬುದರ ಕುರಿತು ವರದಿಯಿದೆ. ದೇಶದಲ್ಲಿ ಗ್ರಾಹಕರ ಆಯ್ಕೆಗಳು ಬದಲಾಗುತ್ತಿವೆ. ಮೊದಲು ಆಮದು ಮಾಡಿಕೊಂಡ ಮತ್ತು ಬಹುದೊಡ್ಡ ಬ್ರ್ಯಾಂಡ್ಗಳ ವಸ್ತುಗಳನ್ನು ಬಯಸುತ್ತಿದ್ದ ಜನರು ಈಗ ದೇಶೀಯ ಉತ್ಪನ್ನಗಳತ್ತ ಒಲವು ತೋರುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ದೇಶೀಯ ಉತ್ಪನ್ನಗಳಿಗೆ ಮಾರುಕಟ್ಟೆ ಬೇಡಿಕೆ ಹೆಚ್ಚಾಗಿದ್ದರಿಂದ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಹಾಗೂ ಕರಕುಶಲಕರ್ಮಿಗಳಿಗೆ ಹೆಚ್ಚಿನ ಕೆಲಸ ದೊರಕುತ್ತಿದೆ. ಸ್ಥಳೀಯ ಉತ್ಪನ್ನಗಳಿಗೆ ಬೆಂಬಲ ನೀಡಬೇಕೆಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆಯ ಮೇರೆಗೆ ದೇಶದ ಬಹುಪಾಲು ಜನರು ವಿದೇಶಿ ವಸ್ತುಗಳಿಗಿಂತ ಹೆಚ್ಚಾಗಿ ದೇಶೀಯ ಉತ್ಪನ್ನಗಳ ಖರೀದಿ ಹಾಗೂ ಬಳಕೆಗೆ ಮುಂದಾಗುತ್ತಿದ್ದಾರೆ. ವಿಕಸಿತ ಭಾರತದ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವಲ್ಲಿ ವಿದ್ಯಾರ್ಥಿಗಳು ಪ್ರಮುಖ ಪಾತ್ರ ವಹಿಸಲಿದ್ದು, ಜವಾಬ್ದಾರಿಯುತ ನಾಗರಿಕತೆ ಮತ್ತು ಸಕ್ರಿಯ ಪಾಲ್ಗೊಳ್ಳುವಿಕೆಯ ಮೂಲಕ ಸ್ವಚ್ಛ, ಹಸಿರು ಹಾಗೂ ಆರೋಗ್ಯಕರ ಭಾರತ ನಿರ್ಮಾಣಕ್ಕೆ ಕೊಡುಗೆ ನೀಡಬೇಕು ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಸಲಹೆ ನೀಡಿದ್ದಾರೆ. ದೆಹಲಿ ವಿಶ್ವವಿದ್ಯಾಲಯದ ಗಾರ್ಗಿ ಕಾಲೇಜಿನಲ್ಲಿ 1 ದಿನ 1 ಗಂಟೆ ಎಲ್ಲರೊಂದಿಗೆ ಅಭಿಯಾನದಡಿ ಇಂದು ಶ್ರಮದಾನ ಮತ್ತು ಸ್ವಚ್ಛತಾ ಕಾರ್ಯಕ್ಕೆ ನೇತೃತ್ವ ವಹಿಸಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ ಅವರು, ಸ್ವಚ್ಛತಾ ಚಟುವಟಿಕೆಗಳಿಗೆ ಪ್ರತಿಯೊಬ್ಬರೂ ಕನಿಷ್ಠ 30 ನಿಮಿಷ ಮೀಸಲಿಡುವಂತೆ ಕರೆ ನೀಡಿದರು. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ ಪುರುಷರ ಹಾಕಿ ಸ್ಪರ್ಧೆಯ ಸೆಮಿಫೈನಲ್ ಪಂದ್ಯದಲ್ಲಿಂದು ಭಾರತ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ತಂಡವನ್ನು 4-3 ಗೋಲುಗಳಿಂದ ಮಣಿಸಿ ಫೈನಲ್ ಪ್ರವೇಶಿಸಿದೆ. ಈ ಮೂಲಕ ಭಾರತಕ್ಕೆ ಮತ್ತೊಂದು ಪದಕ ಖಚಿತವಾಗಿದೆ. ಹರ್ಮನ್ ಪ್ರೀತ್ 2 ಗೋಲು ಗಳಿಸಿದರೆ ಸುಖಜೀತ್ ಸಿಂಗ್ ಮತ್ತು ಅಭಿಷೇಕ್ ತಲಾ 1 ಗೋಲು ಗಳಿಸಿದರು. ದಕ್ಷಿಣ ಕೊರಿಯಾ ಮತ್ತು ಮಲೇಷ್ಯಾ ನಡುವಿನ 2ನೇ ಸೆಮಿಫೈನಲ್ನಲ್ಲಿ ಗೆಲುವು ಸಾಧಿಸಿದ ತಂಡವನ್ನು ಶನಿವಾರ ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಭಾರತ ಎದುರಿಸಲಿದೆ. ಗ್ರೀಕೋ ರೋಮನ್ ಕುಸ್ತಿ ಸ್ಪರ್ಧೆಯ ಪುರುಷರ 97 ಕೆಜಿ ವಿಭಾಗದಲ್ಲಿ ಭಾರತದ ಕುಸ್ತಿಪಟು ನಿತೇಶ್ ಸಿವಾಚ್ ಬೆಳ್ಳಿ ಪದಕ ವಿಜೇತರಾಗಿದ್ದಾರೆ. ಪುರುಷರ ಸ್ಕ್ವಾಷ್ ವಿಭಾಗದ ಸೆಮಿಫೈನಲ್ನಲ್ಲಿ ಮಲೇಷ್ಯಾ ವಿರುದ್ದ 1-2 ಅಂತರದಲ್ಲಿ ಸೋಲು ಅನುಭವಿಸಿದ ಭಾರತದ ಪುರುಷರ ತಂಡ ಕಂಚಿನ ಪದಕಕ್ಕೆ ತೃಪ್ತಿಪಟ್ಟಿಕೊಂಡಿದೆ. ಇದೇ ವೇಳೆ ಮಹಿಳೆಯರ ಸ್ಕ್ವಾಷ್ ಸೆಮಿಫೈನಲ್ನಲ್ಲಿ ಭಾರತದ ಮಹಿಳಾ ತಂಡ ಕೂಡ ಹಾಂಕಾಂಗ್ ವಿರುದ್ದ 1-2 ಅಂತರದಲ್ಲಿ ಸೋತು ಕಂಚಿನ ಪದಕವನ್ನು ಪಡೆದುಕೊಂಡಿದೆ. ಇದರೊಂದಿಗೆ ಭಾರತದ ಒಟ್ಟು ಪದಕಗಳ ಸಂಖ್ಯೆ 65ಕ್ಕೆ ತಲುಪಿದ್ದು, ಇದರಲ್ಲಿ 10 ಚಿನ್ನ, 23 ಬೆಳ್ಳಿ ಮತ್ತು 32 ಕಂಚಿನ ಪದಕಗಳು ಸೇರಿವೆ. ಪ್ರಸ್ತುತ ಭಾರತ ಪದಕ ಪಟ್ಟಿಯಲ್ಲಿ 8ನೇ ಸ್ಥಾನದಲ್ಲಿದೆ. ಪದಕ ವಿಜೇತ ಕ್ರೀಡಾಪಟುಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. 2027ರ ಆರ್ಥಿಕ ವರ್ಷದ ಎರಡನೇ ತ್ರೈಮಾಸಿಕದಲ್ಲಿ ಭಾರತದ ಆರ್ಥಿಕತೆ 7.3% ಬೆಳವಣಿಗೆ ಹೊಂದಲಿದೆ ಎಂದು ಅಂದಾಜಿಸಲಾಗಿದೆ. ದೇಶೀಯ ಬೇಡಿಕೆ ಮತ್ತು ಬಂಡವಾಳ ಹೂಡಿಕೆ ಆರ್ಥಿಕತೆಗೆ ಪೂರಕವಾಗಿರಲಿದ್ದು, ಜಾಗತಿಕ ಧ್ರುವೀಕರಣ ಮತ್ತು ಪೂರೈಕೆ ಸರಪಳಿಯಲ್ಲಿನ ಅಡಚಣೆ ಆರ್ಥಿಕತೆಗೆ ಮಾರಕವಾಗುವ ಸಂಭವವಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯದ ಮಾಸಿಕ ವರದಿ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಜವಳಿ ರಫ್ತು ಹೆಚ್ಚಿಸಲು ಸರ್ಕಾರ ಕ್ರಮ, ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್. ಗ್ರಾಹಕರಿಗೆ ನಿರಂತರ ಸಕ್ಕರೆ ಪೂರೈಕೆ ಖಚಿತಪಡಿಸಲು ದಾಸ್ತಾನು ನಿಯಮ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ಗಾಂಧಿ ಜಯಂತಿ ಹಿನ್ನೆಲೆಯಲ್ಲಿ ನಾಳೆ ದೇಶಾದ್ಯಂತ ವಿಶೇಷ ಗ್ರಾಮ ಸಭೆಗಳ ಆಯೋಜನೆ. ಏಷ್ಯನ್ ಗೇಮ್ಸ್ ಪುರುಷರ ಹಾಕಿ ಸ್ಪರ್ಧೆಯಲ್ಲಿ ಪಾಕಿಸ್ತಾನ ತಂಡವನ್ನು ಮಣಿಸಿ ಫೈನಲ್ ಪ್ರವೇಶಿಸಿದ ಭಾರತ ತಂಡ. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ಸ್ನೇಹಿತರೆ, ಇವತ್ತಿನ ಸಿರಿಗಂಧ ಕಾರ್ಯಕ್ರಮ ಕೇಳೋದಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮನ್ನು ಪ್ರೀತಿಯಿಂದ ಬರಮಾಡಿಕೊಡ್ತಾ ಇರೋದು ನಿಮ್ಮ ಬಾನುಲಿಗಳಿಯ ಗಣಪತಿ ಆರ್ ಭಟ್. ಸ್ನೇಹಿತರೆ, ವಾಡಿಕೆಯಂತೆ ಈ ವರ್ಷ ಮಳೆ ಆಗಿದ್ರೆ ನಮ್ಮಲ್ಲಿ ಕೆರೆ ಜಲಾಶಯಗಳು ತುಂಬಿ ತುಳುಕಬೇಕಾಗಿತ್ತು, ಕೆರೆ ಕೋಡಿಗಳು ಹರಿಬೇಕಾಗಿತ್ತು, ಮತ್ತೆ ಜಲಾಶಯಗಳು ತುಂಬಿ ಕಾಲುವೆಗಳಲ್ಲಿ ನೀರು ಹರಿಬೇಕಾಗಿತ್ತು, ಕೃಷಿ ಭೂಮಿ ಸಂಪನ್ನವಾಗಿರಬೇಕಾಗಿತ್ತು. ಆದರೆ ದುರ್ದೈವಶಾತ್ ಈ ಸಲ ಮಳೆ ಸರಿಯಾಗಿ ಆಗಿಲ್ಲ ಅನ್ನುವಂತಹ ಕೊರಗು ನಮ್ಮೆಲ್ಲರಲ್ಲೂ ಕೂಡ ಇದೆ. ಇದು ನಾವೇ ಮಾಡಿಕೊಂಡ ಅಪರಾಧ ಇರಬಹುದೇನೋ. ಯಾಕೆಂದರೆ ಪ್ರತಿ ವರ್ಷ ಸ್ವಲ್ಪ ಆದರೂ ಮಳೆ ಇರ್ತಾ ಇತ್ತು, ಆತಂಕ ಅಷ್ಟಾಗಿ ಇರ್ತಾ ಇರಲಿಲ್ಲ. ಆದರೆ ಈ ಸಲ ಮಳೆ ಕಡಿಮೆ ಇದೆ, ಆತಂಕ ಹೆಚ್ಚಿಗೆ ಆಗಿಬಿಟ್ಟಿದೆ. ಹೌದು, ನಮಗೆ ನೀರು ಬೇಕು, ಭವಿಷ್ಯದಲ್ಲಿ ನೀರು ಬೇಕು ಅಂದರೆ ಈ ಮಳೆಗಾಲದಲ್ಲಿ ಚೆನ್ನಾಗಿ ಮಳೆ ಆಗಬೇಕು. ಆದರೆ ಮಳೆ ಆಗಿಲ್ಲ ಅಂತಂದರೆ ಭವಿಷ್ಯದಲ್ಲಿ ನಮಗೆ ಖಂಡಿತ ಕುಡಿಯುವ ನೀರಿಗೂ ಕೂಡ ತತ್ವಾರ ಆಗಬಹುದು ಅನ್ನುವಂತಹ ಆತಂಕ ಈಗಲೇ, ಅಂದರೆ ಈಗಲೇ ಅಂದರೆ ಮಳೆಗಾಲ ಇನ್ನೇನು ಕಳೆಯುವಂತಹ ಸಮಯ ಇದು. ಮಳೆಗಾಲ ಕಳೆದು ಚಳಿಗಾಲವನ್ನು ಆಹ್ವಾನಿಸೋದಕ್ಕೆ ನಾವು ಎದುರು ನೋಡಬೇಕಾಗಿದ್ದಂತಹ ಕಾಲ ಇದು. ಆದರೆ ಮಳೆ ಸರಿಯಾಗಿ ಆಗಿಲ್ಲ, ಅಲ್ಲಲ್ಲಲ್ಲಿ ತುಂತುರು ಮಳೆಗಳು ಈಗಲೂ ಕೂಡ ಆಗ್ತಾ ಇದೆ. ಆದರೆ ಅದ್ಯಾವುದೂ ಕೂಡ ಆಶಾದಾಯಕ ಆಗಿಲ್ಲ. ಹೌದು, ನೀರು ನಮಗೆ ಅತ್ಯಮೂಲ್ಯ, ನೀರು ಅತ್ಯಮೂಲ್ಯ. ನೀರನ್ನು ನಾವು ಕಾಪಾಡಿಕೊಳ್ಬೇಕು. ಕಾಪಾಡಿಕೊಂಡಿಲ್ಲ ಅಂತಂದರೆ ಖಂಡಿತವಾಗಿ ಕೂಡ ಭವಿಷ್ಯ ತುಂಬ ಅದು ನೆನೆಸ್ಕೊಳ್ಳೋದಕ್ಕೂ ಕೂಡ ಆಗೋಲ್ಲ, ಅಷ್ಟು ಅದು ಆಪತ್ಕಾರಿ ಆಗಿರುತ್ತೆ ಅಂತ ಅನಿಸುತ್ತೆ ಈ ವರ್ಷದ ಮಳೆಯನ್ನು ನೋಡಿದರೆ. ಹೌದು, ಈ ನಿಟ್ಟಿನಲ್ಲಿ ನಾವು ನೀರನ್ನು ಮಿತವಾಗಿ ಬಳಸಬೇಕು ಅನ್ನುವಂತಹ ಸ್ಲೋಗನ್ ಎಲ್ಲ ಕಡೆಗಳಲ್ಲೂ ಕೂಡ ನಾವು ಕೇಳೇ ಕೇಳ್ತೀವಿ. ನೀರಿನ ಮಿತವ್ಯಯ ಅಥವಾ ನೀರಿನ ಮಿತವಾದಂತಹ ಬಳಕೆ ಇದೆಯಲ್ಲ, ಇದು ನಮ್ಮ ದೈನಂದಿನ ಜೀವನದಲ್ಲಿ ನೀರನ್ನು ವ್ಯರ್ಥ ಮಾಡದೆ ಅಗತ್ಯಕ್ಕೆ ತಕ್ಕಂತೆ ಜಾಗರೂಕತೆಯಿಂದ ಬಳಸೋದು. ಹೌದು, ಇದು ಈ ಕಾಲದ ಈ ಹೊತ್ತಿನ ಒಂದು ಅತ್ಯಂತ ಅವಶ್ಯಕತೆಗಳಲ್ಲಿ ಒಂದು. ಬನ್ನಿ ಸ್ನೇಹಿತರೆ, ಇವತ್ತಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ನೀರಿನ ಮಿತವ್ಯಯವನ್ನು ನಾವು ಈ ಸಲ ಹೇಗೆ ಮಾಡಬಹುದು ಅನ್ನೋದರ ಕುರಿತಾಗಿ ಚರ್ಚೆಯನ್ನು ಮಾಡ್ತಾ ಕನ್ನಡದ ಸುಮಧುರವಾಗಿರುವಂತಹ ಗೀತೆಗಳನ್ನು ಕೇಳ್ತಾ ಸಾಗೋಣ ಸಿರಿಗಂಧದ ಇವತ್ತಿನ ಪಯಣದಲ್ಲಿ. ಬನ್ನಿ, ಮೊದಲ ಗೀತೆ ಬರ್ತಾ ಇದೆ ಅಂಬರ ಚಿತ್ರದಿಂದ ಆಯ್ದ ಗೀತೆ ಸೈಂದವಿ, ಹಾಗೆಯೇ ಮುಜೀಬುರ ರೆಹಮಾನ್ ಗೀತೆಗೆ ಧ್ವನಿಯಾಗಿದ್ದಾರೆ. ಕುಸುಮಪ್ರಿಯ ಬರೆದಿರುವಂತಹ ಗೀತೆ ಅಭಿಮಾನ್ ರಾಯ್ ಅವರ ಸಂಗೀತ.

ಭೂಮಿಯ ಮೇಲ್ಮೈ ಮೇಲೆ ಏನಿದೆ ಅದು ಶೇಕಡ 71% ನೀರಿನಿಂದ ಆವೃತವಾಗಿದೆ ಅನ್ನೋದು ಖಂಡಿತ ಆಶ್ಚರ್ಯ ನಮಗೆ ತರಬರದು. ಆದರೆ ಶೇಕಡ 97% ನೀರು ಉಪ್ಪು ನೀರಿನ ಸಾಗರ ಅನ್ನೋದು ಸತ್ಯ. ಕೇವಲ ಶೇಕಡ 3% ಮಾತ್ರ ನಮಗೆ ಸಿಹಿ ನೀರು ಲಭ್ಯ ಇರುತ್ತೆ. ಅದರಲ್ಲೂ ಕೂಡ ಬಹುಪಾಲು ಹಿಮ ನದಿಗಳ ರೂಪದಲ್ಲಿ ಇದೆ. ಹಾಗಾಗಿ ಅದು ಕುಡಿಯೋದಿಕ್ಕೆ ಬಳಕೆ ಆಗಲ್ಲ. ಇನ್ನು ನಮ್ಮ ಬಳಕೆಗೆ ಸಿಗೋದು ಎಷ್ಟಪ್ಪ ಅಂತಂದ್ರೆ ಅದು ಶೇಕಡ 1%ಕ್ಕಿಂತ ಕಡಿಮೆ. ಅಂದ್ರೆ ಸರಾಸರಿ ನಮಗೆ ಎಷ್ಟು ನೀರು ಸಿಗತ್ತೆ ಅದರಲ್ಲಿ 1%, ಅಷ್ಟಕ್ಕಿಂತ ಕಮ್ಮಿ ನೀರು ನಮಗೆ ಕುಡಿಯೋದಿಕ್ಕೆ ಲಭ್ಯ ಇದೆ ಅನ್ನೋದು. ನಾವು ನೀರನ್ನು ಎಷ್ಟು ಅಮೂಲ್ಯ, ಅದು ನಮಗೆ ಹೇಗೆ ಮಿತವಾಗಿ ಬಳಸಬೇಕು ಅನ್ನೋದರ ಮಹತ್ವ, ಇದರ ಬಗ್ಗೆ ವಿಚಾರ ಮಾಡುವಾಗ ನಮಗೆ ಇದು ಮಹತ್ವದ ಅಂಶ ಅಂತ ಅನಿಸುತ್ತೆ. ಹಾಗಾಗಿ ಲಭ್ಯ ಇರುವಂತಹ ಈ ಅಲ್ಪ ಪ್ರಮಾಣದ ನೀರನ್ನು ಉಳಿಸ್ಕೊಡೋದು ಜಾಗತಿಕವಾಗಿಯೂ ಕೂಡ ತುರ್ತು ಒಂದು ಅಗತ್ಯ ಅಂತ ಹೇಳ್ಬೋದು. ಜೊತೆಗೆ ಸದ್ಯಕ್ಕೆ ನಮ್ಮ ತುರ್ತು ಅಗತ್ಯ ಕೂಡ. ಮುಂದಿನ ಗೀತೆ ಬರ್ತಾ ಇದೆ. ಶಮಿತಾ ಮಲ್ಲಾಡ್ ಅವರ ಧ್ವನಿಯಲ್ಲಿ ಅಪ್ಪಯ್ಯ ಚಿತ್ರದಿಂದ ಆಯ್ದ ಗೀತೆ, ಕವಿರಾಜ್ ಬರೆದಿರುವ ಗೀತೆ ಇದು, ಧರ್ಮವೇಶ್ ಅವರ ಸಂಗೀತ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆಯ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್.

ನೀರು ನಮಗೆ ಅತ್ಯಮೂಲ್ಯವಾಗಿರುವಂತಹ ಒಂದು ಸಂಗತಿ ಹೌದು. ಅದರಲ್ಲೂ ಕೂಡ ಮಳೆ ಹೆಚ್ಚಿಗೆ ಆಗದೇ ಇರುವಂತಹ ಈ ವರ್ಷ ನಮಗೆ ನೀರು ಖಂಡಿತವಾಗೂ ಕೂಡ ತುಂಬ ತುಂಬ ಮಹತ್ವವಾಗಿರುವಂತಹ ಅಂಶ ಅನ್ನೋದರಲ್ಲಿ ಯಾವುದೇ ಮಾತಿಲ್ಲ. ಹಾಗಾಗಿ ಈಗಿದ್ದಲೇ ನಾವು ಅಂದರೆ ಇನ್ನು ಬೇಸಿಗೆಗೆ ಸಾಕಷ್ಟು ದಿವಸಗಳಿದ್ದಾವೆ, ಆದರೆ ಈಗಲೇ ನಾವು ಮಿತವಾದಂತಹ ನೀರಿನ ಬಳಕೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗೂ ಕೂಡ ಮುಂದೆ ನಮ್ಮ ದಿನಗಳು ಅಷ್ಟು ದುರ್ದಿನಗಳಾಗಿ ಇರೋದಿಲ್ವೇನೋ ಅನ್ನುವಂತಹ ಒಂದು ವಿಚಾರ. ಆ ದೃಷ್ಟಿಯಿಂದ ನೀರನ್ನು ನಾವು ಹೇಗೆ ದಿನನಿತ್ಯದ ಜೀವನದಲ್ಲಿ ಮಿತವ್ಯಯ ಮಾಡಿ ಅದನ್ನು ಉಳಿಸ್ಕೊಳ್ಬಹುದು ಅನ್ನೋದನ್ನು ಚರ್ಚೆ ಮಾಡ್ತಾ ಹೋಗೋದಾದರೆ ಹೌದು, ಮನೆಯಿಂದಲೇ ಅದು ಆರಂಭ ಆಗಬೇಕು. ಮನೆಯಲ್ಲೇ ನಾವು ಮೊದಲಿಗೆ ಈ ಮಿತವ್ಯಯದ ಪಾಠವನ್ನು ನಾವು ಕಲಿಬೇಕಾಗಿದೆ, ಅನುಸರಿಸಬೇಕಾಗಿದೆ. ಹೇಗೆ ಅನ್ನೋದ್ರ ಬಗ್ಗೆ ವಿಚಾರ ಮಾಡೋಣ. ನಮ್ಮ ಮನೆಗಳಲ್ಲಿ ಪ್ರತಿದಿನ ಅತಿ ಹೆಚ್ಚು ನೀರು ವ್ಯರ್ಥ ಆಗ್ತಾ ಇರುತ್ತೆ. ಅದನ್ನು ತಡೆಯೋದಕ್ಕೆ ಕೆಲವು ಕ್ರಮಗಳನ್ನು ನಾವು ಕೈಗೊಳ್ಳಬಹುದು. ಬೆಳಿಗ್ಗೆ ಎದ್ದಾಗ ಹಲ್ಲು ಜೊತೆ ಅಥವಾ ಮುಖ ತೊಳೆಯೋದೇನಿರುತ್ತೆ ಆ ಸಮಯದಲ್ಲಿಯೂ ಕೂಡ ನಲ್ಲಿಯನ್ನು ನಾವು ಸತತವಾಗಿ ತೆರಿಬಾರದು. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ನೀರನ್ನು ಬಿಟ್ಕೊಳ್ಬೇಕು. ಅಷ್ಟೇ ಅಲ್ಲ, ಅಗತ್ಯ ಇದ್ದಾಗ ಮಾತ್ರ ನೀರನ್ನು ಬಳಸ್ಕೊಳ್ಳೋದನ್ನು ಮನೆಯಲ್ಲಿ ರೂಢಿ ಮಾಡಿಕೊಳ್ಬೇಕು. ಇನ್ನು ಸ್ನಾನ ಮಾಡೋದಕ್ಕೆ ಶವರ್ಗಳನ್ನು ಬಳಸೋ ಬದಲಿಗೆ ಬಕೆಟ್ ಅಥವಾ ಮಗ್ಗಗಳನ್ನು ಬಳಸ್ಕೊಂಡ್ರೆ ಅವಾಗ ನೀರು ಸಾಕಷ್ಟು ಪ್ರಮಾಣದಲ್ಲಿ ಉಳಿತಾಯ ಆಗತ್ತೆ ನಮ್ಮ ಮನೆಗಳಲ್ಲಿ. ವಾಷಿಂಗ್ ಮಿಷಿನ್ ಮತ್ತು ಡಿಶ್ ವಾಷರ್ಗಳನ್ನು ಬಟ್ಟೆ ಪಾತ್ರೆಗಳನ್ನು ಸಂಪೂರ್ಣವಾಗಿ ತುಂಬಿದಾಗ ಮಾತ್ರ ಚಾಲು ಮಾಡಬೇಕು. ಆವಾಗ ನೀರು ಹೆಚ್ಚೆಚ್ಚು ಉಳಿತಾಯ ಆಗುತ್ತೆ. ಇದು ಮನೆಯ ಮಟ್ಟಿಗೆ ನಾವು ಈ ರೀತಿಯಾಗಿ ನೀರಿನ ಮಿತವ್ಯಯವನ್ನು ಸಾಧಿಸೋದಕ್ಕೆ ಉಪಾಯವನ್ನು ಮಾಡಬಹುದು. ಮುಡಿ ಬರ್ತಾ ಇದೆ ಆಟೋ ರಾಜ 2013 ಬಿಡುಗಡೆಗೊಂಡಂತಹ ಚಿತ್ರದ ಗೀತೆ. ಅರ್ಜುನ್ ಜನ್ಯ ಸಂಗೀತ ನೀಡಿ ಗೀತೆಗೆ ಧ್ವನಿಯಾಗಿದ್ದಾರೆ. ನಂದೀಶ್ ಬರ್ತಿರುವ ಗೀತೆ ಇದು.

ನೀರು ಅತಿ ಹೆಚ್ಚು ಬಳಕೆ ಆಗುವಂತಹ ಒಂದು ವಲಯ ಅಂತಂದ್ರೆ ಅದು ಕೈಗಾರಿಕಾ ವಲಯ. ಕೈಗಾರಿಕಾ ವಲಯದಲ್ಲಿ ಪ್ರತಿನಿತ್ಯ ಸಾಕಷ್ಟು ನೀರು ಅದು ವ್ಯಯ ಆಗ್ತಾ ಇರುತ್ತೆ. ಜೊತೆಗೆ ನೀರನ್ನ ಮಾಲಿನ್ಯ ಮಾಡುವಂತಹ ಒಂದು ವಲಯ ಕೂಡ ಕೈಗಾರಿಕಾ ವಲಯ ಅನ್ನುವಂಥದ್ದು ಒಂದು ಆಪಾದನೆ. ಈ ದೃಷ್ಟಿಯಿಂದ ಎರಡು ಕೆಲಸ ಕೈಗಾರಿಕೆಯ ವಲಯದಿಂದ ಆಗಬೇಕು. ಒಂದು, ಕೈಗಾರಿಕೆಗಳಲ್ಲಿ ನೀರಿನ ಮಿತವ್ಯಯ ಆಗಬೇಕು. ಜೊತೆಗೆ ಉಳಿದಂತಹ ಒಳ್ಳೆಯ ಅಂದರೆ ಕುಡಿಯಲಿಕ್ಕೆ ಯೋಗ್ಯವಾಗಿರುವಂತಹ ಸೇವಿಸಲಿಕ್ಕೆ ಯೋಗ್ಯವಾಗಿರುವಂತಹ ನೀರನ್ನು ಕೈಗಾರಿಕೆಗಳು ಮಲಿನ ಆಗದ ಹಾಗೆ ಕೈಗಾರಿಕೆಯ ಆಚೆಗೆ ಇರುವಂತಹ ನೀರನ್ನು ಕೂಡ ಕೈಗಾರಿಕಾ ವಲಯ ಸುರಕ್ಷಿತವಾಗಿ ಇಡಬೇಕು. ಈ ಎರಡು ಕೆಲಸಗಳು ಆದಾಗ ನೀರಿನ ಒಂದಿಷ್ಟು ಉಳಿತಾಯ ಖಂಡಿತವಾಗಿಯೂ ಕೂಡ ಆಗುತ್ತೆ. ಕೈಗಾರಿಕೆ ಮತ್ತು ನಮ್ಮ ಕಾರ್ಖಾನೆ ಅಂತ ನಾವೇನು ಕರಿತೀವಿ, ಇದು ನಮ್ಮ ಉತ್ಪಾದನಾ ಪ್ರಕ್ರಿಯೆಗೆ ಅತ್ಯಂತ ಅವಶ್ಯಕ ಕೂಡ. ಉತ್ಪಾದನೆ ಎಷ್ಟರ ಮಟ್ಟಿಗೆ ಆಗುತ್ತೆ ನಮ್ಮ ದೇಶದಲ್ಲಿ ಅನ್ನೋದ್ರ ಮೇಲೆ ನಮ್ಮ ದೇಶದ ಪ್ರಗತಿ ಅದು ನಿರ್ಧಾರ ಆಗುತ್ತೆ. ಆ ದೃಷ್ಟಿಯಿಂದ ಕೈಗಾರಿಕೆ ಅಥವಾ ಕಾರ್ಖಾನೆಗಳು ಬಹಳ ಬಹಳ ಮುಖ್ಯ. ಆದರೆ ಅಪಾರವಾಗಿರುವಂತಹ ಪ್ರಮಾಣದ ನೀರನ್ನು ಇವು ಪ್ರತಿನಿತ್ಯ ಬಳಸ್ಕೊಳ್ತಾವಲ್ಲ, ಆ ದೃಷ್ಟಿಯಿಂದ ನೀರಿನ ಒಂದು ಉಳಿತಾಯ, ನೀರಿನ ಉಳಿತಾಯ ಆಗಬೇಕು ಅನ್ನೋ ದೃಷ್ಟಿಯಿಂದ ಕೈಗಾರಿಕಾ ವಲಯ ಇವತ್ತು ಎಲ್ಲರ ಕೆಂಗಣಿಗೂ ಕೂಡ ಗುರಿಯಾಗಿದೆ. ಹಾಗಾದರೆ ಕೈಗಾರಿಕಾ ವಲಯ ಏನು ಮಾಡಬೇಕು ಅಂತಂದರೆ ನೀರಿನ ಮಿತವ್ಯಯವನ್ನು ಮಾಡಬೇಕು. ಹೇಗೆ ಮಾಡಬೇಕು? ಕೈಗಾರಿಕೆಯಿಂದ ಹೊರಬರುವಂತಹ ಕಲುಷಿತ ನೀರನ್ನು ನದಿಗಳಿಗೆ ಬಿಡೋದ್ರಿಂದ ಜಲಮೂಲನೇ ಕಲುಷಿತ ಆಗುತ್ತೆ. ಹಾಗಾಗಿ ಹಾಗೆ ಮಾಡದೆ ಅದಕ್ಕೆ ಸುರಕ್ಷಿತವಾಗಿರುವಂತಹ ವ್ಯವಸ್ಥೆಯನ್ನು ಮಾಡಬೇಕು. ಸುರಕ್ಷಿತವಾಗಿ ಆ ನೀರು ಅದು ಮತ್ತೆ ಪುನರ್ನವೀಕರಣ ಆಗುವ ಹಾಗೆ, ಪುನರ್ಶುದ್ಧೀಕರಣ ಆಗುವ ಹಾಗೆ ಮಾಡಬೇಕು. ಇದು ಬಹಳ ಮುಖ್ಯ ಅಂತ ಅನಿಸುತ್ತೆ. ವಾಟರ್ ರಿಸೈಕಲಿಂಗ್ ಅಂತ ನಾವು ಹೇಳ್ತೀವಲ್ಲ, ಪ್ರತಿಯೊಂದು ಕೈಗಾರಿಕೆ ಕೂಡ ಇದನ್ನು ಮಾಡಿಕೊಳ್ಬೇಕು. ಮತ್ತು ತಾನು ಬಳಸಿದಂತಹ ನೀರನ್ನು ತಾನೇ ಮತ್ತೆ ಮತ್ತೆ ಅದನ್ನು ಬಳಸ್ಕೊಳ್ಳೋ ಹಾಗೂ ಕೂಡ ಮಾಡುವಂತಹ ವ್ಯವಸ್ಥೆನ ಪ್ರತಿ ಕಾರ್ಖಾನೆ ಅಥವಾ ಕೈಗಾರಿಕೆ ಮಾಡಿಕೊಳ್ಳಬಹುದು. ಜೊತೆಗೆ ಅಲ್ಲೂ ಕೂಡ ಮಿತವ್ಯಯಕ್ಕೆ ನಾನಾ ಥರದ ಮಾರ್ಗಗಳು ಇನ್ನಷ್ಟು ಇದ್ದಾವೆ. ಅವುಗಳನ್ನು ಬಳಸ್ಕೊಂಡಾಗ ಕೈಗಾರಿಕೆ ಅಲ್ಲಿ ಮಿತವ್ಯಯ ಸಾಧನೆ ಮಾಡಬಹುದು ನೀರಿನ ವಿಚಾರದಲ್ಲಿ ಅಂತ ನಾವು ಅಂದ್ಕೊಳ್ಬೋದು. ಹೀಗೆ ಪ್ರತಿಯೊಂದು ಕೈಗಾರಿಕೆಗಳಲ್ಲಿ ಈ ನೀರಿನ ಶುದ್ಧೀಕರಣ ಘಟಕ ಅಂತ ಇರುತ್ತಲ್ಲ, ವಾಟರ್ ರಿಸೈಕಲಿಂಗ್ ಯೂನಿಟ್, ಇದನ್ನು ಸರ್ಕಾರ ಕಂಪಲ್ಸರಿ ಮಾಡಬೇಕು. ಮತ್ತು ಆಗಾಗ ಇನ್ಸ್ಪೆಕ್ಷನ್ಸ್ಗಳನ್ನು ಮಾಡಬೇಕು, ಪರಿಶೀಲನೆ ಮಾಡಿ ಅಲ್ಲಿ ಯಾವ ರೀತಿಯಲ್ಲಿ ಅದು ಬಳಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸರ್ಕಾರ ಕೂಡ ಮುತುವರ್ಜಿಯನ್ನು ವಹಿಸಬೇಕು ಅಂತ ಅನಿಸುತ್ತೆ. ಹೀಗೆಲ್ಲ ಆದಾಗ

ಮುಂದಿನ ಗೀತೆ ಪ್ರಸಾರವಾಗ್ತಾ ಇದೆ. ಬಚ್ಚನ್ ಚಿತ್ರದಿಂದ ಆಯ್ದದ್ದು ಇಂದು ನಾಗರಾಜ್ ಹಾಗೂ ಸುದೀಪ್ ಅವರ ಧ್ವನಿಯಲ್ಲಿ ಗೀತೆ ಮೂಡಿ ಬರ್ತಾ ಇದೆ. ಶಶಾಂಕ್ ಅವರು ಬರೆದಿರುವಂತಹ ಗೀತೆ, ಇದಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದೆ. ಬನ್ನಿ, ಬಚ್ಚನ್ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಇವತ್ತಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಕೇಳೋಣ. ಈ ಗೀತೆಯ ನಂತರ ಇನ್ನೊಂದಿಷ್ಟು ವಿಚಾರವನ್ನು ಮಾತನಾಡೋಣ.

ಹೌದು, ಕೈಗಾರಿಕೆಗಳಲ್ಲಿ ನೀರಿನ ಮಿತವ್ಯಯ ಮಾಡಬೇಕು. ಕೈಗಾರಿಕೆಗಳು ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ನೀರಿನ ಮಿತವ್ಯಯವನ್ನು ಗಣನೀಯವಾಗಿ ಕಡಿಮೆ ಮಾಡಬಹುದು. ಅದರಲ್ಲಿ ಮೊದಲೇದಾಗಿ ಶೂನ್ಯ ದ್ರವ ವಿಸರ್ಜನೆ ಅಂದರೆ ಜೀರೋ ಲಿಕ್ವಿಡ್ ಡಿಸ್ಚಾರ್ಜ್ ZLD, ಇದು ಅತ್ಯಂತ ಪರಿಣಾಮಕಾರಿಯಾಗಿರುವಂತಹ ತಂತ್ರಜ್ಞಾನ. ಈ ಪದ್ಧತಿಯಲ್ಲಿ ಕಾರ್ಖಾನೆಯಿಂದ ಹೊರಬರುವಂತಹ ಒಂದು ಹನಿ ತ್ಯಾಜ್ಯ ನೀರನ್ನು ಕೂಡ ಹೊರಗೆ ಕಾರ್ಖಾನೆ ಬಿಡೋದಿಲ್ಲ. ಅದರ ಬದಲಾಗಿ ಇಡೀ ಜಲತ್ಯಾಜ್ಯವನ್ನು ಸಂಪೂರ್ಣವಾಗಿ ಶುದ್ಧೀಕರಿಸಿ ಪುನಃ ಕಾರ್ಖಾನೆಯ ಒಳಗೆ ಉತ್ಪಾದನೆಗೆ ಬಳಸಲಾಗುತ್ತೆ. ಈ ತಂತ್ರಜ್ಞಾನವನ್ನು ಪ್ರತಿ ಕೈಗಾರಿಕೆ ಅಳವಡಿಸಿಕೊಳ್ಳಬೇಕು. ಈಗಾಗಲೇ ಹೇಳಿದ ಹಾಗೆ ರೀಸೈಕಲ್ ಹಾಗೂ ರೀಯೂಸ್ ಇದು ಪರಿಣಾಮಕಾರಿಯಾಗಿ ಕಾರ್ಖಾನೆಗಳಲ್ಲಿ ಆಗಬೇಕು. ಅಂದರೆ ಮರುಬಳಕೆ ಜೊತೆಗೆ ಮರುಶುದ್ಧೀಕರಣ ಈ ಎರಡೂ ಕೂಡ ಪ್ರತಿ ಕಾರ್ಖಾನೆಯಲ್ಲಿ ಆಗಬೇಕು. ತಂಪುಗೊಳಿಸೋದಕ್ಕೆ ಬಳಸಿದಂತಹ ನೀರನ್ನು ತಣ್ಣಗಾಗಿಸಿ ಮತ್ತೆ ಮತ್ತೆ ಅದೇ ಕೆಲಸಕ್ಕೆ ಬಳಸ್ಕೊಳ್ಬಹುದು. ಅಂದರೆ ಕೂಲಿಂಗ್ ಟವರ್ಸ್ ಅನ್ನುವಂತಹ ಒಂದು ತಂತ್ರಜ್ಞಾನವನ್ನು ಬಳಸಿಕೊಂಡು ಹಾಗೆ ಮಾಡೋದ್ರಿಂದ ನೀರಿನ ಮಿತವ್ಯವನ್ನು ಕೈಗಾರಿಕೆಗಳಲ್ಲಿ ನಾವು ಸಾಧಿಸಬಹುದು. ಇನ್ನು ಡ್ರೈ ಟೆಕ್ನಾಲಜಿ ಅಂದರೆ ಒಣ ತಂತ್ರಜ್ಞಾನದ ಅಳವಡಿಕೆ. ಉದಾಹರಣೆಗೆ ಸಿಮೆಂಟ್ ಕಾರ್ಖಾನೆಗಳಲ್ಲಿ ಒಣ ಪ್ರಕ್ರಿಯೆ ಅಂದರೆ ಡ್ರೈ ಪ್ರೊಸೆಸ್ ಇರುತ್ತೆ. ತಂತ್ರಜ್ಞಾನ ಇದನ್ನು ಬಳಸೋದ್ರಿಂದ ನೀರಿನ ಅಗತ್ಯವೇ ಇರೋದಿಲ್ಲ ಸಿಮೆಂಟ್ ಕಾರ್ಖಾನೆಯಲ್ಲಿ. ಈ ತರಹ ಎಲ್ಲೆಲ್ಲಿ ಅವಶ್ಯಕತೆ ಇರುತ್ತೋ, ಎಲ್ಲೆಲ್ಲಿ ಸಾಧ್ಯವಾಗುತ್ತೋ, ಅಲ್ಲಲ್ಲಿ ಈ ತರಹದ ತಂತ್ರಜ್ಞಾನವನ್ನು ಬಳಸಿಕೊಂಡ್ರೆ ನೀರಿನ ಮಿತವ್ಯಯ ಸಾಧನೆ ಆದ ಹಾಗೆ. ಇನ್ನು ವೆರಿ ಕಾಮನ್ ಆಗಿರುವಂತಹ ಒಂದು ವಿಚಾರ ಅಂತಂದರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್, ಇದು ಕೂಡ ಕಾರ್ಖಾನೆಯಲ್ಲಿ ಅಳವಡಿಸ್ಕೊಳ್ಬೇಕು. ಮಳೆ ನೀರು ಕೊಯ್ಲು ಅಂತ ನಾವೇನು ಕರಿತೀವಿ. ಕೈಗಾರಿಕೆಗಳು ವಿಶಾಲವಾಗಿರುವಂತಹ ಚಾವಣಿ ಮತ್ತು ಎದುರುಗಡೆಗೆ ವಿಶಾಲವಾಗಿರುವಂತಹ ಜಾಗವನ್ನು ಹೊಂದಿರುತ್ತೆ. ಅಲ್ಲಿ ಬೀಳುವಂತಹ ಲಕ್ಷಾಂತರ ಲೀಟರ್ ಮಳೆ ನೀರನ್ನು ಬೃಹತ್ ಟ್ಯಾಂಕ್ಗಳಲ್ಲಿ ಸಂಗ್ರಹಿಸಿ ತಂಗುದಾಣ ಅಥವಾ ಯಂತ್ರಗಳ ಬಳಕೆಗೆ ಉಪಯೋಗಿಸಬಹುದು. ಈ ರೀತಿಯಾಗಿ ಮಳೆ ನೀರು ಕೊಯ್ಲು ಅಂದರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕೂಡ ನಾವು ಯಶಸ್ವಿಯಾಗಿ ಕೈಗಾರಿಕೆಗಳಲ್ಲಿ ಅಳವಡಿಸ್ಕೊಳ್ಬೋದು. ತನ್ಮೂಲಕವಾಗಿ ನೀರಿನ ಮಿತವ್ಯಯ ಅದನ್ನು ನಾವು ಸಾಧಿಸಬಹುದು ಕೈಗಾರಿಕಾ ವಲಯದಲ್ಲಿ. ಮೂಡಿ ಬರ್ತಾ ಇದೆ ಬರ್ಫಿ ಚಿತ್ರದಿಂದ ಆಯ್ದ ಗೀತೆ. ಸೋನು ನಿಗಮ್ ಗೀತೆಗೆ ಧ್ವನಿಯಾಗಿದ್ದಾರೆ ಗೌಸ್ ಫೀರ್. ಬರೆದಿರುವ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತ.

ಇನ್ನು ಅತಿ ಹೆಚ್ಚು ನೀರು ಬಳಕೆ ಆಗುವಂತಹ ಒಂದು ವಲಯ ಯಾವುದು ಅಂತಂದರೆ ಅದು ಕೃಷಿ ವಲಯ. ಕೃಷಿ ವಲಯದಲ್ಲೂ ಕೂಡ ನೀರಿನ ಮಿತವ್ಯಯ ಅದು ಅತ್ಯಂತ ಅವಶ್ಯಕ. ಜಾಗರೂಕವಾಗಿ ನೀರನ್ನು ಕೃಷಿ ವಲಯದಲ್ಲಿ ಬಳಸ್ಕೊಳ್ಬೇಕಾಗತ್ತೆ. ಭಾರತದಂತಹ ಕೃಷಿ ಪ್ರಧಾನವಾಗಿರುವಂತಹ ದೇಶದಲ್ಲಿ ಲಭ್ಯ ಇರುವಂತಹ ಸಿಹಿ ನೀರಿನ ಪೈಕಿ ಶೇಕಡ 80%ಕ್ಕಿಂತ ಹೆಚ್ಚು ನೀರು ಕೃಷಿ ವಲಯಕ್ಕೆ ಬಳಕೆಯಾಗುತ್ತೆ. ಸಾಂಪ್ರದಾಯಿಕ ನೀರಾವರಿ ಪದ್ಧತಿಗಳಿಂದಾಗಿ ಅಪಾರ ಪ್ರಮಾಣದ ನೀರು ಪೋಲಾಗುತ್ತೆ. ಹಾಗಾಗಿ ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನ ಜೊತೆಗೆ ವ್ಯವಸ್ಥಿತ ನಿರ್ವಹಣೆ ಮೂಲಕ ನೀರನ್ನು ಮಿತವಾಗಿ ಬಳಸುವುದು ಇಂದಿನ ತುರ್ತು ಅಗತ್ಯ ಆಗಿದೆ. ಹೇಗೆಲ್ಲ ನಾವು ಆಧುನಿಕ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಳ್ಬಹುದು ಅಂತಂದರೆ ಡ್ರಿಪ್ ಇರಿಗೇಷನ್ ಅಂದರೆ ಹನಿ ನೀರಾವರಿ. ಈ ಪದ್ಧತಿಯಲ್ಲಿ ಪೈಪ್ಗಳ ಮೂಲಕ ನೀರನ್ನು ನೇರವಾಗಿ ಗಿಡಗಳ ಬೇರಿನ ಭಾಗಕ್ಕೆ ಹನಿ ಹನಿಯಾಗಿ ಬಿಡಲಾಗುತ್ತೆ. ಇದರಿಂದ ಶೇಕಡ 50-70% ನೀರು ಉಳಿತಾಯ ಆಗುತ್ತೆ, ಕಳೆ ಬೆಳೆಯುವುದು ಕೂಡ ಕಡಿಮೆ ಆಗುತ್ತೆ. ಇನ್ನು ಸ್ಪ್ರಿಂಕ್ಲರ್ ಇರಿಗೇಷನ್ ಅಂದರೆ ತುಂತುರು ನೀರಾವರಿ. ಇದು ಮಳೆ ಬರುವಂತಹ ಮಾದರಿಯಲ್ಲಿ ಬೆಳೆಗಳ ಮೇಲೆ ನೀರನ್ನು ಚುಮುಕಿಸುವಂತಹ ವ್ಯವಸ್ಥೆಯಾಗಿದೆ. ಇದು ಕಡಿಮೆ ಎತ್ತರದ ಬೆಳೆಗಳಿಗೆ ಮತ್ತು ಅಸಮತೋಲನವಾಗಿರುವಂತಹ ಭೂಮಿಗೆ ಅತ್ಯಂತ ಸೂಕ್ತ, ಮತ್ತು ನೀರಿನ ವ್ಯರ್ಥವನ್ನು ಇದು ಖಂಡಿತವಾಗಿಯೂ ಕೂಡ ತಡೆಯುತ್ತೆ. ಇನ್ನು ಮಣ್ಣಿನ ತೇವಾಂಶವನ್ನು ಕೂಡ ರಕ್ಷಣೆ ಮಾಡುವುದರ ಮೂಲಕವಾಗಿ ಕೃಷಿ ವಲಯದಲ್ಲಿ ನೀರನ್ನು ಸದ್ಬಳಕೆ ಮಾಡಿಕೊಳ್ಬೋದು. ಹೇಗೆ ಅಂತಂದರೆ ಹೊದಿಕೆ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕು. ಗಿಡಗಳ ಸುತ್ತಲಿನ ಮಣ್ಣುಗಳನ್ನು ಒಣಗಿದಂತಹ ಎಲೆ, ಕೃಷಿ ತ್ಯಾಜ್ಯ ಜೊತೆಗೆ ಪ್ಲಾಸ್ಟಿಕ್ ಶೀಟ್ಗಳಿಂದ ಮುಚ್ಚಿಡುವುದು ಹೊದಿಕೆ ಪದ್ಧತಿಯದು. ಇದರಿಂದಾಗಿ ಸೂರ್ಯನ ಬಿಸಿಲಿಗೆ ಮಣ್ಣಿನಲ್ಲಿರುವಂತಹ ನೀರು ಆವಿಯಾಗುತ್ತೆ, ಹಾಗೆ ಆವಿಯಾಗೋದು ತಪ್ಪತ್ತೆ. ಜೊತೆಗೆ ಮಣ್ಣು ದೀರ್ಘಕಾಲ ತೇವಾಂಶವನ್ನು ಕಾಯ್ದುಕೊಳ್ಳೋದರಿಂದ ಪದೇ ಪದೇ ನೀರು ಹರಿಸುವಂತಹ ಅಗತ್ಯ ಇರೋದಿಲ್ಲ. ಇನ್ನು ಬೆಳೆ ಪದ್ಧತಿಯಲ್ಲಿ ಕೂಡ ಬದಲಾವಣೆ ಮಾಡಿಕೊಳ್ಬೇಕಾಗತ್ತೆ. ಕಡಿಮೆ ನೀರು ಬೇಡುವಂತಹ ಬೆಳೆಗಳನ್ನು ಬೆಳೆಯೋದು ಅತಿ ಸೂಕ್ತ ಕಡಿಮೆ ಮಳೆಯಾದಾಗ. ಅತಿಯಾದಂತಹ ನೀರಿನ ಅಭಾವ ಇರುವಂತಹ ಪ್ರದೇಶದಲ್ಲಿ ಭತ್ತ, ಕಬ್ಬಿನಂತಹ ಹೆಚ್ಚು ನೀರು ಬಿಡುವಂತಹ ಬೆಳೆಗಳ ಬದಲಾಗಿ ಜೋಳ, ರಾಗಿ, ನವಣೆ, ಸಾಮೆ ಮೊದಲಾದಂತಹ ಸಿರಿಧಾನ್ಯಗಳನ್ನು ಹೆಚ್ಚು ಬೆಳಿಬಹುದು. ಇನ್ನು ಆಯಾ ಪ್ರದೇಶದ ಹವಾಮಾನಕ್ಕೆ ಒಗ್ಗಿಕೊಳ್ಳುವಂತಹ, ಬರಗಾಲವನ್ನು ತಡೆದುಕೊಳ್ಳುವಂತಹ ಸ್ಥಳೀಯ ಕೃಷಿ ತಳಿಗಳಿಗೆ ಆದ್ಯತೆಯನ್ನು ಈ ಸಮಯದಲ್ಲಿ ನೀಡಬಹುದು.

ಕೃಷಿ ವಲಯದಲ್ಲಿ. ಇನ್ನು ಮಳೆಗಾಲದಲ್ಲಿ ಜಮೀನಿನ ಮೇಲೆ ಬಿದ್ದು ಹರಿದು ಹೋಗುವಂತಹ ನೀರನ್ನು ಹಿಡಿದಿಟ್ಟುಕೊಳ್ಳೋದಕ್ಕೆ ಜಮೀನಿನ ಒಂದು ಭಾಗದಲ್ಲಿ ಕೃಷಿ ಹೊಂಡಗಳನ್ನು ನಿರ್ಮಿಸಬೇಕು. ಈ ನೀರನ್ನು ಮಳೆ ಇಲ್ಲದಂತಹ ಒಣ ದಿನಗಳಲ್ಲಿ ಬೆಳೆಗಳಿಗೆ ತುರ್ತು ನೀರಾವರಿಯಾಗಿ ಬಳಸಬಹುದು. ಇದು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವುದಕ್ಕೆ ಕೂಡ ಸಹಕಾರಿ ಆಗತ್ತೆ. ಇನ್ನಷ್ಟು ವಿಚಾರ ಮಾತಾಡೋಣ ಒಂದು ಗೀತೆಯ ನಂತರ. ಬನ್ನಿ, ಮೂಡಿ ಬರ್ತಾ ಇದೆ ಶಂಕರ್ ಮಹಾದೇವನ್ ಅವರ ಧ್ವನಿಯಲ್ಲಿ ಇರುವ ಬಜರಂಗಿ ಚಿತ್ರದಿಂದ ಆಯ್ದ ಗೀತೆ, ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಬರೆದಿರುವ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತ.

0: ಇನ್ನು ರಾಸಾಯನಿಕ ಗೊಬ್ಬರದ ಬದಲಿಗೆ ಸಾವಯವ ಗೊಬ್ಬರಗಳನ್ನು ಕೃಷಿಯಲ್ಲಿ ಬಳಸಬೇಕು. ರಾಸಾಯನಿಕ ಗೊಬ್ಬರಗಳು ಅತಿಯಾದ ಬಳಕೆಯಿಂದ ಮಣ್ಣು ತನ್ನ ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತೆ. ಆ ದೃಷ್ಟಿಯಿಂದ ಸಾವಯವ ಗೊಬ್ಬರವನ್ನು ನಾವು ಕೃಷಿಯಲ್ಲಿ ಬಳಸೋದ್ರಿಂದ ನೀರಿನ ಮಿತವ್ಯಯ ಆಗುತ್ತೆ. ಸಾವಯವ ಗೊಬ್ಬರ ಅಂತಂದರೆ ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಎರೆಗೊಬ್ಬರ ಇರ್ಬೋದು, ಹಸಿರು ಗೊಬ್ಬರ, ಇವುಗಳನ್ನು ಬಳಸಿ ಸಾವಯವ ಕೃಷಿ ಮಾಡೋದ್ರಿಂದ ಮಣ್ಣಿನಲ್ಲಿ ಹ್ಯೂಮಸ್ ಪ್ರಮಾಣ ಹೆಚ್ಚಿ ಮಣ್ಣಿನ ಜಲಧಾರಣೆ ಸಾಮರ್ಥ್ಯ ಅದು ವೃದ್ಧಿ ಆಗತ್ತೆ. ಇದು ಕೂಡ ಒಂದು ಉಪಕ್ರಮ, ನೀರನ್ನು ಮಿತವ್ಯಯವಾಗಿ ಕೃಷಿಯಲ್ಲಿ ಬಳಸಬೇಕು ಅನ್ನೋದಕ್ಕೆ ಇದೊಂದು ದಾರಿ. ಇನ್ನು ಬೆಳೆಗಳಿಗೆ ಮಧ್ಯಾಹ್ನದ ಉರಿ ಬಿಸಿನಲ್ಲಿ ನೀರನ್ನು ಹರಿಸಬಾರ್ದು, ಯಾಕಂದರೆ ಈ ಸಮಯದಲ್ಲಿ ನೀರು ಬೇಗನೆ ಆವಿಯಾಗುತ್ತೆ, ಇದರಿಂದ ನೀರು ಹೆಚ್ಚೆಚ್ಚು ಬಳಕೆಯಾಗುತ್ತೆ. ಮುಂಜಾನೆ ಅಥವಾ ಸಂಜೆ ವೇಳೆಯೇ ನೀರನ್ನು ಉಣಿಸೋದಕ್ಕೆ ಬಳಸಬೇಕು. ಹಾಗೆ ಉಣಿಸೋದ್ರಿಂದ ಆ ಸಮಯದಲ್ಲಿ ಅಂದರೆ ಮುಂಜಾನೆ ಸಮಯದಲ್ಲಿ ನೀರನ್ನು ಉಣಿಸೋದ್ರಿಂದ ಮತ್ತು ಸಂಜೆಯ ವೇಳೆಗೆ ನೀರನ್ನು ಉಣಿಸೋದ್ರಿಂದ ಬೆಳೆಗಳು ನೀರನ್ನು ಸಂಪೂರ್ಣವಾಗಿ ಹೀರಿಕೊಳ್ಳುತ್ತೆ, ಅದರಿಂದ ಕಡಿಮೆ ನೀರಿದ್ರೂ ಕೂಡ ಬೆಳೆಗಳಿಗೆ ಸಾಕಾಗುತ್ತೆ. ಈ ರೀತಿ ನಾವು ಕಡಿಮೆ ನೀರಿನಲ್ಲಿ ಹೆಚ್ಚು ಇಳುವರಿ ಅಂದರೆ ಮೋರ್ ಕ್ರಾಪ್ ಪರ್ ಡ್ರಾಪ್, ಇದು ನಮ್ಮ ಕೃಷಿಯ ಮಂತ್ರ ಆಗಬೇಕು. ರೈತರಿಗೆ ಸರ್ಕಾರದ ವತಿಯಿಂದ ಉಚಿತವಾಗಿ ಅಥವಾ ರಿಯಾಯಿತಿ ದರದಲ್ಲಿ ಹನಿ ನೀರಾವರಿ ಉಪಕರಣ ನೀಡೋದಿರ್ಬೋದು ಅಥವಾ ಜಲಸಾಕ್ಷರತೆಯ ತರಬೇತಿ ನೀಡೋದಿರ್ಬೋದು, ಕೃಷಿ ವಲಯದಲ್ಲಿ ದೊಡ್ಡ ಮಟ್ಟದ ನೀರಿನ ಕ್ರಾಂತಿಯನ್ನೇ ಈ ಎಲ್ಲ ಯೋಜನೆಗಳ ಸಮರ್ಪಕವಾದಂತಹ ಒಂದು ಅನುಷ್ಠಾನ ಮಾಡಬಲ್ಲದು. ಈಗ ಮುಂದಿನ ಗೀತೆಯನ್ನು ಕೇಳೋಣ. ಉಪೇಂದ್ರ ಹಾಗೂ ಇಂದು ನಾಗರಾಜ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಬೃಂದಾವನ ಚಿತ್ರದಿಂದ ಆಯ್ದ ಗೀತೆ. ಯೋಗರಾಜ್ ಭಟ್ ಬರೆದಿರುವ ಗೀತೆಗೆ ವಿ ಹರಿಕೃಷ್ಣ ಅವರ ಸ್ವರ ಕಲ್ಪನೆ.
1: ಕಲಾ ಕಲಾ ಕಲಾ

ಇನ್ನು ಮನೆಯಲ್ಲಿ ಒಮ್ಮೆ ಬಳಸಿದಂತಹ ನೀರನ್ನು ಮತ್ತೊಮ್ಮೆ ಬೇರೆ ಬೇರೆ ಉದ್ದೇಶಗಳಿಗಾಗಿ ಬಳಸ್ಕೊಳ್ಬೋದು, ಹಾಗೆ ನಾವು ನೀರಿನ ಮಿತವ್ಯಯವನ್ನು ಕಾಯ್ದುಕೊಳ್ಬೋದು. ಅಡುಗೆ ಮನೆಯಲ್ಲಿ ತರಕಾರಿ ಹಣ್ಣು ಜೊತೆಗೆ ಅಕ್ಕಿ ತೊಳೆದಂತಹ ನೀರನ್ನು ಚೆಲ್ಲೋ ಬದಲಿಗೆ ಕೈ ತೋಟದ ಗಿಡಗಳಿಗೆ ಹಾಕ್ಬೋದು. ಇನ್ನು ಈ ಫಿಲ್ಟರ್ಗಳಿಂದ ಹೊರಹೋಗುವಂತಹ ವೇಸ್ಟ್ ವಾಟರ್ ಅಂತ ಹೇಳ್ತೀವಲ್ಲ, ಅದು ತ್ಯಾಜ್ಯ ಸೇರೋ ಬದಲಿಗೆ ಅದನ್ನು ಬಕೆಟಲ್ಲಿ ಹಿಡಿದಿಟ್ಟು ಅದರಿಂದ ಮನೆ ಒರೆಸೋದಕ್ಕೆ, ಶೌಚಾಲಯಗಳನ್ನು ಸ್ವಚ್ಛಗೊಳಿಸೋದಕ್ಕೆ ಅಂತಹ ನೀರುಗಳನ್ನ ಬಳಸ್ಕೊಳ್ಬಹುದು. ಮೂಡಿ ಬರ್ತಾ ಇದೆ ಬುಲ್ಬುಲ್ ಚಿತ್ರದಿಂದ ಇದೆ ಗೀತೆ. ಟಿಪ್ಪು ಹಾಗೂ ಸೌಮ್ಯರಾವ್ ಅವರು ಇಬ್ಬರ ಧ್ವನಿಗಳು. ಕವಿರಾಜ್ ಬರೆದಿರುವ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತ.

ಲಭ್ಯ ಇರುವಂತಹ ನೀರನ್ನು ಮಿತವಾಗಿ ಬಳಸೋದು ಎಷ್ಟು ಮುಖ್ಯವೋ ಅಷ್ಟೇ ಕಲುಷಿತಗೊಳ್ಳದೆ ಇರುವ ಹಾಗೆ ನೀರನ್ನು ಕಾಪಾಡಿಕೊಳ್ಳೋದು ಕೂಡ ಮುಖ್ಯ. ಪ್ಲಾಸ್ಟಿಕ್ ವಿಲೇವಾರಿ, ರಾಸಾಯನಿಕ ತ್ಯಾಜ್ಯ ಜೊತೆಗೆ ಗೃಹ ಬಳಕೆಯ ಕಸವನ್ನು ನದಿ ಕೆರೆಗಳಿಗೆ ಎಸೆಯದೇ ಇರೋದನ್ನು ನಾವು ರೂಢಿಸ್ಕೊಳ್ಬೇಕು. ಜೊತೆಗೆ ಜಲಮೂಲಗಳನ್ನು ಕಲುಷಿತ ಮಾಡದೆ ಮಿತವ್ಯ ಮಾಡೋದಕ್ಕೆ ನೀರು ಸಾಧ್ಯ ಆಗುತ್ತೆ. ಇನ್ನು ನಾವು ಇಂದಿನ ಉಳಿತಾಯವೇ ನಾಳಿನ ಭವಿಷ್ಯ ಅಂತ ಹೇಳ್ತೀವಲ್ಲ, ಶಾಲೆ ಕಾಲೇಜು ಮತ್ತು ಮಾಧ್ಯಮಗಳ ಮೂಲಕ ನೀರಿನ ಮಹತ್ವದ ಕುರಿತು ಸಾರ್ವಜನಿಕರಲ್ಲಿ ವ್ಯಾಪಕ ಜಾಗೃತಿಯನ್ನು ಮೂಡಿಸಬೇಕು. ಹೀಗೆಲ್ಲ ಮಾಡೋದ್ರಿಂದ ಖಂಡಿತವಾಗೂ ಕೂಡ ನೀರಿನ ಮಿತವ್ಯಯ ಭವಿಷ್ಯದಲ್ಲಿ ಆಗುತ್ತೆ. ನೀರು ಪ್ರಕೃತಿ ನಮಗೆ ನೀಡುವಂತಹ ಉಚಿತ ಕೊಡುಗೆ, ಅದು ಅಪರಿಮಿತವಾಗಿಲ್ಲ ಅನ್ನೋದನ್ನು ನಮ್ಮ ತಲೆಯಲ್ಲಿ ಇಟ್ಕೊಳ್ಬೇಕು. ಹಾಗೆ ಜವಾಬ್ದಾರಿಯುತವಾಗಿ ನಾವು ನಡೆದುಕೊಳ್ಬೇಕು. ಮುಂದಿನ ಪೀಳಿಗೆಗೆ ಜಲ ಸಂಕಟ ಆಗದ ಹಾಗೆ ನಾವು ನೀರನ್ನು ಮಿತ ವ್ಯಯದಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ. ಬನ್ನಿ, ಸಿರಿಗಂಧ ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಕೇಳೋಣ. ಕೇಸ್ ನಂಬರ್ 18/9 ಶ್ರೀಲೋಕಿಯವರು ಗೀತೆಯನ್ನು ಹಾಡಿದರೆ. ಹೃದಯ ಶಿವ ಬರೆದಿರುವ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪತ್ರಾವತಿ ಇಂದಿನ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಲೇಖಕಿ ಕವಯತ್ರಿ ಡಾಕ್ಟರ್ ಹಸೀನಾ ಎಚ್ ಕೆ ಅವರೊಂದಿಗೆ ಒಂದು ಆತ್ಮೀಯ ಸಂವಾದ. ಇವರೊಂದಿಗೆ ಪಾಲ್ಗೊಳ್ಳುತ್ತಾರೆ ವಿದ್ಯಾ ಕಾರಂತ್.
2: ಕನ್ನಡ ಭಾರತಿ ಕಾರ್ಯಕ್ರಮ ಕೇಳುಗರಿಗೆಲ್ಲ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ. ಹಾಗೆ ಇಂದಿನ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಲೇಖಕಿ ಕವಯಿತ್ರಿ ಡಾಕ್ಟರ್ ಎಚ್ ಕೆ ಹಸೀನಾ ಅವರೊಂದಿಗೆ ಆತ್ಮೀಯ ಸಂವಾದ. ಕನ್ನಡ ಭಾರತಿ ಕಾರ್ಯಕ್ರಮಕ್ಕಾಗಿ ಆಗಮಿಸಿದ್ದಾರೆ. ಹಸೀನಾ ಅವರೇ ನಮಸ್ಕಾರ.
3: ನಮಸ್ಕಾರ.
2: ಹಾಗೆ ಹಸೀನಾ ಅವರೇ, ನನಗೆ ಒಂದು ಪ್ರಶ್ನೆ. ಇವಾಗ ಇತಿಹಾಸ ಮತ್ತು ಪ್ರಾಕ್ತನ ಶಾಸ್ತ್ರ ಹಾಗೆ ಕನ್ನಡ ಭಾರತಿ ಇದೆರಡಕ್ಕೆ ಹೇಗೆ ತಳಕ ಹಾಕ್ತೀರಾ ನೀವು?
3: ಎಲ್ಲರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮವನ್ನ ಕೇಳುತ್ತಿರುವ ಎಲ್ಲ ಶ್ರೋತೃಗಳಿಗೂ ನಮಸ್ಕಾರಗಳನ್ನ ತಿಳಿಸ್ತೀನಿ. ಕನ್ನಡ ಮತ್ತು ಇತಿಹಾಸದ ಸಾಮ್ಯತೆಯನ್ನ ಗುರುತಿಸಬೇಕಾದ್ರೆ ಈ ಕನ್ನಡ ಮತ್ತು ಇತಿಹಾಸ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ, ಒಂದನ್ನು ಬಿಟ್ಟು ಇನ್ನೊಂದು ಇರಕ್ಕೆ ಸಾಧ್ಯನೇ ಇಲ್ಲ. ನಾವು ಶಾಸನಗಳ ಅಧ್ಯಯನ ಇರ್ಬೋದು, ಪ್ರಾಕ್ತನ ಶಾಸ್ತ್ರೀಯ ಅಧ್ಯಯನ ಇರ್ಬೋದು, ಯಾವುದೋ ಸಂಶೋಧನೆಗಳಿರ್ಬೋದು, ಭೂಗರ್ಭಶಾಸ್ತ್ರದ ಯಾವುದೋ ವಿಚಾರಗಳಿರ್ಬೋದು, ಇವು ಯಾವುದನ್ನೇ ಅಧ್ಯಯನ ಮಾಡಬೇಕಾದ್ರೂ ಮೊದಲು ನಮಗೆ ಇತಿಹಾಸ ಬೇಕು, ನಂತರ ಕನ್ನಡ ಬೇಕು. ಯಾಕಂದ್ರೆ ನಾವು ಸಾಹಿತ್ಯ ಇಲ್ಲದೆ, ಕನ್ನಡ ಸಾಹಿತ್ಯ ಇಲ್ಲದೆ ಇತಿಹಾಸದ ಯಾವ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೆ ಅಪೂರ್ಣ ಅಂತ ಅನ್ಸುತ್ತೆ, ಸಾಧ್ಯ ಆಗಲ್ಲ ಅಂತ. ಮತ್ತೆ ನನಗೆ ಕನ್ನಡ ಇತಿಹಾಸದ ವಿದ್ಯಾರ್ಥಿಯಾಗಿ ಕನ್ನಡಕ್ಕೆ ಹೇಗೆ ತಳುಕು ಇರ್ಬೋದು ಅಂತ ಒಂದು ಪ್ರಶ್ನೆ ಮೂಡಿರ್ಬೋದು. ನನ್ನ ಬಾಲ್ಯದ ಕೆಲವು ನೆನಪುಗಳನ್ನ ನಾನು ಮಾಡ್ಕೊಳ್ಬೇಕಾಗತ್ತೆ.
2: ಖಂಡಿತ ಹಂಚ್ಕೊಳ್ಳಿ, ಖಂಡಿತ.
3: ಯಾಕೆ ಅಂದ್ರೆ ನಮ್ಮ ಬಾಲ್ಯ ತಾವೇ ಹೇಳ್ದ ಹಾಗೆ ತೀರ್ಥಹಳ್ಳಿ. ತೀರ್ಥಹಳ್ಳಿ ಊರೇ ಒಂಥರ ಮಲೆನಾಡು, ಮತ್ತೆ ಅಲ್ಲಿನ ಸಮುದಾಯದ ಭಾಗವಹಿಸುವಿಕೆ, ಸಾಮರಸ್ಯದ ಬದುಕು ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಪ್ರತಿನಿತ್ಯ ಬೆಳಗ್ಗೆ ಎದ್ದಾಗಿಂದ ಮಲಗೋವರೆಗೂ ತೀರ್ಥಹಳ್ಳಿಯನ್ನ ನೆನ್ಪು ಮಾಡ್ಕೋತೀನಿ. ಯಾಕೆ ಅಂದ್ರೆ ಅಲ್ಲಿದ್ದಂತಹ ಒಂದು ಸಾಂಸ್ಕೃತಿಕ ಬದುಕು, ಸಾಮರಸ್ಯದ ಬದುಕು,
2: ಪರಿಸರ ಸುಂದರ,
3: ಅದೆಲ್ಲದಕ್ಕಿಂತ ಒಂದು ಸ್ವಚ್ಛ ಮನಸ್ಸುಗಳ ಒಂದು ಏನಂತ
2: ನಿರ್ಮಲ ಮನಸ್ಸಿನ ಜನಗಳ ಜೊತೆಗಿನ ಒಡನಾಟ ಸಾಹಿತ್ಯದ ರಚನೆಗೆ ಪ್ರೇರೇಪಣೆ ನೀಡ್ತು ಅಂತ ಹೇಳ್ಬಹುದು.
3: ಆಮೇಲೆ ಬಾಲ್ಯದಲ್ಲೆಲ್ಲ ನಮ್ಗೆ ಹೇಗಾಗ್ತಿತ್ತು, ಎಲ್ಲ ಊರವರು ಊರಿಗೊಂದು ಗಣಪತಿ ಇಡೋರು, ಈ ಕಡೆ ಎದುರುಗಡೆ ಬಂದ್ರೆ ನಮ್ಮ ಪ್ರತಿ ವರ್ಷಕ್ಕೆ ಒಂದ್ 8-10 ಹಬ್ಬಗಳು ಈ ತರ ಸಾರ್ವತ್ರಿಕವಾಗಿ ಆಚರಣೆ ಮಾಡೋ ಬರೋವು. ಗಣಪತಿ ಹಬ್ಬ ಇರ್ಬೋದು, ದಸರಾ, ದೀಪಾವಳಿ, ಆ ನಂತರ ಮೊಹರಂ ಹಬ್ಬ, ಕೊನೆಗೆ ಇವರು ಸಂಕ್ರಾಂತಿ ಟೈಮಲ್ಲೆಲ್ಲ ಹಾಗೆ, ಆ ನಂತರ ಸ್ವಾಮಿ ಅದು ನಮ್ಮನೆ ಎದುರುಗಡೆ ಆ ಪೆಂಡಲ್ ಇತ್ತು. ಚಿಕ್ಕವರೆಲ್ಲ ಇರ್ಬೇಕಾದ್ರೆ ನಮಗೆ ದಿನನಿತ್ಯ ಏನೋ ಒಂಥರ ಕುತೂಹಲ, ಖುಷಿಯ ವಾತಾವರಣ. ಆಮೇಲೆ ಭಕ್ತಿಪೂರ್ವಕವಾಗಿ ವರ್ಷಕ್ಕೊಂದ್ಸರಿ ಗಣಪತಿ ಹಬ್ಬ ಬಂದ್ರೆ, ಯಾವತ್ತು ನಮಗೆ ಶ್ರಾವಣ ಶುರುವಾಯ್ತು ಅಂದ್ರೆ ತುಂಬಾ ಖುಷಿ. ಯಾಕೆ ಅಂದ್ರೆ ಎದುರುಗಡೆ ಮನೆಯವರೆಲ್ಲ ನಮ್ಮ ಕೊಂಕಣಿ ಅವರು ಇದ್ರು, ನಾಯಕರು ಇದ್ರು, ಅವರೆಲ್ಲ ಹೆಂಗಂದ್ರೆ ಒಂದೊಂದು ಹಬ್ಬವನ್ನ ಒಂದೊಂದು ವಿಶೇಷವಾಗಿ ಆಚರಣೆ
2: ಮಾಡಿ, ಎಲ್ಲ ಸನಾತನ ಧರ್ಮ ಪಾಲಿಸೋರು ಇದ್ರು,
3: ಎಲ್ಲಾ ತರದವರು ಧಾರ್ಮಿಕವಾಗಿ ವಿವಿಧ ಆಚರಣೆಗಳಲ್ಲಿ ಇದ್ರಲ್ಲ. ಹಬ್ಬ ಶುರುವಾಯ್ತು ಅಂದ್ರೆ ಹಂಚ್ಕೋತಿದ್ರು. ಅವಾಗೆಲ್ಲ ಏನಂದ್ರೆ ಉಂಡೆ ಮಾಡಿದ್ರೆ ಒಂದು ಸಣ್ಣ ಪ್ರಸಾದ ಮಾಡಿದ್ರು, 4 ಜನರಿಗೆ ಕೊಡುವಂತಹ ಒಂದು ವೈಶಿಷ್ಟ್ಯತೆ ಇತ್ತು. ಹಾಗಾಗಿ ಹಬ್ಬ ಹರಿದಿನಗಳ ಜೊತೆಗೆ ನಾವು ನಮ್ಮ ಇಡೀ ಶಿವಮೊಗ್ಗ ತೀರ್ಥಹಳ್ಳಿಯಲ್ಲಿ ನಾವೆಲ್ಲ ಒಟ್ಟಾಗಿ ಬದುಕಿದ್ರಿಂದ ನಮ್ಗೆ ಈ ಸಾಹಿತ್ಯದ ಅಭಿರುಚಿ ಓದ್ತಾ ಓದ್ತಾ ಕುವೆಂಪು ಅವರು ನಮ್ಗೆ ಸ್ವಲ್ಪ, ನಾವು 7th class 6th class ಅಲ್ಲೆಲ್ಲ ಇದ್ದಾಗ ನಮ್ಗೆ ಈ ಸಾಹಿತ್ಯದ ಅಭಿರುಚಿ ಅನ್ನೋದು, ಸಾಹಿತ್ಯ ಬರಿಬೇಕು, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಪ್ಪ 3rd class ಓದಿದ್ದು. ಆದ್ರೆ ಇವತ್ತುವರೆಗೂ ಅವರಿಗೆ ಯಾವುದು, ಈಗ ಇಲ್ಲ ಅವರು, ಆದ್ರೆ ಅಂತ ದೊಡ್ಡ ಮೇಧಾವಿ ಅವರು ಎಂತ ವಿಚಾರಗಳನ್ನ, ಎಂತ ಪುರಾಣದ ಕಥೆಗಳನ್ನ, ಯಾವ್ದ್ಯಾವ್ದು ಏನೇನ್ ಇರ್ತಿತ್ತು. ನಾನು ಹಂಗಾಗಿ ಇವತ್ತು ಧಾರ್ಮಿಕವಾಗಿ ನಾನು ಎಷ್ಟು ಸ್ಟ್ರಾಂಗ್ ಇದ್ದೀನಿ ಅಂತ ಅಂದ್ರೆ, ಎಲ್ಲ ಧರ್ಮದ ಎಲ್ಲಾ ಆಚರಣೆಗಳು ನನಗ್ ಗೊತ್ತು. ಕಾರಣ ನನ್ನಪ್ಪ ಎಲ್ಲಾ ಕಥೆಗಳು ಹೇಳೋದು. ಆಮೇಲೆ ನಾವು ಮಲಗ್ಬೇಕಾದ್ರೆ, ಮತ್ತೆ ಚಿಕ್ಕ ಮಕ್ಕಳು ಯಾರಾದ್ರೂ ಎದುರುಗಡೆ ಮನೆಯಲ್ಲೆಲ್ಲ ಇದ್ರೆ ಅವರಿಗೆ ತೊಡೆ ಮೇಲೆ ಕೂರಿಸ್ಕೊಂಡು ಬೇರೆ ಕಥೆಗಳು ಹೇಳೋದು, ಈ ತರ ಎಲ್ಲ ನಮಗೆಲ್ಲ ಕಥೆಗಳು ಗೊತ್ತು. ಇವತ್ತು ಪುರಾಣದ ಕಥೆಗಳಿರ್ಬೋದು, ರಾಮಾಯಣ, ಮಹಾಭಾರತ, ಆಮೇಲೆ ಕ್ರಿಶ್ಚಿಯನ್ ಹಬ್ಬದ ಯಾಕೆ ಮೇರಿ ಕ್ರಿಸ್ಮಸ್ ಮಾಡ್ತಾರೆ, ಆಮೇಲೆ ನಮ್ಮ ಹಬ್ಬಗಳು ಮೊಹರಂ ಹಬ್ಬದಲ್ಲಿ ಯಾಕೆ ಅದನ್ನ ಎಲ್ಲರೂ ಭಾವೈಕ್ಯತೆಯಲ್ಲಿ ಮಾಡ್ತಾರೆ, ಬಕ್ರೀದ್ ಹಬ್ಬ, ಈ ತರ ಎಲ್ಲ ಹಬ್ಬಗಳ ಬಗ್ಗೆನು ನಮ್ಗೆ ಒಂದು ಜ್ಞಾನ ಅನ್ನೋದು ಹೇಗಾಗ್ತಿತ್ತು ನಮ್ಗೆ ಅವಾಗ ಈ ಸಾಹಿತ್ಯದ. ಹೌದು, ನೋಡ್ಬೇಕು ಏನು ಕುತೂಹಲ ಈ ತರ ಪ್ರಾರಂಭ ಆಗಿ.
2: ನೀವು ಪ್ರಾರಂಭದಲ್ಲಿ ಏನು ರಚನೆ ಮಾಡಿದ್ರಿ? ನೀವು ಒಬ್ಬ ಬರಹಗಾರ್ತಿ ಅಂತ ಒಂದ್ ನಾಲ್ಕು ಜನ ಗೊತ್ತಾಯ್ತು ಅಂತ ಆದ್ರೆ ನೀವು ಏನನ್ನ ರಚನೆ ಮಾಡಿದ್ರಿ?
3: ಮೊದಲು ಶಾಲೆಗಳಲ್ಲಿ ಪ್ರಬಂಧಗಳನ್ನ ಬರೀತೀವಿ, ಹೆಚ್ಚಾಗಿ ಅದನ್ನೇ ಅಲ್ಲ ಶಾಲೆಗಳಲ್ಲಿ ಬರ್ಸೋದು.

0: ಪ್ರಬಂಧಗಳು, ಆಮೇಲೆ ಕಥೆಗಳನ್ನು, ಸಣ್ಣ ಸಣ್ಣ ಕಥೆಗಳನ್ನು ಬರೀತಿದ್ವಿ. ಆಮೇಲೆ ನಾನು ಸ್ವಲ್ಪ ಬರಿಬೇಕು ಅಂತ ಅಂದ್ಕೊಂಡಾಗ ನಾನು ಲಲಿತ ಪ್ರಬಂಧಗಳನ್ನು, ಅಂದರೆ ಚಿಕ್ಕ ಚಿಕ್ಕವು ನಮ್ಮ ಘಟನೆಗಳನ್ನು, ನಾನು ಹಾಗಾಗಿ ನನ್ನ ಪುಸ್ತಕ ಗುಲಾಬಿ ಮತ್ತು
1: ಪ್ರಶಸ್ತಿ ಕೂಡ ಬಂದಿದೆ ಅದಕ್ಕೆ, ನಿಮಗೆ
0: ಅದರಲ್ಲಿ ನಾನು ಅದೇ ಬರೆದಿರೋದು, ನಮ್ಮ ಊರಿನ ನೆನಪು, ನನ್ನ ಬಾಲ್ಯದ ನೆನಪು, ನಾನು ಹೇಗೆ ಹಬ್ಬಗಳನ್ನು ಆಚರಿಸ್ತೀನಿ.
1: ಅದರಲ್ಲಿ ಗುಲಾಬಿನ ಯಾವುದಕ್ಕೆ ನೀವು ಹೋಲಿಸಿದ್ದೀರಾ?
0: ಗುಲಾಬಿ ಮತ್ತು ಪ್ರೇಮ ಪತ್ರ ಅಂತೇಳಿ, ಅದರಲ್ಲಿ ನಾವು ನಮ್ಮ ಆ ಯೌವನದ ಕಾಲಘಟ್ಟದ ಕೆಲವೊಂದು ಘಟನೆಗಳನ್ನ, ಈಗ ನಾವು ಹೆಣ್ಮಕ್ಳು, ನಮಗೆಲ್ಲ ರೀತಿ ನಮ್ಗೆ ಗೊತ್ತಿರುವಂತಹ ವಿಷಯಗಳನ್ನ ಎಲ್ಲ ರೀತಿಯಲ್ಲೂ ನಾವು ಹೊರಗಡೆ ತೋರ್ಪಡಿಸಕ್ಕಾಗ್ತಿರ್ಲಿಲ್ಲ. ನಮ್ಗೆ ಆದಂತಹ ಕೆಲವೊಂದ್ ರೀತಿ
1: ನಿಬಂಧನೆಗಳಿರುತ್ತೆ,
0: ಹಾಗಾಗಿ ಆ ತರದಲ್ಲಿ ನಾನು ಸ್ವಲ್ಪ ಅದು ಪ್ರೇಮದ ಮೂಲಕವಾಗಿ ನಮ್ಮ ಭಾವನೆಗಳನ್ನ ಅದರಲ್ಲಿ
1: ವ್ಯಕ್ತಪಡಿಸಿದ್ರಿ. ಹಾಗೆ ಒಲವಗಂಧ ಅಂತ ಹೇಳಿ ಒಂದು ಕವನ ಸಂಕಲನ ತಂದಿದ್ದೀರಾ, ಅದು ಅದ್ರ ಬಗ್ಗೆ ಮಾತಾಡ್ತೀರಾ?
0: ನಾನು ಅದರಲ್ಲಿ ಸುಮಾರು ಒಂದ್ 30 ಕವಿತೆಗಳಿದೆ ಎಲ್ಲದು, ಅಂದ್ರೆ ಅದರಲ್ಲಿ ನಾನು ಅಂಬೇಡ್ಕರ್ ಕುರಿತು ಬರ್ದಿದ್ದೀನಿ, ಬಾಪು ಕುರಿತು ಬರ್ದಿದ್ದೀನಿ, ಹೆಣ್ಣಿನ ಕುರಿತು ಬರ್ದಿದ್ದೀನಿ.
1: ನಮಗೊಂಚೂರು ಕೇಳಿಸ್ಬೋದಾ?
0: ಹಾ, ನಾನು ಒಂದು ಕವಿತೆ ಹೇಳ್ತೀನಿ. ಸ್ವಲ್ಪ ಕೆಲವು ಕವಿತೆಗಳನ್ನ
1: ಸೂಫಿ ತತ್ವದಲ್ಲಿ ನೀವು
0: ತತ್ವದಲ್ಲಿ ಬರ್ದಿದ್ದೀನಿ ಕೆಲವು, ಎಲ್ಲ ನನ್ ಗಜಲ್ಲು ಹಾಗೆ ಸ್ವಲ್ಪ ಸೂಫಿಯಾನ ಗಜಲ್ಲೇ ಇತ್ತೀಚೆಗೆ ಬರಿತಿರೋದದು, ಆದ್ರೂ ಸೂಫಿಯಾನ ಗಜಲ್ ಬರ್ದಿರೋದು. ಇದು ಒಂದು ಕವಿತೆಯನ್ನ ಓದ್ತೀನಿ. ನಾನೊಂದು ಚಂದನದ ಮರ ಅಂತ ಇದ್ರದ್ದು ಶೀರ್ಷಿಕೆ. ಇನಿಯ ನಿನ್ನ ಸೇರಲೆಂದೇ ಚಂದನದ ಮರವಾದೆ, ಅದರ ಕೊರಡಾದೆ ನಿನ್ನ ಮೈಯ ಘಮಕ್ಕೆ ಕಾರಣವಾದೆ. ಕಲ್ಲಿನ ಮೇಲೆ ಹನಿ ಹನಿ ನೀರ ಹಾಕಿ ತೇಯ್ದಷ್ಟು ಸುರುಳಿ ಸುರುಳಿಯಾಗಿ ಬಿಚ್ಚುಕೊಳ್ಳುವೆ ಇಷ್ಟಿಷ್ಟೇ ತಿಕ್ಕಿ ತೀಡಿದ ನನ್ನ ಮೈಯ ದರ್ಪಣ. ಉರುಳಿದವು ಋತುಗಳು ಅದೆಷ್ಟೋ, ಹೆಸರಿಗೆ ಮಾತ್ರ ಚಂದನದ ಮರವಾಗಿದ್ದ ನಾನು ಗಂಧದ ಪರಿಮಳದ ಗರ್ಭಧರಿಸಿದ್ದು ಮಾತ್ರ ನಿನಗಾಗಿಯೇ. ಕಾಡ ತಪ್ಪಲಿನಲ್ಲಿ ಮಳೆ ಬಿಸಿಲು ಗಾಳಿ ಉಂಡುಟ್ಟು ಬೆಳೆದ ಜೀವನನ್ನದು. ನಿನ್ನ ತೇಯ್ದ ಗಂಧವ ಬಳಸಬಹುದು ಇಂದು, ಹಾಕಿ ನೀರಿನ ಹನಿಯೊಂದನು. ನಿನ್ನೊಲುಮೆಯದು ಬರೀ ಮಾತಲ್ಲ ಬಿಡು, ಬಯಸಿ ಬಂದದ್ದು ನಿನ್ನನ್ನೇ. ಆದರೂ ಹುಚ್ಚು ಜನ ನಿನ್ನ ಸಂತನ ಗೋರಿಯ ಮೇಲೆ ನನ್ನನ್ನು ಸಿಂಪಡಿಸಿದರು. ಚಂದನದ ಕೊರಡಿಗೆ ಈಗ ಇಬ್ಬರು ಪ್ರೇಮಿಗಳು, ಈಗ ಹೇಳು ಯಾರನ್ನು ಪ್ರೇಮಿಸಲಿ, ನಿನ್ನನ್ನೋ ಇಲ್ಲ ಗೋರಿಯೊಳಗಣ ಸಂತನನ್ನೋ? ಈ ತರದಲ್ಲಿ
1: ಇಲ್ಲ, ತುಂಬಾ ಅಪ್ಯಾಯವಾಗಿದೆ ಅದರಲ್ಲಿ ಬಳಕೆ ಆಗಿರುವಂತಹ ಪದಗಳು. ಹಾಗೆಯೇ ನಿಮ್ಮ ಒಂದು ಸ್ವಚ್ಛ ಕನ್ನಡ ಪದ ಬಳಕೆಗೆ ಏನು ಇದೇ ಸ್ವಚ್ಛ ಪರಿಸರ ಕಾರಣ ಆಯ್ತಾ ಹೇಗೆ?
0: ಇಲ್ಲ ಇಲ್ಲ, ಅಯ್ಯೋ, ಅದು ಕನ್ನಡ ಬಳಕೆಗೆ ನನ್ನ ಪ್ರೈಮರಿ ಸ್ಕೂಲ್ ಟೀಚರ್ಸ್ನ ನೆನ್ಪ್ ಮಾಡ್ಕೊಂತೀನಿ. ಯಾಕೆ ಅಂತಂದ್ರೆ, ನಮ್ಗೆ ಈಗ ನೋಡಿ, ನಮ್ಮ ಮಕ್ಕಳಿಗೆ ಎರಡನೇ ಸತಿ ನೀನು ದಿನಚರಿ ಬರಿ ಅಂದ್ರೆ ಅವ್ರು ಬರೆಯಲ್ಲ. ನಮ್ಮ ಬಾಲ್ಯದಲ್ಲಿ ಹೇಗಿತ್ತು, ನಮ್ಮ ವಾ ಅಕ್ಷರ ಇಲ್ಲ ಕ್ಷಾಜ್ಞ ಸರಿಯಾಗೋವರೆಗೂ ತಿದ್ಸೋರು, ತಿದ್ದಿ ತಿದ್ದಿ ತಿಡಿ. ಅದಕ್ಕೆ ಹೇಳ್ತಾರೆ ನೋಡ್ರಿ, ಒಂದು ಶಿಲೆಗೆ ಎಷ್ಟು ಪೆಟ್ಟು ಬೀಳತ್ತೆ,
1: ಉಳಿ ಪೆಟ್ಟು ಬಿದ್ದಷ್ಟು ಅದು ಒಳ್ಳೆ ಮೂರ್ತಿಯಾಗಿ ಹೊರಗೆ ಬರುತ್ತೆ
0: ಅಂತ ನಾವು ಹಂಗೆ ಆಗ್ತಿದ್ವಿ. ನಮ್ಮ ಗುರುಗಳು ಬರ್ಸಿ ಬರ್ಸಿ ಬರ್ಸಿ, ಆಮೇಲೆ ತಪ್ಪಿಲ್ದಂಗೆ ಬರಿತೀನಿ, ಒಂದೇ ಒಂದ್ ಅಕ್ಷರ ನನ್ ಬಾಯಲ್ಲೂ ತಪ್ಪು ಹೇಳಲ್ಲ, ಬರವಣಿಗೆಯಲ್ಲೂ ನಾನ್ ಯಾವತ್ತೂ ತಪ್ಪು ಹೇಳಲ್ಲ. ಯಾಕಂದ್ರೆ ಅದು ನನ್ಗೆ ನಾನ್ ಮಾಡಿದ ದ್ರೋಹ ಅಂತ ನಾನ್ ಅನ್ಕೊಂಡಿರೋದು. ನಾನ್ ಕನ್ನಡವನ್ನ ಯಾವತ್ತೂ ತಪ್ಪು ಉಚ್ಚಾರಣೆ ಮಾಡಲ್ಲ, ಕನ್ನಡ ಅಕ್ಷರ ತಪ್ಪು ಬರೆಯಲ್ಲ.
1: ಇದಕ್ಕೆ ಹೇಳೋದಲ್ವಾ ಹಸೀನಾ ಅವರೇ, ಕನ್ನಡವನ್ನ ಬಳಸಿ ಕನ್ನಡ ಬೆಳೆಯುತ್ತೆ ಅಂತ ಹೇಳ್ತೀವಿ. ಯಾಕಂದ್ರೆ ಕನ್ನಡ ಯಾವತ್ತೂ ನಶಿಸಿ ಹೋಗಲ್ಲ, ನಶ್ವರ ಆಗದೆ ಇರುವಂತದ್ದೊಂದು, ಹಾಗಾಗಿ ನಾವು ಬಳಸೋಣ ಅಂತ.
0: ಖಂಡಿತ ಬಳಸ್ಬೇಕು ನೋಡಿ, ಎಷ್ಟು ಮಾತಾಡ್ತೀವಲ್ಲ ಅಷ್ಟು ಬಳಕೆ ಆಗತ್ತೆ, ಎಷ್ಟು ಓದ್ತೀವಲ್ಲ ಅಷ್ಟು ಜ್ಞಾನ ಆಗತ್ತೆ. ಅದಕ್ಕೆ ಕುವೆಂಪು ಅವರು ಹೇಳಿದ್ದು, ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ
1: ಕಲ್ಪವೃಕ್ಷವಾಗತ್ತೆ ಅಂತ ಹೇಳಿದ್ರು. ಹಾಗೆ ಪ್ರೊಫೆಸರ್ ನಿಸಾರ್ ಅಹಮದ್ ಅವ್ರು ಹೇಳಿದ್ದಾರೆ, ಕನ್ನಡವೆಂದರೆ ಬರೀ ನುಡಿಯಲ್ಲ ಹಿರಿದಿದೆ ಅದರ ಅರ್ಥ ಅಂತ ಹೇಳಿ ಅಲ್ವಾ. ಹಾಗೆ ಅದು ಒಂಥರ ಕನ್ನಡ ಅಂದ್ರೆ ಬೃಹತ್ ಶಕ್ತಿನೇ. ಹೌದು ಅಲ್ವಾ?
0: ಕವಿರಾಜ ಮಾರ್ಗಕರ ಹೇಳಿದ್ದಾರೆ, ಪದನರಿತು ನುಡಿಯಲಂ ನುಡಿದುದ ನಡಿಯಲು ಮಾರ್ಫರ ನಾಡವರ್ಗಳ್ ಚದುರವ್ರ ನಿಜದಿಂ ಕುರಿತೋದದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಅಂತ ಹೇಳಿ ಅವ್ರು ಹೇಳ್ತಾರೆ.
1: ಕನ್ನಡಿಗರನ್ನ ಹೊಗಳಿದ್ರು ಅಷ್ಟು ಚಂದ,
0: ಅತ್ಯುಗ್ರರ್ ಅಂತ ಹೇಳ್ತಾರೆ.
1: ಅಂದ್ರೆ ಅಷ್ಟೊಂದು

0: ಪಾಂಡಿತ್ಯ ಹೊಂದಿದವರು ಅಂದ್ರೆ ಈ ನೆಲದ ಮಣ್ಣೆ ಕನ್ನಡದ ಮಣ್ಣೆ ಆಗಿದೆ
1: ಅಂತ ಕುರಿತು ಓದದೇನೆ ಕಾವ್ಯ ಪರಿಣಿತ ಮತಿಗಳಂತ ಏನು ನಾನು ಅಷ್ಟು ಈಗ ಏನು ಓದಿಲ್ಲ ಅಂದ್ರು ಮಕ್ಳಿಗೆ ಏನಾದ್ರು ಹೇಳಿ ಬರೀತಾರವ್ರು. ಯಾಕಂದ್ರೆ ಅವರು ಅದಕ್ಕೆ ಪ್ರಾಣೇಶ್ ಹೇಳ್ತಾರಲ್ಲ, ನಿಮ್ ಕನ್ಸಿಂದ ಯಾವ ಭಾಷೆನೋ ಕನ್ಸು ಬೀಳೋ ಭಾಷೆನೇ
0: ಕನ್ನಡ.
1: ಹಾಗಾಗಿ ನಮ್ಗೆ ನಮ್ಮ ಟೀಚರ್ಸ್ನ ನಾನು ನಮ್ಮ ಶಿಕ್ಷಕರನ್ನ ನೆನ್ಪು ಮಾಡ್ತೀನಿ. ಅವ್ರು ಬರೆಸ್ತಾ ಇದ್ರು, ದಿನಚರಿ ಬರೆಸ್ತಿದ್ರು. ಇವತ್ತು ನೋಡಿ ಶಿಕ್ಷಣದಲ್ಲಿ ಮೌಲ್ಯ ಶಿಕ್ಷಣ ಅಂತ,
0: ಶಿಕ್ಷಣದಲ್ಲಿ ಕನ್ನಡದ ಪದ ಬಳಕೆ ಹೆಚ್ಚಾಗಿ ಬೇಕಾಗಿದೆ.
1: ನಮಗೆ ಅವಾಗ ಮೌಲ್ಯ ಶಿಕ್ಷಣ ಇರ್ಲಿಲ್ಲ, ಅವಿಭಕ್ತ ಕುಟುಂಬಗಳಿದ್ರು, ದೊಡ್ಡವರಿಗೆ ನಾವು ಹೇಗೆ ನಡ್ಕೋಬೇಕು, ಚಿಕ್ಕವ್ರನ್ನ ಹೇಗೆ ಕಾಪಾಡ್ಕೊಳ್ಬೇಕಂತ ನಮ್ಗೆ ಕುಟುಂಬಗಳಲ್ಲಿ ಗೊತ್ತಾಗ್ತಿತ್ತು. ಈಗ ಅದನ್ನೇ ನಾವು ಮೌಲ್ಯ ಶಿಕ್ಷಣದಲ್ಲಿ ತೋರಿಸ್ತಾ ಇದ್ದೀವಿ. ಹಾಗಾಗಿ ನಮ್ಗೆ ಕನ್ನಡ ಮಾತಾಡಕ್ಕೆ ನಮ್ ಶಿಕ್ಷಕರನ್ನ ನಾನು ಯಾವತ್ತು,
0: ನಮ್ಮ ಪ್ರೀತಿಯ ಭಾಷೆ ಕನ್ನಡ
1: ಖಂಡಿತ.
0: ಹಾಗೆ ಗುಲಾಬಿ ಮತ್ತು ಪ್ರೇಮ ಪತ್ರದ ಬಗ್ಗೆ ಮಾತಾಡಿದ್ವಿ, ಒಲವ ಗಂಧ ಆಯ್ತು. ಹಾಗೆ ನೀವು ಮುಸ್ಲಿಮರ ಹಬ್ಬ ಉರುಸುಗಳು ಅಂತ ಹೇಳಿದ್ರಲ್ಲ, ಅದು ಪ್ರಬಂಧ ಸಂಕಲನವನ್ನ ನೀವು ಕನ್ನಡ ಸಾರಸ್ವತ ಲೋಕಕ್ಕೆ ಅಂದ್ರೆ ಕನ್ನಡದಲ್ಲಿ ರಚಿಸಿದ್ರಿ. ಅಂದ್ರೆ ನಮ್ಮ ಆಚರಣೆ ಕೂಡ ಎಲ್ಲರಿಗೂ ಗೊತ್ತಾಗ್ಬೇಕು, ಏನಕ್ಕೆ ಮಾಡ್ತಾರೆ ಆಚರಣೆ ಅಂತೇಳಿ ಅಂತ ಹೇಳಿ ಅಲ್ವಾ.
1: ಇದು ನಾವು ವಿಶ್ವ ಭ್ರಾತೃತ್ವ ಕಲ್ಪನೆ ಅಂತ ಕರಿತೀವಿ. ನಮ್ಮ ಸೂಫಿಗಳು ಹೇಗೆ ಶರಣರು ಸಂತರು ಸೂಫಿಗಳು ಕನ್ನಡ ನಾಡಿನಲ್ಲಿ, ಅದಕ್ಕೆ ನಾನು ಅದರಲ್ಲೂ ಒಂದು ಕವಿತೆ ಬರೆದಿದ್ದೀನಿ, ಕನ್ನಡ ನಾಡಿನಲ್ಲಿ ಯಾರ್ಯಾರಿದ್ದಾರೆ ಅಂತ. ಅದಕ್ಕೆ
0: ಅದನ್ನ ಹೇಳ್ತೀರಾ?
1: ಹಾ ಹೇಳ್ತೀನಿ. ಸೂಫಿಗಳು ನಮ್ಗೆ ವಿಶ್ವ ಭ್ರಾತೃತ್ವ ಕಲ್ಪನೆಯನ್ನ ತಂದ್ಕೊಟ್ರು. ಇದ್ರೂ ಆಧಾರದ ಮೇಲೆ ನಾವು ದರ್ಗಾ ಸಂಸ್ಕೃತಿಯನ್ನ ಇದ್ ಮಾಡ್ತೀವಿ. ಅಂದ್ರೆ ಸುನ್ನಿ ಸಂಪ್ರದಾಯದಲ್ಲಿ ದರ್ಗಾ ಸಂಸ್ಕೃತಿ ಒಂದೇ, ಯಾಕಂದ್ರೆ ಹಿರಿಕರನ್ನ ಗುರು ಪರಂಪರೆಯನ್ನ ಉಳಿಸ್ಕೊಳ್ಳೋದು ಅಂತೇಳಿ ಆ ಸಂದರ್ಭಕ್ಕೆ ನಮ್ಮ ಅದರಲ್ಲಿ ಏನಾಗತ್ತೆ ನಮ್ಮ ಉರುಸುಗಳು ಇದು ಹೇಗೆ ನೀವೆಲ್ಲ ಉತ್ಸವಗಳನ್ನ ಆತರ ಎಲ್ಲ ಮಾಡ್ತಿರೋ ಹಾಗೆ ನಾವು ಆ ಇದಕ್ ಸಂಬಂಧಪಟ್ಟಂತ
0: ಅಂದ್ರೆ ಸಭೆ ಕಾರ್ಯಕ್ರಮವಾಗಿ
1: ಮಾಡ್ತೀವಿ. ಅದನ್ನ ಗುರುಗಳನ್ನ ನೆನ್ಪು ಮಾಡ್ಕೊಳ್ಳೋದು, ಇದ್ರಿಂದ ನಮ್ಮ ವಿಶ್ವ ಭ್ರಾತೃತ್ವ ಕಲ್ಪನೆ, ನಾವೆಲ್ಲರೂ ಸಹೋದರರು, ಮಾನವರೆಲ್ಲರೂ ಸಹೋದರರು ಕಾನ್ಸೆಪ್ಟ್ ಅಲ್ಲಿ ಅದು ಆಗ್ಬೇಕು ಅಂತ ಒಂದು ಕವಿತೆ ಬರೆದಿದ್ದೀನಿ. ಅದ್ರ ಶೀರ್ಷಿಕೆ ಇಟ್ಟಿದ್ದೀನಿ ಅನ್ನ ದೇವರು ಕನ್ನಡ ಅಂತ. ಚೆಲುವೆ ಮೈವೆತ್ತಿ ನಿಂತ ಬದುಕಿದು ಕನ್ನಡ, ಗಂಧವೇ ಮಣ್ಣಾಗಿ ಅರಳಿದ ನಾಡಿದು ಕನ್ನಡ, ಸಿರಿ ಸಮೃದ್ಧತೆಯ ತವರಿನ ನೆಲವಿದು ಕನ್ನಡ, ದಾನ ಚಿಂತಾಮಣಿಯ ಹಣೆಯ ಮಣಿ ಇದು ಕನ್ನಡ, ಸೋಹಂ ಎನ್ನದೆ ದಾಸೋಹ ನಡೆಸಿದ ನೆಲ ಕನ್ನಡ, ಲಕ್ಷ ಲಕ್ಷ ಶರಣರ ಭಕ್ತಿಗೆ ಬೆಳಗಿದ ಕನ್ನಡ, ಹಾದಿ ಬೀದಿಯಲ್ಲಿ ಹಾಡಿದ ಸೂಫಿಗಳ ಮುಕ್ತಿಯ ಕನ್ನಡ, ಕುಲದ ಬಲೆ ಬಿಡಿಸಿದ ದಾಸಶ್ರೇಷ್ಠರ ಕನ್ನಡ, ಪಂಪ ರನ್ನ ಪೊನ್ನ ಜಕಣರು ಬರೆದು ಕೆತ್ತಿದ ಕನ್ನಡ, ಆದಿಲ್ಶಾಹಿಯ ಸ್ತುತಿಯ ಗಣಪ ಸರಸ್ವತಿ ಸ್ತೋತ್ರ ಕನ್ನಡ, ಗೋವಿಂದ ಭಟ್ಟರು ಶರೀಫರ ಗುರು ಶಿಷ್ಯರ ನುಡಿ ಕನ್ನಡ, ಹಂಪೆಯ ಶಿಲೆಯಲ್ಲಿ ಮೂಡಿದ ಕಲೆ ಕನ್ನಡ, ಕುಮಾರವ್ಯಾಸ ಗದುಗಿನ ನಾರಾಯಣರ ಭಾರತ ಕನ್ನಡ, ಕೋಟಿ ಚೆನ್ನಯ್ಯರ ಹೊನ್ನಿನ ಕಥೆಯ ಕನ್ನಡ, ಸಿದ್ದಪ್ಪ ರಾಚಪ್ಪಾಜಿಯ ಮಂಟೇದನ ಧರೆಗೆ ದೊಡ್ಡದು ಕನ್ನಡ, ದತ್ತಾತ್ರೇಯ ಬಾಬಾ ಬುಡನ್ರ ಸೌಹಾರ್ದ ಕನ್ನಡ, ಬಪ್ಪ ಬ್ಯಾರಿಯ ಒಪ್ಪ ಕಡಲಿನ ಕನ್ನಡ, ಬಿಳಗಿರಿ ರಂಗಯ್ಯನ ಮೇಲುಕೋಟೆ ಚೆಲುವಯ್ಯನ ಚೆಲುವು ನಮ್ಮ ಕನ್ನಡ, ಕೆಚ್ಚೆದೆಯ ಕಿತ್ತೂರು ಬೆಳವಡಿಯ ಬೆಂಕಿ ಗುಡೆ ಕೋಟೆಯ ಗುಡುಗಿನ ಕನ್ನಡ, ಮೈಸೂರು ಹುಲಿಯ ಅಂತಃಕರಣದ ಒಡೆಯರ ವೀರ ಕೊಡವರ ಕನ್ನಡ, ಹಡಗಲಿ ಹೂವಿನ ಮಂಡ್ಯದ ಕಬ್ಬಿನ ಸಿಹಿ ಸವಿ ಕನ್ನಡ, ಕುಮಾರರಾಮನ ಕಂಠೀರವ ದೇವರಾಯನ ಜಗದಗಲದ ಕನ್ನಡ, ಚಿನ್ನದ ಖನಿಯ ಅದಿರಿನ ಗಣಿಯ ಮಾತಿನ ಗಿಣಿಯ ಕನ್ನಡ, ಹಡಪದ ಅಪ್ಪಣ್ಣನ ಅಣ್ಣ ಬಸವಣ್ಣನ ಅಕ್ಕಳ ಕಾಯಕದ ಕನ್ನಡ, ಜೋಗದ ಯಾಣದ ಐಹೊಳೆ ಬಸದಿಯ ಹಳೆಯದಾಗದ ಬೀಡು ಕನ್ನಡ, ಚಾಮುಂಡಿ ಚೌಡೇಶ್ವರಿ ಬನಶಂಕರಿ ಹುಲಿಗವ್ವ ಎಲ್ಲಮ್ಮರ ಪವಾಡರ ಕನ್ನಡ, ಕಾರ್ತಿಕೇಯ ವಿರೂಪಾಕ್ಷ ಗವಿಗಂಗಾಧರ ಮಂಜುನಾಥನ ನೆಲವಿದು ಕನ್ನಡ, ಮಾಂಕಳಮ್ಮ ಮಂಚಲಮ್ಮ ಅಣ್ಣಮ್ಮರ ಕರಗದ ಸ್ವರ್ಗ ಇದು ಕನ್ನಡ, ತೊಗರಿ, ಸಜ್ಜೆ, ಕುಸುಬಿ, ಭತ್ತ, ಜೋಳ ರಾಶಿಯ ಅನ್ನದೇವರು ನನ್ನ ಈ ಕನ್ನಡ, ಅನ್ನದೇವರು ನನ್ನ ಈ ಕನ್ನಡ.
0: ವಾಹ್ ವಾಹ್ ಅಂತ ಹೇಳ್ಬೋದು. ಕನ್ನಡ ಕನ್ನಡ ಹಾಸವಿ ಕನ್ನಡ ಅಲ್ವಾ, ಅದು ಇಲ್ಲಿ ವ್ಯಕ್ತವಾಗ್ತಾ ಇದೆ ನಿಮ್ಮ ಕನ್ನಡ ಪ್ರೀತಿ. ಹಾಗೆ ನೀವು ನವ ಸಾಕ್ಷರ ಕೈಪಿಡಿ ಅಂತ ಹೇಳಿ ಬರ್ತಿದ್ದೀರ ಅಲ್ವಾ, ಇದನ್ನ ಯಾಕೆ ಬರಿಬೇಕು ಅಂತ ಅನ್ನಿಸ್ತು ನಿಮಗೆ?
1: ನಾನು ಮೊದಲು ಒಂದು 10 ವರ್ಷ ಸಾಕ್ಷರತಾ ಇಲಾಖೆ ಅಂತ ವಿಭಾಗದಲ್ಲಿ ಕೆಲಸ ಮಾಡಿದೆ. ಆಗಷ್ಟೇ ಈ ಸಾಕ್ಷರತಾ ಕಾರ್ಯಕ್ರಮಗಳು 2000 ಮುಂದುವರೆದು ಚಲಿತಕ್ಕೆ ಬಂದಿತ್ತು. ವಯಸ್ಕ ಶಿಕ್ಷಣ ಶಾಲೆಗಳು ಪ್ರಾರಂಭ ಆಗಿತ್ತು. ಆಗ ಈ ನಿರಂತರ ಶಿಕ್ಷಣ ಸಾಕ್ಷರತಾ ಕಾರ್ಯಕ್ರಮಗಳು ಬೆಳವಣಿಗೆ ಆಗಿತ್ತು. ನಾನು ಸಾಕ್ಷರತಾ ಅಭಿಯಾನದಲ್ಲಿ ಇದ್ದೆ ಸುಮಾರು ಒಂದು 10-15 ವರ್ಷ. ಈ ರಾತ್ರಿ ಶಾಲೆಗಳು ಅಲ್ಲೆಲ್ಲ ಓದಿಸೋದು, ಅವರಿಗೆ ಅಕ್ಷರಾಭ್ಯಾಸ ಮಾಡಿಸೋದು, ವಯಸ್ಕರ ಶಿಕ್ಷಣ ಅವ್ರಿಗೆ ತರಬೇತಿ ಕೊಡೋದು. ನಾನು ರಾಜ್ಯ ಸಂಪನ್ಮೂಲ ವ್ಯಕ್ತಿ ಆಗಿದೆ, ಹಾಗಾಗಿ ಅವರಲ್ಲಿ ನಾವು ರಾಜ್ಯ ಸಂಪನ್ಮೂಲ ಕೇಂದ್ರ ಅಂತ ಮೈಸೂರಲ್ಲಿದೆ, ಅವರು ಈ ತರ ನವ ಸಾಕ್ಷರರ ಕೈಪಿಡಿಗಳನ್ನ ಬರೆಸ್ತಾ ಇದ್ರು. ಜೀವನ ಅನ್ನುವಂತಹ ಒಂದು ಕೈಪಿಡಿ, ಅನಂತರ ತಲಾಖ್ ಅನ್ನುವಂತಹ ಒಂದು ಕೈಪಿಡಿ, ಈ ತರ ಎಲ್ಲ. ಆಮೇಲೆ ಗ್ರಾಮ ಪಂಚಾಯತಿ ಕಾನ್ಸೆಪ್ಟ್ ಬಂತು, ಅವರಿಗೆ ತರಬೇತಿಗಳನ್ನ ಕೊಡಕ್ಕೆ.
0: ಅಕ್ಷರ ಅರಿವು ಮತ್ತು ಮಹಿಳೆ ಅಂತ ಹೇಳಿ
1: ಆ ಕಾನ್ಸೆಪ್ಟ್ ಅಲ್ಲೇ ನಾನು
0: ಹೆಣ್ಮಕ್ಳಿಗೆ ಕೂಡ ಅಕ್ಷರದ ಅರಿವು ಇರಬೇಕು ಅಂತ ಹೇಳಿ. ನೀವು ಅಂದ್ರೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಹಗಲೊತ್ತು, ರಾತ್ರಿ ಹೊತ್ತು ನೀವು ಶಿಕ್ಷಣ ಕೊಡ್ತಾ ಇರ್ಬೇಕು.
1: ಯಾಕಂದ್ರೆ ಆ ತಾಯಿಯಂದ್ರು ಅಕ್ಷರ ಕಲ್ತ್ರೆ ಮಾತ್ರ ತನ್ನ ಮಕ್ಕಳಿಗೆ ಅಕ್ಷರದ ಒಂದು ಮಹತ್ವ ತಿಳಿಸಕ್ಕೆ ಸಾಧ್ಯ. ನೀವು ಗಮನಿಸಿರ್ಬೋದು,
0: ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ
1: ಹೇಳ್ತೀವಲ್ಲ, ನೀವು ಗಮನಿಸಿರ್ಬೋದು ಇತ್ತೀಚೆಗೆ ತಾಯಿ ಕೂಲಿ ಮಾಡ್ತಿದ್ರು, ತನ್ನ ಮಗ ಕಾನ್ವೆಂಟ್ ಅಲ್ಲಿ ಓದ್ಬೇಕು ಅಂತ ಬಯಸ್ತಾರೆ, ಮಗಳು ಕಾನ್ವೆಂಟ್ ಅಲ್ಲಿ ಓದ್ಬೇಕು ಅಂತ. ಯಾಕೆ ಅಂತಂದ್ರೆ ಶಿಕ್ಷಣದ ಮಹತ್ವ,
0: ಉತ್ತಮ ಶಿಕ್ಷಣ ಕೊಡ್ಬೇಕು ಮಗುಗೆ ಅನ್ನೋದು. ಅಂದ್ರೆ ಶಿಕ್ಷಣ ಮಹತ್ವ ನೀವು ಹೇಳಿದಾಗೆ ಗೊತ್ತಾಗ್ಬೇಕು,
1: ಗೊತ್ತಾಗಕ್ಕೆ ತಾಯಿಯರಿಗೆ ನಾವು ಮೊದಲು ಶಿಕ್ಷಿತರನ್ನಾಗಿ ಮಾಡ್ಬೇಕು. ಒಂದ್ ತಾಯಿ ಶಿಕ್ಷಣ ಕಲ್ತ್ರೆ ಮಕ್ಕಳಿಗೆ ನಾವು ಶಾಲೆಗಳಲ್ಲಿ ಕಳಿಸ್ಬೇಕು. ಶಾಲೆ ಬಿಡುವವರ ಸಂಖ್ಯೆ ಕಡಿಮೆ ಆಯ್ತು. ತಾಯಿಯಂದ್ರು ಯಾವಾಗ ವಿದ್ಯಾಭ್ಯಾಸ ಪಡ್ಕೊಂಡ್ರು ಅವರಿಗೆ ಇದ್ರ ಕುರಿತು ಅರಿವು ಬಂತು, ಮಕ್ಕಳನ್ನ ಅವರೇ ಎಳ್ಕೊಂಡು ಹೋಗಿ ಕೂರಿಸ್ತಿದ್ರು.
0: ಅಂದ್ರೆ ಮನೆ ಜವಾಬ್ದಾರಿನ ಆಗ ವಿಂಗಡನೆ ಮಾಡ್ಕೊಳ್ತಾ ಇದ್ರು, ಆದ್ರೆ ಆ ಬಳಿಕ ಅವರೇ ತಗೊಂಡು ಮಕ್ಕಳನ್ನ ಶಾಲೆಯತ್ತ ಕೊಂಡೊಯ್ದ್ರು.
1: ಅಂದ್ರೆ 14 ವರ್ಷದಿನ ಒಳಗಿನ ಮಕ್ಕಳಿಗೆ ಕೆಲ್ಸಕ್ಕೆಲ್ಲ ಹಿಂದೆ 10 ರೂಪಾಯಿ ತಂದ್ರೆ ಸಾಕು, ಅವನು ಮಂಡಕ್ಕಿ ಮಾರಿನೋ ಕಡಲೆಕಾಯಿ ಮಾರಿನೋ ಹೋಟ್ಲಲ್ಲಿ ಸೇರ್ಕೊಂಡು ಖುಷಿ ಪಡೋರು, ಹೋಗ್ಲಿ ಮಗ ಅಂತ. ಯಾವಾಗ ತಾಯಂದ್ರಿಗೆ ಶಿಕ್ಷಣದ ಅರಿವು ಬಂತು ಅವರು 10 ರೂಪಾಯಿಗೆ ಆಸೆ ಪಟ್ಟಿಲ್ಲ. ಮುಂದೆ ಅವನು ಓದಿ ಒಳ್ಳೆ ಯಾವ್ದೋ ಉದ್ಯೋಗಕ್ಕೆ ಸೇರ್ಲಿ ಅಥವಾ ದುಶ್ಚಟಗಳಿಂದ ದೂರ ಆಗ್ಲಿ, ನನ್ನ ಮಕ್ಕಳು ಒಳ್ಳೆ ಒಂದು ನಾಗರಿಕರಾಗ್ಲಿ ಅಂತ ತಾಯಿ ಹಾಗೆ ಯೋಚನೆ ಮಾಡಕ್ ಶುರು ಮಾಡಿದ್ಲು. ಹಾಗಾಗಿನೆ ನಾವು
0: ಸಾಕ್ಷರತೆ. ಆಮೇಲೆ ಶಿವಮೊಗ್ಗ ಜಿಲ್ಲೆಯ ಸಾಮರಸ್ಯ ತಾಣಗಳು
1: ಅದು ಬರೆದಿದ್ದೀನಿ. ಅದು ಇತ್ತೀಚೆಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ನಮ್ಗೊಂದು ಅಸೈನ್ಮೆಂಟ್ ಸಿಕ್ಕಿತ್ತು. ಹಿಂಗೆ ಎಲ್ಲಾ ಕಡೆದು ಇಡೀ
0: ಸರ್ವಧರ್ಮ ಸಮನ್ವಯ ಕೇಂದ್ರವಾಗಿರುತ್ತೆ
1: ಕೇಂದ್ರವಾಗಿ ಶಿವಮೊಗ್ಗದ ಜಿಲ್ಲೆಯ ಸಾಮರಸ್ಯದ ತಾಣಗಳು ಅಂತ ಎಲ್ಲಾ ಊರುಗಳಲ್ಲಿ ಇರುವಂತಹ ದರ್ಗಾಗಳು, ಇರುವಂತಹ ಕ್ರಿಶ್ಚಿಯನ್ ಮಿಷನರೀಸ್ಗಳು, ಆ ನಂತರ ದೇವಾಲಯಗಳು ಎಲ್ಲವನ್ನ ಸೇರಿ ಒಂದು ಅದನ್ನ ಸಾಮರಸ್ಯದ ತಾಣಗಳು ಅಂತ ಬರೆದಿದ್ದೀವಿ. ಅದರಲ್ಲಿ ಭದ್ರಾವತಿ ಆಕಾಶವಾಣಿ ಇಲ್ಲಿರಕ್ಕೆ ಹೋಗಿ ಭದ್ರಾವತಿ ಒಂಚೂರು ರೆಫರ್ ಮಾಡ್ತೀನಿ. ಇಲ್ಲಿ ನಾವು ವಸಾಹತು ಕಾಲದಲ್ಲಿ ಭದ್ರಾವತಿಯಲ್ಲೇ ಈ ಕಾಲೋನಿಗಳ ಒಂದು ಅಂದ್ರೆ ಸಾಮರಸ್ಯ ಅಂತ ಬಂತಲ್ಲ, ಸಾಮರಸ್ಯದ ಬದುಕಿಗೆ
0: ಓಣಿಗಳು ಇರ್ತಾ ಇತ್ತು, ಒಂದು ಜಾಗ ಸಮುದಾಯ ಕೇಂದ್ರಗಳು.
1: ಅಂದ್ರೆ ಬ್ರಿಟಿಷರು ಇಲ್ಲಿ ಬಂದಾಗ ವಸಾಹತು ಶಾಹಿ ಬಂತಲ್ಲ, ಆ ಕಾನ್ಸೆಪ್ಟ್ ಗೆ ನಮ್ಮಲ್ಲಿ MPM ಮತ್ತೆ ಇಲ್ಲಿ
0: VISL ಮತ್ತೆ MPM
1: ಫ್ಯಾಕ್ಟರಿಗಳು ಓಪನ್ ಆಯ್ತಲ್ಲ, ಆ ಕಾಲದಲ್ಲಿ ಈ ವಸಾಹತು ಅಂದ್ರೆ ಎಲ್ಲರೂ ಜಾತಿ ಧರ್ಮದ ಯಾವ ಭೇದ ಭಾವ ಇಲ್ಲದೆ ಒಗ್ಗಟ್ಟಾಗಿ ಬದುಕೋದು ಮೊದಲು ಪ್ರಾರಂಭ ಆಗಿದ್ದು ಕರ್ನಾಟಕದಲ್ಲಿ ನಮ್ಮ ಭದ್ರಾವತಿಯಲ್ಲಿ. ಹಾಗಾಗಿ ನಾನು ಭದ್ರಾವತಿಯನ್ನ ಅದನ್ನ ವಸಾಹತು ಅಂದ್ರೆ ಒಂದು ಸಾಮರಸ್ಯದ ಬದುಕನ್ನ ಕಂಡುಕೊಂಡಿದ್ದು ಭದ್ರಾವತಿಯಲ್ಲಿ. ಅದಕ್ಕೆ ಯಾಕೆ ಅಂದ್ರೆ ಕಾಲೋನಿ
0: ಕುವೆಂಪು ಅವರ ವಿಶ್ವ ಮಾನವ ಸಂದೇಶವನ್ನು
1: ಭದ್ರಾವತಿಯಲ್ಲಿ ಬಂತು. ಅದಕ್ಕೆ ನಾನು ಎಲ್ಲೋ ಒಂದ್ ಕಡೆ ರೆಫರ್ ಮಾಡಿದೀನಿ ಅದು, ಈ ಸಾಮರಸ್ಯದ ಬದುಕಿಗೆ ಜನ ಅಂದ್ರೆ ಯಾವುದೇ ಭೇದ ಭಾವ ಇಲ್ಲದೆ ಮಾನವರೆಲ್ಲರೂ ಸಹೋದರರು,
0: ಮಾನವರೆಲ್ಲರೂ ಸಮಾನರು ಜಗದಿ ಅಲ್ವಾ, ಹೀನ ಕುಲದ ಮನಸ್ಸನ್ನ ಬಿಡಿ ಅಂತ ಹೇಳಿದಂಗೆ
1: ಆ ತರದಲ್ಲಿ ನಾವು ಮಾನವರೆಲ್ಲ ಸಹೋದರರು, ವಿಶ್ವ ಭ್ರಾತೃತ್ವ ಕಲ್ಪನೆಯ ಒಂದು ತತ್ವದಲ್ಲಿ ಈ ಎಲ್ಲರೂ ಸಮಾನವಾಗಿ ಬದುಕಿದ್ದು ಮೊದಲಿಗೆ ಈ ಕಾಲೋನಿಗಳಲ್ಲಿ, ಕಾಲೋನಿಗಳು ಪ್ರಾರಂಭ ಆಗಿದ್ದು ವಸಾಹತುಶಾಹಿ ಕಾಲದಲ್ಲಿ. ಇಲ್ದಿದ್ರೆ ಹಿಂದೆಲ್ಲ ಏನಿತ್ತು ಹೇಳ್ರಿ, ಏರಿಯಾಗಳು ಬೇರೆ ಬೇರೆ ಇತ್ತು,
0: ಅವ್ರದೇ ಒಂದೇ ಪ್ರತ್ಯೇಕವಾಗಿರೋ
1: ಪ್ರತ್ಯೇಕ
0: ಆಚರಣೆ ಮಾಡುವಂತ ಜನಗಳ ಗುಂಪು ಬೇರೆಯಾಗಿ ಬದುಕ್ತಾ ಇದ್ರು.
1: ಇಲ್ಲಿ ಹಾಗಿಲ್ಲ, ಕಾಲೋನಿಗಳಲ್ಲಿ ಎಲ್ರು ಯಾರು ಆಫೀಸರ್ಸ್ ಇದ್ರಲ್ಲಿ ಬೇರೆ ಬೇರೆಯವರು ಕಾರಕುನ್ರಿದ್ರು, ಬೇರೆ ಯಾವುದೇ ಇದ್ರಲ್ಲಿ ಇದ್ರು ಅವರು ಕಾಲೋನಿಗಳಲ್ಲಿ ಇರ್ತಿದ್ರು.

0: ಆಸಕ್ತಿ ಮಕ್ಕಳ ಮೂಲಕ ಅಂದ್ರೆ ನಮ್ಮ ಮುಂದಿನ ಪ್ರಜೆಗಳು ಅಲ್ವಾ.
1: ಸಂಶೋಧನೆಗಳು ಹೇಳ್ತಾವಲ್ಲ, 7 ವರ್ಷದವರೆಗೆ ಮಗುವನ್ನ ಅಪ್ಪುಗೆಯಲ್ಲಿ ತಂದೆ ತಾಯಿ ಅಜ್ಜ ಅಜ್ಜಿ ಅಪ್ಪುಗೆಯಲ್ಲಿ ಬೆಳೆದ್ರೆ 70 ವರ್ಷದವರೆಗೂ ಅವನು ಒಳ್ಳೆ ನಾಗರಿಕನಾಗ್ತಾನೆ, ಒಳ್ಳೆ ಮನುಷ್ಯ ಆಗ್ತಾನೆ. ಯಾಕಂತಂದ್ರೆ ಅವನಿಗೆ ಆ ಒಂದು ರಕ್ಷೆ ಇದೆ ಅಂತ. ಅವನು 7 ವರ್ಷದ ತನಕ ಅಷ್ಟೇ, ಆಮೇಲೆ ಅಪ್ಕೋಬೇಕಾಗಿಲ್ಲ. ಆ 7 ವರ್ಷದೊಳಗೆ ಬ್ರೈನು ನಾನು ಸೇಫ್ ಅಂತ ತಿಳ್ಕೊಂಡ್ಬಿಟ್ಟು
0: ಆ ಒಂದು ಆಪ್ಯಾಯತೆಯನ್ನು ನಾವು ಕೊಟ್ಟರೆ ಆ ಬಳಿಕ ಅವರು ಸಮಾಜಕ್ಕೆ ಬೇಕಾದ ಮಗು ಆಗ್ತಾರೆ.
1: ಚಿಕ್ಕ ಮಕ್ಕಳಿಗೆ ನಾವು ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟಂಗೆ ಮಾಡಿಬಿಟ್ರೆ ತನ್ನಿಂದ ಆಮೇಲೆ ಕಲಿತವೆ ಅಂತ ನಾನು ದೇಶಭಕ್ತಿ ಗೀತೆ ಮಕ್ಕಳಿಗೆ ತುಂಬಾ ಕಡೆ ಕಲಿಸ್ತೀನಿ. ಒಂದ್ ಹಾಡು ಹೇಳ್ತೀನಿ, ನಂಗೆ ತುಂಬಾ ಬಹಳಷ್ಟು ಹಾಡುಗಳನ್ನ ಹೇಳ್ತೀನಿ. ಒಂದ್ ಚಿಕ್ಕದಾದಂತದ್ದು ಇಲ್ಲಿ ಹೇಳ್ತೀನಿ.

0: ಅದ್ಭುತವಾಗಿತ್ತು. ಹಾಗೆ ಹಸೀನಾ ಅವರೇ, ನೀವು ವಚನಕಾರರಾಗಿ ಕೂಡ ಕಾರ್ಯನಿರ್ವಹಣೆ ಮಾಡಿದ್ರಿ, ಅಂದ್ರೆ
1: ವಚನ ನಿರ್ವಚನ ಮಾಡ್ತೀನಿ,
0: ವಚನ ನಿರ್ವಚನ ಮಾಡ್ತಾ ಇದ್ರ, ಅದನ್ನ ನೀವು ಹೇಗೆ ಆಸಕ್ತಿ ಹೇಗ್ ಬಂತು ಮತ್ತೆ ಅದನ್ನ ನೀವು ಮಾಡ್ತೀರಾ ಈಗ ಸ್ವಲ್ಪ?
1: ಸಾಹಿತ್ಯದ ಒಲವು ಅಂದಾಗ ನಾವು ನೋಡ್ತೀವಲ್ಲ ಹಳೆಗನ್ನಡ ಕಾಲದ ಸಾಹಿತ್ಯ, ನವೋದಯ, ನವ್ಯ, ಆನಂತರ ವಚನ ಸಾಹಿತ್ಯದ ಕಾಲ, ಇತ್ತೀಚೆಗೆ ಮಹಿಳಾ ಸಂವೇದನೆ, ಮುಸ್ಲಿಂ ಸಂವೇದನೆ, ಈಗ ಬರ್ತಾ ಇರೋದು ತೃತೀಯ ಲಿಂಗಿಗಳ ಸಂವೇದನೆ. ಹಾಗೆ ಕಾಲ ಕಾಲಕ್ಕೆ ಈಗ ನಾವು ಜೆನ್ಜಿ ನೋಡಿ ಇನ್ನು ವಿದ್ಯಾರ್ಥಿ ಸಂವೇದನೆ ಅದು ಬರ್ಬೋದು, ಯಾಕಂದ್ರೆ ಕಾಲ ಕಾಲಕ್ಕೆ ಸಾಂದರ್ಭಿಕವಾಗಿ ಯಾವ್ಯಾವ
0: ಬದಲಾವಣೆ ಅಳವಡಿಸ್ಕೊಳ್ತಾ ಹೋಗ್ತೀವಿ,
1: ಅದ್ರಲ್ಲಿ ಸಾಹಿತ್ಯನು ಹಂಗೆ ಬೆಳವಣಿಗೆ ಆಗತ್ತೆ. ಅದನ್ನ ನಾವು ಹಿಂದೆ ನೋಡಿದ್ರೆ ದಲಿತ ಬಂಡಾಯ ಇವೆಲ್ಲವನ್ನ ಗುರುತಿಸ್ತೀವಲ್ಲ, ಹಾಗೆ ನನಗೆ ಸ್ವಲ್ಪ ವಚನ ಸಾಹಿತ್ಯ ಮತ್ತೆ ದಾಸ ಪರಂಪರೆ ಸೂಫಿ ಸಾಹಿತ್ಯ ಈ ಮೂರನ್ನ ಸ್ವಲ್ಪ ಕಂಪೇರಿಟಿವ್ ಆಗಿ ಯಾವಾಗ್ಲೂ ಯೋಚನೆ ಮಾಡ್ತಿರ್ತೀನಿ. ಅದ್ರಲ್ಲಿ ಬಸವ ಸಾಹಿತ್ಯವನ್ನ ನನಗೆ ಓದಕ್ಕೆ ಸಾಧ್ಯ ಆಗಿದ್ದು ಅಕ್ಕ ಮಹಾದೇವಿಯವರು, ಅಲ್ಲಮ್ಮ ಪ್ರಭುಗಳು, ಬಸವಣ್ಣನವರ ವಚನಗಳು. ಅದರಲ್ಲೂ ಎಲ್ಲ ವಚನಕಾರರು ಆದ್ಯರೇ ಅವ್ರು, ಯಾಕಂತಂದ್ರೆ ನಾವು ಇವತ್ತಿನ ಕಾಲಕ್ಕೆ ಸರ್ಕಾರ ಬಸವಣ್ಣನವರ ಸಾಂಸ್ಕೃತಿಕ ನಾಯಕ ಅಂತ ಬಿಂಬಿಸಿರೋದ್ರ ಜೊತೆಗೆ ನಮ್ಗೆ ಎಲ್ಲರಿಗೂ ವಚನಗಳು ದಾರಿದೀಪ ಅಂತ ನಾನು ಅನ್ಕೊಂಡಿರೋದು. ನಾವೆಲ್ಲೋ ಎಡವುದಾಗ ಅದನ್ನ ಸರಿ ದಾರಿಯಲ್ಲಿ ಹೋಗಕ್ಕೆ ವಚನಗಳು ಮಾರ್ಗದರ್ಶನ ನೀಡತ್ತೆ. ಎಷ್ಟೋ ಸತಿ ನಾವು ಎಲ್ಲದೂ ನಮ್ಗೆ ಬೇಕು ಅಂತ ಹೇಳ್ತೀವಿ, ಹೋಗ್ಬೇಕಾದ್ರೆ ಏನು ತಗೊಂಡೋಗಲ್ಲ ಅಂತ, ಅದು ಶತಸಿದ್ಧ, ಎಲ್ರಿಗೂ ಗೊತ್ತು. ನಾವು ಬಿಳಿ ಬಟ್ಟೆ

0: ಹಾಕಿದ್ದನ್ನು ತೆಗ್ದು ಹಾಕ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು. ಆದ್ರೂ ನಮಗೆ ಇರ್ಲಿ ಅಂತ ಒಂದ್ ಕಡೆ ಇರತ್ತೆ. ಅದನ್ನ ಶರಣರು ಎಷ್ಟೊಂದ್ ಚೆನ್ನಾಗಿ ಹೇಳಿದ್ದಾರೆ, ಆಯ್ದಕ್ಕಿ ಲಕ್ಕಮ್ಮ, ಆಯ್ದಕ್ಕಿ ಮಾರಯ್ಯ, ಒಂದ್ಸತಿ ಹಿಡಿ ಅಕ್ಕಿ ಜಾಸ್ತಿ ತಂದಿದ್ಕೆ ಅದು ನಮ್ಗಲ್ಲ, ನಾನ್ ನೀವು ತರಬಾರ್ದಿತ್ತು ಅನ್ನೋದು ಒಂದು ಒಳ್ಳೆ ಸಂದೇಶವನ್ನ ಕೊಟ್ರು. ಹೀಗೆ ವಚನಗಳನ್ನ ನಿರ್ವಚನ ಮಾಡೋದು ಅಭ್ಯಾಸ ಮಾಡಿಕೊಂಡೆ. ಮಕ್ಕಳಲ್ಲಿಯೂ ಅಷ್ಟೇ, ನಾನು ತುಂಬಾ ಶಾಲೆಗಳಿಗೆ ಹೋದ್ರೆ ಮಕ್ಕಳನ್ನ ಇಡೀ ಕಾರ್ಯಕ್ರಮ, ನಮ್ದು ಒಂದು ವೇದಿಕೆ ಇದೆ, ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಅಂತ, ಆ ವೇದಿಕೆ ಜಿಲ್ಲಾಧ್ಯಕ್ಷ ನಾನು ಶಿವಮೊಗ್ಗಕ್ಕೆ. ಹಾಗಾಗಿ ನಿರಂತರವಾಗಿ ನಾವು ಈ ತರ ಸಾಹಿತ್ಯದ ಕಾರ್ಯಕ್ರಮಗಳನ್ನ ಶಾಲೆಗಳಲ್ಲಿ ಬೇರೆ ಕಡೆ ಮಾಡ್ತಾ ಇರ್ತೀವಿ. ಆಗ ನಾವು ಹೆಚ್ಚೆಚ್ಚು ಇವುಗಳನ್ನ ಮಾಡಕ್ಕೆ ಸಾಧ್ಯ ಆಯ್ತು. ಮಕ್ಕಳಲ್ಲಿ ವಚನ ನಿರ್ವಚನ ಮಾಡೋದು, ವಚನಗಳ ತಾತ್ಪರ್ಯ, ಅದರ ಗೂಢಾರ್ಥ, ಅದರ ಭಾವಾರ್ಥ, ವಚನಗಳು ಒಂದು ವಚನ ಅದಕ್ಕೆ ನೂರು ರೀತಿಯಾದಂತಹ ಆಯಾಮಗಳಲ್ಲಿ ಯೋಚನೆ ಮಾಡಕ್ಕೆ ಹೇಗೆ ಸಾಧ್ಯ ಆಗತ್ತೆ, ವಿದ್ಯಾರ್ಥಿಗಳಿಗೆ ಆ ಒಂದು ಆಯಾಮಗಳ ಯೋಚಿಸುವ ಶಕ್ತಿಯನ್ನ ನಾವು ಕಮ್ಮಟಗಳ ಮೂಲಕ ಹೇಳ್ತೀವಿ. ಹಾಗಾಗಿ ನಾವು ಓದ್ತೀವಿ ಅದನ್ನ. ನಾವೀಗ ಒಂದು ವಚನ, ಜ್ಞಾನದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತ, ಅಂತ ಹೇಳಿದ್ರು. ಈಗ ಬಸವಣ್ಣನವರು ಇವನಾರವ ಇವನಾರವ ಇವನಾರವ ಎನ್ನದಿರು, ಇವನಮ್ಮ ಇವನಮ್ಮವ ನಮ್ಮವ ಎನ್ನು, ನಮ್ಮ ಮನೆಯ ಮಗನೆಂದೆಣಿಸಯ್ಯ, ಕೂಡಲ ಸಂಗಮ ದೇವನ ಮನೆಯ ಮಗನೆಂದೆಣಿಸಯ್ಯ ಅಂತ ಒಂದ್ ಬರ್ದು. ಇವತ್ತು ಆ ವಚನ ಇಟ್ಕೊಂಡ್ರೆ ಈ ದೊಂಬಿ ಗಲಾಟೆ ಯುದ್ಧ ಯಾವ್ದು ಆಗಲ್ಲ. ಯಾಕಂತಂದ್ರೆ ಇವ ನಮ್ಮವ ಅಂತ ಬಂತು ಅಂದ್ರೆ
1: ಕೊನೆಗೆ ಶಾಂತಿ.
0: ಇವತ್ತಿನ ಸಂದರ್ಭಕ್ಕೆ ವಚನಗಳು ದಾರಿದೀಪ. ಆಸೆ ಅನ್ನೋದು ಅರಸಿಂಗಲ್ಲದೆ ನಮ್ಗಲ್ಲ ಅಂತ ಇದಕ್ಕೆ ಲಕ್ಕಮ್ಮ ಹೇಳ್ತಾರಲ್ಲ, ಹೌದು ಆಸೆ ಅನ್ನೋದು ನಮ್ಗಲ್ಲ, ಅದ್ ಯಾಕೆ ನಾವು ಜಾಸ್ತಿ ಹಿಡಿದಿಟ್ಕೊಳ್ಬೇಕು ಇಟ್ಕೋಬೇಕು, ಅದನ್ನೇ ಎಲ್ಲರೂ ಹೇಳಿದ್ರು. ಅದ್ ನಾವು ಅದನ್ನ ಅಳವಡಿಸ್ಕೊಳಕ್ಕೆ ನಾವೆಲ್ಲೋ ದಾರಿ ತಪ್ತಿದೀವಿ ಅಂದಾಗ, ಸರಿ ದಾರಿಗೆ ಮಾರ್ಗದರ್ಶನ ತೋರಕ್ಕೆ ಈ ಬಸವಾದಿ ಶರಣರ ವಚನಗಳನ್ನ ನಾವು ಅರ್ಥಕೋಬೇಕು, ನಮ್ ಬದುಕಲ್ಲಿ ಅಳವಡಿಸ್ಕೊಳ್ಬೇಕು.
1: ನೋಡಿ ಈ ತರದ ಸಂಭಾಷಣೆಗಳಿಂದ ಅದೆಲ್ಲ ಸಾಧ್ಯವಾಗತ್ತೆ ಅಂತ ನಾವು ಅನ್ಕೊಳ್ಬಹುದು.
0: ಖಂಡಿತ ಆಗತ್ತೆ ಮಕ್ಕಳಿಗೆ. ಮೇಡಮ್, ನಾವ್ ಇವತ್ತು ತುಂಬಾ ಪ್ರೈಮರಿ ಹೈಸ್ಕೂಲ್ ಲೆವೆಲ್ಲಿನ ಮಕ್ಕಳಿಗೆ ಈ ತರದ ಜ್ಞಾನಗಳನ್ನ ವೃದ್ಧಿ ಮಾಡಬೇಕು. ಶಿಕ್ಷಕರು ಮಾಡ್ತಾರೆ, ಈ ತರ ಸಂಘ ಸಂಸ್ಥೆಗಳು ಈ ತರಹದ ಕಾರ್ಯಕ್ರಮಗಳನ್ನ ಮಾಡಬೇಕು. ಯಾವಾಗ್ಲೂ ವರ್ಷಕ್ಕೊಂದ್ಸತಿ ಸರಸ್ವತಿ ಪೂಜೆ ಅದು ಇದು ಮಾಡೋದ್ಕಿಂತ ಹೊರತುಪಡಿಸಿ ಈ ತರಹದ ವಚನ ವಿಶ್ಲೇಷಣೆ
1: ಕಮ್ಮಟಗಳನ್ನ ಮಾಡಿ,
0: ದಾಸರು ಕುಲ ಕುಲ ಕುಲ ಎಂದು ಹೊಡೆದಾಡಿದಿರೇನಕ್ಕೆ, ಕುಲದ ಮಹಿಮೆ ಏನಾದರೂ ಬಲ್ಲಿರಾ ಅಂತ ಕನಕದಾಸರು ಕೇಳ್ತಾರೆ. ಆ ಕಡೆ ಪಂಪ ಕೇಳ್ತಾನೆ ಇನ್ನು 10ನೇ ಶತಮಾನಕ್ಕೆ, ಮನುಷ್ಯ ಕುಲಂ ತಾನೊಂದೇ ವಲಂ ಅಂತ ಪಂಪ ಹೇಳಿದ್ವು. ಅದೇ 9ನೇ ಶತಮಾನದಲ್ಲಿ ಪಂಪ ಹೇಳ್ದ, 12ನೇ ಶತಮಾನದಲ್ಲಿ ಬಸವಣ್ಣನವ್ರು ಹೇಳಿದ್ದು ಅದೇ ಇವ ನಮ್ಮವ ನಮ್ಮವ ಅಂತ, 14ನೇ ಶತಮಾನದಲ್ಲಿ ಕನಕದಾಸರು ಹೇಳಿದ್ದು ಅದೇ, ಕೊನೆಗೆ ವಿಶ್ವಮಾನವ ತತ್ವ ಕುವೆಂಪು ಅವರು ಹೇಳಿದ್ದು ಅದನ್ನೇ. ಇಷ್ಟು ಒಂದೇ ತತ್ವ ಅಂದ್ರೆ ನಾವೆಲ್ಲರೂ ಒಂದು ಅನ್ನುವಂತಹ ಭಾವನೆ ಬರಕ್ಕೆ ಮಕ್ಕಳಲ್ಲಿ ಮೂಡಿಸ್ಬೇಕಾದ್ರೆ ಈ ತರಹದ ಯೋಚನೆಗಳನ್ನ ಮಾಡಬೇಕು.
1: ಹಾಗಾಗಿ ಆ ಕೆಲಸವನ್ನ
0: ಸ್ವಲ್ಪ ಮಟ್ಟಿಗೆ ನಮ್ಮಲ್ಲಿ ಎಷ್ಟು ಸಾಧ್ಯ ಆಗತ್ತೋ ಅಂತಹ ಕಾರ್ಯಕ್ರಮಗಳನ್ನ ನಾವು ಹೆಚ್ಚು
1: ನಮ್ಮ ಎಲ್ಲಾ ಆಶಯಗಳು ಸಾಕಾರವಾಗ್ಲಿ ಅಂತ ಹೇಳಿ ನಮ್ಮ ಎಲ್ಲಾ ಕನ್ನಡ ಭಾರತಿ ಕೇಳುಗರಿಗೆ ಹಾಗೆ ನಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಪರವಾಗಿ ತಮಗೆ ಇಲ್ಲಿವರೆಗೂ ಬಂದು ತಾವು ನಮ್ಮೊಂದಿಗೆ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ. ಡಾಕ್ಟರ್ HK ಹಸೀನಾ ಅವರೇ ಧನ್ಯವಾದಗಳು.
0: ಧನ್ಯವಾದಗಳು. ನಮಸ್ಕಾರ.
2: ಇದುವರೆಗೂ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಲೇಖಕಿ ಕವಯತ್ರಿ ಡಾಕ್ಟರ್ ಹಸೀನಾ HK ಅವರೊಂದಿಗೆ ಒಂದು ಆತ್ಮೀಯ ಸಂವಾದ ಕೇಳಿದ್ರಿ. ಪ್ರಸ್ತುತಿ ವಿದ್ಯಾ ಕಾರಂತ್, ಸಮಗ್ರ ನಿರ್ವಹಣೆ ನಂದನ್ ಕುಮಾರ್ ಎಲ್ಲು. ಇಂದಿನ ಕನ್ನಡ ಭಾರತಿ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಇನ್ನೀಗ ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶವನ್ನು ಕೇಳುತ್ತೀರಿ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ
4: ನಮಸ್ಕಾರ. ಆಕಾಶವಾಣಿ ಸಮಾಚಾರ ಕೆ ಸಾಥ್ ಮೇ ಪ್ರಶಾಂತ್ ಕುಮಾರ್. प्रधानमंत्री नरेंद्र मोदी ने कहा है कि देश रिफॉर्म एक्सप्रेस पर तेजी से आगे बढ़ रहा है

ಗೀತಾ ಚಂದ್ರಿಕೆ ಮೆಲೋಡಿ ಟೈಮ್. ಸುಮಧುರವಾಗಿರುವ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು

ಮೊದಲಿಗೆ ಕೇಳಿ 143 ಚಿತ್ರದಿಂದ ಆಯ್ದ ಗೀತೆ ಕಾವ್ಯಮಯಿ ಹಾಗೂ ಚಂದ್ರಕಾಂತ್ ಗೀತೆಗೆ ಧ್ವನಿಯಾಗಿದ್ದಾರೆ. ವಿನೋ ಮನಸ್ಸು ಅವರ ಸಂಗೀತ ಸಂಯೋಜನೆ.

ಇದುವರೆಗೆ ನೀವು ಕೇಳಿದ್ದು ಅಗ್ರಜ ಚಿತ್ರದಿಂದ ಆಯ್ದ ಗೀತೆಯಾಗಿತ್ತು, ಶಂಕರ್ ಮಹಾದೇವನ ಹಾಗೂ ಸಂಗಡಿಗರ ಧ್ವನಿ ಇತ್ತು, ಪಾಂಚಜನ್ಯ ಬರೆದಿದ್ದಂತಹ ಗೀತೆಗೆ ನಂದನ್ ರಾಜ್ ಅವರ ಸಂಗೀತ ನಿರ್ದೇಶನ ಇತ್ತು. ಇನ್ನೀಗ ಹಿಂದಿ ಗೀತೆಗಳನ್ನು ಕೇಳುವಂತಹ ಸರದಿ ಮೊದಲಿಗೆ ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್ ಕುಮಾರ್ ಅವರ ಯುಗಲ ಧ್ವನಿಗಳಲ್ಲಿ ಬರ್ತಾ ಇದೆ. ಪ್ರೇಮ ಕಹಾನಿ ಚಿತ್ರದಿಂದ ಆಯ್ದ ಗೀತೆ, ಆನಂದ್ ಬಕ್ಷಿ ವಿರಚಿತ ಗೀತೆಗೆ ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರ ಸಂಗೀತ.

ಮೆಹಬೂಬ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದರೆ ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್. ಆನಂದ್ ಭಕ್ಷಿ ವಿರಚಿತ ಗೀತೆಗೆ ರಾಹುಲ್ ದೇವ್ ಬರ್ಮನ್ ಅವರ ಸಂಗೀತ.

ಇಲ್ಲಿ ತನಕ ನೀವು ಕೇಳಿದ್ದು ರವೀಂದ್ರ ಜೈನ್ ಬರೆದು ಸಂಗೀತ ನಿರ್ದೇಶನ ಮಾಡಿದಂತಹ ಕೆ ಜೆ ಯೇಸುದಾಸ್ ಅವರು ಹಾಡಿದಂತಹ ಚಿತ್ ಚೋರ್ ಈ ಚಿತ್ರದಿಂದ ಆಯ್ದ ಗೀತೆಯಾಗಿತ್ತು. ಬನ್ನಿ ಇನ್ನೊಂದು ಗೀತೆಯನ್ನು ಕೇಳೋಣ. ಇದು ಜಮೀನ್ ಆಸ್ಮಾನ್ ಈ ಚಿತ್ರದಿಂದ ಆಯ್ದ ಗೀತೆ. ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಗೀತೆ ಮೂಡಿ ಬರ್ತಾ ಇದೆ. ಅಂಜಾನ್ ಅವರು ಬರೆದಂತಹ ಗೀತೆಗೆ ಆರ್ ಡಿ ಬರ್ಮನ್ ಅವರ ಸಂಗೀತ.

ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಪ್ರಮುಖ ಕಾರ್ಯಕ್ರಮಗಳು: ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, ಶ್ರೇಯ ವಿ ಮೂರ್ತಿ ಹಾಗೂ ಸಂಗಡಿಗರು ಹಾಡಿರುವಂತಹ ಭಕ್ತಿ ಗೀತೆಗಳನ್ನು ಬಿತ್ತರಿಸುತ್ತೇವೆ. 6:30 ಚಿಂತನ ಡಾಕ್ಟರ್ KR ಸಂಧ್ಯಾರೆಡ್ಡಿ ಅವರಿಂದ, 6:35 ಹಾಗೂ ಸಂಜೆ 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ BK ಸುಮತಿ ಅವರಿಂದ. 6:40 ದೇಶಭಕ್ತಿ ಗೀತೆಗಳು, 6:50 ರೈತರಿಗೆ ಸಲಹೆ, 7:15 ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಾಯೋಜಿತ ಕಾರ್ಯಕ್ರಮ ರೇಷ್ಮೆ ಸಿರಿ, ರೇಷ್ಮೆ ಕೃಷಿ ಪ್ರಾರಂಭಿಸಲು ಭೂಮಿ ಆಯ್ಕೆ, ಮಣ್ಣು ಪರೀಕ್ಷೆ ಹಾಗೂ ಹಿಪ್ಪು ನೆರಳೆ ನಾಟಿ ಕ್ರಮ, ಈ ಕುರಿತಂತೆ ಭಾಗವಹಿಸಲಿದ್ದಾರೆ ಡಾಕ್ಟರ್ ಮಂಜುನಾಥ್. ಇವರು ಮೇಲ್ವಿಚಾರಣಾ ದಳ ರೇಷ್ಮೆ ಸಹಾಯಕ ನಿರ್ದೇಶಕರು. ಇವರು ಭಾಗವಹಿಸಿ ಮಾತನಾಡಲಿದ್ದಾರೆ. ಇನ್ನು ಬೆಳಿಗ್ಗೆ 8:50 ಕಗ್ಗದ ಸಿರಿ, 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ಕೇಳುತ್ತಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಮಧ್ಯಾಹ್ನ 11:35 ಆರೋಗ್ಯ ಸಂಚಿಕೆ, ಚರ್ಮ ಸಮಸ್ಯೆಗಳಲ್ಲಿ ಒಂದಾದ ಹುಳುಕಡ್ಡಿ ಹಾಗೂ ಕೂದಲು ಉದುರುವಿಕೆಗೆ ಕಾರಣಗಳು ಹಾಗೂ ಚಿಕಿತ್ಸೆ ಕುರಿತಂತೆ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ರಕ್ಷಿತ ಡಿ ಅವರೊಡನೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಮಧ್ಯಾಹ್ನ 1:00 ಪ್ರಗತಿಪಥ, PM ಪರ್ ಡ್ರಾಪ್ ಮೂವ್ ಕ್ರಾಪ್, ಈ ಕುರಿತಂತೆ ಮಾಹಿತಿ ಸಿಗಲಿದೆ. ಇನ್ನು ಮಧ್ಯಾಹ್ನ 2:40 ಗಾಂಧಿ ಸ್ಮೃತಿ ಪ್ರಸಾರವಾಗಲಿದೆ. ಸಂಜೆ 6:30 ಅವಲೋಕನ ಕಾರ್ಯಕ್ರಮ, 6:51 ಕೃಷಿರಂಗ, ಟೊಮೆಟೊ ಬೆಳೆಯ ಸಮಗ್ರ ಬೇಸಾಯ ಕುರಿತಂತೆ ಡಾಕ್ಟರ್ ಅನಿಲ್ ಕುಮಾರ್ ಎನ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಜನಪದ ಸಂಗೀತ. ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ME ಶಿವಶಂಕರ ಶಾಸ್ತ್ರಿ ಅವರಿಂದ ಭಜನೆ ಪದಗಳನ್ನು ನೀವು ಕೇಳ್ತೀರಿ. ರಾತ್ರಿ 7:45 ಕನ್ನಡ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಸಿರಿಗಂಧ. ನಾಳೆ ರಾತ್ರಿ 9:15 ಗಣೇಶ ದೇಸಾಯಿ ಅವರು ಹಾಡಿರುವಂತಹ ಭಾವಗೀತೆಗಳು. 9:30 ಕರೆಂಟ್ ಅಫೇರ್ಸ್ ಕೇಳುತ್ತಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 10:00 ಏಷ್ಯನ್ ಗೇಮ್ಸ್ 2026 ನಾಳಿನ ದಿನದ ಆಟದ ಮುಖ್ಯಾಂಶಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ನಂತರ ಎಂದಿನಂತೆ ಗೀತಚಂದ್ರಕ್ಕೆ ಮೆಲೋಡಿ ಟೈಮ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಶ್ರೋತೃಗಳೇ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ಮೆಚ್ಚಿನ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ನಾಳೆ ಇಡೀ ದಿನ ಪ್ರಸಾರವಾಗಲಿವೆ.

ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ಸಮಯ 11:05 ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಈಗ ಮಕ್ಕಳ ಒಂದು ಬುದ್ಧಿವಂತಿಕೆಯಲ್ಲಿ ನಾವು ಸ್ವಲ್ಪ ಎಲ್ಲಾಗೆ ನೋಡ್ಲಿಕ್ಕೆ ಸ್ವಲ್ಪ ಇದ್ದೇವೆ, ಹಾಗೆಲ್ಲ ಇದ್ದು ಈಗ ನಮ್ಮದೊಂದು ಇದು ಒಳ್ಳೆ ಸಂಸಾರ. 4 ಮೊಮ್ಮಕ್ಕಳಿದ್ದಾರೆ ನನಗೆ. ಯಾವಾಗ್ಲೇ ನನಗೆ ನನ್ನ ಗಂಡ ಕಡವದಲ್ಲಿ 1.5 ಜಾಗ ನನ್ನ ಹೆಸರಿನಲ್ಲಿ ಮಾಡಿದ್ರು. ಯಾಕಂದ್ರೆ ಇವತ್ತಿದ್ದವರು ನಾಳೆ ಇರುದು, ನಿನ್ನ ಹೆಸರಿಗೆ ಬೇಕು ಅಂತೇಳಿ ನನ್ನನ್ನು ಅಷ್ಟೊಂದು ಚೆನ್ನಾಗಿ ನನ್ನನ್ನು ಸಾಕಿದ್ರು. ಪೇಟೆಗೆ ಹೋಗ್ಲಿ ಎಲ್ಲಿಗೆ ಹೋಗ್ಲಿ ನಾವು ಹೋಗೋ ಒಟ್ಟಿ. ಅದಕ್ಕೆ ತಮಾಷೆಗೆ ಕೇಳುವ, ಏನು ನೀವಿಬ್ರು ಗಂಡ ಹೆಂಡತಿ ಯಾವಾಗ್ಲೂ ಒಟ್ಟಿಗೆ ಹೋಗ್ತೀರಿ ಅಂತ ನಮಗೆ ತಮಾಷೆಯಲ್ಲಿ ಹೇಳಿದವರು. ಅವಾಗ ನನ್ನ ಗಂಡ ಹೇಳಿದ್ದು, ಅಂಜತ್ತ ನಾವು ಒಂದು ಒಟ್ಟಿಗೆ ಹೋಗ್ನದೇ ಅಂಡ ಪರ ತಡಬೇಕು ಅಂಬಿದ ಬಾ.

0: ಅಂತ ಅವರು ಪರದಡಪೆ, ನಾನು ಅಂಬಿದವಲ್ಲ. ಆ ಇದೊಂದು ಮಾತು ಅಷ್ಟು ನಾವು ಅನ್ಯೋನ್ಯತೆಯಲ್ಲಿದ್ದೆ. ಅವರು ಒಂದು ದಿವಸ ನಮ್ಮನ್ನು ಬಿಟ್ಟು ಹೋಗುವಾಗ ಈಗಲೂ ನನಗೆ ಅದನ್ನೆಲ್ಲ ನೆನಪಾಗ್ತದೆ. ಒಂದು ಹೇಳಿಕೊಳ್ಳಿಕ್ಕೆ ವೇದಿಕೆ ಬೇಕು ಅಂದ್ಕೊಳ್ಳಿಕ್ಕೆ ನಮ್ಮ ಕಷ್ಟ ಸುಖವನ್ನು ಅಂತೇಳಿ. ಅದು ಒಂದು ನೀವು ಇವತ್ತು ಮಾಡಿಕೊಟ್ಟ ನನಗೆ ನಿಜವಾಗಿ ನನ್ನ ಜೀವನದಲ್ಲಿ ಮರೆಯದಂಥ ಒಂದು ಇದು. ಗ್ರಾಮ ಪಂಚಾಯತಿಗೆ ಬರಬೇಕಾದ್ರೆ ಈಗ ನಾವು ಊಟಗೆಲ್ಲ ಕೇಳಿಕೊಂಡು ಹೋಗುವಾಗ, ನಮ್ಮ ಗ್ರಾಮದಲ್ಲಿ ಹೋಗುವಾಗ ಆ ಮನೆ ಇಲ್ಲದವರು ತುಂಬ ಮಂದಿ ಇದ್ರು. ಹಾಗೆ ಒಂದು ಮನೆ ಇತ್ತು, ಒಂದು ಗಂಡ ಹೆಂಡತಿದ್ದ ಮನೆ, ವಯಸ್ಸಾದವರು, ಅವರ ಮನೆ ಬೀಳಲಿಕ್ಕಿತ್ತು. ಅದು ನಾವು ಆಶ್ವಾಸನೆ ಕೊಟ್ಟಾಗೆ ಓಟು ಕಳೆದ ತಕ್ಷಣ ಅವರಿಗೆ ಒಂದು ಮನೆ ಮಾಡಿಕೊಟ್ಟೆವು. ಫಾರೆಸ್ಟ್ ಅಲ್ಲಿ ಮರ ಕೇಳಿ ಎಲ್ಲ ಒಂದು 10-40 ಜವಣಾರ ಸೇರಿ ಅದಕ್ಕೆ ನಾವೆಲ್ಲ ಒಂದಿಗೆ ಹಣ ಹಾಕಿದೆ. ಒಂದೊಂದು 1,000 ನಾವು ಕೊಟ್ಟೆವು, ಮಜೂರಿ ಆಗ್ಬೇಕಲ್ಲ ಏನು ಸಿಕ್ಕಿದೆ. ಅದನ್ನೆಲ್ಲ ಮಾಡಿ ನಾವು ಮನೆಯೆಲ್ಲ ಮಾಡಿ ಅವರಿಗೊಂದು ಕೊಟ್ಟೆವು. ಅದರ ಎಡೆಯಲ್ಲಿ ಒಂದು ಸುರಕ್ಷಾ ಇದರ ನಂತರ ನಾವು ಮಾಡಿಕೊಟ್ಟೆ. ಒಂದು ಇನ್ನೂ ಒಂದು 2 ಇದು ಮಾಡ್ತಾ ಇದ್ದೇವೆ. ಮೊದಲು ನಾವು 85ನೇ ಇಸವಿಗೆ ನಾವು ಮಹಿಳಾ ವಿವಿಧ ದ್ವೇಷ ಅಂತ ಒಂದು ಸಹಕಾರ ಸಂಘ ನಾವು ಮಾಡಿದೆವು ಮಹಿಳೆಯರದ್ದು. ಇವರೇ ಕಾರ್ಯದರ್ಶಿ ಆಗಿದ್ದರು ಪುಲಸಿಯರಿಯವರು. ಹಾಗಂತ ಅದು ತುಂಬ ವರ್ಷ ಬಾಳಲಿಲ್ಲ. ಅವಾಗೆಲ್ಲ ಮಹಿಳೆಯರು ಪಾಪದವರು ದೊಡ್ಡವರು ಅಂತ ಇಂಥ ಒಂದು ಮನೋಭಾವನೆ ಇತ್ತು. ಹಾಗಾಗಿ ಅದರಲ್ಲಿ ನಾನು ಅಧ್ಯಕ್ಷೆ ಆಯಿತು. ಕೆಲಸ ಎಲ್ಲ ನಾವೇ ಮಾಡಿದ್ದು, ನಾವಿಬ್ಬರೇ ಸೇರಿ ಮಾಡಿದ್ದು. ಕಲೆಕ್ಷನ್ ಆಗಿರ್ಬೋದು, 11,000 ರೂಪಾಯಿಗೆ ಕಲೆಕ್ಷನ್ ಮಾಡಿ ಇಡೀ ನಮ್ಮ ಗ್ರಾಮದಲ್ಲಿ ಎಲ್ಲ ಹೋಗಿದ್ದೇವೆ. ಈಗ ತೊಂದರೆ ಇಲ್ಲ, ಎಲ್ಲದರಲ್ಲಿಯೂ ನನಗೆ ಬಹಳ ಫ್ರೀ ಆಗಿದ್ದೇನೆ. ಮಕ್ಕಳಾಗಲಿ ಮನೆಯವರಾಗಲಿ ಎಲ್ಲರೂ ಊರಲ್ಲಿ ನಮ್ಮಲ್ಲಿ ಎಲ್ಲರೂ ಒಂದು ಇದರಲ್ಲಿದ್ದೇನೆ. ಹಾಗೆಯೇ ನಾನು ಈಗ ಈ ಸುಗ್ರಾಮಕ್ಕೆ ಬಂದು ನಾನು ಒಳ್ಳೆ ಇಷ್ಟೊಂದು ಮಾತಾಡಲಿಕ್ಕೆ, ಇಷ್ಟೊಂದು ಜನರ ಎದುರಿಗೆ ಇದು 4 ಪಟಪಟ ಅಂತ ಮಾತಾಡಬೇಕಾದ್ರೆ ಈ ಸುಗ್ರಾಮದ ಒಂದು ಅಧಿಕಾರಿಗಳು ಅಥವಾ ನನ್ನ ಈ ಸುತ್ತಮುತ್ತಲ ಅಕ್ಕ ತಂಗಿಯರು ಎಲ್ಲರೂ ಅಣ್ಣ ತಮ್ಮಂದಿರಾಗಲಿ, ನಾನು ಯಾಕಂದರೆ ಸ್ವಲ್ಪ ವಯಸ್ಸಾದವಳು, ಹಾಗಾಗಿ ನಾನು ಅಕ್ಕ ತಂಗಿಯರು ಅಂತ ಹೇಳಿಕೆಲ್ಲ ತಂಗಿಯರು ಅಂತ ಹೇಳ್ಬೋದು. ಹಾಗೆ
1: ಸ್ತ್ರೀ ಶಕ್ತಿ, ಸಮಾಜದ ಶಕ್ತಿ. ಈಗ ಜಯಲಕ್ಷ್ಮಿ ಇವರಿಂದ ಅನಿಸಿಕೆ.
2: ಎತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತ. ಎಲ್ಲಿ ನಾರಿ ಪೂಜಿಸಲ್ಪಡ್ತಾಳೋ ಅಲ್ಲಿ ದೇವತೆಗಳು ನೆಲೆಸ್ತಾರೆಂಬ ನಂಬಿಕೆ. ಹೆಣ್ಣು ಸಂಸಾರದ ಕಣ್ಣು. ಹೆಣ್ಣಿಗೆ ಈ ಸಮಾಜದಲ್ಲಿ ತನ್ನದೇ ಆದ ಒಂದು ಸ್ಥಾನಮಾನವನ್ನು ಕೊಟ್ಟು ಆಕೆಯನ್ನು ತಾಯಿಯಾಗಿ ಜೀವನ ಸಂಗಾತಿಯಾಗಿ ಮೆಚ್ಚಿನ ಅಕ್ಕಂಗಿಯರಾಗಿ ಗೌರವಿಸುತ್ತಾ ಬಂದಿರುತ್ತದೆ. ನಮ್ಮ ದೇಶ ಭಾರತವನ್ನು ಭಾರತಾಂಬೆ ಎಂದು ಗೌರವಿಸಿದನ್ನು ನೋಡಿದರೆ ಹೆಣ್ಣಿಗೆ ಎಷ್ಟು ಉನ್ನತವಾದ ಸ್ಥಾನಮಾನ ಕೊಟ್ಟಿದ್ದಾರೆ ಎಂದು ಕಾಣಬಹುದು. ಭಾರತದ ಪಿತೃ ಮಹಾನದಿಗಳಲ್ಲಿ ಹೆಚ್ಚಾಗಿ ಹೆಣ್ಣಿನ ಹೆಸರು ಇಟ್ಟು ಗೌರವಿಸಿದ್ದಾರೆ. ಪ್ರಾಚೀನ ಕಾಲದಲ್ಲಿ ಹೆಣ್ಣಿಗೆ ಪುರುಷರಷ್ಟೇ ಸಮಾನವಾಗಿ ಅವಕಾಶ ದೊರಕಿತ್ತು. ಆದರೆ ಮಧ್ಯಕಾಲೀನ ಆರಂಭದಲ್ಲಿ ಹೆಣ್ಣಿನ ಶೋಷಣೆಯಾಗಿರುವುದನ್ನು ಇತಿಹಾಸದಲ್ಲಿ ಕಾಣಬಹುದು. ಅಂದರೆ ಹೆಣ್ಣಿಗೆ ಕೊಡುವ ಗೌರವ ಸ್ಥಾನಮಾನ ನೋಡುವ ದೃಷ್ಟಿ ಬೇರೆಯಾದಾಯಿತು. ಹಾಗಂತ ಹೆಣ್ಣು ಸುಖದ ಹಾದಿಯಲ್ಲಿ ನಡೆದ ಇತಿಹಾಸ ಕಡಿಮೆ ಇದೆ. ಮಾನಸಿಕವಾಗಿ ದೈಹಿಕವಾಗಿ ಶೋಷಣೆಗೆ ಒಳಗಾಗುತ್ತಲೇ ಬಂದಿದ್ದಾಳೆ. ಅದನ್ನೆಲ್ಲ ಸವಾಲಾಗಿ ಸ್ವೀಕರಿಸಿ ಸಾಧನೆ ಮಾಡಿದ್ದಾಳೆ. ಆಧುನಿಕ ಯುಗದಲ್ಲಿ ಹೆಣ್ಣು ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾರಣೆಯಾದ ಕಾರಣ ಹೆಣ್ಣು ಪುರುಷನಷ್ಟೇ ಸಮಾನವಾಗಿ ಶಿಕ್ಷಣ ಪಡೆಯುವ ಅವಕಾಶವನ್ನು ಪಡೆದುಕೊಂಡಿದ್ದಾಳೆ. ಪಾಶ್ಚಾತ್ಯೀಕರಣವು ಕೂಡ ಇಂದು ಹೆಣ್ಣನ್ನು ಅವಳ ಇಚ್ಛೆಗೆ ಅನುಸಾರವಾಗಿ ಸ್ವತಂತ್ರವಾಗಿರುವ ಹಾಗೆ ಮಾಡಿದೆ. ಇಂದು ಸಮಾಜದಲ್ಲಿ ಅದೆಷ್ಟೋ ಬದಲಾವಣೆಗಳಾದರೂ ಹೆಣ್ಣಿಗೆ ನ್ಯಾಯಯುತವಾಗಿ ಸಿಗಬೇಕಾದ ಪ್ರಾಮಾಣಿಕ ಸ್ಥಾನಮಾನ ದೊರಕದೇ ಇರುವುದು ವಿಷಾದನೀಯ. ಹೆಣ್ಣಿಗೆ ಒಳ್ಳೆಯ ಮನೆಯ ವಾತಾವರಣ ಪ್ರೀತಿಸುವ ಹೆತ್ತವರು ಶಿಕ್ಷಣದಲ್ಲಿ ಪ್ರೋತ್ಸಾಹ ದೊರಕಿದರೆ ಯಾವ ಕಷ್ಟ ಕಾರ್ಪಣ್ಯವಿದ್ದರೂ ಸಾಧನೆಯ ಶಿಖರದೆತ್ತರಕ್ಕೆ ಏರಿ ಗೆಲುವಿನ ಪಥಕೆಯನ್ನು ಹಾರಿಸುತ್ತಾಳೆ ಎಂಬುದನ್ನು ಹಲವಾರು ಮಹಿಳೆಯರು ತೋರಿಸಿದ್ದಾರೆ. ಉದಾಹರಣೆಗೆ ಕಲ್ಪನಾ ಚಾವ್ಲಾ, ಸೈನಾ ನೆಹ್ವಾಲ್, ಮೇರಿ ಕಾಮ್, ಸುನಿತಾ ವಿಲಿಯಮ್ಸ್, ಐಶ್ವರ್ಯ ರೈ, ಕಿರಣ್ ಬೇಡಿ ಮುಂತಾದವರು. ಹೆಣ್ಣು ಮನಸ್ಸು ಮಾಡಿದರೆ ಏನನ್ನು ಸಾಧಿಸಬಲ್ಲಳು. ಉದಾಹರಣೆಗೆ ನನ್ನನ್ನೇ ತೆಗೆದುಕೊಳ್ಳುವುದಾದರೆ ಮನೆ ಎಂಬ 4 ಕೊಡೆಯ ಮಧ್ಯೆ ನಮ್ಮ ಮನೆಯಲ್ಲಿ ನಾನು, ಅತ್ತೆ, ಮೈದು ನಂದಿರು, ನನ್ನ ಗಂಡ, ಮಗು ಎಂದು ಸಂಸಾರದಲ್ಲಿ ತೊಡಗಿದ್ದವಳು. ಪಂಚಾಯತ್ ವ್ಯವಸ್ಥೆಯ ಬಗ್ಗೆ ಏನೂ ಅರಿವಿಲ್ಲದ ನನಗೆ ಜನಶಿಕ್ಷಣ ಟ್ರಸ್ಟ್ನಿಂದ ನಡೆದ ನಾಯಕತ್ವ ತರಬೇತಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ ನನಗೆ ದೊರಕಿದ ಮಾಹಿತಿಯಿಂದ ಧೈರ್ಯ, ಆತ್ಮವಿಶ್ವಾಸ ಹೆಚ್ಚಾಗಿದೆ. ನಮ್ಮ ಗ್ರಾಮವನ್ನು ಮಾದರಿ ಗ್ರಾಮವನ್ನಾಗಿಸುವತ್ತ ಸುಗ್ರಾಮ ಸಂಘದ ಸಹಕಾರದೊಂದಿಗೆ ಆದರ್ಶ ಮಹಿಳೆಯಾಗಿ ಸದಸ್ಯೆಯಾಗಿ ದಿಟ್ಟ ಹೆಜ್ಜೆ ಇಟ್ಟು ಕನಸನ್ನು ನನಸು ಮಾಡುವ ಧ್ಯೇಯ ನನ್ನದು.
1: ಫಲ ಪಡೆಯುವುದಕ್ಕಿಂತ ಮೊದಲು ಶ್ರಮ ಪಡೆ, ಶ್ರಮದಿಂದ ಪಡೆದದ್ದು ಕೊನೆತನಕ ಇರುತ್ತದೆ ಎಂಬಂತೆ ಪತ್ ನಡೆಸುತ್ತಿರುವ ಸ್ವ ಉದ್ಯೋಗದೊಂದಿಗೆ ಕೈಜೋಡಿಸಿಕೊಂಡು ಸಂಘ ಸಂಸ್ಥೆಗಳೊಂದಿಗೆ ಸೇರಿಕೊಂಡು ಸಮಾಜ ಸೇವೆ ಮಾಡುತ್ತಿರುವ ನೀಲಾವತಿ ಶಿವರಾಮರ ಮಾತುಗಳು. ನನ್ನ ಹೆಸರು ನೀಲಾವತಿ. ನನ್ನ ತಾಯಿ ಮನೆ ಉಪ್ಪಿನಂಗಡಿ ಹತ್ತಿರ ಹಿರೇಬಂಡಾಡಿಯ ಶಾಂತಿ ತಡ್ಡ ಎಂಬ ಮನೆಯಲ್ಲಿ ಹುಟ್ಟಿದವಳು ನಾನು. ಫಸ್ಟ್ ಇಯರ್ ಡಿಗ್ರಿಗೆ ಹೋಗ್ತಾ ಇರುವಾಗ ನನಗೆ ಮದುವೆ ಆಯಿತು. ಆಗ ನನಗೆ 20 ವರ್ಷ ಆಗುದೇ. ಫಸ್ಟ್ ಇಯರ್ ಡಿಗ್ರಿಯ ರಿಸಲ್ಟ್ ಮತ್ತೆ ಮದುವೆ ಆದ ನಂತರ ಬಂದದ್ದು. ಆಗ ನಮ್ಮ ಓದನ್ನು ಮುಂದುವರಿಸಲಿಕ್ಕೆ ನನ್ನ ಗಂಡ ಹೇಳಿದ್ರು. ಆದರೆ ನಾನೇ ಅದಕ್ಕೆ ಸ್ವಲ್ಪ ಹೇಟ್ ಹಾಕಿದೆ. ಅಂದರೆ ಆಗ ನಮಗೆ ಸ್ವಲ್ಪ ನಾಚಿಕೆ ಅಂತ ಒಂದು ಸ್ವಭಾವ. ನನ್ನ ಗಂಡನಿಗೆ ಸ್ವ ಉದ್ಯೋಗ ಅಂದರೆ ಸ್ಟುಡಿಯೋ ಇತ್ತು ಅವರಿಗೆ. 32 ವರ್ಷ ಏನಾಯ್ತವರು ಕಡಬ ಸ್ಟುಡಿಯೋ ಮಾಡಿ ಅವರೊಂದಿಗೆ ನಾನು ಕೈ ಜೋಡಿಸಿಕೊಂಡು ಅವರೊಟ್ಟಿಗೆ ನಾನು ಸಹಕರಿಸ್ತಿದ್ದೆ. ಹಾಗೆ ಅವರು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಅಂದರೆ ಮದುವೆಗಳಿಗೆ ಫಂಕ್ಷನ್ಗೆಲ್ಲ ಹೋದ ನಮ್ಮ ಅಂಗಡಿಯನ್ನು ನಡೆಸಬೇಕಂತಹ ಜವಾಬ್ದಾರಿ ನನ್ನ ಮೇಲೆ ಬಿತ್ತು. ಆಗ ನಮಗೆ ಟೈಪಿಂಗ್ ಇತ್ತು, ಜೆರಾಕ್ಸ್ ಇತ್ತು. ಆಗ ನಾನು ಟೈಪಿಂಗ್ ಕೂಡ ನಾನು ಮದುವೆ ಆದ ಮೇಲೆಯೇ ಕಲ್ತದ್ದು. ಆಗ ಕಪ್ಪು ಬಿಳುಪು ಛಾಯಾಚಿತ್ರಗ್ರಹಣ ಇತ್ತು, ಅದು ತುಂಬ ಕಷ್ಟದ ಕೆಲಸ. ಈಗ ಅಂದರೆ ಕಂಪ್ಯೂಟರಲ್ಲಿ ನಾವು ಮಾಡ್ತೇವೆ, ಏನು ಬೇಕಾದರೂ ಅದನ್ನೀಗ ಮಾಡಲಿಕ್ಕೆ ಆಗದೆ. ಆದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಮಾಡುವಂಥ ಒಂದು ಕತ್ತಲೆಯ ಕೋಣೆಯಲ್ಲಿ 0 ವೋಲ್ಟಿನ ಬಲ್ಬನ್ನು ಹಾಕಿ ಅದು ಮಾಡುವಂಥ ಕೆಲಸ ತುಂಬ ಕಷ್ಟ ಕೆಲಸ. ಅಂದರೆ ನಾವು ಕಷ್ಟಪಟ್ಟು ಹಗಲು ರಾತ್ರಿ ಇಡೀ ನಾವು ದುಡಿತಿದ್ದೆವು. ಅದೇ ರೀತಿ ಅವರು ನಮ್ಮ ತಾಲೂಕು ವಲಯದ ಅಧ್ಯಕ್ಷರಾದರು, ಫೋಟೋಗ್ರಾಫರ್ ಅಸೋಸಿಯೇಷನ್ ಇದ್ದು. ಆದ ನಂತರ ಅವರು 2 ಡಿಸ್ಟ್ರಿಕ್ ಇದ್ದು, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ 2 ಡಿಸ್ಟ್ರಿಕ್ಟಿನ ಅಧ್ಯಕ್ಷರಾದರವರು. ಆಗ ಅನಿವಾರ್ಯವಾಗಿ ಎಲ್ಲ ಹೊರೆಯೂ ನನ್ನ ಮೇಲೆ ಬಿತ್ತು. ಅವರು ಹೊರಗಡೆ ಹೋಗಲೇಬೇಕು, 14 ವಲಯಗಳ ಎಲ್ಲ ಕಾರ್ಯಕ್ರಮಕ್ಕವರು ಭೇಟಿ ನೀಡಲೇಬೇಕಾದಂಥ ಸಂದರ್ಭ ಬಂತು. ನನಗೆ ಒಂದು ಮಾತು ಹೇಳ್ತಿದ್ರು, ನೀನು ಬದುಕಲಿಕ್ಕೆ ಕಲಿಬೇಕು, ಬದುಕಲು ಕಲಿ ಅಂತೇಳಿ ಒಂದು ಯಾವಾಗಲೂ ಒಂದು ಮಾತನ್ನು ಹೇಳ್ತಿದ್ರು. ಫಸ್ಟ್ ನನಗೆ ಆದ ಟೈಮಲ್ಲಿ ನಾನು ಒಬ್ಬಳೇ ಇರಬೇಕಾದಿತ್ತು. ಆಗ ನಾನು 10 ದಿನವೂ ಸಹ ಉಂಟು ಅಂದರೆ ಲೇಟಾಯಿತು. ನಾವು ಹಳ್ಳಿ ಪ್ರದೇಶದಿಂದ ಬಂದವರು, ಪೇಟೆಯಲ್ಲಿರುವಂಥದ್ದು. ಆಗ ಅವರು ಧೈರ್ಯ ತುಂಬುತ್ತಿದ್ರು, ಒಂದಲ್ಲ ಒಂದು ದಿನ ನಿನ್ನ ಕಾಲ ಮೇಲೆ ನೀನೇ ನಿಲ್ಬೇಕಾಗ್ತದೆ ಅಂತ ಹೇಳುತ್ತಾ ನನ್ನನ್ನು ಪ್ರೋತ್ಸಾಹಿಸ್ತಿದ್ರು. ಯಾವುದೇ ಒಂದು ಸಂಘ ಸಂಸ್ಥೆಗೆ ಸೇರಬೇಕಾದ್ರೆ ಅವರ ಪ್ರೋತ್ಸಾಹ ನನಗೆ ಯಾವಾಗಲೂ ಇದ್ದೇ ಇರುತ್ತದೆ. ಅವರೊಟ್ಟಿಗೆ ನಾನು ಎಲ್ಲ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸ್ತಿದ್ದೆ. ಸಂಘ ಸಂಸ್ಥೆಗಳಿಗೂ ನನ್ನನ್ನು ಸೇರಿಸ್ತಿದ್ರು, ಎಲ್ಲ ಕಡೆ ಕರ್ಕೊಂಡು ಹೋಗ್ತಿದ್ರು. ಸಂಘ ಸಂಸ್ಥೆಗಳಿಗೆ ಸೇರಿ JC ಇದರಲ್ಲೆಲ್ಲ ಸೇರಿ ಅದರಲ್ಲಿ ಆಡಿದಂಥ ಅನುಭವ ನನಗೆ ಅವರಿಂದಲೇ ಬಂದದ್ದು. ಆನಂತರ ನಾನು ರಾಜಕೀಯಕ್ಕೆ ಇಳಿದೆ. ಪ್ರಥಮ ಪ್ರವೇಶ ಆದಾಗ ನಾನು ಅಧ್ಯಕ್ಷೆ ಆಗಿ ನಮ್ಮ ಗ್ರಾಮದ ಅಭಿವೃದ್ಧಿಯನ್ನು ನಾನು ಘನತ್ಯಾಜ್ಯ ವಿಲೇವಾರಿಯ ಬಗ್ಗೆ ತುಂಬ ನಾವು ಆಗ ಕಷ್ಟಪಟ್ಟು ನಮ್ಮ ಎಲ್ಲರ ಆಡಳಿತ ವರ್ಗದೊಂದಿಗೆ ಹಾಗೆ ನಮ್ಮ ಅಧಿಕಾರಿ ವರ್ಗದವರೊಂದಿಗೆಲ್ಲ ನಾವು ಅದನ್ನು ಮಾಡಿಕೊಂಡು ಹೋದೆವು. ಪಂಚಾಯತ್ ನಾನು ಅಧ್ಯಕ್ಷೆ ಆಗಿದ್ದಾಗ ನಮಗೆ ಸುಗ್ರಾಮ ಎಂಬ ಇದರ ಪರಿಚಯವಾಯಿತು. ಆಗ ನಮ್ಮ ಸರ್ ಶೀನಶೆಟ್ಟರು ಹಾಗೂ ಕೃಷ್ಣಮೌಳ್ಯರು ನಮಗೆ ತುಂಬ ತರಬೇತಿಯನ್ನು ಕೊಟ್ಟರು. ನನ್ನ ಬಗ್ಗೆ ಬರೆದಂಥ ಲೇಖನಕ್ಕೆ ರಾಷ್ಟ್ರಮಟ್ಟದಲ್ಲಿ ರಾಷ್ಟ್ರ ಪ್ರಶಸ್ತಿ ಕೂಡ ದೊರಕಿದೆ. ಅದನ್ನು ಇವತ್ತು ನನಗೆ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತಾ ಉಂಟು. ಈಗ ಜಾಗೃತಿ ಗೋಣಗಳೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ.
3: ಶಿಕ್ಷಣವೇ ಶಕ್ತಿ,
4: ಶಿಕ್ಷಣವೇ
3: ಶಕ್ತಿ,
4: ಮಾಹಿತಿಯೇ
3: ಶಕ್ತಿ,
4: ಮಾಹಿತಿಯೇ
3: ಶಕ್ತಿ.
4: ಮನಸ್ಸು ಕಟ್ಟೋಣ,
3: ಪ್ರೀತಿ ಹಂಚೋಣ,
4: ಕೂಡಿ ಕಲಿಯೋಣ,
3: ಒಂದಾಗಿ ಬಾಳೋಣ.
4: ಓದು ಕಲಿತ ನಾರಿ
3: ಸುಖ ಸಂಸಾರಕ್ಕೆ ದಾರಿ,
4: ಓದು ಕಲಿತ ನಾರಿ
3: ಸುಖ ಸಂಸಾರಕ್ಕೆ ದಾರಿ.
1: ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಸರೋಜಿನಿ, ಲಲಿತಾ, ಸುಶೀಲಾ, ಯಶೋಧ, ಜಯಲಕ್ಷ್ಮಿ. ನಿರೂಪಣೆ ಮಾಡಿದವರು ನೀಲಾವತಿ ಶಿವರಾಮ್ ಕಡಬ.
5: ಇದುವರೆಗೆ ಪುತ್ತೂರು ತಾಲೂಕು ಕಡಬದ ಸುಶೀಲಾ ಮತ್ತು ಸಂಗಡಿಗರು ನಡೆಸಿಕೊಟ್ಟ ಕಾರ್ಯಕ್ರಮ ವೈವಿಧ್ಯ ಕೇಳಿದ್ರಲ್ಲ, ಈಗ ಒಂದು ಜನಪದ ಗೀತೆ ಕೇಳೋಣ. ಕಲ್ಲು ಕೊಟ್ಟಮ್ಮಗೆ ಎಲ್ಲಾ ಭಾಗ್ಯವೂ ಬರಲಿ, ಹಾಡಿದ್ದಾರೆ ಸುಲೋಚನಾ.

0: ಸುಲೋಚನಾ ಅವರ ಧ್ವನಿಯಲ್ಲಿ ಜಪದ ಗೀತೆ ಕೇಳಿದಿರಿ.
1: ಈಗ ಕೇಳಿ ಹೈನುಗಾರಿಕೆ ಮತ್ತು ನಾಟಿ ಮದ್ದು ತಯಾರಿಕೆ ಅನುಭವದ ಕುರಿತು ಕಾರ್ಕಳ ತಾಲೂಕು ಮುನಿಹಾಲು ಸಮೀಪದ ಕಾಡುಹೊಯ ರಜನಿ ಆರ್ ಪೈ ಅವರೊಂದಿಗೆ ನಡೆಸಿದ ಮಾತುಕತೆ.
2: ನಮಸ್ಕಾರ ಸಹೋದರಿಯರೇ, ಇವತ್ತು ನಮ್ಮ ಜೊತೆ ಕಾರ್ಕಳ ಮುನಿಯಾಲು ಸಮೀಪದ ಕಾಡುಹೊಳೆಯ ರಜನಿ ಆರ್ಪೈ ಇದ್ದಾರೆ. ಇವರು ಗೃಹಿಣಿ, ಕೃಷಿಕರು, ಹಾಗೆ ಇತರ ಹಲವಾರು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಮಸ್ಕಾರ ರಜನಿ ಪೈ ಅವರೇ.
3: ನಮಸ್ಕಾರ.
2: ಕಾರ್ಕಳದ ಮುನಿಯಾಲು ಕಾಡುಹೊಳೆಯ ಸಮೀಪ ಅನಿಲ ಬಹಳ ಪ್ರಸಿದ್ಧರು ಅಂತ ನಾನು ಕೇಳಿದ್ದೇನೆ, ಏನೇನು ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರಿ ನೀವು?
3: ಚಟುವಟಿಕೆ ಅಂದ್ರೆ ಹೈನುಗಾರಿಕೆ ಮಾಡ್ತಿದ್ದೇನೆ, ಹಾಗೆ ಬಾಳಂತಿಯರ ಮದ್ದು, ಬಾಳಂತಿಯರ ಕಷಾಯ, ಹೂವಿನ ಎಣ್ಣೆ ಮಾಡ್ತೇನೆ, ಬಾಳಂತಿಯರ ಎಣ್ಣೆ ಮಾಡ್ತೇನೆ. ನಂತರ ಬ್ಯೂಟಿಷಿಯನ್ ಕೋರ್ಸ್ ಆಗಿದೆ, ಮದುಮಗಳಿಗೆ ಸಿಂಗಾರ ಮಾಡುದು, ಅದು ಕೂಡ ಮಾಡ್ತೇನೆ.
2: ಮೂಲತಃ ನೀವು ಕೃಷಿಕರಲ್ವಾ?
3: ಕೃಷಿಕರು.
2: ಏನೇನು ಕೃಷಿ ಮಾಡ್ತೀರಿ?
3: ನಮ್ಮ ಮನೆಯಲ್ಲಿ 7 ಅಣ್ಣ ತಮ್ಮಂದಿರಿದ್ದಾರೆ.
2: ಗಂಡನ
3: ಮನೆಯಲ್ಲಿ ಎಲ್ರಿಗೂ 4.5 ಎಕರೆ ಜಾಗ ಬಂದಿದೆ, ಅದ್ರಲ್ಲಿ ಎಲ್ರು ಕೃಷಿ ಮಾಡ್ತಿದ್ದಾರೆ. ನಾವು ಕೂಡ ಹಾಗೆ 4.5 ಎಕರೆಯಲ್ಲಿ 1.25 ಎಕರೆಯಲ್ಲಿ ಅಡಿಕೆ ನೆಟ್ಟಿದ್ದೇವೆ. ಅಡಿಕೆಯ ಸುತ್ತ ಎಲ್ಲ ತೆಂಗಿನ ಮರ ನೆಟ್ಟಿದ್ದೇವೆ. 3.25 ಎಕರೆಯಲ್ಲಿ ರಬ್ಬರ್ ನೆಟ್ಟಿದ್ದೇವೆ. ಮನೆಗೆ ಬೇಕಾದಷ್ಟು ತರಕಾರಿ ನಾವು ಮನೆಯಲ್ಲೇ ರೆಡಿ ಮಾಡುದು. ಮತ್ತೆ 5 ಗಾರಿಕೆ ಮಾಡ್ತಿದ್ದೇವಲ್ಲ, ಸೆಗಣಿಯಲ್ಲಿ ಇರ್ತದಲ್ಲ,
2: ತೋಟಕ್ಕೆ
3: ಬೇಕು. ಹೌದು.
2: ಈಗ ಹೈನುಗಾರಿಕೆ ಬಗ್ಗೆ ಮಾತಾಡೋಣ ಸ್ವಲ್ಪ. ಯಾವ ತಳಿಯ ಹಸುಗಳನ್ನು ನೀವು ಸಾಕ್ತೀರಿ?
3: ನಾವು ಮೊದ್ಲೆಲ್ಲ ಕಾಟದನ ಇತ್ತು ನಮ್ಮ ಹತ್ರ, ಒಂದು 10-15 ಕಾಟದನ
2: ನಾಟಿ ತಳಿ. ಊರ್
3: ತಂದು ಹಾಲು ಕಡಿಮೆ, ಅದಕ್ಕೆ ಬೇಕಂತಲೇ ಅದರ ಕೆಲಸ. ಹೊರಗೆ ಬಿಟ್ಟರೆ ರಬ್ಬರ್ ಎಲ್ಲ ತಿಂದು ಬಂದು ಅದನ್ನೆಲ್ಲ ಸಾಯ್ತದೆ, ಅದಕ್ಕೆ ಅದೆಲ್ಲ ಬೇಡ ಅಂತ ಈಗ ಕಟ್ಟಿಯಕ್ಕೆ ಸಾಕುವಂತ ಈಗ ನಾವು ಕ್ರಾಸ್ ಎಲ್ಲ ಸಾಕಿದ್ದೇವೆ. ಮತ್ತೆ ಎಚ್ ಎಫ್ ಎಲ್ಲ ಉಂಟು ನನ್ನ ಹತ್ರ.
2: ಈಗ ಎಷ್ಟು ಹಸುಗಳು ಉಂಟು?
3: ಈಗ ಮನೆಯಲ್ಲಿ 8 ದನ ಉಂಟು, 2-3 ಕರು ಉಂಟು.
2: ಅದೆಲ್ಲ ಹಾಲು ಕರೆಯುವ ದನಗಳಷ್ಟು
3: ಇಲ್ಲ, ಒಂದು 2 ಹಾಲು ಕರೆಯುವುದು, 1 ದನ ಅದಕ್ಕೂ 9 ಲೀಟರ್ ಹಾಲು ಉಂಟು, ಇನ್ನೊಂದು 2 ಗಬ್ಬದ ಇತ್ತು, ಒಂದು 2 ತಿಂಗಳು ಬಿಟ್ಟು ಹಾಗೆಲ್ಲ ಕರು ಆಗ್ತದೆ.
2: ಅಂದ್ರೆ ಬೇರೆ ಬೇರೆ ಅವಧಿಯಲ್ಲಿ ಕರು ಹಾಕುವಂತ ಗಬ್ಬದ ಹಸುಗಳು
3: ಉಂಟು. ಹೌದು.
2: ಅಂದ್ರೆ ನೀವು ಹೈನುಗಾರಿಕೆ ಮಾಡುವಾಗ ಆ ರೀತಿಯ ಒಂದು ಅಂತರವನ್ನು ಇಟ್ಕೊಳ್ಳಾ?
3: ಇಲ್ಲ,
2: ಕರುಗಳು, ಹಾಲು ಕರೆಯುವ ಹಸುಗಳು ಮತ್ತೆ ಗಬ್ಬದ ಹಸುಗಳು, ಅಂದ್ರೆ ಒಂದ್ರದ್ದು ಹಾಲು ಕಡಿಮೆ ಆದಾಗ ಇನ್ನೊಂದು ಜಾಸ್ತಿ ಕೊಡ್ಬೇಕಲ್ಲ?
3: ಅದು ಹಾಗೆ ಇರ್ತದೆ. ಅದು ಮತ್ತೆ ಅದು ಯಾವಾಗ ಈಟಿಗೆ ಬರ್ತದೆ, ಇಂಜೆಕ್ಷನ್ ಕೊಡ್ಲೇಬೇಕಲ್ಲ.
2: ಹೌದು. ಈಗ ಹಸುಗಳನ್ನು ಸಾಕುವುದಂದ್ರೆ ಸ್ವಲ್ಪ ಶ್ರಮದ ಕೆಲಸ. ನೀವು ಮತ್ತೆ ನಿಮ್ಮ ಯಜಮಾನರು ಮತ್ತೆ ಮಕ್ಕಳು ಎಲ್ಲ ಸೇರ್ಕೊಂಡಿದ್ದೆಲ್ಲ ಕೆಲಸ ಮಾಡ್ಬೇಕಾಗ್ತದೆ. ಈ ಹೈನುಗಾರಿಕೆಯಲ್ಲಿ ಯಾವ ರೀತಿಯ ಕೆಲಸಗಳಿರ್ತವೆ, ನಿಮ್ಮ ದಿನಚರಿ ಹೇಗಿರ್ತದೆ?
3: ನಮ್ಮ ದಿನಚರಿ ಮೊದಲು ಸೊಪ್ಪೆಲ್ಲ ತಂದು ಹಟ್ಟಿಗೆ ಹಾಕ್ತಿದ್ದೆವು, ಈಗ ಕೆಲಸ ಕಮ್ಮಿ ಆಗ್ಬೇಕೇಳಿ ಈಗ ಕಲ್ಲಾಕಿದ್ದೇವೆ. ಬೆಳಿಗ್ಗೆ ಎದ್ದ ತಕ್ಷಣ ದನಗಳಿಗೆ ಹುಲ್ಲಾಕಿ ಹಿಂಡಿ ಎಲ್ಲ ಇಟ್ಟು ಮತ್ತೆ ಹಾಲು ತೆಗೆದು, ಹಾಲು ತೆಗೆದು ಡೈರಿಗೆ ಹಾಕುದು, ಪುನಃ ದನಗಳಿಗೆಲ್ಲ ಅಕ್ಕಚ್ಚಿ ಎಲ್ಲ ಇಟ್ಟು ದನಗಳಿಗೆ ತೋಟಕ್ಕೆ ಕಟ್ಟುದು. ತೋಟದಲ್ಲಿ ಫುಲ್ ಹುಲ್ಲುಂಟು. ಸಾಯಂಕಾಲ ಆಗಿ ಹಾಲು ತೆಗೆಯುವುದು, ದನಕ್ಕೆ ಅಕ್ಕಚ್ಚು ಹಿಂಡಿ ಎಲ್ಲ ಇಡುವುದು, ಅದೇ ಕ್ರಮ ನಮ್ದು.
2: ದಿನಕ್ಕೆ ಎಷ್ಟು ಸಲ ಹಾಲು ಕರಿಬೇಕು?
3: 2 ಸಲ, ಬೆಳಿಗ್ಗೆ ಮತ್ತೆ ಸಾಯಂಕಾಲ.
2: ಮತ್ತೆ ಕೊಟ್ಟಿಗೆಯನ್ನು ಸ್ವಚ್ಛವಾಗಿ ಇಡಬೇಕು ಅಂತ ಹೇಳ್ತಾರಲ್ಲ, ಹಸು ಸಾಕಣೆಯಲ್ಲಿ ಅತ್ಯಂತ ಅಗತ್ಯದ ಕೆಲಸ ಅಂದ್ರೆ ನಿಮ್ಮ ಹಸು ಕಟ್ಟುವ ಕೊಟ್ಟಿಗೆ ಯಾವಾಗ್ಲೂ ಸ್ವಚ್ಛ ಇರಬೇಕು ಅಂತ. ಬೆಳಗ್ಗೆ ಎದ್ದು ಸೆಗಣಿ ಬಾಚಬೇಕು.
3: ಹೌದು. ಸೆಗಣಿ ಕ್ಲೀನ್ ಮಾಡಿ ತೆಗೆದು, ಮತ್ತೆ ದನದ ಹತ್ತಿರ ಏನಾದ್ರು ಸೆಗಣಿ ಜಾಸ್ತಿ ಎಲ್ಲ ಇದ್ರೆ ಅಲ್ಲಿ ನೀರಾಕಿ ತೊಳೆದು ಮತ್ತೆ ನಾವು

0: ಹಾಲು ತೆಗಿಲಿ ಕೂತ್ಕೊಳ್ಳೋದು. ಹಾಲು ತೆಗೆಯುವ ಕೂಡ ಹಾಗೆ ಪಾತ್ರೆ ಕ್ಲೀನ್ ಮಾಡಿ ಸಾಬೂನಲ್ಲಿ ಎಲ್ಲ ತಿಕ್ಕಿ ನಂತರ ಹಾಲು ತೆಗೆಯುವ ದನದ ಮೊಲೆ ಕೂಡ ಹಾಗೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ತೊಳೆದು ಒರೆಸಿ ನಂತರ ಎಣ್ಣೆ ಹಚ್ಚಿ ಹಾಲು ತೆಗೆಯೋದು.
1: ಕೈಯಲ್ಲಿ ಹಾಲು ಕರೀತೀರಾ?
0: ಹೌದು.
1: ಇಲ್ಲ. ಈಗ ಈ ಹಸುವಿನ ಹಾಲನ್ನು ನೀವು ಮನೆಗೆ ಮತ್ತೆ ಡೈರಿಗೆ ಹಾಕ್ತೀರಲ್ವಾ? ಈಗ ಮಹಿಳೆಯರು ಹಾಲು ಉತ್ಪಾದಕರ ಸಂಘ ಅಂತ ಎಲ್ಕೊಂಡಿದ್ದಾರೆ, ನಿಮ್ಮ ಊರಿನಲ್ಲಿ ಹಾಗೇನಾದ್ರೂ ಇದೆಯಾ?
0: ಹೌದೌದು.
1: ನೀವು ಅದರಲ್ಲೇ ಸದಸ್ಯರ?
0: ಡೈರೆಕ್ಟರ್ ಆಗಿದ್ದೀನಿ.
1: ಹೌದಾ? ಈಗ ಹಸುವಿಗೆ ಮೇವು ಬೇಕಲ್ವಾ? ನಿಮ್ಮ ತೋಟದಲ್ಲಿ ಯಾವಾಗ್ಲೂ ಹುಲ್ಲಿರುತ್ತಾ?
0: ಯಾವಾಗ್ಲಿಂದ ಏಳು ಪಾಲಲ್ಲಿ ಮೂರು ಪಾಲಲ್ಲಿ ಮಾತ್ರ ದನ ಇರುದು, ಮತ್ತೆ ಉಳಿದ ಪಾಲಲ್ಲಿ ದನ ಇಲ್ಲ. ಅವರ ತೋಟದ ಹುಲ್ಲು ನಾವೇ ತರೋದು.
1: ಹೌದಾ? ಕೊಯ್ದು ತರ್ತೀರಾ ಅಲ್ವಾ ತೋಟದಲ್ಲಿ ಕಟ್ತೀರಾ ಹಸುಗಳನ್ನು?
0: ನಾವು ತೋಟದಲ್ಲಿ ಕಟ್ತೇವೆ, ಕೊಯ್ದು ಕೂಡ ತರ್ತೀವಿ.
1: ಅಂದ್ರೆ ನಿಮ್ಮಲ್ಲಿ ಪರಸ್ಪರ ಅಷ್ಟು ಒಳ್ಳೆಯ ಸಂಬಂಧ ಇದೆ.
0: ಹೌದು.
1: ಏಳು ಜನ ಬೇರೆ ಬೇರೆ ಮನೆ ಮಾಡಿಕೊಂಡಿದ್ರು ಕೂಡು ಕುಟುಂಬ ಚೆನ್ನಾಗಿದೆ.
0: ಚೆನ್ನಾಗಿದೆ ಅಂದ್ರೆ ನಾವು 30 ಮಂದಿ ಒಂದೇ ಮನೆ ಇದ್ದದ್ದು,
1: ಹಿಂದೆ ಒಂದೇ ಮನೆಯಲ್ಲಿ 30 ಜನ ಒಟ್ಟಿಗೆ
0: ಬದುಕಿದ್ದಾರೆ. ಹೌದು. ಇತ್ತೀಚೆಗೆ ಫಾಲ್ ಆದದಲ್ಲ, ಒಟ್ಟಿಗಿರುವ ಕೂಡ ಜಗಳಗಳು ಏನಿಲ್ಲ, ಎಲ್ಲರು ಒಂದೇ ರೀತಿಯಲ್ಲಿ ಇದ್ರು.
1: ಈಗ ಪ್ರೀತಿ ವಿಶ್ವಾಸದಿಂದ ಹೋಗಿದ್ರೆ ಈಗ ಕೂಡ ಬಹಳ ಅಪರೂಪದ ಸಂಸಾರ ನಿಮ್ಗೆ ಕಾಣ್ತದೆ. ಈಗ ರಜನಿ ಪೈ ಅವರೇ, ಈಗ ಹಸು ಸಾಕುವುದು, ಅದಕ್ಕೆ ಮೇವು ಹಸಿರು ಹುಲ್ಲು ಸಿಕ್ಕಿದ್ರೆ ತುಂಬಾ ಒಳ್ಳೇದು, ಸ್ವಲ್ಪ ಖರ್ಚು ಕೂಡ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ನೀವು ಹುಲ್ಲು ಏನಾದ್ರೂ ಮಾರಾಟ ಮಾಡಿದ ಹುಲ್ಲನ್ನು ತಗೊಳ್ತೀರಾ?
0: ಮೊದಲಿಲ್ಲ ಹತ್ತಿರ ಹತ್ತಿರ ತಗೊಳ್ತಿದ್ವಿ, ಈಗ ಗಟ್ಟದ ಹುಲ್ಲು ಎಲ್ಲ ಬರ್ತದೆ,
1: ಒಣ ಹುಲ್ಲು
0: ತಗೊಳ್ತೇವೆ ನಾವು. ಇದು ಸಾಕಾಗುದಿಲ್ಲ, ಅಂದ್ರೆ ಜೋರು ಮಳೆ ಬಂದ್ರೆ ನಮ್ಗೆ ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಹಾಗೆ ದನಗಳಿಗೆ ಕಟ್ಟಿ ಹಾಕ್ಬೇಕು. ತೋಟದಲ್ಲಿ ಕಟ್ಟಲಿಕ್ಕೆ ಆಗುದಿಲ್ಲ, ಹಾಗೆ ಒಣ ಹುಲ್ಲೇ ಹಾಕುದು.
1: ನೀವು ಅದನ್ನ ಶೇಖರಿಸಿಟ್ಕೊಳ್ಳೋದು,
0: ಶೇಖರಣೆ ಮಾಡಬೇಕು.
1: ಅದಕ್ಕೆಲ್ಲ ಬೇಕಾದ ವ್ಯವಸ್ಥೆ ಮಾಡ್ಕೊಳ್ಳೋದು. ಕೊಟ್ಟಿಗೆ ಕಟ್ಟಲಿಕ್ಕೆ ಮತ್ತೆ ಹಸು ಸಾಕ್ಲಿಕ್ಕೆ ಅಂತ ಡೈರಿಯಿಂದ ಪ್ರೋತ್ಸಾಹ ಧನ ಸಿಗ್ತದೆ ಅಂತ ನಾವು ಕೇಳಿದೇವೆ, ನೀವೇನಾದ್ರೂ ಅದರ ಪ್ರಯೋಜನ ಪಡ್ಕೊಂಡಿದ್ದೀರಾ?
0: ನಮಗೆ ಕೊಟ್ಟಿಗೆ ಕಟ್ಟಲಿಕ್ಕೆ ಪ್ರೋತ್ಸಾಹ ಧನ ಸಿಗ್ಲಿಲ್ಲ, ಆದ್ರೆ ಅಮೃತ ಯೋಜನೆ ಇತ್ತು.
1: ಅಮೃತ ಯೋಜನೆ
0: ಅಂದ್ರೆ 35,000 ಧನ ತಗೊಳ್ಬೇಕು ನಾವು, ಅದರಲ್ಲಿ 17.5 ನಾವು ಕೈಯಿಂದ ಹಾಕು, 17.5 ಡೈರಿ ಮುಖಾಂತರ ಪ್ರೋತ್ಸಾಹ ಧನ ಸಿಗ್ತದೆ ನಮಗೆ.
1: ಅಂದ್ರೆ ಅರ್ಧದಷ್ಟು ನಿಮ್ದು, ಮತ್ತೆ ಇನ್ನು ಅರ್ಧದಷ್ಟು ಹಣ ನಿಮ್ಗೆ ಪ್ರೋತ್ಸಾಹ ಧನವಾಗಿ ಸಿಗ್ತದೆ. ಅಂದ್ರೆ 35,000 ಬೆಲೆ ರಾಸುಗಳನ್ನು ನೀವು ಖರೀದಿಸಬೇಕು. ಅಂದ್ರೆ ಎಷ್ಟು ಹಸುಗಳನ್ನು ನೀವು ಖರೀದಿಸಿದ್ರಿ?
0: ಒಂದೇ ಹಸುಗೆ 30,000 ಕೊಡ್ಬೇಕು ಹೇಳ್ತಾರೆ, ಆದ್ರೆ 35,000 ತಗೊಳ್ಳಿಕ್ ಆಗ್ತದ? ನಾವು ಒಂದು ಆಗ 25, ಮತ್ತೆ ಅದಕ್ಕೆಲ್ಲ ಪಿಂಡಿ ಎಲ್ಲ ತರಬೇಕಲ್ಲ, ಉಳಿದ ಹಣದಲ್ಲಿ ಹಾಗೆ ಮಾಡಿ.
1: ಅಂದ್ರೆ 35,000 ಲೆಕ್ಕ ಅಲ್ಲಿ?
0: ಹೌದು, ಲೆಕ್ಕ
1: 17,500 ನಿಮ್ದು, 17,500
0: ಪ್ರೋತ್ಸಾಹ ಸಿಕ್ಕಿದೆ.
1: ಈ ತರ ಯಾವ್ದಾದ್ರು ಪ್ರೋತ್ಸಾಹ ಧನಗಳು ನಿಮ್ಗೆ ಹೈನುಗಾರಿಕೆಯಲ್ಲಿ ಸಿಕ್ಕಿದೆಯಾ?
0: ನಾನು ಮತ್ತೆ ಗೊಬ್ಬರ್ ಗ್ಯಾಸ್ ಮಾಡಿದ್ದೇನೆ, ಗೊಬ್ಬರ್ ಗ್ಯಾಸ್ ಅಲ್ಲಿ 1,500 ಸಿಕ್ಕಿದೆ ನಂಗೆ ಪ್ರೋತ್ಸಾಹ ಧನ. ಹಾಗೆ ಅಜೋಲ ಮಾಡಿದ್ದೇನೆ, ಅಜೋಲದಲ್ಲಿ 2,000, ಮತ್ತೆ ಮಿನಿ ಡೈರಿ ಯೋಜನೆ ಇತ್ತು, 3 ದನ ತಗೊಂಡದ್ದು ನಾನು, ಒಂದು ದನಕ್ಕೆ 2,500 ಲೆಕ್ಕದಲ್ಲಿ, 3 ದನಕ್ಕೆ 7,500 ಅದು ಪ್ರೋತ್ಸಾಹ ಧನ ಸಿಕ್ಕಿದೆ.
1: ಅಂದ್ರೆ ಇದು ಊನ ತಳಿಯ ಸಣ್ಣ ಹಸುಗಳನ್ನು
0: ಕ್ರಾಸ್ ತಗೊಂಡದ್ದು,
1: ಕ್ರಾಸ್ ತಗೊಳ್ಳುವಾಗ 50% ಪ್ರೋತ್ಸಾಹ ಧನ ಸಿಕ್ಕಿದೆ. ಸಾಕಷ್ಟು ಪ್ರೋತ್ಸಾಹ ಧನದಿಂದ ನೀವು ಪ್ರೋತ್ಸಾಹಿತರಾಗಿ ಚೆನ್ನಾಗಿ ಹೈನುಗಾರಿಕೆ ನಡೆಸಿಕೊಂಡು ಅಂತ ಕಾಣ್ತದೆ. ಹಾಲಿನ ಬೇರೆ ಉತ್ಪನ್ನಗಳನ್ನೇನಾದ್ರೂ ನೀವು ಮಾಡ್ತೀರಾ? ಮೊಸರು
0: ಬೆಣ್ಣೆ ಅದೆಲ್ಲ ಮನೆಯಲ್ಲಿ ಮಾಡ್ತೇವೆ, ಅಂದ್ರೆ ನಾವು ಮಾರಾಟ ಮಾಡುದಿಲ್ಲ, ನಾವು ಮನೆಯಲ್ಲಿ ಮಾಡಿದ್ರೆ ನಮ್ಗೆ ಮನೆಗೆ
1: ಮನೆ ಖರ್ಚಿಗೆ ಮಾಡ್ತೀರಾ?
0: ಮಾಡ್ತೇವೆ.
1: ಈಗ ಹೈನುಗಾರಿಕೆಯಲ್ಲಿ ನೀವು ಸೊಸೈಟಿಯಲ್ಲಿ ಡೈರೆಕ್ಟರ್ ಆಗಿದ್ದೀರಾ, ಅದರಿಂದ ಏನು ಅನುಕೂಲಗಳು?
0: ಅದರಲ್ಲಿ ಅನುಕೂಲ ಎಂತ, ತಿಂಗಳಿಗೆ ಒಂದು ಮೀಟಿಂಗ್ ಹೋಗುದು, ಎಲ್ಲ ಹೇಳ್ತಾರೆ, ಮೀಟಿಂಗ್ ಹೋದ್ರೆ 100 ರೂಪಾಯಿ
1: ಬತ್ತಿ
0: ಬರುತ್ತೆ.
1: ಈಗ ಈ ರೀತಿಯ ಮೀಟಿಂಗ್ ಗಳನ್ನು ಮಾಡೋದ್ರಿಂದ ನಿಮ್ಮ ಹಸುಗಳನ್ನು ಸಾಕ್ಲಿಕ್ಕೆ ನಿಮ್ಗೆ ಬೇಕಾದ ಮಾಹಿತಿ
0: ಎಲ್ಲ,
1: ಮತ್ತೆ ಈ ರೋಗಗಳು ಬರದ ಹಾಗೆ ಲಸಿಕೆಗಳು, ಈ ಕಾಲುಬಾಯಿ ಜ್ವರ ಅಥವಾ ಇನ್ನಿತರ ಔಷಧಿಗಳು ಲಸಿಕೆಗಳ ಬಗ್ಗೆ ಎಲ್ಲ ಮಾಹಿತಿ ಎಲ್ಲ ಕೊಡ್ತಾರೆ?
0: ಮಾಹಿತಿ ಎಲ್ಲ ಕೊಡ್ತಾರೆ. ಮತ್ತೆ ನಾನು ಮೊದಲು ಡೈರಿಯಲ್ಲಿ ಹಾಲಾಗ್ತಿದ್ದೆ, ಇದೆಲ್ಲ ಮಾಹಿತಿ ಸಿಗ್ತಿರ್ಲಿಲ್ಲ, ಈಗ ಡೈರೆಕ್ಟರ್ ಆದ್ಮೇಲೆ ಎಲ್ಲ ಮಾಹಿತಿ ಸಿಕ್ಕಿತು, ಇಷ್ಟೇ ಎಲ್ಲ ಪ್ರೋತ್ಸಾಹ ಧನ ಡೈರೆಕ್ಟರ್ ಆದ್ಮೇಲೆ ನಾನು ತಗೊಂಡದ್ದು.
1: ಅಂದ್ರೆ ಈ ಎಲ್ಲ ಮಾಹಿತಿ ನಿಮಗೆ ಅದರಿಂದ ತಿಳಿದಿರಲ್ವಾ? ಈಗ ನಿಮಗೆ ಸಿಕ್ಕಿದ ಮಾಹಿತಿಯನ್ನು ನೀವು ಇತರ ಜಾನುವಾರು ಸಾಕಣೆ ಮಾಡುವ
0: ಹೇಳ್ತೇನೆ,
1: ಕೊಡ್ತೀರಾ?
0: ಕೊಡ್ತೇನೆ. ಹೌದು.
1: ಈಗ ಹಸುಗಳನ್ನ ಸಾಕ್ತಾ ಇದ್ದೀರಿ, ಅದ್ರ ಜೊತೆ ನೀವು ನಾಯಿಗಳನ್ನ ಸಾಕಿ ಮರಿಗಳನ್ನ ಹಾಕಿಸಿ ಮಾರಾಟ ಮಾಡ್ತೀರಿ ಅಂತ ಕೂಡ ಕೇಳಿದೇವೆ. ಯಾವ ತಳಿಯ ನಾಯಿಗಳನ್ನ ನೀವು ಸಾಕ್ತೀರಿ?
0: ನಾವು ರೋಟ್ ವೀಲರ್, ಡಾಲ್ಮೇಷನ್, ಮತ್ತೆ ಗ್ರೆಡ್ಡನ್. ಡಾಲ್ಮೇಷನ್ ಒಂದು ನಾಯಿ ಉಂಟು, ರೋಟ್ ವೀಲರ್ ಉಂಟು, ಮತ್ತೆ ಗ್ರೆಡ್ಡನ್ ಒಂದು.
1: ಈಗ ಎಷ್ಟು ವರ್ಷದಿಂದ ಇದನ್ನು ಮಾಡ್ತಾ ಇದ್ದೀರಿ?
0: ನಾವೊಂದು 3-4 ವರ್ಷ ಆಯ್ತು.
1: ಇದು ಹೊಸದಾಗಿ ನಿಮ್ಮ ಜಾನುವಾರು ಸಾಕಣೆಗೆ ಪಶು ಸಂಗೋಪನೆಗೆ ಸೇರ್ಪಡೆ ಅಲ್ವಾ? ಇದರಲ್ಲಿ ಹೇಗೆ ಆಸಕ್ತಿ ಬಂತು?
0: ನಮ್ಮ ಮಗನ ವಿಷಯದಲ್ಲಿ, ಮಗನಿಗೆ ನಾಯಿ ಅಂದ್ರೆ ಆಯ್ತು, ನಮ್ಗೆ ಮನೆ ಕೆಲಸ ಜಾಸ್ತಿ, ನಾಯಿ ಬೇಡ ಹೇಳಿದ ಕೇಳಲಿಲ್ಲ, ಅವನು ತಂದ ಮೇಲೆ ಅದು ಹಾಗೆ ಬಿಡ್ಲಿಕ್ಕೆ ಆಗ್ತದ, ಹಾಗೆ ಮಾಡಿ ಸಾಕಿ ಅದು ಮರಿ ಇಟ್ಟ ತಕ್ಷಣ ಮರಿ ಸೇಲ್ ಮಾಡಿದ್ದೇವೆ.
1: ಅದು ಈಗ ಈ ಸ್ವಲ್ಪ ವಿದೇಶಿ ತಳಿಯ ನಾಯಿಗಳು ಇದನ್ನೆಲ್ಲ ಸಾಕ್ಲಿಕ್ಕೆ ಸ್ವಲ್ಪ ಕಷ್ಟ. ನಮ್ಮ ಈಗ ನಾಡು ಊರಿನ ನಾಯಿಗಳ ಬೀದಿ ನಾಯಿಗಳ ಹಾಗೆ ಅಥವಾ ಮನೆ ಸಾಕು ನಾಯಿಗಳು ಕೂಡ ಸರಳವಾಗಿ ನಾವು ತಿಂದ ಆಹಾರವನ್ನು ತಿಂದು ಅವು ಚೆನ್ನಾಗಿ

0: ಬದುಕ್ತವೆ, ಅಂದ್ರೆ ರೋಗಗಳು ಕೂಡ ಕಡಿಮೆ, ನಿರೋಧಕ ಶಕ್ತಿ ಜಾಸ್ತಿ ಇರ್ತದೆ. ಈ ನಾಯಿಗಳನ್ನ ಹೇಗೆ ಸಾಕ್ತೀರಿ ನೀವು?
1: ಈ ನಾಯಿಗೆ ಅಂದ್ರೆ 6 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ ಇಂಜೆಕ್ಷನ್, ಅದಕ್ಕೆ ಹುಷಾರಿಲ್ಲದಿದ್ರೆ ಮದ್ದು, ಮತ್ತೆ ಮಾತ್ರೆ, ಅದರದ್ದೇ ಒಂದೊಂದು ರಾಶಿ ಮಾತ್ರೆ ಇರ್ತದೆ. ಕೆಲ ಕರೆಕ್ಟ್ ನೋಡ್ಬೇಕು, ಡಾಕ್ಟರ್ ಹತ್ತಿರ ಇರಬೇಕು, 2 ದಿವಸಕ್ಕೊಮ್ಮೆ ಡಾಕ್ಟರ್ ಕರಿಬೇಕು.
0: ಏನು ಆಹಾರ ಕೊಡ್ತೀರಿ
1: ನಾವು ಅದಕ್ಕೆ? ಅನ್ನ, ಹಾಲು, ಮತ್ತೆ ಮೊಟ್ಟೆ ಹಾಕ್ತೇವೆ. ಆ ಮೊಟ್ಟೆ ಅಂದ್ರೆ ಅದು ಹಸಿ ಮೊಟ್ಟೆ ಹಾಕುದಿಲ್ಲ, ಆಮ್ಲೆಟ್ ಮಾಡಿ ಹಾಕ್ತೇವೆ.
0: ನಿಮ್ ಮನೆಗೆ ಮಾಡುವಾಗ್ಲೇ ಅದಕ್ಕೂ ಹಾಕ್ತೀರಾ ಅಥವಾ ಅದಕ್ಕಾಗಿ?
1: ಅದಕ್ಕಾಗಿಯೇ. ಮತ್ತೆ ಚಿಕನ್ ತಂದು ಹಾಕ್ತೇವೆ, ದೊಡ್ಡ ಜಾತಿಯ ನಾಯಿ, ಅದು ಒಳ್ಳೆ ಮಾಡಿ ಸಾಕಿದ್ರೆ ಮರಿ ಇಟ್ಟರೆ ನಮ್ಗೆ ಕೂಡ ಬರ್ತದಲ್ಲ. ಮತ್ತೆ ಈಗ ಒಮ್ಮೆ ಒಳ್ಳೆ ಮಾಡಿ ಸಾಕ್ಬೇಕು.
0: ಮತ್ತೆ ಅದಕ್ಕೆ ಸ್ನಾನ, ಉಪಚಾರ,
1: ಸ್ನಾನ
0: ಎಲ್ಲ ಬಾಚುವುದು ಇಂಥದ್ದೆಲ್ಲ ಇದೆಯಲ್ಲ?
1: ಇದೆ, ಹೌದು. ಸ್ನಾನ ಮಾಡಿ ಮತ್ತೆ ಅದಕ್ಕೆ ಬಟ್ಟೆಯಿಂದ ಒರೆಸಿ ಪೋಲೆಲ್ಲ ಹಾಕ್ಲಿಕ್ಕುಂಟು. ಅದರದ್ದೇ ಕೆಲಸ ಉಂಟು, ನಾಯಿ ಹೇಳಿದ್ರೆ ಹಣ ಆಗ್ತದೆ ಹೇಳಿದ್ರಲ್ಲ, ಅದರ ಕೆಲಸ ಕೂಡ ಅಷ್ಟೇ ಉಂಟು.
0: ಹೌದು. ಮತ್ತೆ ಈ ನಾಯಿಗಳನ್ನು ಸಾಕ್ಲಿಕ್ಕೆ ಅವಕ್ಕೊಂದು ಪ್ರತ್ಯೇಕ ಆವರಣ ಅಥವಾ ಒಂದು ಗೂಡು ಏನಾದರೂ?
1: ಗೂಡು ಮಾಡಿದ್ದೇನೆ, 2 ಗೂಡಿದ್ದೇವೆ ಇತ್ತೀಚೆಗೆ ಮಾಡಿದ್ದು. ಮೊದಲ ಅಂದ್ರೆ ನಾಯಿ ಇರಲಿಲ್ಲ, ಕಾಡ್ ನಾಯಿ ಸಾಕಿದ ಅದಕ್ಕೆ ಗೂಡು ಬೇಕಾಗಿಲ್ಲ. ಇದು ದೊಡ್ಡ ಜಾತಿ ಹೇಳಿದ ಮೇಲೆ ಟೈಮ್ ಟೈಮ್ ಹೊರಗೆ ಬಿಡಬೇಕು, ಹಾಗೆ ಒಳಗೆ ಹಾಕಿ ಎಲ್ಲ ತಿಂಡಿ ಎಲ್ಲ ಇಟ್ಟು ಬಿಡುದು.
0: ಅಂದ್ರೆ ಆ ನಾಯಿಯನ್ನು ಕೂಡ ಸ್ವಲ್ಪ ಜೋಪಾನವಾಗಿ
1: ಸಾಕ್ಬೇಕು. ದೂರ ಹೋದ್ರೆ ಮತ್ತೆ ಸಿಗುದಿಲ್ಲ, ಬೇರೆ ನಾಯಿ ಒಟ್ಟಿಗೆ ಸೇರಿದ್ರೆ ನಮ್ಮ ನಾಯಿಗೆ ತೊಂದರೆ ಆಗ್ತದೆ.
0: ಮತ್ತೆ ಅದನ್ನು ನೀವು ಬ್ರೀಡ್ ಮಾಡಬೇಕಾದ್ರೆ, ಅದು ಮರಿ ಇಡಬೇಕಾದ್ರೆ, ಈಗ ನಿಮ್ಮ ಹೆಣ್ಣು ನಾಯಿಗಳಿಗೆ ಅಲ್ಲಿ ಗಂಡು ನಾಯಿ ಜೊತೆ ಉಂಟಾ ಮನೆಯಲ್ಲಿ ಅಥವಾ ನೀವು ಹೊರಗೆ ತಗೊಂಡು?
1: ನಾವು ಹೊರಗೆ ತಗೊಳ್ಳೋದು, ನಾವು ಉಡುಪಿಗೆ ತಗೊಂಡು ಹೋಗುದು. ಅಲ್ಲಿ ಕೆಲವರು ಗುರ್ತದವರಾದ್ರೆ ಮತ್ತೆ ಒಂದು ಮರಿ ಕೊಡಿ ಹೇಳ್ತಾರೆ, ಗುರ್ತ ಇಲ್ಲದವರಾದ್ರೆ ಮೊದಲು ಮೊದಲು ನಮ್ಗೆ ಯಾರ್ದು ಗುರ್ತ ಇರಲಿಲ್ಲ, ಆಗ 1,000 ಕೇಳ್ತಿದ್ರು, ಈಗ ಎಲ್ಲರದ್ದು ಗುರ್ತಾಗಿದೆ, ನೀವು ಅಂದ್ರೆ ಒಂದು ಮರಿ ಕೊಡಿ ಹೇಳಿಬಿಡ್ತಾರೆ, ಹಾಗೆ ನಾವು ಮತ್ತೆ ಮರಿ ಕೊಡುದು.
0: ನೀವು ಮೊದಲಿಗೆ ಈ ಮರಿಗಳನ್ನ ಎಲ್ಲಿಂದ ತಂದ್ರಿ?
1: ಮೊದಲು ನಾವು ಉಡುಪಿಯಿಂದ, ನನ್ನ ತಮ್ಮನ ಮಾವನ ಮನೆಯಿಂದ, ಮತ್ತೆ ನಾವು ಅವರಿಗೆ ಬೇರೆ ಮರಿ ಕೊಟ್ಟಿದ್ದೇವೆ ಅದರ ಬದಲಿಗೆ. ಅಂದ್ರೆ ಇವನಿಗೆ ನಾಯಿ ಸಾಕೋದ್ರಿಂದ ಬಾರ್ ಗುಮಿದಲ್ಲ, ಅವನ್ ನಾಯಿ ಸಾಕ್ಲಿ ಅಂತ ನನ್ನ ತಮ್ಮ ಒಂದು ತಂದು ಕೊಟ್ಟದ್ದು
0: ಗಿಫ್ಟ್ ಆಗಿ.
1: ಗಿಫ್ಟ್ ಆಗಿ ಕೊಟ್ಟದ್ದು, ಆದ್ರೂ ಕೊಟ್ಟದ್ದು, ಆದ್ರೂ ನಾವು ಮತ್ತೆ ಅವರ ಮಾವನ ಮನೆಯವರಿಗೆ ಒಂದು ಮರಿ ಕೊಟ್ಟು ಬಿಟ್ಟಿದ್ದೆ.
0: ಈಗ ಒಂದು ಮರಿ ತರೋದಾದ್ರೆ ಈಗಿನ ಧಾರಣೆ ಹೇಗಿರ್ತದೆ?
1: ಈಗಂದ್ರೆ 10,000 ಮೇಲೆ. ಈಗ ಡಾಲ್ಮಿಷನ್ಗೆಲ್ಲ ಕಮ್ಮಿ ಉಂಟು ರೇಟ್, ಗ್ರೇಡನ್ಗೆ ಮತ್ತೆ ರೋಟ್ ವೀಲರ್ಗೆ 13,000 15,000 ಈಗೆಲ್ಲ ಹೇಳ್ತಾರೆ.
0: ಈಗ ಇಷ್ಟು ವರ್ಷಗಳಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ಮರಿಗಳಾಗಿದ್ದಾವೆ?
1: ನಮ್ಮ ಮನೆಯಲ್ಲಿ ಒಂದು 21 ಮರಿಯಾಗಿದೆ.
0: ಎಲ್ಲ ಮರಿಗಳು ಬದುಕಿ ಅವುಗಳನ್ನು ಮಾರಾಟ ಮಾಡಿದ್ದೀರಾ?
1: ಫಸ್ಟಿಗೆ ನಮಗೆ ನಾಯಿ ಅದು ಮರಿಯನ್ನು ಒಳ್ಳೆ ಮಾಡಿ ಇರ್ತದೆ ನಮ್ಗೆ ಗೊತ್ತಿರಲಿಲ್ಲ. ನಾವು ಅದರ ಒಟ್ಟಿಗೆ ಮರಿಯನ್ನು ಬಿಟ್ಟು ರಾತ್ರಿ ಮಲಗ್ತಿದ್ದೆವು, ಅದು ಒಂದೊಂದೇ ಮೈ ಅಡಿಗೆ ಹಾಕ್ಲಿಕ್ಕೆ ಶುರು ಆಯಿತು, ನಮ್ಗೆ ಗೊತ್ತಾಯ್ತು. ಫಸ್ಟಿನ ಸಲ 3 ಮರಿ ಸತ್ತು ಹೋಗಿದೆ, ಮತ್ತೆ 2ನೇ ಸಲ
0: ಇತರ ನಮ್ಮ ಈ ಊರಿನ ಸಾಮಾನ್ಯ ನಾಯಿಗಳ ಹಾಗೆ ಜೋಪಾನವಾಗಿ ಸಾಕುವ ಕಲೆ ಈ ನಾಯಿಗಳಿಗೆ ಇಲ್ಲ. ಅಂದ್ರೆ ನೀವು ಮರಿಗಳನ್ನು ತಾಯಿಯಿಂದ ಪ್ರತ್ಯೇಕವಾಗಿ
1: ಇಡುವುದಲ್ವಾ? ಹೌದು, ಜಾಗ್ರತೆ ಬೇಕು. ರಾತ್ರಿ ಅದು ಕೂಗಿದ ತಕ್ಷಣ ತಾಯಿ ಹತ್ತಿರಕೊಂಡು ಹೋಗಿ ಬಿಡುದು. ಈಗ 8 ಮರಿ ಇಟ್ಟು 4 ಮರಿಗೆ ಬಿಡುದು, ಅದು ಹಾಲು ಕುಡಿತೈತಿ. ಮತ್ತೆ ಆ 4 ಮರಿಯನ್ನು ಈಚೆ ಬಿಟ್ಟು ಪುನಃ 4 ಮರಿಗೆ ಬಿಡುದು. ಹಾಗೆ ಒಂದೊಂದು ಸಲ ನಾಯಿ ಮರಿ ಇಡುವಾಗ 8-9 ಮರಿ ಇಡ್ತದೆ.
0: ಅಂದ್ರೆ ಈ ಮರಿಗಳಿಗೆ, 2 ಮರಿಗಳಿಗೆ ಒಂದು ತಾಯಿ ಹಾಲು ಸಾಕಾಗುತ್ತಾ?
1: ಸಾಕಾಗ್ತದೆ. ಮತ್ತೆ ನಾವು ಅದಕ್ಕೆ ಒಂದು 10-15 ದಿವಸ ಆದ್ಮೇಲೆ ಚಿಕ್ಕ ಮಕ್ಕಳಿಗೆ ಹಾಕ್ತೀವಿ, ಹಾಗೆ ಆ ನಾಯಿ ಮರಿಗೆ ಸಹ ಉಂಟು, ಅದೆಲ್ಲ ಹಾಕ್ಲಿಕ್ಕುಂಟು, ಹಾಲು ಇಡ್ಲಿಕ್ಕುಂಟು.
0: ನಾಯಿ ಮರಿಗಳಿಗೆ ಪ್ರತ್ಯೇಕವಾದ ಆಹಾರ?
1: ಹೌದು.
0: ಹೇಗೆ ಅದನ್ನು ತಿನ್ನಿಸ್ತೀರಿ?
1: ನಾವೆಂದ್ರೆ ಹಾಲಲ್ಲಿ ಹಾಕಿ ಅದಕ್ಕೆ ಬಟ್ಲಲ್ಲಿ ಹಾಕಿ ಇಡುದು, ಅದು ನೆಕ್ಕಿ ನೆಕ್ಕಿ ನೆಕ್ಕಿ ತಿಂತದೆ.
0: ಈಗ ಹೊಸ ಮರಿ ಕಣ್ಣು ಬಿಡ್ಲಿಕ್ಕೆ ಎಷ್ಟು ಸಮಯ ಬೇಕಾಗ?
1: 14 ದಿವಸ ಬೇಕು.
0: ಅಲ್ಲಿವರೆಗೆ ತಾಯಿಯ ಹಾಲಿನಲ್ಲಿ ಅದು ಬದುಕು?
1: ಹೌದೌದೌದು. ಕಣ್ಣು ಬಿಟ್ಟ ನಂತರ ನಾವು ಬೇರೆ.
0: ಓಡಾಡ್ಲಿಕ್ಕೆ ಎಷ್ಟು ದಿವಸದಲ್ಲಿ ಶುರು ಮಾಡ್ತದೆ?
1: ಅದೊಂದು 9-10 ದಿವಸ ಬೇಕು, ಅಷ್ಟಂಗೆ ಅದಕ್ಕೆ ಗೊತ್ತಾಗುದಿಲ್ಲ. ಅದು ಕೂಡ ದೊಡ್ಡ ಜೊತೆ ನಾಯಿ, ಅದು ಸರಿ ಕಾಲೆಲ್ಲ ಕೆಳಗೆ ಇರುದಿಲ್ಲ, ಅದು ಎಳ್ದುಕೊಂಡು ಹೊಟ್ಟೆ ಎಳ್ದುಕೊಂಡು ಹೋದಾಗೆ ಹೋಗ್ತದೆ ಫಸ್ಟಿಗೆ. ಮತ್ತೆ ಕಣ್ಣು ಬಿಡುವ ಟೈಮಲ್ಲಿ ಎಲ್ಲ ಕರೆಕ್ಟ್ ಇರೋದು.
0: ಮತ್ತೆ ಈ ಮರಿಗಳನ್ನು ನೀವು ಪ್ರತ್ಯೇಕವಾಗಿ ಇಡ್ಬೇಕಲ್ಲ ತಾಯಿಯಿಂದ ದೂರ, ಹೇಗೆ ಇಡ್ತೀರಿ?
1: ನಾವು ಒಂದು ಬುಟ್ಟಿಯಲ್ಲಿ ಹಾಕಿ, ಬುಟ್ಟಿಗೆ ಬಟ್ಟೆ ಹಾಕಿ, ಆ ಬಟ್ಟೆಯಲ್ಲಿ
0: ಒಂದೊಂದೇ ಹಾಸಿಗೆ ತರ
1: ಅಂದ್ರೆ ಅದು ಬೆಚ್ಚಾಗಿದ್ದದಲ್ಲ ಹೊಟ್ಟೆಯಲ್ಲಿ, ಹಾಗೆ ಒಳ್ಳೆ ಮಾಡಿ ಇಡ್ತೇವೆ.
0: ಆ ನಂತರ ಇತರ ಆಹಾರ ಮರಿಗಳಿಗೂ ತಾಯಿಗೂ ಒಂದೇ ರೀತಿಯ ಆಹಾರವೋ ಅಥವಾ ಮರಿಗಳಿಗೆ ಪ್ರತ್ಯೇಕವಾಗಿ ಏನಾದ್ರೂ ಆಹಾರ?
1: ಮೊಸರನ್ನ ಹಾಕ್ಲಿಕ್ಕುಂಟು, ಹಾಲನ್ನ, ಮತ್ತೆ ಅದಕ್ಕೆ ಮೊಟ್ಟೆ ಎಲ್ಲ, ಒಂದೊಂದು ಮರಿಗೆ ಒಂದೊಂದು ಮೊಟ್ಟೆ ಹಾಕ್ಬೇಕು, ಬೇಯಿಸಿ ಮೊಟ್ಟೆ ಹಾಕುದು.
0: ಈಗ ನಾಯಿ ಮರಿಗಳನ್ನ ಸಾಕುವಾಗ ಇಷ್ಟೆಲ್ಲ ಕೆಲಸ ಇದೆ ಅಂತ ಈ ಮೊದಲ ನಾಯಿ ಮರಿ ತಂದಾಗ ನಿಮ್ಗೆ ಗೊತ್ತಿತ್ತ?
1: ಇಲ್ಲ, ನಮಗೆ ಎಣಿಸ್ಲಿಲ್ಲ ಇಷ್ಟು ಕೆಲಸ ಉಂಟು ಹೇಳಿ.
0: ಹೇಗೆ ಇದನ್ನು ಹೇಗೆ ರೂಢಿ ಮಾಡಿಕೊಂಡ್ರಿ ನೀವು?
1: ಸಾಕಿ ಸಾಕಿ ಅಭ್ಯಾಸ ಆಯ್ತು.
0: ಈಗ ಒಂದ್ ಸುಮಾರು 20-22 ಮರಿಗಳಲ್ಲಿ ಎಷ್ಟು ಮರಿಗಳನ್ನು ನೀವು ಬದಲಿ ಕೊಟ್ಟಿದ್ದು ಅಥವಾ ಮಾರಾಟ ಮಾಡಿದ್ದೀರಿ?
1: ಫಸ್ಟ್ ಗೆ 3 ಮರಿ ಸತ್ತು ಹೋಯ್ತಲ್ಲ, ನಂತರ ಅದು ನಾವು ಕ್ರಾಸಿಂಗ್ ಕೊಟ್ಟಲ್ಲಿ ಒಂದೊಂದು ಮರಿ ಅಲ್ಲಿಗಾಯ್ತು, ಉಳಿದದ್ದೆಲ್ಲ ಸೇಲ್ ಮಾಡಿದ್ದು.
0: ಸುಮಾರಾಗಿ ಎಷ್ಟು ಆದಾಯ ಆಗಿರ್ಬೋದು ಇಷ್ಟು ವರ್ಷಗಳಲ್ಲಿ?
1: ಆದಾಯ ಲೆಕ್ಕ ಇರ್ಲಿಲ್ಲ ನಾನು.
0: ಅಲ್ಲ, ಮಾರಾಟದಲ್ಲಿ ನಿಮ್ಗೆ ಎಷ್ಟು ದುಡ್ಡು ಬಂದಿರ್ಬೋದು? ಖರ್ಚನ್ನು ಬಿಡೋಣ,
1: 1 ಲಕ್ಷದ ಹತ್ತಿರ ಇದೆ.
0: ಖರ್ಚು ಅಷ್ಟಾಗಿರ್ಬೋದಾ?
1: ಖರ್ಚು ಅಷ್ಟಿಲ್ಲ.
0: ಈಗ ಹಸುವಿನ ಹಾಲು ನಿಮ್ಮ ಮನೆಯಲ್ಲೇ ಇರೋದ್ರಿಂದ.
1: ಹೌದು, ಅದ್ರದ್ದೆಲ್ಲ ಲೆಕ್ಕ ನೋಡಿದ್ರೆ ಖರ್ಚು ಉಂಟು.
0: ಖರ್ಚು ಉಂಟು ಅಲ್ಲ, ಅದಕ್ಕೆ ನೀವು ಹೆಚ್ಚು ಹೊರಗಿನ ದುಡ್ಡು ಕೊಟ್ಟಿಲ್ಲ. ಹಾಗಾಗಿ ಮತ್ತೆ ಇದೇನು ಲಾಭದಾಯಕ ಅಂತ ಅನಿಸ್ತದ ನಿಮ್ಗೆ?
1: ಲಾಭದಾಯಕ.
0: ಇದನ್ನೊಂದು ಉದ್ಯೋಗವಾಗಿ ಅಥವಾ ನಿಮ್ಮ ಮಗ ಒಂದು ಪಾರ್ಟ್ ಟೈಮ್ ಜಾಬ್ ತರ ಇದನ್ನು ಮುಂದುವರಿಸಿಕೊಂಡು ಹೋಗ್ಬೋದಾ?
1: ಹೋಗ್ಬೋದು.
0: ಈಗ ಮೊದಲ ಮರದ ಮಗನಿಗೆ ಇಷ್ಟು ನಾಯಿಗಳನ್ನು ಸಾಕಿ ಈ ಮರಿಗಳನ್ನು ಬೆಳೆಸುವಾಗ ಆಗಿನ ಉಮೇದು ಈಗಲೂ ಉಂಟಾ?
1: ಈಗಲೂ ಉಮೇದು ಉಂಟು, ಆದ್ರೂ ಹತ್ತಿರ ಸ್ವಲ್ಪ ಬರುದಿಲ್ಲ. ಮೊದಲು ಇಡೀ ದಿವಸ ನಾಯಿ ಮರಿದೆ ಕೆಲಸ ಮಾಡ್ತಿದ್ದ, ಈಗ ಹೇಗೂ ನಾವು ಮಾಡ್ತೇವೆ ಅಂತ ಅವನಿಗೆ ಧೈರ್ಯ ಉಂಟು.
0: ಮಗ ಬೇರೆ ಏನಾದ್ರೂ ಕೆಲಸ ಮಾಡ್ತಾನೆ?
1: ಅವನು ವಿಡಿಯೋಗ್ರಾಫರ್ ಮಾಡ್ತಾನೆ.
0: ಹಾಗಾದ್ರೆ ಹೊರಗಡೆ ಹೋಗ್ಲೇಬೇಕಾಗುತ್ತೆ, ಆ ಸಮಯದಲ್ಲಿ ನೀವು ನೋಡ್ಲೇಬೇಕು. ಈಗ ನೀವು ಮರಿ ಮಾರಾಟ ಮಾಡುವ ಮುಂಚೆ ಎಷ್ಟು ಸಮಯ ನಿಮ್ಮ ಮನೆಯಲ್ಲಿ ಸಾಕ್ತೀರಿ?
1: ನಾವೊಂದು 2-2.5 ತಿಂಗಳು ಅಷ್ಟುವರೆಗೆ ಸೇಲ್ ಆಗ್ತದೆ.
0: ಅಷ್ಟರಲ್ಲಿ
1: ಮರಿ ಇಡುವಾಗಲೇ ಫೋನ್ ಬರ್ತಾ ಇರ್ತದೆ, ನಮ್ಗೆ ಬೇಕು ನಮ್ಗೆ ಬೇಕಂತ.
0: ಅಂದ್ರೆ ನೀವು ಮೊದಲ ಕೆಲವು ತಿಂಗಳ ಎಷ್ಟು ಆರೈಕೆ ಇದೆ ತೀರಾ ಅವಶ್ಯಕವಾದ್ದು ಅಷ್ಟು ನೀವು ಆರೈಕೆ ಮಾಡಿ ನಂತರ ಮಾರಾಟ
1: ಮಾಡಿ.
0: ರಜನಿ ಪೈ ಅವರೇ, ನೀವು ಇದು ಅಲ್ಲದೆ ಇನ್ನು ಸಾಕಷ್ಟು ಕೆಲಸಗಳಲ್ಲಿ ನೀವು ತುಂಬಾ ಪಳಗಿದವರು, ಏನೇನು ಮಾಡ್ತೀರಿ? ಬಾಣಂತಿ ಮದ್ದು, ಎಣ್ಣೆ, ಲೇಹ್ಯ ಇಂಥದೆಲ್ಲ ಮಾಡ್ತೀರಿ, ಕಷಾಯ ಅಂತ ಎಲ್ಲ ನಾನು ಕೇಳಿದ್ದೇನೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ?
1: ನಾನು ಬಾಣಂತಿಯರ ಎಣ್ಣೆ ಮಾಡ್ತೇನೆ. ಬಾಣಂತಿಯರು ಸ್ನಾನ ಮಾಡುವಾಗ ಹಚ್ಚಿ ಕುಳಿತುಕೊಂಡು ನಂತರ ಸ್ನಾನ ಮಾಡುದು, ಅದಕ್ಕೆ ತುಂಬಾ ಬಗೆ ಎಲ್ಲ ಹಾಕ್ಲಿಕ್ಕೆ ಉಂಟು. ಅದು ಫಸ್ಟಿಗೆ ಎಣ್ಣೆ ಮಾಡ್ಬೇಕಾದ್ರೆ ಕಸಾಯ ತೆಗ್ಲಿಕ್ಕುಂಟು, ಕೆಲವು ಮರದ ಕೆತ್ತೆ ಎಲ್ಲ ಹಾಕಿ ಕಸಾಯ ಎಲ್ಲ ತೆಗೆದು.
0: ಯಾವುದು ಕೆತ್ತೆಗಳು, ಹೆಸರು ಏನಾದ್ರು ಗೊತ್ತಾ?
1: ಅಂದ್ರೆ ಆಲದ ಕೆತ್ತೆ ಅಂತ, ಮತ್ತೆ ಕೆಪ್ಪು ಲಬಿಯರು, ನಂತರ ಬೆಂಗದ ಕೆತ್ತೆ ಹೇಳ್ತಾರೆ, ನೇರಳೆ ಕೆತ್ತೆ, ಕುಂಟಲ ಕೆತ್ತೆ, ನಂತರ ನೆಕ್ಕರೆ ಬೇರು ಅಂತ, ಅದೆಲ್ಲ ಹಾಕಿ ಕೆತ್ತೆ ತಂದು ಚೆನ್ನಾಗಿ ಅದು ಅಂದ್ರೆ ಕತ್ತಿಯಿಂದ ಎಲ್ಲ ಕ್ಲೀನ್ ಮಾಡಿ ಬೇರೆ ತಂದ್ರು ಕೂಡ ಮಣ್ಣೆಲ್ಲ ತೆಗೆದು ತೊಳೆದು ಜಜ್ಜಿ ಬೇಯಿಸ್ಲಿಕ್ಕೆ ಆಗುದು ಮುಂಚಿನ ದಿವಸ. ನಂತರ ಮರು ದಿವಸ ಅದಕ್ಕೆ ಹೂವಿನ ಸೊಪ್ಪೆಲ್ಲ ಹಾಕ್ಬೇಕು, ಮತ್ತೆ ಗರ್ಗ ಅದೆಲ್ಲ ಹಾಕ್ಲಿಕ್ಕುಂಟು.
0: ಯಾವ್ದು ಹೂವಿನ ಸೊಪ್ಪು?
1: ಹೂವಿನ ಸೊಪ್ಪು ಅಂದ್ರೆ ದಾಸವಾಳ ಒಂದು ಬಿಟ್ಟು ಉಳಿದ ಹೂವಿದ್ದು ಎಲ್ಲ ಸೊಪ್ಪು ಹಾಕ್ಬೇಕು. ಮತ್ತೆ ಅದಕ್ಕೆ ಕೊಂಕಣಿಯಲ್ಲಿ ಸೈದೇವಿ ಅಂತ ಹೇಳ್ತಾರೆ, ಅದೊಂದು ಉದ್ದ ಗಿಡ, ಚಿಕ್ಕ ಚಿಕ್ಕ ಎಲೆ, ಅದಕ್ಕೆ ಸಣ್ಣ ಸಣ್ಣ ಹೂವು ಆಗ್ತದೆ, ಅದೆಲ್ಲ ಹಾಕ್ಲಿಕ್ಕುಂಟು. ನಂತರ ಇಟ್ಟೇವಿನ ಹೂವು, ಅದ್ರದ್ದು ಎಲೆ, ಅದರ ಬೇರು ಹಾಕ್ಲಿಕ್ಕುಂಟು, ಅದರ ಎಲೆ ಕೂಡ ಹಾಕ್ಲಿಕ್ಕುಂಟು. ಮತ್ತೆ ತುಂಬೆ ಗಿಡ, ಅದು ಹಾಕ್ಲಿಕ್ಕುಂಟು. ಇದನ್ನೆಲ್ಲ ತಂದು ರಸ ತೆಗೆದು ಆ ಮುಂಚಿನ ಕಷಾಯ ತೆಗೆದು ಇದರ ಒಟ್ಟಿಗೆ ಸೇರಿಸಿ ಕುದಿಸ್ಲಿಕ್ಕೆ ಇಡೋದು. ಹಾಗೆ ಅದು ಕುದಿಸಿ ಕುದಿಸಿ ಎಲ್ಲ ನೀರು ಆವಿ ಆಗ್ತಾ ಹೋಗ್ತಾ ಬರ್ತದೆ, ದಪ್ಪ ದಪ್ಪ ಇರುವಾಗ ಅದಕ್ಕೆ ಎಣ್ಣೆ ಹಾಕೋದು.
0: ಯಾವ ಎಣ್ಣೆ?
1: ತೆಂಗಿನ ಎಣ್ಣೆ ಹಾಕಬೇಕು. ಹಾಕಿದ ನಂತರ ಅದಕ್ಕೆ ಕಾಳೆ ಜೀರಿಗೆ, ಓಮ, ಕರಿ ಜೀರಿಗೆ, ಅರಿಶಿನ ತುಂಡು, ಜೀರಿಗೆ, ಮತ್ತೆ ಒಂದು ಹುಡಿ ಸಿಗ್ತದೆ ಲಾಕ್ ಹೇಳ್ತಾರೆ ಅದಕ್ಕೆ ಹಣ್ಣಿನಾಗಿರ್ತದೆ ಅದು ಅದು, ಮತ್ತೆ ಲಿಂಬೆ, ಪಚ್ಚಕರ್ಪೂರ ಇಷ್ಟು ಅದು ಎಣ್ಣೆ ಆಗ್ತಾ ಬರುವಾಗ ಹಾಕಬೇಕು. ಲಿಂಬೆ ಹಾಕುದಂದ್ರೆ ಬಾಳಂತಿಯರಿಗೆ ಕೈಕಾಲು ಬಜ್ಜತಾರಲ್ಲ, ಅದಕ್ಕೆ ಲಿಂಬೆ ಹಾಕಿದ್ರೆ ಅದೆಲ್ಲ ತೊಂದರೆ ಬರುವುದಿಲ್ಲ. ಅದು ಎಣ್ಣೆ ಹಚ್ಚುವಾಗ ತಲೆಯಿಂದ ಹಚ್ಚಬೇಕು, ತಲೆಗೆ, ಬೆನ್ನಿಗೆ, ಹೊಟ್ಟೆಗೆ, ಮೈಗೈಗೆ ಎಲ್ಲ ಹಚ್ಚಿ ಸ್ವಲ್ಪ ಹೊತ್ತು ಅರ್ಧ ಗಂಟೆ ಕೂತ್ಕೊಂಡು ನಂತರ ಸ್ನಾನ ಮಾಡಬೇಕು.
0: ಬಿಸಿನೀರು
1: ಸ್ನಾನ ಮಾಡಬೇಕು. ಒಳಗೆ ಬಂದ ತಕ್ಷಣ ಅದಕ್ಕೆ ಕಷಾಯ ಎಲ್ಲ ಮಾಡಿಬಿಟ್ಟು
0: ಕುಡಿಲಿಕ್ಕೆ ಕೊಡುವಂತ ಕಷಾಯಗಳನ್ನೆಲ್ಲ ಮಾಡ್ತಿರಲ್ಲ ಬಾಳಂತಿಗೆ, ಅದರ ಬಗ್ಗೆ ಸ್ವಲ್ಪ ಹೇಳ್ತೀರ?
1: ಬಾಳಂತಿಯರ ಕುಡಿಯುವ ಕಷಾಯ ಹೇಳಿದ್ರೆ ಫಸ್ಟಿಗೆ 12 ದಿವಸದ ನಂತರ ತುಂಬೆ ಗಿಡದ ಬೇರಿನಿಂದ ಕಷಾಯ ಮುಂಚಿನ ದಿವಸ ತೆಗೆದಿಟ್ಟು ಮರು ದಿವಸಕ್ಕೆ ಸ್ವಲ್ಪ ಓಮ, ಒಂದು 4-5 ಬೆಳ್ಳುಳ್ಳಿ, ಚೂರು ಕಾಳುಮೆಣಸು ಹಾಕಿ ತುಪ್ಪದ ಉರಿದು ಮತ್ತೆ ಆ ಇದು ಮುಂಚಿನ ದಿವಸ ಮಾಡಿಟ್ಟ ಕಷಾಯದೊಟ್ಟಿಗೆ ಇದು ಕಡಿಬೇಕು. ಕಡ್ದಾದ್ಮೇಲೆ ಅದು ಕುದಿಸ್ಲಿಕ್ಕೆ ಇಡಬೇಕು. 1 ಟೇಬಲ್ ಪುಳಿ ಸಿಪ್ಪೆ ಹಾಕಿ ಕುದಿಸ್ಬೇಕು. ನಂತರ ಬೆಳ್ಳುಳ್ಳಿ ತುಪ್ಪದಲ್ಲಿ ಒಗ್ಗರಣೆ ಕೊಡಬೇಕು.
0: ಸಿಹಿ ಏನಾದರೂ ಹಾಕ್ಲಿಕ್ಕೆ?
1: ಇಲ್ಲ, ಒಂಚೂರು ಉಪ್ಪು ಹಾಕಬೇಕು. ಅದು ಬಾಳಂತಿಯರು ಸ್ನಾನ ಮಾಡಿ ಬಂದ ತಕ್ಷಣ ಕೊಡ್ಲಿಕ್ಕೆ. ಅದು ಒಂದು ದಿವಸ ಬಿಟ್ಟು ಒಂದು ದಿವಸ ಸ್ನಾನ ಹೇಳುವಾಗ ಒಂದು ದಿವಸ ತುಂಬೆಗಿದು, ಒಂದು ದಿವಸ ಲಿಂಬೆ ಮರದ ಕೆತ್ತೆ, ಒಂದು ದಿವಸ ದುಂಡು ಮಲ್ಲಿಗೆ ಎಲೆದಾಗ್ತದೆ, ಮತ್ತೊಂದು ದಿವಸ ಹಲಸಿನ ಎಲೆದು ನಾರಾಗ್ತದೆ, ಅದು ಆಗದಿದ್ರು ಹಲಸಿನ ಚೆಕ್ಕೆದು ಮಾಡಿಕೊಡ್ತಾರೆ.
0: ಅದು ಮಾನ ಪ್ರದೇಶಗಳಲ್ಲಿ ಇಂತ ಎಲ್ಲ ಕಷಾಯಗಳನ್ನು ಈಗಲೂ ಮಾಡಿ ಬಾಣಂತಿಯರಿಗೆ ಕುಡಿಸ್ತಾರಲ್ಲ. ಬಹುಶಃ ಪೇಟೆ ಪಟ್ಟಣಗಳಲ್ಲಿ ಇದರ ಬಗ್ಗೆ ಮಾಹಿತಿಯೂ ಇಲ್ಲ, ಮತ್ತೆ ಈಗ ಈ ಆಸ್ಪತ್ರೆಯ ಮದ್ದು ಇರೋದ್ರಿಂದ ಅದರ ಅವಶ್ಯಕತೆ ಇಲ್ಲ ಅಂತ ಕೂಡ ಹೇಳ್ತಾರೆ. ಈಗ ಈ ಬಾಣಂತಿಯರಿಗೆ ಕೊಡುವ ಈ ಔಷಧಿಗಳಿಂದ ಏನು ಪ್ರಯೋಜನ
1: ಅಂದ್ರೆ, ಇದೆಲ್ಲ ತಗೊಂಡ್ರೆ ಒಳ್ಳೇದಾಗ್ತದೆ. ಹಳ್ಳಿದು ಮದ್ದ ಅವರಿಗೆ ಜೀವನಕ್ಕೂ ಒಳ್ಳೇದು, ಮುಂದೆ ಅವರು ಕೆಲಸ ಮಾಡ್ಲಿಕ್ಕೂ ಒಳ್ಳೇದಾಗ್ತದೆ. ಈಗ ಮಳೆಗೆ ಎಲ್ಲ ಒದ್ದೆ ಆಗಿ ಮನೆಗೆ ಬಂದ್ರು, ಈ ಕಸ ಎಲ್ಲ ಕುಡಿದ್ರಿಂದ ಅವ್ರಿಗೆ ಏನ್ ತೊಂದರೆ ಆಗುದಿಲ್ಲ, ಶೀತದ ಬಾಧೆ ಎಲ್ಲ ಇದಿಲ್ಲ, ಜೀವಕ್ಕೂ ಒಳ್ಳೇದು, ಅವ್ರಿಗೆ ಸುಸ್ತು ಏನಾಗುದಿಲ್ಲ. ಮತ್ತೆ ಕಾಳಜೀರಿಗೆ ಕಷಾಯ ಅಂತ ಮಾಡ್ತಾರೆ ಕೆಲವು ಜನರು, ಕಾಳಜೀರಿಗೆ ಕಷಾಯ ಅಂದ್ರೆ ಅದು ಕೈ ಅದ್ ನಾವು ಕುಡಿಯುದಿಲ್ಲ ಹೇಳ್ತಾರೆ, ಅದು ಅಂದ್ರೆ ಮುಂದೆ ಅವ್ರಿಗೆ ಕಜ್ಜಿ ಮೈರಿಕೆ ಎಲ್ಲ ಇರುವುದಿಲ್ಲ ಅಂತೆ. ಮೊದ್ಲೆಲ್ಲ ಕಾಳಜೀರಿಗೆ ಕಷಾಯ ಕೂಡ ಮಾಡಿಕೊಡ್ತಿದ್ರು,
0: ಬೇರೆ ನೀರೇನು ಕುಡಿಯಲಿಕ್ಕೆ ಸಾಕಷ್ಟು,
1: ಅದು ಕುದಿಸುವಾಗ ಒಂದು ತುಂಡು ಬೆಲ್ಲ ಆಗಿ ಅವ್ರಿಗೆ ಕುಡಿಯಲಿಕ್ಕೆ ಕೊಡ್ತೀವಿ.
0: ಇನ್ನು ಬಾಣಂತಿಯರಿಗೆ ಲೇಹ್ಯ ಮದ್ದು ಎಲ್ಲ ಮಾಡ್ತಾರಲ್ವ, ಅದನ್ನು ಸ್ವಲ್ಪ ಹೇಳಿ ನೋಡೋಣ.
1: ಬಾಳಂತಿಯರಲ್ಲೇ ಅಂದ್ರೆ ಅದಕ್ಕೆ ಕಷಾಯ ತೆಗಿಲಿಕ್ಕುಂಟು, ಅದು ಕೂಡ ಹಾಗೆ ನೇರಳೆ ಕೆತ್ತೆಕೊಂಡು ಅದ್ರದ್ದೆಲ್ಲ ಬೇರನ್ನ ಎಲ್ಲ ತೆಗೆದು ನಂತರ ಕೆತ್ತೆಯನ್ನೆಲ್ಲ ತೊಳೆದು ಮುಂಚಿನ ದಿವಸ ಅದು ಕಷಾಯ ತೆಗೆದು ಮರು ದಿವಸ ಅದಕ್ಕೆ ಅಂಗಡಿಯಿಂದ ತಂದ ಸಾಮಾನು ಅದು ಬಿಸಿಲಲ್ಲಿ ಹಾಕಿ ಒಣಸಿ ಅದು ಸರಿ ಗುದ್ದಬೇಕು, ಉಡಿ ಮಾಡದಿದ್ದ ಅದು ಕಡಿಯಲಿಕ್ಕೆ ಆಗುದಿಲ್ಲ. ಅದಕ್ಕೆ ಲೂತಿಕಾಯಿ ಹಾಕ್ಲಿಕ್ಕುಂಟು, ಜಾಯಿಕಾಯಿ, ಗಂಧು ಮೆಣಸು, ಶುಂಠಿ, ಲವಂಗ, ಕಲ್ನಾರು, ಇಪ್ಪಳಿ, ಕಸ್ಕಸೆ, ಅಶ್ವಗಂಧಿ, ಕಾಳು ಮೆಣಸು, ಕೊತ್ತಂಬರಿ, ಜೀರಿಗೆ, ಓಮ, ಅರಸಿನ ತುಂಡು, ಅಷ್ಟನ್ನು ಒಳ್ಳೆ ಮಾಡಿ ಬಿಸಿಲಲ್ಲಿ ಹಾಕಿ ಒಣಗಿಸಿ ಈ ಮುಂಚಿನ ದಿವಸ ತೆಗೆದಿಟ್ಟ ಕಷಾಯದೊಂದಿಗೆ ಕಡಿಬೇಕು. ನಯ ಕಡಿದ್ದು ಆದ್ಮೇಲೆ ಕುದಿಸ್ಲಿಕ್ಕೆ ಇಡಬೇಕು, ಕುದಿಸಿ ಬೆಂಕಿ ಜಾಸ್ತಿ ಆದ್ರೆ ಹಾರ್ತದೆ ಮೈ ಮೇಲೆಲ್ಲ, ಸಣ್ಣವರಿಂದ ತುಂಬಾ ತಡ ಆಗ್ತದೆ ಅದು, ಆದಷ್ಟು ಜತನ ಮಾಡಿ ತೆಗಿಬೇಕು.
0: ಕಲಕ್ತಾ ಇರಬೇಕು ಅದು ಬೇಯುವಾಗ.
1: ಹೌದೌದು, ಕಲಕ್ತಾ ಇರಬೇಕು, ಇಲ್ಲದೆ ಅಡಿ ತಗೊಳ್ತದೆ. ಮತ್ತೆ ಅದಕ್ಕೆ ಆಗ್ತಾ ಬರುವಾಗ ಅದಕ್ಕೆ ತುಪ್ಪ ಹಾಕ್ಲಿಕ್ಕುಂಟು, ಮತ್ತೆ ಬೆಲ್ಲ ಹಾಕ್ಲಿಕ್ಕುಂಟು. ತುಂಬಾ ಜಾಸ್ತಿ ಅದು ಚಾಕ್ಲೇಟ್ ತರ ಅಂಟಾಗ್ತದೆ, ಮತ್ತೆ ಅದು ತೆಗಿಲಿಕ್ಕೂ ಬರುದಿಲ್ಲ. ಸ್ವಲ್ಪ ಕಮ್ಮಿ ಆದ್ರೆ ಅದು ಬುಕ್ಟೆ ಬರ್ತದೆ ಹಿಟ್ಟಲ್ಲಿ, ಅದು ಹಾಳಾಗ್ತದೆ. ಕರೆಕ್ಟ್ ಅಂದಾಜಲ್ಲೇ ಮಾಡ್ಬೇಕು.
0: ಸುಮಾರು ಎಷ್ಟು ಹೊತ್ತು ಬೇಕತ್ತೆ ಇದನ್ನು ಮಾಡ್ಲಿಕ್ಕೆ?
1: ನಮ್ಗೆ ಒಂದು 2-3 ದಿವಸ ಬೇಕಾಗ್ತದೆ. ಒಂದ್ ದಿವಸ ಕಡ್ದು ಸ್ವಲ್ಪ ಬಿಸಿ ಮಾಡಿ ಇಡುದು, ಇಲ್ಲ ಅದು ಹಾಳಾಗ್ತದೆ. ಮರು ದಿವಸ ಹಾಗೆ ಜಾಸ್ತಿ ಬೆಂಕಿ ಮಾಡ್ಲಿಕ್ಕೆ ಇಲ್ಲ ಅಲ್ಲ, ಜಾಗ್ರತೆ ಅಂತ ಹೇಳುವಾಗ 3 ದಿವಸ ಬೇಕಾಗ್ತದೆ.
0: ಆಮೇಲೆ ಅದನ್ನು ಶೇಖರಿಸಿಡುವುದು ಹೇಗೆ?
1: ಶೇಖರಿಸಿ ಅದಕ್ಕೆ 2-3 ತೊಟ್ಟೆ ಹಾಕಿ ಎಲ್ಲ ಬಂದ್ ಮಾಡಿ ಇಡ್ತೇವೆ. ಮತ್ತೆ ಪ್ಲಾಸ್ಟಿಕ್ ತೊಟ್ಟೆ 3-4 ಪ್ಲಾಸ್ಟಿಕ್ ತೊಟ್ಟೆ ಹಾಕಿ ಬಂದ್ ಮಾಡಿ ಒಂದು
0: ಇಡ್ತೀರಿ ಅದನ್ನು,
1: ಒಂದು ಡಬ್ಬಿ ಹಾಕಿ ಇಡುದು. ಅಂದ್ರೆ ನನ್ನ ಹತ್ರ ಸೇಲ್ ಆಗ್ತಾ ಇರ್ತದೆ, ಹಳ್ಳಿಯ ಮಧ್ಯೆಲ್ಲ ಯಾರು ಮಾಡ್ತಾರೆ ಸೇಲ್ ಆಗಿ ಹೋಗ್ತಾರೆ.
0: ನಿಮಗೆ ಮೊದಲೇ ಹೇಳ್ತಾರ ಇದನ್ನು ಮಾಡಿಕೊಡಿ ಅಂತ?
1: ಹೌದೌದು, ಫಸ್ಟಿಗೆ ಹೇಳಿಬಿಡ್ತಾರೆ.
0: ಕಷಾಯ ಹುಡಿಯ ಬಗ್ಗೆ,
1: ಕಷಾಯಕ್ಕೆ ಕೊತ್ತಂಬರಿ, ಅರಸಿನ ತುಂಡು, ಲವಂಗ, ಇಪ್ಪಳಿ, ಲೂತಿಕಾಯಿ, ಗಂಧ ಮೆಣಸು, ಶುಂಠಿ, ನೆಕ್ಕಿನ ಮುಳ್ಳು, ಅಶ್ವಗಂಧಿ, ಕಲ್ನಾರು, ಪತ್ರೆ, ಜ್ಯೇಷ್ಠ ಮದ್ದು, ಕಸ್ಕಸೆ, ಕಿರುಹೋಮ, ಜಾಯಿಕಾಯಿ, ಏಲಕ್ಕಿ, ಜೀರಿಗೆ. ಕಷಾಯಕ್ಕೆ ಕೊತ್ತಂಬರಿ ಮತ್ತೆ ಜೀರಿಗೆ ಸ್ವಲ್ಪ ಜಾಸ್ತಿ ಬೇಕು. ಅದೆಲ್ಲ ತಂದು ಒಣಗಿಸಿ ಅದು ಉಡಿ ಮಾಡಿ, ಅದು ಅಂದ್ರೆ ಕಷಾಯ ಉಡಿ ಮಾಡುವಾಗ ಮಿಲ್ಲಲ್ಲಿ ಕೊಡ್ತಾರೆ. ನಾನು ಮಿಲ್ಲಲ್ಲಿ ಕೊಡುದಿಲ್ಲ, ಯಾಕಂದ್ರೆ ಮಿಲ್ಲಲ್ಲಿ ಬೇರೆ ಹಿಟ್ಟು ಏನಾದ್ರೆ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಎಲ್ಲ ಅದ್ರಲ್ಲಿ ಹಾಕಿದ್ರಲ್ಲಿ ಇದು ಕಲಬೆರಕೆ ಆಗ್ತದೆ, ಬಾಣಂತಿಯರಿಗೆ ಕಷ್ಟ ಆಗ್ತದೆ. ನಾನಂದ್ರೆ ಇದು ಮನೆಯಲ್ಲೇ ಮಾಡುದು.
0: ಹೇಗೆ? ಮಿಕ್ಸಿಯಲ್ಲಿ?
1: ಮಿಕ್ಸಿಯಲ್ಲಿ ಮಾಡಿ ಅದು ಗಾಳಿಸಿ ಪುನಃ ದರಗಿದ್ರು ಪುನಃ ಮಿಕ್ಸಿಯಲ್ಲಿ ಹಾಕುದು. ಹಾಗಾಗಿ ನನ್ನ ಮದ್ದು ತಕೊಂಡವರು ಎಲ್ಲರೂ ಹೇಳ್ತಾರೆ, ಕಷಾಯ ಉಡಿ ಒಳ್ಳೆತದೆ, ಅಡಿಗೆ ಮದ್ದು ಒಳ್ಳೇದಾಗ್ತದೆ. ಅಡಿಗೆ ಮದ್ದಿಗೂ ಕೂಡ ಹಾಗೆ ಹಾಕಿದ ಹೆಚ್ಚು ಕಮ್ಮಿ ಆದ್ರೆ ಬಾಳಂತಿಯರಿಗೆ ಕೆಮ್ಮೆಲ್ಲ ಶುರು ಆಗ್ತದೆ. ಇದು ಏನು ತೊಂದರೆ ಇಲ್ಲ,
0: ಪ್ರಮಾಣ ಸರಿ,
1: ಪ್ರಮಾಣ ಕರೆಕ್ಟ್ ಇರ್ಬೇಕು ಅದು ಹಾಕಿದ್ದು.
0: ಈಗ ರಜನಿಯವರ ಹೇಳಿದ ಈ ಕಷಾಯದ ಪುಡಿ ಇದೆಯಲ್ಲ, ಇದು ಬರೇ ಬಾಣಂತಿಯರಿಗೆ ಮಾತ್ರ, ಬೇರೆಯವರಿಗೂ ಆಗುತ್ತೆ?
1: ಬೇರೆಯವರು ಕೂಡ ಅದು ಚಹಾ ಕಾಫಿ ಬದಲಿಗೆಲ್ಲ ಕಷಾಯ ಮಾಡಿ ಕುಡಿತಾರೆ, ಅಂತವರು ತಗೊಳ್ತಾರೆ ನನ್ನ ಹತ್ರ. ಮತ್ತೆ ಇದು ಆಡಿ ಅದು ಕೂಡ ಹಾಗೆ ಬಾಣಂತಿಯರ ಅಂತ ಅಲ್ಲ, ಇದು ಕೆಲವರಿಗೆ ಹಸಿವು ಇರುವುದಿಲ್ಲ ಅಂತೆ, ಹಾಗಾಗಿ ಚಿಕ್ಕ ಮಕ್ಕಳಿಗೂ ಕೊಡ್ತಾರೆ, ದೊಡ್ಡವರು ತಿಂತಾರೆ. ಮಾತ್ರ ಈ ಲೇಯಕ್ಕೆ ಹಾಲು ಕುಡಿಬೇಕು ಸರಿ, ಇಲ್ಲದಿದ್ರೆ ಈ ಲೇಯ ಉಷ್ಣ.
0: ಇದನ್ನೆಲ್ಲ ಒಂದು ಸಾಂಪ್ರದಾಯಿಕ ಕಲೆ ಇದೆ ಅಲ್ವಾ?
1: ಹೌದೌದು.
0: ಇದನ್ನು ಅಷ್ಟು ಸುಲಭದಲ್ಲಿ ಕಲೀಲಿಕ್ಕೆ ಆಗುದಿಲ್ಲ,
1: ಕಲೀಲಿಕ್ಕಾಗುದಿಲ್ಲ.
0: ಮತ್ತೆ ಅದನ್ನು ಕಲ್ತ್ರು ಕೂಡ ಅದು ಒಂದು ಯಾರಾದ್ರೂ ಪರಿಣಿತರ ಕೆಳಗೆ ಕಲಿಬೇಕಾಗುತ್ತೆ. ನೀವು ಇದನ್ನ ಎಲ್ಲಿ ಕಲ್ತ್ರಿ?
1: ನಾನು ಚಿಕ್ಕಂದಿನಿಂದ ತಾಯಿ ಮನೆಯಲ್ಲಿ ಮಾಡ್ತಿದ್ರು. ನನ್ನ ತಂದೆಯವರು ಕೂಡ 7 ಮಂದಿ ಅಣ್ಣದ ಮಂದಿರು, ಅವರ ಹೆಂಡತಿಯರಿಗೆ 6-7 ಮಕ್ಕಳು ಹೇಳುವಾಗ ಅವರಿಗೆ
0: ಒಂದೇ
1: ಮನೆಯಲ್ಲಿ ಎಲ್ಲ ಅವರಿಗೆ ಹೆಲ್ಪ್ ಮಾಡಿ ಮಾಡಿ ಸಹಾಯ ಮಾಡಿ ತಂದು ಕೊಡ್ತೀವಿ. ಏನಾದ್ರು ಬೇಕಾದ ತಂದು ಕೊಡ್ತಾ ಅದು ಅಭ್ಯಾಸ ಆಗಿ ಹೋಗಿದ್ದಾರೆ.
0: ಹಾಗೆ ಅದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀರಿ ಅಲ್ವಾ? ನಿಮ್ಮ ಕುಟುಂಬದಲ್ಲೇ ಮತ್ತೆ ಹೊರಗೆ ಕೇಳಿದವರಿಗೆಲ್ಲ ಬಾಣಂತಿ ಮದ್ದನ್ನು ಮಾಡಿಕೊಡ್ತಾ ಇದ್ದೀರಿ. ರಜನಿ ಪೈ ಅವರು, ಇದು ಅಲ್ಲದೆ ನೀವು ಆರಂಭದಲ್ಲಿ ಹೇಳಿದ್ರೆ ನೀವು ಬ್ಯೂಟಿಷಿಯನ್ ಕೋರ್ಸ್ ಮಾಡಿದಿರಿ, ವಧು ಶೃಂಗಾರ ಮಾಡ್ತೀರಿ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ?
1: ಬ್ಯೂಟಿ ಕೋರ್ಸ್ ಅಂದ್ರೆ ನಂಗೆ ಉಮೇದಿತ್ತು ಕಲಿಬೇಕು ಹೇಳಿ, ಅಂಗಡಿ ಇಟ್ಟು ಕೂತ್ಕೊಳ್ಬೇಕಾಗಿ ಆ ತರ ಅಲ್ಲ, ನಂಗೆ ಕಲಿಬೇಕಂತ. ನನ್ನ ತಂದೆ ಮೊದಲು ಹೇಳ್ತಿದ್ರು ಎಲ್ಲ ಕೂಡ ಗೊತ್ತಿರ್ಬೇಕು ಹುಡುಗಿಯಾಗೆ ಅಂತ, ನನಗೆ ಉಮೇದಿದ್ದಕ್ಕೆ ನಾನು ಟ್ಯೂಷನ್ ಕ್ಲಾಸ್ಗೆ ಸೇರಿದೆ.
0: ಅದೇ ನೀವು ಮದುವೆ ಆಗುವ ಮೊದಲೇ ಕಲ್ತಿದ್ರ?
1: ಇಲ್ಲ, ನಂತರ ಕಲ್ತದ್ದು. ಮದುವೆ ಆಗುವ ಮೊದಲು ಮನೆಯಲ್ಲಿ ಕೆಲಸ ಇರ್ತಿತ್ತು, ತಾಯಿಗೆ ಬಿಟ್ಟು ಆಚೆಗೆ ಹೋಗ್ಲಿಕ್ಕೂ ಆಗ್ತಿರ್ಲಿಲ್ಲ.
0: ನಿಮ್ದು ಕುಟುಂಬ ಇತ್ತಾ ತಾಯಿ ಮನೆಯಲ್ಲಿ?
1: ತಾಯಿ ಮನೆಯಲ್ಲಿ ಮೊದ್ಲಿತ್ತು, ನಾವು ಚಿಕ್ಕವರಿರುವಾಗ, ಮತ್ತೆ ಎಲ್ಲ ಬೇರೆ ಬೇರೆ ಆಗಿದ್ದೇವೆ. ಆದ್ರೆ ಅಲ್ಲಿ ಕೂಡ ನಾವು ಇಬ್ರು ಹುಡುಗಿಯರು, 7 ಮಂದಿ ಅಣ್ಣ ತಮ್ಮಂದಿರು, ಅಲ್ಲಿ ಕೂಡ ತುಂಬಾ ಮಂದಿ
0: ಸಾಕಷ್ಟು ಕೆಲಸ.
1: ಆದ್ರೆ ಅಣ್ಣಂದಿರೆಲ್ಲ ಕೆಲಸಕ್ಕೆ ಹೋಗ್ತಿದ್ರು, ಮನೆಯಲ್ಲಿ ತಾಯಿ ತಂದೆ ಅವರೆಷ್ಟು ಅಂದ್ರೆ ಪ್ರಾಯದವರೆಲ್ಲ, ಹಾಗಾಗಿ ಅವರಿಗೆಲ್ಲ ಕೆಲಸ ಬಿಡ್ಲಿಕ್ಕೆ ಆಗುದಿಲ್ಲ, ನಾನೇ ಮಾಡ್ತಿದ್ದೆ.
0: ಹಾಗೆ ಆರಾಮ ನೀವು ಬಾಲ್ಯದಿಂದಲೇ ಮನೆ ಕೆಲಸಗಳನ್ನೆಲ್ಲ ರೂಢಿಸ್ಕೊಂಡವರಲ್ಲ. ಈ ಬ್ಯೂಟಿಷಿಯನ್ ಕೋರ್ಸ್ ಮಾಡ್ತಾ ನೀವು ಮದುವೆ ಆದ್ಮೇಲೆ ಅಂದ್ರೆ ಕುಡು ಕುಟುಂಬದಲ್ಲಿ ಇದ್ದವರು, ನೀವು ಮನೆ ಸೊಸೆ ಇಂಥ ಕೆಲಸ ಎಲ್ಲ ಕಲೀಲಿಕ್ಕೆ ಹೋಗ್ತೇನೆ ಅಂತ ಹೇಳುವಾಗ ಯಾವ ರೀತಿಯ ಪ್ರತಿಕ್ರಿಯೆ ಇತ್ತು ಆ ಕಾಲದಲ್ಲಿ? ಅತ್ತೆ ಮಾವ ಇರ್ಬೋದು, ನಿಮ್ಮ ವಾರಗಿತ್ತಿಯರು?
1: ಇಲ್ಲ, ಮಾವ ಇರ್ಲಿಲ್ಲ ನಂಗೆ ಮದುವೆ ಆಗುವಾಗ. ಅತ್ತೆ ಇದ್ರು, ಅತ್ತೆ ಏನು ಮಾತಾಡ್ತಿರ್ಲಿಲ್ಲ, ಅತ್ತೆ ನನ್ನ ಹತ್ರ ಒಳ್ಳೆ ರೀತಿಯಲ್ಲಿದ್ರು, ಉಳಿದವ್ರಿಗೆ ಏನು ತೊಂದರೆ ಇಲ್ಲ.
0: ಏನು ನೀವು ಈ ಬ್ಯೂಟಿಷಿಯನ್ ಕೋರ್ಸ್ ಕಲ್ತದ್ರಿಂದ ನಿಮ್ಮ ವಾರಗಿತ್ತಿಯರಿಗೆಲ್ಲ ಅಲಂಕಾರ ಎಲ್ಲ ಮಾಡೋದನ್ನು ಕಲಿಸಿಕೊಟ್ರ?
1: ಇಲ್ಲ, ಅವರಿಗೆಲ್ಲ ಎಲ್ಲ ಹಳ್ಳಿಯವರೆಲ್ಲ ಅದೆಲ್ಲ ನಮ್ಗೆ ಬೇಡ ಹೇಳ್ತಾರೆ. ಆದ್ರೆ ಈಗಿನ ಸೊಸೆಯವರ
0: ನಿಮ್ಮ ಕೈಯಲ್ಲಿ ಸ್ವಲ್ಪ ಅಲಂಕಾರ ಮಾಡಿಸ್ಕೊಳ್ತಿಲ್ಲ
1: ಅಂದ್ರೆ ನಾನು ಈಗ

0: ಅದೊಂದು ಮುಂದೆ ಕಟ್ಟಿ ತರ ಕಚ್ಚಿ ಹಾಕುದು. ಮುಂದುಗಡೆ ಸರಗ ಹಾಕುವ ಜಾಗದಲ್ಲಿ ಅದು ಬಿಳಿಯ ಬಟ್ಟೆಗೆ ತಿಕ್ಲಿ ಎಲ್ಲ ಇಟ್ಟು ಒಳ್ಳೆ ಮಾಡಿ ಶೈನಿಂಗ್ ಎಲ್ಲ ಇಟ್ಟು ಹಾಗೆ ವಿ ಆಕಾರದಲ್ಲಿ ಅದು ಹಾಕಿ, ವಿ ಆಕಾರದ ಉದ್ದ ಇರ್ತದೆ ಅದು ಬಿಳಿ ಬಟ್ಟೆ. ನಾವು ವಿ ಆಕಾರದಲ್ಲಿ ಹಾಕಿ ಉಳಿದ ಬಟ್ಟೆಯನ್ನು ಸೊಂಟಾಗಿ ಸುತ್ತಿ ಮತ್ತೆ ಅದು ವಿ ಆಕಾರದಲ್ಲಿ ಹಾಕಿದ್ರೆ ಎದ್ದು ನಿಲ್ಲಿಕ್ಕೆ ಬಾರದು. ಅಲ್ಲಿ ಅಲ್ಲಿ ಎಲ್ಲ ಪಿನ್ ಎಲ್ಲ ಹಾಕಿ ಸೂಜಿ ನೂಲಿನಿಂದ ಹೊಲ್ದು ಹಾಗೆಲ್ಲ ಸಿಂಗಾರ
1: ಭುಜದ ಮೇಲಿಂದ ಹಿಂದೆ
0: ತಗೊಂಡು ಹೋಗ್ತೇವೆ. ಹೌದು,
1: ಉಳಿದ ಬಟ್ಟೆಯನ್ನು
0: ಸೊಂಟಕ್ಕೆ ಕಟ್ಟಿ ಬಿಡೋದು.
1: ಅಂದ್ರೆ ಅದಕ್ಕೂ ಸ್ವಲ್ಪ ಅಲಂಕಾರ ಮಾಡ್ತೇವೆ.
0: ಅಲಂಕಾರ ಮಾಡ್ತೇವೆ. ಹೌದು.
1: ಮತ್ತೆ ಇನ್ನು ಬಿದ್ದು ಬಿಡೋದಿಲ್ವಾ?
0: ಇಲ್ಲ, ಏನಾಗುದಿಲ್ಲ. ಎಲ್ಲ ಪಿನ್ ಎಲ್ಲ ಹಾಕಿ ಸೂಜಿ ಎಲ್ಲ ಹೊಲ್ದು ಮತ್ತೆ ನಮ್ಗೆ ತೆಗಿಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ದಾರಿ ಆದ್ಮೇಲೆ ಇನ್ನೊಂದು ಸೀರೆ ಉಡ್ಲಿಕ್ಕೆ ಉಂಟು, ಹಾಗೆ ಇದೆಲ್ಲ ನಾವೇ ತೆಗಿಬೇಕಲ್ಲ, ಹಾಗೆ ಕಷ್ಟ ಆಗ್ತದೆ.
1: ನೀವು ಅಲ್ಲೇ ಇರ್ಬೇಕಾಗ್ತದೆ.
0: ಹೌದು, ಅಲ್ಲೇ
1: ಶೃಂಗಾರ ಮಾಡಿದವರು ದಾರಿ ಆಗಿ ಇನ್ನೊಂದು ಸೀರೆ ಉಡುವವರೆಗೂ ಅಲ್ಲಿ ಇರ್ಬೇಕಾಗುತ್ತೆ. ಏನು ಮೊದಲ ಸೀರೆಗೂ ಎರಡನೇ ಸೀರೆಗೂ ಏನು ವ್ಯತ್ಯಾಸ?
0: ಎರಡನೇ ಸೀರೆಯಲ್ಲಿ ಕೊಂಕಣಿಯಲ್ಲಿ ತೆಂಗಾಯಿ ಪೂಜೆ ಆಗಿರ್ತದೆ, ಅದು ಇದ್ರೆ ಪುನಃ ಕಚ್ಚಿ ಹಾಕಿ ಸೀರೆ ಉಡ್ಲಿಕ್ಕೆ ಉಂಟು. ಆಗ ಸೆರಗ ಹಾಕ್ಲಿಕ್ಕೆ ಉಂಟು, ಫಸ್ಟ್ ಗೆ ಸೆರಗಿಲ್ಲ. ತೆಂಗಿನ ಪೂಜೆ ಇಲ್ಲದವರು ಹೀಗೆ ಸೀರೆ ಉಡಿಸಿ ಬಿಡುದು ಅಷ್ಟೇ.
1: ಮತ್ತೆ ಈ ಸಣ್ಣ ಹೆಣ್ಣುಮಗಳಿಗೆ ಹೂ ಮುಡಿಸುವ ಒಂದು ಜಡೆ ಹಾಕುವ ಒಂದು ಹೂವಿನ ಜಡೆ ಇರ್ತದಲ್ವ ಸಂಪ್ರದಾಯ?
0: ಹೌದು, ಬರ್ತಿದೆ.
1: ಹುಟ್ಟು ಹಬ್ಬಕ್ಕೆ ಎಲ್ಲ ಅದನ್ನು ಹೂ ಮುಡಿಸಿ ಮತ್ತೆ ಆರತಿ ಮಾಡುದು, ಅದನ್ನು ಕೂಡ ನೀವು ಮಾಡ್ತೀರಾ?
0: ಅದನ್ನು ಕೂಡ ಮಾಡ್ತೇನೆ ನಾನು. ಅದೇ ಫಸ್ಟ್ ಗೆ ಹಣೆಯಿಂದ ಅದು ಹೂ ಮುಡಿಯುದು, ಎಂದ್ರೆ ಜಲ್ಲಿ ಬಿಡಿಸಿದ ಹಾಗೆ ಹಾಗೆ ಬಿಡಿಸಿ ಅದು ಕುತ್ತಿಗೆಯಿಂದ ಒಂಚೂರು ಕೆಳಗೆ ಬರ್ಬೇಕಷ್ಟೇ. ತುಂಬಾ ಉದ್ದ ಜಡೆ ಮಾಡ್ಲಿಕ್ಕಿಲ್ಲ. ಆ ತರ ಎಲ್ಲ ಹೂ ಮುಡಿಸ್ಲಿಕ್ಕುಂಟು ಚಿಕ್ಕ ಮಕ್ಕಳಿಗೆ. ಗರ್ಭಿಣಿಯರಿಗೂ ಮಾಡ್ತಾರೆ ನಮ್ಮದರಲ್ಲಿ, ಶ್ರೀಮಂತ ಟೈಮಲ್ಲಿ ಅದು ನಾನು ಮಾಡಿದ್ದೇನೆ.
1: ಒಳ್ಳೇದು ರಜನಿಪಾಯಿ ಅವರೇ, ನಿಮ್ಮ ಹತ್ರ ಇವತ್ತು ಮಾತಾಡಿ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡ್ವಿ. ಈ ಬಾಣಂತಿ ಮದ್ದು ಮಾಡುವಂತದ್ದು, ಈ ತರ ಮನೆ ಮದ್ದುಗಳು, ಹಾಗೆ ಜಾನುವಾರು ಸಾಕಣೆ, ನಾಯಿ ಸಾಕಣೆ, ಮತ್ತೆ ನಿಮ್ಮ ವಧು ಶೃಂಗಾರ, ಇದನ್ನೆಲ್ಲ ಕಲ್ತ್ಕೊಂಡು ಈ ವಯಸ್ಸಿನಲ್ಲಿ ಕೂಡ ನೀವು ತುಂಬಾ ಚಟುವಟಿಕೆಯಿಂದ ಇದನ್ನು ಮಾಡ್ತಾ ಇದ್ದೀರಿ. ಹಾಗೆ ಬೇರೆಯವರಿಗೆ ಯಾರಿಗಾದ್ರೂ ಕಲಿಸ್ಕೊಡ್ತಾ ಇದ್ದೀರಾ?
0: ಕೇಳಿದ್ರೆ ಹೇಳ್ತೇನೆ.
1: ಸರಿ, ನಿಮ್ಮ ಮಾತುಗಳನ್ನ ಕೇಳಿ ನಮ್ಮ ಗೃಹಿಣಿಯರು ಮತ್ತೆ ಇತರ ಶ್ರೋತೃಗಳು ನಿಮ್ಮಿಂದ ಸ್ಫೂರ್ತಿ ಪಡೆದು ತಮ್ಗೆ ಸಾಧ್ಯ ಆದಷ್ಟು ಇಂಥದನ್ನು ಮಾಡ್ತಾರೆ ಅಂತ ನಾವು ಆಶಿಸ್ತೇವೆ. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಹೈನುಗಾರಿಕೆ ಮತ್ತು ನಾಟಿ ಮದ್ದು ತಯಾರಿಕೆ ಅನುಭವದ ಕುರಿತು ಕಾರ್ಕಳ ತಾಲೂಕು ಮುನಿಯಾಲು ಸಮೀಪದ ಕಾಡುಹೊಳೆಯ ರಜನಿ ಆರ್ ಪೈ ಅವರೊಂದಿಗೆ ನಡೆಸಿದ ಮಾತುಕತೆ ಕೇಳಿದಿರಿ. ಮಾತುಕತೆ ನಡೆಸಿಕೊಟ್ಟವರು ಕನ್ಸೆಪ್ಟ್ ಫರ್ನಾಂಡಿಸ್. ಈಗ ಕೇಳಿ ಬಿ ಕೆ ಸುಮಿತ್ರಾ ಹಾಡಿರುವ ಜನಪದ ಗೀತೆ.

0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಅಜೀಜುಲ್ ಇಸ್ಲಾಂ ಅವರ ಕೊಳಲು ವಾದನದಲ್ಲಿ ರಾಗ್ ಶ್ರೀ, ವಾದ್ಯ ಸಹಕಾರ ತಬಲಾ ಸಾಥ್ನಿದ್ದಾರೆ ಪಂಡಿತ್ ಸಮರ್ ಶಾ. ಕೇಳಿ ಉಸ್ತಾದ್ ಅಜೀಜುಲ್ ಇಸ್ಲಾಂ ಅವರ ಕೊಳಲು ವಾದನದಲ್ಲಿ ರಾಗ್ ಶ್ರೀ.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಅಜೀಜುಲ್ ಇಸ್ಲಾಂ ಅವರ ಕೊಳಲು ವಾದನದಲ್ಲಿ ರಾಗ್ ಶ್ರೀ ಕೇಳಿದ್ರೆ. ಈಗ ಕೇಳಿ ಭಾವಗೀತೆಗಳು. ಆರಂಭದಲ್ಲಿ ಕೇಳಿ ರತ್ನಮಾಲಾ ಪ್ರಕಾಶ್ ಅವರಿಂದ ಡಾ ಜಿಎಸ್ ಶಿವರುದ್ರಪ್ಪ ರಚನೆ.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಹಾಗೂ ಭಾವಗೀತೆಗಳನ್ನು ಕೇಳಿದ್ರಿ. ನೆರವು ವೀಣಾ ಎಸ್ ಕುಲಕರ್ಣಿ, ಪ್ರಸ್ತುತಿ ಸೋಮಶೇಖರ್ ಎಸ್ ರುಳಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

ಫ್ರೆಂಡ್ಸ್, ನಾನು ಸುಶ್ಮಿತಾ. ಇಂದಿನ ಈ ಬಾಲನನ್ನ ಮಕ್ಕಳ ಕಾರ್ಯಕ್ರಮದಲ್ಲಿ ಸುಸ್ವರ ಸುಧಾ ಸಂಗೀತ ನಿಲಯದ ವಿದ್ಯಾರ್ಥಿಗಳಾದ ನಾವು ಪರಿಸರ ಮಾಲಿನ್ಯಕ್ಕೆ ಸಂಬಂಧಿಸಿದಂತೆ ನಮ್ಮ ಅನಿಸಿಕೆಗಳು ಹೇಳುತ್ತಾ ಕೆಲವು ಗೀತೆಗಳನ್ನು ಹಾಡಲಿದ್ದೇವೆ. ಮೊದಲಿಗೆ ಒಂದು ಪರಿಸರ ಗೀತೆ. ಎತ್ತೆತ್ತ ನೋಡಿದರೂ ಮಾಲಿನ್ಯ ತುಂಬಿಹುದು. ವಿಸಿ ಐರಸಿಂಗರ ಈ ಕವಿತೆಯನ್ನು ಹಾಡುವವರು ಕಿಶನ್ ಹೆಚ್ಎಸ್ ಸೌಮ್ಯ, ಭಾವನಾ ಬಿಆರ್ ಮತ್ತು ಶ್ರೇಯಾ ಶೆಟ್ಟಿ.

ನಮ್ಮ ಪರಿಸರದ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಲಕ್ಷಣಗಳ ಮೇಲೆ ಪರಿಣಾಮ ಬೀರುತ್ತಿರುವ ಯಾವುದೇ ಅನಪೇಕ್ಷಿತ ಬದಲಾವಣೆಗಳಿಗೆ ಪರಿಸರ ಮಾಲಿನ್ಯ ಎಂದು ಕರೆಯಬಹುದು. ಮನುಷ್ಯನ ಅತಿಯಾಸೆ, ಏರುತ್ತಿರುವ ಜನಸಂಖ್ಯೆ, ವೈಭವೋಪೇತ ಜೀವನದ ಬಯಕೆಗಳು, ಆಧುನೀಕರಣ ಇವೆಲ್ಲ ಪರಿಸರವನ್ನು ಹಾಳು ಮಾಡುತ್ತವೆ. ನಮ್ಮ ಸುತ್ತಮುತ್ತಲಿನ ನೀರು, ಗಾಳಿ, ಭೂಮಿ ಎಲ್ಲವೂ ಅತಿ ಕಲುಷಿತಗೊಳ್ಳುತ್ತಿದೆ. ಪರಿಸರ ಪ್ರೇಮಿಗಳು, ವಿದ್ಯಾವಂತರು, ಸರಕಾರವು ಕಾಲದಿಂದ ಕಾಲಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಕೈಗೊಂಡು ಪರಿಸರವನ್ನು ರಕ್ಷಿಸುವ ಕಾರ್ಯ ಮಾಡುತ್ತಾ ಬಂದಿದ್ದಾರೆ. ಹಾಗಿದ್ದರೂ ಮಲಿನವಾಗುತ್ತಿರುವ ಪರಿಸರ ಇಂದು ವಿಶ್ವದ ಜೀವ ಸಂಕುಲಕ್ಕೆ ಮಾರಕವಾಗುತ್ತಿದೆ. ಆರೋಗ್ಯಕರ ಜೀವನಕ್ಕೆ ಅತಿ ಅಗತ್ಯವಾದ ಗಾಳಿ, ನೀರು, ಆಹಾರ ವಿಷಪೂರಿತವಾಗುತ್ತಿದೆ. ಜಗತ್ತು ಈಗ ಎದುರಿಸುತ್ತಿರುವ ಅತ್ಯಂತ ದೊಡ್ಡ ಸಮಸ್ಯೆವೆಂದರೆ ಪರಿಸರ ಮಾಲಿನ್ಯ. ಪ್ರತಿ ವರ್ಷವೂ ಹೆಚ್ಚುತ್ತಿರುವ ಪರಿಸರ ಮಾಲಿನ್ಯ ಭೂಮಿಯ ಪರಿಸರವನ್ನು ಬಂಜರಾಗಿಸುತ್ತಾ ಸಾಗಿದೆ ಮತ್ತು ಭೂಮಿಯ ಮೇಲೆ ಸರಿಪಡಿಸಲಾಗದ ಸಮಸ್ಯೆಗಳನ್ನು ತಂದೊಡ್ಡುತ್ತಿವೆ. ಇದರಲ್ಲಿ ಮುಖ್ಯವಾಗಿ ವಾಯುಮಾಲಿನ್ಯ, ಜಲಮಾಲಿನ್ಯ, ಶಬ್ದ ಮಾಲಿನ್ಯ ಮತ್ತು ಭೂಮಾಲಿನ್ಯ ಇವುಗಳು. ಪ್ರತಿ ವರ್ಷವೂ ಜಗತ್ತಿನಲ್ಲಿ ಸುಮಾರು 2.4 ಮಿಲಿಯನ್ ಜನರು ಕೇವಲ ವಾಯುಮಾಲಿನ್ಯದ ನೇ ಪರಿಣಾಮದಿಂದ ಮರಣ ಹೊಂದುತ್ತಿದ್ದಾರೆಂದು ವಿಶ್ವ ಆರೋಗ್ಯ ಸಂಸ್ಥೆ ಅಂದಾಜು ಮಾಡಿದೆ. ಇಡೀ ಜೀವ ಜಗತ್ತಿನ ಜೀವನಾಧಾರ ವ್ಯವಸ್ಥೆಯನ್ನು ಮನುಷ್ಯ ತನ್ನದೇ ಸ್ವಂತ ಎಂಬಂತೆ ಬದಲಾಯಿಸಿಬಿಟ್ಟಿದ್ದಾನೆ. ಇದರಿಂದ ಪರಿಸರದ ನೈಸರ್ಗಿಕ ಸಮತೋಲನವೇ ಅಸ್ತವ್ಯಸ್ತವಾಗಿದೆ. ಅತಿ ಬಳಕೆ, ದುರ್ಬಳಕೆ ಮತ್ತು ಸಂಪನ್ಮೂಲಗಳನ್ನು ಸ್ವಾರ್ಥ ಸಾಧನೆಗಾಗಿ ಬಳಸುತ್ತಿರುವ ಸಮಸ್ಯೆಗಳು ತಲೆ ಎತ್ತಿವೆ. ನಮ್ಮ ವಾತಾವರಣವೆಲ್ಲ ಎಷ್ಟರ ಮಟ್ಟಿಗೆ ಕಲುಷಿತಗೊಳ್ಳುತ್ತಿದೆ ಎಂಬುದನ್ನು ನಮ್ಮ ಗೆಳೆಯರು ವಿವರಿಸುತ್ತಾ ಅದನ್ನು ತಡೆಯುವ ಬಗ್ಗೆ ಹೇಳಲಿದ್ದಾರೆ. ಅದಕ್ಕೂ ಮುಂಚೆ ಒಂದು ಹಾಡನ್ನು ಕೇಳೋಣವಾ? ವನಸುಮದೊಳೆನ್ನ ಜೀವನವು ವಿಕಸಿಸಲೆಂದು ಆಧ್ಯಾತ್ಮ ತತ್ವವನ್ನು ಸಾರುವ ಡಿವಿಜಿಯವರ ಗೀತೆ. ಹಾಡುವವರು ಕುಮಾರಿ ಸುಷ್ಮಿತಾ ಎಸ್.

0: ನಾನು ಪ್ರಶಂಸಾ. ವಾಯುಮಾಲಿನ್ಯದ ಬಗ್ಗೆ ಹೇಳ್ತೀನಿ. ಗಾಳಿ ಇಲ್ದಿದ್ರೆ ಜೀವ ಸಂಕುಲವು ಒಂದು ಕ್ಷಣವೂ ಈ ಭೂಮಿ ಮೇಲೆ ಇರಲು ಸಾಧ್ಯವಿಲ್ಲ. ಇಂಥ ವಾಯು ಈಗ ವಿಶ್ವಾಗ್ತಿದೆ. ಹೇಗೆಂದ್ರೆ ಕೈಗಾರಿಕೆಗಳಲ್ಲಿ ಕಲ್ಲಿದ್ದಲನ್ನು ಇಂಧನವಾಗಿ ಬಳಸುವುದರಿಂದ, ಭಾರಿ ವಾಹನಗಳು ಮತ್ತು ಸಾರಿಗೆ ವಾಹನಗಳಲ್ಲಿ ಡೀಸೆಲ್ಗಳನ್ನು ಇಂಧನವಾಗಿ ಬಳಸುವುದರಿಂದ, ಕಾರು ಮತ್ತು ದ್ವಿಚಕ್ರ ವಾಹನಗಳನ್ನು ಅತಿ ಹೆಚ್ಚಾಗಿ ಚಲಿಸಿ ಪೆಟ್ರೋಲ್ ದಹಿಸುವುದರಿಂದ, ಸಿಗರೇಟು ಬೀಡಿ ಮುಂತಾದ ತಂಬಾಕು ಸೇವಿಸಿ ಅದರ ಹೊಗೆ ಹೊರಬಿಡುವುದರಿಂದ, ಪಟ್ಟಣಗಳ ತ್ಯಾಜ್ಯವನ್ನು ಸುಡುವುದರಿಂದ, ಇವೆಲ್ಲರ ಪರಿಣಾಮವಾಗಿ ಆರೋಗ್ಯವೆಲ್ಲ ಏರುಪೇರಾಗಿ ಬ್ರಾಂಕೈಟಿಸ್, ಅಸ್ತಮಾ, ಅಲರ್ಜಿ ಮುಂತಾದ ರೋಗಗಳು ಬರುವುದು. ಸಸ್ಯ ಸಂಪತ್ತಿನ ಮೇಲೆ ಪರಿಣಾಮ ಬೀರಿ ಮಣ್ಣಿನ ಆಮ್ಲೀಯತೆ ಹೆಚ್ಚಿ ಸಸ್ಯಗಳ ಬೆಳವಣಿಗೆ ಕುಂಠಿತವಾಗ್ತಿದೆ.
1: ವಾಯುಮಾಲಿನ್ಯದ ಬಗ್ಗೆ ಇವಳು ಎಷ್ಟು ಚೆನ್ನಾಗಿ ತಿಳಿದಿದ್ದಾಳೆ ಅಲ್ವಾ? ಈಗ ಮತ್ತೊಂದು ಹಾಡನ್ನು ಕೇಳೋಣ. ಚಿಕ್ಕ ಗುಬ್ಬಿ ಪುಟ್ಟ ಗುಬ್ಬಿ, ಪರಿಸರ ಮಾಲಿನ್ಯದಿಂದ ಕಂಗೆಟ್ಟ ಗುಬ್ಬಿ ಅಳಲನ್ನು ಸಾರುವ ಈ ಗೀತೆ ಹಾಡುವವರು HS ಸೌಮ್ಯ.

0: ಕತೆ ಹಾಡು. ಹಕ್ಕಿಗಳ ಸಂತತಿಯೇ ಅಳಿಯುತ್ತಿರುವ ಈ ಕಾಲದಲ್ಲಿ ಗುಬ್ಬಿ ಚೀರೋದನ್ನ ಕೇಳಿದ್ರೆ ಅಯ್ಯೋ ಅನ್ಸುತ್ತೆ. ಈಗ ನೀನು ಶಬ್ದ ಮಾಲಿನ್ಯದ ಬಗ್ಗೆ ಕೆಲವು ಮಾತನ್ನ ಹೇಳ್ತೀಯ?
1: ಹಾ, ನಾನು ಹೇಳ್ತೀನಿ. ನಾನು ಶ್ರೇಯಾ. ನಾನು ಶಬ್ದ ಮಾಲಿನ್ಯದ ಬಗ್ಗೆ ಹೇಳುತ್ತೇನೆ. ಅತಿಯಾದ ಶಬ್ದ ಮನುಷ್ಯನ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡುತ್ತಿದೆ. ಶಬ್ದ ಮಾಲಿನ್ಯಕ್ಕೆ ಕಾರಣಗಳು: ವಾಹನಗಳ ದಟ್ಟಣೆ, ಕೈಗಾರಿಕೆ ಯಂತ್ರಗಳು ಹೊರಸೂಸುವ ಅತಿಯಾದ ಶಬ್ದ, ಧ್ವನಿವರ್ಧಕಗಳ ದುರ್ಬಳಕೆ, ಬೋರ್ವೆಲ್ ಕೊರತೆ ಶಬ್ದ, ಪಟಾಕಿಗಳನ್ನು ಸಿಡಿಸುವುದರಿಂದ ಅತಿಯಾದ ಮೊಬೈಲ್ ಬಳಕೆ ಮತ್ತು ನಗರೀಕರಣದಿಂದಾಗಿ ಶಬ್ದ ಮಾಲಿನ್ಯ ಹೆಚ್ಚಾಗುತ್ತಿದೆ. ಇದರಿಂದಾಗಿ ಮಧುಮೇಹ, ರಕ್ತದೊತ್ತಡ ಮತ್ತು ಹೃದಯ ಸಂಬಂಧ ಕಾಯಿಲೆಗಳು ಹೆಚ್ಚಾಗುತ್ತಿದೆ.
2: ಹೌದಪ್ಪ, ಪಕ್ಕದ ಮನೆಯಲ್ಲಿ ಬೋರ್ವೆಲ್ ಕೊರಿತಾ ಇದ್ದಾಗ ನನ್ಗೆ ಎಕ್ಸಾಮ್ಗೆ ಓದ್ಕೊಳ್ಳಕ್ಕೆ ಆಗ್ಲಿಲ್ಲ. ಈಗ ಮತ್ತೊಂದು ಗೀತೆ ಕೇಳೋಣ. ಹಕ್ಕಿಗಳಾಗೋಣ, ನಾವು ಹಕ್ಕಿಗಳಾಗೋಣ. ಎಂತ ಸುಂದರ ಕಲ್ಪನೆ! ವೈಕೆ ಮುದ್ದು ಕೃಷ್ಣರವರ ಈ ಕವಿತೆಯನ್ನು ಹಾಡುವವರು ನೇತ್ರ ಮತ್ತು ಸುಷ್ಮಿತಾ.

0: ನಾವು ಹಕ್ಕಿಗಳಂತೆ ಹಾರೋ ಹೋಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಈಗ ನೀನು ಜಲಮಾಲಿನ್ಯದ ಬಗ್ಗೆ ಕೆಲವು ಮಾತನ್ ಹೇಳ್ತೀಯಾ?
1: ನಾನು ಭಾವನಾ. ನಾನು ಜಲಮಾಲಿನ್ಯದ ಬಗ್ಗೆ ಕೆಲವು ಮಾತನ್ನು ಹೇಳಲು ಇಚ್ಛಿಸುತ್ತೇನೆ. ಇಡೀ ಭೂಮಿಯ ಮುಕ್ಕಾಲರಷ್ಟು ಭಾಗ ನೀರಿನಿಂದ ಆವೃತವಾಗಿದ್ದರೂ ಸಹ ನಮ್ಮಲ್ಲಿ ಕುಡಿಯುವ ಶುದ್ಧ ನೀರಿಗೆ ಕೊರತೆ ಇದೆ. ವೇಗವಾಗಿ ಕೈಗಾರಿಕಾ ಬೆಳವಣಿಗೆ, ಆಧುನಿಕ ಅಭಿವೃದ್ಧಿಗಳ ಕಾರಣಗಳಿಂದ ಜಲಮಾಲಿನ್ಯದ ಸಮಸ್ಯೆ ದಿನೇ ದಿನೇ ಹೆಚ್ಚುತ್ತಾ ಸಾಗಿದೆ. ಗೃಹಕೃತ್ಯ ಚಟುವಟಿಕೆಗಳಿಂದ ಹೊರಬರುವ ತ್ಯಾಜ್ಯವು ನೀರಿನ ಮೂಲವನ್ನು ಸೇರುತ್ತಿದೆ. ಕೃಷಿಯಲ್ಲಿ ಬಳಕೆಯಾಗುತ್ತಿರುವ ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳು ಮುಖ್ಯ ಕಾರಣ. ಕಾರ್ಖಾನೆಯ ತ್ಯಾಜ್ಯಗಳು, ವಿಕಿರಣಶೀಲ ತ್ಯಾಜ್ಯಗಳು, ಎಣ್ಣೆ ಸೋರುವಿಕೆ, ಸಾವಯವ ನೀರವಯವ ಜೈವಿಕ ಅಂಶಗಳ ಇರುವಿಕೆ ಮತ್ತು ಜಲಮೂಲಿಕೆಗಳ ಸೇರಿಸುವಿಕೆ, ಇದರ ಪರಿಣಾಮಗಳಿಂದ ಮರ್ಕ್ಯುರಿ, ಸೀಸ ಮುಂತಾದ ಆರ ಲೋಹಗಳಿಂದ ಮನುಷ್ಯನ ಆರೋಗ್ಯ ಕೆಡುತ್ತಿದೆ. ಡಿಡಿಟಿ ಮುಂತಾದ ಕೀಟನಾಶಕಗಳು ಆಹಾರ ಸರಪಳಿಯನ್ನು ಸೇರಿ ವಿಷವಾಗಿಸುತ್ತವೆ. ಕೈಗಾರಿಕಾ ತ್ಯಾಜ್ಯವು ನೀರಿನ ಬಣ್ಣ, ರುಚಿ, ವಾಸನೆಯನ್ನು ಬದಲಾಯಿಸುತ್ತದೆ. ಕಾಲರ, ಅಮೀಬಿಯಾಸಿಸ್ ಮುಂತಾದ ಕಾಯಿಲೆ ಹರಡುತ್ತವೆ.
0: ಓ, ಎಷ್ಟು ಅಚ್ಚುಕಟ್ಟಾಗಿ ಜಲಮಾಲಿನ್ಯದ ಪರಿಣಾಮ ವಿವರಿಸಿದೆ. ಈಗ ಇನ್ನೊಂದು ಭಾವಗೀತೆಯನ್ನು ಕೇಳೋಣ. ಈ ನೆಲ, ಈ ಜಲ, ಈ ಪ್ರಕೃತಿ, ಹರಿವ ನೀರು, ಉಲಿವ ಹಕ್ಕಿ ಎಲ್ಲ ಹೀಗೆ ಇರಲಿ ಎಂದು ಆಶಿಸುವ ಹೆಚ್ ಡುಂಡಿರಾಜ್ ರವರ ಈ ಕವಿತೆಯನ್ನು ಹಾಡುವವರು ಚುಕ್ಕಿ ಚಂದ್ರ ಮತ್ತು ಇಬ್ಬನಿ ಚಂದ್ರ.

0: ಚಲೋ. ನಾನು ಭೂಮಾಲಿನ್ಯದ ಬಗ್ಗೆ ಮಾತನಾಡುತ್ತೇನೆ. ನಾನು ಚುಕ್ಕಿ ಚಂದ್ರ. ಮಣ್ಣಿನ ಮಾಲಿನ್ಯವು ಕೃಷಿ ಚಟುವಟಿಕೆಗಳು ಮತ್ತು ನೈರ್ಮಲ್ಯರಹಿತ ಕಾರ್ಯಗಳಿಂದ ಸುಲಭವಾಗಿ ಕರಗದ ಘನ ಮತ್ತು ಅರೆಘನ ವಸ್ತುಗಳ ವಿಸರ್ಜನೆಯಿಂದ ಉಂಟಾಗುತ್ತದೆ. ವಾತಾವರಣದ ಮಾಲಿನ್ಯದಿಂದ ಭೂಮಿಯ ಮೇಲೆ ಉದುರಿ ಬೀಳುವ ವಸ್ತುಗಳಿಂದ ಕೂಡ ಭೂಮಾಲಿನ್ಯವಾಗುತ್ತದೆ. ಮಣ್ಣಿನ ಮಾಲಿನ್ಯವು ವಾಯು ಮತ್ತು ಜಲ ಮಾಲಿನ್ಯಕ್ಕಿಂತ ಭಿನ್ನವಾಗಿದೆ. ಹೇಗೆಂದರೆ ಇಲ್ಲಿ ಮಲಿನಕಾರಕ ವಸ್ತುಗಳು ಬಹಳ ಕಾಲ ಭೂಮಿಯ ಮೇಲೆ ಉಳಿದು ಬಿಡುತ್ತವೆ. ಪ್ರತಿಯೊಂದು ದೇಶದಲ್ಲೂ ಅಲ್ಲಿನ ಜೀವನ ಮಟ್ಟವನ್ನು ಆಧರಿಸಿ ಬೇಡವಾದ ಘನ ವಸ್ತುಗಳು ಹೆಚ್ಚಾಗುತ್ತದೆ. ಬೆಳೆಯುತ್ತಿರುವ ನಗರದಿಂದ ಕಟ್ಟಡಗಳ ನಿರಂತರ ಹೆಚ್ಚಳದಿಂದ ಬೇಡವಾದ ವಸ್ತುಗಳನ್ನು ಹಾಕಲು ಜಾಗದ ಕೊರತೆ ಉಂಟಾಗುತ್ತದೆ. ಕೃಷಿ ಚಟುವಟಿಕೆಗಳು ಕೂಡ ಕ್ರಿಮಿನಾಶಕ ಗೊಬ್ಬರಗಳು ಮತ್ತು ರಸಗೊಬ್ಬರಗಳ ಬಳಕೆಯ ಪರಿಣಾಮ ಜೈವಿಕ ರಾಸಾಯನಿಕ ಮಾಲಿನ್ಯಗಳಿಗೆ ಅವಕಾಶ ನೀಡುತ್ತದೆ. ರೇಡಿಯೋ ವಿಕಿರಣದ ವಸ್ತುಗಳಿಂದಲೂ ಭೂಮಾಲಿನ್ಯ ಉಂಟಾಗುತ್ತದೆ. ಕಾರ್ಖಾನೆ ಕೈಗಾರಿಕಾ ಸ್ಥಾವರಗಳಿಂದ ಮತ್ತು ರಿಫೈನರಿಗಳಿಂದ ಹೊರಸೂಸಿದ ತ್ಯಾಜ್ಯಗಳು ಮತ್ತು ಹೊಗೆಯಿಂದ ನಮ್ಮ ಪ್ರಾಚೀನ ಸ್ಮಾರಕಗಳು ಬಹುಮಟ್ಟಿಗೆ ಕಳೆಗುಂದಿ ವಿನಾಶದತ್ತ ಸಾಗಿವೆ. ಉದಾಹರಣೆಗೆ ರಿಫೈನರಿ ಹೊಗೆಯಿಂದ ಅಪಾಯದಲ್ಲಿರುವ ಆಗ್ರಾದ ತಾಜ್ಮಹಲ್ ಹಾಗೆ ಎಲ್ಲಾ ರೀತಿಯ ಮಾಲಿನ್ಯಗಳು ಭೂಮಾಲಿನ್ಯಕ್ಕೆ ಸಂಬಂಧಿಸುತ್ತದೆ.
1: ಈ ಭೂಮಿ ಮಲಿನವಾಗಿರುವುದನ್ನು ನೋಡಿದ್ರೆ ಬೇಜಾರಾಗುತ್ತೆ. ಈಗ ಸುಂದರವಾದ ಭಾವಗೀತೆಯನ್ನು ಕೇಳೋಣ. ಸಾಶಿ ಮರುಳಯ್ಯನವರ ಈ ಕವಿತೆಯನ್ನು ಹಾಡುವವರು ಸುಷ್ಮಿತಾ.

0: ಎಷ್ಟೆಲ್ಲ ರೀತಿಯಲ್ಲಿ ಪರಿಸರ ಮಾಲಿನ್ಯ ಆಗ್ತಾ ಇದೆ, ಅದರ ನಿಯಂತ್ರಣ ಹೇಗಂತ ನಾನು ಹೇಳ್ತೀನಿ. ನಾನು ಸನತ್ ಭಾರ್ಗವ್. ನಗರ ಪ್ರದೇಶಗಳಿಂದ ದೂರದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಿ ಚಿಮಣಿಗಳ ಎತ್ತರವನ್ನು ಹೆಚ್ಚಿಸಬೇಕು. ವಾಹನಗಳನ್ನು ದುರಸ್ತಿಗೊಳಿಸಿ ಹೆಚ್ಚು ಸಾಮರ್ಥ್ಯದ ಯಂತ್ರಗಳನ್ನು ಅಳವಡಿಸಿ ಸೀಸದ ಅಂಶ ಇಲ್ಲದ ಪೆಟ್ರೋಲ್ ಬಳಸಿ ಆಕಾರ ಹಂತದಲ್ಲೇ ಮಾಲಿನ್ಯ ನಿಯಂತ್ರಿಸಬೇಕು. ಕೈಗಾರಿಕೆಗಳಿಂದ ಹೊರಬರುವ ತ್ಯಾಜ್ಯಗಳನ್ನು ಸೂಕ್ತ ಸಂಸ್ಕರಣೆಗೆ ಒಳಪಡಿಸಬೇಕು. ಒಳಚರಂಡಿ ನೀರನ್ನು ಸಂಸ್ಕರಿಸಿ ದ್ವಿತೀಯ ಅನ್ವಯಿಕ ಪುನರ್ಬಳಕೆ ಮಾಡಬೇಕು. ಮಳೆ ನೀರಿನ ಕೊಯ್ಲು ವಿಧಾನ ಅನುಸರಿಸಬೇಕು. ಜನರಿಗೆ ಹೆಚ್ಚಾಗಿ ಸಾರ್ವಜನಿಕ ಸಾರಿಗೆಯನ್ನು ಬಳಸುವಂತೆ ಪ್ರೇರೇಪಿಸಬೇಕು. ಪರಿಸರ ಸ್ನೇಹಿ ಜನ ಬಳಕೆ ವಸ್ತುಗಳನ್ನು ಬಳಸಬೇಕು. ಇನ್ನೂ ಹಲವು ನಿಯಂತ್ರಣ ವಿಧಾನವನ್ನು ನೀನ್ ಹೇಳ್ತೀಯ ಎಂದೇ ಇಬ್ಬನಿ ಹೇಳ್ತೀಯ?
1: ಹೂ ಸನತ್, ನಾನು ಇಬ್ಬನಿ ಚಂದ್ರ. ನಾನು ಕೂಡ ಪರಿಸರ ಮಾಲಿನ್ಯ ನಿಯಂತ್ರಣದ ಬಗ್ಗೆ ಹೇಳುತ್ತೇನೆ. ಬೆಳೆಯಲ್ಲಿ ಕೀಟನಾಶಕಗಳ ಬಳಕೆ ಮಿತಿಗೊಳಿಸಿ ಕೊಟ್ಟಿಗೆ ಗೊಬ್ಬರ, ಸಾವಯವ ಗೊಬ್ಬರಗಳನ್ನು ಬಳಸಬೇಕು. ಮಾಲಿನ್ಯ ನಿಯಂತ್ರಣ ಮಂಡಳಿಯ ಆದೇಶ ನಿಯಮಗಳನ್ನು ಪಾಲಿಸಬೇಕು. ಯುವಕರು, ವಿದ್ಯಾರ್ಥಿಗಳು ಗಿಡವನ್ನು ನೆಡುವಲ್ಲಿ ಜನರನ್ನು ಪ್ರೇರೇಪಿಸಬೇಕು. ವನ್ಯಜೀವಿಗಳ ರಕ್ಷಣಾ ಕಾರ್ಯಗಳಿಗೆ ಪ್ರೋತ್ಸಾಹ ನೀಡಬೇಕು. ಜನಸಂಖ್ಯೆ ಕಡಿಮೆಗೊಳಿಸುವಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸಬೇಕು. ಅರಣ್ಯ ನಾಶದಂತಹ ಕಿಡಿಗೇಡಿತನವನ್ನು ತಡೆಯಬೇಕು. ಪರಿಸರ ರಕ್ಷಣೆ ಬಗ್ಗೆ ನಾಟಕ, ಕವಿತೆ ಬರೆದು ಜನರಲ್ಲಿ ಜಾಗೃತಿ ಮೂಡಿಸಬೇಕು. ದೂರದರ್ಶನ, ರೇಡಿಯೋ ಕಾರ್ಯಕ್ರಮಗಳ ಮೂಲಕ ಜನರಿಗೆ ಪರಿಸರ ರಕ್ಷಣೆ ಬಗ್ಗೆ ತಿಳಿಸಬೇಕು. ಪರಿಸರ ಮತ್ತು ಮಾನವ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಪರಿಸರವನ್ನು ಸಂರಕ್ಷಿಸಿಕೊಳ್ಳುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ.
2: ಋತುಗಳ ರಾಜನಾದ ವಸಂತನು ಬಂದಾಗ ಭೂಮಿಯೆಲ್ಲ ಹಸಿರಿನಿಂದ ಕಂಗೊಳಿಸುತ್ತಿರುತ್ತದೆ. ಈ ಸೊಬಗನ್ನು ಸವಿಯಲು ಪರಿಸರ ಮಾಲಿನ್ಯವಾಗುವುದನ್ನು ನಿಯಂತ್ರಣ ಮಾಡಿ ನಮ್ಮೆಲ್ಲರ ಬಾಳು ಹಸಿರಾಗುವಂತೆ ಮಾಡಿಕೊಳ್ಳುವ ಶಕ್ತಿ ನಮಗೆ ಇದೆ. ಅಂಥ ಒಂದು ಗೀತೆ ವಸಂತ ಬಂದ ಋತುಗಳ ರಾಜ ಬಂದ ಎಂಬ ಬಿಎಂ ಶ್ರೀಕಂಠಯ್ಯನವರ ಈ ಕವಿತೆಯನ್ನು ನನ್ನ ಗೆಳತಿ ನೇತ್ರಾ ಹಾಡ್ತಾಳೆ.

0: ಎಷ್ಟು ಸೊಗಸಾಗಿ ನೇತ್ರ ವಸಂತ ಋತುವಿನ ಸೊಬಗನ್ನ ವರ್ಣಿಸಿ ಗೀತೆಯನ್ನು ಶ್ರಾವ್ಯವಾಗಿ ಹಾಡಿದಳು. ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಅಚ್ಚುಕಟ್ಟಾಗಿ ಅಣಿಗೊಳಿಸಿ ಕರೆತಂದ ನಮ್ಮ ಗುರುಗಳಾದ ವಿದ್ಯುಷಿ ಶ್ರೀಮತಿ ಸುಧಾ ನಟರಾಜ್ ರವರಿಗೆ ವಂದಿಸುತ್ತ ನಮ್ಮ ಈ ಕಾರ್ಯಕ್ರಮವನ್ನು ಧ್ಯೇಯವಾಕ್ಯದೊಡನೆ ಸಂಪನ್ನಗೊಳಿಸುತ್ತಿದ್ದೇವೆ. ಕಾರ್ಯಕ್ರಮ ಹೇಗಿತ್ತೆಂದು ನಿಲಯಕ್ಕೆ ಪತ್ರಿಸಿ.
1: ಪರಿಸರ ನಾಶ, ದೇಶ ಪಾಶ, ಮಕ್ಕಳ ನಡೆ ಸ್ವಚ್ಛತೆ ಕಡೆ.
2: ಪರಿಸರ ನಾಶ, ದೇಶಕ್ಕೆ ಪಾಶ, ಮಕ್ಕಳ ನಡೆ ಸ್ವಚ್ಛತೆ ಕಡೆ.

ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸುಮಧುರ ಗೀತ ವೈವಿಧ್ಯದ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಭಕ್ತಿಗೀತೆಯನ್ನ ರಾಮದಾಸ ಅವರ ಸಾಹಿತ್ಯದಲ್ಲಿ. ಹಾಡಿದ್ದಾರೆ ಮುದ್ದು ಮೋಹನ್.

ಇದುವರೆಗೂ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮಗಳು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ತಂಡದವರಿಂದ ಯಕ್ಷಗಾನದ ಹಾಡುಗಳು ಮತ್ತು ಪಂಚಗವ್ಯ ಚಿಕಿತ್ಸೆ ಮತ್ತು ದಿರಿ ಗೋತಳಿ ಮಹತ್ವ ಈ ಕುರಿತು ಡಾಕ್ಟರ್ ರವಿಶಂಕರ್ ಪೆರುವಾಜೆ ಅವರೊಂದಿಗಿನ ಸಂದರ್ಶನವನ್ನು ಕೇಳಬಹುದು. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ಉತ್ತರಣ ಪೌರುಷ. ಭಾಗವತರು ಮದಕಟ್ಟೆ ಈಶ್ವರ ಭಟ್, ಚಂಡೆ ದಂಬೆ ಈಶ್ವರ ಶಾಸ್ತ್ರಿ, ಮದ್ದಳೆ ಗುಂಡ್ಯಡ್ಕ ರಾಮಕೃಷ್ಣ ಭಟ್, ಶ್ರುತಿ ಮತ್ತು ನಿರೂಪಣೆ ಗುಂಡ್ಯಡ್ಕ ಈಶ್ ಭಟ್. ಕೇಳಿ ಯಕ್ಷಗಾನದ ಹಾಡುಗಳು.
1: ಜಯ

ಶ್ರೀಮನ್ ಮಹಾಭಾರತದೊಳಗಣ ಉತ್ತರನ ಪೌರುಷ ಎಂಬ ಯಕ್ಷಗಾನ ಪ್ರಸಂಗದಲ್ಲಿ ಆಯ್ದುಕೊಂಡಂತಹ ಪದ್ಯಗಳು. ಈ ಪ್ರಸಂಗವನ್ನು ಬ್ರಹ್ಮಾವರ ವಿಷ್ಣು ಭಾಗವತರು ರಚಿಸಿದ್ದಾರೆ. ವಿರಾಟನಗರದಲ್ಲಿ ಕೌರವನ ಕಡೆಯಿಂದ ಬಂದಂತಹ ಸುಶರ್ಮ ದಕ್ಷಿಣ ದಿಕ್ಕಿನಲ್ಲಿ ಗೋಗ್ರಹಣವನ್ನು ಮಾಡಿ ಆ ದಿನದ ಯುದ್ಧವನ್ನು ವಲಲನ ಮೂಲಕ ಗೆಲ್ಲಿಸಿಕೊಂಡಿದ್ದಾನೆ. ಮರುದಿವಸ ಉತ್ತರದ ಕಡೆಯಲ್ಲಿ ಕೌರವನ ಸೈನಿಕರು ಗೋವುಗಳನ್ನು ಸೆರೆ ಹಿಡಿದಿದ್ದಾರೆ. ಅರಮನೆಯಲ್ಲಿದ್ದಂತಹ ಉತ್ತರ ಕುಮಾರ ಸ್ತ್ರೀಯರ ಮಧ್ಯದಲ್ಲಿ ತನ್ನ ಪೌರುಷ ಪರಾಕ್ರಮಗಳನ್ನು ಪ್ರದರ್ಶಿಸುತ್ತಾ ಇದ್ದಂತಹ ಸಂದರ್ಭದಲ್ಲಿ ವನಪಾಲಕನೊಬ್ಬನು ಬಂದು ಉತ್ತರ ಕುಮಾರನಲ್ಲಿ ದೂರುತ್ತಾನೆ.

ಹೇಳಿದಂತಹ ಮಾತುಗಳನ್ನು ಕೇಳಿದಾಗ ಉತ್ತರ ಕೋಪಗೊಳ್ಳುತ್ತಾನೆ. ತಾನು ವಿರಾಟರಾಯನ ಮಗ, ತನ್ನಂತಹ ಪರಾಕ್ರಮಿಗಳು ಪ್ರಪಂಚದಲ್ಲೇ ಇಲ್ಲ, ಕೌರವ ನಮ್ಮ ತುರುಗಳನ್ನು ಸೆರೆ ಹಿಡಿದು ಕೆಟ್ಟು ಹೋದ ಎಂಬಂತೆ ತನ್ನನ್ನು ತಾನೇ ಹೊಗಳಿಕೊಳ್ಳುತ್ತಾನೆ. ಬಳಿರೇ ಕೌರವ.

0: ಉತ್ತರದ ಪೌರುಷವನ್ನು ಕೇಳಿದಂತಹ ಅವನ ತಂಗಿಯಾದಂತಹ ಉತ್ತರೇ, ನಮ್ಮಲ್ಲೊಬ್ಬ ಸಾರಥಿ ಇದ್ದಾನೆ, ಬೃಹನ್ನಳೆ ಎಂದು ಆತನ ಹೆಸರು, ಆತನನ್ನು ಸಾರಥಿಯನವನ್ನು ಮಾಡಿಸುವುದಕ್ಕೆ ನಾನು ಒಪ್ಪಿಸುತ್ತೇನೆ ಎಂದು ಉತ್ತರನಿಂದ ಅಪ್ಪಣೆಯನ್ನು ಪಡೆದು ಮನೆಗೆ ಬಂದು ಬೃಹನ್ನಳೆಯನ್ನು ಸಾರಥಿಯಾಗಿ ಉತ್ತರನಿಗೆ ಒದಗುವುದಕ್ಕೆ ತಿಳಿಸುತ್ತಾಳೆ. ಹಾಗೆಯೇ ಬೃಹನ್ನಳೆ ಉತ್ತರನಲ್ಲಿಗೆ ಬಂದು ತಾನು ಸಾರಥಿತನ ಮಾಡುತ್ತೇನೆ ಎಂದು ಹೇಳಿದಾಗ ಉತ್ತರ ಕುಚೋದ್ಯ ಮಾಡುತ್ತಾನೆ. ಅವನಿಗೆ ಕವಚವನ್ನು ತೊಡುವುದಕ್ಕೆ ಹೇಳಿದಾಗ ಅದನ್ನು ಬೇಕೆಂದೇ ಏನೂ ತಿಳಿಯದವನಂತೆ ಬೃಹನ್ನಳೆ ತಲೆ ಕೆಳಗಾಗಿ ತೊಡುತ್ತಾನೆ. ಆವಾಗ ಹಾಸ್ಯದ ಮಾತನ್ನಾಡುತ್ತಾನೆ ಉತ್ತರ, ಅಂಗಿಕೆಯೊಡಲರಿಯದವನೇ,
1: ಅಂಗಿಕೆಯ ದೊಡಲರಿ

ಬೃಹನ್ನಳೆಯ ಸಾರಥೀತನದಲ್ಲಿ ಉತ್ತರ ರಥವನ್ನು ನಡೆಸುತ್ತಾ ರಣರಂಗಕ್ಕೆ ತೆರಳುತ್ತಾನೆ. ಆವಾಗ ಎದುರುಬದೆಯಿಂದ ಕೌರವೇಶ್ವರನ ಸೈನ್ಯ ಭೋರ್ಗರೆದುರುವಂತಹ ಸಮುದ್ರದಂತೆ ಕಾಣುವಂತಹ ಸೇನೆಯನ್ನು ಕಂಡು ಉತ್ತರ ಕುಮಾರ ಹೆದರುತ್ತಾನೆ. ಆ ಸೇನೆಯ ಮಧ್ಯಕ್ಕೆ ತನ್ನನ್ನು ಕೊಂಡೊಯ್ಯುತ್ತೀಯಾ ಎಂದು ಬೃಹನ್ನಳೆಯಲ್ಲಿ ಅಂಗಲಾಚಾನೆ. ಎಲೆ

0: ಬೃಹನ್ಗಳೇ ಉತ್ತರ ರಥಿಯಿಂದ ಧುಮ್ಮಿಕ್ಕಿ ಹಿಮ್ಮುಖವಾಗಿ ಓಡಿದಂತಹ ಸಂದರ್ಭದಲ್ಲಿ ಉತ್ತರನನ್ನು ಹಿಡಿದು ಎಳೆದು ತಂದು ಪುನಃ ರಥದಲ್ಲಿ ಕುಳ್ಳಿರಿಸುತ್ತಾನೆ. ನೀನು ನನ್ನ ಸಾರಥಿಯನ್ನು ಮಾಡು, ಬೃಹನ್ನಳೆಯಾದಂತಹ ನಾನೇ ಯುದ್ಧವನ್ನು ಮಾಡುತ್ತೇನೆ, ರಥಿಕನಾಗಿರುತ್ತೇನೆ ಎಂದು ಉತ್ತರನನ್ನು ಒಡಬಡಿಸಿ ಯುದ್ಧ ಮಾಡುವುದಕ್ಕೆ ಬೇಕಾದಂತಹ ಆಯುಧಗಳು ಎಲ್ಲಿವೆ ಎಂದು ಕೇಳಿದಾಗ ಒಂದು ಶಮೀ ವೃಕ್ಷದ ಬಳಿಗೆ ಬಂದು ಶಮೀ ವೃಕ್ಷದ ಮೇಲೆ ಕಟ್ಟಿ ಇರಿಸಲ್ಪಟ್ಟಂತಹ ಕಟ್ಟೊಂದನ್ನು ಕೆಳಗಿಳಿಸಬೇಕು ಅಂತೇಳಿ ಉತ್ತರನಲ್ಲಿ ಹೇಳ್ತಾನೆ. ಅಲ್ಲಿ ಏನಿದೆ ಎಂದು ಕೇಳಿದಾಗ ಅಲ್ಲಿ ಪಾಂಡವರ ಆಯುಧಗಳಿವೆ ಎಂದು ಬೃಹನ್ನಳೆ ಉತ್ತರಿಸುತ್ತಾನೆ. ಧರಣಿಪಸುತ ಕೇಳು.
1: ಧರ

ಮರವನ್ನು ನಾನೇ ಏರುವುದಿಲ್ಲ, ಮರದ ಮೇಲೆ ಶವವಿದೆ, ಶವದ ಗಂಟತ್ರ ಕಾಣ್ತಾ ಇದೆ ಎಂದಾಗ ಒತ್ತಾಯಪೂರ್ವಕವಾಗಿ ಉತ್ತರನನ್ನು ಮರವೇರುವುದಕ್ಕೆ ಹೇಳುತ್ತಾನೆ. ಆವಾಗ ಶವದ ಗಂಟನ್ನು ಮುಟ್ಟಿದಾಗ ಅದು ಭಯಂಕರವಾಗಿ ಸುಡುತ್ತಾ ಇರುತ್ತದೆ, ಇದನ್ನು ಮುಟ್ಟುವುದಕ್ಕಾಗುವುದಿಲ್ಲ ಎಂದಾಗ ಬೃಹನ್ನಳೆ ಹೇಳ್ತಾನೆ, ಮಧ್ಯಮ ಪಾಂಡವನಾದಂತಹ ಅರ್ಜುನನನ್ನು ನೆನವರಿಕೆ ಮಾಡಿ ಆ ಶವದ ಗಂಟನ್ನು ಕೆಳಗಿಳಿಸು. ಅದೇ ಪ್ರಕಾರವಾಗಿ ಶವದ ಗಂಟನ್ನು ಕೆಳಗಿಳಿಸುತ್ತಾನೆ. ಆವಾಗ ಉತ್ತರನಿಗೆ ಬೃಹನ್ನಳೆ ತಾನು ತಿಳಿದಂತೆ ಅಲ್ಲ, ಇವನ್ಯಾರೋ ಮಹಾತ್ಮನಿರಬೇಕು ಎಂದು ಗ್ರಹಿಸುತ್ತಾನೆ. ಅವನಲ್ಲೇ ಕಿತ್ತಾನೆ, ಆರೋ ಸಾರ

ಆವಾಗ ಉತ್ತಕುಮಾರ ಪಾಂಡವರ ನಿಜವನ್ನು ತಿಳಿದ ಆ ಸಂದರ್ಭದಲ್ಲಿ ತಾನ್ಯಾರು, ಧರ್ಮನಾಯ ಯಾರು, ಭೀಮ ಯಾರು ಎಂಬ ಪರಿಚಯವನ್ನು ವಿವರವಾಗಿ ತಿಳಿಸುತ್ತಾನೆ.

ಧರ್ಮರಾಯ ಕಂಕಭಟ್ಟನಾಗಿದ್ದವನು, ಅಡುಗೆ ಭಟ್ಟನಾಗಿ ವಲರನೆಂಬ ಹೆಸರಿನಿಂದ ಭೀಮಸೇನನಿದ್ದ, ಅರ್ಜುನ ನಾನು, ನಕುಲ ಸಹದೇವರು ಗೋಪಾಲಕರಾಗಿದ್ದಾರೆ, ಒಂದು ವರ್ಷದ ಅಜ್ಞಾತದ ಅವಧಿ ಮುಗಿಯುತ್ತದೆ ಎಂದಾಗ ಉತ್ತರ ನಮಸ್ಕರಿಸುತ್ತಾನೆ ಅರ್ಜುನ ತನ್ನ ನಿಜರೂಪದಲ್ಲಿ.

0: ಇದುವರೆಗೆ ಯಕ್ಷಗಾನದ ಹಾಡುಗಳನ್ನು ಕೇಳಿದಿರಿ. ಪ್ರಸಂಗ ಉತ್ತರಣ ಪೌರುಷ. ಭಾಗವತರು ಮಾದಕಟ್ಟೆ ಈಶ್ವರ ಭಟ್, ಚೆಂಡೆ ದಂಬೆ ಈಶ್ವರ ಶಾಸ್ತ್ರಿ, ಮದ್ದಳೆ ಗುಂಡ್ಯಡ್ಕ ರಾಮಕೃಷ್ಣ ಭಟ್, ಶ್ರುತಿ ಹಾಗೂ ನಿರೂಪಣೆ ಗುಂಡ್ಯಡ್ಕ ಈಶ್ವರ ಭಟ್. ಇನ್ನು ಮುಂದೆ ಕೇಳಿ ಪಂಚಗವ್ಯ ಚಿಕಿತ್ಸೆ ಮತ್ತು ದೇಸಿ ಗೋತಳಿ ಮಹತ್ವ, ಈ ಕುರಿತು ಡಾಕ್ಟರ್ ರವಿಶಂಕರ್ ಪೆರ್ವಾಜೆ ಅವರೊಂದಿಗಿನ ಸಂದರ್ಶನ.
1: ಡಾಕ್ಟರ್ ರವಿಶಂಕರ್ ಪೆರ್ವಾಜೆಯವರ ನಮಸ್ಕಾರ.
2: ನಮಸ್ಕಾರ.
1: ಮನುಷ್ಯಗೆ ಬೇರೆ ಬೇರೆ ಕಾಯಿಲೆ ಬರುವುದನ್ನು ನಾವು ನೋಡ್ತೀವಿ, ಅದಕ್ಕೆ ಚಿಕಿತ್ಸಾ ರೂಪದಲ್ಲಿಯೂ ಕೂಡ ಬೇರೆ ಬೇರೆ ವಿಧಾನವನ್ನು ಅನುಸರಿಸುವುದನ್ನು ಕೂಡ ನೋಡ್ತೀವಿ. ಯುನಾನಿ ಮೆಡಿಸಿನ್ ಅಂತ ಹೇಳ್ತೀವಿ, ಆಯುರ್ವೇದ ಅಂತ ಹೇಳ್ತೀವಿ, ಹೋಮಿಯೋಪತಿ ಅಂತ ಹೇಳ್ತೀವಿ, ಬೇರೆ ಬೇರೆ ವಿಧವನ್ನು ಅನುಸರಿಸುವಂತಹದ್ದು ಕೂಡ ಇರ್ತದೆ. ಕೆಲವು ಧನಾತ್ಮಕ ಅಂಶಗಳಿರ್ತವೆ, ಕೆಲವೊಂದು ಋಣಾತ್ಮಕ ಅಂಶಗಳು ಕೂಡ ಅದರಲ್ಲಿ ಸೇರಿಕೊಂಡಿರ್ತವೆ. ಈ ಒಂದು ಹಿಲೆಯಲ್ಲಿ ನೋಡಿದಾಗ ದೇಸಿ ಗೋತಳಿಗಳ ಒಂದು ಪ್ರಾಮುಖ್ಯತೆ ಏನು ಅಂತ ಹೇಳ್ತೀರಿ? ಔಷಧಿಯ ಮಹತ್ವ ಏನು ಅಂತ ಹೇಳ್ತೀರಿ?
2: ಆಯುರ್ವೇದದಲ್ಲಿ ಎಲ್ಲ ಯಾವುದೇ ರೀತಿಯ ಚಿಕಿತ್ಸೆ ಕೂಡ ಪಂಚಗವ್ಯಗಳು, ಗೋವಿನ ಐದು ಬಗೆಯ ಉತ್ಪತ್ತಿಗಳು ಬಹಳ ಮಹತ್ವದ್ದಾಗಿವೆ. ಆಯುರ್ವೇದದಲ್ಲಿ ಉಪಯೋಗ ಮಾಡುವ ಸುಮಾರು ಔಷಧಿಗಳು ಗೋವಿನ ದುಗ್ಧ, ಘೃತ, ಮೂತ್ರ, ತಕ್ರ, ಮೊಸರು, ಇದನ್ನೆಲ್ಲ ಉಪಯೋಗ ಮಾಡಿ ಸುಮಾರು ಬಗೆಯ ಔಷಧಿಗಳನ್ನು ಚಿಕಿತ್ಸೆಗಾಗಿ ಉಪಯೋಗ ಮಾಡಲಾಗ್ತದೆ. ಯಾವುದೇ ವ್ಯಾಧಿ ಆಯುರ್ವೇದದ ಮೂಲಕ ಹೇಳುವಾಗ ನಾವದು ತ್ರಿದೋಷ ವಾತ ಕಫದಿಂದ ಆಗ್ತದೆ ಅಂತ ಹೇಳ್ತೇವೆ. ಈ ಮೂರು ದೋಷಕ್ಕೂ ಕೂಡ ಈ ಗೋವಿನ ಐದು ಉತ್ಪನ್ನಗಳನ್ನು ಕೂಡ ಉಪಯೋಗ ಮಾಡ್ತೇವೆ. ಉದಾಹರಣೆಗೆ ಕಫದೋಷದ್ದು ರೋಗ ಅಂತ ಹೇಳಿದರೆ ಮುಖ್ಯವಾಗಿ ಗೋಮೂತ್ರವನ್ನು, ಅಥವಾ ಮತ್ತೆ ಪಿತ್ತದೋಷದ ವ್ಯಾಧಿ ಅಂತ ಹೇಳಿದರೆ ಘೃತ, ಗೋವಿನ ಘೃತ ಅಂದರೆ ಗೋಕ್ಷೀರವನ್ನು, ವಾತದೋಷದ ವ್ಯಾಧಿ ಅಂತ ಹೇಳಿದರೆ ದಧಿ ಅಂದರೆ ಮೊಸರು, ಮಜ್ಜಿಗೆ, ಮತ್ತು ಗೋಮಯ ಅಂದರೆ ಸಗಣಿ, ಇದರಿಂದ ಮಾಡಿದಂಥ ಔಷಧಿಗಳನ್ನು ಉಪಯೋಗ ಮಾಡಲಾಗ್ತದೆ. ಹಾಗೆ ಈ ಐದು ವಿಧದ ಎಲ್ಲ ರೀತಿಯ ಉತ್ಪನ್ನಗಳು ಗೋವಿನ ಯಾವುದಾಗ್ತದೆ ಅದು ಎಲ್ಲವೂ ಆಯುರ್ವೇದದಲ್ಲಿ ಔಷಧಿಗಾಗಿ ಉಪಯೋಗ ಆಗ್ತದೆ.
1: ಈಗ ಹೈನುಗಾರಿಕೆ ಅಂದ ತಕ್ಷಣ ಹಾಲಿನ ಒಂದು ಉತ್ಪಾದನೆಯನ್ನು ಜಾಸ್ತಿ ಮಾಡ್ಕೊಳ್ಳುವಂಥ ಒಂದು ಏಕೈಕ ದೃಷ್ಟಿಕೋನದಿಂದ ನೋಡುವಂಥದ್ದು ಇರ್ತದೆ. ಅದಕ್ಕೋಸ್ಕರವೇ ಹೊರಗಡೆ ದೇಶದಿಂದಲೂ ಕೂಡ ನಾವು ಒಂದು ತಳಿ ಅಭಿವೃದ್ಧಿ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಲಾಯಿತು. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಒಂದು ದೇಶಿ ತಳಿಯ ಒಂದು ಪ್ರಾಮುಖ್ಯತೆ ಏನೀಗ ಹೈನುಗಾರಿಕೆ ಅಂದ ತಕ್ಷಣ ಬರೀ ಒಂದು ಹಾಲಿನ ಉತ್ಪಾದನೆ ಮಾತ್ರವೇ ಆಗಬೇಕಾಗಿಲ್ಲ, ಅದರ ಬೇರೆ ಬೇರೆ ಉತ್ಪನ್ನಗಳನ್ನು ಕೂಡ ನಾವು ಉಪಯೋಗ ಮಾಡುವ ಸಾಧ್ಯತೆ ಇದೆ ಅನ್ನೋದನ್ನು ಈ ಬಗ್ಗೆ ಹೇಳಿ.
2: ಔಷಧೀಯ ಉಪಯೋಗಕ್ಕಾಗಿ ನಾವು ಆಯುರ್ವೇದದಲ್ಲಿ ಉಪಯೋಗ ಮಾಡುವ ಗೋವು ಅಂತ ಹೇಳಿದ ಕೂಡಲೇ ಎಲ್ಲ ಗೋವನ್ನು ಉಪಯೋಗ ಮಾಡಲಿಕ್ಕೆ ಆಗುವುದಿಲ್ಲ. ಭಾರತೀಯ ತಳಿಯ ಗೋವೇ ಮಹತ್ವದ್ದು. ಇದು ಪಾಶ್ಚಾತ್ಯ ವಿಜ್ಞಾನಿಗಳು ಕೂಡ ಆಧುನಿಕ ವೈದ್ಯಕೀಯ ಆಧುನಿಕ ವಿಜ್ಞಾನದ ಮುಖಾಂತರವೂ ಕಂಡುಹಿಡಿದಿದ್ದಾರೆ. ನಮ್ಮ ಭಾರತೀಯ ತಳಿಯ ಗೋವಿನ ಉತ್ಪನ್ನಗಳೆಲ್ಲ A2 ಮಿಲ್ಕ್ ಅಥವಾ A2 ಘೃತ ಅಂತಲೂ, ಮತ್ತು ಪಾಶ್ಚಾತ್ಯ ತಳಿಯದ್ದೆಲ್ಲ A1 ಘೃತ ಅಥವಾ A1 ದುಗ್ಧ ಅಥವಾ ಅದರಿಂದ ಆದ ಎಲ್ಲ ವಸ್ತುಗಳು A1 ಅಂತೇಳಿ ಕಂಡುಹಿಡಿದಿದ್ದಾರೆ. ಅದರಲ್ಲಿ ಒಂದು ಅಂಶದ ಅದರ ಜೀನ್ನಲ್ಲಿ ಒಂದು ಮ್ಯುಟೇಷನ್ ಆಗಿ ಆಗೋದ್ರಿಂದಾಗಿ ಈ ಪಾಶ್ಚಾತ್ಯ ತಳಿಯದ್ದು ಶರೀರಕ್ಕೆ ಸುಮಾರು ವಿಧವಾದ ಬಾಧೆಗಳನ್ನು ಉಂಟು ಮಾಡುತ್ತದೆ ಎಂದು ಕಂಡುಹಿಡಿದಿದ್ದಾರೆ. ಯಾಕೆ ಈ ಗೋವು ಅಂತ ಹೇಳುವ ಅದರ ಮೂಲ ಸ್ಥಾನವೇ ಭಾರತ. ಪಾಶ್ಚಾತ್ಯ ದೇಶಕ್ಕೆ ಅದು ಇಲ್ಲಿಂದ ಹೋಗಿ ಮ್ಯುಟೇಷನ್ ಆದಂಥದ್ದು. ಅದು ಪಾಶ್ಚಾತ್ಯ ದೇಶಕ್ಕೆ ಗೋವುಗಳು ಹೋದ್ದೇ ಭಾರತದಿಂದ ಪುರಾಣ ಕಾಲದಲ್ಲಿ. ಅದು ಅಲ್ಲಿಗೆ ಹೋಗುವಾಗ ಅಲ್ಲಿಯ ವಾತಾವರಣಕ್ಕೆ ಹೊಂದು ಅದು ಅದರ ಜೀನ್ನಲ್ಲಿ ಮ್ಯುಟೇಷನ್ ಆಗಿ ಅದರಿಂದ ಉತ್ಪತ್ತಿಯಾಗುವ ಎಲ್ಲ ವಸ್ತುಗಳು ಕೂಡ ಶರೀರಕ್ಕೆ ಬಾಧಕ ಅಂತ ಕಂಡುಹಿಡಿದಿದ್ದಾರೆ. ಅದಾಗಿ ಹೃದ್ರೋಗ ಬರ್ಬೋದು, ಅಂದರೆ ಅದರ ಹೃದಯದಲ್ಲಿರುವ ಆರ್ಟ್ರಿಯಲ್ಲಿ ರಕ್ತನಾಳದಲ್ಲಿ ಅದು ದಪ್ಪಾಗಿ ಸೇರಿಕೊಂಡು ಹಾರ್ಟ್ ಅಟ್ಯಾಕ್ ಆಗ್ತದೆ ಅಂತ ಹೇಳಿ ಕಂಡುಹಿಡಿದಿದ್ದಾರೆ. ಆದರೆ ಭಾರತೀಯ ತಳಿಯಲ್ಲಿ ಈ ಯಾವುದೇ ಅದು ದುಷ್ಪ್ರಯೋಜನ ಕಂಡು ಬಂದಿಲ್ಲ, ಅದು ಬಹಳ ಉತ್ತಮ ಅಂತ ಕಂಡು ಬಂದಿದೆ. ನಾವು ಯಾವುದೇ ರೋಗ ಉತ್ಪತ್ತಿ ಆಗಬಾರದು ಅಂತ ಹೇಳಿ ಆದರೆ ಭಾರತೀಯ ತಳಿಯ ಗೋದುಗ್ಧ ಗೋಘೃತಗಳನ್ನು ಉಪಯೋಗ ಮಾಡಿದರೆ ನಮ್ಮ ದಿನನಿತ್ಯದ ಆಹಾರವನ್ನು ಸೇವನೆ ಮಾಡಿದರೆ ನಮ್ಮ ಸ್ವಾಸ್ಥ್ಯವನ್ನು ಕಾಪಾಡಬಹುದು ಅಂತ ಕಂಡುಹಿಡಿದಿದ್ದಾರೆ. ಅದಕ್ಕೋಸ್ಕರ ನಮ್ಮ ಭಾರತೀಯ ತಳಿಯೇ ಅತ್ಯುತ್ತಮ ಔಷಧಿಗಾಗಲಿ ಅಥವಾ ದಿನನಿತ್ಯ ಉಪಯೋಗಕ್ಕಾಗಲಿ ಅತ್ಯುತ್ತಮ ಅಂತ ಕಂಡು ಬಂದಿದೆ. ನನ್ನ ಸ್ವಂತ ಇದರಲ್ಲಿ ಅನುಭವದಲ್ಲಿ ಸಾಧಾರಣ 15 ವರ್ಷದ ಮೊದಲು, ಸಾಧಾರಣ 2000 ಇಸವಿ ಆ ಸಮಯದಲ್ಲಿ ನಾನು ಕೆಲವು ಔಷಧಿಗಳನ್ನು ತಯಾರು ಮಾಡುವಾಗ, ಮುಖ್ಯವಾಗಿ ಗುಗ್ಗುಲನ್ನು ತಯಾರು ಮಾಡುವಾಗ, ಪಾಶ್ಚಾತ್ಯ ತಳಿಯ ಗೋವು ಅಥವಾ ಮಿಶ್ರ ತಳಿಯ ಗೋವಿದ್ದು ಗೋಮೂತ್ರದ್ದು ಅರ್ಕ ಮಾಡಿ ಅಥವಾ ಗೋಮೂತ್ರವನ್ನು ಉಪಯೋಗ ಮಾಡಿ ಸುಮಾರು ಔಷಧಿಯನ್ನು ತಯಾರು ಮಾಡ್ತಿದ್ದೆ. ಅದರ ಮತ್ತೆ ನಮಗೆ ಈ ಇದು ಕಂಡು ಬಂದದ್ದೇನು ಅಂತ ಹೇಳಿದರೆ, ಭಾರತೀಯ ತಳಿಯ ಗೋಮೂತ್ರವನ್ನು ಉಪಯೋಗ ಮಾಡಿ ತಯಾರು ಮಾಡಿದ ಔಷಧಿ ಅಂತೇಳಿ ಆದರೆ ನಾವು ಪ್ರತ್ಯಕ್ಷವಾಗಿ ರೋಗಿಯಲ್ಲಿ ಅದರಲ್ಲಿ ಒಂದು 15 ದಿವಸ ಆದರೂ ನಮಗೆ ಇದು ಸಿಗದೇ ಇದ್ದಂಥದ್ದು ಎಂಥದ್ದು ಪರಿಣಾಮ ರೋಗಿಯಲ್ಲಿ ಕಂಡುಬರದಿದ್ದ ಈ ಗೋಮೂತ್ರ ಭಾರತೀಯ ತಳಿಯ ಗೋಮೂತ್ರವನ್ನು ಉಪಯೋಗ ಮಾಡಿದ ಔಷಧಿಯಲ್ಲಿ 2 ದಿವಸದಲ್ಲಿ ನಮಗೆ ಪ್ರಯೋಜನ ಕಂಡು ಬಂದಿದೆ. ಇದು ನನ್ನ ಸ್ವಂತ ಅನುಭವ. ಅದಕ್ಕೋಸ್ಕರ ನಾವು ಅದರಿಂದ ಮತ್ತೆ ನನ್ನ ಹತ್ರ ಇದ್ದ ಎಲ್ಲ ಪಾಶ್ಚಾತ್ಯ ತಳಿ ಮಿಶ್ರ ತಳಿಯ ಗೋವುಗಳನ್ನು ಮಾರಿ ಭಾರತೀಯ ತಳಿಯ ಗೋವುಗಳನ್ನು, ಅದು ಮಲೆನಾಡು ಗಿಡ್ಡ ಇರ್ಬೋದು ಅಥವಾ ಸಿಂಧಿ ಇರ್ಬೋದು, ಗಿರ್ ಇರ್ಬೋದು, ಹೀಗೆ ಬೇರೆ ಬೇರೆ ಜಾತಿಯನ್ನು ಸಾಯಿವಾಲ ಇರ್ಬೋದು, ಇದನ್ನೆಲ್ಲ ಸಾಕಿ ಅದರ ಗೋವಿನಿಂದೆಲ್ಲ ನಾನು ಸುಮಾರು ಔಷಧಿಗಳನ್ನು ತಯಾರು ಮಾಡಿ ನನ್ನ ವೈದ್ಯಕೀಯ ವೃತ್ತಿಯಲ್ಲಿ ಉಪಯೋಗ ಮಾಡ್ತಿದ್ದೇನೆ. ಸಾಧಾರಣ 1-2 ದಿವಸದಲ್ಲಿ ಆಯುರ್ವೇದ ಸ್ಲೋ ಅಂತ ಹೇಳ್ತಾರೆ, ಆದರೆ ಇದನ್ನು ಉಪಯೋಗ ಮಾಡಿ ಆಯುರ್ವೇದ ಫಾಸ್ಟ್, ಅಷ್ಟು ಫಾಸ್ಟ್ ರಿಸಲ್ಟ್ ಸಿಗುತ್ತೆ ರೋಗಿಗೆ. ಅದನ್ನು ಕಂಡು ಬಂದದ್ರಿಂದ ಅದರ ಮತ್ತೆ ನಾನು ಸಂಪೂರ್ಣವಾಗಿ ಭಾರತೀಯ ತಳಿಯ ಗೋವಿನ ಗೋಮೂತ್ರ ಆಗಲಿ ಗೋದುಗ್ಧ ಆಗಲಿ ಅದನ್ನೇ ಉಪಯೋಗ ಮಾಡ್ತಿದ್ದೇನೆ. ಈ ಗೋವಿನಲ್ಲಿ ಉತ್ತಿಯಾದ ದುಗ್ಧವನ್ನೇ ನಮ್ಮ ರೋಗಿಗಳಿಗೂ ನಮ್ಮ ಆಸ್ಪತ್ರೆಯಲ್ಲಿ ಉಪಯೋಗ ಮಾಡಿ ಕೊಡ್ತಾ ಇದ್ದೇವೆ ದಿನನಿತ್ಯ ಉಪಯೋಗಕ್ಕೆ.
1: ಈಗ ದೇಶಿ ತಳಿಯನ್ನು ಸಾಕುವಂತಹ ಒಂದು ವಿಧದಲ್ಲಿ ಯಾವ ರೀತಿ ನಾವು ಅನುಸರಿಸಬೇಕು, ಮತ್ತೆ ಕಟ್ಟಿ ಸಾಕುವಂತಹದ್ದು ಬಿಟ್ಟು ಸಾಕುವಂತಹದ್ದು, ಬಿಸಿಲಿಗೆ ಹೋಗಬೇಕು, ವ್ಯಾಯಾಮ ಮಾಡಬೇಕು, ಹೇಗಿದೆ?
2: ನಿಜಕ್ಕೂ ಆದರೆ ದನಗಳು ಕಾಡಿನಲ್ಲಿ ಎಲ್ಲ ಮೇದು ಬಂದು ಮಾಡಿದ ಇದು ಅತ್ಯುತ್ತಮ. ಆದರೆ ಈಗಿನ ನಮ್ಮ ಪರಿಸ್ಥಿತಿಯಲ್ಲಿ ವಾತಾವರಣದಲ್ಲಿ ದನಗಳನ್ನು ಹೊರಗೆ ಬಿಡ್ಲಿಕ್ಕೆ ಆಗುದಿಲ್ಲ, ಹೋದರೆ ಅದು ಬೇವರ ತೋಟಕ್ಕೋ ಗದ್ದೆಗೋ ಹೋಗಿ ಉಪದ್ರ ಕೊಡ್ತದೆ. ಅದಕ್ಕೆ ನಾವೆಂತ ಮಾಡಿದ್ದೇವೆ ಅಂತ ಹೇಳಿದರೆ, ನಮ್ಮ ಹಟ್ಟಿಯ ಸುತ್ತಮುತ್ತ ಒಂದಷ್ಟು ಜಾಗವನ್ನು ಗೋವುಗಳಿಗೆ ಅಡ್ಡಾಡ್ಲಿ ಬಿಟ್ಟು, ಹಗಲನ್ನು ಹೊತ್ತು ಬಿಟ್ಟು, ಮಧ್ಯಾಹ್ನ ಸಾಯಂಕಾಲ ಆಗುವಾಗ ಅದನ್ನು ಕಟ್ಟಿ ಹಾಕಿ ಅಷ್ಟು ಹೊತ್ತು ಬಿಸಿಲಿನಲ್ಲಿ ಅಡ್ಡಾಡಿ ಬರ್ತವೆ. ಆಗಿರುವ ಗೋಮೂತ್ರವನ್ನು ಮರುದಿವಸ ಬೆಳಗ್ಗೆ 5-8 ಗಂಟೆಯವರೆಗೆ ಉತ್ಪತ್ತಿಯಾದ ಗೋಮೂತ್ರವನ್ನೇ ಕಲೆಕ್ಟ್ ಮಾಡಿ ಉಪಯೋಗ ಮಾಡ್ತೇವೆ, ಮತ್ತು ಗೋದುಗ್ಧವನ್ನು ಉಪಯೋಗ ಮಾಡ್ತೇವೆ ಔಷಧಿ. ಅದರಿಂದ ಆದಂತಹ ಘೃತ ಆಗಲಿ, ಇದು ಮೊಸರಾಗಲಿ, ಮಜ್ಜಿಗೆ ಆಗಲಿ, ಅದನ್ನೆಲ್ಲ ಉಪಯೋಗ ಮಾಡ್ತೇವೆ.
1: ಆಮೇಲೆ ಈಗ ಔಷಧೀಯವಾಗಿ ನಾವು ನೋಡುವಂತಹ ಸಂದರ್ಭದಲ್ಲಿ ಈ ದೇಶಿ ತಳಿಗಳು ನೈಸರ್ಗಿಕವಾಗಿ ಅವು ಕ್ರಾಸಿಂಗ್ ಆಗಬೇಕು ಅಂತ ಹೇಳ್ತೀವಿ, ಅದನ್ನು ನೀವು ಪಾಲಿಸ್ತೀರಾ?
2: ಖಂಡಿತ, ನಮ್ಮಲ್ಲಿ ಅದಕ್ಕೋಸ್ಕರ 1-2 ಹೋರಿಗಳಿವೆ, ಅದರಿಂದಾಗಿಯೇ ನೈಸರ್ಗಿಕವಾಗಿಯೇ ಅದು ಕ್ರಾಸ್ ಆಗಿ ಆಗುವಂತಹ ತಳಿಗೆ ಬೆಳವಣಿಗೆ ಆಗ್ತಾ ಇದೆ.
1: ಆಮೇಲೆ ಈಗ ಆ ಗೋಮೂತ್ರವನ್ನು ಸಂಗ್ರಹಿಸುವಂತಹದ್ದು ಮತ್ತು ಅದನ್ನು ಸಂಸ್ಕರಣೆ ಮಾಡುವಂತಹದ್ದು, ಈ ಬಗ್ಗೆ ಹೇಳಿ.
2: ಗೋಮೂತ್ರವನ್ನು ಒಂದು ಡೈರೆಕ್ಟ್ ಆಗಿ ಸಂಗ್ರಹಿಸಬಹುದು, ಅಥವಾ ಅದು ನಮ್ಮದು ಕಾಸಿನ ಹಟ್ಟಿಯಾದ ಕಾರಣ ಅದರ ಬಿದ್ದ ಗೋಮೂತ್ರವನ್ನು ಕೂಡ ಬಾಲ್ದಿ ಇಟ್ಟು ಸಂಗ್ರಹಿಸ್ತೇವೆ. ಮತ್ತೆ ಅದನ್ನು ಅರ್ಕ ಬೆಳಗಿನ ಹೊತ್ತು ಬೆಳಗ್ಗೆ 5-8 ಗಂಟೆಯವರೆಗಿನದ್ದು ಗೋಮೂತ್ರವನ್ನು ಸಂಗ್ರಹಿಸ್ತೇವೆ. ಮತ್ತೆ ಆ ಗೋಮೂತ್ರವನ್ನು ಅರ್ಕ ಮಾಡ್ತೇವೆ, ನಮ್ಮ ಹತ್ರ ಅರ್ಕ ಯಂತ್ರ ಇದೆ, ಅದರ ಮೂಲಕ ಅರ್ಕ ಮಾಡಿ ದಿವಸಕ್ಕೊಂದು 10-15 ಲೀಟರ್ ಅರ್ಕ ಉತ್ಪತ್ತಿ ಮಾಡಿ ಅದರಿಂದ ಔಷಧಿಯನ್ನು ತಯಾರು ಮಾಡ್ತೇವೆ. ಅರ್ಕ ಮಾಡಿದ ಮತ್ತೆ ಅದು ಸ್ಟಿರೈಲ್ ಆಗ್ತದೆ, ಅದರಲ್ಲಿ ಏನು ಕ್ರಿಮಿಕೀಟಗಳಾಗಿದಾಗಲಿ ಏನು ಇರುವುದಿಲ್ಲ, ಯಾವುದೇ ರೋಗ ಅದರಿಂದಾಗಿ ಬಾರದ ಹಾಗೆ, ಈ ಗೋಮೂತ್ರದಿಂದಾಗಿ ಬೇರೆ ರೋಗ ಬಾರದ ಹಾಗೆಯೂ ನಾವು ತಡಿಲಿಕ್ಕೆ ಆಗ್ತದೆ ಅರ್ಕ ಮಾಡು ಉಪಯೋಗ ಮಾಡುವುದರಿಂದ.
1: ಅರ್ಕ ಉಪಯೋಗದ ಬಗ್ಗೆ ಹೇಳಿ, ಯಾವ್ಯಾವ ಕಾಯಿಲೆ ವಿರುದ್ಧ ಇದನ್ನು ಉಪಯೋಗ ಮಾಡಬಹುದು, ಮತ್ತೆ ಉಪಯೋಗ ಮಾಡುವ ವಿಧಾನ ಹೇಗೆ, ಏನೇನು ಮುಂಜಾಗ್ರತೆ ಕ್ರಮವನ್ನು ಅನುಸರಿಸಬೇಕು?
2: ಅರ್ಕವನ್ನು ಅದೇ ಬರೇ ಅರ್ಕ ಓನ್ಲಿ ಅರ್ಕ ಆಗಿ ನಾವು ಚಿಕಿತ್ಸೆಗೆ ಉಪಯೋಗ ಮಾಡುವುದು ಕಡಿಮೆ, ಅದನ್ನು ಹೆಚ್ಚಾಗಿ ಅದರಿಂದಾಗಿ ಮಾತ್ರ ಗುಗ್ಗುಲುಗಳನ್ನೆಲ್ಲ ತಯಾರು ಮಾಡ್ತೇವೆ, ಮತ್ತೆ ಅದರಿಂದ ಅರಿಷ್ಟ ಅಥವಾ ಆಸವನ್ನು ತಯಾರು ಮಾಡಿ ಅದನ್ನು ಉಪಯೋಗ ಮಾಡ್ತೇವೆ. ಬರೇ ಓನ್ಲಿ ಅರ್ಕ ಅಂತೇಳಿ ಆದರೆ ತುಂಬ ಇದು ತೀವ್ರ ಗಂಧಯುಕ್ತ ಆಗ್ತದೆ, ಸುಮಾರು ರೋಗಿಗಳಿಗೆ ಅದನ್ನು ತಡಿಲಿಕ್ಕೆ ಆಗುದಿಲ್ಲ.

0: ಕುಡಿದ ಕೂಡಲೇ ವಾಂತಿ ಮಾಡಿಬಿಡ್ತಾರೆ. ಅದಕ್ಕೆ ಅದರದ್ದು ಆಸವನ್ನು ತಯಾರು ಮಾಡ್ತೇವೆ ಅಥವಾ ಅದರದ್ದು ಮಾತ್ರೆ ಮಾಡ್ತೇವೆ. ಅದನ್ನು ಹಾಗೆ ಸೀದವರು ತಿನ್ಲಿಕ್ಕೆ ಆಗ್ತದೆ, ಅವ್ರಿಗೆ ಗೊತ್ತಾಗೋದಿಲ್ಲ ಅದು ಗೋಮೂತ್ರದಿಂದ ಮಾಡಿದ್ದು ಅಂತ. ಆ
1: ರೀತಿ
0: ಸಾಧಾರಣ ಹೆಚ್ಚಾಗಿ ಗೋಮೂತ್ರದಿಂದ ಉಪಯೋಗ ಆಗುವಂಥದ್ದೆಲ್ಲ ವಾತ ಮತ್ತು ಕಫ ವ್ಯಾಧಿಗಳಿಗೆ ಹೆಚ್ಚಾಗಿ ಉಪಯೋಗ ಆಗುವುದು. ಘೃತದಿಂದ ಆಗುವಂಥ ಔಷಧಿಗಳೆಲ್ಲ ಪಿತ್ತವ್ಯಾಧಿಗಳಿಗೆ, ಪಿತ್ತದಿಂದ ಆಗುವಂಥ ವ್ಯಾಧಿಗಳು ಮುಖ್ಯವಾಗಿ ಕಫ ಮತ್ತು ವಾತದಿಂದ ಆಗುವಂಥ ಕಾಯಿಲೆ. ನಾವು ಉಪಯೋಗ ಮಾಡುವಂಥ ಒಂದು ಅರ್ಬುದ ಕಾಯಿಲೆ ಕ್ಯಾನ್ಸರು, ಮತ್ತು ಶ್ವಾಸ ದಮ್ಮು ಕಟ್ಟುವ ಕಾಯಿಲೆ, ಮತ್ತು ಕೆಲವು ವಾತರೋಗಗಳು, ಇದಕ್ಕೆಲ್ಲ ನಾವು ಉಪಯೋಗ ಮಾಡ್ತೇವೆ. ವಾತರೋಗಗಳಂದರೆ ಪಕ್ಷವಾತ ಇರ್ಬೋದು, ಗುದ್ರಸಿ ವಾತ ಇರ್ಬೋದು, ಮತ್ತು ಅಮವಾತ ಅಂತ ಹೇಳ್ತೇವೆ ಅಥವಾ ವಾತರಕ್ತ ಅಂತ ಹೇಳಿದ್ವಿ. ಇದರಲ್ಲೆಲ್ಲ ಕಫ ಪ್ರಧಾನವಾಗಿರುವಾಗ ಅದನ್ನು ಉಪಯೋಗ ಮಾಡ್ತೇವೆ.
1: ಸಗಣಿಯ ಉಪಯೋಗ,
0: ಸಗಣಿಯದ್ದು ಪಂಚಗವ್ಯ ತಯಾರು ಮಾಡಲಿಕ್ಕೆ ಉಪಯೋಗ ಮಾಡ್ತೇವೆ. ಮತ್ತು ಸಗಣಿಯದ್ದು ರಸ, ಅದರದ್ದು ರಸ ತೆಗೆದು ಅದು ನಸ್ಯ ಮಾಡಿದರೆ ಮುಖ್ಯವಾಗಿ ಪ್ರತಿಷ್ಯಾಯ ಅಂದರೆ ಶೀತ ಮತ್ತು ಅಲರ್ಜಿಕ್ ಶೀತ ಮತ್ತು ದಮ್ಮು ಕಟ್ಟುವುದು, ಇದಕ್ಕೆ ಬಹಳ ಉತ್ತಮ ಪರಿಣಾಮಕಾರಿಯಾದ ಒಂದು ಚಿಕಿತ್ಸೆ, ಅದನ್ನು ಉಪಯೋಗ ಮಾಡ್ತೇವೆ. ಹಾಗೆ
1: ಆಮೇಲೆ ಈ ಮಜ್ಜಿಗೆ ಮತ್ತು ಮೊಸರು ಇವುಗಳಲ್ಲಿ ಏನು ವ್ಯತ್ಯಾಸ ಕಾಣುವುದಕ್ಕೆ ಮಾತ್ರ ಆರೋಗ್ಯ ದೃಷ್ಟಿಯಿಂದ ಏನು ವ್ಯತ್ಯಾಸ ಇದೆ, ಯಾವುದು ಆರೋಗ್ಯಕ್ಕೆ ಒಳ್ಳೆಯದು?
0: ಸುಮಾರು ವ್ಯತ್ಯಾಸ ಇದೆ. ಅದು ಮೊಸರು ಅಂತ ಹೇಳಿದರೆ ಅದು ಬ್ರಹ್ಮಣ, ಯಾವಾಗ ಶರೀರ ಲೀನವಾಗಿ ಕೃಷಿ ಆಗಿರ್ತಾರ ಹಾಗಿರುವವರಿಗೆ ತೋರ ಆಗಬೇಕು, ಬ್ರಹ್ಮಣ ಆಗಬೇಕು ಅಂತ ಹೇಳಿದರೆ ತೂಕ ಹೆಚ್ಚು ಮಾಡುವುದ್ರೆ ನಾವು ಮೊಸರನ್ನು ಉಪಯೋಗ ಮಾಡ್ತೇವೆ. ಯಾವಾಗ ಅವನು ಕೃಷಿ ಮಾಡಬೇಕು ಅಂದರೆ ಆಗ ಮಜ್ಜಿಗೆಯನ್ನು ಉಪಯೋಗ ಮಾಡ್ತೇವೆ. ಮತ್ತು ಯಾವುದೇ ಅಜೀರ್ಣ ಸಂಬಂಧಿ ವ್ಯಾಧಿಗಳು, ಸರಿಯಾಗಿ ಜೀರ್ಣ ಆಗದೆ ಅಜೀರ್ಣ ಆಗ ಹೊಟ್ಟೊಬ್ಬರಿಸ ಅಥವಾ ಲೂಸ್ ಮೋಷನ್ ಆಗುದ ಹೀಗಿರುವುದೆಲ್ಲ ಸುಮಾರು ರೋಗಿಗಳು ಬರ್ತಾರೆ. ಹಾಗಿರುವವರಿಗೆ ಮಜ್ಜಿಗೆ ಅತ್ಯುತ್ತಮ. ತಕ್ರಂ ಶಕ್ರಸ್ಯ ದುರ್ಲಭಂ ಅಂತ ಹೇಳಿದ್ದಾರೆ, ಹಾಗೆ ಅದನ್ನು ಉಪಯೋಗ ಮಾಡಲಿಕ್ಕಾಗ್ತದೆ.
1: ಮೊಸರಿಗೆ ಸಕ್ಕರೆ ಹಾಕಿ ತಿನ್ನುವ ಅಭ್ಯಾಸ ಕೆಲವರಿಗೆ ಇರ್ತದೆ, ಬಹುಶಃ ಪೇಟೆಯಲ್ಲಿ ಹೆಚ್ಚು. ಇದರಿಂದ ಏನಾದರೂ ತೊಂದರೆ ಇದೆಯಾ?
0: ಈ ವಾತ ಪಿತ್ತ ಪ್ರಕೃತಿಯವರಿಗೆ ಏನು ತೊಂದರೆ ಇಲ್ಲ, ಆದರೆ ಕಫ ಪ್ರಕೃತಿಯವರು ಅಥವಾ ಯಾವಾಗಲೂ ಶೀತ ಆಗುವ ಇದಿರುವ ಅಭ್ಯಾಸ ಇರುವವರಿಗೆ ಅದು ಖಂಡಿತ ಉತ್ತಮ ಅಲ್ಲ. ಮತ್ತು ಯಾರಿಗೆ ಅಜೀರ್ಣ ಉಂಟು, ಅಗ್ನಿಮಾಂದ್ಯ ಉಂಟು, ಹಸಿವೆ ಇಲ್ಲ ಅಂತ ಹೇಳಿದ್ದಾರೆ, ಹಾಗಿರುವವರಿಗೆ ಮೊಸರಿಗೆ ಸಕ್ಕರೆ ಹಾಕಿ ತಗೊಳ್ಳೋದು ಒಳ್ಳೆಯ ಅಲ್ಲ. ಅತ್ಯುತ್ತಮ ಅಗ್ನಿ ಬಲ ಇರುವವರು ಮೊಸರಿಗೆ ಸಕ್ಕರೆ ಹಾಕಿ ತಗೊಂಡು ಅದು ಬ್ರಹ್ಮಣ ಉತ್ತಮ ಆಗಲಿಕ್ಕೆ ಒಳ್ಳೆಯದು, ಆದರೆ ಹಸಿವೆ ಅತ್ಯುತ್ತಮ ಆಗಿರಬೇಕು, ಹಾಗಿರುವವರಿಗೆ ಮಾತ್ರ ಅದು ಉತ್ತಮ.
1: ಔಷಧಿಯ ಮಹತ್ವದ ಬಗ್ಗೆ ನೀವು ಈಗಾಗಲೇ ಸಾಕಷ್ಟು ಪ್ರಸ್ತಾಪ ಮಾಡಿದ್ರಿ, ಈ ದೇಶಿ ಗೋತಡಿಗಳ ಒಂದು ಮಹತ್ವ, ಇದಲ್ಲದೆ ಈ ಔಷಧಿಯ ಗಿಡಗಳ ಒಂದು ಮಹತ್ವ ಏನು ಅಂತ?
0: ಔಷಧೀಯ ಗಿಡಗಳು ಈಗ ನಾವೆಲ್ಲ ಎಂತ ಮಾಡ್ತೇವೆ ಅಂದರೆ ಬೇರೆ ಬೇರೆ ಸ್ಥಳದಿಂದ ತರಿಸ್ತೇವೆ. ನಮ್ಮ ದಕ್ಷಿಣ ಕನ್ನಡದ ಈ ಭಾಗ ಔಷಧೀಯ ಗಿಡಗಳು ತೋಟಗಾರಿಕಾ ಸಸಿಗಳನ್ನು ನೆಡಲಿಕ್ಕೆ ಅತ್ಯುತ್ತಮ ಪ್ರಶಸ್ತ ಜಾಗ ಆದ ಕಾರಣ ಇಲ್ಲಿ ನೆಡ್ಬೋದು. ಮಾರ್ಕೆಟ್ ಅನ್ನು ಕಂಡು ಹುಡುಕುವುದು ಬಹಳ ಕಷ್ಟ. ನೀವು ಕೇರಳಕ್ಕೆ ಹೋದರೆ ಬಡಗರಕ್ಕೆ ಹೋದರೆ ಅಲ್ಲಿ ಔಷಧೀಯ ಸಸ್ಯಗಳ ಸಂತೆ ಇದೆ, ಅಲ್ಲಿ ಆರಾಮವಾಗಿ ಅದನ್ನು ಬೇಕಾದ ಮಾರ್ಕೆಟ್ ಅನ್ನು ಅವರು ಕಂಡು ಹುಡ್ಕೊಂಡಿದ್ದಾರೆ. ಇಲ್ಲಿ ಕೂಡ ಅದೇ ರೀತಿ ಎಲ್ಲರೂ ಅದನ್ನು ತಯಾರು ಮಾಡಿ ಮಾರ್ಕೆಟ್ ಅದಕ್ಕೆ ವ್ಯವಸ್ಥೆ ಇದ್ದರೆ ಆಗ ಹೆಚ್ಚಿನ ವಿಷಯ ಸುಮಾರು ಫಾರ್ಮಸಿಯವರು ಅದನ್ನು ಉಪಯೋಗ ಮಾಡ್ಬೋದು. ಕಾಣ್ತು ನಮ್ಮ ದಕ್ಷಿಣ ಕನ್ನಡದಲ್ಲಿ ಸುಮಾರು 25-30 ಫಾರ್ಮಸಿಗಳಿವೆ. ಅವರೆಲ್ಲ ಅವರಿಗೆ ಔಷಧಿ ಗಿಡಗಳು ಸಸ್ಯ ಬೇಕಾದರೆ ಕೇರಳಕ್ಕೆ ಹೋಗ್ತಾರೆ. ಇಲ್ಲಿ ಅವರು ಕೂಡ ತಯಾರು ಮಾಡಿ ಅದಕ್ಕೆ ಬೇಕಾದ ಒಂದು ಸಂತೆಯ ವ್ಯವಸ್ಥೆ ಇದ್ದರೆ ಹೆಚ್ಚಿನ ವಿಷಯ ಇಲ್ಲಿಯ ಫಾರ್ಮಸಿಯವರು ಕೂಡ ತಯಾರು ಮಾಡ್ಬೋದು. ನಮಗೆ ಇಂಡಿವಿಜುವಲ್ ವೈದ್ಯಕೀಯ ವೃತ್ತಿ ಮಾಡುವವರಿಗೆ ಒಬ್ಬೊಬ್ಬರಿಗೆ ಈ ಔಷಧಿ ಸಸ್ಯಗಳು ಹಾಗೆ ಬಲ್ಕಲ್ಲಿ ನಮಗೆ ಬೇಕಾಗುವುದಿಲ್ಲ, ಉಪಯೋಗ ಆಗುವುದಿಲ್ಲ. ಆದರೆ ಫಾರ್ಮಸಿಯವರು ಯಾರು ಔಷಧಿಯನ್ನು ತಯಾರು ಮಾಡ್ತಾರೋ ಹಾಗಿರುವವರಿಗೆ ಅದು ಖಂಡಿತ ಉಪಯೋಗ ಆಗ್ತದೆ. ಹಾಗಿರುವವರೆಲ್ಲ ಸೇರಿ ಒಂದು ಇದು ಮಾಡಿದರೆ ಎಂಥದ್ದು ಬೇಕಾದ ಸಸ್ಯಗಳು ಯಾವುದೆಲ್ಲ ಬೇಕು ನಮ್ಮ ಏರಿಯಾದಲ್ಲಿ ಬೆಳೆಯುವಂಥದ್ದು ಅಂತ ಮಾಡಿದರೆ ಹೆಚ್ಚಿನ ವಿಷಯ ಒಂದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ಹೇಳಿ ಮಾಡಿದರೆ ಹೆಚ್ಚಿನ ವಿಷಯ ಇಲ್ಲಿ ಸುಮಾರು ಸಸಿಗಳನ್ನು ಇಲ್ಲಿ ಬೆಳೆಸ್ಬೋದು. ಉದಾಹರಣೆಗೆ ಚಿತ್ರಕ ಮೂಲ ಅಂತ ಹೇಳಿದರೆ ಅದಕ್ಕೆ 1 ಕಿಲೋ 3,000 ರೂಪಾಯಿ ಆರಾಮವಾಗಿ ಇಲ್ಲಿ ಬೆಳೆಸಿ ಅದರಲ್ಲಿ ಅತ್ಯುತ್ತಮ ಫಲವನ್ನು ಪಡೆಯುವ ಆದಾಯವನ್ನು ಪಡಿಬೋದು. ಶತಾವರಿ ಉಂಟು, ಅದಕ್ಕಾಗಿ ತುಂಬ ಸುಲಭದಲ್ಲಿ ಬೆಳೆಯುವಂಥದ್ದು ಶತಾವರಿ, ಒಂದೇ ಲಗು ಉಂಟು. ಹೀಗಿರುವುದೆಲ್ಲ ನಮ್ಮ ಏರಿಯಾದಲ್ಲಿ ಬೆಳಿಬೋದು ನಾವು ಶುದ್ಧವಾಗಿ ಸಾವಯವ ರೂಪದಿಂದ ಬೆಳೆದು. ಅದಕ್ಕೆ ಸರಿಯಾದ ಮಾರ್ಕೆಟಿಂಗ್ ಉಂಟು ಅಂತ ಹೇಳಿದರೆ ರೈತ ಆಗ ಬೆಳಿಬೋದು. ಬೆಳಿಬೇಕು ಅಂತೇಳಿ ಮಾರ್ಕೆಟ್ ಬೇಕು. ಮಾರ್ಕೆಟಿಂಗನ್ನು ಇವರು ತಯಾರು ಮಾಡಿದರೆ ಯಾರು ಫಾರ್ಮಸಿಯವರು ತಯಾರು ಮಾಡಿ ಇಟ್ಟುಕೊಂಡ್ರೆ ಆಗ ರೈತ ಅದನ್ನು ಬೆಳೆದು ಅವರಿಗೆ ಮಾರಾಟ ಮಾಡ್ಬೋದು. ಅಮೃತ ಬಳ್ಳಿ ಉಂಟು, ಹೀಗಿರು ಸುಮಾರು ಔಷಧಿಗಳು

0: ಇದಕ್ಕೆ ಬೇಕಾದನ್ನು ಇಲ್ಲೇ ತಯಾರು ಮಾಡಿದರೆ ಅತ್ಯುತ್ತಮ ಫಲ ಬೀರಬಹುದು ನನ್ನ ಅಭಿಪ್ರಾಯ.
1: ಸಾಮಾನ್ಯವಾಗಿ ಈಗ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿಯೂ ಕೂಡ ಇಂಥ ಒಂದು ಔಷಧಿ ಗಿಡವನ್ನು ಬೆಳೆಯೋದಕ್ಕೆ ಅವಕಾಶ ಇದೆ.
0: ಹೌದು ಹೌದು, ಖಂಡಿತ ಬೆಳಿಬಹುದು. ಸಾಧಾರಣ ಸ್ವಲ್ಪ ಬಿಸಿಲಿರುವ ಜಾಗದಲ್ಲಿ ಇದೆಲ್ಲ ಬೆಳೆಸಲಿಕ್ಕೆ ಆಗ್ತದೆ. ಈಗ ಒಂದೇ ಲಗ ಸ್ವಲ್ಪ ಇದಿದ್ರೂ ಕೂಡ, ಬಿಸಿಲು ಸ್ವಲ್ಪ ಕಡಿಮೆ ಇದ್ರೂ ಕೂಡ ಸರಿಯಾಗಿ ಬೆಳಿಬಹುದು, ತೋಟದಲ್ಲೆಲ್ಲ ಆರಾಮಾಗಿ ಬೆಳಿಬಹುದು, ಚಿತ್ರಗಮಲೋ ಬೆಳಿಲಿಕ್ಕೆ ಆಗ್ತದೆ. ಹೀಗೆ ಇದನ್ನು ಬೆಳವಣಿಗೆ ಮಾಡಿದ್ರೆ ಅದಕ್ಕೆ ಬೇಕಾದ ಮಾರ್ಕೆಟ್ ಇದ್ರೆ ಮಾತ್ರ ರೈತ ಬೆಳಿತಾನೆ. ಮಾರ್ಕೆಟ್ ಇಲ್ಲದಿದ್ರೆ ಅವನು ಬೆಳೆಯುವುದಿಲ್ಲ. ಮಾರ್ಕೆಟ್ ಅನ್ನು ಕ್ರಿಯೇಟ್ ಮಾಡಬೇಕು ಮತ್ತೆ ಈ ರೀತಿ ಬೆಳಿಲೂಬೇಕು, ಅದು ಒಂದಕ್ಕೊಂದು ಸಂಬಂಧ ಉಂಟು. ಅದಲ್ಲದೆ ಈಗ ಎಷ್ಟೋ ಜನ ಕೆಲವರು ಬಂದು ನನ್ನ ಕ್ಲಿನಿಕ್ ನಾನು ಇಂಥದ್ದು ಉಂಟು, ಅಮೃತವಳ್ಳಿ ಉಂಟು, ಸುಮಾರು ತಗೊಳ್ತೀರಾ ಅಂತ ಕೇಳ್ತಾರೆ. ನಾವು ನಮಗೆ ಉಪಯೋಗ ಆಗುದಿಲ್ಲ, ಫಾರ್ಮಸಿಯವರಿಗೆ ಉಪಯೋಗ ಆಗ್ತದೆ.
1: ಈಗ ಸಾಮಾನ್ಯವಾಗಿ ಹೇಳುವಂತಹದ್ದು, ಕೃಷಿಕರಿಗೆ ಒಂದು ಆದಾಯದ ಮೂಲಕ್ಕಿಂತ ಹೆಚ್ಚು ಆದಾಯದ ಮೂಲ ಇರಬೇಕು ಅಂತ. ಅದಕ್ಕೋಸ್ಕರವೇ ಬೇರೆ ಬೇರೆ ಅಮಲುಗಳು, ಅಂದ್ರೆ ಈಗ ಮಿಶ್ರ ಬೆಳೆಯನ್ನ ಬೆಳೀರಿ ಅಂತ ಹೇಳ್ತೀವಿ, ಅಥವಾ ಇದರ ಕೃಷಿಯ ಜೊತೆ ಜೊತೆಗೆ ನೀವು ಹೈನುಗಾರಿಕೆಯನ್ನು ಮಾಡಿ ಅಥವಾ ಕೋಳಿ ಸಾಕಣೆ ಮಾಡಿ, ಹಂದಿ ಸಾಕಣೆ ಮಾಡಿ, ಇಂಥದ್ದನ್ನು ಕೂಡ ಹೇಳುವುದು ಇದೆ ಇರ್ತದೆ. ಹಾಗೆಯೇ ಈ ದೇಶಿ ಗೋತಳಿಗಳನ್ನು ಸಾಕಿ ಒಂದಷ್ಟು ಅರ್ಕ ತಯಾರು ಮಾಡುವಂತಹದ್ದು ಅಥವಾ ಒಂದು ಪರ್ಯಾಯ ಉಪಯೋಗದ ಬಗ್ಗೆ ಏನಾದರೂ ಯೋಚನೆ ಮಾಡಬಹುದಾ ಪರ್ಯಾಯ ಆದಾಯದ ಮೂಲವಾಗಿ?
0: ಖಂಡಿತವಾಗಿಯೂ, ಅದಕ್ಕೆ ಅವರದು ಊರದನದ ಗೋವಿದ್ದೆ ಮೂತ್ರ ಅಂತ ಹೇಳುವಂಥ ಒಂದು ವಿಶ್ವಾಸ ಬರೆಸಿದರೆ ಹೆಚ್ಚಿನ ಅದಕ್ಕೆ ಮಾರ್ಕೆಟ್ ಮಾಡ್ಬೋದು. ಅದಕ್ಕೆ ಮಾರ್ಕೆಟ್ ಉಂಟು, ತುಂಬ ವೈದ್ಯರುಗಳನ್ನು ಉಪಯೋಗ ಮಾಡ್ಬೋದು. ಆದರೆ ನಮಗೆ ಮುಖ್ಯ ಪ್ರಾಬ್ಲಮ್ ಅಂದರೆ ಅದು ಊರದನದ ವೆಸ್ಟರ್ನ ತಳಿಯ ಗೋಮೂತ್ರ ಅಂತೇಳಿ ಅದನ್ನು ಡಿಫರೆನ್ಸ್ ಮಾಡಲಿಕ್ಕೆ ಆಗೋದಿಲ್ಲ, ಅದೇ ದೊಡ್ಡ ಪ್ರಾಬ್ಲಮ್ ಆಗೋದು. ಅದು ಹೌದು ಅಂತೇಳಿ ಆದರೆ ಖಂಡಿತ ಅದನ್ನು ಉಪಯೋಗ ಮಾಡ್ಬೋದು. ನಾವು ಇಲ್ಲಿ ಎಂತ ಮಾಡ್ತೇವೆ ಅಂದರೆ, ನಾವೇ ಊರದನದ ಒಂದು ಇದು ಸಾಕಿ ಅದರಿಂದ ಗೋಮೂತ್ರವನ್ನು ಉಪಯೋಗ ಮಾಡ್ತೇವೆ. ಬೇರೆಯವರು ಅದೇ ರೀತಿ ಮಾಡಿ ಕೊಟ್ಟರೆ ಖಂಡಿತಕ್ಕೆ ಉಪಯೋಗ ಬರ್ಬೋದು. ಫಾರ್ಮಸಿಯವರೆಲ್ಲ ಉಪಯೋಗ, ಅವರ ಉಪಯುಕ್ತಗೆ ಬೇಕಾದಷ್ಟು ಗೋಮೂತ್ರವನ್ನು ಪರ್ಚೇಸ್ ಮಾಡಿ ಅದಕ್ಕೆ ಒಳ್ಳೆ ಮಾರ್ಕೆಟ್ ಮಾಡ್ಬೋದು.
1: ಈ ದೇಸಿ ಗೋತಳಿಗಳ ಅಂದರೆ ಗೋವಿನಗಳ ಒಂದು ಸಾಕಣೆಯ ಬಗ್ಗೆ ಹೇಳಿ, ಅದರಲ್ಲಿ ಏನಾದರೂ ವಿಶೇಷ ಗಮನ ಕೊಡಬೇಕಾಗ್ತದ?
0: ದೇಶಿ ಗೋವಿನ ತಳಿಯನ್ನು ಸಾಕೋದು ಬಹಳ ಸುಲಭ, ಅದಕ್ಕೆ ಯಾವುದೇ ರೋಗ ಬರುವುದಿಲ್ಲ. ಮತ್ತೆ ಅದರಲ್ಲಿ ತುಂಬ ಖರ್ಚುಗಳು, ಅದಕ್ಕೆ ಬೇಕಾದ ಆಹಾರವು ಕಡಿಮೆ. ನೀವು ಮಿಶ್ರ ತಳಿ ಅಥವಾ ಜರ್ಸಿ ಕಂಪೇರ್ ಮಾಡಿದರೆ ಒಂದು ರೋಗ ಕಡಿಮೆ, ಅದಕ್ಕೆ ಆಹಾರವು ಕಡಿಮೆ ಬೇಕಾಗುವುದು. ಅದು ಹೆಚ್ಚು ಬಾಳ್ತಾ ಇರುತ್ತೆ, ಒಂದು ವರ್ಷ ಒಂದೂವರೆ ವರ್ಷಕ್ಕೊಮ್ಮೆ ಅದು ಕಂಜೀವ್ ಆಗ್ತದೆ. ಇದೆಲ್ಲ ಖಂಡಿತವಾಗಿಯೂ ಅದರಲ್ಲಿ ಖರ್ಚು ಅಂತ ಇಲ್ಲ, ಹೆಚ್ಚಾಗಿ ಏನಾದರೂ ಹೀಗಿರೋದು ಆದಾಯ ಇದ್ದರೆ ಖಂಡಿತ ಅದು ಉತ್ತಮ. ಆದರೆ ಹಾಲಿನ ಆದಾಯಕ್ಕೋಸ್ಕರ ಅಂತೇಳಿ ಆದರೆ ನಮ್ಮ ಉಪಯೋಗ ಆಗಲಿಕ್ಕಿಲ್ಲ. ಆದರೆ ಗೋಮೂತ್ರ ಬಾಕಿದ್ದ ಇದನ್ನು ಉಪಯೋಗ ಮಾಡುವುದ್ರೆ ಖಂಡಿತ.
1: ಮಿಶ್ರತಳಿ ಹಸುಗಳಿಗಾದ್ರೆ ಒಂದಷ್ಟು ಹಿಂಡಿ ಹಾಕಬೇಕು, ಮತ್ತೆ ಆ ಒಂದು ಹಸಿರು ಮೇವನ್ನು ನೆಟ್ಟು ಬೆಳೆಸಿ ಅದನ್ನು ಹಾಕಬೇಕು ಅಂತೆಲ್ಲ ಹೇಳ್ತಾರೆ. ಈಗ ದೇಸಿ ತಳಿಗಳಿಗೂ ಕೂಡ ಅದೆಲ್ಲ ಅವಶ್ಯಕತೆ ಬರ್ತದ?
0: ಅದಕ್ಕೆ ಅದರ ಹೊಟ್ಟೆ ತುಂಬಬೇಕಾದ್ರೆ ಸ್ವಲ್ಪ ಇದು ಬೇಕಾಗ್ತದೆ, ಹಸಿರು ಮೇವು ಮತ್ತು ಒಣ ಮೇವು ಎಲ್ಲ ಬೇಕಾಗ್ತದೆ. ಆದರೆ ಯಾವ ರೀತಿಯ ಮೇವು ನೀವು ಕೊಟ್ಟರು ಕೂಡ ಅದು ತಡೀತದೆ. ಹಾಳೆಯನ್ನು ಕೂಡ ಒಣಗಿಸಿ ತುಂಡು ಮಾಡಿ ಹಾಕಿದ್ರು ಕೂಡ ಅದು ತಿಂದೆ. ಅದರಲ್ಲಿ ಹಿಂಡಿ ಕೂಡ ಸ್ವಲ್ಪ ಸ್ವಲ್ಪ ಹಾಕಿದರೆ ಹಾಲಿಗೆಲ್ಲ ಉತ್ತಮ.
1: ಹಾಗೆ ಸಗಣಿ ಮೂತ್ರಕ್ಕಂತೂ ಏನು ಸಮಸ್ಯೆ ಇಲ್ಲ,
0: ಅದಕ್ಕೇನು ಸಮಸ್ಯೆ ಇಲ್ಲ. ಆದರೆ ಹಾಲಿಗೋಸ್ಕರ ಮಾತ್ರ ನೀವು ಉಪಯೋಗ ಮಾಡಬೇಕಾಗಿ.
1: ಒಳ್ಳೆ ಡಾಕ್ಟರ್ ರವಿಶಂಕರ್ ಪೆರ್ವಾಜಿಯವರೇ, ದೇಶಿ ಗೋತಳಿಗಳು ಒಂದು ಮಹತ್ವ, ಅದರಲ್ಲೂ ವಿಶೇಷವಾಗಿ ಪಂಚಗವ್ಯ ಹಾಗೂ ಅದರನ್ನು ಒಂದು ಚಿಕಿತ್ಸಾ ರೂಪವಾಗಿ ಯಾವ ರೀತಿ ಬಳಕೆ ಮಾಡಬಹುದು ಎನ್ನುವುದರ ಬಗ್ಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು, ನಮಸ್ಕಾರ.
0: ಧನ್ಯವಾದಗಳು.
2: ಇದುವರೆಗೆ ಪಂಚಗವ್ಯ ಚಿಕಿತ್ಸೆ ಮತ್ತು ದೇಸಿ ಗೋತಳಿ ಮಹತ್ವ ಈ ಕುರಿತು ಡಾಕ್ಟರ್ ರವಿಶಂಕರ್ ಪೆರ್ವಾಜೆ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಸ್ವಾಗತ. ಇವತ್ತು ನಮ್ಮ ಜೊತೆ ಡಾಕ್ಟರ್ ಅಜಯ್ ಕುಮಾರ್ ಬಿ ಇವರಿದ್ದಾರೆ. ಇವರು ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ಶ್ವಾಸಕೋಶ ತಜ್ಞರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್, ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
1: ಥ್ಯಾಂಕ್ ಯು.
0: ಈಗ ನಾವು ಇವತ್ತು ನ್ಯೂಮೋನಿಯಾ ಬಗ್ಗೆ ಮಾಹಿತಿಯನ್ನ ತಮಗೆ ನೀಡಲಿಕ್ಕಿದ್ದೇವೆ. ಶ್ರೋತೃಗಳೇ, ಡಾಕ್ಟರ್, ಮೊದಲನೇದಾಗಿ ನ್ಯೂಮೋನಿಯಾ ಅಂದ್ರೆ ಏನಿದು, ಯಾಕೆ ಇದು ಮುಖ್ಯ ಆಗುತ್ತೆ?
1: ಫಸ್ಟ್, ನಾವು ನ್ಯೂಮೋನಿಯಾ ಅಂದ್ರೆ ಒಂದು ಶ್ವಾಸಕೋಶ, ಲಂಗ್ಸ್ ಅಂತ ಅಂತೀವಿ ನಾವು. ಲಂಗ್ಸ್ ಅಲ್ಲಿ ಇನ್ಫೆಕ್ಷನ್ ಆಗಿದ್ದಕ್ಕೆ ನಾವು ನ್ಯೂಮೋನಿಯಾ ಅಂತೀವಿ. ಬಟ್ ಲಂಗ್ಸ್ ಕೆಲಸ ಏನಿರುತ್ತೆ, ಆಕ್ಸಿಜನ್ ಅನ್ನು ಎಲ್ಲಾ ದೇಹಕ್ಕೆ ತಲುಪಿಸೋದು ಲಂಗ್ಸ್ ಇನ್ ಕೆಲಸ ಇರುತ್ತೆ. ಸೊ ಈ ನ್ಯೂಮೋನಿಯಾ ಆದಾಗ ಲಂಗ್ಸ್ ಸ್ಪಂಜ್ ತರ ಸಾಫ್ಟ್ ಆಗಿರುತ್ತೆ, ಅದು ಇನ್ಫೆಕ್ಷನ್ ಆದಾಗ ಗಟ್ಟಿ ಆಗ್ಬಿಡುತ್ತೆ. ಗಟ್ಟಿ ಆದಾಗ ಅದರ ಕೆಲಸ ಏನು, ಆಕ್ಸಿಜನ್ ತಯಾರು ಮಾಡೋ ಕೆಲಸವನ್ನ ಅದು ಸ್ಟಾಪ್ ಮಾಡುತ್ತೆ. ಸೊ ದೇಹಕ್ಕೆ ಬೇಕಾದ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗುತ್ತೆ. ಇದಕ್ಕೆ ನಾವು ಲಂಗ್ಸ್ ಇನ್ಫೆಕ್ಷನ್ ಆಗಿದ್ದಕ್ಕೆ ನಾವು ನ್ಯೂಮೋನಿಯಾ ಅಂತ ಕರಿತೀವಿ.
0: ಇದರಲ್ಲಿ ಹಲವು ವಿಧಗಳಿದೆ ಹೇಳ್ತಾರೆ, ಯಾವೆಲ್ಲ ವಿಧಗಳಿವೆ
1: ನೋಡಿ? ವಿಧಾನಕ್ಕಿಂತ ಹೆಚ್ಚಾಗಿ ಫಸ್ಟ್ ಇನ್ಫೆಕ್ಷನ್ ಆದ ಎಲ್ಲಾ ಇದರಿಂದ ಆಗಿದೆ ಅಂತ ನಾವು ನೋಡ್ಕೋಬೇಕಾಗುತ್ತೆ. ನ್ಯೂಮೋನಿಯಾ ಒನ್ ಟರ್ಮ್ ಅಂದ್ರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ, ಅಂದ್ರೆ ನಮ್ಮ ವೈರಲ್ ಇರ್ಬೋದು, ಬೇರೆ ಕಡೆ ಎಲ್ಲ ಆಗಿರ್ಬೋದು. ಕಾಮನ್ಲಿ ನಾವು ನ್ಯೂಮೋನಿಯಾ ಅಂದ್ರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಂದ ನ್ಯೂಮೋನಿಯಾ ಅಂತ ಅಂತೀವಿ. ಮತ್ ಸ್ವಲ್ಪ ನಾವು ಈಗ ಕೇಳಿರ್ಬೋದು H1N1 ಅಂತ ಕೇಳಿರ್ಬೋದು, ಹಂದಿ ಜ್ವರ ಅಂತ ಅಂತೀವಿ, ಸ್ವೈನ್ ಫ್ಲೂ ಅಂತ ಅಂತೀವಿ. ಸೊ ಅದ್ರೂ ಒನ್ ಟೈಪ್ ಆಫ್ ನ್ಯೂ, ಬಟ್ ಅದು ವೈರಸ್ ಇಂದ ಕಾಸ್ ಮಾಡೋದು. ಸೊ ವೈರಲ್ ನ್ಯೂಮೋನಿಯಾ ಇರ್ಬೋದು. ಇನ್ನು ಸ್ವಲ್ಪ ಜನಕ್ಕೆ ಶುಗರ್ ಪೇಷಂಟ್ಸ್ ಎಲ್ಲ ನೋಡ್ತಾ ಇರ್ತೀವಿ, ಅವರಿಗೆ ಬಾಧದಿಂದ ಒಂದು ನ್ಯೂಮೋನಿಯಾ ಆಗಿರ್ತದೆ, ಫಂಗಸ್ ಕೂಡ ನ್ಯೂಮೋನಿಯಾ ಆಗ್ಬೋದು. ಈ ತರ ಬೇರೆ ಬೇರೆ ಇದರಿಂದ ನ್ಯೂಮೋನಿಯಾ ಆಗ್ಬೋದು. ಸೊ ಅದಕ್ಕೆ ನಾವು ಫಸ್ಟ್ ಯಾವ ತರ ನ್ಯೂಮೋನಿಯಾ ಅಂತ ಮೊದಲು ಐಡೆಂಟಿಫೈ ಮಾಡ್ಬೇಕಾಗ್ತದೆ. ಸೊ ಬ್ಯಾಕ್ಟೀರಿಯಲ್, ಯಾಕಂದ್ರೆ ವೈರಲ್ ನ್ಯೂಮೋನಿಯಾ, ಬ್ಯಾಕ್ಟೀರಿಯಲ್ ನ್ಯೂಮೋನಿಯಾ, ಫಂಗಲ್ ಎಲ್ಲ ಬೇರೆ, ಅದಕ್ಕೆಲ್ಲ ಒಂದೇ ಮದ್ದು ಸಾಕಾಗಿಲ್ಲ. ಅದಕ್ಕೆ ಬೇರೆ ಬೇರೆ ನಾವು ಐಡೆಂಟಿಫೈ ಮಾಡಿಲ್ಲ ಅಂದ್ರೆ ಟ್ರೀಟ್ಮೆಂಟ್ ಎಲ್ಲ ವೇರಿ ಆಗುತ್ತೆ, ಕ್ಯೂರ್ ಆಗದೇ ಇರ್ಬೋದು. ಫಸ್ಟ್ ನಾವು ಹೇಳ್ತೀನಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಸೊ ಮೊದಲು ನ್ಯೂಮೋನಿಯಾ ಹುಡುಕ್ಬೇಕು ಮಾಡ್ಬೇಕಾಗತ್ತೆ. ಫಸ್ಟ್ ನಮ್ಗೆ ಬೇಕಾಗಿದ್ದೇನು ಒಂದು ಎಕ್ಸ್ರೇ ಎಲ್ಲ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಏನಂದ್ರೆ ಈಗ ನ್ಯೂಮೋನಿಯಾ ಕಾರಣ ಗೊತ್ತಾಯ್ತು. ಈಗ ಫಸ್ಟ್ ಯಾರಿಗೆ ಬರೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ, ಇಮ್ಯುನೋ ಕಾಂಪ್ರಮೈಸ್ ಅಂತೀವಿ. ಇಮ್ಯುನೋ ಕಾಂಪ್ರಮೈಸ್ ಸ್ವಲ್ಪ ಜನ ಡಯಾಬಿಟಿಸ್ ನೋಡ್ತೀವಿ, ಡಯಾಬಿಟಿಸ್ ಪೇಷಂಟ್ಸ್ ಇರ್ತೀವಿ, ಅಥವಾ ವಯಸ್ಸಾದ ಅಂದ್ರೆ 65 ವರ್ಷಕ್ಕಿಂತ ಹೆಚ್ಚಿಗೆ ಇದ್ದವರು, ಅಥವಾ ಸಣ್ಣ ಮಕ್ಕಳು ಇರ್ಬೋದು. ಈಗಿನ ಕಾಲದಲ್ಲಿ HIV ಈ ತರ ಅಂತ ಇರ್ತೀವಿ. ಯಾರಿಗೆ ಇಮ್ಯುನಿಟಿ ಕಡಿಮೆ ಇರುತ್ತೋ ಅವರಲ್ಲಿ ಹೆಚ್ಚಾಗಿ ಬರಬಹುದು. ಇದರ ಅರ್ಥ ಬೇರೆಯವರಿಗೆ ಬರಂಗಿಲ್ಲ ಅಂತಲ್ಲ, ಎಲ್ಲರಿಗೂ ಬರಬಹುದು, ಬಟ್ ಈ ಗ್ರೂಪ್ ಅಲ್ಲಿ ಸ್ವಲ್ಪ ಹೆಚ್ಚಾಗಿ ಬರ್ತಾ ಇರುತ್ತೆ. ಸೊ ಹೇಗ್ ಸ್ಪ್ರೆಡ್ ಆಗ್ಬಹುದು ನೆಕ್ಸ್ಟ್? ಸೊ ಯೂಶ್ವಲಿ ಈ ನ್ಯೂಮೋನಿಯಾ ಇದ್ದವರು ಹೆಂಗ್ ಪ್ರೆಸೆಂಟ್ ಮಾಡ್ತಾರೆ, ಜ್ವರ ಬರ್ತಾ ಇರುತ್ತೆ. ಸೊ ಹೈ ಗ್ರೇಡ್ ಫೀವರ್ ಅಂತೀವಿ. ಆಮೇಲೆ ಕೆಮ್ಮು, ಸೊ ಕೆಮ್ತಾ ಇರ್ತಾರೆ, ಜ್ವರ ಬರ್ತಾ ಇರುತ್ತೆ, ಉಸಿರಾಟ ತೊಂದರೆ ಇರುತ್ತೆ ಅವರಿಗೆ, ಸೊ ನೋವು ಬರಬಹುದು. ಈ 4 ಸಿಂಪ್ಟಮ್ಸ್ ಯೂಶ್ವಲಿ ನ್ಯೂಮೋನಿಯಾಕ್ಕೆ ಹೋಗ್ತಾ ಇರುತ್ತೆ. ಸೊ ಇಂಥವ್ರ ಕಫ ಕೆಮ್ ಬೇಕಾದ್ರೆ ಆ ಕಫ ಮುಖಾಂತರ ಗಾಳಿ ಹರಡುತ್ತೆ, ಅದರಿಂದ ಒಬ್ರಿಗೊಬ್ರಿಗೆ ಹರಡೋ ಚಾನ್ಸಸ್ ಇರುತ್ತೆ.
0: ಈಗ ಹೇಳಿದ್ರೆ ವೈರಸ್ ಮೂಲಕ ಬರ್ಬೋದು ಅಥವಾ ಬ್ಯಾಕ್ಟೀರಿಯಾ ಮೂಲಕ ಬರ್ಬೋದು ಅಂತ ಡೈಲಿ ಲೈಫ್ ಅಲ್ಲಿ ಹೇಳಿದ್ರೆ, ಈಗ ಪರ್ಟಿಕ್ಯುಲರ್ ಆಗಿ ಈ ಲೈಫ್ ಸ್ಟೈಲ್ ಇರುವಂತಹವರಿಗೆ ನ್ಯೂಮೋನಿಯಾ ಬರುವ ಸಾಧ್ಯತೆಗಳು ಹೆಚ್ಚಿದೆ ಅಂತ ಹೇಳ್ಬೋದೆ?
1: ಒಬ್ರಿನ್ ಸ್ಪ್ರೆಡ್ ಆಗುತ್ತಿದ್ದು. ಸೊ ಯಾರು ಸಮಾರಂಭಕ್ಕೆ ಹೋಗಿರ್ತಾರೆ, ಅಲ್ಲಿ ಯಾರೋ ಕೆಮ್ತಾ ಇರ್ತದೆ, ಅವ್ರಿಗೆ ಇನ್ಫೆಕ್ಷನ್ ಗಾಳಿ ಸ್ಪ್ರೆಡ್ ಆಗುತ್ತೆ. ಆ ಗಾಳಿ ನೀವು ತಗೊಂಡಾಗ ಯಾರಿಗೆ ಬೇಕಾ ಬರಬಹುದು, ಬಟ್ ಈ ನಮ್ಮ ದೇಹದಕ್ಕೆ ಒಂದ್ ಸ್ವಲ್ಪ ಇಮ್ಯುನಿಟಿ ಪವರ್ ಅಂತ ಇರುತ್ತೆ. ಸೊ ನಮ್ ಇಮ್ಯುನಿಟಿ ಪವರ್ ಸ್ವಲ್ಪ ಚೆನ್ನಾಗಿದ್ರೆ ಅದು ನಮ್ಗೆ ನ್ಯೂಮೋನಿಯಾ ಬರದೇ ಇರಬಹುದು. ಬಟ್ ಮುಂಚೆ ಹೇಳದಂಗೆ ಡಯಾಬಿಟಿಸ್ ಇದ್ದವರು ಅಥವಾ ಇಮ್ಯುನೋ ಕಾಂಪ್ರಮೈಸ್ ಇದ್ದವರು, ಅವರಿಗೆ ಸ್ವಲ್ಪ ಇನ್ಫೆಕ್ಷನ್ ರಿಸ್ಕ್ ಸ್ವಲ್ಪ ಹೆಚ್ಚಿಗೆ ಆಗುತ್ತೆ.
0: ಇದರಿಂದ ಯಾವ ರೀತಿ ಕಾಂಪ್ಲಿಕೇಶನ್ಸ್ ಆಗುತ್ತೆ, ಯಾವ ರೀತಿ ಸಮಸ್ಯೆಗಳು ಹೆಚ್ಚಾಗುತ್ತೆ
1: ನೋಡಿ? ನಾವು ನ್ಯೂಮೋನಿಯಾ ಫಸ್ಟ್ ಡಿವೈಡ್ ಮಾಡ್ತೀವಿ. ಫಸ್ಟ್ ಇನಿಷಿಯಲಿ ನ್ಯೂಮೋನಿಯಾ ಸಿಂಪ್ಟಮ್ಸ್ ಬಂದಾಗ ನಿಮ್ಗೆ ಜ್ವರ, ಕೆಮ್ಮು, ಉಪ್ಸ ಆ ತರ ಎಲ್ಲ ಇದ್ದಾಗ ಸ್ಟಾರ್ಟಿಂಗ್ ಗೆ ನಾವು ಒಂದು ಎಕ್ಸ್ರೇ ಮಾಡಿಸ್ತೀವಿ, ಅಂದ್ರೆ ಕನ್ಫರ್ಮ್ ಮಾಡ್ಕೊಳ್ಲಿಕ್ಕೆ. ಅಂದ್ರೆ ಒಂದೇನಾದ್ರು ಗಟ್ಟಿ ಪ್ಯಾಚ್ ಅಂತೀನೋ, ಎಕ್ಸ್ರೇ ಒಳಗೆ ಈ ತರ ಪ್ಯಾಚ್ ಆದ್ರೆ ಬಂದ್ರೆ, ಸೊ ನಾವು ನ್ಯೂಮೋನಿಯಾ ಟ್ರೀಟ್ಮೆಂಟ್ ಯೂಶ್ವಲಿ ಆಂಟಿಬಯೋಟಿಕ್ಸ್ ಸ್ಟಾರ್ಟ್ ಮಾಡ್ಬಿಡ್ಬೋದು. ಇನಿಷಿಯಲಿ ನೀವು ಎಷ್ಟು ಬೇಗ ಇದಕ್ಕೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಿರೋ ಅಷ್ಟು ಬೇಗ ರೆಸ್ಪಾನ್ಸಸ್ ಚೆನ್ನಾಗಿ ಬರೋದು ಚಾನ್ಸಸ್ ಇರುತ್ತೆ. ಇಮ್ಯುನೋಕಾಂಪಿಟೆಂಟ್ ಅಂದ್ರೆ ಯಾರಿಗೆ ಇದು ಶುಗರ್ ಇಲ್ವಾ ಅಥವಾ ಥೈರಾಯ್ಡ್ ಅಥವಾ ಈ ತರ ಏನು ಇಲ್ದ, ಅವರಿಗೆ ರೆಸ್ಪಾನ್ಸ್ ಸ್ವಲ್ಪ ಬೇಗನೆ ಬರುತ್ತೆ. ಇನ್ನು ಯಾರಿಗೆ ಈ ಹೈ ರಿಸ್ಕ್ ಗ್ರೂಪ್ ಅಂತ ಏನು ಹೇಳಿದ್ರು, ಅವರಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಡ್ಯೂರೇಷನ್ ಸ್ವಲ್ಪ ಹೆಚ್ಚಿಗೆ ಆಗುತ್ತೆ, ಮತ್ತೆ ರೆಸ್ಪಾನ್ಸ್ ಸ್ವಲ್ಪ ಲೇಟ್ ಆಗಿ ಕಮ್ಮಿ ಆಗುತ್ತೆ. ಬಟ್ ಎಷ್ಟು ಬೇಗ ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಿರೋ ಅಷ್ಟು ಬೇಗ ಗುಣ ಆಗುತ್ತೆ. ಆಂಟಿಬಯೋಟಿಕ್ಸ್ ಇದಕ್ಕೆ ಬೇಕಾಗುತ್ತೆ. ಈಗ ಸಪೋಸ್ ನೀವು ಆಂಟಿಬಯೋಟಿಕ್ಸ್ ಹೇಳಿದಂಗೆ ತಗೊಂಡ್ಬಿಟ್ಟು, ಫಸ್ಟ್ ಒಂದ್ 5 ದಿನ ಆಂಟಿಬಯೋಟಿಕ್ ಬರ್ದಿರ್ತೀವಿ, ಒಂದ್ 2 ದಿನ ತಗೊಂಡ್ಬಿಟ್ಟು ಹಿಂಗೆ ಬಿಟ್ಬಿಡೋದು ಆರಾಮಾಯ್ತು ಅಂತ ಬಿಟ್ಬಿಡ್ತಾರೆ. ಈ ತರ ಏನಾಗುತ್ತೆ, ಆ ಬ್ಯಾಸಿಲೈ ಮತ್ತೆ ಪುನಃ ಮಲ್ಟಿಪ್ಲೈ ಆಗ್ಬಿಟ್ಟು ಕಾಂಪ್ಲಿಕೇಶನ್ಸ್ ಹೋಗೋದು ಚಾನ್ಸಸ್ ಏನೇನಾಗ್ಬೋದು ಕಾಂಪ್ಲಿಕೇಶನ್. ಈಗ ಇನ್ಫೆಕ್ಷನ್ ಶ್ವಾಸಕೋಶಕ್ಕೆ ಒಂದ್ ಕಡೆಯಿಂದ ಬೇರೆ ಪಕ್ಕದಲ್ಲಿರೋ ಶ್ವಾಸಕೋಶಕ್ಕೆ ಹರಡ್ತಾ ಬರಬಹುದು. ಅವಾಗ ಏನಾಗುತ್ತೆ, ಆಕ್ಸಿಜನ್ ಉತ್ಪತ್ತಿ ಮಾಡೋದು ಕಡಿಮೆ ಆಗುತ್ತೆ. ಸೊ ಉಸಿರಾಟದ ತೊಂದರೆ ಅವರಿಗೆ ಹೆಚ್ಚಿಗೆ ಆಗ್ಬೋದು. ಬಹಳ ಹೆಚ್ಚಿಗೆ ಆದ್ರೆ ಅಂದ್ರೆ ಅವ್ರ ನಾರ್ಮಲ್ ಆಕ್ಸಿಜನ್ ಮೇಂಟೈನ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ನಾವು ಸಪ್ಲಿಮೆಂಟಲ್ ಆಕ್ಸಿಜನ್ ಕೊಡ್ಬೇಕಾಗತ್ತೆ, ಅಂದ್ರೆ ಎಕ್ಸ್ಟ್ರಾ ಆಕ್ಸಿಜನೇಷನ್ ಕೊಡ್ಬೇಕಾಗತ್ತೆ. ಅದಕ್ಕಿಂತ ಇನ್ನು ಬಹಳ ಆಕ್ಸಿಜನ್ ಕೊಟ್ಟ ಮೇಲೂ ಕೂಡ ಇನ್ನು ಇಂಪ್ರೂವ್ಮೆಂಟ್ ಆಗಿಲ್ಲ, ನಾವು ವೆಂಟಿಲೇಟರ್ ಮೇಲೆ ಹಾಕ್ಬೇಕಾಗತ್ತೆ. ಒಂದು ಎರಡನೇನಾಗ್ಬೋದು, ಅದು ಬ್ಲಡ್ ಮುಖಾಂತರ ಸ್ಪ್ರೆಡ್ ಆಗ್ಬೋದು. ಅದಕ್ಕೆ ನಾವು ಸೆಪ್ಸಿಸ್ ಅಂತ ಅಂತೀವಿ. ಅಂದ್ರೆ ನಿಮ್ಮ ಇನ್ಫೆಕ್ಷನ್ ಯಾವಾಗ ಬ್ಲಡ್ ಹರಡುತ್ತೋ ಅವಾಗ ಸೆಪ್ಸಿಸ್ ಆಗೋ ಚಾನ್ಸಸ್ ಇತ್ತು. ಅವಾಗ ಏನಾಗ್ಬೋದು, ಬಿಪಿ ಎಲ್ಲ ಕಡಿಮೆ ಆಗ್ಬೋದು, ಬಿಪಿ ಮೇಂಟೈನ್ ಆಗದೇ ಇರ್ಬೋದು, ಅದು ಬ್ರೈನ್ಗೆ ಏನಾದ್ರು ಸ್ಪ್ರೆಡ್ ಆದ್ರೆ ಕನ್ಫ್ಯೂಷನ್ ಈ ತರ ತೊಂದರೆಗಳು ಆಗ್ಬಹುದು. ಸೊ ಒಂದ್ಸಲ ಅಪ್ಲಿಕೇಶನ್ ಕಡೆ ಹೋದಾಗ ನಮ್ಗೆ ಏನಾಗತ್ತೆ ಅಂದ್ರೆ ಮಾರ್ಟಲಿಟಿ ರಿಸ್ಕ್ ಅಂದ್ರೆ ಸಾವಿನ ಪ್ರಮಾಣ ಹೆಚ್ಚಿಗೆ ಆಗುತ್ತೆ. ಇನಿಷಿಯಲಿ ಸ್ಟಾರ್ಟಿಂಗ್

0: ಹೆಚ್ಚಿಗೆ ಆಗತ್ತೆ, ಸೆಕೆಂಡ್ ನಿಮ್ದು ಸಾವಿನ ಪ್ರಮಾಣನು ಹೆಚ್ಚಿಗೆ ಆಗೋ ಚಾನ್ಸಸ್ ಇರುತ್ತೆ.
1: ಹಾಸ್ಪಿಟಲೈಸೇಷನ್ ಅಂತ ಹೇಳಿದ್ರೆ ಅದು ಯಾವ ಹಂತದಲ್ಲಿ ಮಾಡಬೇಕಾಗುತ್ತೆ?
0: ಇನಿಷಿಯಲ್ ನಾವು ಇದ್ದಾಗ ಅಂದ್ರೆ ಅವ್ರ ಬಿ ಎಲ್ಲ ಚೆನ್ನಾಗಿದ್ದು ಉಸಿರಾಟ ರೇಟ್ ಸ್ವಲ್ಪ ಕಮ್ಮಿ ಇದ್ದಾಗ ಜಸ್ಟ್ ಸ್ವಲ್ಪ ಮಿನಿಮಲ್ ಇದ್ದಾಗ ನಾವು ಮನೇಲಿ ಟ್ರೀಟ್ಮೆಂಟ್ ಕೊಡಬಹುದು. ಬಟ್ ಒಂದ್ಸರಿ ಅವ್ರ ಆಕ್ಸಿಜನ್ ಮೇಂಟೈನ್ ಆಗ್ತಾ ಇಲ್ಲ, ನಾರ್ಮಲಿ ಎಷ್ಟು ಮಿನಿಮಮ್ ಮೇಂಟೈನ್ ಆಗ್ತಾ ಇಲ್ಲ, ಅಥವಾ ಬಿ ಪಿ ಕಡಿಮೆ ಆಗ್ತಾ ಇದೆ, ಅಥವಾ ಫಾಸ್ಟ್ ಆಗಿ ಪ್ರೋಗ್ರೆಸ್ ಆಗ್ತಾ ಇದೆ, ಒಂದೇ ಕಡೆ ಇದ್ರ ದಿನದ ಎಕ್ಸ್ರೇ ಮಾಡಿದಾಗ ಪ್ರೋಗ್ರೆಷನ್ ಫಾಸ್ಟ್ ಆಗಿ ಆಗ್ತಾ ಇದೆ, ಅಂತವ್ರಿಗೆ ನಾವು ಅಟ್ಲೀಸ್ಟ್ ಅಬ್ಸರ್ವೇಷನ್ ಮಾಡ್ಬೇಕಾಗುತ್ತೆ. ಕಾರಣ ಒಂದೇ, ಒಂದು ಅವ್ರು ಹೇಗಿದಾರೆ ಅಂತ ನಮ್ಗೆ ನೋಡ್ಲಿಕ್ಕೆ ಆಗುತ್ತೆ. ಕಾಂಪ್ಲಿಕೇಶನ್ ಆಗ್ತಾ ಇದ ತಕ್ಷಣ ನಾವು ಅದಕ್ಕೆ ಪ್ರಿಕಾಷನ್ಸ್ ತಗೋಬಹುದು, ಅಥವಾ ಆಂಟಿಬಯೋಟಿಕ್ಸ್ ಅನ್ನು ಚೇಂಜ್ ಮಾಡ್ಬೇಕಾಗತ್ತೆ. ಸೊ ಹಾಸ್ಪಿಟಲ್ ಆಗೋ ಪೇಷಂಟ್ಸ್ ನಾವು ಯೂಶುವಲಿ ಏನ್ ಮಾಡ್ತೀವಿ, ಬ್ಲಡ್ ಕಲ್ಚರ್, ಕಫ ಪರೀಕ್ಷೆ ಅದೆಲ್ಲ ಮಾಡಿರ್ತೀವಿ. ಯಾಕಂದ್ರೆ ನಾವು ಕಫ ಕಲ್ಚರ್ ಗ್ರೋ ಆಗತ್ತಂಗ ವೇಟ್ ಮಾಡ್ಲಿಕ್ಕೆ ಆಗಂಗಿಲ್ಲ, ಯಾಕಂದ್ರೆ ಫಾಸ್ಟ್ ಆಗಿ ಪ್ರೋಗ್ರೆಸ್ ಆಗ್ತಾ ಇರತ್ತೆ ಕಾಯಿಲೆ. ಸೊ ಮುಂಚೆ ನಾವು ಎಂಪರಿಕ್ ನಾರ್ಮಲಿ ಚೆನ್ನಾಗಿ ನೋಡ್ತಾ ಇರ್ತೀವಿ. ಸೊ ಕಾಮನ್ ಆಂಟಿಬಯೋಟಿಕ್ಸ್ ನಾವು ಯೂಶುವಲಿ ಪ್ರಿಸ್ಕ್ರೈಬ್ ಮಾಡಿರ್ತೀವಿ, ಅದು ಗ್ರೋ ಆದ್ಮೇಲೆ ಏನಾದ್ರು ಆಂಟಿಬಯೋಟಿಕ್ಸ್ ಚೇಂಜ್ ಮಾಡದಿದ್ರೆ ಆ ಕಫ ಪರೀಕ್ಷೆ ಅಥವಾ ಬ್ಲಡ್ ಕಲ್ಚರ್ ಮುಖಾಂತರ ನೋಡ್ಕೊಂಡ್ಬಿಟ್ಟು ಅದನ್ನ ಚೇಂಜ್ ಮಾಡ್ಲಿಕ್ಕೆ ಆಗುತ್ತೆ.
1: ಅಂದ್ರೆ ಒಟ್ಟಾರೆ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಇದ್ರದ್ದು?
0: ನೋಡಿ, ಯೂಶುವಲಿ ಈ ನಿಮೋನಿಯಾ ಟ್ರೀಟ್ಮೆಂಟ್ ಶಾರ್ಟ್ ಡ್ಯೂರೇಷನ್ ಟ್ರೀಟ್ಮೆಂಟ್, ಏನು ಬಹಳ ದಿನ ತಗೊಳ್ಳೋ ಪ್ರಸಂಗ ಏನು ಇರಂಗಿಲ್ಲ, ಶಾರ್ಟ್ ಡ್ಯೂರೇಷನ್ ಇರುತ್ತೆ. ಇನಿಷಿಯಲ್ ಫೇಸ್ ಆದ್ರೆ ಯೂಶುವಲಿ 5 ಡೇಸ್ ಒಳಗಡೆ ಕಡಿಮೆ ಆಗಬಹುದು, ಇನ್ನು ಸ್ವಲ್ಪ ಸಿವಿಯರ್ ಆದ್ರೆ ಅರೌಂಡ್ 2 ವೀಕ್ಸ್ ತಂಗ ಟ್ರೀಟ್ಮೆಂಟ್ ಬೇಕಾಗಬಹುದು. ಬಟ್ ಈ ಹೈ ರಿಸ್ಕ್ ಕಾಂಪ್ಲಿಕೇಶನ್ಸ್ ಇರ್ತಾವಲ್ಲ, ಅಂದ್ರೆ ನಿಮ್ ಶುಗರ್ ಇದ್ದವ್ರಿಗೆ, ಅವ್ರಿಗೆ ಏನಾಗುತ್ತೆ ರೆಸ್ಪಾನ್ಸ್ ಅಷ್ಟು ಫಾಸ್ಟ್ ಆಗಿ ಬರದೇ ಇರಬಹುದು. ಸೊ ಕಾಂಪ್ಲಿಕೇಷನ್ ಯೂಶುವಲಿ ಹೇಳದಂಗೆ ಸ್ವಲ್ಪ ಜನಕ್ಕೆ ವೆಂಟಿಲೇಟರ್ ಮೇಲೆ ಹಾಕಿದಾಗ, ಸೊ ವೆಂಟಿಲೇಟರ್ ಹಾಕಿದಾಗ ವೆಂಟಿಲೇಟರ್ ಪ್ರಾಬ್ಲಮ್ಸ್ ಬರ್ತವೆ. ಸೊ ಬಹಳ ದಿನ ವೆಂಟಿಲೇಟರ್ ಹಾಕಿದ್ರು ಅದರಿಂದ ನಿಮೋನಿಯಾ ಆಗೋ ಚಾನ್ಸಸ್ ಇರುತ್ತೆ, ವೆಂಟಿಲೇಟರ್ ಸಿಟೆಡ್ ನಿಮೋನಿಯಾ ಅಂತೀವಿ. ಸೊ ಒಂದ್ಸರಿ ಆತರ ವೆಂಟಿಲೇಟರ್ ನಿಮೋನಿಯಾ ಎಲ್ಲ ಆದ್ರೆ ಟೇನು ಹೇಳಿಕ್ ಆಗಂಗಿಲ್ಲ, ಎಷ್ಟು ದಿನ ಆಗತ್ತೆ ಅಂತ ಹೇಳಕ್ ಆಗಂಗಿಲ್ಲ, ಅದಕ್ಕೆ ಆಂಟಿಬಯೋಟಿಕ್ಸ್ ಚೇಂಜ್ ಆಗ್ತಾ ಇರುತ್ತೆ. ಇನ್ನು ಸ್ವಲ್ಪ ಜನಕ್ಕೆ ಏನಾಗ್ಬೋದು, ನೀರೆಲ್ಲ ತುಂಬ್ತಾ ಇರಬಹುದು, ಅದಕ್ಕೆ ನಾವು ಎಂಪೈಮಾ ಅಂತೀವಿ, ಅದು ಕಾಂಪ್ಲಿಕೇಟೆಡ್ ಪ್ಲೂರೋಫ್ಯೂಷನ್ ಅಂತೀವಿ. ಅವಾಗ ಏನ ಮಾಡೋದು, ಅದು ಟ್ಯೂಬ್ ನೀರೆಲ್ಲ ತೆಗಿಬೇಕಾಗತ್ತೆ, ಒಂದು ಸಣ್ಣ ಒಂದು ಟ್ಯೂಬ್ ಹಾಕ್ಬಿಟ್ಟು ನೀರೆಲ್ಲ ತೆಗಿಬೇಕಾಗತ್ತೆ. ಸೊ ಇದ ಡಿಪೆಂಡ್, ಹಾಸ್ಪಿಟಲೈಸೇಷನ್ ಎಲ್ಲ ಡಿಪೆಂಡ್ ಆಗೋದು ಯಾವ ಸ್ಟೇಜ್ ಗೆ ಬಂದಿದ್ದಾರೆ, ಅವ್ರು ಎಷ್ಟು ಕಾಂಪ್ಲಿಕೇಶನ್ಸ್ ಏನ್ ಡೆವಲಪ್ ಆಗಿದೆ ಅದನ್ನು ಡಿಪೆಂಡ್ ಆಗುತ್ತೆ.
1: ಮತ್ತೆ ಇದು ಈ ನ್ಯೂಮೋನಿಯಾ ಬರದ ಹಾಗೆ ತಡೀಲಿಕ್ಕೆ ಯಾವೆಲ್ಲ ಪೂರ್ವ ತಯಾರಿಗಳನ್ನು ಮಾಡ್ಕೋಬಹುದು ನಾವು?
0: ನೋಡಿ, ನಿಮೋನಿಯಾ ಯಾರಿಗೆ ಬೇಕಾ ಬರ್ಬೋದು. ಸೊ ನಮ್ಗೆ ಬರಬಾರ್ದು ಅಂತ ಏನೋ ಹೇಳಕ್ ಆಗಿಲ್ಲ, ಯಾಕಂದ್ರೆ ನಾವು ಗಾಡಿಯಲ್ಲಿ ಉಸಿರಾಡ್ತಾ ಇರ್ತೀವಿ, ಯಾರಿಂದ ಒಬ್ರಿಗೆ ಸ್ಪ್ರೆಡ್ ಆಗುತ್ತೆ ಅಂತ ಹೇಳೋದು ಬಹಳ ಕಷ್ಟ ಆಗುತ್ತೆ. ಬಟ್ ಪರ್ಟಿಕ್ಯುಲರ್ಲಿ ಹೈ ರಿಸ್ಕ್ ಗ್ರೂಪ್ ಅವ್ರಿಗೆ ಸ್ವಲ್ಪ ಪ್ರಿಕಾಷನ್ಸ್ ತಗೊಂಡು ಇಂಪಾರ್ಟೆಂಟ್ ಇರುತ್ತೆ. ಹೈ ರಿಸ್ಕ್ ಈಗ ಸಪೋಸ್ ಈಗ ಡಯಾಬಿಟಿಸ್ ಇರಲಿ, ಅಥವಾ ಹೈ ರಿಸ್ಕ್ ಇವನ್ ಎಚ್ ಐ ವಿ ಪೇಷಂಟ್, ಇಂಥವರೆಲ್ಲ ಕ್ರೌಡೆಡ್ ಪ್ಲೇಸಸ್ ಗೆ ಆದಷ್ಟು ಅವಾಯ್ಡ್ ಮಾಡಿ ಅಂತೀವಿ, ಯಾಕಂದ್ರೆ ಆ ಇನ್ಫೆಕ್ಷನ್ ರಿಸ್ಕ್ ಸ್ವಲ್ಪ ಹೆಚ್ಚಿಗೆ ಇರುತ್ತೆ. ಆಮೇಲೆ ಯಾರಾದ್ರೂ ಬಹಳ ಕೆಮ್ತಾ ಇದ್ರೆ ಅದು ಸ್ಪ್ರೆಡ್ ಆಗಬಾರ್ದು, ಅಟ್ ಲೀಸ್ಟ್ ಬಾಯಲ್ಲಿ ಖರ್ಚಿಫ್ ಇಟ್ಕೊಂಡು ಕೆಮ್ಲಿಕ್ಕೆ ಹೇಳ್ತೀವಿ. ಮೇನ್ ಇಂಪಾರ್ಟೆಂಟ್ ಯಾರಿಗೆ ನಿಮೋನಿಯಾ ಆಗಿದೆಯೋ ಅವ್ರು ಆದಷ್ಟು ಬೇಗ ಟ್ರೀಟ್ಮೆಂಟ್ ತಗೊಳ್ಳೋದು ಉತ್ತಮ, ಯಾಕೆ ಒಂದ್ ಸೈಡ್ ಟ್ರೀಟ್ಮೆಂಟ್ ತಗೊಂಡ್ಬಿಟ್ಟ ಬ್ಯಾಕ್ಟೀರಿಯಾ ಲೋಡ್ ಕಮ್ಮಿ ಆದಾಗ ಸ್ಪ್ರೆಡ್ ಆಗೋ ಚಾನ್ಸಸ್ ಬಹಳ ಕಡಿಮೆ ಆಗ್ಬಿಡುತ್ತೆ. ಸೊ ಟಾರ್ಗೆಟ್ ಮಾಡೋಕೆ ಎಷ್ಟು ಫಾಸ್ಟ್ ಆಗಿ ಅಷ್ಟು ಟ್ರೀಟ್ ಮಾಡ್ಲಿಕ್ಕೆ ಅಷ್ಟು ಬೇಗ ಟ್ರೀಟ್ಮೆಂಟ್ ಮಾಡಿದ್ರೆ ಉತ್ತಮ.
1: ಮತ್ತೊಂದು ಸಾಮಾನ್ಯವಾಗಿ ಜನರಲ್ಲೇ ಗೊಂದಲ ಇರುತ್ತೆ, ನಮಗೆ ಕೆಮ್ತಾ ಇರ್ತಾರೆ, ಅದು ನ್ಯೂಮೋನಿಯಾ ಅಥವಾ ಬೇರೆ ಏನೋ. ಸೊ ಯಾವಾಗ ಅದು ಹೇಳ್ತಾರೆ ವೆನ್ ಟು ಸಿ ಎ ಡಾಕ್ಟರ್ ಅಂತ, ಸೊ ಯಾವಾಗ ಡಾಕ್ಟರ್ ನ ಕಾಣ್ಬೇಕು ಅವರು?
0: ನೋಡಿ, ನಾರ್ಮಲ್ ರುಟೀನ್ ಕೆಮ್ಮಗೂ ಇದಕ್ಕೂ ಡಿಫ್ರೆನ್ಸ್ ಗೊತ್ತೇ ಆಗುತ್ತೆ, ಯಾಕಂದ್ರೆ ಫಸ್ಟ್ ಫೀವರ್ ಇರುತ್ತೆ, ಎಲ್ಲದಕ್ಕೂ ಫೀವರ್ ಜ್ವರ ಇರಲೇಬೇಕಂತೇನಿಲ್ಲ. ಸೊ ಫೀವರ್ ಇರುತ್ತೆ ಅಥವಾ ಚೆಸ್ಟ್ ಪೇನ್ ಸ್ಟಾರ್ಟ್ ಆಗಿರುತ್ತೆ, ಉಸಿರಾಡ್ಲಿಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಸೊ ಈ ತರ ಇದ್ದಾಗ ಓವರ್ ದ ಕೌಂಟರ್ ಮೆಡಿಸಿನ್ಸ್ ತಗೊಂಡೇನೆ, ಇದು ಯಾವುದೇ ಇರಲಿ ಸಿಂಪ್ಟಮ್ ಸ್ಟಾರ್ಟ್ ಇನಿಷಿಯಲ್ ಇದ್ದಾಗ ಓವರ್ ದ ಕೌಂಟರ್ ಹೋಗಿ ಓ ಬರೀ ಜ್ವರ ಇದೆ ಅಂತ ಹೇಳಿ ನಾವು ನೋಡ್ತೀವಿ, ಇಲ್ಲಿ ಮೆಡಿಕಲ್ ಶಾಪಿಗೆ ಹೋಗ್ತಾರೆ ಜ್ವರ ಮಾತ್ರೆ ತಗೊಂಡಿರ್ತಾರೆ, ಆ ಥರ ಮಾಡಿಬಿಡಿ. ಯಾಕಂದ್ರೆ ಆಲ್ರೆಡಿ ತಿಳಿಸ್ದಂಗೆ ಎಷ್ಟು ಬೇಗ ಟ್ರೀಟ್ಮೆಂಟ್ ಕೊಡ್ತಿರೋ ಅಷ್ಟು ಬೇಗ ಒಳ್ಳೆ. ಸೊ ಆದಷ್ಟು ಬೇಗ ಹತ್ತಿರ ಯಾರೋ ಡಾಕ್ಟರ್ ಅಲ್ಲಿ ಹೋಗಿ ಭೇಟಿಯಾಗಿ, ಸೊ ಅಟ್ಲೀಸ್ಟ್ ನೀವು ಎಕ್ಸ್ರೇ ಆದ್ರೆ ಮಾಡಿದ್ರೆ ಆ ನಿಮೋನಿಯಾ ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ. ಸೊ ಇನ್ ಕೇಸ್ ನಿಮೋನಿಯಾನು ಇಲ್ಲ ಅಂತಂದ್ರೆ ಬಾಕಿ ಯಾವ ತರ ತೊಂದರೆ ಇದೆ ನೋಡ್ಕೊಂಡ್ಬಿಟ್ಟು ಅದ್ರ ತಕ್ಕಂಗೆ ಟ್ರೀಟ್ಮೆಂಟ್ ಮಾಡಬಹುದು.
1: ಡಾಕ್ಟರ್, ಹಾಗೆ ನೀವು ಇದರ ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತಾ, ಆಂಟಿಬಯೋಟಿಕ್ ಬಗ್ಗೆ ಹೇಳಿದ್ರೆ ಇದು ಆಂಟಿಬಯೋಟಿಕ್ ಅಷ್ಟೇ ಸಾಕು ಅಥವಾ ಏನಾದ್ರೂ ಮೆಥಡ್ ಇರುತ್ತೆ ಇದಕ್ಕೆ?
0: ನಿಮೋನಿಯಾ ಯೂಶುವಲಿ ಆಂಟಿಬಯೋಟಿಕ್ಸ್ ಕೊಟ್ಟೇ ಕೊಡ್ತೀವಿ, ಡಿಪೆಂಡ್ಸ್ ಟೈಪ್ ಆಫ್ ಆಂಟಿಬಯೋಟಿಕ್ಸ್ ಎಲ್ಲ ಡಿಪೆಂಡ್, ಅಂದ್ರೆ ಕಲ್ಚರ್ ಏನ್ ಗ್ರೋ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ ಕೇಸ್ ನಾವು ಪೇಷಂಟ್ ಒಂದ್ ಕಡೆ ಆಂಟಿಬಯೋಟಿಕ್ ರೆಸ್ಪಾಂಡ್ ಆಗಿಲ್ಲ ಅಂದ್ರೆ ಬೇರೆ ತರ ಆಂಟಿಬಯೋಟಿಕ್ ಗೆ ಹೋಗ್ಬೇಕಾಗತ್ತೆ. ನಾವು ಹಿಂಗ್ ನೋಡ್ತೀವಿ ಅಂದ್ರೆ ಒಂದ್ಸತಿ ಎಷ್ಟೇ ಆಂಟಿಬಯೋಟಿಕ್ಸ್ ಕೊಟ್ಟು ರೆಸ್ಪಾಂಡ್ ಆಗಂಗಿಲ್ಲ ಸ್ವಲ್ಪ ಜನಕ್ಕೆ, ಅವಾಗ ಏನೋ ಕಾಂಪ್ಲಿಕೇಶನ್ಸ್ ಡೆವಲಪ್ ಆಗಿದೆ ಅಂತ ನೋಡ್ಬೇಕಾಗತ್ತೆ. ಯಾಕಂದ್ರೆ ಸ್ವಲ್ಪ ಜನ ನಿಮೋನಿಯಾ ಆದಾಗ ಪ್ಲೂರಲ್ ಎಫ್ಯೂಷನ್ ಅಂದ್ರೆ ನೀರ್ ತುಂಬಿಕೊಳ್ತಾ ಇರುತ್ತೆ, ಅದಕ್ಕೆ ನಾವು ಕಾಂಪ್ಲಿಕೇಟೆಡ್ ಪ್ಲೂರಲ್ ಎಫ್ಯೂಷನ್ ಅಂತ ಎಂಪೈಮ್ ಅಂತ ಕೀ ತರ ಆಗಿದೆ ಅಂತ ಮೊದಲು ಕನ್ಫರ್ಮ್ ಮಾಡ್ಬೇಕಾಗತ್ತೆ. ಅದು ಐದಾರು ಎಕ್ಸ್ರೇ ಇಂದ ಮಾಡಿಸಬಹುದು ಅಥವಾ ಅಲ್ಟ್ರಾಸೌಂಡ್ ಅಂತ ಮಾಡ್ತೀವಿ ನಾವು. ಸಿಂಪಲ್ ಬರೀ ನೀರ್ ಅಷ್ಟೇ ಇದ್ರೆ ಸಿಂಪಲ್ ಟ್ಯಾಪಿಂಗ್ ಅಂತ ಮಾಡ್ತೀವಿ, ಅಂದ್ರೆ ನೀರ್ ತೆಗೆದ್ಬಿಟ್ರೆ ಸಾಕಾಗತ್ತೆ. ಬಟ್ ಅದು ನಾವು ಇನಿಷಿಯಲಿ ಆ ನೀರನ್ನ ಹಂಗೆ ನಾವು ತೆಗೆದೇ ಹೋಗ್ಬಿಟ್ರೆ ಅದು ಗಟ್ಟಿ ಆಗ್ತಾ ಹೋಗ್ಬಿಡುತ್ತೆ, ಗಟ್ಟಿ ಆದಷ್ಟು ಏನಾಗುತ್ತೆ ಬರೀ ಸಿಂಪಲ್ ಇದು ಮಾಡ್ಲಿಕ್ಕೆ ಆಗಂಗಿಲ್ಲ, ಅವಾಗ ನಾವು ಅಟ್ಲೀಸ್ಟ್ ಟ್ಯೂಬ್ ಹಾಕ್ಬಿಟ್ಟು ಏನೇನು ಕಲೆಕ್ಷನ್ ಆಗಿದೆ ಎಲ್ಲ ತೆಗಿಬೇಕಾಗತ್ತೆ. ಸೊ ಇದು ಆದಷ್ಟು ಬೇಗ ಮಾಡ್ಬೇಕು, ಯಾಕಂದ್ರೆ ಯಾವಾಗ ತನಕ ಈ ನೀರೆಲ್ಲ ಇರತ್ವ ಆಂಟಿಬಾಡಿ ಅಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇರಂಗಿಲ್ಲ. ಸೊ ಒಂದ್ಸಲ ನೀರ್ ತೆಗೆದ್ಮೇಲೆ ಆಂಟಿಬಾಡಿ ರೆಸ್ಪಾನ್ಸ್ ಕೂಡ ಇಂಪ್ರೂವ್ಮೆಂಟ್ ಆಗತ್ತೆ. ಕೀವ್ ತರ ಏನಾದ್ರೂ ಬಂದ್ರೆ ಡೆಫಿನೆಟ್ಲಿ ತೆಗಿಲೇಬೇಕು, ಮತ್ತೆ ಬೇರೆ ಆಪ್ಷನ್ ಇಲ್ಲ. ಯಾಕಂದ್ರೆ ಒಂದ್ಸಲ ಕೀವ್ ನಾವೇನಾದ್ರು ತೆಗ್ದಿಲ್ಲ ಅಂದ್ರೆ ಬರೀ ಆಂಟಿಬಯೋಟಿಕ್ ಅಷ್ಟೇ ಕೊಡ್ತಾ ಹೋಗಿ ಆ ಕೀವ್ ತೆಗ್ದಿಲ್ಲ ಅಂದ್ರೆ ಕೀವ್ ಗಟ್ಟಿ ಆಗ್ಬಿಡುತ್ತೆ. ಒಂದ್ಸಲ ಗಟ್ಟಿ ಆದ್ಮೇಲೆ ಆ ಜಾಗ ಲಂಗ್ಸ್ ಎಕ್ಸ್ಪಾಂಡ್ ಆಗಂಗೆ ಇಲ್ಲ, ಮತ್ತೆ ಸೋರ್ಸ್ ಆಫ್ ಇನ್ಫೆಕ್ಷನ್ ಮತ್ತೆ ಪುನಃ ಮತ್ತೆ ಪುನಃ

0: ನ್ಯುಮೋನಿಯಾ ಥರ ಆಗ್ಬೋದು, ಅಥವಾ ಆ ಗಟ್ಟಿಯಾಗಿ ತೆಗಿಬೇಕಂದ್ರೆ ಆಪರೇಷನ್ ತನಕ ಹೋಗ್ಬೋದು. ಸೊ ಒಂದ್ಸಲ ಸಿಂಪಲ್ ಇರೋದು ಅಷ್ಟು ಕಾಂಪ್ಲಿಕೇಟ್ ಮಾಡೋ ಅವಶ್ಯಕತೆ ಇಲ್ಲ, ಆದಷ್ಟು ಬೇಗ ನೀರು ಕಾಣಿಸಿ ತಕ್ಷಣ ತೆಗೆದ್ಬಿಟ್ಟು ಟ್ರೀಟ್ಮೆಂಟ್ಗೂ ಸಹಾಯ ಆಗುತ್ತೆ, ಮತ್ತು ಕಾಂಪ್ಲಿಕೇಶನ್ಸ್ ಹೋಗೋದನ್ನು ತಡೆಗಟ್ಬೋದು. ಸೊ ಇನಿಷಿಯಲಿ ನಾವು ಆಂಟಿಬಾಡೀಸ್ ಕೊಟ್ಟು ರೆಸ್ಪಾಂಡ್ ಆಗಿಲ್ಲ ಅಂದ್ರೆ ಫಸ್ಟ್ ಅಥವಾ ನೀರು ಇದೆಯಾ ಹೇಗೆ ಅಂತ ನೋಡ್ಕೊಂಡ್ಬಿಟ್ಟು ಅದನ್ನು ತೆಗೆದ್ರೆ ಒಳ್ಳೇದು.
1: ಹಾಗೆ ಈ ಸಾಮಾನ್ಯವಾಗಿ ಪೇಷಂಟ್ಗಳು ಅಥವಾ ಸರ್ ಜನರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಡಾಕ್ಟರ್ ಸಲಹೆ ಇಲ್ಲದೇ ಆಂಟಿಬಯೋಟಿಕ್ ಗಳನ್ನ ಬಳಸ್ತಾರೆ, ಇದನ್ನ ಅತಿಯಾಗಿ ಬಳಸೋದ್ರಿಂದ ಏನಾದರೂ ದುಷ್ಪರಿಣಾಮಗಳು ಉಂಟಾಗುತ್ತೆ?
0: ನೋಡಿ, ಈಗಿನ ಸುಮ್ಮನೆ ಒಂದ್ ಸಣ್ಣ ನೆಗೆದ್ರು ಆಂಟಿಬಯೋಟಿಕ್ಸ್ ತಗೊಂಡ್ಬಿಡ್ತಾರೆ, ಅದಕ್ಕೆ ಯೂಸ್ ಆಂಟಿಬಯೋಟಿಕ್ಸ್ ಅವಶ್ಯಕತೆ ಇರಂಗಿಲ್ಲ. ಸೊ ಏನೇ ಆದ್ರೂ ಓವರ್ ದ ಕೌಂಟರ್ ಹೋಗ್ತಾರೆ, ಜ್ವರ ಬಂತು ಈ ಆಂಟಿಬಯೋಟಿಕ್ಸ್, ಅಥವಾ ಮುಂಚೆ ಒಂದ್ ಡಾಕ್ಟರ್ ಬರೆದಿರ್ ಒಂದ್ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ, ಅದೇ ಸೇಮ್ ಆಂಟಿಬಯೋಟಿಕ್ಸ್ ತಗೊಂಡ್ತಾ ಹೋಗ್ಬಿಡ್ತಾರೆ. ಇದ್ರ ಪ್ರಾಬ್ಲಮ್ಸ್ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತವೆ, ಯಾಕಂದ್ರೆ ನಾವು ಯೂಶ್ವಲಿ ಸೈಕಲ್ ಮಾಡ್ಬೇಕಂತ ಆಂಟಿಬಯೋಟಿಕ್, ಒಂದೇ ಆಂಟಿಬಯೋಟಿಕ್ ಯೂಶ್ವಲಿ ಪ್ರತಿ ಸಲ ಕೊಡ್ತಾ ಇರಬಾರ್ದು. ಒಂದೇ ಆಂಟಿಬಯೋಟಿಕ್ ಒಂದ್ಸಲ ಕೊಟ್ಟ ಮೇಲೆ 3 ತಿಂಗಳಾದ್ರೂ ಗ್ಯಾಪ್ ಬಿಡಬೇಕಾಗತ್ತೆ. ನೀವೇನು ಪದೇ ಪದೇ ಅದೇ ಆಂಟಿಬಯೋಟಿಕ್ಸ್ ತಗೊಂಡ್ತಾ ಹೋದ್ರೆ ಅದನ್ನ ರೆಸಿಸ್ಟೆನ್ಸ್ ಡೆವಲಪ್ ಆಗ್ತವೆ. ಈಗ ಸಪೋಸ್ ನೋಡಿ, ಒಂದು 100 ಬ್ಯಾಕ್ಟೀರಿಯಾ ಇದಾವ ಅಂತ ಅನ್ಕೊಳ್ಳಿ. ಈಗ ಸೊ 100 ಬ್ಯಾಕ್ಟೀರಿಯಾ ಇದ್ದಾಗ 98 ಬ್ಯಾಕ್ಟೀರಿಯಾ ರೆಸ್ಪಾಂಡ್ ಆಗುತ್ತೆ, 2 ಬ್ಯಾಕ್ಟೀರಿಯಾ ರೆಸ್ಪಾಂಡ್ ಆಗದೆ ಇರಬಹುದು. ಸೊ ನಾವು ಆಂಟಿಬಯೋಟಿಕ್ಸ್ ಇನಿಷಿಯಲಿ ಕೊಟ್ಟಾಗ ಏನಾಗಬಹುದು, 98 ಸಾಯಬಹುದು, 2 ಹಂಗೆ ಉಳಿತು, ಅದು ರೆಸಿಸ್ಟೆಂಟ್ ಆರ್ಗಾನಿಸಮ್ಸ್ ಅಂತೀವಿ. ಸೊ ಅದು ಬೆಳೀತಾ ಬಂದಾಗ ಏನಾಗುತ್ತೆ, ಸೇಮ್ ಆಂಟಿಬಯೋಟಿಕ್ ಕೊಡ್ತಾ ಹೋದ್ರೆ ಅದು ರೆಸ್ಪಾಂಡ್ ಆಗಂಗಿಲ್ಲ, ಅದ್ರ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಮತ್ತೆ ಪುನಃ ನಾವು ಅದೇ ತರ ಆಂಟಿಬಯೋಟಿಕ್ಸ್ ಕೊಟ್ರೆ ರೆಸ್ಪಾಂಡ್ ಆಗದೆ ಇರಬಹುದು. ಸೊ ಅದಕ್ಕೆ ಆ ತರ ಇದ್ದಾಗ ನಾವು ಆಂಟಿಬಯೋಟಿಕ್ ಸೈಕಲ್ ಮಾಡ್ತಾ ಇರಬೇಕಾಗತ್ತೆ. ನೀವೇ ಮತ್ತೆ ಒಂದ್ಸಲಿ ಕೊಟ್ಟಿದೀವಿ ಅಂತ ಅದೇ ಸೇಮ್ ಆಂಟಿಬಯೋಟಿಕ್ ಪ್ರತಿ ಇದಕ್ಕೂ ಸೇಮ್ ತಗೊಂಡ್ತಾ ಹೋಗ್ಬೇಡಿ. ಒನ್ಸ್ ರೆಸಿಸ್ಟೆಂಟ್ ಆಗಿ ಆರ್ಗಾನಿಸಮ್ ಮತ್ತೆ ಬೇರೆ ಸ್ಪ್ರೆಡ್ ಆದ್ರೆ ಅವರಿಗೂ ಅಷ್ಟು ರೆಸಿಸ್ಟೆನ್ಸ್ ಆರ್ಗಾನಿಸಮ್ ಸ್ಪ್ರೆಡ್ ಆಗಿರುತ್ತೆ. ಸೊ ಮುಂಚೆ ಇರೋದು ಆಗಂಗೆ. ಸೊ ಯಾವುದೇ ನಿಮಗೆ ತೊಂದರೆ ಬಂದಾಗ ಕಲ್ಚರ್ ಮಾಡೋದು ಉತ್ತಮ. ಕಲ್ಚರ್ ಸೆನ್ಸಿಟಿವ್ ಅಂದ್ರೆ ಮೆಡಿಸಿನ್ಸ್ ರೆಸ್ಪಾಂಡ್ ಆಗ್ತಾವೋ ಇಲ್ಲ ಅಂತ ಮಾಡೋದು ಬಹಳ ಉತ್ತಮ. ಸೊ ಹಿಂಗೆ ಈಗ ಬೇಕಾಬಿಟ್ಟು ಆಂಟಿಬಯೋಟಿಕ್ಸ್ ಕೊಡ್ತಾ ಹೋಗ್ಬಿಟ್ರೆ ರೆಸಿಸ್ಟೆನ್ಸ್ ಆರ್ಗಾನಿಸಮ್ ಡೆವಲಪ್ ಆಗ್ತದೆ, ರೆಸಿಸ್ಟೆನ್ಸ್ ಆರ್ಗಾನಿಸಮ್ ಮತ್ತೆ ಅದೇ ಸ್ಪ್ರೆಡ್ ಆಗ್ತದೆ, ಮತ್ತೆ ಕಾಸ್ಟ್ ಕೂಡ ಸಿಕ್ಕಾಬಿಟ್ಟು ಹೈ ಆಗುತ್ತೆ. ಯಾಕಂದ್ರೆ ಇನಿಷಿಯಲಿ ಒಂದ್ ನ್ಯುಮೋನಿಯಾ ಸಿಂಪಲ್ ಟ್ಯಾಬ್ಲೆಟ್ಸ್ ಇಂದ ಕಡಿಮೆ ಆಗೋದು, ಈಗ IV ಇಂಜೆಕ್ಷನ್ ಮುಖಾಂತರ ಹೋಗ್ತಾ ಇರುತ್ತೆ, ಕಾಂಪ್ಲಿಕೇಶನ್ ರೇಟ್ ಹೆಚ್ಚಾಗ್ತಾರೆ. ಆದಷ್ಟು ಸಣ್ಣ ಪುಟ್ಟ ಇದಕ್ಕೆಲ್ಲ ಆಂಟಿಬಯೋಟಿಕ್ಸ್ ತಗೊಳ್ಳಿಕ್ ಹೋಗ್ಬೇಡಿ. ಜಸ್ಟ್ ನೆಗಡಿ ಸೀತಕ್ಕೆಲ್ಲ ಆಂಟಿಬಯೋಟಿಕ್ ಅವಶ್ಯಕತೆ ಇರಂಗಿಲ್ಲ. ಸೊ ಈ ತಗೊಂಡ್ರು ವೈದ್ಯರ ಬಳಿ ಹೋಗ್ಬಿಟ್ಟು ಅವ್ರ ಕನ್ಸೆಂಟ್ ತಗೊಂಡ್ಬಿಟ್ಟು ತಗೊಂಡ್ರೆ ಉತ್ತಮ.
1: ಹಾಗೆ ಬಹಳಷ್ಟು ಮಂದಿಗೆ ಧೂಮಪಾನ ಮಾಡುವಂತ ಅಭ್ಯಾಸ ಇರುತ್ತೆ, ಇದು ಎಷ್ಟು ರೀತಿ ದುಷ್ಪರಿಣಾಮ ಬೀಳುತ್ತೆ ನ್ಯೂಮೋನಿಯಾಗೆ?
0: ನೋಡಿ, ನಮ್ಮ ಆರ್ಗಾನಿಸಮ್ ಹೆಂಗಿರುತ್ತೆ ಅಂದ್ರೆ ಲಂಗ್ಸ್ ಎಷ್ಟು ಸ್ಟ್ರಾಂಗ್ ಇರುತ್ತೆ, ಅಲ್ಲಿ ಮ್ಯಾಕ್ರೋಫೇಜಸ್ ಅಂತ ಇರುತ್ತೆ, ನಾರ್ಮಲ್ ಮ್ಯಾಕ್ರೋಫೇಜಸ್ ಇರುತ್ತೆ. ಯಾವುದೇ ಬ್ಯಾಕ್ಟೀರಿಯಾ ಬಂದಾಗ ಅದು ನಮ್ ಕಡೆ ಡಿಫೆನ್ಸ್ ಮೆಕಾನಿಸಮ್, ಮ್ಯಾಕ್ರೋಫೇಜಸ್ ಆ ಆರ್ಗಾನಿಸಮ್ಸ್ ಅನ್ನು ತಿಂದ್ಬಿಟ್ಟು ನಮ್ಗೆ ನ್ಯೂಮೋನಿಯಾ ಆಗದೆ ಇರೋಂಗೆ ನೋಡ್ಕೋಬಹುದು. ಬಟ್ ಈ ಸ್ಮೋಕರ್ಸ್ ಏನಾಯ್ತು, ಮ್ಯಾಕ್ರೋಫೇಜಸ್ ಅಂದ್ರೆ ಡಿಫೆನ್ಸ್ ಮೆಕಾನಿಸಮ್ ಅದು ವೀಕ್ ಆಗಿರುತ್ತೆ. ಸೊ ಅದ್ರ ಕೆಲಸ ಅದು ಮಾಡದೇ ಇರಬಹುದು. ಸೊ ಒಂದು ಇಮ್ಯುನಿಟಿ ಕಮ್ಮಿ ಆಗುತ್ತೆ, ಮತ್ತೆ ಡಿಫೆನ್ಸ್ ಮೆಕಾನಿಸಮ್ ವೀಕ್ ಆಗಿರೋದ್ರಿಂದ ಮೋಕಸ್ ಒಳಗಡೆ ನಿಮ್ಗೆ ನ್ಯುಮೋನಿಯಾ ಬರೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ.
1: ಸೊ ಹಾಗೆ ಈಗ ಒಂದ್ಸರಿ ಕ್ಯೂರ್ ಆದ ನಂತರ ನ್ಯುಮೋನಿಯಾ ಮತ್ತೊಮ್ಮೆ ಮರುಕಳಿಸುವಂತ ಸಾಧ್ಯತೆ ಇರುತ್ತಾ?
0: ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಮತ್ತೆ ಪುನಃ ಅದೇ ಸೇಮ್ ಸ್ಟ್ರೇನ್ ಇಂದ ಬರದೇ ಇರಬಹುದು, ಬಟ್ ಬೇರೆ ಸ್ಟ್ರೇನ್ ಬರಬಹುದು, ಪುನಃ ಆಗದಿರಬಹುದು. ಮತ್ ಬೇರೆ ಪೇಷಂಟ್ ಇಂದ ಬೇರೆ ಆರ್ಗಾನಿಸಮ್ ಬಂದ್ರೆ ಆ ನ್ಯುಮೋನಿಯಾ ಬರಬಹುದು, ಬಟ್ ಸೇಮ್ ಇದರಿಂದ ಬರೋ ಚಾನ್ಸಸ್ ಸ್ವಲ್ಪ ಕಮ್ಮಿ.
1: ಹಾಗೆ ಕಡೆದಾಗಿ ಡಾಕ್ಟರ್, ಈ ಒಂದು ರೋಗಕ್ಕೆ ರೋಗ ನಿರೋಧಕ ಚುಚ್ಚುಮದ್ದು ಏನಾದ್ರೂ ಲಭ್ಯ ಇದೆಯಾ?
0: ನಾರ್ಮಲ್ ಪೇಷಂಟ್ಸ್ ಗೆ ನಾವು ಇದು ವ್ಯಾಕ್ಸಿನೇಷನ್ ಅಂತ ಏನಂತೀವೋ ಅದು ನಾರ್ಮಲ್ ಪೇಷಂಟ್ಸ್ ಗೆ ಎಲ್ಲರಿಗೂ ಕೊಡಂಗಿಲ್ಲ, ಬಟ್ ಹೈ ರಿಸ್ಕ್ ಪೇಷಂಟ್ಸ್ ಗೆ ಕೊಡ್ತೀವಿ. ಹೈ ರಿಸ್ಕ್ ಪೇಷಂಟ್ಸ್ ಅಂದ್ರೆ ಯಾರು ಇರ್ಬೋದು, ಈಗ ಸಪೋಸ್ COPD ಅಂದ್ರೆ ಧೂಮಪಾನ ಇದ್ರೆ ಸ್ಮೋಕರ್ಸ್ ಇದ್ದಾಗ ಅವರಿಗೆ ಸ್ವಲ್ಪ ಉಸಿರಾಟ ತೊಂದರೆ ಆಗ್ತದೆ COPD ಅಂತ ಅಂತೀವಿ, ಅವ್ರಿಗೆ ಕೊಡುವ. ಅಥವಾ ನಿಮ್ಗೆ ಡಯಾಬಿಟಿಸ್ ಇರ್ತಾರೆ, ಅಥವಾ ಕಿಡ್ನಿ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್ ಈ ತರ ತೊಂದರೆ ಇದ್ದವರಿಗೆ ನಮಗೆ ಮೋಸ್ಟ್ ಕಾಮನ್ ನಾವು 2 ಟ್ರೀಟ್ ಮಾಡ್ತೀವಿ, ಒಂದು ವೈರಲ್ ನ್ಯುಮೋನಿಯಾ ಟ್ರೀಟ್ ಮಾಡ್ತೀವಿ, ಮತ್ತೊಂದು ಬ್ಯಾಕ್ಟೀರಿಯಲ್ ನ್ಯುಮೋನಿಯಾಗೆ. ಸೊ ಯಾರಾದ್ರೂ ಒಂದು 65 ವರ್ಷಕ್ಕಿಂತ ಮೇಲಿದ್ದವರು ಅಥವಾ ಈ ಫ್ಯಾಕ್ಟರ್ಸ್ ಇದ್ದವರಿಗೆ ಒಂದು ನಿಮೋಕಾಕಲ್ ವ್ಯಾಕ್ಸಿನ್ ಅಂತ ಕೊಡ್ತೀವಿ, ಅದು 5 ವರ್ಷಕ್ಕೆ ಒಂದ್ಸರಿ ಕೊಡೋಕಾಗತ್ತೆ. ಸೊ ಆ ನಿಮೋಕಾಕ್ ಕಾಮನ್ ಆರ್ಗಾನಿಸಮ್ ಟಾರ್ಗೆಟ್ ಮಾಡ್ತಾರೆ, ನಿಮೋಕಾಕಲ್ ನ್ಯುಮೋನಿಯಾ ಮೋಸ್ಟ್ ಕಾಮನ್ ಆರ್ಗಾನಿಸಮ್ ಆಗಿದ್ರಿಂದ ಅದಕ್ಕೆ ಕಡಿಮೆ ಆಗ್ಲಿಕ್ಕೆ ನಿಮೋಕಾಕಲ್ ವ್ಯಾಕ್ಸಿನ್ ಅಂತ ಕೊಡ್ತೀವಿ. ಬಟ್ ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ಸ್ ಏನಾಗ್ತದೆ, ಪ್ರತಿ ವರ್ಷ ವೈರಸ್ ಚೇಂಜ್ ಆಗ್ತಾ ಇರತ್ತೆ. ಸೊ ಸೇಮ್ ಗ್ರೂಪ್ ಆಫ್ ಪೇಷಂಟ್ಸ್ ಅಂದ್ರೆ ಈಗ ಹೇಳಿದಂಗೆ ಈ ಕಾಂಪ್ಲಿಕೇಶನ್ಸ್ ಇದ್ದವರಿಗೆ ಪ್ರತಿ ವರ್ಷ ಈ ಚಳಿಗಾಲ ಶುರು ಆಗಿ ಮುಂಚೆ ಅವಾಗ ಇದು ಕೊಟ್ಟಾಗ ನಾವು ಆ ಕಾಂಪ್ಲಿಕೇಶನ್ಸ್ ಅನ್ನ ಅಥವಾ ಇನ್ಫೆಕ್ಷನ್ ಆಗೋ ಸ್ವಲ್ಪ ಮಟ್ಟಿಗೆ ತಡಿಬಹುದು. ಅದಕ್ಕಾಗಿ ಈ ಹೈ ರಿಸ್ಕ್ ಗ್ರೂಪ್ ಇದ್ದವರಿಗೆ ನಾವು ವ್ಯಾಕ್ಸಿನೇಷನ್ಸ್ ಕೊಡ್ತೀವಿ, ನಾರ್ಮಲ್ ಇದ್ದವರಿಗೆ ಕೊಡಂಗಿಲ್ಲ.
1: ಈ ವ್ಯಾಕ್ಸಿನೇಷನ್ ಇಂದ ಏನಾದ್ರೂ ದುಷ್ಪರಿಣಾಮ ಅಥವಾ ಅಡ್ಡ ಪರಿಣಾಮಗಳು ಏನಾದ್ರೂ ಆಗುವಂತ ಸಾಧ್ಯತೆ ಇದೆಯಾ?
0: ಬಹಳ.
1: ಧನ್ಯವಾದಗಳು ಡಾಕ್ಟರ್, ಇಷ್ಟೊತ್ತು ನಮಗೆ ನ್ಯುಮೋನಿಯಾ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನೀಡಿದ್ರಿ. ಕೇಳುಗರ ಪರವಾಗಿ ತಮಗೆ ಧನ್ಯವಾದ.
2: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿ ENT ವಿಭಾಗದಲ್ಲಿ ತಜ್ಞ ವೈದ್ಯಾಗಿ ಡಾಕ್ಟರ್ ಸ್ಮಿತಾ TM ಅವರಿದ್ದಾರೆ. ನಮಸ್ಕಾರ ಡಾಕ್ಟರ್.
3: ನಮಸ್ಕಾರ
2: ಡಾಕ್ಟರ್. ಇವತ್ತು ನಮ್ಮ ಕೇಳುಗರಿಗೆ ಈ ಚಳಿಗಾಲ ಮತ್ತು ಮಳೆಗಾಲಕ್ಕೆ ಸಂಬಂಧಿಸಿದಂತೆ ENT ನಮ್ಮ ಕಿವಿ ಮೂಗು ಮತ್ತೆ ಗಂಟ್ಲು ಇದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯ ಒಂದು ಸಾಮಾನ್ಯವಾದ ತೊಂದರೆಗಳು ಕಂಡು ಬರ್ತವೆ ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು. ಈಗ ಮೊಟ್ಟ ಮೊದಲನೇದಾಗಿ ನಮ್ಮ ಕಿವಿಗಳಿಗೆ ಯಾವ ರೀತಿ ತೊಂದರೆಗಳು ಈ ಒಂದು ಸಮಯದಲ್ಲಿ ಕಂಡು ಬರ್ತವೆ?
3: ಕಿವಿಗಳಿಗೆ ಅಂದ್ರೆ ಕಿವಿಯಿಂದ ಮೂಗಿಗೆ ಒಂದ್ ಕನೆಕ್ಷನ್ ಇರುತ್ತೆ ಆಕ್ಚುಲಿ. ಸೊ ಯೂಶಲಿ ಈ ಕಾಲದಲ್ಲಿ ಏನಾಗತ್ತೆ ಅಂತಂದ್ರೆ ನೆಗಡಿ ಆಗೋಂಥದ್ದು ಮತ್ತೆ ಗಂಟು ಬರೋಂಥದ್ದು ಜಾಸ್ತಿ ಇರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಮೂಗಿಂದ ಕಿವಿಗೆ ಕನೆಕ್ಟ್ ಆಗಿರುತ್ತಲ್ಲ ಯುಸ್ಟೇಷಿಯನ್ ಟ್ಯೂಬ್ ಅಂತ ಅಂತೀವಲ್ಲ, ಸೊ ಅದರಿಂದ ಕಿವಿ ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಎಷ್ಟೊಂದ್ಸಲ. ಅಂದ್ರೆ ಕಿವಿ ಒಳಗಡೆ ನೀರು ತುಂಬ್ಕೊಬಹುದು, ಅಥವಾ ಇನ್ನೊಂದು ಆಟೋಮೈಕೋಸಿಸ್ ಅಂತ ಹೇಳ್ತೀವಿ, ನಮಗ್ ತುಂಬಾ ಬಡ್ಸ್ ಯೂಸ್ ಮಾಡೋ ಅಭ್ಯಾಸ ಇರುತ್ತೆ, ಅಥವಾ ನಾವಿರ ಇದರಲ್ಲಿ ಇದು ಹ್ಯುಮಿಡಿಟಿ ಜಾಸ್ತಿ ಇರೋದ್ರಿಂದ ನದಿ ಎಲ್ಲ ಹರಿಯೋದ್ರಿಂದ ನಮಗೆ ಫಂಗಲ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಕಿವಿನಲ್ಲಿ. ಅವಾಗ ತುಂಬಾ ನೋವು ಬರೋದು, ಇಲ್ಲಾಂದ್ರೆ ಕಿವಿ ಏನೋ ಮುಚ್ಚಾಕೊಂಡಂಗೆ ಅಂತ ಅನ್ಸೋದು, ಇಲ್ಲ ಕಿವಿ ಏನೋ ಗುಯಿ ಅಂತ ಶಬ್ದ ಬರೋದು, ಈ ಥರ ಎಲ್ಲ ಆಗುತ್ತೆ. ಆ್ಯಕ್ಚುಲಿ ಎಷ್ಟೋ ಅಂತ ಅಂದರೆ ತೊಂದರೆಗಳು ಬರೋ ಸಾಧ್ಯತೆ ಇರುತ್ತೆ, ಬಟ್ ಅದನ್ನು ನೋಡಿ ಎಕ್ಸಾಮಿನ್ ಮಾಡಿದಾಗಲೇ ಏನಾಗಿದೆ ಅಂತ ನಾವು ತೀರ್ಮಾನಕ್ಕೆ ಬರೋಕ್ಕೆ ಸಾಧ್ಯತೆ ಆಗುತ್ತೆ. ಮತ್ತೆ ಕೆಲವರಿಗೆ ಮುಂಚೆ ಕಿವಿ ಯಾವಾಗಲೂ ಸೋರಿರುತ್ತೆ, ತಮಟೆ ತೂತಾಗಿರುತ್ತೆ, ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ನೆಗಡಿ ಆದರೆ ಮತ್ತೆ ಸೋರೋಕ್ಕೆ ಜಾಸ್ತಿ ಶುರುವಾಗುತ್ತೆ. ಏನಕ್ಕೆ ಅಂದರೆ ನೆಗಡಿ ಆಗೋ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತಲ್ಲ, ಅವಾಗ ಮತ್ತೆ ಕಿವಿ ಆಟೋಮೆಟಿಕಲಿ ಅಫೆಕ್ಟ್ ಆಗಿಬಿಡುತ್ತೆ. ಸೊ ಅದರಿಂದ ಸೋರೋದು ಹಂಗೆಲ್ಲ ಆಗುತ್ತೆ. ಇದಕ್ಕೆಲ್ಲ ಪ್ರಾಪರ್ ಟ್ರೀಟ್ ತಗೊಂಡಿಲ್ಲ ಅಂದ್ರೆ ಏನಾಗುತ್ತೆ ಅಂದರೆ ಕೇಳೋದಕ್ಕೇನೆ ಅಂದರೆ ಕಿವಿ ಕೇಳಿಸೋದು ಕಡಿಮೆ ಆಗ್ತಾ ಹೋಗುತ್ತೆ, ಮತ್ತೆ ಜಾಸ್ತಿ ನರ ವೀಕ್ ಆದರೆ ಆಪರೇಟ್ ಮಾಡೂ ನರ ಸರಿ ಮಾಡೋಂತ ಸಾಧ್ಯತೆ ಇರಲ್ಲ, ಅವಾಗ ತುಂಬ ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಮೊದಲೇ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ತಗೊಳೋದ್ರಿಂದ ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಬಹುದು ನಾವು.
2: ಈಗ ಡಾಕ್ಟರ್, ಸಾಮಾನ್ಯವಾಗಿ ಈ ಕಿವಿಗೆ ತೊಂದರೆ ಆದಾಗ ಜನರು ಕೆಲವು ಬರಿ ಏನ್ ಮಾಡಂತಂದ್ರೆ ಟ್ರೆಡಿಷನಲ್ ಆಗಿ ಅದ್ರ ಒಳಗಡೆ ಬಿಸಿಯಾದ ಎಣ್ಣೆನ ಹಾಕೊಳ್ಳುವಂಥದ್ದು, ಮತ್ತಿತರ ಯಾವ್ದಾದ್ರು ಗಿಡಮೂಲಿಕೆಯ ರಸಗಳನ್ನು ಹಾಕುವಂಥದ್ದು ಇದನ್ನ ಮಾಡ್ತಿರ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿಯಾಗ್ಬೋದು ಡಾಕ್ಟ್ರೆ?
3: ಆದಷ್ಟು ಇದನ್ನೆಲ್ಲ ಅವಾಯ್ಡ್ ಮಾಡೋದು ಬೆಟರ್. ಏನಕ್ಕೆಂದ್ರೆ ಬಿಸಿದೇನೋ ಹಾಕೊಂಡು ಅದೇನೋ ಮಾಡ್ಕೊಳೋದು ಅದೆಲ್ಲ ಸುಮ್ಮನೆ ಡೇಂಜರಸ್. ನಮ್ದ್ರಲ್ಲಿ ವ್ಯಾಕ್ಸ್ ಅಥವಾ ಏನು ಸಾಮಾನ್ಯ ಜನರಲ್ಲಿ ಗುಗ್ಗೆ ಅಂತ ಹೇಳ್ತಾರಲ್ಲ, ಅದು ಆಕ್ಚುಲಿ ಇಟ್ ಇಸ್ ಎ ಪ್ರೊಟೆಕ್ಟಿವ್ ಆರ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಅದು ಅದೇನಂದ್ರೆ ಅದಾಗದೇನೆ ಆಚೆ ಬರುತ್ತೆ. ಯಾರಿಗೆ ಆಚೆ ಬರಲ್ಲ ಅಂದ್ರೆ ಎಕ್ಸ್ಟರ್ನ್ ಆರ್ಟರಿ ಕೆನಾಲ್ ಅಂತ ಅಂತೀವಿ, ಅಂದ್ರೆ ಕಿವಿ ಒಳಗಡೆ ಒಂದು ಪೈಪ್ ತರ ಇರುತ್ತಲ್ಲ, ಅದು ಅದ್ರದ್ದು ಆಂಗ್ಯುಲೇಷನ್ಸ್ ಇಲ್ಲ, ಸ್ವಲ್ಪ ಏನೋ ಕಲೆಕ್ಷನ್ ಆಗೋ ಸಾಧ್ಯತೆ ಇದೆ ಅಂದಾಗ ಅಷ್ಟೇ ಅದು ಆಚೆ ಬರೋದಿಲ್ಲ. ಬಟ್ ಅಂದ್ರೂ ಅವ್ರಾಗ ಅವರೇ ತಕ್ಕೊಳಕ್ ಹೋದಾಗ ಏನಾಗ್ಬೋದು ಅಂದ್ರೆ ತಮಟೆಗೆ ಡ್ಯಾಮೇಜ್ ಮಾಡ್ಕೋಬಹುದು, ಅವಾಗ ಕಿವಿ ಕೇಳ್ದಂಗೆ ಇರ್ಬೋದು, ಅಥವಾ ಹೋಗ್ಬಿಟ್ಟು ಅಲ್ಲಿ ಒಳಗಡೆ ಇಂಪ್ಯಾಕ್ಟ್ ಆದ್ರೆ ಅದನ್ನು ಅವ್ರಿಗೆ ಅವಾಗ ತೆಗಿಯೋದು ಕಷ್ಟ ಆಗುತ್ತೆ. ಅವಾಗ ಅವ್ರೇನು ನೋಡ್ಕೊಂಡು ತೆಗಿತಾ ಇರಲ್ಲ ಅದನ್ನ, ಸುಮ್ಮನೆ ಏನೋ ಬ್ಲೈಂಡ್ ಆಗಿ ಇದು ಮಾಡಕ್ಕೆ ಹೋಗ್ತಾರಲ್ಲ. ಸೊ ಅದೆಲ್ಲ ಇಟ್ಸ್ ಆಲ್ವೇಸ್ ಡೇಂಜರಸ್ ಆ ಥರ ಎಲ್ಲ ಮಾಡೋದು. ಆಮೇಲೆ ಆದಷ್ಟು ತುಂಬ ಬಡ್ಸ್ ಮಾಡೋದು ಅದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ಬೆಟರ್. ಏನೋ ಮಾಡ್ಕೊಳಕ್ ಹೋಗಿ ಡ್ಯಾಮೇಜ್ ಮಾಡ್ಕೊಂಡ್ರೆ ಆಮೇಲೆ ಅದನ್ನ ಇದು ಮಾಡಿಸ್ಕೊಳಕ್ಕೋಸ್ಕರ ಅದನ್ನ ಸರಿ ಮಾಡಿಸ್ಕೊಳಕ್ಕೋಸ್ಕರ ಎಷ್ಟೊಂದ್ಸಲ ಅಂದ್ರೆ ಹಾಸ್ಪಿಟ್ಲ್ಗೆ ಬಂದೆಲ್ಲ ಇದು ಮಾಡ್ಬೇಕಾಗತ್ತೆ. ಏನಾದ್ರು ಪ್ರಾಬ್ಲಮ್ ಇದ್ರೆ ತೋರ್ಸೋದು ಬೆಟರ್. ಅದಕ್ಕೋಸ್ಕರ ಅಂತಾನೆ ಬೇರೆ ಡ್ರಾಪ್ಸ್ಗಳೆಲ್ಲ ಇರುತ್ತೆ, ಅಂದ್ರೆ ಕಿವಿಯಿಂದ ಬರೋದು, ಅದು ಬರ್ಲಿಲ್ಲ ಅಂತಂದ್ರೆ ಡ್ರಾಪ್ಸ್ಗಳು ಅದೆಲ್ಲ ಅದನ್ನೆಲ್ಲ ಕೊಟ್ಟು ಮತ್ತೆ ಇಲ್ಲಿ ಬಂದಾಗ ನಾವು ಯೂಶಲಿ ಸಕ್ಷನ್ ವ್ಯಾಕೇಷನ್ ಮಾಡ್ತೀವಿ, ಇಲ್ಲಾಂದ್ರೆ ಹಂಗೆ ಬರಂಗಿದ್ರೆ ಇದರಿಂದ ವ್ಯಾಕ್ಸ್ ಹೊಕ್ಕಿಂದ ತೆಗೆಯೋದು ಅದೆಲ್ಲ ಮಾಡ್ತೀವಿ. ಸೊ ಅದರಿಂದ ಏನು ಪ್ರಾಬ್ಲಮ್ ಇರೋದಿಲ್ಲ. ಮತ್ತೆ ಯೂಶಲಿ ಹುಟ್ಟಿದ್ದ ಮಕ್ಕಳಿಗೆ ಈ ಅಜ್ಜಿಗಳಿರ್ತಾರಲ್ಲ ಮನೆಯಲ್ಲಿ, ಅವರಿಗೂ ಅಷ್ಟೆ ಎಣ್ಣೆ ಹಾಕೋದೆಲ್ಲ ಅಭ್ಯಾಸ ಇರುತ್ತೆ. ಬಟ್ ಆದಷ್ಟು ಇದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ಬೆಟರು. ಆಮೇಲೆ ಈ ಮಳೆಗಾಲದಲ್ಲಿ ಇನ್ಸೆಕ್ಟ್ಸ್ ಜಾಸ್ತಿ ಆಗಿರುತ್ತೆ, ಅವೆಲ್ಲ ಕಿವಿ ಒಳಗೆ ಹೋಗೋ ಸಾಧ್ಯತೆ ಅದೆಲ್ಲ ತುಂಬಾ
2: ಇರುತ್ತೆ,
3: ಸಣ್ಣ ಕ್ರಿಮಿಗಳು ಅದೆಲ್ಲ. ಆದಷ್ಟು ತಕ್ಷಣ ಒಂದ್ ENT ಸರ್ಜನ್ ಅಥವಾ ಹೋಗ್ಬಿಟ್ಟು ತಮ್ಮ ಹತ್ರದಲ್ಲಿರೋ ಡಾಕ್ಟರ್ ಹತ್ರ ತಗಸ್ಕೊಳದ್ ಬೆಟರ್. ಅದ್ ಒಳಗಡೆನೆ ಉಳ್ಕೊಂಡ್ಬಿಟ್ರೆ ಆಮೇಲೆ ಅದರಿಂದನು ಪ್ರಾಬ್ಲಮ್ ಆಗಕ್ಕೆ ಶುರುವಾಗತ್ತೆ.
2: ಇದು ಬಿಟ್ಟು ಮತ್ತೆ ಈ ಒಂದು ಮಳೆಗಾಲ ಮತ್ತು ಚಳಿಗಾಲದ ಸಮಯದಲ್ಲಿ ಕಿವಿಗೆ ಬೇರೆ ಯಾವ ರೀತಿಯ ಸಮಸ್ಯೆಗಳು ಬರಬಹುದು ಡಾಕ್ಟರ್?
3: ಅದೇ ನಾನು ಮುಂಚೆ ಹೇಳ್ದಂಗೆ ಕಿವಿ ಗುಯಿ ಅನ್ನಕ್ಕೆ ಶುರುವಾಗತ್ತಲ್ಲ, ಏನಿಲ್ಲ ನೆಗಡಿ ಆಗ್ಬೋದು ಅಥವಾ ಕಿವಿ ಒಳಗಡೆ ನೀರ್ ಕಲೆಕ್ಟ್ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಕಿವಿನಲ್ಲಿ ಶಬ್ದ ಬರಕ್ಕೆ ಶುರುವಾಗತ್ತೆ. ಅದನ್ನು ಅಷ್ಟೇ ನಾವು ಎಕ್ಸಾಮಿನ್ ಮಾಡಿ ಇದಕ್ಕೆ ಕಂಪ್ಲೀಟ್ ಟ್ರೀಟ್ಮೆಂಟ್ ಇದೆ, ಅದನ್ನು ಕೊಡ್ಬೋದು. ಮತ್ತೆ ಇನ್ನೊಂದು ಮುಂಚೆ ಹೇಳಿದೆ ಫಂಗಲ್ ಆಗ್ಬೋದು, ಫಂಗಲ್ ಇನ್ಫೆಕ್ಷನ್ ಆಟೋಮೈಕೋಸಿಸ್ ಅಂತ, ಅದು ಸ್ವಲ್ಪ ಈ ಕಾಲದಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಅದೇನಿಲ್ಲ, ಅದಿರೋದನ್ನೆಲ್ಲ ಫುಲ್ ಆಚೆ ತೆಗೆದ್ಬಿಟ್ಟು ಆ ಡೆಬ್ರಿ ಇರುತ್ತಲ್ಲ ಸಕ್ಷನ್ ಅವಾಕೇಶನ್ ಮಾಡ್ಬಿಟ್ಟು ನಾವು ಟಾಪಿಕಲ್ ಮೆಡಿಕೇಶನ್ಸ್ ಕೊಟ್ಟರೆ ಅದನ್ನ ಆಕ್ಚುಲಿ ಕ್ಯೂರ್ ಮಾಡ್ಬೋದು. ಅಂತ ಅಂದ್ರೆ ಅಷ್ಟು ಪ್ರಾಬ್ಲಮ್ಯಾಟಿಕ್ ಆಗಿರೋಂಥದ್ದು ಏನು ಇರೋದಿಲ್ಲ. ಮತ್ತೆ ಕಿವಿ ಸೋರ್ತಾ ಇರುತ್ತಲ್ಲ, ಅವರಿಗೂ ಜಾಸ್ತಿ ಇದು ಆಟೋಮೈಕೋಸಿಸ್ ಆಗೋ ಸಾಧ್ಯತೆ ಈ ಟೈಮಲ್ಲಿ ಜಾಸ್ತಿ ಇರುತ್ತೆ. ಕಿವಿ ಸೋರ್ತಾ ಇರೋನು ಅಷ್ಟೇ, ಅದನ್ನ ಕರೆಕ್ಟ್ ಆಗಿ ಫಸ್ಟ್ ಪ್ರಾಪರ್ ಆಗಿ ಟ್ರೀಟ್ ಮಾಡಿ ಆಮೇಲೆ ಯೂಶಲಿ ಟಿಂಪಾನಿಂಗ್ ಮೆಂಬರಿನಲ್ ಪರ್ಫೋರೇಷನ್ ಇದ್ರೆ ಅಂದ್ರೆ ಕಿವಿ ತಮಟೆಲ್ ಪರ್ಫೋರೇಷನ್ ಇದ್ರೆ ಅವ್ರಿಗೆ ಸರ್ಜರಿ ಮಾಡಿಸ್ಕೋಬೇಕಾಗುತ್ತೆ. ಫಸ್ಟ್ ಅದು ಇನಿಷಿಯಲ್ ಇನ್ಫೆಕ್ಷನ್ ಟ್ರೀಟ್ ಮಾಡಿ ಆಮೇಲೆ ನಾವು ಅವ್ರಿಗೆ ಹೇಳ್ತೀವಿ ಕೌನ್ಸಿಲಿಂಗ್ ಮಾಡಿ ಯಾವ ಟೈಮಲ್ಲಿ ಏನು ಮಾಡಿಸ್ಕೋಬೇಕು ಅವರು ಅಥವಾ ಏನಾದರೂ ಇದೆ ಅಂತಂದ್ರೆ.
2: ಕೇಳುಗರೆ, ನಮ್ಮ ಜೊತೆಗೆ ಡಾಕ್ಟರ್ ಸ್ಮಿತಾ TM ಅವರು ಮಾತಾಡ್ತಿದ್ದಾರೆ. ಇವರು ENT ತಜ್ಞರಾಗಿ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ENT ಸಮಸ್ಯೆಗಳ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗ ಡಾಕ್ಟ್ರೆ ಮತ್ತೊಂದು ಪ್ರಶ್ನೆ ಕೇಳಬೇಕು. ಈಗ ಕೆಲವು ಬಾರಿ ನಾವು ಒಂದು AC ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀವಿ ಅಥವಾ ಬೇರೆ ಕಡೆ ಎಲ್ಲೋ ಹೈಟ್ ಇರುವಂಥ ಪ್ಲೇಸಸ್ಗೆ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಅವಾಗ ಕಿವಿ ನಮಗೊಂಥರ ಏನೋ ಒಂಥರ ಬೇರೆ ಫೀಲ್ ಆಗುತ್ತೆ, ಇದು ಯಾಕಾಗುತ್ತೆ ಡಾಕ್ಟರ್?
3: ಅಂದ್ರೆ ಇದನ್ನ ನಾನು ಫಸ್ಟ್ ಹೇಳ್ದಂಗೆ ಕಿವಿಯಿಂದ ಮೂಗಿಗೆ ಕನೆಕ್ಷನ್ ಇರುತ್ತೆ ಅಂತ ಒಂದು ಹೇಳಿದೆ, ಯುಸ್ಟೇಷಿಯನ್ ಟ್ಯೂಬ್ ಅಂತ ಇರ್ತೀವಿ ಅಂತ. ಅದು ಸರಿಯಾಗಿ ಓಪನ್ ಆಗೋದು ಕ್ಲೋಸ್ ಆಗುತ್ತೆ ಅಂದ್ರೆ ಅದ್ರ ಫಂಕ್ ಸ್ವಲ್ಪ ಇದಾಗುತ್ತೆ, ಅವಾಗ ಕಿವಿ ಬ್ಲಾಕ್ ಆದಂಗೆ ಆಗುತ್ತೆ. ಆಕ್ಚುಲಿ ಅದು ಏರೇಷನ್ ಆಗಬೇಕು ಕಿವಿಗೆ ಯಾವಾಗಲೂ, ಅದರಿಂದನೇ ಏರೇಷನ್ ಆಗೋದು. ಅದು ಸರಿ ಆಗದೆ ಇದ್ದಾಗ ಹಿಂಗಾಗುತ್ತೆ. ಸೊ ಅದಕ್ಕೆ ನಾವು ಜಾಸ್ತಿ ಎತ್ತರಕ್ಕೆ ಹೋದಾಗ ಅಥವಾ ಏನಾದ್ರು ಮಾಡಿದಾಗ ಸ್ವಲ್ಪ ಅಗಿತಾ ಇರೋದನ್ನ ಅಥವಾ ಚೂಯಿಂಗ್ ಗಮ್ ಯೂಸ್ ಮಾಡೋದನ್ನ ಅಥವಾ ನಾವು ಬೇರೆ ಮೆಡಿಕೇಶನ್ ಕೊಡೋದನ್ನ, ಇದು ಒಂದಕ್ಕೆ ಅಲ್ಲ, ಈವನ್ ನಾವು ಫ್ಲೈಟ್ ಟೇಕ್ ಆಫ್ ಆದಾಗ ಟೇಕ್ ಆನ್ ಇದು ಮಾಡಿದಾಗ್ಲೂ ಈ ಥರ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ.

0: ಇದಕ್ಕೆಲ್ಲ ನಾವು ಮೆಷರ್ಸ್ ಹೇಳ್ಬೋದು ಕೆಲವೊಂದು ಎಕ್ಸಸೈಸಸ್ ಇಂದ ಅಥವಾ ಇದು ಮಾಡೋದ್ರಿಂದ. ಅದು ಯೂಶ್ವಲಿ ನೀವು ಅಬ್ಸರ್ವ್ ಮಾಡಿದ್ರೆ ಬಾಯಿ ತುಂಬ ಜೋರಾಗಿ ತೆಗೆದ್ರೆ ಅಂದ್ರೆ ಯಾನಿಂಗ್ ಮಾಡಿದ್ರೆ ಅಥವಾ ಅಗಿಬೇಕಾದ್ರೆ ಓಪನ್ ಆಗೋದು ಕ್ಲೋಸ್ ಆಗೋದಾಗುತ್ತೆ. ಇದು ಒಂದೇ ಅಲ್ಲ, ಇವನ್ ಸ್ವಿಂಗ್ ಹೋಗಿ ಬಂದಾಗ ಸ್ವಿಮ್ಮಿಂಗ್ ಪೂಲ್ ಇಂದ ಮೇಲೆ ಬಂದಿದ ತಕ್ಷಣ ಈ ತರ ಎಲ್ಲ ಆಗೋ ಚಾನ್ಸ್ ಇರುತ್ತೆ. ಅದೇನಂದ್ರೆ ಯೂಸ್ಟೇಷನ್ ಟ್ಯೂಬ್ ಫಂಕ್ಷನಿಂಗ್ ಇದರಿಂದ ಪ್ರಾಬ್ಲಮ್ ಇದರಿಂದ ಈ ತರ ಹಿಂಗ ಆಗತ್ತೆ ಅಷ್ಟೇ. ಇದು
1: ಮತ್ತೆ ಕೆಲವರಿಗೆ ತುಂಬಾ ಒಂದು ಅಭ್ಯಾಸ ಇರುತ್ತೆ ಅಂತಂದ್ರೆ ಕಿವಿ ಟೈಟ್ ಆಗಿ ಅದಕ್ಕೆ ಮಫ್ಲರ್ ಕಟ್ಕೊಳ್ಳುವಂಥದ್ದು ಅಥವಾ ಕಿವಿ ಒಳಗಡೆ ತುಂಬಾ ಹತ್ತಿಯನ್ನು ತುರ್ಕೊಳ್ಳುವಂಥದ್ದು, ಹೀಗೆಲ್ಲ ಅಭ್ಯಾಸಗಳಿರುತ್ತೆ. ಇದು ಹೆಲ್ದಿ ಅಭ್ಯಾಸ ಅಲ್ಲ ಹೇಗೆ ಡಾಕ್ಟ್ರೆ?
0: ಅಂದ್ರೆ ಕಿವಿನ ಕ್ಲೋಸ್ ಮಾಡ್ಕೊಳೋದು ಹೊರಗಡೆಯಿಂದ ಓಕೆ, ಕ್ಯಾಪ್ ಇಂದ ಆಗ್ಲಿ ಹೊರಗಡೆ ಹತ್ತಿ ಇಟ್ಕೊಂಡ್ರೆ ಅದು ಓಕೆ. ಏನಕ್ಕೆಂದ್ರೆ ಕೆಲವರಿಗೆ ತುಂಬಾ ಕೋಲ್ಡ್ ಏರ್ ಹೋದ್ರೆ ಅಥವಾ ತಣ್ಣನೆ ಗಾಳಿ ಹೋದ್ರೆ ತುಂಬಾ ಇರಿಟೇಟ್ ಆಗಂತ ಸಾಧ್ಯತೆ ಇರುತ್ತೆ. ಬಟ್ ಒಳಗಡೆ ಹತ್ತಿರೋದ್ರಿಂದ ಏನಾಗುತ್ತೆ ಅಂದ್ರೆ ಅದೇನಾದ್ರೂ ತೆಗೆದ್ ಮರ್ತ್ರೆ ಅದರಿಂದ ಇನ್ಫೆಕ್ಷನ್ ಆಗೋದು ಆ ಚಾನ್ಸಸ್ ಎಲ್ಲ ಇರುತ್ತೆ. ಅದರಿಂದ ತುಂಬಾ ಒಳಗೆ ಇಟ್ಕೊಳೋದೆಲ್ಲ ಆದಷ್ಟು ಅವಾಯ್ಡ್ ಮಾಡ್ಬೇಕು. ಸ್ವಲ್ಪ ಆದಷ್ಟು ಆನೆ ಇಟ್ಕೊಳೋದು ಅಥವಾ ಮಂಕಿ ಕ್ಯಾಪ್ಸ್ ತರ ಅಥವಾ ಮಫ್ಲರ್ ಆಚೆಯಿಂದ ಟೈಟ್ ಆಗಂತ ಅಲ್ಲ, ಸುಮ್ಮನೆ ಕಟ್ಕೊಳೋದು ಅವ್ರನ್ನ ಅವಾಯ್ಡ್ ಮಾಡ್ಕೊಳೋದಕ್ಕೆ ಕೋಲ್ಡ್ ಇಂದ. ಏನಕ್ಕೆಂದ್ರೆ ಸಾಕಷ್ಟು ಅಲರ್ಜಿಕ್ ಪೇಷಂಟ್ಗೆ ಅಂದ್ರೆ ಕಿವಿಯಿಂದ ಇದು ಒಂಥರ ಸ್ಟಿಮ್ಯುಲೇಟ್ ಆಗೋದು ಬೇರೆ ತರ ಎಲ್ಲ ಪ್ರಾಬ್ಲಮ್ ಇರುತ್ತೆ. ಮತ್ತೆ ತಮಟೆನಲ್ಲಿ ತೂತ ಇರೋರಿಗೆ ತಣ್ಣನೆ ಗಾಳಿ ಹೋದ್ರೆ ಸ್ವಲ್ಪ ತಲೆ ಸುತ್ತ ಬಂದಂಗೆ ಆಗೋದು, ಅದೆಲ್ಲ ಸಮಸ್ಯೆ ಇರೋದ್ರಿಂದ ಹಿಂಗೆ ಕಟ್ಕೊಳೋದ್ರಿಂದ ಏನ್ ಅಷ್ಟು ಸಮಸ್ಯೆ ಇಲ್ಲ. ಏನಂದ್ರೆ ಒಳಗಡೆ ಇಟ್ಕೊಳೋದು ತುಂಬಾ ಇದು ಮಾಡೋಕ್ಕೆ ಹೋಗ್ಬಾರ್ದಷ್ಟೇ.
1: ಈಗ ಡಾಕ್ಟ್ರೆ, ಕಿವಿಯ ನಂತರ ನಮ್ಮ ದೇಹದ ಒಂದು ಮುಖ್ಯವಾದಂತಹ ಒಂದು ಅಂಗ ನೋಸ್ ಅಥವಾ ಈ ಮೂಗು, ಇದಕ್ಕೆ ಯಾವೆಲ್ಲ ಸಮಸ್ಯೆಗಳು ಈ ಒಂದು ಕಾಲದಲ್ಲಿ ಕಂಡು ಬರ್ತವೆ?
0: ಈ ಟೈಮಲ್ಲಿ ಯೂಶಲಿ ಮೂಗಿಗೆ ಅಲರ್ಜಿ ಜಾಸ್ತಿಯಾಗಿ ಕಂಡು ಬರುತ್ತೆ. ಏನಕ್ಕೆ ಅಂದ್ರೆ ಕೆಲವೊಂದು ಕೋಲ್ಡ್ ಇಂದ ಇರ್ಬೋದು ಅಥವಾ ಅವ್ರು ತಿನ್ನ ಅಲರ್ಜಿಕ್ ಫುಡ್ ಇಂದ ಇರ್ಬೋದು. ಇದ್ರ ಮೇನ್ ಆಗಿ ಏನಾಗುತ್ತೆ ಅಂದ್ರೆ ಪದೇ ಪದೇ ನೆಗಡಿ ಆಗಂತ ಚಾನ್ಸಸ್, ಮತ್ತೆ ಮೂಗು ಕಟ್ಟ ಅಂತ ಚಾನ್ಸಸ್. ಇದೇನಾದ್ರೂ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ಮುಂದಕ್ಕೆ ಅದು ಇನ್ಫೆಕ್ಷನ್, ಸೆಕೆಂಡರಿ ಇನ್ಫೆಕ್ಷನ್ ಆಗಿ ಸೈನುಸೈಟಿಸ್ ಆಗಂತ ಚಾನ್ಸಸ್ ಇರುತ್ತೆ. ಮತ್ತೆ ಇದರಿಂದ ಕೆಮ್ಮು ಜಾಸ್ತಿ ಆಗುತ್ತೆ. ಏನೇ ಮಾತ್ರೆ ತಗೊಂಡ್ರು ಕೆಮ್ಮು ವಾಸಿ ಆಗ್ತಾ ಇರಲ್ಲ. ಏನಕ್ಕೆ ಅಂದ್ರೆ ಮೂಗಿಂದ ಹಿಂಗಾಗಿದೆ ಅಂತ ಅನ್ನಿಸ್ತಾ ಇರಲ್ಲ ಅವರಿಗೆ. ಅದನ್ನ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ತಗೊಂಡಾಗ್ಲೇ ಇದು ಸರಿ ಹೋಗೋದು. ಮತ್ತೆ ಅಲರ್ಜಿನ ಪ್ರಾಪರ್ ಟ್ರೀಟ್ ಮಾಡಿಸಿಲ್ಲ ಅಂದ್ರೆ ಮೂಗಲ್ಲಿ ದುರ್ಮಾಂಸ ಬೆಳೆಯಕ್ಕೆ ಶುರುವಾಗುತ್ತೆ, ನೇಸಲ್ ಪಾಲಿಪೋಸಿಸ್ ಅಂತ. ಅವಾಗ ಅದಕ್ಕೆಲ್ಲ ಆಪರೇಷನ್ ಎಲ್ಲ ಬೇಕಾಗುತ್ತೆ. ಸೊ ಅದಕ್ಕೆ ಆದಷ್ಟು ತೋರಿಸ್ಕೊಂಡು ಅವ್ಯಾಲ್ಯೇಟ್ ಮಾಡಿಸ್ಕೊಂಡು ಏನಿದೆ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಆದಷ್ಟು ಅವಾಯ್ಡ್ ಮಾಡೋಂಥದ್ದೇ ಜಾಸ್ತಿ ಇರೋದು ಇದ್ರೊಳಗಡೆ. ಆಯ್ತಾ, ನಮ್ಮ ಮನುಷ್ಯ ಒಂದ್ಸಲ ಅಲರ್ಜಿ ಬಂದ್ರೆ ನಾವು ಇರೋವರೆಗೂ ಇರುತ್ತೆ, ಬಟ್ ಅದೆಷ್ಟು ಅವಾಯ್ಡ್ ಮಾಡ್ತೀವಿ ಅಷ್ಟು ನಮಗೆ ಒಳ್ಳೇದು. ಅದನ್ನ ಇದು ಜಾಸ್ತಿ ಇರುತ್ತೆ ಈ ಕಾಲದಲ್ಲಿ. ಮತ್ತೆ ವೈರಲ್ ಎಪಿಸೋಡ್ಸ್ ಅಂದ್ರೆ ಇವಾಗ ಇಲ್ಲಿ ನಮ್ಮ ಶಿವಮೊಗ್ಗ ಏರಿಯಾದಲ್ಲಿ ಮಳೆ ಜಾಸ್ತಿ, ಮಳೆ ಬಂದು ಸ್ವಲ್ಪ ಮಳೆ ಬಂದು ನಿಲ್ಲೋದು ಆತರ ಎಲ್ಲ ಆದಾಗ ವೈರಲ್ ಎಪಿಸೋಡ್ಸ್ ಯೂಶಲಿ ಜಾಸ್ತಿ ಇರುತ್ತೆ. ಅವಾಗ ತುಂಬಾ ಗಿಡಿ ಆಗೋದು ಅಥವಾ ಗಂಟ್ಲು ನೋವು ಬರೋದು ಆತರ ಎಲ್ಲ ಜಾಸ್ತಿ ಇರುತ್ತೆ. ನಾವು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿ ಮತ್ತೆ ಜ್ವರ ಬರೋದು ಬೇರೆ ತರ ಎಲ್ಲ ತೊಂದರೆಗಳು ಜಾಸ್ತಿ ಆಗಕ್ಕೆ ಶುರುವಾಗುತ್ತೆ.
1: ಈಗ ಡಾಕ್ಟರ್, ಸೈನಸೈಟಿಸ್ ಅಂತ ಹೇಳಿದ್ರೆ ಏನದು ಪ್ರಾಬ್ಲಮ್, ಅದ್ರ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಕೊಡಿ.
0: ಸೈನಸೈಟಿಸ್ ಅಂತ ಅಂದ್ರೆ ಈಗ ನಾವು ಮೂಗಿನ ಅಕ್ಕಪಕ್ಕ ಮತ್ತೆ ಮೂಗಿನ ಒಳಗಡೆ ಆಕ್ಚುಲಿ ಸೈನಸ್ಗಳಿರ್ತವೆ, ಅದನ್ನ ಅದರಲ್ಲಿ ಗಾಳಿ ತುಂಬಿಕೊಂಡಿರುತ್ತೆ ಯೂಶಲಿ. ಅದ್ರಲ್ಲಿ ಮ್ಯೂಕಸ್ ಪ್ರೊಡಕ್ಷನ್ ಆಗಿದೆಲ್ಲ ಆಚೆ ಬರುತ್ತೆ, ಮೂಗಿಗೆ ಬರುತ್ತೆ, ಅದು ಮತ್ತೆ ಇದು ಹೋಗುತ್ತೆ. ಅದ್ರಲ್ಲಿ ಏನಾದ್ರೂ ಆಚೆ ಬರೋದಲ್ಲಿ ಇರತ್ತಲ್ಲ ಪೈಪ್ ಲೈನ್ಸ್ ತರ, ಅದು ಅಂದ್ರೆ ವೆರಿ ಮೈನ್ಯೂಟ್, ಅದು ನಾನು ಅರ್ಥ ಆಗ ಹಂಗೆ ಹೇಳಿದೆ. ಅದರಿಂದ ಸರಿಯಾಗಿ ಆಚೆ ಬಂದಿಲ್ದೇ ಇದ್ದಾಗ ಅದ್ರೊಳಗಡೆ ಕಲೆಕ್ಟ್ ಆಗುತ್ತೆ. ಅದು ಅದು ಕಲೆಕ್ಟ್ ಆದಾಗ ಏನಾಗುತ್ತೆ ಅಂದ್ರೆ ಅದು ಬ್ಯಾಕ್ಟೀರಿಯಾ ಗ್ರೋತ್ ಆಗೋದಕ್ಕೆ ಒಳ್ಳೆ ಇದು ಕೊಡತ್ತೆ, ಅದು ಒಳ್ಳೆ ಏರಿಯಾ ಕೊಟ್ಟಂಗಾಗತ್ತೆ. ಅದು ಅವಾಗ ತಲೆ ಭಾರ ಆದಂಗಾಗೋದು, ಕಣ್ಣೇನೋ ನೋವು ಬಂದಂಗಾಗೋದು, ಮತ್ತೆ ಅದು ಮೂಗಿಂದ ಸೋರ್ದಾಗ ಅಥವಾ ಮೂಗಿಂದ ಶಿಮ್ಲ ಬರಂಗಾಗೋದು ಆ ಥರ ಎಲ್ಲ ಆಗುತ್ತೆ. ಮೂಗಿಂದ ಸೋರ್ದಾಗ ಏನಾಗುತ್ತೆ ಅಂದ್ರೆ ತುಂಬಾ ಕೆಮ್ಮ ಬರಂಗಾಗೋದು, ಬಾಯಿಂದ ಕಫ ಉಗಿಯಂಗಾಗೋದು, ಈ ಥರ ಎಲ್ಲ ಸಮಸ್ಯೆ ಆಗುತ್ತೆ. ಮತ್ತೆ ಇನ್ಫೆಕ್ಷನ್ ತುಂಬಾ ಜಾಸ್ತಿ ಇದ್ರೆ ಜ್ವರ ಬರೋದು ಅದೆಲ್ಲ ಶುರುವಾಗುತ್ತೆ. ಮತ್ತೆ ಮೂಗು ಕಟ್ಟೋದು, ಮತ್ತೆ ಮುಖ ಎಲ್ಲ ಸ್ವಲ್ಪ ಕೆಂಪುಗಾದಂಗಾಗೋದು, ಮುಖ ಎಲ್ಲ ನೋವು ಬರ್ತಂಗೆ, ಮತ್ತೆ ತಲೆ ಭಾರ ಆ ಥರ ಎಲ್ಲ ಆಗುತ್ತೆ. ಇದೇನೋ ಒಂದು ಸೆಟ್ ಆಫ್ ಪೀಪಲ್, ಇಮ್ಯುನಿಟಿ ಚೆನ್ನಾಗಿರೋರಿಗೆ. ಈಗ ಇಮ್ಯುನಿಟಿ ಅಂದ್ರೆ ಕಡಿಮೆ ಇರೋರಿಗೆ ಅಂದ್ರೆ ಎಸ್ಪೆಷಲಿ ಇವಾಗಿನ ಇದರಲ್ಲಿ ಡಯಾಬಿಟಿಕ್ಸ್ ತುಂಬಾ ಜಾಸ್ತಿ ಜನಕ್ಕೆ ಇರುತ್ತೆ. ಸರಿಯಾಗಿ ಟ್ರೀಟ್ ಮಾಡಿಸ್ಕೊಂಡ್ಲಿಲ್ಲ ಅಂದ್ರೆ ಅಕ್ಕಪಕ್ಕ ಇರೋಂತ ನಮ್ಮ ಕಣ್ಗಳು ಮತ್ತೆ ಮೇಲ್ಗಡೆ ಇರೋ ಬ್ರೈನ್ ಅಂದ್ರೆ ಎಲ್ಲದಕ್ಕೂ ಅಫೆಕ್ಟ್ ಆಗೋ ಕೂಡ ಚಾನ್ಸಸ್ಸು ಇರುತ್ತೆ. ಏನಕ್ಕೆಂದ್ರೆ ಅಲ್ಲಿ ಎಂಥ ಬ್ಯಾಕ್ಟೀರಿಯಾ ಇದ್ರೂ ಅವ್ರಿಗೆ ಅದ್ರ ಜೊತೆ ಹೋರಾಡ ಕಡಿಮೆ ಇರೋದ್ರಿಂದ ಈ ತರ ಎಲ್ಲ ಆಗುತ್ತೆ. ಸೊ ಅವರು ಆದಷ್ಟು ಬೇಗ ಹೋಗಿ ಹಾಸ್ಪಿಟ್ಲ್ಗೆ ತೋರಿಸಿ ಟ್ರೀಟ್ಮೆಂಟ್ ತಗೊಳೋದ್ರಿಂದ ಇದೆಲ್ಲ ಸ್ವಲ್ಪ ಪ್ರಿವೆಂಟ್ ಮಾಡಬಹುದು ಕಾಂಪ್ಲಿಕೇಶನ್ ಆಗೋದನ್ನ.
1: ಈಗ ಡಾಕ್ಟರ್ ಸ್ಮಿತಾ ಅವರೇ, ಕೆಲವರಿ ಏನ ನಾವು ಅಕ್ಷಿ ಅಂತೀವಲ್ಲ ಅದು ಪದೇ ಪದೇ ತುಂಬಾ ತುಂಬಾ ಬರ್ತಾನೆ ಇರುತ್ತೆ, ಮತ್ತೆ ಕೆಲವರಿ ಪರ್ಟಿಕ್ಯುಲರ್ ಏರಿಯಾಗೆ ಹೋದಾಗ ಅಥವಾ ತುಂಬಾ ಶೀತ ಇರುವಂತಹ ಜಾಗಕ್ಕೆ ಹೋದಾಗ, ಇದು ಏನು ಡಾಕ್ಟರ್? ಇದು
0: ನನ್ ಮುಂಚೆ ಹೇಳ್ದಂಗೆ ಇದು ಅಲರ್ಜಿ ಅಂತ ಅಂತೀವಲ್ಲ ಅವರಿಗೆ ಇದು ಜಾಸ್ತಿ ಇರುತ್ತೆ. ಇನ್ಕ್ರೀಸ್ ಫ್ರೀಕ್ವೆನ್ಸಿ ಆಫ್ ಸ್ನೀಸಿಂಗ್ ಅಂತ ಅಂತೀವಿ ಇದು. ಮತ್ತೆ ತುಂಬಾ ಮೂಗು ಕಟ್ಟೋದು ಅಥವಾ ನೀರ್ ತರ ಮೂಗು ಸೋರೋದು ಈ ತರ ಎಲ್ಲ ಇರುತ್ತೆ ಅವರಿಗೆ. ಸೊ ಯೂಶಲಿ ಮಾರ್ನಿಂಗ್ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಜಾಸ್ತಿ ಇರುತ್ತೆ. ಇಲ್ಲ ನೀವೇ ಹೇಳ್ದಂಗೆ ಕೆಲವರಿಗೆ ಫೈನ್ ಡಸ್ಟ್ ಇಂದನೂ ಕೂಡ ಬರುತ್ತೆ, ಡಸ್ಟ್ ಮೈಟ್ ಅಂತ ಅಂತೀವಿ ಮನೆಯಲ್ಲೆಲ್ಲ ಕಾರ್ಪೆಟ್ ಏರಿಯಾದಲ್ಲಿ ಅಥವಾ ನಾವು ಮಲಗೋ ಬೆಡ್ಸ್ನ ಕ್ಲೀನಾಗಿ ಟೈಮ್ ಟೈಮ್ಗೆ ಕ್ಲೀನ್ ಮಾಡಿಲ್ಲ ಅಂದ್ರೆ, ಮತ್ತೆ ಮನೆ ಹೆಣ್ಮಕ್ಳಿಗೆ ಕಸ ಗುಡಿಸ್ಬೇಕಾದ್ರೆ ಅದ್ರ ಅದರಿಂದನೂ ಬರೋ ಸಾಧ್ಯತೆ ಇರುತ್ತೆ. ಮತ್ತೆ ಕೆಲವ್ರಿಗೆ ಒಗ್ಗರಣೆ ಆಗ್ತಾ ಇರ್ತಾರಲ್ಲ, ಆ ಇದರಿಂದ ಬರ್ತಾ ಇರುತ್ತೆ. ನೀವು ಈ ನೀವೇ ಹೇಳಂಗೆ ಹೊರಗಡೆ ಹೋದ್ರೆ ಕೋಲ್ಡ್ಗೂ ಜಾಸ್ತಿ ಬರೋ ಸಾಧ್ಯತೆ ಇರುತ್ತೆ ಈ ತರ. ಮತ್ತೆ ಬೆಳಿಗ್ಗೆ ಹೊತ್ತು ಇಬ್ಬನಿ ಬೀಳ್ತಾ ಇರುತ್ತಲ್ಲ, ಅದರಿಂದನೂ ಬರುತ್ತೆ. ಇನ್ನೊಂದು ಪೋಲನ್ಸ್ ಅಂತ ಹೇಳ್ತೀವಲ್ಲ, ಪಾರ್ಥೇನಿಯಂ, ಇದರಿಂದ ಎಲ್ಲ ಬರೋಂಥದ್ದು ಅದೆಲ್ಲ. ಸೊ ಅವ್ರಿಗೆ ಏನಂದ್ರೆ ಅದಷ್ಟು ಅವಾಗ ಬೆಳಿಗ್ಗೆ ಸೂರ್ಯ ಬರೋವರೆಗೂ ಅವಾಯ್ಡ್ ಮಾಡಿ ಅವಾಗ ಹೋದ್ರೆ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದು, ಇಬ್ಬನಿದೆಲ್ಲ ಅವಾಯ್ಡ್ ಮಾಡ್ಬೋದು. ಆಮೇಲೆ ಮನೇಲಿ ಈ ತರ ಕೆಲಸ ಎಲ್ಲ ಮಾಡ್ಬೇಕಾದ್ರೆ ತುಂಬಾ ಜಾಸ್ತಿ ಇದ್ರೆ ಮಾಸ್ಕ್ ಯೂಸ್ ಮಾಡ್ಬೋದು. ಆಮೇಲೆ 2-3 ದಿನಕ್ಕೆಲ್ಲ ಸ್ವಲ್ಪ ಬಿಸಿ ನೀರಲ್ಲೆಲ್ಲ ಬೆಡ್ಶೀಟ್ ವಾಶ್ ಮಾಡೋದ್ರಿಂದ ಅದೆಲ್ಲ ಮಾಡೋದ್ರಿಂದ ಇದನ್ನ ಪ್ರಿವೆಂಟ್ ಮಾಡ್ತಾ ಹೋಗ್ಬೋದು. ನಾವು ತುಂಬಾ ಜಾಸ್ತಿ ಇದ್ದಾಗ ಟ್ರೀಟ್ಮೆಂಟ್ ತಗೋಬಹುದು ಅದನ್ನ, ಬಟ್ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್ ಅನ್ನಂಗೆ ಪ್ರಿವೆಂಟ್ ಮಾಡಿದ್ರೆ ಇದನ್ನ ನಾವು ಇದನ್ನೆಲ್ಲ ತಡೆಗಟ್ಟಬಹುದು.
1: ನಮ್ಮ ಜೊತೆಗೆ ಇವತ್ತು ಡಾಕ್ಟರ್ ಸ್ಮಿತಾ TM ಅವರು ಇದ್ದಾರೆ. ಇವರು ENT ಸ್ಪೆಷಲಿಸ್ಟ್ ಆಗಿ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಹರಕೆರೆ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ENTಗೆ ಸಂಬಂಧಿಸಿದಂತೆ ಅನೇಕ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಈಗ ಡಾಕ್ಟ್ರೆ, ನಮ್ಮ ಮೂಗಿನ ನಂತರ ತಮ್ಮ ಒಂದು ಏರಿಯಾ ತಾವು ನೋಡುವಂಥದ್ದು ಈ ಥ್ರೋಟ್ ಅಥವಾ ಗಂಟ್ಲು ಅಂತ ಹೇಳ್ತೀವಿ. ಈ ಕಾಲದಲ್ಲಿ ಅಂದ್ರೆ ಈ ಚಳಿಗಾಲ ಮಳೆಗಾಲಕ್ಕೆ ಸಂಬಂಧಪಟ್ಟಂತೆ ಈ ಥ್ರೋಟ್ ಅಥವಾ ನಮ್ಮ ಗಂಟ್ಲಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ತೊಂದರೆಗಳು ಕಂಡು ಬರ್ತವೆ?
0: ಗಂಟ್ಲು ನೋವು ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂದ್ರೆ ಏನಾದ್ರೂ ನುಂಗ್ಬೇಕಾದ್ರೆ ಗಂಟ್ಲು ನೋವು ಬರೋದು, ಮತ್ತೆ ಕೆಲವರಿಗೆ ಶೀತದ ಗಂಟು ಇರುತ್ತೆ. ಅಂದ್ರೆ ಕೆಲವೊಂದ್ಸಲ ಒಂದು 3-4 ಸಲ ಬರೋದು ವರ್ಷದ ಗಂಟ್ಲು ನೋವು, ಅದು ಈ ಟೈಮಲ್ಲಿ ಜಾಸ್ತಿ ಇರುತ್ತೆ. ಅಂದ್ರೆ ಇನ್ಫೆಕ್ಷನ್ ಆದ್ರೆ ದಪ್ಪಗೆ ಆ ಕಡೆ ಈ ಕಡೆ ಇರುತ್ತೆ, ಅದಕ್ಕೆ ಟಾನ್ಸಿಲ್ಸ್ ಅಂತ ಅಂತೀವಿ. ಮತ್ತೆ ಮೂಗಿಂದ ಇರೋದು ಅಡಿನಾಯ್ಡ್ಸ್ ಅಂತ ಕರಿತೀವಿ. ಈ ಟಾನ್ಸಿಲ್ಸ್ ತುಂಬಾ ಸಲ ಈ ತರ ಬರ್ತಾ ಇದ್ರೆ 4-5 ಸಲಕ್ಕಿಂತ ಜಾಸ್ತಿ ವರ್ಷದಲ್ಲಿ, ಅದೇ ತರ ಒಂದು 2-3 ವರ್ಷಕ್ಕಿಂತ ಜಾಸ್ತಿ ಬರ್ತಾ ಇದ್ರೆ ಅದನ್ನ ತಗಿಸ್ಬೇಕಾಗುತ್ತೆ. ಅಂದ್ರೆ ಇನ್ಫೆಕ್ಷನ್ ಇದ್ದಾಗಲ್ಲ, ಇನ್ಫೆಕ್ಷನ್ ಕಡಿಮೆ ಆದ್ಮೇಲೆ. ಸೊ ಈ ಟೈಮಲ್ಲೆಲ್ಲ ಆ ತರ ಬರೋದು ಜಾಸ್ತಿ ಇರುತ್ತೆ, ಟಾನ್ಸಿಲೈಟಿಸ್ ಅಂತೀವಿ. ಮತ್ತೆ ಗಂಟ್ಲು ಇನ್ಫೆಕ್ಷನ್ ಆಗೋದನ್ನ ಫೆರಿಂಜೈಟಿಸ್ ಅಂತ ಅಂತೀವಿ. ಸೊ ಮಳೆ ಬರೋದು ನಿಲ್ಲೋದು, ವೈರಲ್ ಎಪಿಸೋಡ್ಸ್ ಎಲ್ಲ ತುಂಬಾ ಜಾಸ್ತಿ ಇರುತ್ತೆ, ಮತ್ತೆ ಅದರಿಂದನೇ ಸ್ವಲ್ಪ ಕೆಮ್ಮ ಬರಕ್ಕೆ ಶುರುವಾಗೋದು, ಆ ತರ ಎಲ್ಲ ಸಮಸ್ಯೆ ಇರುತ್ತೆ ಗಂಟ್ಲಲ್ಲಿ.
1: ಈಗ ಕೆಲವು ಬಾರಿ ನಾವು ಒಂದು ಏರಿಯಾದಿಂದ ಮತ್ತೊಂದು ಏರಿಯಾಗೆ ಹೋದಾಗ ಅಥವಾ ನೀರು ನಮಗೆ ಚೇಂಜ್ ಆದಾಗ ಈ ಗಂಟ್ಲು ನಮಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ, ಏನ್ ಡಾಕ್ಟರ್ ಇದು ಮಸೆ?
0: ಅದನ್ನೇ ನಾನು ಹೇಳಿದ್ನಲ್ಲ, ಈ ತರ ಕಂಜೆಷನ್ ಆಗೋದು ಮತ್ತೆ ಇನ್ಫೆಕ್ಷನ್ ಆಗೋದು ಆ ತರ, ಇದರಿಂದ ನಮಗೆ ಈ ತರ ಇನ್ಫೆಕ್ಷನ್ ಆದಾಗ ಗಂಟ್ಲು ನೋವು ಬರಕ್ಕೆ ಶುರುವಾಗುತ್ತೆ. ಅಂದ್ರೆ ಅಲ್ಲಿ ಏನೋ ಸಮಸ್ಯೆ ಇದೆ, ಅದಕ್ಕೋಸ್ಕರ ನಮಗೆ ಹಿಂಗೆ ಬರ್ತಾ ಇದೆ ಅಂತ ಇದಾಗುತ್ತೆ. ಅವಾಗ ನಾವು ಎಕ್ಸಾಮಿನ್ ಮಾಡ್ಬಿಟ್ಟು ಅದು ಏನಾಗಿದೆ ಅಂತ ನೋಡಿ ಅವಾಗ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಒಂದ್ಸಲ ನಾನು ಮುಂಚೆ ಹೇಳ್ದಂಗೆ ಅಲರ್ಜಿ ಇದ್ದಾಗ ಮೂಗಿಂದ ಸೋರ್ತಾ ಇರ್ಬೇಕಾದ್ರೂ ಗಂಟ್ಲು ನೋವು ಬರುತ್ತೆ. ಏನಕ್ಕೆ ಅಂದ್ರೆ ನಮ್ದ್ರಲ್ಲಿ ಈಚ್ ಅಂಡ್ ಎವ್ರಿ ಆರ್ಗನ್ ಇಸ್ ಕನೆಕ್ಟೆಡ್, ಮೂಗು ಕಿವಿ ಗಂಟ್ಲು, ಯಾವ್ದಾದ್ರು ಒಂದಾದಾಗ ಎಲ್ಲ ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅವಾಗ್ಲೂ ಈ ತರ ಬರೋ ಸಾಧ್ಯತೆ ಇರುತ್ತೆ ಅವ್ರಿಗೆ. ಮತ್ತೆ ಕೆಲವರಿಗೆ ಐಸ್ ಕ್ರೀಮ್ ತಿಂದಿದ ತಕ್ಷಣ ಗಂಟ್ಲು ನೋವು ಬರೋದು, ಏನಕ್ಕೆ ಅಂದ್ರೆ ಕೋಲ್ಡ್ ಇಂದ ಅದು ಇದಾಗುತ್ತೆ. ಸೊ ಅದರಿಂದನೂ ಎಲ್ಲ ಕೂಡ ಗಂಟ್ಲು ನೋವು ಬರೋಕ್ ಶುರುವಾಗುತ್ತೆ. ಮತ್ತೆ ಕೆಲವರಿಗೆ ಸಿವಿಯರ್ ಗ್ಯಾಸ್ಟ್ರೈಟಿಸ್ ಇರುತ್ತೆ, ಅದು ಈ ಕಾಲ ಆ ಕಾಲ ಅಂತೇನಿಲ್ಲ, ಅದನ್ನ ಗ್ಯಾಸ್ಟ್ರೋಇಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸೀಸ್ ಅಂತೀವಿ. ಅಂದ್ರೆ ಅದು ಸ್ಪಿಂಕ್ಟರ್ ಸರಿಯಾಗಿ ವರ್ಕ್ ಆಗ್ತಾ ಇರಲ್ಲ, ಅವಾಗ ಸ್ಟಮಕ್ ಅಲ್ಲಿರೋದೆಲ್ಲ ರಿಫ್ಲೆಕ್ಸ್ ಆಗಿ ಗಂಟ್ಲು ನೋವು ಬರಕ್ ಶುರುವಾಗುತ್ತೆ. ಕೆಲವರಿಗೆ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ, ಆ ತರ ಇದು ಸಸ್ಯ ಬರಕ್ ಶುರುವಾಗುತ್ತೆ.
1: ಈಗ ಡಾಕ್ಟ್ರೆ, ನಾನು ಸಾಮಾನ್ಯವಾಗಿ ತಮ್ಮನ್ನು ಕೇಳಬೇಕು, ಈಗ ಇಯರ್ ಆಗಿರ್ಬೋದು, ನೋಸ್ ಆಗಿರ್ಬೋದು, ಥ್ರೋಟ್ ಆಗಿರ್ಬೋದು, ಎಷ್ಟು ದಿನ ಈ ಒಂದು ಸಮಸ್ಯೆ ಹಾಗೆ ಕಂಟಿನ್ಯೂ ಆದರೆ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಬಂದು ತೋರಿಸ್ಬೇಕು, ಹಾಗೇನಾದ್ರೂ ಇದೆಯಾ? ಯಾಕಂದ್ರೆ ಕೆಲವು ಬಾರಿ ನೆಗಡಿ ಬರುತ್ತೆ ಹೋಗುತ್ತೆ, ನೆಗಡಿಗೆ ಹಿಂದಿನಿಂದ ಹೇಳ್ತಾನೆ ಬರ್ತಾರೆ, ಮೆಡಿಸನ್ ತಗೊಂಡ್ರೆ ಒಂದು ವಾರ, ತಗೊಳ್ಳದೆ ಇದ್ರೂ ಒಂದು ವಾರ ಅಂತ. ಹಾಗೆ ಅಂದ್ರೆ ಹೀಗೆ ತುಂಬಾ ಸೀರಿಯಸ್ ಪ್ರಾಬ್ಲಮ್ ಯಾವ ಒಂದು ಇದರಲ್ಲಿ ಆಗುತ್ತೆ?
0: ತುಂಬಾ ತಲೆ ಭಾರ ಆಗೋಕೆ ಶುರುವಾಗೋದು, ಅಥವಾ ಕಣ್ಣಿಂದ ನೋವು ಬರೋಕ್ಕೆ ಶುರುವಾಗೋದು, ಅಥವಾ ತುಂಬಾ ಫೀವರ್ ಬರೋಕ್ ಶುರುವಾಗೋದು, ಆ ತರ ಎಲ್ಲ ನಿಮಗೆ ಗೊತ್ತಾಗುತ್ತೆ ಯೂಶುವಲ್ ಬರೋದಕ್ಕಿಂತ ಯಾವ ತರ ಇದು ಡಿಫ್ರೆಂಟ್ ಆಗಿದೆ ಅಂತ. ಆ ತರ ಯೂಶುವಲಿ ಸೆಲ್ಫ್ ಮೆಡಿಕೇಶನ್ ಆದಷ್ಟು ಅವಾಯ್ಡ್ ಮಾಡಕ್ ಟ್ರೈ ಮಾಡಬೇಕು. ಈ ತರ ಎಲ್ಲ ಬರಕ್ಕಾದಾಗ ಬಂದಾಗ ನೀವು ತೋರಿದು ಹೋಗಿ ಆದಷ್ಟು ಬೇಗ ತೋರಿಸೋದು ಬೆಟರ್. ಏನಕ್ಕೆ ಅಂದ್ರೆ ಈಗ ಕೋಲ್ಡ್ ಹೇಳಿದ್ರಲ್ಲ, 7 ದಿನ ಟ್ರೀಟ್ಮೆಂಟ್ ತಗೊಂಡ್ರೆ 7 ದಿನಕ್ಕೆ ಹೋಗುತ್ತೆ, ತಗೊಂಡಿಲ್ಲ ಅಂದ್ರೂ ಹೋಗುತ್ತೆ. ವೈರಲ್ ಎಪಿಸೋಡ್ ಇದ್ದಾಗ ಅದೇನಾದ್ರೂ ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದ್ರೆ ಸೈನಸಿಸ್ ಹೋಗೋ ಚಾನ್ಸ್ ಇರುತ್ತೆ, ಅವಾಗ ಟ್ರೀಟ್ಮೆಂಟ್ ತಗೊಂಡ್ಲೇಬೇಕಾಗುತ್ತೆ. ಅವಾಗ ಯಾವಾಗ ಅದು ಗೊತ್ತಾಗುತ್ತೆ ಅಂದ್ರೆ ತಲೆಭಾರ ಆಗೋದು, ಕಣ್ಣಿಂದ ನೋವು ಬಂದಂಗೆ ಆಗೋದು, ಅಥವಾ ಜಾಸ್ತಿ ಈ ಶಿಮ್ಲಾ ಬರುತ್ತಲ್ಲ ಅದು ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಇವು ನೆಗಡಿ ಇದ್ದಾಗ ನೀರ್ ತರ ಬರುತ್ತೆ, ಇಲ್ಲಾಂದ್ರೆ ವೈಟಿಶ್ ಇರುತ್ತೆ. ಅದೇನಾದ್ರೂ ಎಲ್ಲೋಯಿಶ್ ಅಥವಾ ಬೇರೆ ಕಲರ್ ಆದಾಗ ಹೋಗಿ ತೋರಿಸೋದು ಬೆಟರ್, ಇಟ್ಸ್ ಆಲ್ವೇಸ್ ಬೆಟರ್.
1: ಡಿಲೇ ಮಾಡೋ ಅವಶ್ಯಕತೆ ಇಲ್ಲ,
0: ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಯಾರಿಗಾದ್ರೂ ಈ ಬೇರೆ ಕೊಮಾರ್ಬಿಡಿಟಿ ಇರುತ್ತಲ್ಲ, ಈಗ ಶುಗರ್ ಅಂದ್ರೆ ಡಯಾಬಿಟಿಕ್ಸ್ ಆಗಲಿ, ಮತ್ತೆ ಹೈಪರ್ ಟೆನ್ಷನ್ ಆಗಲಿ, ಅಥವಾ ಬೇರೆ ಏನಕ್ಕಾದ್ರೂ ತುಂಬಾ ಮೆಡಿಕೇಶನ್ಸ್ ತಗೊಂತಿರ್ತಾರಲ್ಲ, ಆದಷ್ಟು ಏನಾದ್ರು ಆಗಿದ ತಕ್ಷಣ ಅವ್ರು ಹೋಗಿ ತೋರಿಸೋದು ಬೆಟರ್. ಏನಕ್ಕೆ ಏನಾಗಿರುತ್ತೆ ಅಂತ ಡಯಾಗ್ನೋಸ್ ಮಾಡೋದು ಕಷ್ಟ ಆಗುತ್ತೆ, ಹಂಗೆ ಅವ್ರು ಡಾಕ್ಟರ್ ಹತ್ರ ತೋರಿಸ್ತಾರೆ. ತುಂಬ ಹೆಲ್ತಿ ಆಗಿರೋರು ಓಕೆ, 1 or 2 days ದೇ ಕೆನ್ ವೆಯ್ಟ್. ಏನೋ ಅಂದ್ರೆ ಸರಿಯೋಗಿಲ್ಲ ಅಂದ್ರೆ ಹೋಗಿ ತೋರಿಸ್ಬೋದು. ಅವ್ರಿಗೂ ಈ ತರ ಏನಾದ್ರೂ ಸಿಂಪ್ಟಮ್ಸ್ ಏನಾದ್ರೂ ಬಂದ್ರೆ ಅವರು ಹೋಗಿ ತೋರಿಸೋದು ಬೆಟರ್ ಯಾವಾಗ.
1: ಈಗ ಯೂಶುವಲ್ ಆಗಿ ತಾವು ಹೇಳಿದ್ರಿ ಪ್ರಿವೆನ್ಷನ್ ಇಸ್ ಬೆಟರ್ ಅಂತ, ಈ ಎಲ್ಲ ತೊಂದರೆಗಳು ಬಾರದ ಹಾಗೆ ಜನರಲ್ ಆಗಿ ಯಾವೆಲ್ಲ ಪ್ರಿವೆಂಟಿವ್ ಮೆಷರ್ಸ್ ಅನ್ನ ನಾವು ತಗೊಳ್ಬಹುದು?
0: ಅದೇ ನಾನು ಮುಂಚೆ ಹೇಳ್ದಂಗೆ ಕೆಲವರಿಗೆ ಕೋಲ್ಡಿಗೆ ಅಲರ್ಜಿ ಇರುತ್ತಲ್ಲ, ಆದಷ್ಟು ಅವರು ನಾವು ವಾರ್ಮ್ ಆಗಿ ಇಟ್ಕೊಂಡಿದ್ರೆ ಇದೆಲ್ಲ ಅವಾಯ್ಡ್ ಮಾಡ್ಬೋದು. ಅಂದರೆ ಇವಾಗ ಮಂಕಿ ಕ್ಯಾಪ್ ಅಥವಾ ಮಫ್ಲರ್ ಕಟ್ಕೋ, ಆದಷ್ಟು ಸ್ವೆಟರ್ಸ್ ಅಥವಾ ಜಾಕೆಟ್ಸ್ ಯೂಸ್ ಮಾಡೋದು ಅದರಿಂದ ಎಲ್ಲ. ಮತ್ತು ನೀರು ಎಲ್ಲ ಕಡೆ ಕುಡಿದಲ್ಲ, ಆದಷ್ಟು ವಾರ್ಮ್ ವಾಟರ್ ಕುಡಿದ್ರೆ ನಮ್ಮ ಥ್ರೋಟ್ನೆಲ್ಲ ಇದಾಗಿ ಇಟ್ಕೋಬೋದು ಆ ಥರ. ಮತ್ತು ನಮ್ಗೆ ಯಾವುದಕ್ಕೆ ಅಲರ್ಜಿ ಅಂತ ಅನ್ಸುತ್ತೋ ಈಗ ತುಂಬ ಬೆಳಿಗ್ಗೆ ಎದ್ದೋದ್ರೆ ಇರುತ್ತೆ ಅಂತ ಗೊತ್ತಿರುತ್ತೆ, ಅದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡ್ತಾ ಬಂದರೆ ಇದನ್ನೆಲ್ಲ ನಾವು ಅವಾಯ್ಡ್ ಮಾಡ್ಬೋದು.
1: ಈಗ ಡಾಕ್ಟರ್

0: ಒಬ್ಬರಿಗೆ ಅಲರ್ಜಿ ಇದೆಯೋ ಇಲ್ಲೋ ಅನ್ನೋದನ್ನು ನೀವು ಯಾವ ರೀತಿ ಪತ್ತೆ ಮಾಡ್ತೀರಾ? ಅದಕ್ಕೆ ಏನಾದ್ರು ಟೆಸ್ಟ್ಗಳಿವೆಯಾ ಡಾಕ್ಟರ್? ಹೇಗೆ
1: ಟೆಸ್ಟ್ಗಳಿದೆ? ಆ್ಯಕ್ಚುಲಿ ಯೂಶ್ವಲಿ ಕ್ಲಿನಿಕಲ್ ಎಕ್ಸಾಮಿನೇಷನ್ ಇಂದನೇ ನಾವು ನೋಡ್ಬಿಟ್ಟೇನೆ ಹೇಳ್ತೀವಿ, ಅಥವಾ ನಮ್ಗೇನಾದರೂ ಬೇಕಂತ ಅಂದರೆ ನಾವು ಟೆಸ್ಟ್ ಮಾಡ್ವಿ. ಈಗ ಇಯೋಸ್ನೋಫಿಲ್ ಕೌಂಟ್ ಅಂತ ಬರುತ್ತೆ ಸಿ ಬಿ ಸಿನಲ್ಲಿ, ಅದು ಜಾಸ್ತಿ ಇರುತ್ತೆ ಯೂಶ್ವಲಿ ಅಲರ್ಜಿಗೆ, ಅದನ್ನೇ ಅಬ್ಸಲ್ಯೂಟ್ ಇಯೋಸ್ನೋಫಿಲ್ ಕೌಂಟ್ ಅಂತಲೂ ನೋಡ್ತೀವಿ ಅದನ್ನು. ಅದನ್ನ ನೋಡೂ ಹೇಳ್ಬೋದು. ಮತ್ತು ಎಷ್ಟು ಇನ್ನೊಂದು ಸ್ಕಿನ್ ಪ್ರಿಕ್ ಟೆಸ್ಟ್ ಅಂತಲೂ ಇದೆ, ಅದನ್ನ ನೋಡು ಕೂಡ ನಾವು ಹೇಳ್ಬೋದು ಅದು ಅಲರ್ಜಿ ಇದೆ ಪೇಷೆಂಟಿಗೆ ಅಂತ ಅಂದ್ಬಿಟ್ಟು. ಮತ್ತು ಎಷ್ಟೊಂದು ಸಲ ಅವ್ರ ಸಿಂಪ್ಟಮ್ಸ್ ನೋಡಿನೇ ಎಕ್ಸಾಮಿನ್ ಮಾಡಿನೇ ಕ್ಲಿನಿಕಲಿನೇ ವಿ ಕ್ಯಾನ್ ಕಮ್ ಟು ಡಯಾಗ್ನೋಸಿಸ್ ದಟ್ ಪೇಷೆಂಟ್ ಈಸ್ ಹ್ಯಾವಿಂಗ್ ಅಲರ್ಜಿಕ್ ರೈನೈಟಿಸ್ ಅಲರ್ಜಿ ಇದೆ ಅಂತ ಹೇಳ್ಬೋದು ಅವಾಗ.
0: ಈಗ ಡಾಕ್ಟ್ರೇ, ಇನ್ನೊಂದು ನಮ್ಮ ಜನರಲ್ಲಿ ಇರುವಂಥ ಒಂದು ನಂಬಿಕೆ ಏನಂತಂದರೆ, ಓವರ್ ದಿ ಕೌಂಟರ್ ಹೋಗಿ ಮೆಡಿಸಿನನ್ನು ಪರ್ಚೇಸ್ ಮಾಡ್ತಾರೆ, ನೆಗಡಿ ಆದ ಕೂಡಲೇ ಹೋಗ್ತಾರೆ, ಒಂದು ತಲೆನೋವು ಇದೆಯಪ್ಪ, ಒಂದು ಸ್ವಲ್ಪ ನೆಗಡಿ ಇದೆ, ಒಂದು 4 ಟ್ಯಾಬ್ಲೆಟ್ ಕೊಡು ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಡಾಕ್ಟ್ರೇ?
1: ನಾನು ಅದನ್ನೇ ಹೇಳಿದ್ದು. ಇವಾಗ ಕೆಲವೊಂದು ಟ್ಯಾಬ್ಲೆಟ್ಸ್ ಕೊಡ್ತೀವಿ ನಾವು ನೆಗಡಿ ಅಂತಂದರೆ, ಅಲರ್ಸೆಟ್ ಡಿ ಸಿ ಅಂತ ಹಾಕ್ತೀವಿ, ಇದರಲ್ಲಿ ಸಿಟ್ರಿಸಿನ್ ಮತ್ತು ಫಿನೆಲೆಫ್ರಿನ್ ಇರುತ್ತೆ. ಇವಾಗ ಏನಾದರೂ ಹೈಪರ್ಟೆನ್ಸಿವ್ ಇದ್ದವ್ರು ಇದನ್ನ ತೊಗೊಂಡ್ರೆ ಫಿನೆಲೆಫ್ರಿನ್ ಅನ್ನೋ ಒಂದು ಕಾಂಪೊನೆಂಟು ಬಿಪಿನ ಜಾಸ್ತಿ ಮಾಡುತ್ತೆ. ಅವನ್ನ ಮೆಡಿಕಲ್ ಶಾಪ್ ಅವನು ಇದನ್ನೇ ಫುಲ್ ಕೇಳ್ಬೇನ ಕೊಟ್ಟಿರೋದಿಲ್ಲ, ಅಥವಾ ನಿಮ್ಮ ಡಾಕ್ಟರ್ ಏನಾದರೂ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಏನಾದರೂ ಅಡ್ವೈಸ್ ಮಾಡಿದರೆ ನಿಮಗೆ ಒನ್ ಆರ್ ಟೂ ಡೇಸ್ ವೆಯ್ಟ್ ಮಾಡಿ ನೋಡ್ಬೋದು. ಬಟ್ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಕನ್ಸಲ್ಟೆಡ್ ಡಾಕ್ಟರ್. ಒಬ್ಬ ಮನುಷ್ಯನ ಎಷ್ಟು ಸಲ ಕಾಯಿಲೆ ಬರುತ್ತೆ ವರ್ಷದಲ್ಲಿ? ನಾವು ಅಂದರೆ ದುಡಿಯೋದೆಲ್ಲ ನಮ್ಮ ಹೆಲ್ತ್ಗೆ ಚೆನ್ನಾಗಿರಲೇಬೇಕು ಅಂತ, ಏನಾದರೂ ನೆಗ್ಲೆಕ್ಟ್ ಆಗಿ ಏನಾದರೂ ಆದಾಗ ಅನುಭವಿಸೋದಕ್ಕಿಂತ ಇಟ್ಸ್ ಆಲ್ವೇಸ್ ಬೆಟರ್ ಟು ಗೋ ಅಂಡ್ ಕನ್ಸಲ್ಟ್ ಯುವರ್ ಡಾಕ್ಟರ್ ಆಲ್ವೇಸ್.
0: ಮತ್ತು ಕೆಲವರಿಗೆ ಈ ಕಾಫ್ ಸಿರಪ್ ಪದೇ ಪದೇ ತಗೊಳ್ಳುವಂಥ ಒಂದು ಅಭ್ಯಾಸ ಇರುತ್ತೆ, ಇದು ಸಹ ತಪ್ಪು ಅಂತ ನನಗೆ ಅನಿಸ್ತಾ ಇದೆ, ಹೌದಲ್ಲ ಡಾಕ್ಟ್ರೆ?
1: ಹೌದು, ಅದನ್ನೇ ನಾನು ಹೇಳಿದ್ದು. ಇವಾಗ ಯೆಲ್ಲೋಯಿಶ್ ಆಗಿದ್ರೆ ಸ್ಪುಟ್ರೆ ನಾವು ಉಗಿಯೋದು ಅದೆಲ್ಲ ಇನ್ಫೆಕ್ಟ್ ಆಗಿದ್ರೆ ಹಂಗಾಗತ್ತೆ, ಅವ್ರಿಗೆ ಬೇರೆ ಆಂಟಿಬಯೋಟಿಕ್ಸ್ ಅದೆಲ್ಲ ಬೇಕಾಗಿರುತ್ತೆ. ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡ್ದಂಗೆ ನೀವು ಫಾಲೋ ಮಾಡೋದು ಬೆಟರ್. ಸೆಲ್ಫ್ ಮೆಡಿಕೇಶನ್ ಇಟ್ಸ್ ಆಲ್ವೇಸ್ ಬೆಟರ್ ಟು ಅವಾಯ್ಡ್ ಅಂತ.
0: ಈಗ ಡಾಕ್ಟ್ರೆ, ENT ಸಂಬಂಧಪಟ್ಟಂತೆ ಈ ಒಂದು ಮಳೆಗಾಲ ಮತ್ತು ಚಳಿಗಾಲದಲ್ಲಿ ತುಂಬ ಕಾಂಪ್ಲಿಕೇಶನ್ ಆಗುವಂಥ ಸಮಸ್ಯೆಗಳು ಯಾವೆಲ್ಲ ಬರ್ಬೋದು?
1: ಅದನ್ನೇ ನಾನು ಹೇಳ್ದಂಗೆ, ನೀವು ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂದರೆ ಇನ್ಫೆಕ್ಷನ್ಗೆ ಹೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಮತ್ತು ಇವಾಗ ಟಾನ್ಸಿಲೈಟಿಸ್ ಆಗುತ್ತೆ ಅಂತ ಹೇಳಿದೆ, ಅದು ಟ್ರೀಟ್ಮೆಂಟ್ ಜಾಸ್ತಿ ತೊಗೊಂಡಿಲ್ಲ ಅಂದರೆ ಒಳಗಡೆ ಪಸ್ ಫಾರ್ಮೇಷನ್ ಆಗುತ್ತೆ, ಅದನ್ನು ಕ್ವಿನ್ಸಿ ಅಂತ ಅಂತೀವಿ. ಅದು ನೆಕ್ಕಿಗೆಲ್ಲ ಸ್ಪ್ರೆಡ್ ಆಗುತ್ತೆ ಮೇಲ್ಗಡೆ, ಅದನ್ನೆಲ್ಲ ಓಪನ್ ಮಾಡಬೇಕಾಗುತ್ತೆ. ಅವಾಗ ನಾವು ಪಸ್ನ ಡ್ರೈನ್ ಮಾಡಬೇಕಾಗುತ್ತೆ ಅಂದರೆ ಸರಿಯಾಗಿ ತೋರಿಸ್ಬಿಟ್ಟು ತೊಗೊಂಡಿಲ್ಲ ಅಂದರೆ ಮಾತ್ರ. ಈಗ ನೀವು ಮುಂಚೆ ಇಲ್ದಂಗೆ ಸೆಲ್ಫ್ ಮೆಡಿಕೇಶನ್ ತೊಗೊಂಡ್ರೆ ಅವ್ರಿಗೆ ಏನಾಗಿದೆ ಅಂತಲೇ ಗೊತ್ತಾಗೋದಿಲ್ಲ. ಇದು ಆ ಥರ ಎಲ್ಲ ಇದು ಡೇಂಜರಸ್ ಆಗುತ್ತೆ ಅವಾಗ ನಮಗೂ, ಅವಾಗ ಕಾಂಪ್ಲಿಕೇಶನ್ಗೆ ಅವರೆಲ್ಲ ರಿಸ್ಕ್ ತೊಗೊಳೋದಕ್ಕೆಲ್ಲ ರೆಡಿ ಇರಬೇಕಾಗುತ್ತೆ. ಅದೇ ಫಸ್ಟೇ ತೋರಿಸೆಲ್ಲ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದು ಸರಿ ಹೋಗುತ್ತೆ. ಮತ್ತು ಇನ್ನು ಡಯಾಬಿಟಿಕ್ಸ್ ಇರೋರಿಗೆಲ್ಲ ಈ ಸೈನುಸೈಟಿಸ್ ಆದರೆ ಅವ್ರ ಇಮ್ಯುನಿಟಿ ಕಮ್ಮಿ ಇದ್ದರೆ ಎಲ್ಲ ಅಂದರೆ ಇವಾಗ ಪಕ್ಕನೇ ಕಣ್ಣಿರುತ್ತೆ, ಈ ಕಡೆ ಮೇಲೆ ಹೋದರೆ ಬ್ರೈನ್ ಬರುತ್ತೆ, ಅದಕ್ಕೆ ವೆರಿ ಫ್ಯೂ ಮಿಲಿಮೀಟರ್ಸ್ ಇರುತ್ತೆ ಅದೆಲ್ಲ ಬೋನು, ಅದೆಲ್ಲ ಬ್ರೀಚ್ ಆಗ್ಬಿಟ್ಟು ಅಕ್ಕಪಕ್ಕ ಸಾಧ್ಯತೆ ಎಲ್ಲ ಇರುತ್ತೆ. ಎಷ್ಟೊಂದು ಸಲ ಕಣ್ಣು ಮಂಜಾಗೋ ಸಾಧ್ಯತೆ ಇರುತ್ತೆ. ಎಷ್ಟೊಂದು ಜನಕ್ಕೆ ಇವಾಗ ಸಿಜರ್ಸ್ ಅಂತೀವಿ ಅಂದರೆ ಫಿಟ್ಸ್ ಅಂತ ಅಂತೀವಿ ಮಾಮೂಲಿ, ಇದರಲ್ಲಿ ಆ ಥರ ಬರೋ ಚಾನ್ಸಸ್ ಇರುತ್ತೆ. ಅಂದರೆ ಇದೆಲ್ಲ ಅಟ್ಮೋಸ್ಟ್ ಅಂದರೆ ತುಂಬ ಕಾಂಪ್ಲಿಕೇಟ್ ಆಗೋ ಸಾಧ್ಯತೆ. ಅಂದರೆ ನಾವು ಟ್ರೀಟ್ಮೆಂಟ್ ಕೊಡಿಸ್ತಲೇ ಬಿಟ್ಟರೆ ಎಷ್ಟು ದಿನಕ್ಕೆ ಹಿಂಗೆ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಅದು ಒಬ್ಬೊಬ್ಬರು ಇಂಡಿವಿಜುವಲ್ ಮೇಲೂ ಡಿಪೆಂಡ್ ಆಗುತ್ತೆ. ಬಟ್ ಯೂಶ್ವಲಿ ತುಂಬ ಆಗೋವರೆಗೂ ಬಿಟ್ಕೊಳೋದು ಒಳ್ಳೇದಲ್ಲ ಅದು. ಮತ್ತು ಇನ್ನೊಂದು ಹೇಳಿದೆ, ಅಲರ್ಜಿ ಟ್ರೀಟ್ಮೆಂಟ್ ಮಾಡಿಸ್ದಲ್ಲ ಹಂಗೆ ಬಿಟ್ಟರೆ, ಅಂದರೆ ಇದು ಒಂದು ಎರಡು ದಿನದಲ್ಲಿ ಆಗೋಂಥದ್ದಲ್ಲ, ಓವರ್ ಎ ಟೈಮ್ ತುಂಬ ದಿನ ತೊಗೊಂಡಲೇ ಬಿಟ್ಟರೆ ಅದು ದುರ್ಮಾಂಸ ಬೆಳೆಯುತ್ತೆ ಅಂತ ಹೇಳಿದೆ ಮೊಗಲಿ, ಅಂದರೆ ನೇಸಲ್ ಪಾಲಿಪೋಸಿಸ್ ಅಂತ ಆಗುತ್ತೆ ಅಂತ. ಮತ್ತು ಅದರಿಂದ ಸೈನುಸೈಟಿಸ್ ಆಗುತ್ತೆ ಮತ್ತೆ ಮತ್ತು ಹಂಗೇನೆ ಇನ್ನೂ ತುಂಬ ಟ್ರೀಟ್ ಮಾಡಿಸ್ದಲ್ಲ ಬಿಟ್ಟರೆ ನಮ್ಗೆ ಅಸ್ಮ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಎಲ್ಲ ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ತುಂಬ ದಿನ ಕೆಮ್ಮು ವಾಸಿನೇ ಆಗದೇ ಇರೋ ಅಂತ ಅನ್ಸಸ್ ಇರುತ್ತೆ. ಆಗ ಕೆಲವೊಂದ್ಸಲ ಒಂದು ಅಕ್ಯೂಟ್ ಇನ್ಫೆಕ್ಷನ್ ಅಲ್ಲಿ ಒಂದು ಸ್ಟ್ರೀಕ್ ಆಫ್ ಬ್ಲಡ್ ಕೂಡ ನಾವು ಉಗಿಯೋದ್ರಲ್ಲಿ ಬರೋಕ್ಕೆ ಶುರುವಾಗುತ್ತೆ. ಅವಾಗ ಅವ್ರು ಎದ್ರಕೊಂತಾರೆ ಏನಕ್ಕೆ ಬರ್ತಾ ಇದೆ ಇದಂತ. ಒಂದೊಂದ್ಸಲ ಸೈನುಸೈಟಿಸ್ ಇಂದನೂ ಈ ಥರ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಅದು ಏನಕ್ಕಾಯ್ತು ಅಂತ ನಾವು ಎವ್ಯಾಲ್ಯೇಟ್ ಮಾಡಿ ನೋಡಬೇಕಾಗತ್ತೆ. ಇಲ್ಲ ಅಂದರೆ ಸುಮ್ಮನೆ ಎದ್ರಕೊಳ್ಳೋ ಅಂತ ಸಾಧ್ಯತೆ ಜಾಸ್ತಿ ಇರುತ್ತೆ, ಇಲ್ಲ ನನಗೇನೋ ಆಯಿತು ಅನ್ನೋ ಟೆನ್ಷನ್ನು ಸ್ಟ್ರೆಸ್ಸು ಜಾಸ್ತಿ ಆಗುತ್ತೆ ಆದಷ್ಟು.
0: ಡಾಕ್ಟ್ರೆ, ಈ ENTಗೆ ಸಂಬಂಧಪಟ್ಟಂತೆ ನಮ್ಮ ಆಹಾರದಲ್ಲಿ ಏನಾದರೂ ಬದಲಾವಣೆ ಮಾಡ್ಕೊಳ್ಬೇಕಾಗುತ್ತಾ ಪದೇ ಪದೇ ಈ ರೀತಿ ತೊಂದರೆಗಳು ಬರ್ತಾ ಇದ್ರೆ?
1: ಅದನ್ನೇ ನಾನು ಮುಂಚೆ ಹೇಳ್ದಂಗೆ, ಇಂಥವ್ರಿಗೆ ಇಂಥದಕ್ಕೆ ಅಲರ್ಜಿ ಅಂತ ಹೇಳೋಕ್ಕಾಗಲ್ಲ ಜನರಲೈಸ್ಡ್ ಮಾಡಿ. ಇವಾಗ ನಾವು ಯಾವನ್ನ ತೊಗೊಂಡಾಗ ನಮಗೆ ಈ ಥರ ಆಗುತ್ತೆ ಅನ್ನೋದು ಗೊತ್ತಿರುತ್ತೆ. ಇವಾಗ ನೀವು ಮುಂಚೆನೇ ಹೇಳ್ದಂಗೆ ನೀರು ನಾವು ಬೇರೆ ಕಡೆ ಕುಡಿದ್ರೆ ಈ ಥರ ಆಗುತ್ತೆ ಅಂತ ಗೊತ್ತಿದ್ರೆ, ಏನಕ್ಕೆ ಅಂದರೆ ಎಲ್ಲ ಕಡೆಯೂ ಫಿಲ್ಟರ್ ವಾಟರ್ ಸಿಗೋದಿಲ್ಲ. ಸೊ ಆದಷ್ಟು ಅದನ್ನೆಲ್ಲ ಅವಾಯ್ಡ್ ಮಾಡಿ ಯಾವಾಗ ನಮಗೆ ಫಿಲ್ಟರ್ ವಾಟರ್ ತೊಗೊಳೋದು ಅಥವಾ ಮಿನರಲ್ ವಾಟರ್ ಅದು ಯೂಸ್ ಮಾಡೋದು ಬೆಟರು. ಮತ್ತು ನಾನು ಮುಂಚೆ ಹೇಳ್ದಂಗೆ ಯಾವ ಫುಡ್ಡಿಗೆ ಅಲರ್ಜಿ ಇರುತ್ತೋ ಅದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿದ್ರೆ ಇದು ಬೆಟರ್ ಆಗುತ್ತೆ. ಮತ್ತು ಕೆಲವು ಮಕ್ಕಳಿಗೆ ಈ ಟಾನ್ಸಿಲ್ಸ್ ಇರೋರಿಗೆ ಐಸ್ ಕ್ರೀಮ್ ಕೊಟ್ಟರೆ ಎಲ್ಲ ಜಾಸ್ತಿ ಆಗೋ ಸಾಧ್ಯತೆ ಇದ್ದಾಗ ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡೋದು ಬೆಟರ್ ಅಷ್ಟೇ. ಆವಾಗ ಆದಷ್ಟು ವಾರ್ಮ್ ಆಗಿರೋದು ಬಿಸಿಯಾಗಿರೋ ಫುಡ್ ತಿಂದಾಗ ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡ್ಬೋದು ನಾವು.
0: ಮತ್ತು ಕದ್ದ ಪದಾರ್ಥಗಳು ಎಷ್ಟರ ಮಟ್ಟಿಗೆ ತಿನ್ಬೋದು
1: ಅಂದರೆ ತಿನ್ನಲೇಬಾರ್ದಂತ ನಾನು ಹೇಳೋದಿಲ್ಲ, ಬಟ್ ತಿಂದಾಗ ಈ ಥರ ಗಂಟ್ಲು ನೋವು ಅದೆಲ್ಲ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಪದೇ ಪದೇ ಹಿಂಗೆ ಆಗೋರು ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಬೆಟರ್ ಅಷ್ಟೆ.
0: ಸೊ ಪ್ರಿವೆನ್ಷನ್ ಈಸ್ ಬೆಟರ್ ENTಗೆ ಸಂಬಂಧಪಟ್ಟಂತೆ. ಹಾಂ, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಡಾಕ್ಟರ್ ಸ್ಮಿತಾ ಅವರೇ ತಮ್ಮ ಕಿವಿ ಮಾತುಗಳೇನು?
1: ಏನಿಲ್ಲ, ಏನಾದರೂ ಆದಾಗ ಇದು ನಮಗೇನೋ ಜಾಸ್ತಿ ಅಂತ ಅನ್ನಿಸ್ತಾ ಇದೆ

0: ತೋರಿಸೋದು ಬೆಟರ್ ಅಂತ ನಾನು ಹೇಳ್ತೀನಿ.
1: ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟರ್ ಸ್ಮಿತಿ ಎಂ ಅವರೇ. ಇಲ್ಲಿವರೆಗೆ ತಾವು ನಮ್ಮ ಕೇಳುಗರಿಗೆ ಈ ENTಗೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳನ್ನು ಸರಳವಾದ ಭಾಷೆಯಲ್ಲಿ ನಿರೂಪಿಸಿಕೊಟ್ಟಿದ್ದೀರಿ. ನಿಲಯದ ಪರವಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ ಮೇಡಮ್.
0: ನಮಸ್ಕಾರ.
1: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ರಶ್ಮಿ ಸಿ ಹಂಜನಾಳ್ ಅವರು ಇದ್ದಾರೆ. ಇವರು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮಸ್ಕಾರ ಮೇಡಮ್ ಅವರೇ.
2: ನಮಸ್ತೆ ಎಲ್ಲರಿಗೂ.
1: ಇವತ್ತು ನಮ್ಮ ಕೇಳುಗರಿಗೆ ಯಾವ ವಿಷಯದ ಬಗ್ಗೆ ತಾವು ತಿಳಿಸ್ಕೊಡ್ತಾ ಇದ್ದೀರಿ?
2: ಈ ನಡುವೆ ಎಲ್ಲ ಕಡೆ ನೀವು ಕೇಳ್ತಾ ಇದ್ದೀರಾ ಬಿಪಿ ಹೆಚ್ಚಾಗಿದೆ, ಚಿಕ್ಕ ವಯಸ್ಕರಲ್ಲೋ ದೊಡ್ಡೋರಲ್ಲೋ ಎಲ್ಲಾ ರೀತಿಯಲ್ಲಿ ಬಿಪಿ ಇವಾಗ. ಸೊ ಅದಕ್ಕೆ ನಾವೇನ್ ಮಾತಾಡೋದು ಇವತ್ತು ಅಂದ್ರೆ ಗರ್ಭಿಣಿಯರಲ್ಲಿ ಅಧಿಕ ರಕ್ತದೊತ್ತಡದ ಸಮಸ್ಯೆಗಳು, ಈ ವಿಷಯದಾಗಿ ಇವತ್ತು ಚರ್ಚೆ ಮಾಡೋಣ ನಾವು.
1: ತುಂಬಾ ಒಳ್ಳೆ ಟಾಪಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಮೇಡಮ್. ಈಗ ಗರ್ಭಿಣಿಯರಲ್ಲಿ ಅಧಿಕ ರಕ್ತದೊತ್ತಡ ಕಾಣಿಸಿಕೊಳ್ಳೋದಕ್ಕೆ ಮುಖ್ಯವಾದಂತಹ ಕಾರಣಗಳು ಯಾವುವು?
2: ಕಾರಣಗಳಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾವು 10 ವರ್ಷಕ್ಕಿಂತ ಮುಂಚೆ ಹೇಗಿತ್ತು ಭಾರತದಲ್ಲಿ ಅಂದ್ರೆ 100 ಪ್ರೆಗ್ನೆನ್ಸಿಲಿ ಒಂದು 5 ಜನರಿಗೆ ಅಥವಾ 6 ಜನರಿಗೆ ಬರ್ತಿತ್ತು. ಇವಾಗ ಹೇಗೆ ಆಗಿದೆ, ಶೇಕಡ 16 ಜನರಿಗೆ ಅಧಿಕ ರಕ್ತದೊತ್ತಡದ ಸಮಸ್ಯೆ ಕಂಡು ಬರ್ತಾ ಇದೆ. ಮುಖ್ಯ ಕಾರಣಗಳೇನು? ಫಸ್ಟ್ ಅಂದ್ರೆ ಆಧುನಿಕ ಜೀವನ ಶೈಲಿ, ನಮ್ಮಲ್ಲಿ ಬದಲಾಗ್ತಿರುವ ಜೀವನ ಶೈಲಿ. ಅದು ನೋಡ್ತಾ ಇದ್ದೀರಾ, ಅತಿ ವೇಗದ ಜೀವನ ಶೈಲಿ, ಸಾಫ್ಟ್ವೇರ್ ಮತ್ತೆ ತುಂಬಾ ಟೆನ್ಷನ್ ಇರೋದು ಜೀವನ ಶೈಲಿಗಳು. ನೆಕ್ಸ್ಟ್ ಬರೋದು ಏಜ್, ವಯಸ್ಸು. ಅತಿ ಕಡಿಮೆ ಇರೋ ವಯಸ್ಸಲ್ಲಿ ಪ್ರೆಗ್ನೆಂಟ್ ಆದ್ರೂ ಕೂಡ ತೊಂದ್ರೆ ತುಂಬಾ ಹೆಚ್ಚಾಗಿ ಅಂದ್ರೆ 18ಕ್ಕಿಂತ ಕಡಿಮೆ ಅಥವಾ 35ಕ್ಕಿಂತ ಜಾಸ್ತಿ ವಯಸ್ಕರಲ್ಲೂ ತುಂಬಾ ಕಾಮನ್ ಆಗಿ ಬರ್ತದೆ. ಇದು ಇನ್ನೊಂದು ವಂಶ ಪಾರಂಪರ್ಯವಾಗಿ ಬರೋದು, ಅಂದ್ರೆ ತಾಯಿಯಲ್ಲಿ ಅಥವಾ ತಮ್ಮ ಸಹೋದರಿಗರಲ್ಲಿ ಅಥವಾ ತಂದೆ ಕಡೆ ತಾಯಿ ಕಡೆ ಯಾರಾದ್ರೂ ಬಿಪಿ ಹೊಂದಿದ್ದಲ್ಲಿ ಇವರಿಗೆ ಗರ್ಭಾವಸ್ಥೆಯಲ್ಲಿ ಬಿಪಿ ಬರೋ ರಿಸ್ಕ್ ಜಾಸ್ತಿ ಇರುತ್ತದೆ. ಮುಂಚೆ ಗರ್ಭಾವಸ್ಥೆಯಲ್ಲಿ ಇದ್ದಾಗ ಬಿಪಿ ಬಂದಿದ್ರೆ ಈ ಪ್ರಸ್ತುತ ಗರ್ಭಾವಸ್ಥೆಯಲ್ಲಿ ಬರೋ ಚಾನ್ಸಸ್ 10% ಅಷ್ಟು ಅಧಿಕ ಇರ್ತದೆ. ಮತ್ತೆ ಮಕ್ಕಳ ಮಧ್ಯದಲ್ಲಿ ಅಂತರ, ಈಗ ಬೇಗ ಬೇಗ ಪ್ರೆಗ್ನೆಂಟ್ ಆದಾಗ 2 ವರ್ಷದಲ್ಲೇ ನೆಕ್ಸ್ಟ್ ಮಗು ಗರ್ಭಾವಸ್ಥೆ ಅಥವಾ ತುಂಬಾ ಲೇಟ್ ಆಗಿ ಪ್ರೆಗ್ನೆಂಟ್ ಆದ್ರೂ ಕೂಡ ರಿಸ್ಕ್ ಇರುತ್ತೆ. ನೆಕ್ಸ್ಟ್ ಅದ್ ಬಿಟ್ಟು ಬೇರೆ ವೈದ್ಯಕೀಯ ಕಾರಣಗಳು ಅಂದ್ರೆ ಮುಂಚಿತವಾಗ್ಲಿ ಇವ್ರಿಗೆ ಅಧಿಕ ಒತ್ತಡ ಇರೋದು ಅಥವಾ ಮಧುಮೇಹ, ಮೈಗ್ರೇನು, ಬೇರೆ ಯಾವ್ದು ಮೆಡಿಕಲ್ ಪ್ರಾಬ್ಲಮ್, ಅದಕ್ಕೆ ಇವ್ರು ಟ್ರೀಟ್ಮೆಂಟ್ ತಗೊಂತಾ ಇರೋದು, ಅದರಿಂದ ಕೂಡ ರಕ್ತದೊತ್ತಡ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಅವಳಿ ಮಕ್ಕಳು ಅಥವಾ ಹೆಚ್ಚಿನ ಮಕ್ಕಳು ಇರುವ ಗರ್ಭಾವಸ್ಥೆಯಲ್ಲಿ ಕೂಡ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಸುಮಾರು ಕಾರಣಗಳಲ್ಲಿ ಇದಿಷ್ಟು ಕಾರಣಗಳು ತುಂಬಾ ಸಾಮಾನ್ಯವಾಗಿ ಕಂಡುಬರುತ್ತೆ.
1: ಈಗ ಡಾಕ್ಟರ್ ರಶ್ಮಿ ಅವರೇ, ಮತ್ತೊಂದು ಪ್ರಶ್ನೆ ತಮ್ಮನ್ನ ಕೇಳಬೇಕು. ಈಗ ತಾವು ಇಷ್ಟೆಲ್ಲ ಕಾರಣಗಳನ್ನ ಹೇಳಿದ್ರಿ, ಅಂದ್ರೆ ಈಗ ಹೆಚ್ಚಾಗಿ ದುಡಿಯುವಂತ ಮಹಿಳೆಯರು ಈಗ ಹೊಲಗಳಲ್ಲಿ ದುಡಿತಾ ಇರ್ತಾರೆ, ಅವರಿಗೆ ಈ ತರದ ಕಾಂಪ್ಲಿಕೇಶನ್ಸ್ ಬರ್ತದೆ ಅಥವಾ ಸೆಡೆಂಟರಿ ಲೈಫ್ ಅವರಿಗೆ ಬರ್ತದೆ? ಯಾಕಂತಂದ್ರೆ ಇವತ್ತಿನ ಮಹಿಳೆ ಆಫೀಸು ಮನೆ ಎರಡನ್ನ ನೋಡ್ಕೊಂಡು ಹೋಗ್ಬೇಕಾಗಿದೆ. ವೈದ್ಯರಾಗಿ ತಾವು ಏನ್ ಅಭಿಪ್ರಾಯ ಪಡ್ತೀರಿ?
2: ಸಾಮಾನ್ಯ ಕಾರಣಗಳಲ್ಲಿ ಇವೆಲ್ಲನೂ ಇರ್ತದೆ. ಈಗ ಅದಕ್ಕೆ ಹುಡುದ್ರೇನು ವಯಸ್ಸು, ತುಂಬಾ ಗರ್ಭಾವಸ್ಥೆ, ತುಂಬಾ ಟೈಮ್ಸ್ ಪ್ರೆಗ್ನೆಂಟ್ ಆಗಿರೋದು, 4ನೇ ಪ್ರೆಗ್ನೆನ್ಸಿ, 5ನೇ ಪ್ರೆಗ್ನೆನ್ಸಿ, ಇವೆಲ್ಲ ಇಬ್ಬರಿಗೂ ಕಾಮನ್ ಇರುತ್ತೆ. ಸೆಡೆಂಟ್ರಿ ಇದ್ರು ಕೂಡ ಅಥವಾ ತುಂಬಾ ಆಕ್ಟಿವ್ ಕೂಡ. ಬಟ್ ನಾವು ಆಕ್ಟಿವ್ ಅಂದ್ರೆ ಸ್ವಲ್ಪ ತುಂಬಾ ಫಿಸಿಕಲ್ ತುಂಬಾ ಆಕ್ಟಿವ್ ಇದ್ರೂ ಚಾನ್ಸ್ ಇರುತ್ತೆ, ರಿಸ್ಕ್ ಇರುತ್ತೆ. ನಾರ್ಮಲ್ ಆಕ್ಟಿವಿಟಿ, ತಮ್ಮೇನ್ ಕೆಲಸಗಳು ನಡ್ಸ್ಕೊಂತ ಹೋದ್ರೆ ಕಡಿಮೆ ಇರುತ್ತೆ ಚಾನ್ಸು. ತುಂಬಾ ಜೀವ ವಿಶ್ರಾಂತಿ ಇದ್ರು ಕೂಡ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಕಾರಣಗಳು ಇಬ್ಬರಿಗೂ ಕಾಮನ್ ಇರುತ್ತೆ.
1: ಈಗ ಒಬ್ರಿಗೆ ಅಂದ್ರೆ ಗರ್ಭಿಣಿಗೆ ಅಧಿಕ ರಕ್ತದೊತ್ತಡ ಇದೆ ಅನ್ನೋದನ್ನ ಯಾವ ರೀತಿ ನಾವು ಪತ್ತಿಬಹುದು, ಮತ್ತೆ ಇದಕ್ಕೆ ಏನಾದರೂ ಲಕ್ಷಣಗಳು ಸ್ವತಃ ರೋಗಿಗೂ ಗೊತ್ತಾಗ್ತವೆ ಅಥವಾ ವೈದ್ಯರು ಇದನ್ನ ಯಾವ ರೀತಿ ಅದನ್ನ?
2: ಈಗ ಆಕ್ಚುಲಿ 2 ತರ ನಾವು ರಕ್ತದೊತ್ತಡದ ಸಮಸ್ಯೆ ಇರುತ್ತೆ ಪ್ರೆಗ್ನೆನ್ಸಿ. ಒಂದು ಮುಂಚಿತವಾಗ್ಲಿ ಅವ್ರಿಗೆ ಜಾಸ್ತಿ ರಕ್ತದ ಒತ್ತಡ ಇಟ್ಕೊಂಡು ಅವ್ರ ಗರ್ಭಿಣಿ ಆಗುವುದು ಅಂದ್ರೆ ಮುಂಚೆನೆ ಗೊತ್ತು ಅವ್ರಿಗೆ ಬಿಪಿ ಇದೆ ಅಂತ. ಸೊ ಕ್ರಮೇಣ ನಾವು ನೋಡ್ಕೊಂತ ಹೋಗ್ತೀವಿ. ಇನ್ನೊಂದು ಹೊಸದಾಗಿ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿಲಿ ಕಂಡು ಬರುವಂತ ರಕ್ತದೊತ್ತಡದ ಸಮಸ್ಯೆ, ಅದು ತುಂಬಾ ಸೀರಿಯಸ್ ಮತ್ತೆ ತುಂಬಾನೇ ನಿಯಂತ್ರಣ ಬರದೇ ಇರುವಂತದ್ದು. ಈಗ ಲಕ್ಷಣಗಳು ಖಂಡಿತ ಪೇಷಂಟ್ಗೆನೆ ಗೊತ್ತಾಗ್ತದೆ. ಯಾವ್ದು ಅಂದ್ರೆ ಫಸ್ಟ್ ಕಾಲುತ್ತ ಬರುವುದು. ಈಗ ಕ್ರಮೇಣ ಎಲ್ಲಾ ಪ್ರೆಗ್ನೆನ್ಸಿ ಎಲ್ಲ ಗರ್ಭಾವಸ್ಥೆಯಲ್ಲೂ ಕಾಲುತ ಬರುತ್ತೆ, ಬಟ್ ಕ್ರಮೇಣ ತುಂಬಾ ಜಾಸ್ತಿ ಆಗ್ತಿರುವ ಕಾಲುತ ಮತ್ತೆ ದೇಹದಲ್ಲಿ ಬೇರೆ ಭಾಗದಲ್ಲಿ ಊತ, ಮುಖದಲ್ಲಿ, ಕೈಯಲ್ಲಿ, ಬೆರಳು, ಇತರ ಕಾಲು ಊತ ಬರುವುದು. ಮತ್ತೆ ಬೇರೆ ಲಕ್ಷಣಗಳಂದ್ರೆ ತಲೆನೋವು, ಆಗಾಗ ತಲೆನೋವು ಬರುವುದು, ತಲೆನೋವು ಜೊತೆ ತಲೆ ಸುತ್ತು, ವಾಂತಿ, ಮತ್ತೆ ದೃಷ್ಟಿ ತೊಂದರೆಗಳಾಗುವುದು, ಎದೆ ಉರಿಯೋದು ಅವಾಗವಾಗ, ಆಮೇಲೆ ಜೀರ್ಣತೆಯ ತೊಂದರೆಗಳು, ಇವೆಲ್ಲ ಪೇಷಂಟ್ ಗೊತ್ತಾಗುತ್ತೆ. ಬಟ್ ಅವ್ರಿಗೆ ಬಿಪಿ ತೊಂದರೆಯಿಂದ ಅಂತ ಗೊತ್ತಾಗೋದಿಲ್ಲ, ಬಟ್ ಈ ಲಕ್ಷಣಗಳು ಕಾಣಿಸ್ಬರ್ತದೆ. ಸೊ ಈ ಲಕ್ಷಣ ಕಂಡಲ್ಲಿ ಅವರು ಸ್ವಲ್ಪ ಜಾಸ್ತಿ ಕೇರ್ಫುಲ್ ಆಗಿರ್ಬೇಕು, ಬರಬಹುದು ಅಥವಾ ಅವ್ರಿಗೆ ರಿಸ್ಕ್ ಇದೆ ಅಂತ. ಈಗ ಈ ತರ ತೊಂದರೆ ಇದ್ದಲ್ಲಿ ಅಥವಾ ನಾರ್ಮಲ್ ಇದ್ರೂ ಕೂಡ ನೀವು ಡಾಕ್ಟರ್ ಹತ್ರ ತಪಾಸಣೆಗೆ ಹೋಗ್ತೀರಾ, ಅವಾಗ ರೆಗ್ಯುಲರ್ ನಿಯಮಕ್ಕೆ ತಪಾಸಣೆ ಮಾಡಿದಾಗ ಪ್ರತಿ ಬಾರಿ ನೀವು ಹೋದಾಗ ಚೆಕಪ್ ಅಲ್ಲಿ ಬಿ ಪಿ ನೋಡೇ ನೋಡ್ತಾರೆ ಪ್ರೆಗ್ನೆನ್ಸಿಯಲ್ಲಿ. ಸೊ ಒಂಚೂರು ವ್ಯತ್ಯಾಸ ಕಂಡು ಬಂದಲ್ಲಿ ನಮ್ಗೆ ಗೊತ್ತಾಗುತ್ತೆ ನೀವು ರಿಸ್ಕ್ ಅಲ್ಲಿದ್ದೀರಾ ಅಂತ. ಸೊ ನಾವು ಸ್ವಲ್ಪ ಬೇಗ ಬೇಗ ತಪಾಸಣೆ ಹಚ್ತೀವಿ. ಏನಂತರ ನಮಗೆ ಮೂರು ವಾರ ಇರುತ್ತೆ, ನಾವು 10 ದಿನಕ್ಕೆ 20 ದಿನಕ್ಕೆ ಬೇಗ ಕರೆಸ್ತೀವಿ ನಿಮ್ಗೆ ರಿಸ್ಕ್ ಇದೆ ಬಿ ಪಿದು ಅಂತ. ಸೊ ನಿಯಮಿತ ತಪಾಸಣೆ ಮಾಡಿದಲ್ಲಿ ಅತಿ ಬೇಗ ಗೊತ್ತಾಗುತ್ತೆ ನಮಗೆ.
1: ಡಾಕ್ಟ್ರೆ, ನಾನು ಮತ್ತೊಂದು ಕೇಳಿದ್ದೀನಿ, ಕೆಲವು ಬಾರಿ ಈ ಪ್ರೆಗ್ನೆನ್ಸಿಯಲ್ಲಿ ಈ ಡಯಾಬಿಟಿಸ್ ಬರುವಂತ ಚಾನ್ಸಸ್ ಇರುತ್ತೆ ಅಂತ, ಅದಕ್ಕೂ ಮತ್ತೆ ಇದಕ್ಕೆ ಏನಾದರೂ ಲಿಂಕ್ ಇದೆಯಾ, ಹೇಗೆ ಡಾಕ್ಟರ್?
2: ಬಿ ಪಿ ಅನ್ನೋದು ಸ್ವಲ್ಪ ದೇಹದಲ್ಲಿ ಆಂತರಿಕವಾಗಿ ಆಗೋ ಫಿಸಿಕಲ್ ಆಕ್ಟ್, ಇದರಲ್ಲಿ ಬೇರೆ ಮೆಕ್ಯಾನಿಸಮ್ ಇರ್ತದೆ. ಒಂದೇ ಪೇಷಂಟ್ಗೆ 2 ಬರೋ ಚಾನ್ಸ್ ಇರುತ್ತೆ. ಅದೇ ಪೇಷಂಟ್ಗೆ ಬಿ ಪಿ ಕೂಡ ಬರ್ಬೋದು, ಅದೇ ಪೇಷಂಟ್ಗೆ ಶುಗರ್ ಕೂಡ ತೊಂದರೆ ಬರ್ಬೋದು. ಸಾಮಾನ್ಯವಾಗಿ 2 ಕಾಣ್ಕೊಳ್ಳೋದು ಸ್ವಲ್ಪ ಕಡಿಮೆ ಜೊತೆ ಕಾಣಿಸ್ಕೊಳ್ಳೋದು. ಬಟ್ ಮುಂಚೆ ಇದು ನಾ ಹೇಳಿದ್ನಲ್ಲ ತೊಂದರೆಗಳೆಲ್ಲ ಇದು ಏನೋ ಕಾರಣಗಳಂತ. ಈಗ ವಯಸ್ಸಲ್ಲಿ ತುಂಬ ಹೆಚ್ಚಿನ ವಯಸ್ಸಾದ್ಮೇಲೆ ಪ್ರೆಗ್ನೆನ್ಸಿ ಆದರೆ 2 ಬರೋ ಚಾನ್ಸ್ ಜಾಸ್ತಿ ಇರುತ್ತೆ ಒಟ್ಟಿಗೆನೆ. ಈಗ ಪ್ರೆಗ್ನೆನ್ಸಿಯಲ್ಲಿ ಅಥವಾ ತುಂಬ ಸಾತಿ ಪ್ರೆಗ್ನೆಂಟ್ ಆಗಿ 4ನೇ ಪ್ರೆಗ್ನೆನ್ಸಿ 5ನೇ ಪ್ರೆಗ್ನೆನ್ಸಿ ಆದಲ್ಲಿ ಕೂಡ ಇವೆರಡು ಜೊತೆಗೆ ಬರೋ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ಇದಕ್ಕೊಂದಕ್ಕೆ ಲಿಂಕ್ ಇರುತ್ತೆ. ಬಟ್ ಫಸ್ಟ್ ಪ್ರೆಗ್ನೆನ್ಸಿ ಆಗಲಿ ಅಥವಾ ತುಂಬ ಕಡಿಮೆ ಏಜಲ್ಲಿ ಪ್ರೆಗ್ನೆನ್ಸಿ ಆದರೆ 2ರಲ್ಲಿ 1 ಬರೋ ಚಾನ್ಸಸ್ ಇರ್ತದೆ.
1: ಕೇಳಿದರೆ ನಮ್ಮ ಜೊತೆಗೆ ಡಾಕ್ಟರ್ ರಶ್ಮಿ ಸಿ ಹಂಚೇನಾಳ್ ಅವರು ಮಾತಾಡ್ತಿದ್ದಾರೆ. ಇವತ್ತಿನ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅವರು ನಮಗೆ ಗರ್ಭಿಣಿಯರಲ್ಲಿ ಹೆಚ್ಚುತ್ತಿರುವಂತಹ ಅಧಿಕ ರಕ್ತದೊತ್ತಡದ ಸಮಸ್ಯೆ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಡಾಕ್ಟ್ರೆ, ಈಗ ಒಬ್ಬ ಗರ್ಭಿಣಿಗೆ ಈ ಒಂದು ಸಮಸ್ಯೆ ಇದೆ ಅಂದ್ರೆ ಬಿ ಪಿ ಬಂದಿದೆ ಅಂತಂದಾಗ ಅದಕ್ಕೆ ಯಾವ ರೀತಿಯ ಒಂದು ಚಿಕಿತ್ಸೆಗಳನ್ನ ನೀವು ನೀಡ್ತೀರಿ?
2: ಮೊದಲಿಗೆ ನಾವು ಕಂಡುಹಿಡಿದಾಗ ಇವ್ರಿಗೆ ಬಿ ಪಿ ಹೆಚ್ಚಾಗ್ತಿದೆ ಅಂದ ನಮಗೆ ಕೆಲವು ಪರೀಕ್ಷೆಗಳಿರ್ತದೆ. ಈ ಬಿ ಪಿ ಕಂಟ್ರೋಲಲ್ಲಿ ಇದೆಯೋ ಇಲ್ವೋ ಅಂತ ನೋಡಲಿಕ್ಕೆ ಬಿ ಪಿ ಒಂದು ನೋಡೇ ನೋಡ್ತೀವಿ. ಅದರ ಜೊತೆ ರಕ್ತದಲ್ಲಿ ಕೆಲವು ಪರೀಕ್ಷೆಗಳಿರುತ್ತೆ. ಈ ಬಿ ಪಿ ಅನ್ನೋದು ದೇಹದ ಬೇರೆ ಭಾಗಗಳಿಗೆ ಏನಾದರೆ ಕೊಡ್ತಿದ್ಯಾ ಅಂತ ನೋಡಲಿಕ್ಕೆ ರಕ್ತ ಪರೀಕ್ಷೆ ಮತ್ತು ಮೂತ್ರ ಪರೀಕ್ಷೆ ಸ್ಕ್ಯಾನಿಂಗ್ಗಳು ಮತ್ತು ಈ ಸಿ ಜಿ ಎಕೋ ಇಂಥ ಹಲವು ಪರೀಕ್ಷೆ ಮಾಡಿದಲ್ಲಿ ಬಿ ಪಿ ಎಷ್ಟರ ಮಟ್ಟಿಗೆ ಆ ಪೇಷೆಂಟ್ಗೆ ತೊಂದರೆ ಕೊಡ್ತಿದೆ ಅಷ್ಟು ಮಟ್ಟಿಗೆ ನಮ್ಮ ನಿಯಂತ್ರಣದಲ್ಲಿ ಬರುತ್ತೆ ಅಂತ ನಮಗೆ ಗೊತ್ತಾಗ್ತದೆ. ಸೊ ನಾವು ಇದು ರೆಗ್ಯುಲರ್ ಆಗಿ ಫ್ರೀಕ್ವೆಂಟ್ ಆಗಿ ಮಾಡ್ಕೊತ ಹೋಗ್ತೀವಿ. ನೆಕ್ಸ್ಟ್ ಗೊತ್ತಾಗುತ್ತೆ ಇವಾಗ ನಮ್ಮ ಬಿ ಪಿ. ನಾವು ಸ್ವಲ್ಪ ಫಸ್ಟ್ ಅವ್ರಿಗೆ ಡಯಟಿಂಗ್ ಅಂದರೆ ಆಹಾರದಲ್ಲಿ ಅತ್ಯ ಮಾಡೋದು ಒಂಚೂರು ಹೇಳ್ತೀವಿ. ಅದಕ್ಕೆ ಒಂದು ಸ್ವಲ್ಪ ಟೈಮ್ ಲಿಮಿಟ್ ಕೊಡ್ತೀವಿ. ಅಷ್ಟು ಲಿಮಿಟಲ್ಲಿ ಬಿ ಪಿ ಕಂಟ್ರೋಲ್ ಬಂತು ಪರವಾಗಿಲ್ಲ, ಇಲ್ಲ ಸ್ವಲ್ಪ ನಾವು ಏನು ಮಾಡಿದ್ರೂ ಕೂಡ ಒಂಚೂರು ಹೆಚ್ಚುತ್ತಾ ಇದೆ ಅಂದಲ್ಲಿ ಖಂಡಿತವಾಗ್ಲೂ 1-3-4 ಥರ ಔಷಧಿಗಳಿದೆ ನಾವು ಶುರು ಮಾಡ್ತೀವಿ. ಸೊ ಅದು ಬಿ ಪಿ ನೋಡ್ಕೊತಾ ಅದರ ಡೋಸ್ಗಳಲ್ಲಿ ಬದಲಾವಣೆ ಮಾಡ್ತಾ ಇರ್ತೀವಿ. ಸೊ ಒಂದು ಕಡೆಗೆ ಎಲ್ಲೋ ಒಂದು ಕಡೆ ಒಂದ್ಸತಿ ನಮಗೆ ನಿಯಂತ್ರಣ ತಪ್ಪೋಗುತ್ತೆ, ಎಷ್ಟೇ ಔಷಧಿ ಹಾಕಿ ಕೂಡ ನಮಗೆ ಕಂಟ್ರೋಲ್ ಬರೋದಿಲ್ಲ. ಅವಾಗ ಏನು ಮಾಡಬೇಕಾಗತ್ತೆ, ನಾವು ಆಸ್ಪತ್ರೆಗೆ ದಾಖಲಾತಿ ಮಾಡಿ ಹೆಚ್ಚಿನ ಡೋಸಿನ ಮೆಡಿಸಿನ್ಸ್ ಮತ್ತು ಇಂಜೆಕ್ಷನ್ಸ್ ಇರ್ತದೆ. ಸೊ ದಾಖಲಾತಿ ಮಾಡಿದಾಗ ಇಂಜೆಕ್ಷನ್ ಕೊಡುವ ಮುಖಾಂತರ ಕೂಡ ನಾವು ಕಂಟ್ರೋಲ್ ಮಾಡ್ಬೋದು ಬಿ ಪಿ ಅನ್ನೋಂಥದ್ದು. ಬಟ್ ಇನ್ನೊಂದು ಕಡೆ ಏನಾಗ್ತದೆ, ಇದು ಅದಕ್ಕೂ ಮೀರಿ ಬಿ ಪಿ ಹೆಚ್ಚಾಗ್ತದೆ, ಹೆಚ್ಚಾಗಿ ತಾಯಿಗೆ ತೊಂದರೆ ಆಗೋ ಚಾನ್ಸಸ್ ಇರ್ತದೆ. ಈಗ ತಾಯಿಗೆ ಮೂರ್ಛೆ ಆಗೋದು, ಫಿಟ್ಸ್ ಹೋಗೋದು, ಈ ಥರ ಎಲ್ಲ ತೊಂದರೆಗಳಾಗೋ ಚಾನ್ಸಸ್ ಇರುತ್ತೆ. ಸೊ ಆವಾಗ ಸೇಮ್ ಹಾಗೇ ನಾವು ದಾಖಲಾತಿ ಮಾಡಿ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ಆ ಮೂರ್ಛೆ ಕೂಡ ಕಡಿಮೆ ಮಾಡುವಂಥ ಇಂಜೆಕ್ಷನ್ಸ್ ಎಲ್ಲ ಕೊಡ್ತೀವಿ. ಸೊ ಯಾವಾಗ ನಮಗೆ ರಕ್ತದ ಪರೀಕ್ಷೆಗಳಲ್ಲಿ ಮೂತ್ರ ಪರೀಕ್ಷೆಗಳಲ್ಲಿ ಅಥವಾ ಬಿ ಪಿ ಬೇರೆ ಟೆಸ್ಟ್ಗಳಲ್ಲಿ ನಿಯಂತ್ರಣ ತಪ್ತಾ ಇದೆ, ಸಿಗ್ತಾನೆ ಇಲ್ಲ, ನಾವು ಎಷ್ಟು ಮೆಡಿಸಿನ್ಸ್ ಕೂಡ ಕೊಟ್ಟರೂ ಬಿ ಪಿ ಕಂಟ್ರೋಲಲ್ಲಿ ಬರ್ತಿಲ್ಲ ಅಂದಾಗ ತಾಯಿ ಜೀವನ ಉಳಿಸ್ಲಿಕ್ಕೆ ನಾವು ಒಂದು ಹಂತದಲ್ಲಿ ನಾವು ಹೆರಿಗೆ ಅನ್ನೋದನ್ನ ಡಿಸೈಡ್ ಮಾಡಲೇಬೇಕಾಗುತ್ತೆ. ಅದು ಫೈನಲ್ ಟ್ರೀಟ್ಮೆಂಟ್, ಅದಕ್ಕೆ ಹೆರಿಗೆನೆ ಅದಕ್ಕೆ ಫೈನಲ್ ಟ್ರೀಟ್ಮೆಂಟ್. ಒಂದ್ಸತಿ ಹೆರಿಗೆ ಆಯ್ತು ಅಂದ್ರೆ ನೆಕ್ಸ್ಟ್ ವಾರ ಅವ್ರ ಬಿ ಪಿ ತನ್ನಷ್ಟು ತಾನೇ ಕಡಿಮೆ ಆಗ್ತದೆ. ಸೊ ಪ್ರೆಗ್ನೆನ್ಸಿಲಿ ಬರುವಂತ ಈ ರಕ್ತದೊತ್ತಡದ ಮೇನ್ ಕಾರಣನೇ ಪ್ರೆಗ್ನೆನ್ಸಿ. ಸೊ ಅದಕ್ಕೆ ಫೈನಲ್ ಟ್ರೀಟ್ಮೆಂಟ್ ಅಂದ್ರೆ ಹೆರಿಗೆ.
1: ಡಾಕ್ಟರ್ ರಶ್ಮಿ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಈ ಗರ್ಭಿಣಿಯರಲ್ಲಿ ಕಂಡುಬರುತ್ತಿರುವಂತಹ ಈ ಬಿ ಪಿ ಸಮಸ್ಯೆ ಬಗ್ಗೆ ತಾವು ತಿಳಿಸ್ಕೊಡ್ತಾ ಇದ್ರಿ. ಈ ತಾಯಿಯಲ್ಲಿ ಒಂದು ಬಿ ಪಿ ಕಂಟ್ರೋಲಿಗೆ ಬರಲಿಲ್ಲ ಅಂದರೆ ಮಗುವಿಗೂ ಒಂದು ತೊಂದರೆ ಆಗುವಂಥ ಚಾನ್ಸಸ್ಸು ತುಂಬ ಹೈ ಇದೆ ಅಂತ. ಅಂದರೆ ಇದೇನು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಆ ಲೆಕ್ಕದಲ್ಲಿ ಬರುತ್ತೆ ಡಾಕ್ಟರ್? ಹೇಗೆ?
2: ಖಂಡಿತ, ನೀವು ಹೇಳ್ದಂಗೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ. ಇದು ಬೇಕಂದರೆ ಬಿ ಪಿ ಕಂಟ್ರೋಲಿಗೆ ಸಾಮಾನ್ಯರಲ್ಲಿ ನಾವು ಸುಮಾರು ವರ್ಷ ಆದಮೇಲೆ ನಿಯಂತ್ರಣ ತಪ್ಪುತ್ತೆ. ಈಗ ನೀವು 30 ವಯಸ್ಸಿನಲ್ಲಿ ಬಿ ಪಿ ಬಂತು ಅಂದರೆ 35-40 ವಯಸ್ಸಿಗೆ ಬಿ ಪಿ ನಿಯಂತ್ರಣ ತಪ್ಪುತ್ತೆ. ಬಟ್ ಪ್ರೆಗ್ನೆನ್ಸಿಲಿ ಹಾಗಲ್ಲ, ದಿನ ದಿನಕ್ಕೂ ಬಿ ಪಿ ನಿಯಂತ್ರಣ ತುಂಬ ಕಷ್ಟ. ಎಷ್ಟೇ ಮೆಡಿಸಿನ್ಸ್ ಹಾಕಿದ್ರು ಕೂಡ ಅವ್ರ ಜೀವನ ಶೈಲಿ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರು ಎಷ್ಟು ಸ್ಟ್ರೆಸ್ ತಗೊಂತ ಇದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವತ್ತಿನ ದಿನ ಚೆನ್ನಾಗಿದೆ ಅಂದರೆ ನಾಳೆ ದಿನ ಚೆನ್ನಾಗಿರುತ್ತೆ ಅಂತ ನಾವು ಹೇಳಿಕ್ಕೂ ಆಗಲ್ಲ. ಸೊ ಅದು ತುಂಬನೇ ಅತಿ ಸೂಕ್ಷ್ಮವಾದ ಒಂದು ಅಂಶ, ತುಂಬ ಕೇರ್ಫುಲ್ ಆಗಿ ನಾವು ಫಾಲೋ ಮಾಡಬೇಕಾಗತ್ತೆ. ಯಾವುದೇ ಟೈಮಲ್ಲಿ ನಮಗೂ ಕೂಡ ಹೇಳಿಕ್ಕಾಗಲ್ಲ ಯಾವ ಟೈಮಲ್ಲಿ ಅದು ನಮ್ಮ ನಿಯಂತ್ರಣ ತಪ್ಪಿ ಮೂರ್ಛೆ ಆಗುತ್ತೆ ತಾಯಿಗೆ, ಯಾವ ಟೈಮ್ ಮಿಟ್ಸ್ ಆಗುತ್ತೆ ತಾಯಿಗೆ ಅಂತ ನಮಗೂ ಕೂಡ ಅದು ಒಂದು ನಮ್ಗೆ ತಿಳಿಲಿಕ್ಕಾಗಲ್ಲ. ಬಟ್ ಪೇಷೆಂಟ್ಗೆ ಯಾವ್ಯಾವ ಲಕ್ಷಣಗಳು ಬಂದರೆ ಬೇಗ ಬರಬೇಕು, ಈ ಥರ ಲಕ್ಷಣಗಳು ಬಂದರೆ ನಿಮಗೆ ಮೂರ್ಛೆ ಬೀಳೋ ಚಾನ್ಸಸ್ ಜಾಸ್ತಿ ಇದೆ ಅಂತ ನಾವು ಹೇಳಿದ್ರಿ. ಸೊ ಆ ಟೈಮಿಗೆ ಕರೆಕ್ಟ್ ಅವ್ರು ಬಂದು ತೋರಿಸಿದಾಗ ನಾವು ಸ್ವಲ್ಪ ಮಟ್ಟಿಗೆ ಆಗೋ ಕಾಂಪ್ಲಿಕೇಶನ್ಸ್ನ ತಡಿಬೋದು.
1: ಈಗ ಡಾಕ್ಟ್ರೆ, ಸ್ಥೂಲಕಾಯಿ ಇದ್ದವರಲ್ಲಿ ಅಂದರೆ ತುಂಬ ಫ್ಯಾಟ್ ಇರ್ತಾರೆ ವಿಮೆನು, ಅವರಲ್ಲಿ ಈ ಒಂದು ಸಮಸ್ಯೆ ಕಂಡು ಬಂದಾಗ ಅದನ್ನು ಮ್ಯಾನೇಜ್ ಮಾಡೋದು ಹೇಗೆ? ಯಾಕಂತಂದರೆ ಅವರಿಗೆ ಒಂದೆರಡು ಕಾಂಪ್ಲಿಕೇಶನ್ಸ್ ಬಂದೇ ಬರ್ತವೆ.
2: ನೀವು ಹೇಳ್ದಂಗೆ ಕರೆಕ್ಟು, ಸ್ಥೂಲಕಾಯಿ ಅನ್ನೋದು ಒಂದು ಮುಖ್ಯ ಕಾರಣ ಇದು ರಕ್ತದೊತ್ತಡ ಜಾಸ್ತಿಯಕ್ಕೆ. ಈ ಸ್ಥೂಲಕಾಯಿದ್ದು ಬಿ ಪಿ ಇದ್ದವ್ರಿಗೆ ಸ್ವಲ್ಪ ನಾವು ಹೇಳ್ದಂಗೆ ನಿಯಂತ್ರಣ ತಪ್ಪುವುದು ಜಾಸ್ತಿ. ನಾವು ಎಷ್ಟೇ ಮೆಡಿಸಿನ್ಸ್ ಹಾಕಿದ್ರು ಕೂಡ ಟೈಮ್ಗೆ ಸಿಗೋದಿಲ್ಲ ನಿಯಂತ್ರಣ. ಸೊ ಹೀಗಾಗಿ ನಾನು ದಾಖಲಾತಿ ಮಾಡಿ ಇಂಜೆಕ್ಷನ್ಸ್ ಟ್ರೈ ಮಾಡ್ತೀವಿ, ಅವಾಗ ಟೆಸ್ಟ್ಗಳು ಮಾಡ್ಕೊಂತ ಅದು ಕ್ರಮೇಣ ಅನುಸರಿಸ್ಕೊಂಡು ಮೆಡಿಸಿನ್ಸ್ ಇದು ಮಾಡ್ತೀವಿ.

0: ಬಟ್ ನಾನು ಹೇಳ್ದಂಗೆ ನಿಯಂತ್ರಣ ಕಂಟ್ರೋಲ್ ತಪ್ಪಿತು, ಬಿ ಪಿ ಕೈಯಲ್ಲೇ ಸಿಕ್ತಿಲ್ಲ ನಮಗೆ ಅಂದಾಗ ಮತ್ತೆ ನಾವು ಹೆರಿಗೆ ಮಾಡಿಸ್ಲೇಬೇಕಾಗ್ತದೆ. ಬಟ್ ಸ್ಥೂಲಕಾಯ ಇದ್ದವರಿಗೆ 20% ಜಾಸ್ತಿ ರಿಸ್ಕ್ ಇರುತ್ತೆ ರಕ್ತದೊತ್ತಡ ಬರಲಿಕ್ಕೆ ಪ್ರೆಗ್ನೆನ್ಸಿಲಿ ಸಾಮಾನ್ಯರಿಗೆ ಕಂಪೇರ್ ಮಾಡಿದ್ರೆ. ಸೊ ಅವ್ರು ಆದಷ್ಟು ಮುಂಚಿತವಾಗ್ಲೇ ಬಂದು ತಪಾಸಣೆ ಮಾಡಿಸ್ಕೊಂಡು, ಪ್ರೆಗ್ನೆನ್ಸಿಗಿಂತ ಮುಂಚೆ ಪ್ಲಾನ್ ಮಾಡ್ತಾ ಇದ್ದೀವಿ ಅಂದಾಗ ಮುಂಚೆನೇ ಬಂದು ತಪಾಸಣೆ ಮಾಡಿಸ್ಕೊಂಡಲ್ಲಿ ಎಷ್ಟು ರಿಸ್ಕ್ ಇದೆ ಅವ್ರಿಗೆ ಅಂತ ನಾವು ಹೇಳ್ಬೋದು. ಆದಷ್ಟು ಫಸ್ಟ್ 2-3 ತಿಂಗಳಲ್ಲೇ ನಾವು ಅವ್ರಿಗೆ ಎಲ್ಲ ಮಾಹಿತಿ ಕೊಡ್ತೀವಿ, ನೀವು ಮುಂದೆ ಆಗೋ ತೊಂದರೆಗಳನ್ನು ಹೇಗೆ ತಡಿಬೋದು ಅಂತ. ಸೊ ಹಾಗಾಗಿ ಸ್ವಲ್ಪ ಸ್ಥೂಲಕಾಯಿ ಇದ್ದವರು ಬೇರೆ ಎಲ್ಲದಕ್ಕೂ, ರಕ್ತದೊತ್ತಡ ಮಾತ್ರ ಅಲ್ಲ, ಮಧುಮೇಹ ಬರಲಿಕ್ಕೂ ತೊಂದರೆ, ಅವಧಿ ಪೂರ್ವ ಪ್ರಸವ ಆಗಲಿಕ್ಕೂ ತೊಂದರೆ, ಹೈ ರಿಸ್ಕ್ ಸ್ಥೂಲಕಾಯ ಕೂಡ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತಲೇ ಹೇಳ್ತೀವಿ. ಸೊ ಎಲ್ಲದಕ್ಕೂ ಅವರು ಮುಂಚಿತವಾಗಿ ಬಂದು ಕೇಳಿಕೊಂಡಲ್ಲಿ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋದ್ರಲ್ಲಿ ತುಂಬ ಅವರಿಗೆ ಯೂಸ್ ಆಗುತ್ತೆ.
1: ಡಾಕ್ಟ್ರೆ, ಒಂದು ಜನಸಾಮಾನ್ಯರ ಒಂದು ವರ್ಡ್ ಅನ್ನ ತಮ್ಗೆ ಹೇಳಿ, ಈ ಹೈ ಬಿ ಪಿ ಇದ್ದಾಗೆ ಲೋ ಬಿ ಪಿ ಅನ್ನೋಂಥ ಒಂದು ವರ್ಡ್ ಅನ್ನ ಯೂಸ್ ಮಾಡ್ತಾರೆ, ತುಂಬ ಲೋ ಬಿ ಪಿ ಇದೆ ಅಂತೆ, ತುಂಬ ಹೈ ಬಿ ಪಿ ಇದೆ ಅಂತೆ, ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಇವೆರಡು ಏನು ಟರ್ಮ್ಸ್ ಸ್ವಲ್ಪ ವಿವರಿಸಿ ಹೇಳಿದ್ರೆ ತುಂಬ ಅನುಕೂಲ.
0: ಈಗ ಹೈ ಬಿ ಪಿ ಲೋ ಬಿ ಪಿ ಅಂದ್ರೆ ಒಂದು ಸಾಮಾನ್ಯ ಒಂದು ಮನುಷ್ಯನಿಗೆ ಒಂದು ಬಿ ಪಿ ಅನ್ನೋದು ಇಷ್ಟು ರೇಂಜ್ ಅಲ್ಲಿ ಇರಬೇಕು ಅಂತ ಇರ್ತದೆ. ಪ್ರೆಗ್ನೆನ್ಸಿ ಅನ್ಕೊಳ್ಳಿ, ಪ್ರೆಗ್ನೆನ್ಸಿ ಸಾಮಾನ್ಯವಾಗಿ ನಮಗೆ 100/60 to 120/80 ವರ್ಗೂ ನಾರ್ಮಲ್. ಇಷ್ಟರ ಮಧ್ಯದಲ್ಲಿ ಬಿ ಪಿ ಬಂದಲ್ಲಿ ಸಾಮಾನ್ಯ ಬಿ ಪಿ ಅದು. ಇವಾಗ ಅದಕ್ಕಿಂತ ಕಡಿಮೆ ಬಂತು ಅಂದರೆ ಲೋ ಬಿ ಪಿ. ಈ ಲೋ ಬಿ ಪಿ ಅನ್ನೋದು ತುಂಬ ತೊಂದರೆ ಕೊಡುವಂಥದ್ದಲ್ಲ, ಅವಾಗವಾಗ ತಲೆ ಚಕ್ಕರ್ ಬರ್ತದೆ ಅಥವಾ ವೀಕ್ನೆಸ್ ಅದೆಲ್ಲ ಬರೋ ಚಾನ್ಸ್ ಇರುತ್ತೆ, ಬಟ್ ಅದು ಜಾಸ್ತಿ ತೊಂದರೆ ಕೊಡೋದಿಲ್ಲ. ಲೋ ಬಿ ಪಿ ಅನ್ನೋವಂಥದ್ದು ನಿಮ್ಮ ನೀರಿನ ಅಂಶ ಹೆಚ್ಚು ಮಾಡ್ಕೊಂಡಲ್ಲಿ, ಸ್ವಲ್ಪ ನಿಮ್ಮ ಆಕ್ಟಿವಿಟಿ ಹೆಚ್ಚು ಮಾಡ್ಕೊಂಡಲ್ಲಿ ಖಂಡಿತ ನಿಮಗೆ ಅದು ಪ್ರೆಗ್ನೆನ್ಸಿ ಹೋಗ್ತಾ ಹೋಗ್ತಾ ತಿಂಗಳ ತಿಂಗಳ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಹೈ ಬಿ ಪಿ ಅನ್ನೋದು ಹಾಗಲ್ಲ. ಹೈ ಬಿ ಪಿನೂ 120 ದಾಟಿದ್ಮೇಲೆ ಯಾವಾಗ ನಾವು ಮೆಡಿಸಿನ್ ಸ್ಟಾರ್ಟ್ ಇರ್ತೀವಿ ಅದು ಜಾಸ್ತಿ ಹೋಗ್ತಾನೆ ಇರುತ್ತೆ, ನಾವು ಸಮನಾಗಿ ಕಂಟ್ರೋಲ್ ಮಾಡ್ಲಿಕ್ಕಾಗಲ್ಲ. ಸೊ ಹೋಗ್ತಾ ಇದ್ದಾಗ ಒಬ್ಬೊಬ್ಬರಿಗೆ 200 ಎಲ್ಲ ಬರುತ್ತೆ, 200/100 ಎಲ್ಲ ಬರುತ್ತೆ. ಸೊ ಅದು ಅತೀವವಾದ ರಕ್ತ ಒತ್ತಡ. ಸೊ ಹೈ ಬಿ ಅನ್ನೋದು ಜೀವಕ್ಕೆ ಅಪಾಯ ಹೊರತು ಲೋ ಬಿ ಪಿ ಅನ್ನೋದು ಸಾಮಾನ್ಯವಾಗಿ ಇವನ್ ಪ್ರೆಗ್ನೆನ್ಸಿನೂ ಇಲ್ಲ ಅನ್ಕೊಳ್ಳಿ, ಲೋ ಬಿ ಪಿ ಅನ್ನೋದು ಅಷ್ಟು ಜೀವಕ್ಕೆ ಏನು ತೊಂದರೆ ಇಲ್ಲ. ಅದು 100/60 ಅದಕ್ಕಿಂತ ಕಡಿಮೆ ಬಂತು ಅಂದರೆ ಬಿ ಪಿ. ಬಟ್ ಅದ್ರ ಜೊತೆ ಅವ್ರಿಗೆ ಬೇರೆ ಏನಾದರೂ ಬ್ಲೀಡಿಂಗ್ ಆಗ್ತಿದೆ ಅಥವಾ ತುಂಬ ತಲೆ ಸುದ್ದು ಬರ್ತಿದೆ, ಅವಾಗ ಏನೋ ತೊಂದರೆ ಆಗ್ತಿದೆ ಅಂದಲ್ಲಿ ಒಂದ್ಸತಿ ತಪಾಸಣೆ ಮಾಡಿಸ್ಕೊಂಡ್ರೆ ಗೊತ್ತಾಗುತ್ತೆ ಏನು ಕಾರಣ ಲೋ ಬಿ ಪಿಗೆ ಅಂತ. ಎಲ್ಲ ಟೆಸ್ಟ್ಗೆಲ್ಲ ಏನು ತೊಂದರೆ ಕಂಡು ಬಂದಿಲ್ಲ ಅನ್ನೋದು, ಲೋ ಬಿ ಪಿ ಇದ್ರೂ ಕೂಡ ಸಾಮಾನ್ಯ ಜಾಸ್ತಿ ತೊಂದರೆ ಬರೋದಿಲ್ಲ.
1: ಕೇಳಿದ್ರೆ ಸಹ್ಯಾದ್ರಿ ನಾಡಿನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅವರ ವಿಶೇಷ ಆರೋಗ್ಯವಾಣಿ ಕಾರ್ಯಕ್ರಮವನ್ನು ಆಗ್ತಾ ಇದ್ದೀರಿ. ನಮ್ಮ ಜೊತೆಗೆ ಡಾಕ್ಟರ್ ರಶ್ಮಿ ಸಿ ಹಂಚಿನಾಳ್ ಅವರು ಮಾತಾಡ್ತಿದ್ದಾರೆ. ಇವರು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ, ಇಲ್ಲಿ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆಯಾಗಿ ಸೇವೆ ನಡೆಸ್ತಾ ಇದ್ದಾರೆ. ಗರ್ಭಿಣಿಯರಲ್ಲಿ ಹೆಚ್ಚುತ್ತಿರುವ ಅಧಿಕ ರಕ್ತದೊತ್ತಡ ಈ ಕುರಿತು ಅವರು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಈಗ ಡಾಕ್ಟ್ರೆ, ಮತ್ತೊಂದು ಪ್ರಶ್ನೆ ತಮಗೆ ಕೇಳಬೇಕು. ಈಗ ಸಾಮಾನ್ಯವಾಗಿ ಮಹಿಳೆಯರಲ್ಲೊಂದು ಇರುತ್ತೆ, ಟಿ ವಿಯಿಂದ ಪ್ರಭಾವಿತ ಆಗಿರ್ಬೋದು, ಮತ್ತೆ ಅಕ್ಕಪಕ್ಕ ಸ್ನೇಹಿತರಿಂದನೂ ಪ್ರಭಾವಿತ ಆಗ್ಬೋದು. ಬಿ ಪಿ ಒಂದು ಬಾರಿ ಕಂಟ್ರೋಲಿಗೆ ಬಂದಮೇಲೆ ಮಾತ್ರೆಯನ್ನು ಬಿಟ್ಬಿಟ್ರೆ ನಡೆಯುತ್ತೆ, ಯೋಗ ಮಾಡಿ ಧ್ಯಾನ ಮಾಡಿ ಎಕ್ಸಸೈಸ್ ಮಾಡೋದ್ರಿಂದ ಮೇಂಟೈನ್ ಮಾಡ್ಬೋದು. ಇದು ಬರೀ ಮಹಿಳೆಯರಲ್ಲ, ಪುರುಷರಲ್ಲೂ ಈ ಒಂದು ಟೆಂಡೆನ್ಸಿ ಇರುತ್ತೆ. ಮೆಡಿಸಿನ್ಸ್ ಬೇಕೇ ಬೇಕಾ, ಏನು ಇದರ ಒಂದು ಒಳಗುಟ್ಟು?
0: ಈಗ ಕರೆಕ್ಟ್ ಬೇರೆ ಯಾರು ಹೇಳಿದಂಗೆ ಸಾಮಾನ್ಯ ಮನುಷ್ಯರಲ್ಲಿ ಅಂದರೆ ಗರ್ಭಿಣಿಯರಲ್ಲದೆ ಬೇರೆ ಮನುಷ್ಯರಲ್ಲಿ ಈ ಥರ ಬಿ ಪಿ ಕಂಡು ಬಂದಲ್ಲಿ ಖಂಡಿತ ನೀವು ವಿಶ್ರಾಂತಿಯ ವಿಧಾನಗಳು ಅಂದರೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಫಾಲೋ ಮಾಡಿದಾಗ, ಈ ಯೋಗ ಧ್ಯಾನ ನಿತ್ಯ ವ್ಯಾಯಾಮಗಳಲ್ಲಿ ಮಾಡಿದಾಗ ಬಿ ಪಿ ಕಂಟ್ರೋಲ್ ಮಾಡೋ ಚಾನ್ಸಸ್ ಇರುತ್ತೆ. ಆಮೇಲೆ ಪಥ್ಯ ಇವಾಗ ಕೆಲವು ಆಯುರ್ವೇದಿಕ್ ಮೆಡಿಸಿನ್ಸಿಗೆ ಮೆಂತೆ ಕಾಳು ಚಕ್ಕೆ ಇವೆಲ್ಲ ತೊಗೊಂಡಾಗ ಖಂಡಿತವಾಗಿ ಅದರಲ್ಲಿ ಬಂದಿದೆ ಸ್ಟಡೀಸಲ್ಲಿ ಬಿ ಪಿ ಕಂಟ್ರೋಲ್ ಬರೋಂತ ಇದೆ. ಸೊ ಅದು ಮಾಡಿ ನೋಡಿದಾಗ ಬಿ ಪಿ ಕಡಿಮೆನೇ ಆಗ್ತಿದೆ ಅಂದಲ್ಲಿ ನಾವು ಒಂದಂತಕ್ಕೆ ಬಿ ಪಿ ಮಾತ್ರೆಗಳು ಕಡಿಮೆ ಮಾಡ್ತೀವಿ. ಬಿ ಪಿ ಮಾತ್ರೆ ಒಂದ್ಸತಿ ಶುರು ಮಾಡಿದ್ರೆ ಜೀವನ ಪರ್ಯಂತ ತಗೋಬೇಕಂತಿಲ್ಲ. ನೀವು ರಿಲ್ಯಾಕ್ಸೇಷನ್ ಮಾಡಿಕೊಂಡ್ರೆ ಬಿ ಪಿ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ, ಬಿ ಪಿ ಮಾತ್ರೆ ಕೂಡ ಕಡಿಮೆ ಮಾಡೋ ನಮಗೆ ಚಾನ್ಸ್ ಸಿಗುತ್ತೆ. ಬಟ್ ಪ್ರೆಗ್ನೆನ್ಸಿಲಿ ಅದು ಸ್ವಲ್ಪ ನಮಗೆ ಕಷ್ಟ. ಈ ಪ್ರೆಗ್ನೆನ್ಸಿಲಿ ಒಂದ್ಸತಿ ಬಿ ಪಿ ಬಂತು ಅಂದರೆ ಅದನ್ನು ಒಂದು ಹಂಗೆ ಕಂಟ್ರೋಲ್ ಮಾಡ್ಬೋದು ಹೊರತು ಈ ಬಿ ಪಿ ಮಾತ್ರೆಯೇ ನಿಲ್ಲಿಸುವಂಥ ಹಂತ ಬರೋದೇ ಚಾನ್ಸೇ ಇಲ್ಲ. ಅದಕ್ಕೆ ಯಾವಾಗಲೂ ಹೆರಿಗೆನೇ ಲಾಸ್ಟ್ ಟ್ರೀಟ್ಮೆಂಟು, ಹೆರಿಗೆ ಆಗುವವರೆಗೂ ಅವ್ರು ತೊಗೊಳ್ಳೇಬೇಕಾಗುತ್ತೆ. ಬಟ್ ಸಾಮಾನ್ಯ ಮನುಷ್ಯರಲ್ಲಿ ಕಡಿಮೆ ಪೂರ್ತಿ ನಿಲ್ಲಿಸ್ಲೂಬಹುದು ಮೆಡಿಸಿನ್.
1: ಬಟ್ ಯಾವುದನ್ನು ಡಾಕ್ಟರ್ ಒಂದು ಸಜೆಷನ್ ಮೇಲೆ
0: ಸಲಹೆ ಪಡೆದು ಮುಂದುವರೆದ್ರೆ ಬೆಟರ್.
1: ಈಗ ಡಾಕ್ಟರ್, ತಾವು ಇಷ್ಟೆಲ್ಲ ಹೇಳಿದ್ರಿ, ಈ ಒಂದು ಬಿ ಪಿ ಬರದ ಹಾಗೆ ಅಂದ್ರೆ ಗರ್ಭಿಣಿಲಿ ಬಾರದ ಹಾಗೆ ಏನಾದ್ರೂ ತಡೆಗಟ್ಟೋದಕ್ಕೆ ಕ್ರಮ ಏನಾದ್ರೂ ಇದೆಯಾ? ಹೇಗೆ?
0: ಹಾ, ಮುನ್ನೆಚ್ಚರಿಕೆಗಳಿದೆ. ಇವಾಗ ಯಾಕೆ ನಾವು ಇಷ್ಟು ರಕ್ತದೊತ್ತಡದ ಮೇಲೆ ನಾವು ಯಾಕೆ ಕಾನ್ಸಂಟ್ರೇಟ್ ಮಾಡ್ತಿದೀವಿ ಅಂದ್ರೆ ಅದ್ರಲ್ಲಿ ಆಗುವ ಪರಿಣಾಮ, ಈಗ ಅದನ್ನ ಹೇಳಿಲ್ಲ, ತಾಯಿಗೆ ಆಗುವ ಪರಿಣಾಮಗಳಂದ್ರೆ ಮೂರ್ಛೆ, ಫಿಟ್ಸ್, ಮೆದುಳಲ್ಲಿ ರಕ್ತಸ್ರಾವ, ಮತ್ತೆ ಮೂತ್ರಪಿಂಡದ ವೈಫಲ್ಯತೆ, ಹಾರ್ಟು, ಲಂಗು ಎಲ್ಲದರ ವೈಫಲ್ಯತೆ ಕಾರಣ ಆಗ್ತದೆ. ಯಾವ ರಕ್ತದೊತ್ತಡ ಆಗೋದು, ಮತ್ತೆ ಅತಿವಾದ ರಕ್ತಸ್ರಾವ, ಜೀವಕ್ಕೆ ಅಪಾಯ ಆಗುವಷ್ಟು ರಕ್ತಸ್ರಾವ ಆಗುತ್ತೆ ತುಂಬ ಜಾಸ್ತಿ ಬಿ ಪಿ ಬಂತು ಅಂದರೆ. ಅದೇ ರೀತಿಯಲ್ಲಿ ಮಗುಗೂ ಕೂಡ ತೊಂದರೆ ಆಗುತ್ತೆ. ಹೇಗೆ? ಅದಕ್ಕೆ ಬೆಳವಣಿಗೆಯಲ್ಲಿ ನ್ಯೂನ್ಯತೆ ಕಾಣ್ಬೋದು, ನೀರಿನ ಅಂಶ ಕಡಿಮೆ ಆಗೋದು, ಮತ್ತೆ ಬುದ್ಧಿಮಾಂದ್ಯತೆ ಬರುವ ಚಾನ್ಸಸ್, ಅವಧಿ ಪೂರ್ವ ಪ್ರಸವ ಆಗೋ ಚಾನ್ಸಸ್, ಮತ್ತೆ ತುಂಬ ಜಾಸ್ತಿ ಈ ಫಿಟ್ಸ್ ಎಲ್ಲ ಬಂದಿರುವಂಥ ಬಿ ಪಿ ಪ್ರೆಗ್ನೆನ್ಸಿ ಇವರಿಗೆ ಗರ್ಭದೊಳಗೇ ಮಗುವಿನ ಮರಣ ಹೊಂದುವ ರಿಸ್ಕ್ ಕೂಡ ಇರುತ್ತೆ.

0: ಸೊ ಅದಕ್ಕೆ ನಾವು ಎಷ್ಟು ರಕ್ತದೊತ್ತಡದ ಬಗ್ಗೆ ನಾವು ನಿಮಗೆ ತಿಳಿಸ್ತೀವಿ. ಜಾಸ್ತಿ ಬಿ ಪಿ ಇರಬಾರ್ದು, ನೀವು ಕಂಟ್ರೋಲ್ ಇಟ್ಕೋಬೇಕು ಅಂತ. ಏನೇನು ಮಾಡ್ಬೋದು ಅಂದರೆ, ಫಸ್ಟ್ ಸ್ವಲ್ಪ ಲೈಫ್ ಸ್ಟೈಲ್, ನಿಮ್ಮದು ಜೀವನ ಶೈಲಿಲಿ ನಿಮಗೇನೋ ಸ್ಟ್ರೆಸ್ಫುಲ್ ಜಾಬ್ ಅಥವಾ ಸ್ಟ್ರೆಸ್ಫುಲ್ ಕೆಲಸ ಆಗ್ತಿದೆ ಅಂತ ಇದ್ದಾಗ, ನೀವು ಪ್ರೆಗ್ನೆನ್ಸಿಗಿಂತ ಮುಂಚೆ ಸ್ವಲ್ಪ ನೀವು ಅವಾಯ್ಡ್ ಮಾಡಲಿಕ್ಕಾದ್ರೆ, ಅಂತ ಜಾಬ್ ಆಗಲಿ ಅಂತ ಇದು ಆ್ಯಕ್ಟಿವಿಟಿ ಆಗಲಿ, ನಂತರ ಪ್ರೆಗ್ನೆನ್ಸಿ ಮಾಡಿಕೊಂಡ್ರೆ ಒಳ್ಳೆಯದು. ಇವಾಗ ಪ್ರೆಗ್ನೆಂಟೇ ಆಗಿಬಿಟ್ಟಲ್ಲಿ ಅಂಥ ಜಾಬ್ಗಳಲ್ಲಿ ಸ್ವಲ್ಪ ನೀವು ವಿಶ್ರಾಂತಿ ಪಡೆಯೋದು, ಅವಾಗ ಅವಾಗ ಸ್ವಲ್ಪ ನೀವು ಬಿಟ್ವೀನ್ ವರ್ಕ್ 3 ಅವರ್ಸ್ಗೊಮ್ಮೆ ಸ್ವಲ್ಪ ವಿಶ್ರಾಂತಿ ಪಡೆಯೋದು. ಮತ್ತು ಬೇರೆ ವಿಶ್ರಾಂತಿಯ ವಿಧಾನಗಳು ಹೇಗೆ, ನಾನು ಆಗಲೇ ಹೇಳ್ದಂಗೆ ಯೋಗ, ಧ್ಯಾನ, ಹಾಡುಗಳು ಕೇಳೋದು, ನಿಯಮಿತ ವಾಕಿಂಗ್, ಎಕ್ಸಸೈಸ್ ಮಾಡಿದಲ್ಲಿ ಕೂಡ ಮುನ್ನೆಚ್ಚರಿಕೆ ಮಾಡ್ಕೋಬೋದು. ಆಮೇಲೆ ಮತ್ತೆ ಇನ್ನೊಂದು, ನಿಯಮಿತ ತಪಾಸಣೆ ವೈದ್ಯರಲ್ಲಿ ಅವಾಗವಾಗ ಕರೆಕ್ಟಾಗಿ. ಈಗ ನೀವು 3ನೇ ತಿಂಗಳಿಗೆ ಹೋದ್ರಪ್ಪ ಬಿಡಿ ಎಲ್ಲ ಚೆನ್ನಾಗಿದೆ, 8ನೇ ತಿಂಗಳಿಗೆ ಹೋದರೆ ಸಾಕು ಅಂತ ಅಲ್ಲ, ಯಾವುದೇ ತಿಂಗಳಲ್ಲಿ ಕೂಡ ಬಿ ಪಿ ಕಾಣಿಸ್ಕೊಳ್ಳೋದು ತಕ್ಷಣವಾಗಿ ಕಾಣ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಕರೆಕ್ಟ್ ವೈದ್ಯರು ಹೇಳ್ದಂಗೆ ಆ ದಿನಕ್ಕೆ ಆ ತಾರೀಕಿಗೆ ತಪಾಸಣೆ ಮಾಡಿಸೋದು, ಅವ್ರು ಹೇಳ್ದಂಗೆ ರಕ್ತ ಪರೀಕ್ಷೆ ಮಾಡಿಸೋದು, ಹೇಳ್ದಂಗೆ ಔಷಧಿ ತೊಗೊಳೋದು. ಬಿ ಪಿ ಮಾತ್ರ ತುಂಬ ಇಂಪಾರ್ಟೆಂಟ್. ಸೊ ಅವ್ರು ಹೇಳ್ದಂಗೆ ಮಾತ್ರ ತೊಗೊಂಡಲ್ಲಿ ಈ ಅಪಾಯಗಳನ್ನು ತಡಿಬೋದು. ಸೊ ಇವೆಲ್ಲ ನೀವು ಸ್ವಲ್ಪ ಅನುಸರಿಸಿದರೆ ಖಂಡಿತವಾಗ್ಲಿ ನಮ್ಮ ಕೈಯಲ್ಲಿರುತ್ತೆ ರಕ್ತದೊತ್ತಡ ಕಡಿಗಟ್ಟಲಿಕ್ಕೆ ಚಾನ್ಸಸ್ ಇದೆ.
1: ಈಗ ಡಾಕ್ಟರ್, ಒಂದು ಬಾರಿ ಈ ಇಂಥ ಪೇಷಂಟ್ಗೆ ಮಗು ಹುಟ್ಟಿದಾಗ ಆ ಮಗು ಆರೋಗ್ಯವಾಗಿ ಇರುತ್ತಾ ಅಥವಾ ಅದಕ್ಕೂ ಮುಂದೆ ಬಿ ಪಿ ಬರುವಂಥ ಚಾನ್ಸಸ್ ಅನುವಂಶ ಇರುತ್ತಾ ಡಾಕ್ಟರ್ ಹೇಗೆ?
0: ಇವಾಗ ಅದು ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಮಗುಗೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಯಾವಾಗ ಅವಧಿ ಪೂರ್ವ ಪ್ರಸವ ಆದಲ್ಲಿ, ಮತ್ತೆ ಮಗುವಿಗೆ ಗರ್ಭಾವಸ್ಥೆಯಲ್ಲಿ ತೊಂದರೆ ಆದಾಗ, ಈಗ ನೀರಿನಂಶ ತೊಂದರೆ ಆಯಿತು ಅಥವಾ ಅದು ಬೆಳವಣಿಗೆಯಲ್ಲಿ ಸ್ವಲ್ಪ ತೊಂದರೆ ಆಗಿತ್ತು ಅಂದರೆ ಮಗುಗೆ ನಂತರ ಜೀವನದಲ್ಲಿ ಅವಾಗವಾಗ ಕಾಯಿಲೆ ಬೀಳೋದು ಅಥವಾ ಸರಿಗೆ ಬೆಳವಣಿಗೆ ಆಗದೆ ಇರೋದು ಇವೆಲ್ಲ ಖಂಡಿತ ಇದೆ. ನಂತರ ಜೀವನದಲ್ಲಿ ಅಂದರೆ ಅದು ದೊಡ್ಡದಾದಮೇಲೆ 10 ವರ್ಷ 12 ವರ್ಷ ಆದಮೇಲೆ ಬೇರೆ ಮೆಡಿಕಲ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಬಿ ಪಿನೇ ಬರೋದು. ಈಗ ಅದು ಹೆಣ್ಮಗುನೇ ಆಗಿದ್ದರೆ ಈಗ ತಾಯಿಗೆ ಬಿ ಪಿ ಬಂದಿದೆ ಅಂದರೆ ಇಲ್ಲಿ ಅವರಿಗೆ ಬರೋ ಚಾನ್ಸಸ್ ಇರುತ್ತೆ ಅವ್ರ ಪ್ರೆಗ್ನೆನ್ಸಿಯಲ್ಲಿ. ಸೊ ಖಂಡಿತ ಇದೆ, ಬಟ್ ತುಂಬ 100% ಅಂತ ಹೇಳಿಕ್ಕಲ್ಲ, ಪರ್ಸೆಂಟ್ ತುಂಬ ಕಡಿಮೆ, 1% ಚಾನ್ಸ್ ಇರುತ್ತೆ. ಬಟ್ ಈ ಬೇರೆ ತೊಂದರೆಗಳು ಅಂದರೆ ಹೇಳ್ದಂಗೆ ಬೇಗ ಕಾಯಿಲೆ ಬೀಳೋದು, ಕರೆಕ್ಟಾಗಿ ಅವರು ಗ್ರೋತ್ ಆಗದೆ ಇರೋದು, ಇದು ತುಂಬ ಚಾನ್ಸ್ ಇರುತ್ತೆ ಅವ್ರಿಗೆ.
1: ಕೇಳುಗರೆ, ನಮ್ಮ ಜೊತೆಗೆ ಡಾಕ್ಟರ್ ರಶ್ಮಿ ಸಿ ಹಂಚೆನಾಳ್ ಅವರು ಮಾತಾಡ್ತಿದ್ದಾರೆ. ಡಾಕ್ಟ್ರೆ, ಮತ್ತೊಂದು ಪ್ರಶ್ನೆ, ಈಗ ಗರ್ಭಿಣಿಯರಿಗೆ ಕೊಡುವಂಥ ಆಹಾರದ ಬಗ್ಗೆ ಮತ್ತು ಬಾಣಂತಿಯರಿಗೆ ಕೊಡುವ ಆಹಾರದ ಬಗ್ಗೆ ಜನಸಾಮಾನ್ಯರಲ್ಲಿ ಸಾಕಷ್ಟು ಒಂದು ಮಿತ್ಸ್ ಅಥವಾ ತಪ್ಪು ಕಲ್ಪನೆಗಳಿವೆ. ತಾವು ತಜ್ಞ ವೈದ್ಯಾಗಿ ಈ ಬಿ ಪಿಯನ್ನು ಕಂಟ್ರೋಲ್ ಮಾಡೋದಕ್ಕೆ ಸಹಾಯಕವಾಗುವಂಥ ಆಹಾರ ಯಾವ್ದು ಕೊಡಬೇಕು, ಮತ್ತು ನಾರ್ಮಲ್ ಆಗಿ ಪ್ರೆಗ್ನೆಂಟ್ ಆಗೋರು ಯಾವ ರೀತಿ ಒಂದು ಫುಡ್ಡನ್ನು ತೊಗೊಳ್ಬೇಕು, ಮನೆಯವರು ಯಾವ ರೀತಿ ಒಂದು ಗಮನಹರಿಸ್ಬೇಕು, ಈ ಬಗ್ಗೆ ಒಂದು ಚೂರು ಮಾಹಿತಿ ಅಂತ ಹೇಳಿ.
0: ಅದು ಗರ್ಭಿಣಿಯರಿಗೆ ಆಹಾರ ಅಂದರೆ ತುಂಬ ಇಂಪಾರ್ಟೆಂಟ್, ಅದು ಆಹಾರದ ಮೇಲೇ ಒಂದೊಂದ್ಸತಿ ಇವೆಲ್ಲ ಡಿಪೆಂಡ್ ಆಗ್ತದೆ, ಇವೆಲ್ಲ ತಡೆಗಟ್ಟುವ ಲಕ್ಷ ಇದನ್ನ ನಮ್ಮ ಕೈಲಿರ್ತದೆ. ಈಗ ಆಹಾರದಲ್ಲಿ ನಾವು ಸಾಮಾನ್ಯವಾಗಿ 4 ಟೈಮ್ ಊಟ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತೀವಿ. ಸಾಧಾರಣವಾಗಿ ಸುಮಾರು ಜನರಿಗೆ ಅನುಸರಿಸೋಕ್ಕಾಗಲ್ಲ, ಬಟ್ ಆದರೂ ಕೂಡ 3 ಟೈಮ್ ಊಟ ಮಾಡೋದ್ರಲ್ಲಿ ಹೆಚ್ಚಿನವಾದ ಪೌಷ್ಟಿಕಾಂಶ ಹೇಗೆ ತೊಗೋಬೋದು, ಈ ಪ್ರೋಟೀನ್ ಅಂಶ ಅನ್ನೋದು ಸ್ವಲ್ಪ ಜಾಸ್ತಿ ತೊಗೋಬೇಕು. ಸಾಮಾನ್ಯರಿಗೆ ಪ್ರೋಟೀನ್ಸು ಕಾರ್ಬೋಹೈಡ್ರೇಟ್ಸ್ನ ಸಮಾನವಾಗಿದ್ದರೆ ಸಾಕು, ಅದ್ರ ಜೊತೆ ತರಕಾರಿ ಹಣ್ಣುಗಳು ಇವೆಲ್ಲ ತೊಗೋಬೇಕಾಗ್ತದೆ. ಹಾಲು ಮತ್ತು ನೀರಿನಂಶ ಇವೆಲ್ಲ, ನೀರಿನಂಶ 2-2.5 ಲೀಟ್ರಷ್ಟು ಬೇಕಾಗುತ್ತೆ. ಈಗ ರಕ್ತದೊತ್ತಡ ಇರುವ ಗರ್ಭಾವಸ್ಥೆಯಲ್ಲಿ ಸ್ವಲ್ಪ ನೀರಿನಂಶ ನಾವು ಕಡಿಮೆ ಮಾಡ್ತೀವಿ, 1-2 ಲೀಟ್ರಷ್ಟು ಮಾತ್ರ ಕೊಡ್ತೀವಿ. ಪ್ರೋಟೀನ್ ಅಂಶ ತುಂಬ ಅಧಿಕವಾಗಿ ತೊಗೋಬೇಕಾಗತ್ತೆ. ಸಾಮಾನ್ಯ ಗರ್ಭಿಣಿಯರಿಗಿಂತ ಇವೇ ತುಂಬ ಪ್ರೋಟೀನ್ಸ್ ಮೂತ್ರದಲ್ಲಿ ಹೋಗ್ತಿರುತ್ತೆ ಬಿ ಪಿ ಇದ್ದವ್ರಿಗೆ. ಸೊ ಹೀಗಾಗಿ ತುಂಬ ಹೈ ಪ್ರೋಟೀನ್ ಡಯಟ್ ಅಂತಲೇ ಹೇಳ್ತೀವಿ. ಈಗ ಅದರಲ್ಲಿ ಮೊಳಕೆ ಕಾಳುಗಳು ಮತ್ತು ಇದು ಮೊಟ್ಟೆದು ಬಿಳಿ ಭಾಗ, ಪನ್ನೀರು, ಸೋಯಾಕಾಳುಗಳು ಇವೆಲ್ಲ ನಾವು ಹೇಳ್ತೀವಿ, ಅದರಲ್ಲಿ ತುಂಬ ಪ್ರೋಟೀನ್ ಇರುತ್ತೆ ಅಂಥದ್ದು. ಮತ್ತು ಡ್ರೈ ಫ್ರೂಟ್ಸ್, ಬಾದಾಮು, ಗೋಡಂಬಿ ಇಂಥವೆಲ್ಲ ತುಂಬ ಅಧಿಕವಾಗಿ ಅವ್ರು ಸೇವಿಸಬೇಕಾಗತ್ತೆ. ಅವರಿಗೆ ಸಿಗ್ತಾ ಇಲ್ಲ, ಅವ್ರಿಗೆ ಅದು ಸಿಗ್ತಾ ಇಲ್ಲ ಅಂದಾಗ ನಾವೇನು ಪೌಡ್ರ್ಗಳಿರುತ್ತೆ, ಪ್ರೋಟೀನ್ ಇರೋವಂಥ ಪ್ರೌ ಪೌಡ್ರ್ಗಳು, ಅದು ಕೂಡ ನಾವು ದಿನದಲ್ಲಿ 2-3 ಟೈಮ್ ತೊಗೊಳಿಕ್ಕೆ ಹೇಳ್ತೀವಿ. ಸೊ ಈ ಬಿ ಪಿ ಇದ್ದವರಿಗೆ ಪ್ರೋಟೀನ್ ಅಂಶ ತುಂಬ ಇಂಪಾರ್ಟೆಂಟ್, ನಾರ್ಮಲ್ಗಿಂತ 1-2 ಪಟ್ಟಷ್ಟು ಜಾಸ್ತಿ ತೊಗೋಬೇಕಾಗತ್ತೆ ಇವ್ರ ಪ್ರೋಟೀನ್ಸ್ ಊಟದಲ್ಲಿ.
1: ಸೊ ಅದ್ರ ಬಗ್ಗೆ ಅವ್ರು ಗಮನ ಹರಿಸ್ಬೇಕು. ಮತ್ತು ಸಾಧಾರಣವಾಗಿ ಹಳ್ಳಿಗಳಲ್ಲಿ ಕೆಲವು ಹಣ್ಣನ್ನು ತೊಗೊಳ್ಬಾರ್ದು ಹಾಗೆಲ್ಲ ಇರುತ್ತೆ, ಪಪ್ಪಾಯಿ ತೊಗೊಳ್ಬಾರ್ದು, ಕೆಲವು ಹಣ್ಣು ತೊಗೊಂಡ್ರೆ ತುಂಬ ಹೀಟ್ ಆಗುತ್ತೆ, ಉಷ್ಣ ಆಗುತ್ತೆ, ಹೀಗೆಲ್ಲ ಹೇಳ್ತಾರೆ. ಸೊ ಯಾವ್ಯಾವ ರೀತಿ ಫ್ರೂಟ್ಸನ್ನು ಅವರು ತೊಗೊಳ್ಬೋದು?
0: ಈಗ ಬೇರೆ, ಇವಾಗ ನೀವು ಪಪ್ಪಾಯಿ ಹೇಳ್ದಂಗೆ ಅದರಲ್ಲಿ ಒಂಚೂರು ಹಾರ್ಮೋನ್ ಅಂಶ ಇರುತ್ತೆ. ಸೊ ಈ ಹಾರ್ಮೋನ್ಸ್ ಎಲ್ಲರಲ್ಲೂ ಟ್ರೈ ಮಾಡಲ್ಲ, ಈಗ ಯಾರಿಗೆ ದೇಹದಲ್ಲಿ ಅತ್ಯಧಿಕ ಹಾರ್ಮೋನ್ ಇರುತ್ತೆ ಆ ಥರದ್ದವರು ಈ ಥರ ಹಣ್ಣುಗಳು ತಿಂದರೆ ಅದರಿಂದ ಆಗೋ ತೊಂದರೆಗಳು ಇರುತ್ತೆ. ಈಗ ಬೈ ಚಾನ್ಸ್ ನೀವು ತೊಗೊಂಡ್ಬಿಟ್ರಿ, ಪ್ರೆಗ್ನೆಂಟ್ ಆದ್ರಿ, ಬಟ್ ಏನೋ ಯಾವಾಗಲೂ ಪಾಯಿ ಸೇವಿಸ್ಬಿಟ್ರಿ ಅಂದರೆ ಹೆದರ್ಬೇಕಾಗಿಲ್ಲ. ಈಗ ಅದು ಒಬ್ಬೊಬ್ಬರ ದೇಹದ ಮೇಲೆ ಡಿಫ್ರೆನ್ಸ್, ಅದು ಎಲ್ಲರಿಗೂ ಆಗುತ್ತೆ ತೊಂದರೆ ಅಂತಲ್ಲ. ಈಗ ತುಂಬ ಸೇಫ್ ಆಗಿರೋ ಹಣ್ಣುಗಳಂದರೆ ಆ್ಯಪಲ್ಲು, ಬಾಳೆಹಣ್ಣು, ದಾಳಿಂಬೆ, ಮೂಸಂಬಿ, ಚಿಕ್ಕು ಇವೆಲ್ಲ ತೊಗೋಬೋದು. ಇದರಲ್ಲಿ ಜಾಸ್ತಿ ನಾರಿನಂಶ ಇರ್ತದೆ, ನಾರಿನಂಶ ಮತ್ತು ಪ್ರೋಟೀನ್ಸ್ ಕಾರ್ಬೋಹೈಡ್ರೇಟ್ಸ್ ಇರೋ ಅಂಶಗಳು ಇವು ಇಂಥ ಹಣ್ಣುಗಳಲ್ಲಿ ಸೇರಿಸಿದಾಗ ಚೆನ್ನಾಗಿರುತ್ತೆ. ಈಗ ಬೇರೆ ಇವಾಗ ಪಪ್ಪಾಯ ಕಿವಿ ಫ್ರೂಟು ಈ ಸ್ವಲ್ಪ ಬೇರೆ ಫ್ರೂಟ್ಸ್ ಎಲ್ಲ ಏನಾಗ್ತದೆ ಅದರಲ್ಲಿ ಬೇರೆ ಅಂಶ ಹಾರ್ಮೋನ್ ಅಂಶ ಚೂರು ಇದ್ದಾಗ ನಾವು ಸ್ವಲ್ಪ ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೀವಿ. ಸೊ ಈಗ ಏನು ಶೀತ ಬರೋದು ಅದು ಕುಷ್ಣ ಇದೆಲ್ಲರಿಗೂ ಕೂಡ ಆಗಲ್ಲ, ಮತ್ತು ಅದಕ್ಕೆ ಅವರವ್ರ ದೇಹದ ಪ್ರಕಾರವಾಗಿ ಡಿಫ್ರೆನ್ಸ್ ಇರುತ್ತೆ. ಈಗ ಎಳ್ನೀರು ಕುಡಿಯೋದು ಬೇಡ ಅಂತಾರೆ, ಎಳ್ನೀರು ಒಳ್ಳೆಯದು ಬಟ್ ಒಬ್ಬೊಬ್ಬರಿಗೆ ಶೀತ ಆಗ್ತದೆ ಅಂಥವರು ಸ್ವಲ್ಪ ತಪ್ಪಿಸಿದ ತೊಂದರೆ ಇಲ್ಲ. ಅವರವ್ರಿಗೆ ಯಾವುದ್ಯಾವುದು ಹಣ್ಣಿಂದ ಶೀತ ಆಗ್ತದೆ, ಇವ್ರ ಬಾಳೆಹಣ್ಣು ತಿಂದಕ್ಕೆ ಒಬ್ಬರೊಬ್ರು ಶೀತ ಆಗ್ಬಿಡ್ತದೆ, ಅದನ್ನು ಅವ್ರು ತಡಿಬೋದು. ಬಟ್ ಬೇರೆ ಹಣ್ಣು ಸೇವನೆ ಮಾಡ್ಬೋದು, ಆ್ಯಪಲ್ ಆಗಲಿ ಮೂಸಂಬಿ ಆಗಲಿ ದಾಳಿಂಬೆ ಆಗಲಿ ತಗೋಬೋದು ಅವರು.
1: ಈಗ ಡಾಕ್ಟ್ರೆ ಕೊನೆಯದಾಗಿ ಬಿ ಪಿ ಇರುವಂಥ ಮತ್ತು ಗರ್ಭಿಣಿಯಾಗಿರುವಂಥ ಸ್ತ್ರೀಯರಿಗೆ ತಮ್ಮ ಸಂದೇಶ ಏನು?
0: ಈಗ ಸರ್ ಹೇಳ್ದಂಗೆ ಇದೊಂದು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂದರೆ ತುಂಬ ಅಪಾಯಕರವಾದ ಗರ್ಭಾವಸ್ಥೆ, ರಕ್ತದೊತ್ತಡ ಇರುವಂಥದ್ದು. ಈಗ ನೀವು ರಕ್ತದೊತ್ತಡ ಒಂದ್ಸತಿ ಬಂದಿದೆ ಅಂದಲ್ಲಿ ಹೆದರ್ಬೇಕಾಗಿಲ್ಲ, ಅದೇ ಹೆದರಿಕೆನೇ ನಿಮಗೆ ರಕ್ತದೊತ್ತಡ ಜಾಸ್ತಿ ಮಾಡ್ತದೆ. ಏನು ಮಾಡಬೇಕು? ಈಗ ನಮಗೆಲ್ಲಿ ಟೆಸ್ಟ್ಗಳಿದೆ, ರಕ್ತ ಪರೀಕ್ಷೆಗಳಿದೆ, ಮಾತ್ರೆಗಳಿದೆ, ಔಷಧಿಗಳಿದೆ, ನಾವು ಹೇಗೆ ಅನುಸರಿಸಬೇಕು ಅಂತ ಹೇಳ್ತೀವಿ, ಅದನ್ನು ನೀವು ಫಾಲೋ ಮಾಡಿದ್ರೆ ಸಾಕು. ಒಂದು ಮಟ್ಟಿಗೆ ನಾವು ಕರ್ಕೊಂಡು ಹೋಗ್ತೀವಿ ನಿಮಗೆ 8ನೇ ತಿಂಗಳು 9ನೇ ತಿಂಗಳವರೆಗೂ ಈ ಕರೆಕ್ಟಾಗಿ ಅನುಕ್ರಮಣ ಮಾಡಿದಾಗ. ಸೊ ಅಲ್ಲಿ 9ನೇ ತಿಂಗಳು ಕೂಡ ಮುಟ್ಟಿದಾಗಲೇ ಕೂಡ ನೀವು ಸೇಫು. ಈಗ ಮಗು 2.5 ಕೆಜಿ ಅಥವಾ 2 ಕೆಜಿ ದಾಟಿದೆ ಅಂದರೆ ಕೂಡ ಯಾವುದೇ ಟೈಮಲ್ಲಿ ನಿಯಂತ್ರಣ ತಪ್ತಾ ಇದೆ ಅಂದಾಗ ನಾವು ಹೀಗೆ ಮಾಡಿಸಲಿ, ತಾಯಿಗೂ ಆರೋಗ್ಯವಾಗಿರುತ್ತೆ, ಮಗುನೂ ಆರೋಗ್ಯವಾಗಿರುತ್ತೆ. ಈಗ ಬಿ ಪಿ ಬಂದ್ಬಿಟ್ಟಿದೆ ಅಂತ ಗೊತ್ತಾದಲ್ಲಿ ಸುಮ್ಮನೆ ಟೆನ್ಷನ್ ತೊಗೊಳ್ಳೋದು, ಮನೆಯವರೆಲ್ಲ ಟೆನ್ಷನ್ ಮಾಡೋದು, ಅಯ್ಯೋ ಬಿ ಪಿ ಬಂದಿದೆ, ಇವ್ರಿಗೆ ಬಿ ಪಿ ಬಂದಿದೆ ಅಂದಲ್ಲಿ ಬಿ ಪಿ ಹೆಚ್ಚು ಮಾಡಿಕೊಂಡ್ರೆ, ಈಗ ಮಗು ತೂಕ 1 ಕೆಜಿ ಅಥವಾ 1.2 ಕೆಜಿ ಇದ್ದಲ್ಲಿ ಆವಾಗ ಹೆರಿಗೆ ಮಾಡಿದಲ್ಲಿ ಖಂಡಿತ ಇಬ್ರಿಗೂ ತೊಂದರೆ ಆಗೋ ಚಾನ್ಸ್ ಇರುತ್ತೆ. ಸೊ ಆದಷ್ಟು ಟೆನ್ಷನ್ ಕಡಿಮೆ ಮಾಡಿಕೊಂಡು ಔಷಧಿಗಳಾಗಲಿ ಪರೀಕ್ಷೆಗಳಾಗಲಿ ವ್ಯಾಯಾಮಗಳಾಗಲಿ ನಾ ಹೇಳ್ದಂಗೆ ಸ್ವಲ್ಪ ಅನುಸರಿಸಿದ್ರೆ ಖಂಡಿತವಾಗ್ಲೂ 9ನೇ ತಿಂಗಳವರೆಗೂ ಎಲ್ಲರೂ ಕೂಡ ಮುಟ್ಬೋದು. ತೂಕ ಕೂಡ ಮಗುದು 2 ಕೆಜಿಗಿಂತ ಜಾಸ್ತಿ ನಾವು ಮುಟ್ಟಿಸ್ಬೋದು ಈ ಥರ ಅವರು ಟೆನ್ಷನ್ ಮಾಡ್ಕೊಂಡಿದ್ದಾಗ. ಒಂದು ವೇಳೆ 2 ಕೆಜಿ ದಾಟ್ತು ಅಂದರೆ ತಾಯಿ ಮಗು ಇಬ್ಬರು ಕೂಡ ಚೆನ್ನಾಗಿರ್ತಾರೆ.
1: ತುಂಬ ತುಂಬ ಧನ್ಯವಾದಗಳು ಡಾಕ್ಟರ್ ರಶ್ಮಿ ಸಿ ಹಂಚೆನಾಳ್ ಅವರೇ. ಇವನ ಕಾರ್ಯಕ್ರಮದಲ್ಲಿ ಅಧಿಕ ರಕ್ತದೊತ್ತಡ ಮತ್ತು ಗರ್ಭಿಣಿ ಸ್ತ್ರೀಯರು ಈ ಕುರಿತಂತೆ ಅನೇಕ ಉಪಯುಕ್ತ ಮಾಹಿತಿಗಳನ್ನು ಬಹಳ ಸರಳವಾದ ಭಾಷೆಯಲ್ಲಿ ನಿರೂಪಿಸಿಕೊಟ್ಟಿದ್ದೀರಿ. ನಮ್ಮ ನಿಲಯದ ಪರವಾಗಿ ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ ಮೇಡಮ್.
2: ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಜಾನಪದ ವಿಭಾಗದಲ್ಲಿ ಸಾಕಷ್ಟು ಕೆಲಸ ಮಾಡಿರುವ ಡಾಕ್ಟರ್ ಜಯಲಕ್ಷ್ಮಿ ಸೀತಾಪುರ ಅವರೊಂದಿಗೆ ಮಾತುಕತೆ ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಮೈಸೂರು ಉಮೇಶ್.
1: ಕೇಳುಗರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾಡಿನ ಹೆಸರಾಂತ ಜಾನಪದ ಸಂಶೋಧಕರು, ಜಾನಪದ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆ ಮಾಡಿರುವಂತಹ ಡಾಕ್ಟರ್ ಜಯಲಕ್ಷ್ಮಿ ಸೀತಾಪುರ ಅವರು ತಮ್ಮ ಕೆಲವು ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಸೀತಾಪುರದವರು. ಇವರು ಹುಟ್ಟೂರಿನಲ್ಲೇನೆ ಪ್ರಾಥಮಿಕ ಮಾಧ್ಯಮಿಕ ಪ್ರೌಢಶಾಲೆಯನ್ನ ಮುಗಿಸಿ ಮೈಸೂರಿನ ಮಹಾರಾಣಿ ಕಾಲೇಜಿನಲ್ಲಿ ಪದವಿಯನ್ನ ಗಳಿಸಿ ಮಾನಸಗಂಗೋತ್ರಿಯ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಿದ್ದಾರೆ. ಕನ್ನಡದಲ್ಲಿ ಐತಿಹಾಸಿಕ ಜಾನಪದ ಕಾವ್ಯಗಳು ಅನ್ನುವಂತಹ ಮಹಾಪ್ರಬಂಧಕ್ಕೆ ಮೈಸೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಲಭಿಸಿದೆ. ಗಾಯಕಿಯಾಗಿ, ಜಾನಪದ ಸಂಶೋಧಕಿಯಾಗಿ, ಸಂಗ್ರಹಗಾರ್ತಿಯಾಗಿ, ಉತ್ತಮ ಅಧ್ಯಾಪಕಿಯಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಕನ್ನಡ ಜಾನಪದ ಕ್ಷೇತ್ರವನ್ನ ಬಹಳ ಸೂಕ್ಷ್ಮ ದೃಷ್ಟಿಯಿಂದ ನೋಡುವಂತಹ ಇವರು ತಮ್ಮದೇ ಆಗಿರುವಂತಹ ವಿಶಿಷ್ಟ ನೆಲೆಯಲ್ಲಿ ಜಾನಪದವನ್ನ ಕಂಡಿದ್ದಾರೆ. ಕಂಡದ್ದನ್ನ ಮತ್ತೆ ತಮ್ಮ ಅನುಭವಗಳನ್ನ ಕೃತಿಯಾಗಿ ಓದುಗರಿಗೆ ನೀಡಿದ್ದಾರೆ. ಒಂದು ಅಪರೂಪದ ಪ್ರತಿಭೆ ಅವರ ಪ್ರತಿಭೆ ಎಂಥದ್ದು, ಅವರು ಜಾನಪದ ಕ್ಷೇತ್ರದಲ್ಲಿ ಎದುರಿಸಿದಂತಹ ಸಮಸ್ಯೆಗಳು ಏನು, ಆ ಸವಾಲುಗಳು ಏನು ಅನ್ನೋದನ್ನ ಅವರ ಮೂಲಕವೇ ಅವರ ಮಾತುಗಳಲ್ಲಿ ನಾವು ಕೇಳಿ ತಿಳ್ಕೊಳ್ಳೋಣ. ಮೇಡಮ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
2: ನಮಸ್ಕಾರ
1: ಮೇಡಮ್. ಈ ಜಾನಪದ ಅನ್ನುವಂಥದ್ದು ನಿಮಗೆ ಹೊಸದೇನಲ್ಲ. ಯಾಕೆ ಅಂತಂದ್ರೆ ಪಾಂಡವಪುರ ತಾಲೂಕಿನ ಒಂದು ಪುಟ್ಟ ಗ್ರಾಮ ಸೀತಾಪುರದವರು ತಾವು. ಜಾನಪದ ಹಾಸುಹೊಕ್ಕಾಗಿ ಇರುವಂತಹ ಒಂದು ನೆಲ ಅದು. ಆ ನೆಲದಲ್ಲಿ ಇದ್ದಂತಹ ಪ್ರತಿಭೆಗಳು ಸಹಜವಾಗಿಯೇ ತಮ್ಮ ಮೇಲೆ ಪ್ರಭಾವವನ್ನ ಬೀರಿರ್ತವೆ.
2: ಹೌದು ಹೌದು.
1: ಅಲ್ಲಿದ್ದಂತಹ ಪ್ರತಿಭೆಗಳು ಯಾವುವು, ಮತ್ತೆ ಅಲ್ಲಿದ್ದಂತಹ ಜನಪದ ಸಾಹಿತ್ಯ ಮತ್ತೆ ಅಥವಾ ಜನಪದ ಕಲಾ ಪ್ರದರ್ಶನಗಳು ಹೇಗಿತ್ತು ಅನ್ನೋದನ್ನ ಹೇಳ್ತೀರಾ?
2: ಖಂಡಿತವಾಗ್ಲು. ಹೇಳ್ಬೇಕು ಅಂದ್ರೆ ಬಾಲ್ಯದ ದಿನಗಳಲ್ಲಿ ಈ ನಾಟಿ ಹಾಕೋ ಸಂದರ್ಭದಲ್ಲಿ ನಾಟಿ ಮಾಡುವ ನಮ್ಮ ಮಹಿಳಾ ಮಣಿಗಳು ಅತ್ಯಂತ ಸುಮಧುರವಾಗಿ ಹಾಡ್ತಿದ್ರು. ಆ ಹಾಡು ಕೂಡ ನನಗೆ ಒಂಥರ ಆಕರ್ಷಕವಾಗಿ ಕಂಡು ಒಂದು ರೀತಿ ಮೈ ಮರಿತಿದ್ದೆ ನಾನು. ಯಾಕಂದರೆ ನಾಟಿ ಸಂದರ್ಭದಲ್ಲಿ ನಾವು ಕೂಡ ಪೈರು ಹಾಕೋದು, ಗದ್ದೆ ಒಳಗೆ ಓಡಾಡೋದೇ ಒಂದು ನಮಗೆ ಒಂದು ಸಂತೋಷ ನಮಗೂ ಕೂಡ. ಸೊ ಆ ಕಾರಣಕ್ಕೆ ಆಮೇಲೆ ಸುಗ್ಗಿ ಸಂದರ್ಭದಲ್ಲಿ ಹಾಡ್ತಿದ್ರು, ಅಲ್ಲಿ ಪುರುಷರು ಕೂಡ ಅದ್ಭುತವಾಗಿ ಹಾಡ್ತಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಆಶ್ಚರ್ಯ ಏನಪ್ಪ ಅಂದರೆ ಅವರು ಯಾವುದನ್ನೂ ಕೂಡ ನೋಡ್ಕೊಳ್ಳದೆ ಅಷ್ಟೊಂದು ವಿಶಿಷ್ಟವಾಗಿ, ಯಾವ ನೋಡಿದ್ರೆ ಅವರು ಅನಕ್ಷರಸ್ಥರು ಅಂತ ಹೇಳ್ಬಿಡ್ತೀವಿ ನಾವು. ಆದರೆ ಖಂಡಿತವಾಗ್ಲೂ ಅವರು ವಿದ್ಯಾವಂತರಲ್ಲ, ವಿದ್ಯಾವಂತರು ಒಂದು ರೀತಿಯಲ್ಲಿ ಅಂತ ನನ್ನ ಭಾವನೆ.
1: ಅಂದ್ರೆ ಕಲಿತೋದದೆಯೂ ಕಾವ್ಯ ಪ್ರಯೋಗ ಪರಿಣಾಮ ಮತಿಗಳು.
2: ಖಂಡಿತವಾಗ್ಲೂ ಕವಿರಾಜ ಮಾರ್ಗ ಸೂಕ್ತವಾದ ಮಾತನ್ನ ನಮ್ಮ ಜನಪದರಿಗಾಗಿ ಬಳಸಿರೋದು ಖಂಡಿತ ಸ್ತುತ್ತಾರ್ಯವಾದಂತ ಮಾತು ಅಂತ ಹೇಳಕ್ ಇಷ್ಟಪಡ್ತೀನಿ. ಅಲ್ಲಿಂದ ನೋಡಿ, ಈ ಗ್ರಾಮ ದೇವತೆ ಹಬ್ಬಗಳ ಆಗುವಾಗ ಆ ಆಚರಣೆ ಸಂದರ್ಭದಲ್ಲೂ ಕೂಡ ಈ ದೇವ್ರನ್ನ ಕುರಿತು ಹಾಡ್ಕೊಂಡೆಲ್ಲ ಹೋಗೋರು. ಎಷ್ಟು ಸುಂದರವಾದ ಕಂಠ ಅಂದ್ರೆ ಅದಕ್ಕೆ ತಾಳ ಲಯ, ಅವರೇನು ಸಂಗೀತ ಮತ್ತೊಂದು ಮಗನೊಂದು ಯಾವ ಪಾಠವನ್ನು ಕಲಿತವರಲ್ಲ. ಆ ಸುಮಧುರವಾದ ಕಂಠಕ್ಕೆ ಖಂಡಿತವಾಗ್ಲೂ ನಾನು ಹಾಡಬೇಕು ಅನ್ನೋ ಒಂದು ಅಭಿಲಾಷೆ ಇರ್ತಿತ್ತು. ಸುಮ್ಮನೆ ಒಂದು ಸಣ್ಣ ತುಣುಕು ಹೇಳಬೇಕಾದ್ರೆ,

0: ಹೂ ನೋಡಿ ಸುಂದರವಾಗಿ ಮಲ್ಲಿಗೆ ಸಂಪಿಗೆ ಸಸ್ಯ ಸಂಪತ್ತನ್ನ ಅವರು ನೆಡುವಂಥದ್ದು ಅವರ ಸಮೃದ್ಧ ಭಾವ ನೋಡಿ ಒಂದು ರೀತಿ ಪರಿಸರವನ್ನ ಯಾವ ರೀತಿ ಜೋಪಾನ ಮಾಡ್ತಿದ್ರು ಅನ್ನೋದು ಅವ್ರ ಹಾಡನಲ್ಲೇ ಇದೆ. ಒಂದು ಭಕ್ತಿ ಇರುತ್ತೋ ನಮ್ಗೆ ಕಾಣಿಸುತ್ತೆ, ಒಂದು ದೇವತೆ ಹೆಸರನ್ನ ಅವರು ಹೇಳ್ತಾ ಇದ್ದಾರೆ ಅಂತ ಕಾಣಿಸುತ್ತೆ, ಆದರೆ ಅದರ ಹಿನ್ನೆಲೆಯೇ ಎಷ್ಟು ಸೊಗಸಾಗಿ ಇಂತಿಂಥ ಹೂಗಳನ್ನ ಇಂತಿಂಥ ಕಡೆಯೇ ಹಾಕು ಅನ್ನುವಂಥ ಅವರ ಒಂದು ಮುಗ್ಧ ಭಾವ ಒಂಥರ ಸೆಳೆತ ನನಗೆ ಇಷ್ಟ ಆಯ್ತಿತ್ತು. ಇಂಥ ಅನೇಕ ಪದ್ಯಗಳು ತ್ರಿಪದಿಗಳನ್ನು ನಾನು ಕೇಳಿ ತುಂಬ ಸಂತೋಷ ಪಟ್ಟಿದ್ದೀನಿ, ಹಾಡಬೇಕು ಅಂತ ಅನಿಸಿದೆ.
1: ಅಂದರೆ ಜನಪದರ ಪರಿಕಲ್ಪನೆಯಲ್ಲಿ ಏನು ಅಂತಂದ್ರೆ ಪರಿಸರವನ್ನ ಪ್ರಜ್ಞಾಪೂರ್ವಕವಾಗಿ ಉಳಿಸಬೇಕು ಅನ್ನುವಂಥದ್ದಲ್ಲ, ಅದು
0: ಬದುಕೆ
1: ಅವ್ರದ್ದು ಪರಿಸರವನ್ನ ಶುದ್ಧವಾಗಿಟ್ಕೊಳ್ಬೇಕು, ಆತ್ಮವನ್ನ ಶುದ್ಧವಾಗಿಟ್ಕೊಳ್ಬೇಕು ಅನ್ನುವಂತಹ ಪ್ರಜ್ಞೆ ಅವರಲ್ಲಿ ಇದ್ದಂಥದ್ದು. ಅಂದ್ರೆ ಅವರ ಬದುಕೆ ಏನಿತ್ತು ಅಂತಂದ್ರೆ ಎಲ್ಲವನ್ನೂ ಕೂಡ ಒಂದು ದೈವಿಕ ನೆಲೆಯಲ್ಲಿ ಕಾಣ್ತಾ ಅದನ್ನ ಆರಾಧಿಸುವ ಒಂದು ಪ್ರಕ್ರಿಯೆಯಲ್ಲಿ ಅವರು ತೊಡಗಿರ್ತಾ ಇದ್ದಾರೆ.
0: ಖಂಡಿತ, ಒಂದು ವೈಚಾರಿಕತೆಯು ಕೂಡ ಅದರೊಳಗೆ ಮಿಳಿತವಾಗಿತ್ತು.
1: ಖಂಡಿತ ಮೇಡಮ್, ಈ ತರದ ಗೀತೆಗಳನ್ನ ಸಾಕಷ್ಟು ತಾವು ಕೇಳ್ತಾ ಇದ್ರಿ.
0: ಹೌದು,
1: ಈ ಓದಿನ ದಿನಗಳಲ್ಲಿ ತಾವು
0: ಹೌದು
1: ನಾನು ಗಾಯಕಿಯಾಗಿ ಗುರುತಿಸ್ಕೋಬೇಕು ಅಂತ ತಮ್ಗನ್ಸಿತ್ತ ಏನು?
0: ನನಗೆ ಅನ್ಸಿದ್ದಲ್ಲ, ಸಹಜವಾಗಿನ ಇವೆಲ್ಲ ಕಲಿತು ಪ್ರಭಾವ ಇತ್ತಲ್ಲ, ಹಾಡುಗಳಿವೆ ಅವ್ರ ಜೊತೆಗೆ ಸೇರ್ಕೊಳ್ಳುವೆ, ನನಗೆ ತುಂಬಾ ಮುಕ್ತವಾದ ವಾತಾವರಣ. ಏ ನೀನ್ ಹೇಳು ನೀನ್ ಹೇಳು ಅಂತ, ಇದೇ ಸ್ವಾರ್ಥವಿಲ್ಲದೆ ನಿಸ್ವಾರ್ಥವಾಗಿ ಏ ನಿಂಗೆ ಗೊತ್ತು ಹೇಳು ಅಂತ ಆ ಒಂದು ಸ್ಫೂರ್ತಿ ನೀಡ್ತಿದ್ರಲ್ಲ, ಆ ಕಾರಣಕ್ಕಾಗಿ ಅವರೇ ಮೆಚ್ಚುಗೆ ಆಗ್ಬಿಡ್ತಿದ್ರು ನನಗೆ. ಹಂಗಾಗಿ ಅವ್ರದ್ದು ಒಬ್ಬನೇ ಪದ ಆಗ್ಬೋದು, ಮತ್ತೆ ಇದ್ಯಾವುದು ನಾಟಿ ಪದಗಳು, ಜರಿಯೋ ಪದಗಳು, ಸುಗ್ಗಿ ಪದಗಳು, ಕುಟ್ಟೋ ಬೀಸೋ ಎಲ್ಲಾ ತರ ಪದಗಳನ್ನು ಆ ಕಲ್ಲು, ಈಗ ಕಲ್ಲು ಕೊಟ್ಟವ್ಗೆ ಎಲ್ಲ ಭಾಗ್ಯವೂ ಬರಲಿ, ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ, ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ ತಾಯವ್ವ, ಮಲ್ಲಿಗೆ ಮುಡಿವ ಸೊಸೆ ಬರಲಿ ಮಲ್ಲಿಗೆ. ನೋಡಿ ಕಲ್ಲು ಕೊಟ್ಲೋಳು ಈ ಬಡವೆ, ಈ ತ್ರಿಪದಿಯಲ್ಲಿ ಇರ್ತಕ್ಕಂಥ ಮೂರು ಸಾಲಲ್ಲಿ ಎಷ್ಟೊಂದು ಸೌಜನ್ಯ ಇದೆ ಅವರಲ್ಲಿ ಅಂತ. ಕಲ್ಲು ಕೊಟ್ಲು, ಈಗ ನಾವ್ಯಾವುದೋ ಒಂದು ವಸ್ತು ಕೊಟ್ಟರೆ ಒಂದು ಥ್ಯಾಂಕ್ಸ್ ಅಂತ ಹೇಳ್ದಲ್ಲೋ, ಹೇಳ್ದೋ ಮುಗಿದೋಯ್ತಲ್ಲಿಗೆ. ಆದರೆ ಅವಳು ಅಷ್ಟೇ ಭಾವ ಅಲ್ಲ, ಅವಳು ಭಾವನೆ ನೋಡಿ, ಅವಳಿಗೆ ಆ ಒಂದು ರಾಗಿಯನ್ನು ಅಥವಾ ಜೋಳವನ್ನು ಅಥವಾ ಗೋಧಿಯನ್ನು ಬೀಸಕ್ಕೆ ಕಲ್ಲು ಕೊಟ್ಟರು, ಅವ್ರ ಮನೆಯಲ್ಲಿ ಕಲ್ಲು ಇಲ್ಲದ ಬಡವೆ ಆಯಮ್ಮ. ಅಷ್ಟಾಗಿ ಆ ಕಾರಣ

0: ಕಣ್ಗೂ ಕಾಣ್ತವೆ, ನಾವು ಸೇರ್ಕೊಂಡಂಗೆ ಏನೋ ತಪ್ಪು ಮಾಡ್ತಾ ಇದ್ದೀವೋ ಏನೋ ಅಂತ ಅನ್ನಿಸ್ತದೆ. ಆದರೆ ಆ ಒಂದು ಕಾಲದಲ್ಲಿ ಕಲ್ ಕೊಟ್ಟವ್ರಿಗೆ ಇಷ್ಟೊಂದು ಹರಿಸುವಂಥದ್ದು, ಇಷ್ಟೊಂದು ಪ್ರೀತಿ ಅಭಿಮಾನದಿಂದ ಹೇಳುವಂಥದ್ದು, ಇಷ್ಟೇ ಅಲ್ಲಮ್ಮ ನಿನಗಿಂಥವಳು ಬರಲಿ ಅಂದರೆ ಮಲ್ಲಿಗೆ ಮುಡಿಯೋ ಸೊಸೆ ಬರೋದಂತಲ್ಲ, ಆದ್ರೆ ಆಗ್ತಾ ಅಲ್ಲ, ಅದರ ಒಳ ಅರ್ಥ ಏನಂದರೆ ನಿಮ್ಮಲ್ಲಿ ಒಂದು ಭಾವ ಬಂಧನದಲ್ಲಿ ತುಂಬ ಉತ್ತಮವಾದಂಥ ಮಗಳು ಬಂದು ಒಂದು ಅನ್ಯೂನ್ಯತೆಯನ್ನು ಕಾಪಾಡ್ಕೊಂಡು ಹೋಗಲಿ ಅನ್ನೋ ಒಂದು ಆ ಮಲ್ಲಿಗೆ ಹೂಗೆ ಹೋಲಿಸುವಂಥದ್ದು ಇದೆಯಲ್ಲ ಆ ಮನಸ್ಸು. ಅದಕ್ಕಾಗಿ ನಾನು ಅಂತೀನಿ, ಕಲ್ ಕೊಟ್ಟವು ಎಲ್ಲ ಭಾಗ್ಯವೂ ಬಂದ್ಬಿಡ್ಲಿ, ಎಲ್ಲ ಶ್ರೇಯಸ್ಸು ನಿನಗಾಗಲಿ ಅಂತ ಹೇಳೋದು ಎಂತ ಅಪರೂಪದ ಮಾತು ನೋಡಿ. ಹಿನ್ನೆಲೆಯಲ್ಲಿ ಕೃತಜ್ಞತಾ ಅಭಿಷೇಕವನ್ನ ಅವ್ರಿಗೆ ಮಾಡ್ಬೇಕು ನಾವು ಅಂತ ಅನ್ಸುತ್ತೆ ನನಗೆ.
1: ಬಹಳ ಒಳ್ಳೆಯ ತ್ರಿಪದಿಯನ್ನ ತಾವು ನೆನಪಿಸ್ತೀರಿ ಮೇಡಮ್. ಕಲ್ಲು ಕೇವಲ ಈಗ ಅವಜ್ಞೆಯ ಒಂದು ವಸ್ತು, ಆದ್ರೆ ಅದು ಒಂದು ಜೀವನಕ್ಕೆ ಪೂರಕವಾಗಿರುವಂತಹ, ಜೀವನವನ್ನ ಕಟ್ಟುಕೊಡುವಂತಹ ಒಂದು ಸಾಧನವಾಗಿತ್ತು ಅವಾಗ. ಮಲ್ಲಿಗೆ ಅನ್ನುವಂತಹ ಸೊಸೆ ಇರಬೇಕು ಅನ್ನುವಂಥದ್ದು ಮೃದುತ್ವದ, ಆ ಕೋಮಲತ್ವದ, ಅದು ಸೂಸುವಂತಹ ಸುವಾಸನೆ, ಅದು ಸಂಬಂಧಗಳ ಜೊತೆಯಲ್ಲಿ ಮಿಳಿತವಾಗಬೇಕು ಅನ್ನುವಂತಹ ಸೊಸೆ ನನಗೆ ಬೇಕು ಅನ್ನುವಂಥದ್ದು ಒಬ್ಬ ಜನರ ಹಾಡುಗಾರ್ತಿಯ ಆಶಯ ಆಗಿತ್ತು.
0: ಕೊಡ್ಲಿ ಅಂತಾನೆ ಹರಿಸ್ಬಿಟ್ಲು ಅಯ್ಯಮ್ಮ ನಿಜವಾಗ್ಲೂ.
1: ಖಂಡಿತ, ತಮ್ಮದೇ ಆದಂತಹ ವಿಶಿಷ್ಟ ಧಾಟಿಯಲ್ಲಿ ಕೇಳುಗರ ಮನವನ್ನ ಗೆಲ್ಲುವಂತಹ ಗಾಯಕಿಯಾಗಿ ಹೆಸರು ಮಾಡಿರುವಂತಹ ಡಾಕ್ಟರ್ ಜಯಲಕ್ಷ್ಮಿ ಸೀತಾಪುರ ಅವರು ತಮ್ಮ ಜಾನಪದ ಅನುಭವಗಳನ್ನ ನಮ್ಮೊಡನೆ ಹಂಚಿಕೊಳ್ಳುತ್ತಾ ಇದ್ದಾರೆ. ಮೇಡಮ್, ಈಗ ತಾವು ಶಾಲಾ ದಿನಗಳಲ್ಲಿ ಹಾಡ್ತಾ ಇದ್ರಿ, ಅಲ್ಲಿ ಕಲಾ ಪ್ರದರ್ಶನಗಳಲ್ಲಿ ಭಾಗವಹಿಸ್ತಾ ಇದ್ರಿ, ತಾವು ಸ್ನಾತಕೋತ್ತರ ಪದವಿಯನ್ನ ಮಾಡಲಿಕ್ಕೆ ಮೈಸೂರು ಕಡೆಗೆ ತಾವು ಬರ್ತೀರಿ
0: ಹೇಳಿ ಸರ್.
1: ಗ್ರಾಮೀಣ ಪ್ರದೇಶದಿಂದ ಬೆಳೆದು ಬಂದಂತ ಒಂದು ಹೆಣ್ಣು ನಗರ ಪ್ರದೇಶಕ್ಕೆ ಬಂದಾಗ ಹೇಗೆ ನಿಮ್ಗೆ ನಗರ ಕಾಣ್ತು, ಜಾನಪದ ಪರಿಸರಕ್ಕೂ ಈ ನಗರ ಪ್ರದೇಶಕ್ಕೂ ಇದ್ದಂತಹ ವ್ಯತ್ಯಾಸಗಳನ್ನ ತಾವು ಹೇಗೆ ಗುರುತಿಸ್ಕೊಂಡು?
0: ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್. ನೀವು ಗುರುತಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಎಷ್ಟು ಒದ್ದಾಟ ಆಯ್ತು ಅಂತ. ಯಾಕಂದ್ರೆ ಸಂಸ್ಕೃತಿ ಲೆಕ್ಕದಲ್ಲಿ ನಾವು ತುಂಬಾ ಭಾವನಾದಿಗಳು, ನಮ್ಮ ಗ್ರಾಮೀಣ ಜನರೇ ಎಷ್ಟು ಬಾವಣಿಕೆ ನೋಡಿ ಆ ಪದ, ಏ ಬಾವಣಿಸಿ ಒಂದು ನಾಲ್ಕು ಮಾತಾಡಲಿ ಅವ್ರದ್ದು ಏನಂತೆ ಏನು ಹೋಯ್ತಿತ್ತಪ್ಪ ಅಂತ ಹೇಳೋ ಮಾತಲ್ಲ. ಅಂತರಂಗದಿಂದ ಈ ಬಾವಣಿ ಅನ್ನುವಂಥ ಮಾತಲ್ಲೇ ಬದುಕದಂತ ನಂದೊಂದು ಜಗತ್ತು ಬಂದು ಬಳಗದಲ್ಲಿ ಎಲ್ಲ ನೋಡಿ. ನಾವು ಹೇಳಬೇಕು ಅಂದರೆ ಮಾವ ಅಪ್ಪ ಇವೆಲ್ಲರೂ ಎಲ್ಲರೂ ಮಾತಾಡ್ತಾರೆ, ಇವೆಲ್ಲ ಎರಡೆರಡೇ ಇದರಲ್ಲಿ ಭಾಷೆಯಲ್ಲಿ ಮುಗಿದೋಯ್ತದೆ. ಆದರೆ ನಮ್ಮಲ್ಲಿ ಹಂಗೆ ಅಲ್ವೇ ಅಲ್ಲ, ಅತ್ತಿಗೆ ಆಗ್ಬೋದು, ಅತ್ತೆ ಆಗ್ಬೋದು, ಮಾವ, ನಾದಿನಿ, ಈ ಬಳಗದ ಹೆಸರುಗಳು ಹೇಳ್ತಾ ಹೋದರೆ ಆಶ್ಚರ್ಯ ಆಗೋಯ್ತದೆ. ಆ ಥರದೆಲ್ಲ ಬಂಧುತ್ವದ ನೆಲೆಯಲ್ಲಿ ನಾನು ಒಂದು ಅವಿಭಕ್ತ ಕುಟುಂಬದಲ್ಲಿ ಒಂದು ಸಂತೋಷವಾಗಿ ಎಲ್ಲ ಥರದ ಒಂದು ಬುದ್ಧಿ ಮಾತುಗಳು, ವಿವೇಕಗಳು, ಪ್ರೀತಿ, ನೀತಿ, ಉಪತಾಪದ ನಡುವೆಯೂ ಕೂಡ ಹೆಣ್ಮಗಳು ಯಾಕೆ ಓದಬೇಕು ಕೆಲಸವಿಲ್ಲ ಅನ್ನೋ ಮಾತುಗಳ ನಡುವೆಯೂ ಕೂಡ ನಮ್ಮ ತಂದೆನ ಇವತ್ತು ತುಂಬ ಸಂತೋಷದಿಂದ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಗೆಳೆಯರು ಬಂಧುಗಳಿಗೆ ಕೆಲಸ ಇಲ್ವಾ, ಬುದ್ಧಿ ಇಲ್ವಾ, ಹೆಣ್ಮಗಳಿಗೆ ನೀನು ಕಾಲೇಜಿಗೆ ಸೇರಿಸ್ತಿದ್ದೀಯಲ್ಲ, ಬುದ್ಧಿ ಇಲ್ವಾ ನಿನಗೆ, ಸುಮ್ಮನೆ ದುಡ್ಡು ಖರ್ಚು ಮಾಡಿ ಮದುವೆ ಮಾಡಿ ಕಳಿಸೋದು, ಇದು ಮಾಮೂಲಿ. ಇಂಥ ಮಾತುಗಳ ಪರಿಸರದಲ್ಲೇ ಬೆಳೆದ ನನಗೆ ಈ ಕಾಲೇಜ್ ಓದು ಕನಸು ಅನ್ನೋ ಥರದ್ದಂತಲ್ಲ, ಹಠಕ್ಕೆ ಬಿದ್ದೆ ಒಂದು ರೀತಿ ಅಂತಲೂ ಹೇಳೋದಲ್ಲ. ನಮ್ಮ ತಂದೆ ನಿಜಕ್ಕೂ ಕೂಡ ಏ ನನ್ನ ಮಗಳು ಓದ್ತೀನಿ ಅಂತಾಳೆ, ಅದು ಎಲ್ಗಣರು ಓದಲಿ, ಅವರಿಗೆ ಆ ಎಮ್ ಎ ಅನ್ನೋದು ಈ ಪದವಿ ಅಥವಾ ಬಿ ಎ ಇವೆಲ್ಲವೂ ಕೂಡ ಅದರ ಅರ್ಥ ಗೊತ್ತಿಲ್ಲ ಅಂತೂ ಒಂದು ಅಧಿಕವಾದ ಓದು, ಒಂದು ತಿಳುವಳಿಕೆ, ಒಂದು ವಿವೇಕ ಏನೋ ಮಾಡ್ತಾಳೆ ನನ್ನ ಮಗಳು, ಓದಲಿ. ಇದು ಅವತ್ತಿನ ಎಲ್ಲರ ಮನೆಯಲ್ಲೂ ಇರಲಿಲ್ಲ. ಅದಕ್ಕಾಗಿ ನಾನು ನಮ್ಮ ತಂದೆಗೆ, ನಾನು ಇವತ್ತಿಗೂ ಕೂಡ ನಮ್ಮ ತಂದೆ ಬದುಕಿಲ್ಲ ಇವಾಗ, ನಮ್ಮ ತಾಯಿ ಎಬ್ಬಿಟ್ಟು, ನಮ್ಮ ತಂದೆ ತೀರ್ಕೊಂಡ ಮೇಲೆ ನನಗೊಂದು ಆಶ್ಚರ್ಯ, ಅವರು ಕೂಡ ಓದಿಗೆ ನಾಲ್ಕು ಅಕ್ಷರ ಕಲಿ ನಮ್ಮಂಗೆ ಆಗಬೇಡ, ತಿಳುವಳಿಕೆ ಇರಬೇಕು, ಹೆಣ್ಮಕ್ಳಾದ್ರೆ ಏನು ಅಂತಿದ್ರು, ನನಗೊಂದು ಆಶ್ಚರ್ಯ ನಿಜವಾಗ್ಲೂ ಕೂಡ. ಅಂಥ ಒಂದು ತಂದೆ ತಾಯಿ ಪಾಪ ಅಪರೂಪಕ್ಕೆ ಎಷ್ಟೇ ಹೇಳಿದ್ರು ಕೂಡ ನನಗೆ ಇಲ್ಲಿ ಓದಿಗೆ ಸೇರಿಸಿದ್ರು. ಅಲ್ಲಿಂದ ಬಿ ಎ ಆದ ನಂತರ ಎಮ್ ಎ ಮಾಡೋಕ್ಕಷ್ಟರೊಳಗೆ ನಮ್ಮ ತಂದೆ ಕಾಲವಾಗ್ಬಿಟ್ಟಿದ್ರು. ನಮ್ಮ ತಾಯಿ ಏನೋ ಇರುತ್ತಲ್ಲ ಮನೆಯ ಅದನ್ನೇ ಹೇಳಲೇಬೇಕಾಗುತ್ತೆ. ಯಾಕಂದರೆ ಅಣ್ಣ ತಮ್ಮಂದ್ರೆ ಇದೇನು ಇವಳು ಓದ್ಕೊಂಡು ಹೋಗ್ತಾಳೆ, ಕೊನೆ ಮಗಳು ನಾನು ನಮ್ಮ ಮನೆಯಲ್ಲಿ, ಇಬ್ಬರ ಅಣ್ಣಂದ್ರೆ ಅವ್ರಿಗೆ ಭಾಗ ಆಗುವಂಥದ್ದು ಏನೋ ಒಂದು ಆಸೆ. ಪಾಪ ನಂತೆ ಮದುವೆ ಆಗಿದ್ದಾರೆ, ಬೇಗ ಅವ್ರಿಗೆಲ್ಲ ಬದುಕು ಮಾಡ್ಕೊಳಕ್ಕೆ, ಅದನ್ನು ನಾನು ಬೇರೆ ಥರ ಕಾಣಲ್ಲ, ಸಹಜವಾದಂಥದ್ದಾಗಿ ನಾನು ನೋಡ್ತೀನಿ. ಅವ್ರಿಗೆ ಬೇಕು ಇವಳು ಓದ್ಕೊಂಡಿದ್ಬಿಟ್ಟು ಇವಳು ಮದುವೆ ಮಾಡಿ ನಮಗೆಲ್ಲ ಲಭ್ಯ ಆಗಲ್ಲ ಅಂತ ಅಂಥ ದಿನಗಳನ್ನು ನಾನು ಎದುರಿಸಿದ್ದೀನಿ. ಅದೊಂಥರ ಸವಾಲೇ ನನಗೆ, ಇವ್ರದ್ದು ಯಾವುದೇ ನನಗೆ ಇದು ಬೇಡ, ನನಗೆ ಓದೋಕ್ಕೊಂದು ಅವಕಾಶ ಮಾಡಲಿ, ಅವ್ರು ಏನು ಬೇಕಾದರೂ ಹಂಚ್ಕೊಳ್ಳಿ ಅಂತ. ಗದ್ದೆ ಗದ್ದೆ ಅಂತ ಇರುತ್ತಲ್ಲ ಮನೆ ತೋಟ ಅಂತೇಳಿ ಹಂಗೆ ಅಂತ. ಆದರೆ ಆ ದಿನಗಳಲ್ಲಿ ನಮ್ಮ ತಾಯಿಗೆ ತಕ್ಷಣಕ್ಕೆ ದುಡ್ಡು ಇದ್ದಿರಲಿಲ್ಲ. ನಮ್ಮ ಮನೆಯಲ್ಲಿ ತಿಮ್ಮೇಗೌಡರು ಅಂದರೆ ಒಂದಷ್ಟು ಸಾಧಾರಣವಾಗಿ ಹಳ್ಳಿಲಿ ಯಾವುದು ಕೊರತೆ ಇಲ್ಲದೆ ಬದುಕದಂಥ ಕುಟುಂಬ, ಒಂದು ನಾಲ್ಕು ಜನಕ್ಕೆ ಊಟ ಹಾಕ್ಕೊಂಡು ಕೊಟ್ಕೊಂಡು ಮಾಡುವಂಥ ಕುಟುಂಬವೇ ನಮ್ಮದೇನು. ಆದರೂ ನನಗೆ ಫೀಸ್ ಕಟ್ಟಕ್ಕೆ ಎಮ್ಮೆಗೆ ದುಡ್ಡು ಇದ್ದಿರಲಿಲ್ಲ. ನಮ್ಮ ತಂದೆ ಕಾಲವಾದ ನಂತರ ಬೇರೆ ಬೇರೆ ಕಾರಣಕ್ಕಾಗಿ ಆಯಿತು ಅಂತ

0: ಹೇಳದ್ನಲ್ಲ, ಇದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇದೇನು ದೊಡ್ಡ ವಿಚಾರವಾಗಲ್ಲ ಅಂತ ನಾವು ಅನ್ಕೋಬಹುದು, ಬಟ್ ಆ ಸಂದಿಗ್ಧ ಪರಿಸ್ಥಿತಿಲಿ ಹುಡುಗಿಗೆಲ್ಲ ಸಾಲ ಮಾಡುವಷ್ಟು ಪಾಪ ನಮ್ಮ ತಾಯಿಗೆ ಅದೆಲ್ಲ ಗೊತ್ತೇ ಇಲ್ಲ, ಏನಪ್ಪ ಮಾಡೋದು ಮಗಳು ಓದ್ತೀನಿ ಅಂತವಳಿ ಪಾಸ್ ಮಾಡಿಬಿಟ್ಟವಳು. ಎಲ್ಲರೂ ಹೇಳ್ತಾರೆ, ನನಗೆ ಗುರ್ತಿರ್ತಕ್ಕಂಥ ಅಧ್ಯಾಪಕರೊಬ್ಬರು ತುಂಬ ಯೋ ಎಲ್ಲ ಅಪರೂಪ ಪಾಸ್ ಮಾಡಿರೋದು, ನಿಜವಾಗ್ಲೂ ನೀವು ಸೇರಿಸ್ಬೇಕು ಬಿಡ್ಕೊಡುದು ಎಮ್ ಎಗೆ ಸೇರಿಸಿ ಅಂತವ. ಎಮ್ ಎ ಅಂದ್ರೆ ಏನು ಅನ್ನೋದು ಅರ್ಥ ಗೊತ್ತಿಲ್ಲ, ಒಟ್ಟಿನಲ್ಲಿ ಏನೋ ಹೆಚ್ಚು ಓದ್ತಾಳೆ ನನ್ನ ಮಗಳು ಅನ್ನೋ ಅನ್ಸಕ್ಕೆ ಸೇರಿಸಿದ್ರು. ಕಾಲ್ಮುರಿಯನ್ನ ಮಾರಿದ್ರು, ಆ ಕಾಲ್ಮುರಿಯನ್ನ ಮಾರಿ ಫೀಸ್ಗೆ ನನಗೆ ಹಣ ಕೊಟ್ಟರು. ಸೊ ಅದಕ್ಕಾಗಿ ನಾನು ಇವತ್ತಿಗೂ ಕೂಡ ನನ್ನ ತಾಯಿ ಕಾಲುವಾಗಿದ್ರು. ಒಟ್ಟಲ್ಲಿ ಮನದಾಳದಲ್ಲಿ ನನಗೆ ದುಃಖಕ್ಕಿಂತ ಹೆಚ್ಚಾಗಿ ಹೆಮ್ಮೆ ಇದೆ ನಮ್ಮ ತಾಯಿ ವಿಚಾರವಾಗಿ. ಅಲ್ಲಿಂದ ಬಂದವಳಿಗೆ ಇಲ್ಲಿ ಪರಿಸರ ಅಂತ ಹೇಳಿದ್ರಿ ನೀವು, ಪೂರ್ತಿ ನಂದು ಎಲ್ಲ ಗ್ರಾಮದ ಲೆಕ್ಕ. ಇಲ್ಲೆಲ್ಲ ಸ್ವಲ್ಪ ಮೈಸೂರು ಏನೇ ಆದ್ರೂ ಅದು ಸಂಸ್ಕೃತಿ ಅನ್ನೋಂಗೆ ಎಲ್ಲ ಥರ ಮಾದರಿ ಅಂತಾರೆ, ಒಂಥರ ಮಾಡರ್ನ್ ಆಗಿ ಇರುವಂಥದ್ದು. ನಾನು ಸ್ವಲ್ಪ ರಟ್ಟುತನ ನಮ್ಮ ಗ್ರಾಮದ ಲೆಕ್ಕದ ರೀತಿಯಲ್ಲಿ, ಆದರೂ ಒಂದು ಹೊಂದಾಣಿಕೆಗೆ ಅಲ್ಲಿ ಏನೋ ಗೊತ್ತಿಲ್ಲ, ನನ್ನ ಧೈರ್ಯದ ವಿಚಾರದಿಂದನೂ ಏನು ಅಲ್ಲಿ ನಾಯಕಿ ಥರದಲ್ಲಿ ಗುರುತಿಸ್ಕೊಂಬಿಟ್ಟೆ. ಆಮೇಲಿಂದ ನಾನು ಸ್ವಲ್ಪ ಆಟದಲ್ಲಿ ಮುಂದಾಳತ್ವ, ಎಲ್ಲದರಲ್ಲೂ ಯಾವಾಗಲೂ ಪೂರ್ತಿ ಆಟಗಳಲ್ಲಿ ಪ್ರಥಮ ಬಹುಮಾನ. ಅದು ನೋಡಿ ನಾನು ಎಮ್ ಎ ಬಂದಾಗಲೂ ಕೂಡ ನಾನೇ ಚಾಂಪಿಯನ್ ಆದೆ. ವಿಶ್ವವಿದ್ಯಾನಿಲಯದಲ್ಲಿ ಇನ್ನೊಂದು ಆಶ್ಚರ್ಯ ಸಂಗತಿ ಅಂದರೆ, ಹಾಮಾನಾಯಕರಂಥವರ ಸಂದರ್ಭದಲ್ಲಿ ನಾನು ವಿದ್ಯಾರ್ಥಿಯಾಗಿದ್ದೆ ಅನ್ನೋದು ಒಂದು ಹೆಮ್ಮೆಯ ವಿಚಾರ ಹೇಳಲೇಬೇಕು. ಜಿ ಎಂ ಪರಮಶಿವಯ್ಯ ಅವರು ಕೂಡ ನನಗೆ ಮಾರ್ಗದರ್ಶಕರಾಗಿದ್ದರು ನನ್ನ ಸಂಶೋಧನೆ ಇದಕ್ಕೆ. ಅವರನ್ನು ನಾನು ನೆನಪು ಮಾಡ್ಕೊಳ್ತೀನಿ, ಯಾಕೆ ಅಂದರೆ ಅವರಿಬ್ಬರು ಪ್ರೋತ್ಸಾಹ ನನಗೆ ಬಾಯಿತು. ಆ ಕುಸ್ತಿ ಕಲೆ ಬಗ್ಗೆ ಕೇಳಿಬಿಟ್ಟು ಆಶ್ಚರ್ಯ ಪಟ್ಬಿಟ್ರು ಜಿ ಎಂ ಪರಮಶಿವಯ್ಯ ಅವರು. ಏನ್ರಿ ಲಂಕೇಶ್ ಪತ್ರಿಕೆ ಅವರು ನಿಮ್ಮನ್ನು ಬೈದು ಬರೆದವರಲ್ರಿ ಅಂತ ತುಂಬ ತಮಾಷೆಯಾಗಿ ಮಾತಾಡ. ನೋಡಿ ಅವರು ವಿದ್ಯಾರ್ಥಿಗಳಿಗೂ ಗುರುಗಳಿಗೂ ಇದ್ದಂಥ ವಿಚಾರಗಳು, ವಿಚಾರದ ಮುಖಾಂತರವೇ ಒಂದು ಹಾಸ್ಯ, ವಿಚಾರದ ಮುಖಾಂತರವೇ
1: ಒಂದು
0: ಒಡನಾಟ, ಒಂದು ವಿಚಾರ ಮಂಥನ, ಇಂಥವೆಲ್ಲ ಸೀಸಾಗಿ ನಡೀತಿತ್ತು ತುಂಬ. ಆಗ ಅಯ್ಯೋ ಬೈದ್ರು ಬೈಲಿ ಬಿಡಿ ಸರ್, ಅದು ಒಂದು ಪಬ್ಲಿಸಿಟಿ ಅಂದೆ ನಾನು, ನನ್ನ ಮಾತಲ್ಲಿ ಅಂದ್ಬಿಟ್ಟೆ ನಾನು. ಇರಲಿ, ಆ ಕಾರಣಕ್ಕಾಗಿ ಅದು ಬೈದದ್ದಲ್ಲ. ನಂದ ಗರಡಿ ಲೇಖನವನ್ನ ಅವರು ಪ್ರಶಂಸೆ ಮಾಡಿ ಯಾರೋ ಒಂದು ವಿಮರ್ಶೆಯನ್ನ ಬರೆದು ಆ ಪತ್ರಿಕೆಯಲ್ಲಿ ಬಂದಿತ್ತು. ಸೊ ಆ ಕಾರಣಕ್ಕೆ ನಾನು ಇದನ್ನ ಜ್ಞಾಪಿಸ್ಕೊಂಡೆ. ಯಾಕಂದ್ರೆ ಗಂಡು ಕಲೆ, ಆ ಕಾರಣ ಪ್ರೊಫೆಸರ್ ಸಿ ಪಿ ಕೆ ಅವರು ಅಂದ್ರೆ ಏನ್ರಿ ಸೀತಾಪುರ ಅವರೇ ಅದು ಗಂಡು ಕಲೆ, ಅದನ್ನ ಒಬ್ಬ ಮಹಿಳೆ ಬರೆದಿದ್ದೀರಾ, ನಿಜವಾಗ್ಲೂ ನನಗೂ ಮೆಚ್ಚುಗೆ ಅಂತ ಅನ್ನಿಸ್ತು ಅಂತ ನಮ್ಮ ಗುರುಗಳಾದ ಪ್ರೊಫೆಸರ್ ಸಿ ಪಿ ಕೆ ಅವರು ಈ ಮಾತನ್ನ ಹೇಳಿದ್ರು ಆ ಸಂದರ್ಭದಲ್ಲಿ.
1: ಮೇಡಮ್, ಕುಸ್ತಿ ಕಲೆ ಅನ್ನುವಂಥದ್ದೇ ಒಂದು ಸಂಕೀರ್ಣವಾದಂತಹ ಕೃತಿ ಬಂದಿದೆ.
0: ಹೌದು
1: ಮೇಡಮ್, ಇಲ್ಲೇ ಒಂದು ಪ್ರಶ್ನೆ
0: ಹೇಳಿ ಹೇಳಿ, ಖಂಡಿತ ಹೇಳಿ.
1: ಸಿ ಪಿ ಕೆ ಅವರು ಹೇಳಿದ್ದು ಗಂಡು ಕಲೆ, ಕುಸ್ತಿ ಅನ್ನುವಂತಹ ಒಂದು ಕ್ಷೇತ್ರವನ್ನ ಪ್ರವೇಶ ಮಾಡ್ತಾ ಇರುವಂತದ್ದು ಒಬ್ಬ ಮಹಿಳೆ. ಕೆಲವು ಹಳ್ಳಿಗಳಲ್ಲಿ ಮಹಿಳೆಯರು ಗರಡಿ ಸಾಮ್ ಮಾಡುವಂತಹ ಸ್ಥಳಕ್ಕೆ ಹೋಗುವಂತದೇ ನಿಷೇಧ.
0: ಈ ಮಾತಿಗೆ ಬರ್ತೀನಿ ನಾನು. ಇದನ್ನ ಕೇಳಿ ನಾನು ಹಿಸ್ಟ್ರಿ ಒಂದು ಇತಿಹಾಸ ಓದ್ಬೇಕಾದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಸಂಶೋಧನೆ ಇರಲಿ, ಒಂದು ರೆಫರೆನ್ಸ್ ಇರಲಿ ಅಂತ ನಾನು ಈ ಲೇಖನ ಬರೆಯುವಾಗ ನೋಡಿದೆ. ಆಗ ವಿಜಯನಗರ ಆಡಳಿತ ಕಾಲದಲ್ಲಿ ಒಬ್ಳು ಹೆಣ್ಣುಮಗಳು ಒಬ್ಬ ಗಂಡಸನ್ನ ಸೋಲಿಸಿದ್ಲು ಅಂದ್ರೆ ಆಶ್ಚರ್ಯ ಪಡ್ತೀರಿ ನೀವು? ಇದು ಉಂಟು, ದಾಖಲೆ ಆಗಿದೆ. ನನಗೆ ಅಷ್ಟು ಅತ್ಯಂತ ಮೆಚ್ಚುಗೆ ಆಯ್ತು. ಆಮೇಲಿಂದ ಇದನ್ನ ಬರೆಯುವಾಗ ನನಗನ್ಸ್ತು, ಇದೇನ್ರಿ ನೀವು ಒಕ್ಕಿ ಬರ್ದಂಗಿದೆ, ಒಕ್ಕೋದೇನ್ ಸರ್, ಬಾಲ್ಯದಲ್ಲಿ ನಾನು ಗರಡಿ ಮನೆಗೆ ಹೋಗ್ತಿದ್ದೆ ಅಂತಾನು ಕೂಡ ಹೇಳಿದೆ.
1: ಮೇಡಮ್, ಕುಸ್ತಿ ನೀವು
0: ಕಲಿಯೋದೇನು ಮಾಡ್ತಿದ್ದೆ ಅಲ್ಲೇನಂದ್ರೆ, ಒಂಚೂರು ಹುಡುಗಿ ದೊಡ್ಡವಳು ಆಯ್ತಾ ಆಯ್ತಾ ಇದ್ದಂಗೆನೆ ಅವ್ರಿಗೆ ಅವ್ರಿಗೇನೆ ನಿಶ್ಚಯ. ಯಾಕಂದ್ರೆ ನಮ್ಮ ಅಣ್ಣನೇ ಉಸ್ತಾದು ಅಲ್ಲಿ ಗುರು, ಅರಮನೆ ಅಕ್ಕಾಡದ ಮುಂದೇನು ಕೂಡ ಅವರು ಕುಸ್ತಿ ಗೆದ್ದವರು. ನಮ್ಮ ತಂದೆ ಲೆಕ್ಕದಲ್ಲಿ ಹೇಳೋದಾದ್ರೆ ಪೂರ್ತಿ ನಮ್ಮನೆಯಲ್ಲಿ ಒಂದು ಆ ಕುಸ್ತಿ ಪರಂಪರೆ ವಿಚಾರ ಕೇಳಿದ್ರೆ ನೀವು ಇನ್ನೂ ಒಂದು ದಿವಸದ್ದು ಕಾರ್ಯಕ್ರಮ ಮಾಡಬೇಕಾಯ್ತು, ಅಷ್ಟು ಅದ್ಭುತ. ಅದು ವಿಶೇಷ ಅಡುಗೆ, ವಿಶೇಷ ಊಟ, ವಿಶೇಷದ ವ್ಯವಸ್ಥೆ. ನಾನು ಅದನ್ನೆಲ್ಲ ದೀರ್ಘವಾಗಿ ನನ್ನ ಗರಡಿ ಕಲೆ ಪುಸ್ತಕದಲ್ಲಿ ಬರೆದಿದ್ದೀನಿ ಅದನ್ನು. ಅದನ್ನು ನೋಡಿ ದೇಜಗವು ಕೂಡ ಇದನ್ನು ಬೇರೆ ಪ್ರತ್ಯೇಕವಾಗಿ ಮಾಡಿ ಇದಕ್ಕೊಂದು ನಿಮಗೆ ಡಿಲಿಟ್ ಸಿಗುತ್ತೆ ಅಂತ ಕೂಡ ಹೇಳಿದ್ರು. ಅಷ್ಟು ಮೆಚ್ಚಿಕೊಂಡು ಹೇಳಿದ ಮಾತುಗಳು ಅವರೊಂದು ಕಡೆ ದಾಖಲಿಸ್ತಾರೆ ಕೂಡ, ಹೇಳ್ತಾ ಇದ್ರು ಆ ಮಾತುಗಳನ್ನ ತುಂಬ ಇದಾಗಿ ಬರೆದಿದ್ದೀರಾ ಅಂತ.

0: ಸಾಲಿಟು ಹಣತೆ ಬೆಳಗಿಯುವು ಈ ಕಾರ್ಯಕ್ರಮದಲ್ಲಿ ಜನಪದ ಸಂಶೋಧಕಿ, ಸೃಜನಶೀಲ ಸಾಹಿತಿ ಹಾಗೂ ತಮ್ಮದೇ ಆದಂತಹ ವಿಶಿಷ್ಟ ಧಾಟಿ, ಕೇಳುಗರ ಮನವನ್ನ ಗೆಲ್ಲುವಂತಹ ಗಾಯಕಿಯಾಗಿ ಹೆಸರು ಮಾಡಿರುವಂತಹ ಡಾಕ್ಟರ್ ಜಯಲಕ್ಷ್ಮಿ ಸೀತಾಪುರ ಅವರು ತಮ್ಮ ಜಾನಪದ ಅನುಭವಗಳನ್ನ ನಮ್ಮೊಡನೆ ಹಂಚಿಕೊಳ್ಳುತ್ತಾ ಇದ್ದಾರೆ. ಕನ್ನಡದಲ್ಲಿ ಐತಿಹಾಸಿಕ ಜನಪದ ಕಾವ್ಯಗಳು ಅನ್ನುವಂತಹ ಸಂಶೋಧನಾ ಮಹಾಪ್ರಬಂಧಕ್ಕೆ ಮೈಸೂರು ವಿಶ್ವವಿದ್ಯಾಲಯ ತಮಗೆ ಡಾಕ್ಟರೇಟ್ ಪದವಿಯನ್ನ ನೀಡಿದೆ. ಈ ವಿಷಯವನ್ನ ಆಯ್ಕೆ ಮಾಡಿಕೊಳ್ಳುವಾಗ ಅದನ್ನ ನೀವು ಪ್ರೀತಿಪಟ್ಟು ಆಯ್ಕೆ ಮಾಡಿಕೊಂಡ್ರು ಅಥವಾ ಮಾರ್ಗದರ್ಶಕರು ಹೇಳಿದ್ರು ಆ ಕಾರಣಕ್ಕೋಸ್ಕರ ನಾನು ಆಯ್ಕೆ ಮಾಡಿಕೊಂಡೆ ಅಂತ ತಮಗೆ ಅನ್ನಿಸ್ತಾ ಇದೆಯಾ ಏನು? ಆ ಮಹಾಪ್ರಬಂಧವನ್ನ ತಾವು ರೂಪಿಸುವ ಸಂದರ್ಭದಲ್ಲಿ ನಿಮಗೆ ಆದಂತ ಸಮಸ್ಯೆಗಳು ಸವಾಲುಗಳು ಏನು ಮೇಡಮ್?
1: ಪಿ ಎಚ್ ಡಿಗೂ ಮುನ್ನ ಒಂದು ಇರುತ್ತಲ್ಲ ಇತ್ತಿತ್ತರ ವಿಚಾರಗಳ ಬಗ್ಗೆ ಮಾಡಬಹುದು ವಿಚಾರ. ಆವಾಗ ಈ ಕುವೆಂಪು ಕಾವ್ಯದ ಬಗ್ಗೆ ಸ್ವಲ್ಪ ಒಲವು ಇದ್ದುದರಿಂದ ನನಗೆ ಜಾನಪದವೇ ಅದಕ್ಕಿಂತ ಅಧಿಕವಾದ ಒಲವು. ಆದರೆ ಕುವೆಂಪು ವಿಚಾರದಲ್ಲಿ ಇದು ಮಾಡಿದ್ರೆ ಒಂದು ಏನೋ ವಿಷಯವಾಗಿ ವೈಚಾರಿಕವಾಗಿ ಹೇಳ್ತಾ ಇರ್ತಾರಲ್ಲ ಅದನ್ನು ನಾನು ಮಾಡೋಣ ಅಂದ್ಕೊಂಡು ಇವ್ರ ಹತ್ರ ಹೋಗಿದ್ದು. ಆದರೆ ನನ್ನ ಹತ್ರ ಒಂದೆರಡು ತ್ರಿಪದಿನ ಹೇಳಿಸಿ ಇದು ಮಾಡಿ ಅವ್ರು ಹೇಳಿದ್ರು ಸೀದಾ ಇವ್ರ ಹತ್ರ ಹೋಗಿ ನೀವು ಜಿಶಂಪವ್ರ ಹತ್ರ ಅಂತ ಯಾರು ದೇಜಗವೇ ಹೇಳಿದ್ದು ನನಗೆ. ಸರ್ ಇದು ಅದೇ ಅವರ ಸಾಹಿತ್ಯದಲ್ಲಿ ವೈಚಾರಿಕತೆ ಅಂತ ಮಾಡ್ತೀನಿ ನಾನು ಅಂತ ಒಂದು ಸಬ್ಜೆಕ್ಟ್ ಹೇಳಿದೆ. ಸಂತೋಷ ಒಂದೆರಡು ತ್ರಿಪದಿ ಸುಮ್ಮನೆ ಕೇಳಿದ್ರು ಅವರು ತ್ರಿಪದಿ. ನಾನು ಬಾಯಿಲಿ ನನಗೆ ನಾನು ಹೇಳಿದ್ನಲ್ಲ ಮೊದಲೇ ನನಗೆ ತ್ರಿಪದಿಗಳ ಸಾಂದರ್ಭಿಕವಾಗಿ ಮರೆಯದಂಗೆ ಇವತ್ತಿಗೂ ನನಗೆ ಎಷ್ಟು ತ್ರಿಪದಿಗಳಾದ್ರೂ ಸಾಧ್ಯವಾದಷ್ಟು ಹೇಳ್ತಾನೆ ಇರ್ತೀನಿ, ನೆನಪಾಯ್ತಿರ್ತವೆ. ಹಾಗೆ ಅಲ್ಲೂ ಒಂದು ಮೂರು ನಾಲ್ಕು ಹೇಳಿದೆ. ಹಂಗಾಗಿ ಅವರು ಅಲ್ಲಿ ಕಳಿಸಿದ್ರು. ಅವರು ಹೇಳಿದ್ರು ಈ ಥರ ಈ ಥರ ಮಾಡ್ಬೋದಂತ. ನನಗೆ ಹೆಚ್ಚಿನ ಆಸ್ತಿ ಇದ್ದದ್ದು ಅದೇ ಕ್ಷೇತ್ರ, ಅವ್ರು ಹೇಳಿದ್ದು ಅದೇ ಗಾದಿ ಮಾತಾದಂಗೆ ಆಯ್ತು.
0: ವೈದ್ಯ ಹೇಳಿದ್ದು ಹಾಲುವನ್ನ ರೋಗಿ ಬಯಸಿದ್ದು ಹಾಲು,
1: ಆ ಥರದಲ್ಲಿ ಅದು ಒಂದು ರೀತಿ ತಾಳಮೇಳ ಜೊತೆ ಆಯ್ತು ನಂಗಂತ ಹೇಳಾದ್ಮೇಲೆ ನನಗೂ ಸಂತೋಷ ಆಯ್ತು. ಇಲ್ಲ ಸರ್ ನಾ ಮಾಡ್ತೀನಿ ಅಂತದನ್ನ ಅಂತ ಹೇಳಿದೆ. ಆದರೆ ಇದು ತುಂಬ ಫೀಲ್ಡ್ ವರ್ಕ್ ಅಲ್ಲ ಅಂತಂದ್ರು. ಏನೇ ಆದರೂ ಕ್ಷೇತ್ರ ಕಾರ್ಯ ನನಗಿಷ್ಟನೇ, ಹೋಗ್ತೀನಿ ಇಡ್ತೀನಿ ಅಂತ. ಈಗ ನೀವು ಮೊದಲೇ ಕ್ಷೇತ್ರ ಕಾರ್ಯದ ಸವಾಲು ಅಂದ್ರಿ. ಕ್ಷೇತ್ರ ಕಾರ್ಯದಲ್ಲಿ ಈ ಪಾಂಡಪುರ ನಾಗಮಲ ತಾಲೂಕು ಒಂದು ಹಳ್ಳಿಲಿ ಕತ್ಲಾಗ್ಬಿಡ್ತು. ಕತ್ತಲೊತ್ತಲ್ಲೇ ಅವ್ರು ಸಿಗೋದು ರಾತ್ರಿ ಹೊತ್ತಲ್ದೇನೆ. ಅಪ್ಪ ನಮಗೆ ಒಕ್ತರುಗಳು ಸಿಗ್ಬೇಕಲ್ಲ ಕಲಾವಿದ್ರು. ಈಗ ಇಷ್ಟೊತ್ತಲ್ಲಿ ಈ ಹೆಣ್ಮಗಳು ಹೆಂಗೆ ಏನು ಅಂತಾರೆ, ಅಪ್ಪ ನೀವು ದಾರಿ ತೋರಿಸ್ತೀರಿ ತಾನೆ, ನನಗೆ ಅದ್ರ ಬಗ್ಗೆ ಅಳಕಿಲ್ಲ, ಹೆಣ್ಮಗಳು ಏನು ಇದಿಲ್ಲ ಆ ಥರ, ನೀವು ಬೇರೆ ಥರ ಹೆಣ್ಮಕ್ಳ ಲೆಕ್ಕ ತಗೋಬೇಡಿ, ನಾನೇ ಬೇರೆ ಥರ ಬನ್ನಿ ಇಲ್ಲಿ, ನನಗೆ ಮೊದಲು ನೀವೊಂದು ಗೊತ್ತಿದೆ ಅಂತ ಹೇಳಿದರೆ ಅವ್ರ ಮನೆಗೆ ಕರ್ಕೋಗಿ ಅಂತ. ನನಗೆ ಸ್ವಲ್ಪ ಜಿಶಂಪ್ ಅವರು ಅಷ್ಟು ಜನದ ಹೆಸರು ಹೇಳಿ ಕಳಿಸಿದ್ರು. ಅವ್ರ ಹೆಸರು ಹೇಳಿದ್ಮೇಲೆ ಒಂದು ಗೌರವ ಬಂದಿತ್ತು ಅವ್ರಿಗೆ, ಕರ್ಕೊಂಡು ಹೋಗೋಕ್ಕೆ ಮನಸ್ಸು ಮಾಡಿದ್ರು ಅವರು. ಗುರುಗಳಿಗೆ ಪರಿಚಯ ಇತ್ತು ಮೊದಲೇ, ಅವ್ರ ಫೀಲ್ಡ್ ವರ್ಕ್ ಕಾಲದಲ್ಲಿ ಯಾರ್ಯಾರು ಮುಖ್ಯ ಕಲಾವಿದರು ಹಿರಿಯ ಇವರುಗಳು ಅಂತ ಹೇಳಿ. ಅವ್ರು ಕರ್ಕೊಂಡು ಹೋಗ್ಬೇಕಾದ್ರೆ ನಮಗೆ ಅಲ್ಲಿ ಒಂದು 8 ಮೈಲಿ ಅಷ್ಟು ದೂರದಲ್ಲಿದೆ ಆ ಊರಿಗೆ ಹೋಗ್ಬೇಕಾದ್ರೆ ಸೈಕಲಲ್ಲಿ ಹೋಗ್ಬೇಕಾಯ್ತದೆ, ಹಳ್ಳ ದಿಣ್ಣೆ ಡಬಲ್ ಮಾಡೋಕ್ಕಾಗಲ್ಲ ಅಂದರು. ನಾನು ಒಂದು ಸೈಕಲ್ ತಗೊತೀನಿ ಬಾಡಿಗೆ ಸೈಕಲ್ ಅಂತ ಹೇಳಿ, ನೀವು ಹೊಡಿತೀನಿ ಸೈಕಲ್ ಹೊಡಿತೀನಿ ಅಂದೆ. ಗಂಡಸರ ಸೈಕಲ್ ಅದು, ಅದೇನು ಲೇಡಿ ಸೈಕಲ್ ಅಲ್ಲ. ಅಷ್ಟನ್ನು ರಾತ್ರಿ ಆ

ಪಳ್ಳ ಪಳ್ಳ ಇದ್ರೊಳಗೆ ಅವ್ರು ಹೋಗೋ ದಾರಿಲೇ ಹೋಗ್ಬೇಕೇನು, ಇಬ್ಬಿಬ್ರು ಹೋಗೋಷ್ಟು ಅಗ್ಲಾಗೇನು ಇರಲಿಲ್ಲ ಅದ ರಸ್ತೆ. ಈ ಅನುಭವ ನಾನು ಯಾಕೆ ಹೇಳ್ಕತ್ತೀನಿ ಅಂದ್ರೆ, ಹೆಣ್ಮಕ್ಳು ಅಂತ ಅನ್ಕೊಂಡು ಏನು ಕೂರ್ಬೇಕಾದ ಅಗತ್ಯ ಇಲ್ಲ, ಅವ್ರಿಗೂ ಕೂಡ ಶಕ್ತಿ ಸಾಮರ್ಥ್ಯ ಎಲ್ಲವೂ ಇದೆ. ಅವ್ರಿಗೆ ಒಂದು ಪ್ರೋತ್ಸಾಹ ಕೊಡಬೇಕೇ ಹೊರತಾಗಿ ನಿನ್ ಕೈಲಿ ಆಗಲ್ಲ ಅಂತ ಹೇಳಬಾರ್ದು. ಯಾರೇ ಆದ್ರೂ ಅಧ್ಯಾಪಕರು ಹೇಳಲ್ಲ ಪಾಪ, ಮನೆಯವ್ರಿಗೆ ಹೇಳ್ತಾ ಇರೋದು, ನಾನು ಪೋಷಕರಿಗೆ ಹೇಳ್ತಾ ಇರೋದು, ಹೇಳಬಾರ್ದು ಅಂತ. ಖಂಡಿತವಾಗ್ಲೂ ನಾನು ಅಷ್ಟೊತ್ತಿಗೆ ಓಡ್ಕೊಂಡು ಹೋದ್ವಿ, ನಾವು ಸಾರ್ಥಕ ಆಯ್ತು ಓದತಕ್ಕಂತೆ. ಸ್ವಲ್ಪ ಅನುಮಾನದ ನೋಡಿದ್ರು, ಮೊದಲು ಕೊಟ್ಟಿಗೆಲೆ ಕೂರಿಸಿದ್ರು, ನಂಗೇನು ಬೇಜಾರಿಲ್ಲ. ಯಾಕಂದ್ರೆ ನಾನು ಕೊಟ್ಟಿಗೆ ಮಧ್ಯದಲ್ಲಿ ಬೆಳ್ಕೊಂಡು ಓದಿದ್ದವಳು ನಾನು, ದನಕರು ಸಗಣಿ ಇಂಥದ್ದೇನು ನನಗೇನು ಹೊಸದಲ್ಲ. ಆಮೇಲೆ ಮಾತಾಡ್ತಾ ಮಾತಾಡ್ತಾ ಊಟಕ್ಕೆ ಒಂದು ತಡವಾಯ್ತು ಸ್ವಲ್ಪ. ಗ್ರಾಮೀಣ ಪ್ರದೇಶದವರು 9 ಗಂಟೆ 8 ಗಂಟೆಗೆ ನಿದ್ರೆ ಹೋಗ್ಬಿಡ್ತಾರೆ, ಅವ್ರಿಗೆ ಸಾಕಾಗಿರ್ತದೆ, ಅಣುವಾಗಿರ್ತದೆ, ಅವರು ಹೊಲ ಗದ್ದೆಯಲ್ಲಿ ಕೆಲಸ ಮಾಡಿ, ಇದೆಲ್ಲ ನನಗೂ ಗೊತ್ತು. ಆಮೇಲೆ ನಾವು ಹೋಗಿದ್ದಾಗಲೇ ಒಂದು 9:30 ದಾಟಿತ್ತು. ಅಷ್ಟೊತ್ತಲ್ಲೇ ಕೂತು ಹೇಳೋಕ್ಕೆ ನನಗೊಂದಷ್ಟು ರೆಕಾರ್ಡಿಂಗು ಮಾಡ್ಕೊಳ್ಳೋಕ್ಕೆ ತಗೊಂಡು ಹೋಗಿದ್ದೆ. ಅದ್ರ ಜೊತೆಗೆ ಬರೆಯೋದೇ ಒಳ್ಳೆಯದು ಅಂತೇನೋ ಅನ್ನಿಸ್ತು ನನಗೆ, ಒಂದಷ್ಟು ಬರ್ಕೊಂತಾನೂ ಇದ್ದೆ. ಆ ಸಂದರ್ಭದಲ್ಲಿ ಇವರು, ನಾನು ಏನು ತಿಳ್ಕೊಳ್ಳದೆ ಬ್ರೆಡ್ ಕಂಡ್ರೆ ಇಷ್ಟಪಟ್ಟರು ಅವರು. ನಾನೊಂದೆರಡು ಬಾರ್ ಬ್ರೆಡ್ ತಗೊಂಡೋಗಿದ್ದೆ, ಅವ್ರಿಗೆ ಬ್ರೆಡ್ ಕೊಟ್ಟು, ಏ ಇಲ್ಲ ಕೊಡಿ ಅವ್ವ ನಿಮ್ಮ ಮುದ್ದೆ, ಅಯ್ಯೋ ನಾನು ಹಳ್ಳಿ ಒಳ್ಳೆನೆ ಮುದ್ದೆ ನೋಡಿ. ಅವರ ಭಾಷೆ, ಅವರ ನಮ್ಮ ವೇಷಭೂಷಣದಿಂದ ನಮ್ಮನ್ನು ದೂರ ಇರಿಸುವೆ, ಭಾಷೆಯಲ್ಲಿ ನಾವು ಅವ್ರ ತೆಕ್ಕೆ ಕೊಟ್ಟೋಗ್ಬೋದು ಅಂತ ಅನುಭವ ನನಗಲ್ಲಾಯ್ತು. ಅಯ್ಯೋ ನಾನೇನು ಇದ್ರವಳು ಅಂತಿದ್ದೀರಾ, ನಾವು ರಾಗಿ ಮುದ್ದೆ ಇಟ್ಟೆ ಉಣ್ಣೋದು, ಕೊಡ್ರಕ್ಕ ಅಂದೆ. ಅಷ್ಟಂದದಕ್ಕೆ ಬಿಸಿ ಬಿಸಿದು ರಾಗಿ ರೊಟ್ಟಿ ಹಾಕಿ ನನಗೆ. ಆ ರೊಟ್ಟಿಗೆ ಮಂಡ್ಯ ಜಿಲ್ಲೆ ಆದ್ದರಿಂದ ಆ ಸುತ್ತ ಆದ್ದರಿಂದ ಮೆಣಸು ಬೆಳ್ಳುಳ್ಳಿ ಖಾರ ಹೇಳ್ತಿದ್ದೀನಿ, ಯಾಕಂದರೆ ಆಹಾರವು ಮುಖ್ಯ ಅನ್ನೋದಕ್ಕೆ ಹೇಳ್ತೀನಿ. ಆ ಒಂದು ಉಪ್ಪೆಸರು ಖಾರವನ್ನು ಹಾಕಿ ಕೊಟ್ಟರು, ಅದು ಅಪ್ಯಾಯಮಾನವಾಗಿತ್ತು ನನಗೆ, ತುಂಬ ಹಸುವನ್ನು ನೀಗಿಸ್ತು. ಆಮೇಲೆ ಕುತ್ಕೊಂಡು ಪಾಪ ಅಲ್ಲಿಂದನೇ ಕರೆದ ಹಸಿ ಹಾಲನ್ನು ಕೂಡ ಕೊಟ್ಟರು ನನಗೆ, ಕುಡಿದು ಕೂತ್ವಿ. ಖಂಡಿತವಾಗ್ಲೂ ಆ ಮಹಾನುಭಾವ ಒಂದು, ಆ ಮಹಾಭಾರತದಲ್ಲಿ ನಮ್ಮಂತೂ ನಾರಾಯಣಪ್ಪನ ನೋಡಿಲ್ಲ, ಕುಮಾರವ್ಯಾಸನ ಕಂಡಿಲ್ಲ ಅಂತ ಹೇಳ್ಕೊಂಡ್ರುವೆ. ಆ ಥರ ಎಲ್ಲೂ ನಿಲ್ಲಿಸ್ದೆ, ನಾನು ಬರೆಯಲು ಅಥವಾ ರೆಕಾರ್ಡಿಂಗ್ ಸುಸ್ತಾಗಬೇಕೆ ಹೊರತು ಆ ಮನುಷ್ಯ ಎಲ್ಲೂ ಸುಸ್ತಾಗಲಿಲ್ಲ. ಹಾಗೆ ಅವರಿಂದ ಸ್ಫೂರ್ತಿ ಪಡೆದಂಥ ಒಂದು ಅಜ್ಜಿ ಅಂದರೆ ಆ ಅಪ್ಪನ ತಾಯಿ ವಯಸ್ಸಾದವರು, ಅವರು ಕೂಡ ಏ ಅಂಗಲ ಕಲ ಮಗ ಹಿಂಗೆ ಅಂತ ಅವರು ಧ್ವನಿ ಗುಡಿಸಿದ್ರು. ಆಶ್ಚರ್ಯ ಆಗೋಯ್ತು. ಇಡೀ ನಮ್ಮ ಜನಪದ ಸಂಪತ್ತಿನ ಒಂದು ಕಣಜವನ್ನೇ ನಾನು ಆ ಮನೆಯಲ್ಲಿ ನೋಡಿದೆ. ಅಷ್ಟು ನಾವು ಬಂದದಕ್ಕೂ ಸಾರ್ಥಕ ಆಯಿತು ಅಂದ್ಬಿಟ್ಟು ಮಲಗದೆ ಲೆಕ್ಕಾಚಾರ ಹಾಕ್ಕೊಂಡು ನಾನು ಮಲಗಬಾರ್ದು, ಯಾಕೋ ಅವರು ಎಚ್ಚರ ಆಯ್ತಾ ಇದ್ದಾರೆ ಅಂತ ಹೇಳಿ ಅದನ್ನು ಸಾರ್ಥಕವಾಗಿ ಒಂದಲ್ಲ ಅಂಥವು 100 ಅನುಭವ ಆಗಿವೆ ನನಗೆ. ಯಾಕೆ ಹೇಳಿದೆ ಅಂದರೆ ಅವ್ರ ಜೊತೆಯಲ್ಲಿ ನಾವು ಸೇರ್ದೇನೆ, ಅವ್ರನ್ನ ನಾವು ಭಿನ್ನವಾಗಿ ನೋಡಿದ್ರೆ ನಮ್ಮ ಕ್ಷೇತ್ರ ಕಾರ್ಯ ಯಾವತ್ತೂ ಊರ್ಜಿತ ಆಗಲ್ಲ. ಅವ್ರ ಜೊತೆ ನಾವು, ನಮ್ಮ ಜೊತೆಗೆ ಅವರು, ಈ ಥರ ಪರಸ್ಪರ ಒಂದು ಭಾವಗಳು ಕೂಡ ಬರಬೇಕು. ಆ ಕೂಡ ಬಂದಾಗ ಬೇಕಾದಷ್ಟು ಸಂಪತ್ತಿ ಎಲ್ಲಿ ಯಾವುದು ಕೇಳ್ತೀರಾ ನೀವು, ಅವ್ರ ಹತ್ರ ನಿಮಗೆ ನಾನು ಸಿಕ್ಕಂಥದ್ದು ಒಂದಲ್ಲ, ವೈವಿಧ್ಯಮಯವಾಗಿ ನಾನು ಹೋಗಿದ್ದ ಭಾಗಕ್ಕಿಂತ ಹೆಚ್ಚಾಗಿ ನನಗಲ್ಲಿ ಸಂಗ್ರಹ ಆಯಿತು. ಕೋಳಿ ಕೂಗುವವರೆಗೂ ಅವರು ನಿದ್ರೆ ಮಾಡ್ದೇನೆ, ಇದು ಮಾಡಿದ್ರು, ನಾಳೆ ದಿವಸ ಕೆಲಸ ಕಾರ್ಯಕ್ಕೆ ಹೋಗ್ಬೇಕೇ, ನೀವು ಕೇಳೋದೆಚ್ಚೋ ಹೇಳೋದೆಚ್ಚೋ ತಕ್ಕಳಮ್ಮ ಅಂದ್ಕೊಂಡು ಇದು ಮಾಡಿದ್ರು. ಅವತ್ತು ಯಾರೂ ಕೂಡ ಇದು ಹಣಕ್ಕಾಗಿ ಹೇಳ್ತಿರ್ಲಿಲ್ಲ ನನಗೆ. ಅವರು ಸ್ವಾಸೆ ಒಂದಷ್ಟು ಒಗಟುಗಳು ಹೇಳಿದ್ರು, ನನಗೆ ಅದು ಸಂಬಂಧ ಇಲ್ಲ ಅಂತ ನಾನು ಬಿಡಲಿಲ್ಲ. ಏನೇನು ಸರಕು ಸಿಗುತ್ತೋ, ನಾನು ಓದಿದ್ದು ಕಥನ ಗೀತೆಗಳು, ಐತಿಹಾಸಿಕ ಕಾವ್ಯಗಳ ಬಗ್ಗೆ ಓದೋದು, ಅಲ್ಲಿ ಕೆಂಪಡನೂ ಸಿಗ್ತಾಕಿತ್ತು. ಆಶ್ಚರ್ಯ ನೋಡಿ, ಉತ್ತರ ಕರ್ನಾಟಕ ಚಿತ್ರೋತ್ಸವ ಪಕ್ಕದಲ್ಲಿರುವಂಥ ವಿಚಾರ ಇವ್ರಿಗೆ ಹೆಂಗೆ ಗೊತ್ತು ಅಂದರೆ ಗೊತ್ತಿಲ್ಲ. ವಿಸ್ಮಯ ಲೋಕದಲ್ಲಿದ್ದೀನಪ್ಪ ನಾನು, ನಿಜವಾಗ್ಲೂ ಇಷ್ಟೆಲ್ಲ ಸಿಗ್ತಾ ಇದೆ, ಎಷ್ಟೊಂದು ಅವಕಾಶ ಆಗೋಯ್ತು ಅಂದ್ಬಿಟ್ಟು ಸಂತೋಷಪಟ್ಟೆ. ಇನ್ಯಾವುದೋ ಕಡೆ ಓದೋದು ಸಿಗಲೇ ಇಲ್ಲ, ಒಬ್ರು ಹೇಳೋಕ್ಕೆ ಇಷ್ಟಪಡಲಿಲ್ಲ. ಅಂದರೆ ಕ್ಷೇತ್ರ ಕಾರ್ಯದ ನಮ್ಮ ಈಗ ನೆನಪಾಯ್ತದೆ, ಡಾಕ್ಟರ್ ಪಿ ಕೆ ರಾಜಶೇಖರ್ ನೆನ್ಕೋಬೇಕು, ಪುಣ್ಯಾತ್ಮರು ಅದಿಂತಿಂಥ ಕಷ್ಟಕರವಾದ ಕ್ಷೇತ್ರ ಕಾರ್ಯವನ್ನು ಮಾಡ್ಕೊಂಬಂದಿದ್ದರು. ನೀವು ಕೂಡ ಕ್ಷೇತ್ರ ಕಾರ್ಯದಲ್ಲಿ ತೊಡಗಿರುವಂಥವು, ತುಂಬ ಕಷ್ಟಕರವಾಗೂ ಇರ್ತದೆ, ಕ್ಲಿಷ್ಟವಾಗಿರ್ತದೆ, ಲೀಲಾಜಾಲವಾಗೂ ಇರ್ತದೆ, ಎಲ್ಲ ಒಂದೇ ಥರ ಅಂತ ಹೇಳ್ಕೊಳ್ಳೋಕ್ಕಾಗಲ್ಲ. ಹಾಗೆ ನಮ್ಮ ಕ್ಯಾತ್ನಳ್ಳಿ ರಾಮಣ್ಣ ಅವರು ಕ್ಷೇತ್ರ ಕಾರ್ಯ ಆದಿಯಲ್ಲಿ ಆ ವೈವಿಧ್ಯಮಯವಾದಂಥ ವಿಚಾರಗಳನ್ನು ಅವರು ದಾಖಲಿಸಿದ್ದಾರೆ. ಇರಲಿ, ನನ್ನ ಹೆಣ್ಮಗಳು ಅಲ್ಲ ಕಣವ, ನನಗಂತಮ್ಮ ಕೇಳಿಬಿಟ್ರು, ನೀನು ಹೆಣ್ಣಿಂಗ್ಸು ಹಿಂಗೆ ಬರ್ಬೋದಾ, ಹೆಂಗವ ಬಂದೆ ನೀನು ಅಂತಲೂ ಅಂದರು. ತಪ್ಪೇನು ಇಲ್ಲ, ಅವ್ರು ಕೇಳೋದು ಅಂದರೆ ಅವ್ರು ಬೆಳೆದ ಪರಿಸರ ವಾತಾವರಣ ಅಂತ. ನಮ್ಗೆ ಹಿಂಗೆ ಕೆಲಸ ಕೊಟ್ಟವರೇ ಕಣವ ಅಂತ ಇದಕ್ಕೆಲ್ಲ, ಹ್ಞೂ ಹಂಗೆ ಕಣವ, ಓ ಹಂಗಾರೆ ದುಡ್ದು ಹೆಂಗಸು ಮನೆ ಸಾಕ್ಬೋದು ಅಂತ ಈ ಥರದಲ್ಲಿ ಬಂದು ಒಂದು ತಕ್ಕಡಿಲಿ ತೂಕ ಮಾಡಿ ಒಂದು ನಿರ್ಣಯ ಒಪ್ಕೊಂಡ್ಬಿಟ್ರು ಅವ್ರು ನನ್ನನ್ನು. ಅವ್ರೇನು ಕನಿಷ್ಠವಾಗಿ ಧ್ವನಿಯನ್ನು ತೆಗೆದಿದ್ರು, ಆ ಧ್ವನಿಯಲ್ಲಿ 100 ಅರ್ಥ ಇತ್ತು ನನಗೆ, ಅದನ್ನು ಗ್ರಹಿಸಿದೆ. ಆದರೆ
ಆ ಧ್ವನಿಯ ನಂತರದಲ್ಲಿ ಆ ನಿರ್ವಹಣೆ ಮಾಡಿ ನೀನು ಇಂಥ ಉತ್ತಮವಾಗಿ ಹಿಂಗೆಲ್ಲ ಕೇಳ್ಕೊಂಡು ಯಾರ್ಯಾರೋ ದೊಡ್ಡ ದೊಡ್ಡವ್ರ ಮಾತು ಇದು ಮಾಡ್ಕೊಂಡು ಬಂದಿದ್ದೆ, ತುಂಬ ಸಂತೋಷ ಆಯಿತು. ಏಯ್ ನೀವು ಅದರಲ್ಲೇ ಮಾದೇವಿ ನೀನು ಓದು ನೀನು ಓದು ಅಂತ ಅವ್ರ ಮೊಮ್ಮಕ್ಕಳಿಗೆ ಇಲ್ಲ ಕಣವ ಬಿಡಿಸ್ಬಿಟ್ಟಿದ್ದೆ ನಾನು. ಇದೊಂದು ನನಗೆ ಅಲ್ಲಿ ಆಂದೋಲನ ಕಂಡು ಬಂತು, ನನಗೆ ಸಾರ್ಥಕ ಆಯಿತು. ಈ ಮನೆಗೆ ಬಂದು ನಾನು ಅಕ್ಷರ ಕಾರ್ಯ ಮಾಡೋದು ಬೆಳಗ್ಗೆ ನಿದ್ರೆ ಅದೆಲ್ಲ ನನಗೆ ಅನ್ನಿಸ್ಲೇ ಇಲ್ಲ. ಆ ಥರ ಒಂದು ಈಗ ಯಾರೋ ಸೈಕಲ್ ಹೊಡ್ಕೊಂಡು ಅಯ್ಯೋ ಗಂಡಸರು ಸೈಕಲ್ ಹೊಡ್ಕೊಂಡು ಹೋಗಿದ್ದ ಇವೇನೇನೋ ಹೇಳ್ತಾರೆ, ನನಗೇನು ಅನಿಸ್ಲಿಲ್ಲ. ಒಂದು ಸಂತೋಷ ಖುಷಿ, ಒಂದು ಸಾರ್ಥಕ ಭಾವ, ಅಯ್ಯೋ ಹಿಂಗೆಲ್ಲ ಮಾಡ್ಬೋದು. ಹಾಗೇನೆ ಚಿತ್ರದುರ್ಗಕ್ಕೆ ಮೂರು ಇಬ್ಬರು ಕಲಾವಿದರನ್ನು ಹುಡ್ಕೊಂಡು ನೃತ್ಯ ಥರ ಏನು ಕೊಡ ಏನು ಕೊನೋ ಹುಬ್ಬಳ್ಳಿ ಮಠ ಏನು ಕೊಡ ಅವ್ರು ಹೇಳ್ತಿದ್ದುದು ಅವ್ರು ಏರಿಳಿತ ಅವರ ಒಂದು ಶಾರೀರಿಕ ವಿನ್ಯಾಸ ಏನು ನಮ್ಮಲ್ಲಿ ಏನು ಬಾಡಿ ಲ್ಯಾಂಗ್ವೇಜ್ ಅಂದ್ಬಿಡ್ತಾರೆ. ಅಯ್ಯೋ ಅಯ್ಯೋ ಅದಂತೂ ನಾನು ಎಲ್ಲೂ ಕಾಣೆ. ಓರ್ವರ್ಗಿತ್ತಿರಂತೆ ಅವರು, ಅವರು ನನಗೆ ಮೂರನೇ ಬಾರಿಗೆ ಸಿಕ್ಕಿದ್ರು. ಇನ್ಯಾರಾಗಿದ್ರೆ ಅಯ್ಯೋ ಇದು ಯಾರು ಮೂರು ಸತಿ ಚಿತ್ರದುರ್ಗ ಏನು ಮೈಸೂರಿಗೆ ಏನು ಹತ್ರ ಅಲ್ಲ ದೂರನೇ. ಆದರೂ ಕೂಡ ಯಾಕಂದರೆ ನಮ್ಮ ಗುರುಗಳು ಹೇಳಿದ್ರು ಇಲ್ಲ ಇಲ್ಲ ಅದನ್ನು ಬಿಟ್ಟರೆ ನಿಮಗೆ ಕೊರತೆ ಆಗುತ್ತೆ, ನಿಮಗೆ ವಿಶೇಷವಾದಂಥ ಸಂಗ್ರಹಗಳಲ್ಲಿ ಆಯ್ತವೆ ನೋಡಿ ಮಾತ್ರ ಬಿಡಬೇಡ ಹೇಳಿದ್ರು. ಹಾಗೆ ಒಂದು ಅಕಾಡೆಮಿ ಕಾರ್ಯಕ್ರಮದಲ್ಲಿ ಜನಪದ ಲೋಕ ಇದರೊಳಗೆ ಏನೋ ಸಂಗೀತ ನಿರ್ದೇಶಕಳು ಅಂತೇಳಿ ನನ್ನೊಂದು ಆಯ್ಕೆ ಮಾಡಿ ಒಂದು ಕಳಿಸ್ಕೊಟ್ರು. ಅಲ್ಲಿ ಅವರು 5 ದಿವಸ ಸಿಕ್ಕಿದ್ರು. ಅದರಲ್ಲಿ ಸಿಕ್ತು ಜಾನಪದ ಭಂಡಾರ ಅದ್ಭುತ. ಸೊ ಇವೆಲ್ಲವೂ ಕೂಡ ಸಹಕಾರ ಆಗಿ ಅದದೇ ತೆರ್ಕಂತ ಹೋಯ್ತು. ಕ್ಷೇತ್ರಕಾರದ ವಿಚಾರಕ್ಕೆ ನಾನು ಈ ಕ್ಷೇತ್ರ ಮಾಡ್ಕೊಂತೀನಿ ಈ ಕ್ಷೇತ್ರ ಮಾಡ್ತೀನಿ ಅಂತ ನಾನು ಪ್ರತ್ಯೇಕವಾಗಿ ಓದವಳೆ ಅಲ್ಲ, ಓದೋದ್ ಕಡೆಗೆ ಏನೇನು ಲಭ್ಯ ಆಯ್ತದೆ. ಹಾಗಾಗಿ ಅದರ ಲೆಕ್ಕದಲ್ಲೇ ಓದೆ. ತುಂಬ ಒಂಥರ ಒಂದು ಸಮಗ್ರ ಮಟ್ಟವನ್ನು ಈ ಪ್ರಕಾರವೂ ಇದೆ ಈ ಪ್ರಕಾರವೂ ಇದೆ ಅಂತ ಆಮೇಲೆ ನಾವು ಅಂದರೆ ಅಧ್ಯಯನಕ್ಕೆ ಯೋಗ್ಯವಾದ ರೀತಿಯಲ್ಲಿ ಅದನ್ನು ವಿಂಗಡಣೆ ಮಾಡ್ಕೊಳಕ್ಕೆ ಸಾಧ್ಯ. ಅದು ಬೇರೆ, ಅಲ್ಲೇನು ವಿಂಗಡಣೆನೂ ಇಲ್ಲ. ಅಲ್ಲಿ ನೀವು ಅನ್ಬೋದು ಕ್ರಿಶ್ಚಿಯನ್ ಪ್ರಾರ್ಥನೆ ಗೀತೆಗಳು ಭಜನೆಗಳಾಗ್ಬೋದು ಮುಸಲ್ಮಾನರದ್ದು ಎಲ್ಲವನ್ನೂ ಸೇರಿಸ್ಕೊಂಡು ಅದು ಕನ್ನಡ ಸಂಸ್ಕೃತಿ ಇಲಾಖೆಯವರು ಅದನ್ನು ಅಚ್ಚು ಮಾಡಿದ್ರು ವಿಶೇಷವಾಗಿ. ಅದ್ರ ಜೊತೆಗೆ ಇನ್ನೊಂದು ಕನ್ನಡ ಸಾಹಿತ್ಯ ಪರಿಷತ್ತವರು ಕಲ್ಯಾಣವೆನ್ನಿ ಜನರೆಲ್ಲ ಅಂಥೇಳಿ ಏನು ನಾನು ಕ್ಷೇತ್ರಕಾರದ ಫಲವಾಗಿ ಅಲ್ಲೆಲ್ಲ ಸುತ್ತಾಟ ಮಾಡಿದಾಗ ಹಿಂಗೆ ಹೇಳಿದೆ ಈ ಥರದ್ದು ಸಂಗ್ರಹ ಹೊಂದಿದೆ ಅಂತೇಳಿ. ಇಲ್ಲ ನಾವು ಹಚ್ಚಾಕ್ತೀವಿ ಅಂದರು. ಕನ್ನಡ ಸಾಹಿತ್ಯ ಪರಿಷತ್ನವರು ಕೂಡ ಅದೊಂದು ಹಚ್ಚಾಕಿದ್ರು. ಆಮೇಲೆ ಜನಪದ ಅಕಾಡೆಮಿ ವತಿಯಿಂದ ನಮ್ಮ ಸುತ್ತಿನ ಕಥನ ಗೀತೆಗಳು ಅಂತ ಅದೊಂದು ವಿಶಿಷ್ಟವಾದದ್ದು. ಇನ್ನೊಂದು ಹೇಳದ್ನಲ್ಲ, ನಾನು ಸಂಶೋಧನೆಗೆ ಹೋದಂಥ ಸಂದರ್ಭದ ಒಂದು. ಆಮೇಲೆ ನನಗೆ ಮಾನಸಗಂಗೋತ್ರಿಯಲ್ಲಿ ಒಂದು ಸಂಶೋಧನೆ ವಿಭಾಗದಲ್ಲಿ ಒಂದು ಕೆಲಸ ಲಭ್ಯ ಆದ್ದರಿಂದ ಅಲ್ಲಿ ಆವಾಗ ಸೇರಿದಾಗ ನನಗೆ ವಿಶೇಷವಾಗಿ ನಿಮಗೆ ಸಂಶೋಧನೆಗೆ ಒಂದು ಅವಕಾಶ ಇದೆ, ಇಷ್ಟು ತಿಂಗಳು ಹೋಗ್ಬಿಟ್ಟು ನೀವು ಸಂಗ್ರಹ ಮಾಡ್ಬೋದು ಅಂತ ಹೇಳಿದಾಗ ಇನ್ನೂ ಹೆಚ್ಚು ಖುಷಿ ಸಿಕ್ತು ನಮಗೆ. ಒಂದು ರೀತಿ ಅಕಾಡೆಮಿಕ್ ಆಗಿ ಶೈಕ್ಷಣಿಕವಾಗಿ ಸಂಗ್ರಹ ಮಾಡುವಂಥ ಒಂದು ಅವಕಾಶನೂ ಸಿಕ್ತು ನನಗೆ. ಅದು ಖಾಸಗಿಯಾಗಿ ಮಾಡೋದು ಬೇರೆ, ಇದು ಇನ್ನೊಂದು ರೀತಿ ವಿಶ್ವವಿದ್ಯಾನಿಲಯದ ಕಡೆಯಿಂದ ಕೂಡ. ಅದು ಕೂಡ ಹೇಳಬೇಕು ಅಂದರೆ ಉಳಿದ ಭಾಗಗಳಲ್ಲಿ ನಾನು ಅದಕ್ಕೆ ಸಂಬಂಧ ಮೊದಲು ನಿಮಗೆ ತಿಳಿಸ್ದಾಗೆ ಒಗಟು ಸಿಕ್ಕುತ್ತೆ, ಗಾದೆನೂ ಸಿಗ್ತದೆ, ಅದ್ಭುತವಾದಂಥ ಶಿಶುಪ್ರಾಸಗಳು ಸಿಗ್ತವೆ. ಅದು ಏನೇನು ಖುಷಿ ಕೊಡ್ತವೆ ಶಿಶುಪ್ರಾಸಗಳಂತೂ ಆಶ್ಚರ್ಯ. ಮಕ್ಕಳು ಆ ಮನೋವಿಜ್ಞಾನ ಅದ್ಭುತ.

0: ಮೇಡಮ್, ಈಗ ತಾವು ಒಗ್ಗಟ್ಟುಗಳ ಬಗ್ಗೆ ಹೇಳ್ತಾ ಇದ್ರಿ, ತಾವು ಮಂಡ್ಯ ಕಡೆಗೆ ಕ್ಷೇತ್ರ ಕಾರ್ಯಕ್ಕೆ ಹೋದಾಗ ಆ ಮನೆತನದ ಒಂದು ಸೊಸೆ ಒಗ್ಗಟ್ಟುಗಳನ್ನ ಬಹಳ ಪುಂಗಾನುಪುಂಗವಾಗಿ ಹೇಳ್ತಾ ಇದ್ರು ಅಂತ. ಬಹಳ ನಿಮಗೆ ಸ್ವಾರಸ್ಯಮಯವಾದಂತ ಒಂದು ಒಗ್ಗಟ್ಟು ತಮ್ಮ ಮನಸ್ಸಿಗೆ ಹಿಡಿಸ್ತಂತದ್ದು ಯಾವುದು ಅಂತ ಹೇಳ್ತೀರಾ?
1: ತಕ್ಷಣಕ್ಕೆ ಹೇಳಬೇಕು ಅಂತಂದ್ರೆ, ಒಬ್ಬೊಕ್ಕ ಅವನಿಂದ ಮತ್ತೊಬ್ಬ ನೊಕ್ಕ, ಇಬ್ರಿಗೂ ಬಿತ್ತು ತೆಕ್ಕ ಮಕ್ಕ, ರಕ್ತವನ್ನು ಬಳ ಬಳನೆ ಕಕ್ಕ. ಏನ್ ಆಶ್ಚರ್ಯ ಇದು ನೋಡಿ, ಒಬ್ಬಕ್ಕ ಅವನಿಂದ ಮತ್ತೊಬ್ಬ ಒಕ್ಕ, ಇಬ್ಬರಿಗೂ ಬಿತ್ತು ತೆಕ್ಕ ಮಕ್ಕ, ರಕ್ತವನು ಬಳ ಬಳನೆ ಕಕ್ಕ. ಇದೇನಾಯ್ತದೆ, ಒಬ್ಬ ಒಬ್ಬ ಹೋದ ಬಂದ ಅಂದ್ರೆ ಏನೋ ಒಂದು ಜಗಳ ನಡೀತಾ ಇದೆ, ಕದನ ನಡೀತಾ ಇದೆ, ಫೈಟ್ ನಡೀತಾ ಇದೆ ಅಂತ ನಾವು ಈ ತರ ತಿಳ್ಕೊಳಕ್ಕೆ ಏನು ಇಲ್ಲ. ಅವರು ನಿತ್ಯ ಊಟ ಉಪಚಾರ ಅಂತ ಆದಾಗ ಕ್ಯಾಲ್ಸಿಯಂ ಅಂತ ಹೇಳ್ಬಿಟ್ಟು ಮಾತ್ರೆಗಳು ನುಂಗ್ತೀವಿ ನಾವು, ಅವರು ಮಾರೇನು ನುಂಗ್ತಿರ್ಲಿಲ್ಲ. ಸಹಜವಾಗಿ ಸಿಗುವಂತ ವೀಳ್ಯದೆಲೆ, ಸುಣ್ಣ ಅಡಿಕೆ, ಒಂದು ಮೊದಲು ಒಕ್ಕೋದೇನು ಅಡಿಕೆ, ಎರಡನೇ ಇದರಲ್ಲಿ ಸುಣ್ಣದ ಜೊತೆ ಎಲೆ ಒಕ್ಕುತ್ತೆ, ಇಬ್ರಿಗೂ ಬಿತ್ತುತ್ತೆ ಮಕ್ಕ ಅಂದ್ರೆ ಅಗೀತಾರೆ, ಅಗದ ಮೇಲೆ ಕೆಂಪು ರಸ ಬರುತ್ತೆ. ಆಹಾ, ಏನ್ ಆಶ್ಚರ್ಯನಪ್ಪ ಅಂತ ನನ್ಗೆ ನಿಜವಾಗ್ಲು ಅನ್ನಿಸ್ತು ಅಂತ. ಇಂಥವು ನೂರಾರು, ಒಂದು ಎರಡು ಅಂತಲ್ಲ, ತಕ್ಷಣ ಕೇಳುವಂತದ್ದೇ ಅಷ್ಟೇ ನಾನು.
0: ಮೇಡಮ್, ಈ ಜನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಕೃತಿಗಳನ್ನ ತಾವು ಹೊರತಂದಿದ್ದೀರಿ. ನಮ್ಮ ಸುತ್ತಿನ ಕಥನ ಗೀತೆಗಳು, ಜನಪದ ಸಾಹಿತ್ಯದಲ್ಲಿ ಹಾಸ್ಯ, ಹಕ್ಕಿ ಹಾರ್ಯಾವ್ಯಾದ ಹಾಗೆ, ಲಾವಣಿ ತರಂಗ, ಜನಪದ ಒಕ್ಕಲು, ಕಲ್ಯಾಣವಿನ್ನಿ ಜನರೆಲ್ಲ, ಜನಪದ ಒನಪು, ಒಗಟುಗಳು, ಕರಿಬಂಟನ ಕಾಳಗ, ಹೀಗೆ ಹತ್ತಾರು ಕೃತಿಗಳ ಕನ್ನಡ ಸಾರಸ್ವತ ಲೋಕಕ್ಕೆ ತಾವು ಅರ್ಪಿಸಿದಿರಿ. ಹಲವಾರು ಸಭೆ ಸಮಾರಂಭಗಳಲ್ಲಿ, ವಿಚಾರ ವೇದಿಕೆಗಳಲ್ಲಿ, ಹಲವಾರು ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ಉಪನ್ಯಾಸವನ್ನು ನೀಡಿದಿರಿ, ಹಾಗೆ ಅಧ್ಯಕ್ಷತೆಯನ್ನ ವಹಿಸಿದಿರಿ. ತಾವು PhD ಪದವಿಯನ್ನ ಮಾಡುವ ಸಂದರ್ಭದಲ್ಲಿ ಐತಿಹಾಸಿಕ ಕಾವ್ಯಗಳು ಅನ್ನುವಂತಹ ಮಹತ್ವದ ಕೃತಿಗಳನ್ನ ತಾವು ಸಂಗ್ರಹ ಮಾಡುವ ಸಂದರ್ಭದಲ್ಲಿ ಹಲವಾರು ಅನುಭವಗಳು ತಮಗೆ ಆಗಿರುತ್ತೆ. ತಾವು ಸೃಜನಶೀಲ ಸಾಹಿತಿಯಾಗಿಯೂ ಕೂಡ, ಕವಿಯಾಗಿಯೂ ಕೂಡ, ಬರಹಗಾರ್ತಿಯಾಗಿಯೂ ಕೂಡ ಕಾಣಿಸ್ಕೊಂಡಿದ್ದೀರಿ. ನಾಟಕಗಳನ್ನು ರಚನೆ ಮಾಡಿದಿರಿ, ಕವನ ಸಂಕಲನಗಳನ್ನು ಹೊರತಂದಿದ್ದೀರಿ. ಈ ಜನಪದ ಸಾಹಿತ್ಯ ನಿಮ್ಮ ಈ ಸೃಜನಶೀಲ ಸಾಹಿತ್ಯದ ಮೇಲೆ ಪ್ರಭಾವವನ್ನು ಬೀರಿದ್ದು ಹೇಗೆ?
1: ಖಂಡಿತವಾಗ್ಲೂ ತುಂಬ ಒಳ್ಳೆಯದು, ಇದು ಬೇಕು ಅಂದರೆ ಒಂದು ರಸ ಸೇತುವೆಯನ್ನು ನಿರ್ಮಾಣ ಮಾಡಿದ್ರಿ ಸರ್ ನೀವು ಇವಾಗ, ಖಂಡಿತವಾಗ್ಲು. ಯಾಕೆಂದರೆ ಮೊಗಳಿ ಗಣೇಶ್ ಇದನ್ನು ನೋಡಿಬಿಟ್ಟು, ಮೇಡಮ್ ಇದೇನು ಒಂದು ಜಾನಪದ ಕವನ ಸಂಕಲನ ಅಂತ ಹೇಳಿದ್ರೇನು ಅಡ್ಡಿ ಇಲ್ಲ, ಏನು ಅದ್ಭುತವಾದ ಮುಲಾಜಿಲ್ಲದೆ ನೀವು ಆ ಶಬ್ದಗಳನ್ನು ಬಳಸಿದಿರಿ, ಎದೆ ಕದವ ತಟ್ಟಿಯಾವೆ ಅಂತ ಒಂದು ಕವನ ಸಂಕಲನ ನಾನು ಅದರಲ್ಲಿ ದಸರಾ ಕವಿಗೋಷ್ಠಿಯಲ್ಲಿ ಇದು ಮಾಡಿದಾಗ ಭಾರಿ ಅದು ಪತ್ರಿಕೆ ಇದರೊಳಗೆಲ್ಲ ಬಂತು, ಮಹಿಳಾ ಒಂದು ಇದನ್ನು ಕುರಿತಂತೆ. ಸಾಮಾನ್ಯವಾಗಿ ನಾನು ಎಷ್ಟು ರಸಗಳಲ್ಲಿ ಏನು ಇಷ್ಟಪಡ್ತೀಯ ಅಂತ ಮೊದಲು ಕೇಳಿದ್ರೆ ನಾನು ಹಾಸ್ಯನೇ ಇಷ್ಟಪಡೋದು. ನನಗೆ ಹಾಸ್ಯ ತುಂಬ ಒಂಥರ ಖುಷಿಯಾಗಿರೋದು ಇರ್ತವೆ, ಕಷ್ಟಗಳೇ ಪ್ರಧಾನ ಮಾಡ್ಕೊಂಡು ಯಾವಾಗಲೂ ಒಯ್ಯು ಅನ್ನೋದಕ್ಕೆ ನಾನು ಇಷ್ಟಪಡಲ್ಲ. ಅಥವಾ ನನ್ನ ಸುತ್ತಮುತ್ತ ಇರುವಂಥವ್ರನ್ನು ಕೂಡ ನಾನು ಖುಷಿಯಾಗಿರೋಕ್ಕೆ ಪ್ರಯತ್ನ ಪಡಿಸ್ತೀನಿ. ನಾನು ನನ್ನ ವಿದ್ಯಾರ್ಥಿಗಳು ಯಾಕೆ ನಮ್ಮನ್ನು ಪ್ರೀತಿ ಮಾಡ್ತಾರೆ ಅಂತ ಯಾರೂ ಹೇಳದೇ ಇರೋಷ್ಟು ವಿಶೇಷವಾದ ಪಾಠವನ್ನು ನಾನು ಮಾಡ್ತಿದ್ದೆ ಅನ್ನೋ ಲೆಕ್ಕಕ್ಕೆ ನನಗೆ ಆ ಭ್ರಮೆ ತೇವಲು ಏನು ಖಂಡಿತ ಇಲ್ಲ. ಸಹಜವಾಗಿ ಹಾಸ್ಯದ ಮುಖಾಂತರವೇ ಒಂದು ಹಾಸ್ಯದ ಒಂದು ವಿಚಾರ ಹೇಳ್ತಾನೆ, ಹಾಸ್ಯದ ಒಂದು ಒಗಟು ಹೇಳ್ತಾನೆ. ಬಾಳೆ ಕಡಿಕ್ ನನ್ ಗಂಡ ಗುಳಿ ಹಂಗೆ, ಕಗ್ಲಿ ಕಡಿಕ್ ನನ್ ಗಂಡ ತಬ್ಲಿ ಹಂಗೆ ಅಂತ ಓಡ್ಬತ್ತಾ ಇದ್ದೀರೇನ್ರಿ ಅಂತ ಸುಮ್ಮನೆ ವಿದ್ಯಾರ್ಥಿಗೆ ಅಂದರೆ ಅಯ್ಯೋಯ್ಯೋ ಮೇಡಮ್ ಏನು ಹೇಳಿಕ್ಕೆ, ಅವ್ರಿಗೆ ಅದ್ರ ಮುಖಾಂತರನೇ ಪಾಠ ತಲುಪಿಡ್ಬು, ಆ ಥರದ ಒಂದು ವಿಧಾನ ನನಗೆ ಲಭಿಸಿತ್ತು ಅಂತಲೇ ಹೇಳಬೇಕು, ತಿಳಿದಿತ್ತು ಅನ್ನೋದಕ್ಕಿನ್ನ. ಆ ಮುಖಾಂತರ ಏನು ಮೇಡಮ್ ಹಿಂಗಂದ್ರೆ ಅಂತ, ರೀ ಬಾಳೆ ಕಡಿಯೋದು ಬಹಳ ಸುಲಭ ಅಲ್ವೇನ್ರಿ, ಕಗ್ಲಿ ಯಾವನ ಮೇಲೆ ಯಾರೋ ನಿಮಗೆ ಕೋಪ ಇತ್ತು ಅಂದರೆ ಒಂದು ಕಗ್ಲಿ ಕೊಬ್ಳಿ ಜಾತಿದು, ಅದು ಗೊಬ್ಳಿ ಗೊಬ್ಳಿ ಜಾತಿ ಕೊಂಟ ತೆಗೆದು ಹಾಕ್ಬಿಡ್ರಿ ನೀವು, ಅವನ್ ಸಂಜು ಅವನ ಅಪ್ಪ ಜೀವಮಾನದಲ್ಲಿ ನಿಮ್ಮ ಮೇಲೆ ಇನ್ನು ಕೋಪ ಮಾಡಿಕ್ಕಿಲ್ಲ, ಬಡ್ದು ಬಡ್ದು ಅವ್ರ ಇದು ಕೈ ಒಪ್ಪಳೆ ಬರ್ತದೆ ಹೊರತು ಅದು ಬಾಯಿ ಬಿಡಿಕ್ಕಿಲ್ಲ ಕೊಂಟು. ನಮ್ಮಲ್ಲಿ ಎಷ್ಟೋ ಸಾರಿ ಹಳ್ಳಿಲಿ ಸುಮಾರಾಗಿ ಸವಿಸಾದ್ಮೇಲಿಂದ ಅದನ್ನೇ ಇಡಿಯಾಗಿ ನೀರೊಲೆಗೆ ಇಟ್ಬಿಡೋರು, ಒಲೆ ಅಗಲಾಗಿರೋದು. ನೀರೊಲೆ ಅಂದ್ರೆ ಅದು ತುಂಬಾ ದೊಡ್ಡ ಒಲೆ, ಒಂದು 10-15 ಜನ ಸ್ನಾನ ಮಾಡಬೇಕು, ಎಲ್ರಿಗೂ ನೀರು ಹಾಕ್ಬೇಕಂದ್ರೆ ಅಯ್ಯೋ ದಿನೋ ಸ್ನಾನವಿಲ್ಲದೆ ಅಂತ, ಅದು ನಿಮ್ಮ ಜಯಮಾನ, ಅವರು ಇವರು ಸ್ನಾನ ಮಾಡ್ಕೊಂಡು ಕೂತಿದ್ರೆ ನಿಮಗೆಲ್ಲ ಅನುಕೂಲವೇ ಇರ್ತಿರ್ಲಿಲ್ಲ ಕಣಪ್ಪ ಅಂತ ಹಿಂಗೂ ಕೂಡ ನಾನು ಹೇಳ್ತಿದ್ದೆ. ಯಾಕಂದರೆ ಅವರು ಸೋತು ಬಾಳ್ದವರು, ಯಾವತ್ತೂ ಕೂಡ ಗೆದ್ದು ಬಾಳ್ದವರಲ್ಲ ನಮ್ಮ ಗ್ರಾಮೀಣ ಜನತೆ. ಹಂಚುಂಡ್ ರಸವಿಲ್ಲ ಅಂತನ್ನೋರು, ತಿರ್ಕೊಂಡು ತಿಂದ್ರು ಕರ್ಕ ಉಣ್ಣು ಅಂತನ್ನೋರು. ಈ ಥರ ಅವರಿಗೆ ಯಾವುದೇ ಲಭ್ಯ ಆಗಲಿ, ಏಯ್ ಅವ್ರಿಗೂ ಸ್ವಲ್ಪ ಕೊಡು, ಏಯ್ ಇನ್ನು ಇವನು ಹೇಳ್ತಾನೆ ಹೇಳ್ರಿ, ಯಾರು ಪ್ರತಿಭಾವಂತರು ಇದ್ದಾರೆ ಅಂದರೆ ಅವ್ರನ್ನ ಎಳೆದು ಮುಂದೆ ಕೂರಿಸಿ, ಏ ಇವನು ಹೇಳ್ತಾನೆ ತಕ್ಕ. ನನ್ನ ಅನುಭವ ಕ್ಷೇತ್ರಕಾರ್ಯದ ಸಂದರ್ಭದಲ್ಲಿ ಅನುಭವ ಆದದ್ದು, ಇವ್ರು ಹೇಳಬಲ್ಲರ ಅಂದ್ರೆ ನೋಡಿದ್ರೆ ಹೌದು. ಅಂದರೆ ಒಂದು ಅವಕಾಶವನ್ನು ನಾನೇ ಗಿಟ್ಟಿಸ್ಕೋಬೇಕು ಅಂತ ನಮ್ಮ ಏನು ನಮ್ಮ ವಿದ್ಯಾವಂತರ ಒಂದು ಗುಂಪು ಲಾಬಿ ಮತ್ತೊಂದು ಇವೆಲ್ಲ ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ, ಅಂತ ನಾಗಾಲೋಟದಲ್ಲಿ ನುಗ್ತಾರೋ ಅಲ್ಲಿ ಏನು ಕೇಳಬೇಡಿ, ತಣ್ಣಿಗೆ ತಣ್ಣಿಗೆ ಅವರ ಶಾಂತ ಸ್ವಭಾವದಲ್ಲಿ ಇಲ್ಲ ಇಲ್ಲ ಇವ್ರಿಗೂ ಗೊತ್ತು ಕೇಳಿ ಇವರನ್ನು, ಅವ್ರಿಗಿನ್ನೂ ಗೊತ್ತಿರ್ತದೆ ಬ್ರಹ್ಮಾಂಡ, ಇನ್ನೊಬ್ರಿಗೆ ಪರಿಚಯ ಮಾಡೋದು, ಇನ್ನೊಬ್ರಿಗೆ ಅವಕಾಶ ಕೊಡೋದು. ಇದನ್ನ ಅದು ನೋಡಿದೆ. ನೀವು ಒಂದು ಮಾತಂದ್ರಿ ಆರಂಭದಲ್ಲಿ, ಮೇಡಮ್ ಅದರಿಂದ ಏನು ನೀವೇನಾದ್ರು ಕಲ್ತಿದ್ದೀರಾ ಕ್ಷೇತ್ರ? ಖಂಡಿತ ಕಲ್ತ್ಕೊಂಡಿದ್ದೀನಿ ಉಮೇಶ್ ಸರ್, ಖಂಡಿತ ಹೇಳ್ತೀನಿ ನಾನು, ಖಂಡಿತವಾಗ್ಲೂ ಅಲ್ಲಿ ಕಲ್ತ್ಕೊಂಡಿದ್ದೀನಿ. ಈ ಸಹಕಾರ ಮನೋಭಾವ, ಇನ್ನೊಬ್ಬರಿಗೆ ಒಂದು ಅವಕಾಶ ಇಂಥದ್ದು, ನಾವೊಬ್ಬರೇ ಅಲ್ಲ ಅವರಿಗೂ ಕೊಡಬೇಕು. ಈ ಜಗತ್ತು ಸಮಬಾಳು ಸಮಪಾಲು ಬರೀ ಹೇಳಕ್ಕಲ್ಲ, ನಮ್ಮ ಕುವೆಂಪು ಹೇಳಿರೋದು ಅನುಸರಿಸೋಕ್ಕೆ, ಅನುಸರಿಸೋದು ಎಷ್ಟು ಪ್ರಮಾಣ ಅದನ್ನು ಲೆಕ್ಕ ಹಾಕಬಾರ್ದು. ಮುಕ್ತವಾಗಿ ಅವ್ರನ್ನ ನೋಡೇ ಕಲ್ತಿದ್ದೀನಿ ನಾನು, ಎಷ್ಟು ಆದಷ್ಟು ಅನುಸರಿಸಕ್ಕೂ ನಾನು ಪ್ರಯತ್ನ ಪಟ್ಟಿದ್ದೀನಿ. ಇದು ಖಂಡಿತವಾದ ಮಾತು, ನಾನು ಸತ್ಯ ಧ್ವನಿ ಅಂತ ಹೇಳಬಲ್ಲೆ.
2: ಮತ್ತೆ ನಾನು

0: ಕೇಳುಗರೆ, ಸಾಲಿಟ್ಟು ಹಣತೆ ಬೆಳಗಿಯುವ ಕಾರ್ಯಕ್ರಮದಲ್ಲಿ ಜನಪದ ಸಂಶೋಧಕಿ, ಸೃಜನಶೀಲ ಸಾಹಿತಿ ಹಾಗೂ ತಮ್ಮದೇ ಆದಂತಹ ವಿಶಿಷ್ಟ ಧಾಟಿಯಲ್ಲಿ ಕೇಳುಗರ ಮನವನ್ನ ಗೆಲ್ಲುವಂತಹ ಗಾಯಕಿಯಾಗಿ ಹೆಸರು ಮಾಡಿರುವಂತಹ ಡಾಕ್ಟರ್ ಜಯಲಕ್ಷ್ಮಿ ಸೀತಾಪುರ ಅವರು ತಮ್ಮ ಜಾನಪದ ಅನುಭವಗಳನ್ನ ನಮ್ಮೊಡನೆ ಹಂಚಿಕೊಳ್ಳುತ್ತಾ ಇದ್ದಾರೆ. ತಾವು ಕ್ಷೇತ್ರ ಕಾರ್ಯಗಳನ್ನು ಮಾಡುವ ಸಂದರ್ಭದಲ್ಲಿ ಇಲ್ಲಿಯವರೆಗೆ ತಾವು ಹೇಳಿದ ಹಾಗೆ ಮಹಿಳಾ ಭಕ್ತೃಗಳನ್ನಷ್ಟೇ ತಾವು ಸಂದರ್ಶನವನ್ನ ಮಾಡಿದ್ರ ಅಥವಾ ಈ ಪುರುಷ ಭಕ್ತೃಗಳ ಜೊತೆಯಲ್ಲಿ ಇದ್ದುಕೊಂಡು ಅವರ ಮೂಲಕ ಆ ಜನಪದ ಸಾಹಿತ್ಯವನ್ನು ಅಥವಾ ಜನಪದಕ್ಕೆ ಸಂಬಂಧಪಟ್ಟದ್ದ ವಿಚಾರಗಳನ್ನ ಸಂಗ್ರಹ ಮಾಡಿದ್ರು, ಹೇಗೆ ಅಲ್ಲಿ ಎದುರಾದಂತಹ ಸಮಸ್ಯೆಗಳು ಸವಾಲುಗಳು ಏನು?
1: ಭೇದ ಭಾವವೇ ಇಲ್ಲ, ಯಾಕಂದ್ರೆ ಪುರುಷವರೆಗೂ ಅಷ್ಟೇ ಜೋರಾಗಿ. ನಾನು ಜೀರಹಳ್ಳಿ ಪ್ರೊಫೆಸರ್ ಜಿ ಶಂಪ ಅವರ ಊರ ಸುತ್ತ ಅನೇಕ ಯಕ್ಷಗಾನ ಕಲಾವಿದರ ತಂಡಗಳೇ ಇದ್ದು, ಗಟ್ಟದ ಕೋರೆ ಯಕ್ಷಗಾನ ಇದು ಅಂತೇಳಿ. ಅವಾಗ್ಲಿಂದ ಕೂಡ ನನಗೆ ಪೌರಾಣಿಕ ನಾಟಕದಲ್ಲಿ ನಾನು ಆಸಕ್ತಿ ಇದ್ದವಳು. ನಾನು ಚಿಕ್ಕಂದಲ್ಲಿ ಸೂತ್ರಧಾರಿ ಪಾತ್ರ, ಬಾಲಕೃಷ್ಣನ ಪಾತ್ರ, ಅಭಿಮನ್ಯು ಪಾತ್ರ ಇವೆಲ್ಲವನ್ನೂ ಮಾಡ್ಕೊಂಡು ಬಂದವಳು. ನಾನು ನಾಟಕದ ರಂಗಗೀತೆಗಳನ್ನು ಹಾಡ್ಕೊಂಡು ಬಂದಿದ್ದವಳು. ಅಲ್ಲಿ ಕಲಿಸ್ತಿದ್ದವ್ರು ಕೂಡ ಭಾರಿ ಮೆಚ್ಚುಗೆಯಿಂದ ಹೇಳೋರು ನನಗೆ. ಸೊ ಯಾಕೆ ಆ ಥರ ಒಲವಾಯಿತು, ಇಡೀ ತಂಡನೇ ನಾನು ಸಂದರ್ಶನ ಮಾಡಿದ್ದೀನಿ. ಸಂದರ್ಶನ ಅನ್ನೋದಕ್ಕಿಂತ ಅವ್ರನ್ನ ವಿಚಾರಗಳು ಹೇಗಿದೆ, ಅವರ ಜೀವನಚರ್ಯೆಯಲ್ಲಿ ಇದು ಅವ್ರಿಗೆ ಪ್ರತ್ಯೇಕ ಅಂತ ಅನ್ಸೋದೇ ಇಲ್ಲ. ಬದುಕಿನಲ್ಲಿ ಅವರು ಒಂದು ನಾಟಕ ಆಡಲಿಲ್ಲ ಅಂದರೆ ಅದು ಸತ್ಕವೇ ಇಲ್ಲ. ನಮ್ಮೂರಲ್ಲೇ ಕೆಳಗಲ್ ಬೀದಿಲಿ ಒಂದು ನಾಟಕ ಶುರು ಆಯಿತು ಅಂದರೆ ಇನ್ನೊಂದು ಬೀದಿಲಿ ಇನ್ನೊಂದು. ಇದೊಂಥರ ಇವನು ಧರ್ಮರಾಯನಂಥವನು, ಇವನು ಕರ್ಣನಂಥವನು, ಇವಳು ಸೀತಾಮಾತೆ ಕಣಪ್ಪ, ಇವೆಲ್ಲವನ್ನೂ ಕೂಡ ಗ್ರಾಮೀಣ ಜನರು ಮಾತನಾಡುವಾಗ ಅವರು ಬಳಕೆ ಮಾಡಬೇಕಾದ್ರೆ ನಾವು ನೋಡಿ ವಿದ್ಯಾವಂತರ ನಡುವೆ ಇವೆಲ್ಲ ಮಾತುಗಳು ಬರೋದೇ ಇಲ್ಲ ಖಂಡಿತವಾಗ್ಲು. ಎಂಥ ಹಬ್ಬದ ಆ ಒಂದು ಕಾವ್ಯಗಳ ಮುಖಾಂತರ ಅವ್ರ ಜ್ಞಾನವನ್ನು ವಿಸ್ತರಿಸ್ಕೊಂಡು ಅವರ ಪಾತ್ರದಲ್ಲಿ ಇರ್ತಕ್ಕಂಥ ಗುಣಗಳನ್ನು ಇವ್ರಿಗೆ ಲೇಪಿಸೋದಿದೆಯಲ್ಲ, ಅದೊಂದು ಅದ್ಭುತವಾದಂಥ ವಿಚಾರ ಅಂತ ನಾನಾದರೂ ಅನ್ಕೋತೀನಿ. ಇಂಥವನು ಇಂಥವನು, ಇಂಥ ಥರದವನು ಇಂಥ ಥರದವನು ಅಂತಾನೆ ಹೇಳುವಂಥ. ಇವನು ಬಿಡು ಕೀಚ್ಗಾಕನ ಅಂತ ಏನಾದ್ರು ತಪ್ಪು ಮಾಡಿದವನ ಪರಸ್ತ್ರೀ ಮೇಲೆ ಕಣ್ಣಾಗ್ತ ಹೇಳುವಂಥದ್ದು ಇದೆಯಲ್ಲ, ಇದು ಸಾದೃಶ್ಯಗಳ. ಈ ಸಾದೃಶ್ಯಗಳ ಹೊಳೆಯನ್ನೇ ಅರಿಸುವಂಥ ಸಾಮರ್ಥ್ಯ ನಮ್ಮ ಗ್ರಾಮೀಣ ಜನರಿಗೆ ಮಾತ್ರವೇ ಗೊತ್ತು. ನಮ್ಮ ಕವಿ ಮತ್ತೊಂದು ಅವ್ರ ಮುಂದೆ ಏನೂ ಅಲ್ಲ ಅನ್ನೋದನ್ನು ನಾನು ಖಂಡಿತ ನಿಮ್ಮ ಮುಂದೆ ಭಾರಿ ಹೆಮ್ಮೆಯಿಂದ ಹೇಳ್ತೀನಿ. ಯಾಕಂದರೆ ನಾನು ಒಬ್ಳು ಹಳ್ಳಿಗಳು, ಯಾಕಂದರೆ ನಮ್ಮ ತಾಯಿ ಕೂಡ ಮಾರೋ ಮಾರೋ ನಿನ್ನ ಮಗ ಯಾಕೆ ಇಂಥವೆಲ್ಲನೂ ಸುಮ್ಮ ಸುಮ್ಮನೆ ಹೇಳ್ಕೊಡೋರು. ಆಮೇಲೆ ನಾನು ಯಾವಾಗಲೂ ಸಾಮಾನ್ಯ ಹೇಳ್ತೀನಿ, ಅದೇನು ಪುನಃ ಇದಾಯ್ತದ ಏನೋ ಗೊತ್ತಿಲ್ಲ. ನಮ್ಮ ತಾಯಿ ಒಂದು ಹೋಗ್ತೇಳು, ಸುಮ್ಮನೆ ಒಂದು ಹಣ್ಣಿ ಅಂತ ಆಟಿತ್ತಂತೆ, ಅದನ್ನು ನೋಡಿದವರು ಹೋಯ್ತಾ ಬತ್ತಾ ಇದು ಸ್ಕೂಲ್ ಮಕ್ಕಳು ಅಯ್ಯೋ ತಿನ್ಬೇಕಲ್ಲ ಏನು ಮಾಡೋದು ಅಂತಿದ್ರಂತೆ. ಅರ್ಜೆಂದಲ್ಲಿ ಒಬ್ಬ ಬೇಡ ಅಂತ, ಆದರೆ ಇನ್ನು ಉಳಿದವರೆಲ್ಲ ತಕೊಂಡು ತಿನ್ನಲೇಬೇಕು ಕದ್ದಾದ್ರೂ ಅಂತ ಅಂತಿದ್ರಂತೆ. ಸುಮ್ಮನೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಿರ್ಲಿಲ್ಲ. ನಮ್ಮಮ್ಮ ಹೇಳಿದ್ದು, ನಾನು ದಾಖಲಿಸಿದ್ದೀನಿ ಜನಪದ ಹಾಸ್ಯ ಅನ್ನೋ ಒಂದು ಪುಸ್ತಕದಲ್ಲಿ ಅದನ್ನು ದಾಖಲೆ ಮಾಡಿದ್ದೀನಿ. ಏನು ನೋಡಿದವನು ಹೋಗ್ಲಿಲ್ಲ, ನೀವು ಆವಾಗಲೇ ಹೋಗ್ಬಿಟ್ಟು ಅಂದ್ರಲ್ಲ ನೋಡಿ, ಒಂದು ಸಣ್ಣ ಕಥಾರೂಪ ಮತ್ತು ಒಂದು ನೀತಿ ತುಂಬದ ರೀತಿಯಲ್ಲಿ ಅವರು ಸಾದರ ಪಡಿಸ್ತಿದ್ರು ಅಂದರೆ ಇನ್ನೆಲ್ಲಿ ಹುಡುಕ್ಬೇಕು ಹೇಳಿ ಸರ್ ನೀವೇನೆ. ನೋಡಿದವನು ಹೋಗ್ಲಿಲ್ಲ, ಓದ ಕೀಳಲಿಲ್ಲ, ಕಿತ್ತವನು ತಿನ್ನಲಿಲ್ಲ, ತಿನ್ನದಿದ್ದವನು ಬಾರಿಸ್ಕೊಂಡ, ತಿಂದವನಿಲ್ಲ ತಿನ್ನದಿದ್ದವನು ಬಡಿಸ್ಕ.

0: ಅಂಡ ನೋಡಿ ಹೆಂಗಿದೆ, ಒಂದೇ ಸಾಲಿಗೆ ನೋಡಿದವನು ಹೋಗ್ಲಿಲ್ಲ, ಅವನು ಕೀಳಲಿಲ್ಲ, ಕಿತ್ತವನು ತಿನ್ನಲಿಲ್ಲ, ತಿಂದವನು ಬಡಿಸ್ಕೊಳ್ಳಲಿಲ್ಲ. ಇಷ್ಟೇ ಅಲ್ಲಿ ಹೇಳುವಂಥ ಮಾತು. ಇದೇನು ಅಂದರೆ ಒಂದು ಶಾರೀರಿಕ ಚಿತ್ರವನ್ನು ಕೊಟ್ಟು ಈ ಒಗಟನ್ನು ಅದ್ರ ಸುತ್ತ ಕಥಾವತೆಯಲ್ಲಿ ಹೆಣೆದ್ಬಿಟ್ಟು ಅಲ್ಲಿ 5 ಜನ ಶಿಷ್ಯರಿದ್ರಂತೆ ಒಬ್ಬ ಉತ್ಮಿದ್ದಂತೆ ಅಂತ. ಎಷ್ಟು ಅಪರೂಪವಾದಂಥ ನೀತಿ ಕಥೆಯನ್ನು ಮಕ್ಕಳಿಗೆ ಈ ಒಗಟಿನ ಉಪಾಧಿಯಲ್ಲಿ ಎಬ್ಬಿಟ್ಟು ನನ್ನ ತಾಯಿ. ಇದು ಹೇಳಲ್ಲ, ನನಗೆ ನಿಜವಾಗಲೂ ದಂಗಾಗಿ ನೋಡಿದ್ದೀನಿ. ಅಯ್ಯೋ, ನಮ್ಮ ತಾಯಿ ಹತ್ರ ಎಷ್ಟೊಂದು ಸಂಪತ್ತು, ಅದು ಯಾಕೆ ನಾನು ಇದು ಮಾಡಬಾರ್ದು ಅಂತ. ಅವ್ರ ಹತ್ರನೂ ನಾನು ಕಥನಗೀತೆ, ನಮ್ಮ ದೊಡ್ಡಮ್ಮನ ಹತ್ರ, ನಮ್ಮ ತಾಯಿ ಹತ್ರ, ನಮ್ಮ ಆಳ್ಕೂಗಿನಕ್ಕೆ ಅವು ಇವು ಕಥನಗೀತೆಗಳು ಇದರೊಳ ಸಾಲಿನಲ್ಲಿ ತಾಯಿ ಹತ್ರನೂ ಕೂಡ ಸಂಗ್ರಹ ಮಾಡಿದ್ದೀನಿ ನಾನು. ಅವರು ಕೂಡ ಅದ್ಭುತವಾಗಿ ಹಾಡ್ತಿದ್ರು, ಆಶ್ಚರ್ಯ ನನಗೆ. ಆದರೆ ಯಾವತ್ತೂ ಗೊತ್ತು ಅಂತ, ಇದೆಲ್ಲ ಒಂದಿದ್ಯಾ, ಉಪ್ಪಿಗೆ ಬರೋಕ್ಕಿಲ್ಲ, ಹುಣಸೆಣ್ಣಿಗೆ ಬರೋಕ್ಕಿಲ್ಲ ಅಂತ ಈ ಮಾತನ್ನು ಹೇಳೋರು ಪಾಪ. ಅಂದರೆ ನಾವು ಕಲ್ತ ವಿದ್ಯೆ ವ್ಯರ್ಥ ಅನ್ನೋಂಗೆ, ನಾವು ಅದನ್ನು ನಾವು ವ್ಯರ್ಥ ಅಲ್ಲ ಕಣ್ತ ಅನ್ನೋದನ್ನು ನಾವು ಅದು ಅರ್ಥಪೂರ್ಣ ಅನ್ನೋದನ್ನು ನಮ್ಮಂಥ ಅಂದರೆ ನಾವೆಲ್ಲರೂ ಸಂಶೋಧಕರೆಲ್ಲ ಅದನ್ನು ವಿಚಾರ ಮಾಡಿದಾಗ ಗೊತ್ತಾಗುತ್ತೆ. ನಿಮ್ಗೆ ಹೇಳಿದೆ ನೋಡಿದವನು ಹೋಗೋದು ಅಂತ. ಒಂದು ತೋಟ ನೋಡೋದು ಕಣ್ಣು, ಕಣ್ಣು ಹೋಗೋಕ್ಕಾಗಲ್ಲ, ನೋಡಿದವನು ಹೋಗಲಿಲ್ಲ, ಹೋಗೋದೇನು ಕಾಲು, ಕೀಳೋಕ್ಕಾಗಲ್ಲ ಅದು, ಕೀಳೋದು ಕೈ. ನೋಡಿದವನು ಹೋಗಲಿಲ್ಲ, ಹೋದವನು ಕೀಳಲಿಲ್ಲ, ಕಿತ್ತವನು ತಿನ್ನಲಿಲ್ಲ, ಕಿತ್ತದ್ದು ಕೈ ತಿನ್ನಲ್ಲ, ಅತ್ತಿ ಕೈ ತಿಂದದ್ದು ಬಾಯಿ. ಆದರೆ ತೋಟಗಾರ ಬಂದ ತಕ್ಷಣ ಸಿಗಾಕೊಂಡಾಗ ಓಡಬೇಕಾದ್ರೆ ಸಿಗಾಕೊಂಡು ಬೆನ್ನು. ಇಷ್ಟು ಜನದ ನಡುವೆ ನೋಡಿ, ಜನ ಅಂದರೆ ಇಷ್ಟು ಪಾತ್ರದಲ್ಲಿ ಬೆನ್ನು ಏನೂ ಮಾಡಿಲ್ಲ, ನಿರಪರಾಧಿಗೆ ಶಿಕ್ಷೆ. ಇವತ್ತು ನಡೀತಿರೋದೇ ಇದು ಜಗತ್ತು, ಏನೂ ಮಾಡಿದೆ ತಿಂದ ಅದೇ ಅಂತಾರಲ್ಲ ನಮ್ಮ ಹಣ್ಣು ತಿಂದೊಂದು ನುಣುಗಾದ, ನುಣ್ಚ್ಕಂಡ, ಸಿಪ್ಪೆ ತಿಂದೊಂದು ಸಿಗಾಕಂಡ ಅಂತಾರಲ್ಲ, ಇಲ್ಲಿ ಬೆನ್ನು ಏನೂ ಪಾತ್ರ ವಹಿಸಿಲ್ಲ. ಅದನ್ನೇ ಆರನೇ ಗೆಳೆಯ ಅಂತ ಹೇಳು, ನಮ್ಮಮ್ಮ ಹೇಳಿದ್ರು ಅಂದಲ್ಲ. ನೋಡಿ, ಇದರಲ್ಲಿ ಅದು ಬಾಗಿನೇ ಆಗಿಲ್ಲ ಬೆನ್ನು, ಅದ್ರ ಪಾಡ್ಗದೆ. ಆದರೆ ತೋಡ್ತೋನ್ ಆ ಕಡೆಯಿಂದ ಬಂದ, ಬೆನ್ನು ಸಿಕ್ತು, ಅದು ಕೈಯೂ ಸಿಕ್ಲಿಲ್ಲ, ಕಾಲ್ ಮುರಿತೀನಿ, ಕಾಲು ಸಿಗ್ಲಿಲ್ಲ, ಬಿ ಸಿಕ್ಕಿಲ್ಲ. ಬಡಿ
1: ಅಂದ್ರೆ ಜಾನಪದ ಅನ್ನುವಂಥದ್ದು ಅದೊಂದು ಅಭಿಜಾತ ಪರಂಪರೆ.
0: ಅಭಿಜಾತ ಪರಂಪರೆ, ಒಳ್ಳೆ ಮಾತನ್ನ ಹೇಳಿದ್ರಿ ಸರ್ ನೀವು, ಖಂಡಿತವಾಗ್ಲೂ ಅನ್ವರ್ಥ.
1: ಆ ಅಭಿಜಾತತ್ವ ಯಾವಾಗ ಪ್ರಾಪ್ತ ಆಗುತ್ತೆ ಅಂತಂದ್ರೆ, ಎಷ್ಟೇ ಯುಗಗಳು ಕಳೆದ್ರೂ ಕೂಡ, ಎಷ್ಟೇ ವರ್ಷಗಳು ಮುಗಿದು ಹೋದ್ರೂ ಕೂಡ, ಅವು ನೀಡಿದಂತಹ ನೀತಿ ಮತ್ತು ನಮ್ಮ ಬದುಕಿಗೆ ಅವಶ್ಯವಾದಂತಹ ಮೌಲ್ಯಗಳನ್ನ ಬಿಂಬಿಸುತ್ತಲ್ಲ, ಅವು ಯಾವಾಗಲೂ ಕೂಡ ಅಭಿಜಾತತ್ವವನ್ನೇ ಪಡ್ಕೊಂಡಿರುತ್ತೆ.
0: ಶಾಶ್ವತವಾದ ಮಾತು ನಿಮ್ಮದು.

0: ಕಡೆಯದಾಗಿ ಒಂದು ಪ್ರಶ್ನೆ
1: ಹೇಳಿ.
0: ಇಷ್ಟೆಲ್ಲ ಬದಲಾಗ್ತಾ ಇರುವಂತಹ ಕಾಲಮಾನದಲ್ಲಿ ಜಾನಪದವನ್ನು ಉಳಿಸ್ಕೊಳ್ಬೇಕು, ಅದನ್ನು ಹೇಗಾದರೂ ಮಾಡಿ ಆ ಪರಂಪರೆಯನ್ನು ಮುಂದುವರಿಸಬೇಕು ಅನ್ನುವಂತಹ ಮಾತುಗಳು ವಿಚಾರ ಸಂಕಿರಣಗಳಲ್ಲಿ ಅಥವಾ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಂತಹ ಅಧ್ಯಾಪಕರು ಹೇಳ್ತಾ ಇರ್ತಾರೆ. ಇಷ್ಟೆಲ್ಲ ಅನುಭವಗಳು ಇರುವಂತಹ ತಮಗೆ ಹೇಗೆ ಮೇಡಮ್ ಇದನ್ನು ನಾವು ಕಾಪಾಡಿಕೊಳ್ಳುವಂತಹ ಬಗೆ?
1: ನನಗನ್ನಿಸೋ ಪ್ರಕಾರ ಜಾನಪದ ತನ್ನ ತಾವನ್ನ ತಾನೇ ಹುಡುಕುತ್ತದೆ ಅಂತ ನನ್ನ ಅನುಭವಕ್ಕೆ ಬಂದಿರೋದು. ಆದ್ರೆ ತಾವು ಇಲ್ಲದೆ ತಾವು ಅಂದರೆ ಸ್ಥಳ ಜಾಗ ಅದು ಗೊತ್ತಿದೆ, ಅದು ಹುಡ್ಕೊಂಡು ಬಂದಿರ್ತದೆ. ನೋಡಿ ಕಾರ್ಖಾನೆ ಜಾನಪದ ಅಂದ್ಬಿಟ್ರು, ಕಾರ್ಖಾನೆ ಲೆಕ್ಕದಲ್ಲಿ ಅದನ್ನೊಂದು ಸೃಷ್ಟಿ ಮಾಡಿಬಿಟ್ರು. ಹೇ ರೈಲ್ ಜಾನಪದ ಅಂದರು. ಅಂದರೆ ಎಲ್ಲೆಲ್ಲಿಗೆ ಏನಾದರೂ ಜಾನಪದವನ್ನು ಸೇರಿಸ್ಕೊಂಡು ಎರಡರ ಸಂಗಮ ಆಗಿರ್ತದೆ ಅದು.

0: ಅದು ಇನ್ನೊಂದು ಸಮಾಸ ಹೆಂಗ್ ಹುಟ್ಕತ್ತದೋ ಹಂಗೆ ಬೇರೆ ತರದಲ್ಲಿ ಅದು ಹುಟ್ಕತ್ತಾ ಹೋಗುತ್ತೆ ಹೊರತು ತಂತ್ರಜ್ಞಾನ ಏನಿದೆಯೋ ಅದು ಒಂದು ಭರಾಟೆಯಲ್ಲಿ ಸಾಕ್ತಾ ಇದೆ. ಸೊ ಯಾರಾದರೂ ಒಂದು ತಲೆ ಉಪಯೋಗಿಸಿ ಬಹುಶಃ ಇಂಥವನ್ನೆಲ್ಲ ನಾಡಿಗೆ ಕೊಡಬೇಕು ಅನ್ನೋದಾದರೆ, ಒಂದು ಕಡೆ ಸುಮ್ಮನೆ ದಾಖಲೆ ಮಾಡಿ ಇಟ್ಟರೆ ನನಗೆ ಅದರದ್ದು ನಂಬಿಕೆ ಇಲ್ಲ ನನಗೆ. ಯಾಕಂದರೆ ಯಾವುದೋ ನಮ್ಗೆ ಇಷ್ಟವಾದ ತಗೊಂಡು ಓದ್ತೀವಿ ನಾವು, ಆದರೆ ಈ ಜಾಹೀರಾತುಗಳು ಬರ್ತವೆ ನೋಡಿ, ಅಲ್ಲಿಗೇ ನಮ್ಮ ಜಾನಪದ ಸಾಹಿತ್ಯದ ನೀವು ನಾವು ನಾವೆಲ್ಲ ಸೇರ್ಕೊಂಡು ಆ್ಯಡ್ ಕೊಡಬೇಕಾ ಇವತ್ತು ಅದ್ರ ಮುಖಾಂತರನೇ ಕೊಡೋಣ ಅಂತ ನಿಂತರೆ ಸಾವಿರಾರು ಇವು ಎಲ್ಲ ಹಿಂದೆ ಕೊಟ್ಟೈತವೆ, ನಮ್ದು ಶಾಶ್ವತವಾಗಿ ನೆಲೆ ನಿಂತ್ಕೊಂಡ್ಬಿಡ್ತದೆ.
1: ತಾವು ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ
0: ಕಸಿ ಮಾಡ್ಬೇಕಷ್ಟೇ,
1: ಕಸಿ ಮಾಡಬೇಕು, ತಂತ್ರಜ್ಞಾನದ ಜೊತೆಗೆ ಜಾನಪದವನ್ನು ಅನುಸಂಧಾನ ಮಾಡ್ಕೋಬೇಕು.
0: ಅನುಸಂಧಾನ ನಿಮ್ಮ ಶಬ್ದಕ್ಕೆ ನಾನು ನಿಜವಾಗ್ಲೂ ಒಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ, ಖಂಡಿತವಾಗ್ಲೂ ಅನುಸಂಧಾನ ಮಾಡ್ಕೋಬೇಕು. ಯಾವತ್ತೇ ಆಗಲಿ ಯಾವುದೇ ಭಾಷೆಗಳಲ್ಲಿ ಪ್ರಾದೇಶಿಕವಾಗಿ ಅಯ್ಯ ಇವ್ರು ಚೆನ್ನಾಗಿಲ್ಲ ಅವ್ರು ಚೆನ್ನಾಗಿ, ಏ ಏನುಡು ನಾನು ಸುಮ್ಮನೆ ಹೇಳಕ್ಕೆ ಹೊರಟೆ ಮಂಡ್ಯದ ಯಾಕ್ಲ ಏನಲ್ಲ ಇಲ್ವಲ್ಲ ಅಂತ ಇವದ ಅಂತಾರೆ, ಏನು ಕುಸೈ ಏನಿದೆ ಅಂತ ನಮ್ಮ ನಂಜನಗೂಡು. ಇಲ್ಲಿ ಏನಂದರೆ ಅವ್ರಂಗೆ ಅಂದ್ಬಿಟ್ರು ಇವ್ರು ಹಿಂಗೆ ಹೇಳಿಬಿಟ್ರು ಅವ್ರ ಭಾಷೆ ಶ್ರೇಷ್ಠ ಅವ್ರ ಅಂತಾರೆ ಮಾತಾಡ್ತಾರೆ ಅನ್ನೋ ಯಾವುದೂ ಕೂಡ ಅಲ್ಲ. ಪ್ರಾದೇಶಿಕವಾಗಿ ಅದೊಂದು ಸೊಗಡು, ಪ್ರತಿ ಭಾಷೆಯೂ ಕೂಡ ಅದರ ಶ್ರೇಷ್ಠತೆ. ಅವ್ರು ಗುರುತಿಸೋಕ್ಕೆ ನಮ್ಮ ಐಡೆಂಟಿಟಿ ಏನು ಅಂತಾರೆ, ಬೇಕಾದ್ರೆ ನೀವು ಅಮೇರಿಕದಲ್ಲಿ ಎಲ್ಲ ಅಲ್ಲೆಲ್ಲ ನೋಡಿ ಬಾಲ ಅಂದರೆ ಓ ಇವನು ಯಾವನು ಮಂಡ್ಯದ ಕಡೆ ಅಂತ ಗುರುತಿಸ್ಬಿಡ್ಬೋದು ನಾವು ತಕ್ಷಣಕ್ಕೆ. ಅಂದರೆ ಈಗ ಐಡೆಂಟಿಟಿನ ಕಳಪೆ ಅಂತ ನೋಡ್ತಾರಲ್ಲ ಅವ್ರನ್ನ ನಾನು ವಿದ್ಯಾವಂತರು ಅಂತ ಹೇಳೋಕ್ಕೆ ನಾನು ತಯಾರೇ ಇಲ್ಲ. ನಿರ್ದಾಕ್ಷಿಣ್ಯ ಹೇಳೋ ಮಾತು ಇವ್ರೇನು ಕನಿಷ್ಠವಾಗಿ ಅದನ್ನು ಮಾತಾಡಿದ್ರು, ಇದು ಅದೇ ಮೂಲ ಸತ್ವ ಜೀವಸತ್ವ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಖಂಡಿತವಾಗ್ಲೂ.
1: ತುಂಬಾ ಸಂತೋಷ ಮೇಡಮ್, ಹಲವಾರು ವಿಚಾರಗಳನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ರಿ. ಜಾನಪದ ಕ್ಷೇತ್ರದ ತಮ್ಮ ದಟ್ಟವಾದ ಅನುಭವಗಳು, ಆ ಮೂಲಕ ಹೊರಬಂದಂತಹ ಕೃತಿಗಳು, ಮತ್ತು ಒಬ್ಬ ಗಾಯಕಿಯಾಗಿ ತಾವು ಹೇಗೆ ಬೆಳೆದ್ರಿ ಅನ್ನುವಂತಹ ವಿಚಾರಗಳನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ರಿ. ಕಡೆಯದಾಗಿ ಗಾಯಕಿಯಾಗಿ ತಾವು ಹೆಸರನ್ನು ಮಾಡಿರುವಂಥವರು, ಅದು ನಮ್ಮ ಕೇಳುಗರಿಗೂ ಕೂಡ ಗೊತ್ತಾಗಿದೆ. ಉತ್ತಮವಾದಂತಹ ಕಂಠಸಿರಿಯನ್ನ ಜಯಲಕ್ಷ್ಮಿ ಸೀತಾಪುರ ಅವರು ಉಳ್ಳವರು ಅಂಥೇಳಿ ಒಂದೇ ಒಂದು ಗೀತೆಯನ್ನ ಹಾಗೆ ಗುಣಗ್ಬಿಡಿ ಮೇಡಮ್.
0: ನೀವು ನನ್ನನ್ನು ಸಂದರ್ಶನ ಮಾಡ್ತೀರಿ ಅನ್ನೋ ಕಾರಣಕ್ಕೆ ನಿಮ್ಮನ್ನು ಕೈ ಬಿಡೋಲ್ಲ. ನಿಮ್ಮ ಕಂಠ ಸಿರಿ ಮುಂದೆ ನಂದೇನಿಲ್ಲ, ನಂದು ಹೊರಟೆ ಬಹುಶಃ. ಸುಮ್ಮನೆ ಒಂದು ಸಣ್ಣ ತ್ರಿಪದಿ, ನಮ್ಮ ರೈತ ಭಾವ ಏನಿರ್ತದೆ ಹೇಳಿದ್ಮೇಲೆ ಹೇಳ್ತೀನಿ ನೋಡಿ ಮಾತನ್ನು ನಾನು ನಿಮಗೆ. ಬೆಳ್ಳನೆ ಬಿಳಿ ಎತ್ತು ಬೆಳ್ಳಿಯ ಬಾರುಕೋಲು, ಬೆಳ್ಳನೆ ಬಿಳಿ ಎತ್ತು ಬೆಳ್ಳಿಯ ಬಾರುಕೋಲು, ಹದನದ ಹೊಲನ ಉತ್ತು ಬಂದ, ಹದನದ ಹೊಲನ ಉತ್ತು ಬಂದ ಬಸವಣ್ಣ.

0: ಎತ್ತು ಬೆಳ್ಳಿಯ ಬಾರುಕೋಲು. ಇಲ್ಲಿ ಸಂದರ್ಭ ಏನಂದ್ರೆ, ಆ ಬಸವಣ್ಣನ ಹೊಟ್ಟೆ ತೆಲಾನೇ ಹೊಟ್ಟೆ ಹಸಿದಾವು ಅಂತ ಹೇಳ್ತಾನಲ್ಲ ಸೌಂದರ್ಯ, ಈಗ ಮನುಷ್ಯರ ಹೊಟ್ಟೆ ಸೌಂದರ್ಯಗಳನ್ನೆಲ್ಲ ನಾವು ನೋಡ್ತಾ ಇದ್ರೆ ವೈವಿಧ್ಯವಾಗಿ ಬೇಕಾದಷ್ಟು. ಆದ್ರೆ ಒಬ್ಬ ರೈತ ಅವನ ಮನಸ್ಥಿತಿ ಹೆಂಗಿದೆ, ಅವನಿಗೆ ಸೇವೆ ಮಾಡಿ ಆ ಎತ್ತುಗಳ ಮುಖಾಂತರ ದೊರೆಯುವಂಥ ಎಲ್ಲ ಅವನ ಜೀವನ ಪರಿಯನ್ನು ಪರಿಗಣಿಸಿ ಅವನು ಅಂತ ಅಪರೂಪದ ಅವನ ತೆಳ್ಳನೆ ಹೊಟ್ಟೆ ಅಂದರೆ ಅವನ ಎತ್ತಲ್ಲೂ ಕೂಡ ಆ ಹೊಟ್ಟೆಯ ಸೌಂದರ್ಯವನ್ನು, ಎತ್ತಿನಲ್ಲೂ ಹೊಟ್ಟೆ ಸೌಂದರ್ಯ ಉಂಟೆ ಅಂತ ಅನ್ನೋದಲ್ಲ, ಉಂಟು ಅನ್ನೋದನ್ನು ಅವನು ಸಾಬೀತುಪಡಿಸ್ತಾ ಇದ್ದಾನೆ. ಅದಕ್ಕಾಗಿ ಒಂದು ಪ್ರಾಣಿಯನ್ನು ಪ್ರೀತಿಸುವಂಥ ಮನಸ್ಥಿತಿ, ಆ ಬಸವಣ್ಣ ಅಂತ ಹೇಳುವಂಥ ಒಂದು ಅವನ ದೈವಿಕ ಭಾವ, ಇದಕ್ಕೆ ನಾವು ಯಾವತ್ತೂ ಶರಣಾಗಿರಬೇಕು. ನೋಡಿ, ಬೆಳ್ಳಿಯ ಬಾರುಕೋಲು, ನಾವು ನಡೀತಿರೋದು ಒಂದು ಭೂತಾಳೆ ಇದೇ ಆಗಿದ್ದಿರಲಿ ಅದು, ಅಂದರೆ ಅದಕ್ಕೊಂದು ಕಲನೆ, ಆ ಬೆಳ್ಳಿನೇ ಬೇಕು ಅಂತಿಲ್ಲ ನಮ್ಮ ಜನರ ಒಂದು ದೋದು ಭಾವ, ಒಂದು ಆಸೆ ಅಲ್ಲ ಅವನಿಗೆ, ಅಲ್ವೇ ಅಲ್ಲ, ನಾನು ನಡೀತಿರೋದು ಬೆಳ್ಳಿ ಕೋಲು ಕಲ್ಪಿಸ್ಕೋತಾನೆ ಅಷ್ಟೇ. ಅಂಥ ಒಂದು ನಿಯಂತ್ರಣ ಮಾಡ್ತೀನಿ, ಅದು ಹೊಟ್ಟೆ ಎಸ್ಬಿಡ್ತೇವೆ, ಇಷ್ಟೆಲ್ಲ ಒಲ ಉತ್ತಿದೆ. ನೋಡಿ, ಇದು ನಮ್ಮ ಒಂದು ಸೌಜನ್ಯ ಕೃತಜ್ಞತೆ, ಈ ಭಾವ ಆ ಭಾವ ಹೇಳೋದಲ್ಲ, ಇದು ನಿಜವಾಗ್ಲೂ ಒಬ್ಬ ರೈತನ ಕಡಲಿಂದ ಮೂಡ್ತದಲ್ಲ, ಇದು ಎಲ್ರಿಗೂ ಪಾಠವಾಗಬೇಕು, ಸೂತ್ರವಾಗಬೇಕು ಅನ್ನೋ ಒಂದು ಬಯಕೆ ನನಗೆ. ಯಾಕಂದರೆ ಮೂಲ ಎಲ್ಲ ದುಡಿಮೆ ನಿಂತೋದ್ರೆ ಎಲ್ಲರ ಉಸಿರು ನಿಂತೋಯ್ತದೆ ಅನ್ನೋಂತ ತಿಳಿದಿರೋಳು ನಾನು. ನಾನು ಒಬ್ಬಳು ರೈತರ ಮಗಳಾಗಿ ಈ ಮಾತನ್ನು ಹೇಳಕ್ಕೆ ಇಷ್ಟಪಟ್ಟೆ. ಯಾವತ್ತೂ ಕೂಡ ನಾವು ರೈತರನ್ನು ಅತ್ಯಂತ ಪ್ರೀತಿ ಗೌರವ ಅಭಿಮಾನದಿಂದ ಕಾಣೋಣ ಅಂತೇಳಿ ಈ ಸಣ್ಣ ತ್ರಿಪದಿಯನ್ನು ನೀವು ಕೇಳೋದಕ್ಕಾಗಿಟ್ಟೆ.
1: ಪ್ರಾಣಿ ಸಂಪತ್ತು, ನಿಸರ್ಗ ಸಂಪತ್ತು, ಜನಸಂಪತ್ತು, ಈ ಮೂರರ ನಡುವೆ ಬದುಕದಂಥವರು ನಮ್ಮ ಜನಪದರು. ಎಲ್ಲದಕ್ಕೂ ಕೂಡ ಒಂದು ರೂಪವನ್ನು ಕೊಟ್ಟಂಥವರು, ಮತ್ತೆ ಆ ರೂಪವನ್ನು ಕೊಟ್ಟು ಆ ಮೂಲಕ ತಮ್ಮ ಬದುಕನ್ನು ಹಸನು ಮಾಡಿಕೊಂಡಂಥವರು. ಅಂಥವರ ಕೆಲವು ವಿಚಾರಧಾರೆಗಳನ್ನು ನಮ್ಮ ಕೇಳುಗರಿಗೆ ತಿಳಿಸಿದಿರಿ. ತುಂಬ ಸಂತೋಷ ಮೇಡಮ್, ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿದಂಥದ್ದು, ಧನ್ಯವಾದಗಳು.
0: ನಿಮ್ಮ ವಿಶ್ಲೇಷಣಾತ್ಮಕವಾದಂಥ ವಿಚಾರದ ನಿಮ್ಮ ಅದರ ನಡುವೆ ನನಗೊಂದು ಪೂರ್ತಿ ಸಿಕ್ಕಿದ್ದಕ್ಕಾಗಿ ನಿಮಗೂ ಕೂಡ ವಿಶೇಷವಾದಂಥ ಕೃತಜ್ಞತೆಗಳನ್ನು ಅರ್ಪಿಸಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ಸರ್.
1: ನಮಸ್ಕಾರ.

ಮಧುರ ಮುಂಜಾವ ಭಕ್ತಿಗೀತೆ ಭಾವಗೀತೆ ಜನಪದ ಗೀತೆಗಳ ಕಾರ್ಯಕ್ರಮ ಈಗ ಮೊದಲೇ ಕೆಲವು ಭಕ್ತಿಗೀತೆಗಳು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಒಂದು ಗೀತೆ, ಉಸಿರು ಉಸಿರಲಿ ನಿನ್ನ ನಾಮ ಜಪಿಸಿದೇ ದೇವ. ರಚನೆ ಆರ್ ಎನ್ ಜಯಗೋಪಾಲ್.

ಆರ್.ಎನ್. ಜಯಗೋಪಾಲ್ ರಚಿತ ಗೀತೆಯನ್ನ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಕೇಳಿದ್ರಿ. ಇನ್ನು ಎಸ್. ಜಾನಕಿ ಅವರು ಹಾಡಿದ ಒಂದು ಗೀತೆ, ಸಾಮಗಾನಕವಿದೆ ರಾಗರಾಣಿ ಶಾರದೆ, ರಚನೆ ಜಯಶ್ರೀ ಅರವಿಂದ್.

ಜಯಶ್ರೀ ಅರವಿಂದ ರಚಿತ ಗೀತೆಯನ್ನ ಎಸ್ ಜಾನಕಿ ಅವರ ಸ್ವರದಲ್ಲಿ ಕೇಳಿದ್ರಿ. ಇನ್ನು ಕೇಳಿ ಈಳೇಶ್ವರ ಕೇತಯ್ಯ ರಚಿತ ಒಂದು ಗೀತೆ, ಸತ್ಸುತ. ಹಾಡಿದ್ದಾರೆ ಸೌದಾಮಿನಿ ವೆಂಕಟೇಶ್.

ಸೌದಾಮಿನಿ ವೆಂಕಟೇಶ್ ಹಾಡಿದ ಗೀತೆಯನ್ನ ಕೇಳಿದ್ರಿ. ಇನ್ನು ಕೆಲವು ಭಾವಗೀತೆಗಳು, ಹೆಚ್ ಎಸ್ ವೆಂಕಟೇಶ್ ಮೂರ್ತಿ ರಚಿತ ಕೆಲವು ಭಾವಗೀತೆಗಳು. ಮೊದಲಿಗೆ ಸಿ ಅಶ್ವಥ್ ಹಾಡಿದ್ದಾರೆ, ಬೇಡ ಬೇಡ ಪತಂಗ.

ಸಿ ಅಶ್ವಥ್ ಹಾಡಿದ ಗೀತೆಯನ್ನ ಕೇಳಿದ್ರಿ. ಇನ್ನು ಕೇಳಿ ಲಕ್ಷ್ಮೀ ಮನಮೋಹನ್ ಹಾಡಿದ ಒಂದು ಗೀತೆ, ಚಂದ್ರಾಮ ಬರುತ್ತಾನೆ ಇರುಳು.

0: ಸಂಗೀತ ರೂಪಿಣಿ ಶ್ರೀ ಚಾಮುಂಡೇಶ್ವರಿ. ಮುತ್ತಯ್ಯ ಭಾಗವತರವರ ಚಾಮುಂಡೇಶ್ವರಿ ಅಷ್ಟೋತ್ತರ ಶತಕೃತಿಗಳನ್ನು ಹರಿಸಿದ ಕಾರ್ಯಕ್ರಮ ಸರಣಿ. ನಿರ್ದೇಶನ ಬೆಳಕವಾಡಿ ಶ್ರೀ ರಂಗಸ್ವಾಮಿ ಅಯ್ಯಂಗಾರ್. ನಿರೂಪಣಾ ಸಾಹಿತ್ಯ ಡಾಕ್ಟರ್ ಟಿಎನ್ ಪದ್ಮಾ. ನಿರ್ಮಾಣ ಗೀತಾ ಮಾನಂದ್. ಕೇಳಿ ಸಂಗೀತ ರೂಪಿಣಿ ಶ್ರೀ ಚಾಮುಂಡೇಶ್ವರಿ.
1: ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ ಸರ್ವಾಭರಣ ಭೂಷಿತ ಎಂಬಕ್ಕೆ ಎಲ್ಲ ಅಂಗಗಳಿಗೂ ಒಪ್ಪುವಂತಹ ವೈವಿಧ್ಯಮಯ ಆಭರಣಗಳಿಂದ ಅಲಂಕೃತಳಾಗಿರುವವಳು ಎಂದು ವ್ಯಾಖ್ಯಾನಿಸಲಾಗಿದೆ. ಈ ಮಾತೆಯ ಆಭರಣಗಳೆಲ್ಲವೂ ಪೂಜಾರ್ಹವೇ. ಶ್ರೀ ಲಲಿತೆಯ ಕಲ್ಯಾಣ ಗುಣಗಳು, ಅಮಿತ ಶಕ್ತಿಗಳು ಆಕೆಗೆ ಆಭರಣಗಳೇ. ಹೌದು, ರತ್ನ ಕಂಚುಕ ಧಾರಿಣಿ ಎಂಬ ಕಾಂಬೋಜಿಯ ಈ ಕೃತಿಯಲ್ಲಿ ರತ್ನದ ಕುಪ್ಪಸ ಅಥವಾ ವಸ್ತ್ರವನ್ನು, ಕರ್ಣಾಭರಣಗಳನ್ನು ಧರಿಸಿದ ದೇವಿಯು ಬೆಟ್ಟದ ಪಲಿನಲ್ಲಿ ಅಂದರೆ ಸಾನು ನಿವಾಸಿನಿಯಾಗಿ ವಾಸವಾಗಿದ್ದಾಳೆ. ಮೃದು ಭಾಷಿಣಿಯಾದ ಪರಮೇಶ್ವರಿಯು ಯತ್ನ ಕಾರ್ಯವ ಕೈಗೂಡಿಸಬೇಕಾಗಿದೆ. ಇದಕ್ಕಾಗಿ ಕೃತಿಕರ್ತರು ಇಲ್ಲಿ ಪ್ರಾರ್ಥಿಸಿದ್ದಾರೆ.
2: ಕಾಂಬೋಜಿಯು ಅತಿ ಪ್ರಾಚೀನವಾದ ರಾಗ. ಇದು 28ನೇ ಹರಿಕಾಂಬೋಜಿಯಲ್ಲಿ ಜನ್ಯವಾದ ಭಾಷಾ ರಾಗ. ಆದರೆ ಜನಕ ರಾಗಕ್ಕಿಂತ ಅಧಿಕವಾಗಿ ಪ್ರಖ್ಯಾತಿ ಹೊಂದಿದ್ದ ರಾಗಗಳಲ್ಲಿ ಕಾಂಬೋಜಿ, ಮಧ್ಯಮಾವತಿ, ಮುಖಾರಿ ಮುಂತಾದವುಗಳನ್ನು ಹೆಸರಿಸಬಹುದು. ಪ್ರಾಚೀನವಾದ ತೇವಾರ ತಿರುವಾಚಕಗಳಲ್ಲೂ ಈ ರಾಗ ಪ್ರಯೋಗಗೊಂಡಿದೆ. ಸಂಗೀತ ಮಕರಂದ, ಸಂಗೀತ ಸಮಯಸಾರ, ಸಂಗೀತ ರತ್ನಾಕರ, ಸ್ವರಮೇಳ ಕಲಾನಿಧಿ, ರಾಗ ವಿಭೋದ, ಚತುರ್ದಂಡಿ ಪ್ರಕಾಶಿಕ, ಸಂಗೀತ ಸಾರಾಮೃತಾದಿ ಗ್ರಂಥಗಳಲ್ಲೂ ಈ ರಾಗದ ಉಲ್ಲೇಖವಿದೆ. ಅಭ್ಯಾಸಗಾನ ವಿಭಾಗಕ್ಕೆ ಸೇರಿದ ಗೀತೆಯಿಂದ ಮೊದಲುಗೊಂಡು ಹಲವು ವಿಧ ರಚನೆಗಳು ಲಭ್ಯವಿರುವ ಪ್ರಸಿದ್ಧ ರಾಗ ಕಾಂಬೋಜಿ. ಪ್ರಸ್ತುತ ರತ್ನಕಂಚುಕ ಕೃತಿಯಲ್ಲಿ ರತ್ನ, ಯತ್ನ, ಮಂದ, ಇಂದು ಎಂಬ ಪ್ರಾಸಾಲಂಕಾರ ಹಾಗೂ ಅಂದವಾದ ಚಿಟ್ಟೆಸ್ವರ ಇದೆ. ಇದರಲ್ಲಿ ರಾಗಭಾವವನ್ನು ಸ್ಪಷ್ಟಪಡಿಸುವ ಸುಂದರ ಸಂಚಾರಗಳೊಂದಿಗೆ ಮುಕ್ತಾಯ ಸ್ವರ ಜೋಡಣೆಯೊಂದು ಸಂಯೋಜಿತವಾಗಿದೆ. ಕೃತಿಯ ಶುದ್ಧ ಸಾಹಿತ್ಯ ರತ್ನ ಕಂಚುಕ ಧಾರಿಣಿ ಅಂಬ, ರತ್ನ ಸಾನು ನಿವಾಸಿನಿ ಅಂಬ, ರತ್ನ ತಾಟಂಕ ಭೂಷಿಣಿ ಯತ್ ಕಾರ್ಯವ ಕೈಗೂಡಿಸು ಅಂಬ, ಮಂದ ಗಮನೋಲ್ಲಾಸಿನಿ ದೇವೇಂದ್ರನುತೆ ಮೃದು ಭಾಷಿಣಿ, ಇಂದು ಶೇಖರ ಹರಿಕೇಶ ಸುಂದರಾಂಗ ವಿಹಾರಿಣಿ ಅಂಬ. ರತ್ನ ಕಂಚುಕ ಧಾರಿಣಿ ಕೃತಿಯು ಮಿಶ್ರ ಚಾಪುತಾಳದಲ್ಲಿ ನಿಬದ್ಧವಾಗಿದೆ.

ನಾಗಭೂಷಣನ ಪ್ರಿಯ ಸತಿಯಾದ ಪಾರ್ವತಿಯನ್ನು ನಾಗಭೂಷಣಿ ರಾಗದಲ್ಲೇ ಸ್ತುತಿಸಿರುವ ಅಪೂರ್ವವಾದ ಈ ಕೃತಿಯ ಆರಂಭ ಗಣೇಶ ಸ್ಕಂದ ಜನನಿ ಗಂಧರ್ವ ಗಾನ ವಿನೋದಿನಿ ಎಂದಾಗಿದೆ. ಗಣೇಶ ಮತ್ತು ಸ್ಕಂದರಿಗಿರುವ ವಿವಿಧ ಹೆಸರುಗಳನ್ನು ಬೇರೆ ಬೇರೆ ಕೃತಿಗಳಲ್ಲಿ ಕೃತಿಕರ್ತರು ಬಳಸಿದ್ದಾರೆ. ದೇವಿ ಲಲಿತಾಂಬಿಕೆಯು ಗಾನದಿಂದ ಸಂತೋಷಿಸುತ್ತಾಳೆಂಬುದು ಗಾನ ವಿನೋದಿನಿ ಪದದಿಂದ ವ್ಯಕ್ತಗೊಂಡಿದೆ. ಸಂಗೀತ ಕಲೆಯ ಮೂಲಕ ದೇವರನ್ನು ಆರಾಧಿಸುವುದರಿಂದ ಅದು ಉಪಾಯವೂ ಉಪೇಯವೂ ಹೌದು. ಕರುವಿಗೆ ಹುಲ್ಲಿನ ಜೊಂಡು ಗುರಿಯೂ ಸಾಧನವೂ ಆಗಿರುವಂತೆ ಪ್ರಸ್ತುತ ಕೃತಿಯಲ್ಲಿರುವಂತೆ ನಿರ್ಮಲಾತ್ಮಳಾದ ಶರಣಾವತ್ಸಲೆಯಾದ ಪರಮೇಶ್ವರಿಯ ಚರಣ ಧ್ಯಾನದಲ್ಲಿ ಸುಖಿಸದ ನರಜನ್ಮವೇಕೆ ಎಂಬುದು ಕೃತಿಕರ್ತರ ಪ್ರಶ್ನೆ. ಮಾನವ ಜೀವಿತ ಸಾರ್ಥಕ್ಯ ಹೊಂದುವುದು ದೇವಿಯ ಚರಣ ಧ್ಯಾನದಿಂದ ಎಂದು ಸ್ಮರಣ ಭಕ್ತಿಯ ಹಿರಿಮೆಯನ್ನು ಪರೋಕ್ಷವಾಗಿ ಕೃತಿಯಲ್ಲಿ ಒತ್ತಿ ನುಡಿಯಲಾಗಿದೆ. ನಾರದ ಭಕ್ತಿ ಸೂತ್ರವು ತದ್ವಿಸ್ಮರಣೆ ಪರಮ ವ್ಯಾಕುಲತೇತಿ, ಎಂದರೆ ದೇವರಲ್ಲಿನ ವಿಸ್ಮರಣೆಯೇ ಪರಮ ವ್ಯಾಕುಲತೆ ಎನ್ನುತ್ತದೆ. ಪುರದಾಸರು ಹರಿ ಎಂದು ಮನದಲ್ಲಿ ಮರೆದೊಮ್ಮೆ

0: ಎಂದರೆ ದುರಿತ ಪರ್ವತಗಳ ಖಂಡಿಪುದು ವಜ್ರದಂತೆ. ಸ್ಮರಣೆಯೊಂದೇ ಸಾಲದೆ ರಮಪುರುಷನನ್ನು ನೆರೆ ನಂಬಿದವರಿಗೆ ದುರಿತ ಬಾಧೆಗಳ ಗುರುತು ತೋರುವುದೇ ಎಂದು ಮರೆತು ಸ್ಮರಿಸಿದರೂ ಅಥವಾ ಉದ್ದೇಶಪೂರ್ವಕವಾಗಿ ಸ್ಮರಿಸಿದರೂ ಉಂಟಾಗುವ ಫಲಗಳನ್ನು ತಿಳಿಸುತ್ತಾರೆ. ವರದ ಗೋಪಾಲ ವಿಠಲರು ರಾಮನಾಮ ಭಜಿಸಿದವಗೆ ಉಂಟೆ ಭವದ ಬಂಧನ ಎಂದು ಹಾಡಿದರೆ, ಸಂತ ತ್ಯಾಗರು ಸ್ಮರಣೆ ಅಥವಾ ಧ್ಯಾನವನ್ನು ಗಂಗಾಸ್ನಾನಕ್ಕೆ ಹೋಲಿಸುತ್ತ ಧ್ಯಾನಮೇ ವರಮೈನ ಗಂಗಾಸ್ನಾನಮು ಎಂದು ಹಾಡುತ್ತಾರೆ. ಹೀಗೆ ಭಕ್ತರೆಲ್ಲರೂ ತಮ್ಮದೇ ಆದ ರೀತಿಯಲ್ಲಿ ಭಾಷೆಯಲ್ಲಿ ಸ್ಮರಣ ಭಕ್ತಿಯ ಹಿರಿಮೆ ಗರಿಮೆಗಳನ್ನು ಅಭಿವ್ಯಕ್ತಿಗೊಳಿಸಿದ್ದಾರೆ.
1: ಪ್ರಸ್ತುತ ನಾಗಭೂಷಿ ರಾಗವು 29ನೇ ಮೇಳ ಧೀರ ಶಂಕರಾಭರಣದಲ್ಲಿ ಜನ್ಯ. ರಾಗದ ಆರೋಹಣ ಅವರೋಹಣಗಳು

ಶಾಡವ ಔಡವ ರಾಗ ನಾಗಭೂಷಣಿ. ಭಾಗವತರ ಈ ಕೃತಿಯೇ ರಾಗ ಲಕ್ಷಣಗಳನ್ನು ಅರಿಯಲು ಸೂತ್ರ ರೂಪದಂತಿದೆ. ಕೃತಿಯಲ್ಲಿ ಪ್ರಾಸಗಳು ಚಿಟ್ಟೇಸ್ವರವೂ ಅಳವಟ್ಟಿದೆ. ನಮ್ಮ ಸಂಗೀತ ಪದ್ಧತಿಯಲ್ಲಿ ನಾಗ ಎಂದೇ ಪ್ರಾರಂಭವಾಗುವ ಹಲವು ರಾಗಗಳನ್ನು ಕಾಣಬಹುದು. ಉದಾಹರಣೆಗೆ ನಾಗಭೂಪಾಳ, ನಾಗಭೋಗಿ, ನಾಗಧ್ವನಿ, ನಾಗಗಾಂಧಾರಿ, ನಾಗಾನಂದಿನಿ, ನಾಗವರಾವಳಿ ಮುಂತಾದವು. ಪ್ರಸ್ತುತ ಗಣೇಶ ಸ್ಕಂದ ಜನನಿ ಈ ಕೃತಿಯ ಶುದ್ಧ ಸಾಹಿತ್ಯ. ಗಣೇಶ ಸ್ಕಂದ ಜನನಿ ಗಂಧರ್ವ ಗಾನ ವಿನೋದಿನಿ, ಫಣೀಂದ್ರ ಮಣಿಭೂಷಣಿ ಪರಮೇಶ್ವರಿ ನಿರಂಜನಿ, ಶರಣಾಗತ ವತ್ಸಲೆ ನಿನ್ನ ಚರಣ ಧ್ಯಾನದಲ್ಲಿ ಸುಖಿಸದ ನರಜನ್ಮವದೇತಕೆ, ಸುರವರಾರ್ಚಿತೆ ಹರಿಕೇಶ ನಿರತೆ. ಗಣೇಶ ಸ್ಕಂದ ಜನನಿ ಈ ಕೃತಿಯು ರೂಪಕತಾಳದಲ್ಲಿ ನಿಬದ್ಧವಾಗಿದೆ.

0: ಸಂಗೀತದಲ್ಲಿ ಕೆಲವು ಕೃತಿಗಳನ್ನು ಹಾಡುವುದಿರಲಿ, ಅದರ ಸಾಹಿತ್ಯವನ್ನಷ್ಟೇ ಓದಿದರೂ ವಿಶೇಷ ಸಂತೋಷ ಉಂಟಾಗುತ್ತದೆ. ಅಂತಹ ಕೃತಿಗಳಲ್ಲಿ ಒಂದಾದ ಚಪಾಕುಸುಮ ಭಾಸುರೆ ಸಲಹೌ ದೇವಿ ಕೃತಿಯು ಧನ್ಯಾಸಿ ರಾಗಕ್ಕೆ ಅಳವಟ್ಟಿದೆ. ದೀನ ಮಂದಾರೆ ಉದಾರೆ ಪರಮ ದಯಾರಸ ಪಾವಾರೆ ಎಂಬೀ ಪದಗಳು ದೇವಿಯ ಸೌಲಭ್ಯವನ್ನು ಸೂಚಿಸುತ್ತವೆ. ಸೌಲಭ್ಯವೆಂಬುದು ಜಗಜ್ಜನನಿಯ ದಯೆಗೆ ಇನ್ನೊಂದು ಹೆಸರು. ಚಾಮುಂಡೇಶ್ವರಿ ಅಷ್ಟೋತ್ತರ ಶತಕೃತಿಗಳ ಈ ಗುಚ್ಛದ ಅನೇಕ ರಚನೆಗಳಲ್ಲಿ ಕೃತಿಕರ್ತರು ಭಗವತಿಯ ದಯೆಯ ಹಿರಿಮೆಯನ್ನು ಕೊಂಡಾಡಿದ್ದಾರೆ.
1: ದೇವರ ಶಕ್ತಿ ಸ್ತುತ್ಯರ್ಹವಾದರೂ ಅದು ಭಕ್ತನ ಹೃದಯಕ್ಕೆ ಸಮೀಪವೆನಿಸುವುದು ದಯಾಪೂರ್ಣವಾದಾಗ ಮಾತ್ರ. ವಾಸ್ತವವಾಗಿ ದೇವದಯೆ ನಿರ್ಹೇತುಕವಾದುದು. ದೇವರು ಯಾವ ಪ್ರತಿಫಲವನ್ನೂ ಅಪೇಕ್ಷಿಸದೆ ಜೀವಿಗಳೆಡೆಗೆ ದಯೆ ತೋರುತ್ತಾಳೆ. ಅಂತೆಯೇ ಆಕೆ ಪರಮ ದಯಾರಸ ಪಾರಾವಾರೆ ಉದಾರೆ ದೀನ ಮಂದಾರೆ ಎಂದಿಲ್ಲಿ ಸ್ತುತಿಸಲ್ಪಟ್ಟಿದ್ದಾಳೆ. ಎಲ್ಲ ಭಕ್ತರಿಗೂ ದೇವರ ಸೌಲಭ್ಯದಲ್ಲಿ ಹೆಚ್ಚು ತೃಪ್ತಿ. ಧನ್ಯಾಸಿ ರಾಗವು 8ನೇ ಮೇಳ ಹನುಮತೋಡಿಯಲ್ಲಿ ಜನ್ಯವಾದ ಔಡವ ಸಂಪೂರ್ಣ ಉಪಾಂಗ ರಾಗ. ಪ್ರಸಿದ್ಧವಾದ ರಾಗದ ಪ್ರಸ್ತುತ ಕೃತಿಯಲ್ಲಿ ದೇವಿ ಲಲಿತಾಂಬಿಕೆಯು ದಾಸವಾಳದ ಹೂವುಗಳಿಂದ ಅಂದರೆ ಜಪಾಕುಸುಮಗಳಿಂದ ಅಲಂಕೃತಳಾಗಿದ್ದಾಳೆ. ಆತ್ಮಾರಾಮಳಾದ ಪರಮೇಶ್ವರಿಯು ಸುಕುಮಾರಿಯಾಗಿದ್ದಾಳೆ. ಇಂತಹ ತ್ರಿಪುರ ಸುಂದರಿಯಲ್ಲಿ ಕೃತಿಕರ್ತರ ಪ್ರಾರ್ಥನೆ ಸಲಹೌ ದೇವಿ ಕೃಪಾ ಕಟಾಕ್ಷವ ನೀಡು ಎಂಬುದೇ ಆಗಿದೆ. ಕೃತಿಯಲ್ಲಿ ಪ್ರಾಸ ಚಿಟ್ಟೇಸ್ವರಾದಿ ಅಲಂಕಾರಗಳು ಅಳವಟ್ಟಿವೆ. ಕೃತಿಯ ಶುದ್ಧ ಸಾಹಿತ್ಯ ಜಪಾ ಕುಸುಮ ಭಾಸುರೆ ಸಲಹೌ ದೇವಿ ದೀನ ಮಂದಾರೆ ಅಂಬ ಕೃಪಾ ಕಟಾಕ್ಷವ ನೀಡು ಉದಾರೆ ಅಪಾರ ಮಹಿಮೆ ಆತ್ಮಾರಾಮೆ ಪರಮ ದಯಾರಸ ಪಾರಾವಾರೆ ಪರಮೇಶ್ವರಿ ಫಣಿಪತಿ ಮಣಿಹಾರೆ ಶಿರೀಶ ಸುಮ ಸುಕುಮಾರ ಶರೀರೆ ಸುರವರನುತೆ ಹರಿಕೇಶ ಮನೋಹರೆ. ಇದು ಆದಿತಾಳದಲ್ಲಿ ನಿಬದ್ಧವಾಗಿದೆ.